ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಇಸವಿಯ ಜೂನ್ ತಿಂಗಳ 5ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಡು ಬಾಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮ. ನಮ್ಮೂರು 9:50 ಗಾನಗಂಧರ್ವ, 10:20 ಕಾನೂನು ಸಲಹೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಫ್ರಾನ್ಸಿಸ್ ಆಫ್ ಎಸಿಸಿ ಅಂತ, ಬಹುದೊಡ್ಡ ಸಂತ ಆತ. ಆತ ಒಂದು ಸಲ ತನ್ನ ಶಿಷ್ಯ ಲಿಯೋನ್ ಕರ್ಕೊಂಡು ತೀರ್ಥಯಾತ್ರೆಗೆ ಹೊರಟಿದ್ದ. ಉದ್ದೇಶ ಸ್ಯಾನ್ ಮ್ಯಾರಿನೋ ಅಂತ ಒಂದು ಊರಿಗೆ ಹೋಗಬೇಕು. ನಡ್ಕೊಂಡು ಹೊರಟ್ರಿಬ್ರು. ಇನ್ನೊಂದು ಅರ್ಧ ದಿವಸ ನಡೆದ್ರೆ ಸ್ಯಾನ್ ಮ್ಯಾರಿನೋ ಪಟ್ಟಣ ಬರ್ತದೆ ಅಂತ ಗೊತ್ತಿತ್ತು. ದಾರಿಯಲ್ಲಿ ಮೋಡ ಕವಿತು, ಮಳೆ ಬೀಳೋಕೆ ಶುರು ಆಯಿತು. ಅದು ಏನು ಮಳೆ, ಅದು ಗುಡುಗು ಮಿಂಚು ಅಬ್ರ ರಪರಪ ಮಳೆ ಹೊಡೆದ್ರೆ ಮುಂದೆ 10 ಅಡಿ ರಸ್ತೆ ಕಾಣಿಸ್ತಿರ್ಲಿಲ್ಲ, ಕೆಸರು ಹೊಂಡ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ದಬ ದಬ ಒಂದು 2 ಸಲ ಬಿದ್ದರು ಇವರು, ಬಿದ್ದು ಬಟ್ಟೆ ಎಲ್ಲ ರಾಡಿಯಾಗಿ ಹೋಯ್ತು. ಹೆಗಲಿಗೆ ಹಾಕ್ಕೊಂಡಿದ್ದಿರಲ್ಲ ಚೀಲ, ಇರೋ ಅಂಥ ವಸ್ತುಗಳೆಲ್ಲ ನೆನೆದು ಹೋಯ್ತು. ದಾರಿಲಿ ತಿನ್ನೋಗ್ಬೇಕು ಅಂತ ಒಂದಿಷ್ಟೇನೋ ಇಟ್ಕೊಂಡಿದ್ದಿರಲ್ಲ, ರಾಡಿ ನೀರಲ್ಲಿ ನೆಂದು ಪ್ರಯೋಜನ ಇಲ್ದಂಗಾಯ್ತು, ಬಿಸಾಕ್ಬಿಟ್ರು. ಆಶ್ರಯ ಕೊಡಬೇಕು ಅಂದ್ರೆ ಮರನೂ ಇಲ್ಲ, ಒಂದು ಬಿಲ್ಡಿಂಗ್ ಇಲ್ಲ. ಅಲ್ಲಿ ಹಂಗೆ ನಡ್ಕೊಂಡು ಬರ್ತಾ ಇದ್ರು. ಹಸುವಿಂದ ಕಂಗಾಲಾಗಿದೆ, ಸುಸ್ತಾಗಿದೆ, ಮೈ ನಡುಗ್ತಾ ಇದ್ದಾರೆ ಚಳಿಯಿಂದ. ಇನ್ನೂ ಸ್ಯಾನ್ ಮ್ಯಾರಿನೋ ಪಟ್ಟಣ ದೂರಲ್ಲಿ ಕಾಣಿಸ್ತಾ ಇದೆ, ಬೆಳಕು ಕಾಣಿಸ್ತಾ ಇದೆ. ಹೀಗೆ ನಡ್ಕೊಂಡು ಹೋದ್ರೆ ಬಹುಶಃ ಮಧ್ಯರಾತ್ರಿ ಹೊತ್ತಿಗೆ ಮುಟ್ಟಬಹುದು ಅಂತ ಅನಿಸ್ತು. ಆ ಹೊತ್ತಲ್ಲಿ ಆ ಗುರು ಫ್ರಾನ್ಸಿಸ್ ತನ್ನ ಶಿಷ್ಯನಿಗೆ ಥಟ್ಟನೆ ಕೇಳ್ತಾನೆ, ಲಿಯೋ ನಿಜವಾದ ಸಂತ ಅಂತ ಯಾರನ್ನು ಕರಿಬಹುದು ಕಣೋ? ನೋಡಿ ಸಿಚುವೇಶನ್ ಏನಿದೆ, ನೋಡಿ ಪರಿಸ್ಥಿತಿ. ಚಳಿಯಲ್ಲಿ ನೆಂದಿದ್ದಾರೆ, ಹೊಟ್ಟೆ ಕಾದು ಹಂಚಾಗಿದೆ, ದೂರ ಇದೆ, ಸಂಕಟ ಆಗಿದೆ, ಬಟ್ಟೆ ಎಲ್ಲ ನೆಂದು ಹೋಗಿದೆ ಅಂತ ಹೊತ್ತಲ್ಲಿ ಕೇಳ್ತಾನೆ, ಸಂತ ಅಂತ ಯಾರನ್ನು ಕರಿಬೇಕು ಅಂತ. ಲಿಯೋ ಉತ್ತರಕ್ಕೆ ತಡಕಾಡ್ಬಿಟ್ಟ. ಫ್ರಾನ್ಸಿಸ್ನ ಹೇಳ್ತಾನೆ, ಯಾರು ಕುರುಡನಿಗೆ ಕಣ್ಣು ನೀಡ್ತಾನೋ ಅವನು ಸಂತ ಅಲ್ಲ, ಯಾರು ರೋಗಿಗೆ ಆರೋಗ್ಯ ಕರುಣೆ ಮಾಡ್ತಾನೋ ಅವನು ಸಂತ ಅಲ್ಲ, ಯಾರು ಸತ್ತವನಿಗೆ ಜೀವದಾನ ಮಾಡ್ತಾನೋ ಅವನು ಸಂತ ಅಲ್ಲ. ಫ್ರಾನ್ಸಿಸ್ ಹೇಳ್ತಾನೆ, ಯಾವನು ಪಕ್ಷಿಗಳ ಪ್ರಾಣಿಗಳ ಗಿಡ ಕಲ್ಲು ಮರಗಳ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಾನೋ ಅವನು ಸಂತ ಅಲ್ಲ, ಇಡೀ ಪ್ರಪಂಚದ ಜ್ಞಾನವನ್ನು ತಲೆಯಲ್ಲಿ ತುಂಬಿಕೊಂಡಿದ್ದಾನಲ್ಲ ಅವನು ಸಂತ ಅಲ್ಲ. ಬರೀ ಯಾರು ಸಂತ ಅಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ದಾನೆ. ಪ್ರವಾಸ ಮೌನದಲ್ಲಿ ನಡೀತು. ಇನ್ನು ಸ್ಯಾನ್ ಮಾರಿನೋ ಪಟ್ಟಣ ಹತ್ತಿರ ಬರ್ತಾ ಇತ್ತು, ಬೆಳಕುಗಳು ಕಾಣಿಸ್ತಾ ಇತ್ತು. ಕೊನೆಗೊಂದು ಮಾತು ಹೇಳಿದ ಫ್ರಾನ್ಸಿಸ್, ಯಾವನು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾನೋ ಅವನು ಸಂತ ಅಲ್ಲ ಅಂದ. ಲಿಯೋನಿ ತಡ್ಕೊಳ್ಳೋಕೆ ಆಗಲಿಲ್ಲ. ಅಲ್ಲ ಗುರುಗಳೇ, ಅವತ್ತಿಂದ ನೋಡ್ತಾ ಇದ್ದೀನಿ, ಯಾರು ಸಂತ ಅಲ್ಲ ಸಂತ ಅಲ್ಲ ಸಂತ ಅಲ್ಲ ಅಂತಿದ್ದೀರಿ, ಹಾಗಾದ್ರೆ ಸಂತ ಯಾರು? ಫ್ರಾನ್ಸಿಸ್ ಆದ ಮೇತನ್ನ ನಮ್ಮ ಮನಸ್ಸಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈಗ ನಾವು ಸ್ಯಾನ್ ಮ್ಯಾರಿನೋ ಪಟ್ಟಣಕ್ಕೆ ಹೋಗ್ತೇವೆ, ಚಳಿಯಲ್ಲಿ ನೆಂದು ಹೋಗಿದ್ದೇವೆ, ಹಸಿವೆ ಕಂಗಾಲಾಗಿದ್ದೇವೆ, ಒಂದು ಬಾಗಿಲು ಬಡಿತೇವೆ. ಎಷ್ಟೋತ್ತಿನ ಬಾಗಿಲು ಬಡದ ಮೇಲೆ ಒಬ್ಬ ಯಜಮಾನ ಬರ್ತಾನೆ, ಯಾರದು ಈ ರಾತ್ರಿಯಲ್ಲಿ ಅಂತಾನೆ. ನಾವು ಹೇಳ್ತೀವಿ, ನಾವು ಸ್ವಾಮಿ ಇಬ್ಬರು ಸಂತರು ಬಂದಿದ್ದೇವೆ, ಚಳಿಯಲ್ಲಿ ನೆಂದು ಹೋಗಿದ್ದೇವೆ, ಹಸದ ಕಂಗಾಲಾಗಿದ್ದೀವಿ, ಒಂದು ದಿವಸ ಆಶ್ರಯ ಸಿಕ್ಕಿತೆ ಅಂತ ಕೇಳ್ತೀವಿ ಯಜಮಾನನಿಗೆ. ಯಜಮಾನ ಅಲ್ಲೇ ಕಿಡಿಕಿಯಿಂದ ಕೂಗ್ತಾನೆ, ದರಿದ್ರಗಳು ಸೋಮಾರಿಗಳು ಪರಪೀಡಕರು ನಡಿರಾಚೆ ಅಂತಾನೆ. ನಾವು ಮತ್ತೆ ಹೇಳ್ತೀವಿ, ಸ್ವಲ್ಪ ಸ್ಥಳ ಕೊಡ್ತೀರಾ, ನಾನು ಏನೂ ಬೇಕಾಗಿಲ್ಲ, ಊಟ ಕೊಡೋದು ಬೇಡ, ಚಳಿಯಲ್ಲಿ ನಿಂತ್ಕೊಳ್ಳೋಕ್ಕೋಸ್ಕರ ಜಾಗ ಕೊಟ್ಟರೆ ಸಾಕು, ನಿಂತ್ಕೋತೀವಿ ಅಂತೀವಿ. ಆಗ ಅವನು ಏನು ಮಾಡ್ತಾನೆ ಗೊತ್ತಾ? ಜಾಗ ಬೇಕಾ ನಿಮಗೆ? ಕೋಪದಿಂದ ಹೊರಗೆ ಬರ್ತಾನೆ, ಕೈಯಲ್ಲೊಂದು ಕೋಲ್ ತಂದಿದ್ದಾನೆ, ಕೋಲಿ ನಮ್ಮ ಚೆನ್ನಾಗಿ ರಪರಪರಪ ಹೊಡಿತಾನೆ, ರಸ್ತೆಗೆ ತಳ್ತಾನೆ, ಹೋಗ್ರಿ ಪೀಡಿಗಳು ನೀವು ಅಂತಾನೆ. ನಾವು ಬೈಲಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ನೆನೀತಾ ನಿಂತ್ಕೋತೀವಿ ಹಾಗೇನೆ. ಆ ಹೊತ್ತಿನಲ್ಲಿ ನಾವು ಕೋಪ ಮಾಡಿಕೊಳ್ಳದೆ ಶಾಂತವಾಗಿದ್ದು ಅವನಿಗೆ ಒಳ್ಳೆಯದನ್ನೇ ಬಯಸುವಂತಿದ್ರೆ, ನಮ್ಮ ಮನಸ್ಸು ಪೂರ್ತಿ ಖಾಲಿಯಾಗಿ ಪ್ರಶಾಂತತೆಯಲ್ಲಿದ್ದರೆ, ಆ ಮನೆ ಯಜಮಾನನಲ್ಲೂ ಭಗವಂತನನ್ನೇ ಕಾಣೋ ಸಾಧ್ಯ ಆದರೆ ಅದು ನಿಜವಾಗ ಸಂತತನ ಅಂತ. ಎಷ್ಟು ದೊಡ್ಡ ಮಾತು ಸ್ವಾಮಿ! ಸಂತತನ ಅನ್ನುವಂಥದ್ದು ಸ್ನೇಹಿತರೆ, ಇದು ಆಂತರಿಕ ಗುಣ, ಮೇಲೆ ಹಾಕ್ಕೊಳ್ಳೋ ಬಟ್ಟೆಯಿಂದ ಬರೋದಲ್ಲ, ನೀವು ಕೂತಿರುವಂಥ ಪೀಠದಿಂದ ಬರೋದಲ್ಲ. ನಾವೆಲ್ಲ ಹೊರಗೆ ಬದುಕು

ಅದೇ ಹೆಚ್ಚಾಗ್ಬಿಟ್ಟಿದೆ. ನಮ್ಮ ಆತ್ಮಪ್ರಜ್ಞೆಯಲ್ಲಿ ಬದುಕುವ ಕ್ಷಣಗಳು ತುಂಬಾ ಅಪರೂಪ ಆಗಿದ್ದಾವೆ. ಫ್ರಾನ್ಸಿಸ್ ಹೇಳ್ತಾನೆ, ಬಹಳಷ್ಟು ಜನ ಸಂತರ ಬಟ್ಟೆ ಹಾಕೊಂಡು ಹೊರ ಪ್ರಪಂಚದಲ್ಲೇ ಕಳೀತಾರೆ, ಕೆಲವರು ಸನ್ಯಾಸಿಯ ಬಟ್ಟೆ ಕೂಡ ಹಾಕೊಳ್ಳದೆ ಒಳಗೆ ಅಂತರಿಕ್ಷ ವೀಕ್ಷಣೆಯಲ್ಲಿ ಇರ್ತಾರೆ. ಸಂತತನ ಬರೋದು ಹಾಕಿಕೊಂಡು ಬಟ್ಟೆ ಎಂದಲ್ಲ, ಮನಸ್ಸಿನ ಪರಿಪಾಕದಿಂದ ಅಂತ ಹೇಳಿದಂತ ಫ್ರಾನ್ಸಿಸ್ನ ಮಾತು ನಮ್ಮ ಮಾರ್ಗದರ್ಶಿ ಆಗಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ. ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ. ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ. ಒತ್ತಡಗಳಿಗೆ ಮಣಿದು ಕಾನೂನುಬಾಹಿರ ಕೆಲಸ ಮಾಡಬೇಡಿ. ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೆ ನೇರವಾಗಿ ತಿಳಿಸಿ ಎಂದರು. ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 50,000 ಶಿಕ್ಷಕರ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲಾಗುವುದು. ಇದುವರೆಗೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಇನ್ನು ಮುಂದೆ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಲಾದ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದರು. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಕೌಶಲಾಭಿವೃದ್ಧಿ ಹಾಗೂ ಕೃಷಿ ಸಂಸ್ಕರಣಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಣಕಾಸು ಸಚಿವರು ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ, ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ. ಖಾತೆ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟದ್ದು ಎಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವ ಕುರಿತು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ. ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಕೆಲಸ ಮಾಡಲಿದ್ದೇವೆ. ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ

0: ನಲ್ಲಿ ಜನಪರ ಆಡಳಿತ ನೀಡಲಾಗುವುದು ಎಂದು ಅವರು ಹೇಳಿದರು. ರಾಜ್ಯದ ಬಡ ಹಿರಿಯ ನಾಗರಿಕರಿಗೆ ಆಸರೆಯಾಗಿದ್ದ ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಅವರು 3.93 ಲಕ್ಷ ಮಂದಿಗೆ ಕಳೆದ 3 ತಿಂಗಳಿನಿಂದ ಮಾಶಾಸನ ನೀಡಿಲ್ಲ ಎಂದಿದ್ದಾರೆ. ಸಮೀಕ್ಷೆ ಎಂಬ ನೆಪದಲ್ಲಿ ತಿಂಗಳುಗಟ್ಟಲೆ ಪಿಂಚಣಿ ಸ್ಥಗಿತಗೊಳಿಸಿರುವುದು ಅಮಾನವೀಯ ಕ್ರಮ. ಔಷಧಿ ಕೊಳ್ಳಲು ದಿನನಿತ್ಯದ ಖರ್ಚು ನಿರ್ವಹಿಸಲು ಈ ಮಾಶಾಸನವನ್ನೇ ನಂಬಿಕೊಂಡಿರುವ ಸಾವಿರಾರು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿಯೇ ಅಮೆರಿಕ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮನೆ ಮೇಲ್ಛಾವಣಿ ಘಟಕ, ಕೃಷಿ ಪಂಪ್ ಸೌರೀಕರಣದಿಂದ ಹಿಡಿದು ಬೃಹತ್ ಸೌರ ಪಾರ್ಕ್ಗಳ ಸ್ಥಾಪನೆಯವರೆಗೂ ಭಾರತ ಮುಂಚೂಣಿಯಲ್ಲಿದ್ದು ವಿಶ್ವದ 2ನೇ ಅತಿದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತ ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಹೊಸ ಹೆಜ್ಜೆ ಇರಿಸಿದ್ದು ಸೌರಶಕ್ತಿ, ಪವನ ವಿದ್ಯುತ್, ಜೈವಿಕ ಇಂಧನ, ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಮೂಲಕ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯ 203 ಗಿಗಾವ್ಯಾಟ್ನಲ್ಲಿ ಶೇಕಡ 51.5% ಪೂರೈಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ June 5ರಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರವಾದಿ ಹಾಗೂ ಇಕೋವಾಚ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಹೆಬ್ಳೀಕರ್ ಅವರು.
4: ನಮ್ಮ ದೇಶದಲ್ಲಿ ಪರಿಸರ ಉಳಿಬೇಕು ಅಂತಂದ್ರೆ ಇದಕ್ಕೆ June 1, 5ನೇ ತಾರೀಕಿಗೆ ನಾವು ಒಂದು ಅದರ ಬಗ್ಗೆ ಮಾತನಾಡಿದ್ರೆ ಆಗಲ್ಲ. ಪ್ರತಿ ನಿಮಿಷ ಪ್ರತಿ ದಿನ ನಾವು ಯೋಚಿಸಬೇಕು, ಯಾಕಂದ್ರೆ ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಜೀವಿಸ್ತಾ ಇದ್ದೇವೆ ಈ ಪೃಥ್ವಿ ಮೇಲೆ. ನಮಗೆ ನೀರು ಬೇಕು ಕುಡಿಲಿಕ್ಕೆ, ಉಸಿರಾಡಿಸ್ಲಿಕ್ಕೆ ಹವೆ ಬೇಕು, ಮಲಗಲಿಕ್ಕೆ ಜಾಗ ಬೇಕು. ತಂದಕ್ಕೂ ನಾವು ಈ ಪರಿಸರದ ಅಮೂಲ್ಯ ಸ್ವತ್ತುಗಳನ್ನ ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ನಾವು ಯಾವುದೇ ಪ್ರಗತಿಯ ಬೆನ್ನು ಹತ್ತಿದಾಗ ಅದು ನಮಗೆ ಬೇಕಾ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಸೊ ಅನೇಕ ರೀತಿಯಿಂದ ನಾವು ಇವತ್ತು ಯೋಚನೆ ಮಾಡಿ ಎಸ್ಪೆಷಲಿ ಮಕ್ಕಳಿಗೆ ಸ್ಕೂಲ್ನಿಂದನೇ ನಾವು ಪರಿಸರದ ವಿಷಯದ ಬಗ್ಗೆ ಹೆಚ್ಚು ಕಲಿಸಬೇಕು. ಯಾಕಂತಂದ್ರೆ ಅವರೇ ದೊಡ್ಡವರಾಗಿ ಪರಿಸರ ಕಾಪಾಡುವಂತಹ ಒಂದು ಸ್ವತ್ತುಗಳು ನಮ್ಮ ದೇಶಕ್ಕೆ ಆಗ್ತವೆ. ಒಂದು ಹೊಸ ಜಗತ್ತನ್ನ, ಹೊಸ ನಾಗರಿಕತೆಯನ್ನ ಕಟ್ಟುವಂತಹ ಒಂದು ಯೋಜನೆ ನಮ್ಮಲ್ಲಿ ಬಂದಾಗ ಬಹುಶಃ ನಮ್ಮ ಪರಿಸರನು ಉಳಿಯುತ್ತೆ, ಈ ಪೃಥ್ವಿನೂ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ.
0: ಕಲುಷಿತ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪರಿಸರ ಕುರಿತು ಕಾಳಜಿ ಅಗತ್ಯ ಎಂದು ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಡಳಿತ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಯು ಮಾಲಿನ್ಯವನ್ನು ತಡೆಯಲು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಗರದ

0: ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7ರವರೆಗೆ ಆಯೋಜಿಸಲಾಗಿದೆ. ಸಂಪುಟ ದರ್ಜೆ ಸಚಿವ ಕೆಎಚ್ ಮುನಿಯಪ್ಪ ಮೇಳಕ್ಕೆ ಚಾಲನೆ ನೀಡಲಿದ್ದು, ಮೇಳದಲ್ಲಿ 50ಕ್ಕೂ ಹೆಚ್ಚು ವಿವಿಧ ತಳಿಗಳ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸಸ್ಯ ಸಂತೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ನೂತನ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 36 ಕುರಿತು. SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಅರೆಗಣ್ಣು ನಮದೆಂದು
5: ಅರೆಗಣ್ಣು ನಮದೆಂದು
4: ಕೊರ ಕೊರಗಿ ಫಲವೇನು
5: ಕೊರ ಕೊರಗಿ ಫಲವೇನು
4: ಅರೆ ಬೆಳಕು ಧರೆಯೊಳ್
5: ಅರೆ ಬೆಳಕು ಧರೆಯೊಳ್
4: ಎಂದ್ ಒರಲಿ ಸುಖವೇನು
5: ಎಂದ್ ಒರಲಿ ಸುಖವೇನು
4: ಇರುವ ಕಣ್
5: ಇರುವ ಕಣ್
4: ಇರುವ ಬೆಳಕಿನೊಳ್
5: ಇರುವ ಬೆಳಕಿನೊಳ್
4: ಆದಿನಿತ ನೋಡಿ
5: ಆದಿನಿತ ನೋಡಿ
4: ಪರಕಿಸಿದೊಡೆ ಅದು ಲಾಭ
5: ಪರಕಿಸಿದೊಡೆ ಅದು ಲಾಭ
4: ಮಂಕುತಿಮ್ಮ
5: ಮಂಕುತಿಮ್ಮ
4: ಸೊ ಬೆಳಕು ಕಣ್ಣಿನ ನಡುವೆ ಇರುವಂತಹ ಒಂದು ಆಟವನ್ನು DVG ಅವರು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಮಂದಾಕ್ಷಿ ನಮಗಿದೆ, ನಮಗೆ ಪೂರ್ತಿ ಕಾಣಿಸ್ತಾ ಇಲ್ಲ ಅಂತ ನಾವು ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ? ಸಮಸ್ಯೆಗಳು ಎಷ್ಟೇ ಬಂದರೂ ಕೂಡ ಆ ಸಮಸ್ಯೆಗಳಿಗೆ ಬಗ್ಗದೆ, ಸಮಸ್ಯೆಗಳಿಗೆ ಸೋಲದೆ ಸದಾಕಾಲ ಆಶಾದಾಯಕವಾದಂತಹ ಆಶಾಭಾವವನ್ನು ಮನಸ್ಸಿನಲ್ಲಿ ನಾವು ತುಂಬಿಕೊಂಡಿರಬೇಕು ಅನ್ನುವಂಥದ್ದು DVG ಅವರ ಕಗ್ಗದ ಅತ್ಯಂತ ಮುಖ್ಯವಾದಂತಹ ಒಂದು ಸಂದೇಶ. ಆ ಸಂದೇಶ ಇಲ್ಲಿ ಬಹಳ ಬಲವಾಗಿ ಪ್ರತಿಫಲಿತವಾಗ್ತಾ ಇದೆ. ಇದುವರೆಗೂ ನಾವು ನೋಡಿದ್ವಿ, ನಮಗೆ ಜೀವನದಲ್ಲಿ ಸರಿಯಾಗಿ ಕಾಣಿಸಲ್ಲ, ಮಂದಾಕ್ಷಿ ಇದೆ, ಜೀವನದ ಪಥವನ್ನು ಬೆಳಗುವಂಥ ಬೆಳಕು ಸಾಕಷ್ಟು ನಮಗೆ ಸಿಗ್ತಾ ಇಲ್ಲ, ಅದು ಏರುಪೇರುಗಳಾಗ್ತಾ ಇರುತ್ತೆ, ನಮಗೆ ಕಾಣಿಸಲ್ಲ ಅಂತ. ಜೊತೆಗೆ ಯಾವುದೋ ಒಂದು ಪರದೆ ಇದೆ, ಆ ಪರದೆ ಹಿಂದೆ ಎಲ್ಲ ಜೀವನದ ರಹಸ್ಯ ಸೇರ್ಕೊಂಡ್ಬಿಟ್ಟಿದೆ, ಸೊ ಹಾಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಹೀಗೆ ಈ ನಕಾರಾತ್ಮಕವಾದಂಥ ವಿಚಾರಗಳು ತುಂಬಿದ್ರೂ ಕೂಡ ಅಯ್ಯೋ ಇದು ಸರಿ ಇಲ್ಲ ಅಂತ ಅಳ್ತಾ ಕೂತ್ಕೊಂಡಿದ್ರೆ ಅದೇನಾದರೂ ಸರಿ ಹೋಗುತ್ತಾ? ಅದೇನು ಸರಿ ಹೋಗಲ್ಲ. ಅದರ ಬದಲಿಗೆ ಅದನ್ನು ಬಿಟ್ಟು, ಅದನ್ನು ದಾಟಿ ನಾನು ಏನು ಇದೆಯೋ ಅದನ್ನು ನಾನು ಉಪಯೋಗಿಸ್ಕೊಳ್ತಾ ಮುಂದಕ್ಕೆ ಹೋಗ್ತೀನಿ ಅನ್ನೋಂಥ ಮಾನಸಿಕ ಧಾರ್ಷ್ಟ್ಯ ನಮಗೆ ಬೇಕಾಗತ್ತೆ. ಸೊ ಅದನ್ನು ಇಲ್ಲಿ DVG ಅವರು ಬಹಳ ಪ್ರಮುಖವಾಗಿ ಎತ್ತಿ ತೋರಿಸ್ತಾ ಹೇಳ್ತಾ ಇದ್ದಾರೆ. ಅರೆ ಕಣ್ಣು ನಮಗೆ ಅಂಥೇಳಿ ಕೊರಗ್ತಾ ಕೊರಗ್ತಾ ಏನು ಪ್ರಯೋಜನ? ಸುಮ್ಮನೆ ಕೂತಿರ್ತೀವಿ, ನಾವೇನು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ಬೆಳಕು ಸಾಕಷ್ಟು

ಅಲ್ವಲ್ಲಪ್ಪ ಅಂತ ನಾವು ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಆಗಲ್ಲ. ನಮ್ಮಲ್ಲಿ ಹೆಚ್ಚಿನ ಸರ್ತಿ ನಾವು ಮಾಡುವಂಥದ್ದು ಅದೇನೆ, ಅದು ಮಾಡೋದು ಸುಲಭ. ಆ ಥರ ಮಾಡುವಂಥದ್ದು ಬಹಳ ಸುಲಭ. ಏನು, ಅಯ್ಯೋ ನನ್ನ ಕೈಲಾಗಲ್ಲ ಅಂಥೇಳಿ ಸುಮ್ಮನೆ ಕೂತ್ಕೊಂಬಿಡೋದು, ಅಯ್ಯೋ ನನಗೆ ಕಾಣಿಸ್ತಾ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಬಿಡೋದು, ಅದು ಬಹಳ ಸುಲಭ. ಅದು ಆಂತರಿಕವಾಗಿ ನಮ್ಮ ಸಾಮರ್ಥ್ಯವನ್ನು ಗುರುತಿಸ್ಕೊಳ್ಳದೆ ಅಥವಾ ಸಾಮರ್ಥ್ಯ ಇದ್ದರೂ ಕೂಡ ಸೋಮಾರಿತನದಿಂದಲೋ ಏನೋ ಒಂದು ಭಾವನೆಯಿಂದ ಮಾಡಬೇಕಾದಂಥ ಕೆಲಸದಿಂದ ನುಣಿಚಿಕೊಂಡು ತಪ್ಪಿಸ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿ, ಇದನ್ನು ನಾವು ಬಹಳ ಸಾಮಾನ್ಯವಾಗಿ ಕಾಣ್ತೀವಿ. ಹಾಗೆ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ ಅಂತಂದರೆ ಆಗದೇ ಇರೋದಕ್ಕೆ ಹೊರಗಿನ ಒಂದು ವಿಚಾರವೇ ಕಾರಣ ಅಂಥೇಳಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋಂಥ ಒಂದು ಪ್ರಯತ್ನವೂ ಕೂಡ ನಾವು ಬಹಳ ಸುಲಭವಾಗಿ ಮಾಡಿಬಿಡ್ತೀವಿ. ಸೊ ಅದು ಯಾವ ಕಾರಣಕ್ಕೂ ಕೂಡ ಆಕ್ಷೇಪಣೀಯ, ಅದನ್ನು ಸರಿಯಾಗಿ ನಾವು ಮಾಡಬಾರ್ದು, ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾ ಡಿ ವಿ ಜಿ ಅವರು ಹೇಳ್ತಾರೆ, ಇರೋ ಸಾಮರ್ಥ್ಯದ ಬಗ್ಗೆ ನೀನು ಯೋಚನೆ ಮಾಡಪ್ಪ ಅಂತ. ಇರೋ ಕಣ್ಣು ಮಂದಾಕ್ಷಿ ನಿಜ, ಆದರೆ ಮಂದವಾಗಾದರೂ ಕಾಣಿಸ್ತಾ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು ಅಂತ. ಸೊ ನಾವು ವಿಶೇಷವಾಗಿ ವಿಶೇಷ ಚೇತನರು ಯಾರಿರ್ತಾರೆ ಅವ್ರ ಜೊತೆ ಕೆಲಸ ಮಾಡುವಾಗ ಈ ಮನೋಭಾವವನ್ನು ನಾವು ಬಹಳ ಕಾಣ್ತೀವಿ. ಈಗ ಅಕಸ್ಮಾತ್ ಯಾರಿಗೋ ದೃಷ್ಟಿದೋಷ ಇದೆ ಅಂತ ಅಂದ್ಕೊಳ್ಳೋಣ, ಆವಾಗ ಏನಾಗುತ್ತೆ, ಅವರಿಗೂ ಕೂಡ ಏನನ್ಸುತ್ತೆ, ಅಯ್ಯೋ ನನಗೆ ಕಣ್ಣು ಕಾಣಿಸಲ್ಲ ಅಂತ. ಸುತ್ತಮುತ್ತ ಇದ್ದವ್ರಿಗೆಲ್ಲ ಏನನ್ಸುತ್ತೆ, ಓ ಇವನಿಗೆ ಕಣ್ಣು ಕಾಣಿಸಲ್ಲ. ಹಾಗೆ ಯಾರೋ ಒಬ್ಬರು ದುರದೃಷ್ಟವಶಾತ್ ಅವ್ರಿಗೆ ಕಾಲು ಆಂಪ್ಯುಟೇಷನ್ ಆಗಿಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ, ಒಂದು ಕಾಲಿದೆ ಇನ್ನೊಂದು ಕಾಲು ಇಲ್ಲ, ಆವಾಗ ನಮ್ಗೆ ತಕ್ಷಣ ಕಾಣಿಸೋದೇನು, ಓ ಇವ್ರ ಕಾಲು ಇಲ್ಲ ಅಂತ. ಬಲಗಾಲು ಕಟ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಎಡಗಾಲು ಇದೆಯಲ್ಲ, ಇರೋಂಥ ಎಡಗಾಲಿನ ಕಡೆ ನಮ್ಮ ಗಮನ ಹೋಗಲ್ಲ, ಇಲ್ಲದೇ ಇರೋಂಥ ಬಲಗಾಲಿನ ಕಡೆ ನಾವು ಎತ್ತು ತೋರಿಸ್ತಾ ಓ ಇವನಿಗೆ ಕಾಲು ಇಲ್ಲ ಅಂತ ಮಾತಾಡ್ತೀವಿ. ಅದೇ ಮನೋಭಾವ ಆ ವ್ಯಕ್ತಿಯಲ್ಲೂ ಕೂಡ ಬಂದ್ಬಿಟ್ಟಿರುತ್ತೆ. ದುರದೃಷ್ಟವಶಾತ್ ಆ ಥರದ ಕೀಳರಿಮೆ ನಮ್ಮೆಲ್ಲರಲ್ಲೂ ಕೂಡ ಬಂದ್ಬಿಡುತ್ತೆ. ವಿಶೇಷವಾಗಿ ಯಾವುದೋ ಒಂದು ಇಲ್ಲ ಅನ್ನೋಂಥ ಭಾವನೆಯನ್ನೇ ನಮ್ಮ ಸಮಾಜ ಎತ್ತಿ ತೋರಿಸ್ತಾ ಇದ್ದರೆ, ಓ ನಿನಗದಿಲ್ಲ ನಿನಗದಿಲ್ಲ ಅಂತಲೇ ಹೇಳ್ತಾ ಇದ್ದರೆ ಅವ್ರ ಮನಸ್ಸಿನಲ್ಲೂ ಅದೇ ಬೇರೂರು ಬಿಡುತ್ತೆ, ನನಗೆ ಕಣ್ಣು ಕಾಣಲ್ಲ, ನನಗೆ ಕಾಲು ಇಲ್ಲ, ನನಗೆ ಕಿವಿ ಕೇಳಲ್ಲ. ಸೊ ಹಾಗೆ ಈ ಡಿಸೆಬಿಲಿಟಿ ಅನ್ನೋಂಥ ಪದ ಇದೆಯಲ್ಲ, ಆ ಡಿಸೆಬಿಲಿಟಿ ಪದವನ್ನು ನಾನು ಯಾವಾಗಲೂ ಬಿಡಿಸಿ ಹೇಳ್ತೀನಿ, ಡಿಸ್ ಎಬಿಲಿಟಿ ಅಂತ. ನಮಗೆ ಯಾವಾಗಲೂ ಆ ಡಿಸ್ ಅನ್ನೋದು ಮಾತ್ರ ಕಾಣಿಸ್ತಾ ಇರುತ್ತೆ, ಎಬಿಲಿಟಿ ಅನ್ನೋದು ಕಣ್ಣಿಗೆ ಕಾಣೋದೇ ಇಲ್ಲ. ಅದು ದುರದೃಷ್ಟ, ಯಾಕೆಂದರೆ ಕಣ್ಣು ಸರಿಯಾಗಿ ಕಾಣಿಸ್ದೇ ಇರುವಂಥ ವ್ಯಕ್ತಿಯಲ್ಲಿ ಬೇರೆ ಅನೇಕ ಸಾಮರ್ಥ್ಯಗಳಿರುತ್ತೆ, ಎಬಿಲಿಟೀಸ್ ಇರುತ್ತೆ, ಆ ಎಬಿಲಿಟೀಸ್ನ ನಾವು ನೋಡೋಕ್ಕೆ ಹೋಗಲ್ಲ. ಸೊ ಏನು ಇದೆಯೋ ಅದರ ಕಡೆ ನಮ್ಮ ಗಮನ ಹೋಗಬೇಕು, ಏನು ಇಲ್ಲವೋ ಅದನ್ನೇ ಎತ್ತಿ ಹಿಡಿತಾ ಹೋದರೆ ಇರೋದೂ ಕೂಡ ಕೆಲಸ ಮಾಡದೇ ಇರುವಂಥ ಪರಿಸ್ಥಿತಿಯನ್ನು ನಾವು ತಲುಪಿಬಿಡ್ತೀವಿ. ಸೊ ಹಾಗಾಗಿ ಇರುವ ಒಂದು ಸಾಮರ್ಥ್ಯಗಳನ್ನು ಚೆನ್ನಾಗಿ ಬಳಸುವಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಅದು ಕ್ರಮೇಣ ನಾವು ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಇರೋಂಥ ಸಾಮರ್ಥ್ಯದ ಕಡೆ ನಾವು ಗಮನ ಕೊಟ್ಟರೆ, ನನಗೆ ಎಷ್ಟು ಕಾಣಿಸುತ್ತೋ ಆ ದೃಷ್ಟಿಯನ್ನೇ ಬಳಸಿ ನಾನೇನೋ ಮಾಡ್ತೀನಿ ಅಂತ ಪ್ರಯತ್ನ ಪಟ್ಟರೆ, ಆಗ ನನ್ನ ಶರೀರದಲ್ಲಿರುವಂಥ ಬೇರೆ ಅವಯವಗಳ ಸಾಮರ್ಥ್ಯ ಈ ದೃಷ್ಟಿಯ ಒಂದು ಸಾಮರ್ಥ್ಯಕ್ಕೆ ಸೇರಿಕೊಳ್ಳುತ್ತೆ. ಈಗ ಉದಾಹರಣೆಗೆ ಕಣ್ಣಿನ ದೃಷ್ಟಿ ಕಡಿಮೆ ಇದೆ ಅಂತಂದರೆ ಕಣ್ಣಿನಿಂದ ನಾನು ಏನು ತಿಳ್ಕೊಳ್ಬಹುದಾಗಿತ್ತೋ ಅದನ್ನು ಕೈಗಳು ನನಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತವೆ, ಯಾಕೆ ನಾನು ಅದನ್ನು ಮುಟ್ಟಿ ನೋಡಿ ಅರ್ಥ ಮಾಡಿಕೊಳ್ಬಲ್ಲೆ. ಸೊ ಹಾಗೆ ಇರುವ ಕಣ್ಣು ಮತ್ತು ಬೇರೆ ಎಲ್ಲ ಅವಯವಗಳು, ಆಗಲೇ ಕಳೆದ ಸರ್ತಿ ನಾನು ಹೇಳಿದಂಗೆ ಕಣ್ಣು ಅನ್ನುವಂಥದ್ದು ಒಂದು ಸಂಕೇತವಾಗಿ ಉಪಯೋಗಿಸಿದರೆ ಅದು ಇತರ ಅವಯವಗಳಿಗೂ ಹೊಂದಾಣಿಕೆ ಆಗುತ್ತೆ. ಸೊ ಇರೋಂಥ ಕಣ್ಣು ಇರೋಂಥ ಕೈ ಜೊತೆ ಸೇರಿಕೊಳ್ಳುತ್ತೆ, ಇರೋಂಥ ಕಿವಿ ಜೊತೆ ಸೇರಿಕೊಳ್ಳುತ್ತೆ, ಕಾಲಿನ ಜೊತೆ ಸೇರಿಕೊಳ್ಳುತ್ತೆ, ಹಾಗೆ ಸೇರಿಕೊಳ್ತಾ ಜೊತೆಗೆ ಇರುವ ಬೆಳಕು ಎಷ್ಟು ಕಾಣಿಸ್ತಾ ಇದೆಯೋ ಅಷ್ಟು ಅದನ್ನು ನಾವು ಆದಿನಿತ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ನೋಡ್ತಾ ಇದ್ದರೆ, ನೋಡ್ತಾ ಪರೀಕ್ಷಿಸಿದೊಡೆ ಅದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ, ಆಗ ಅಯ್ಯೋ ಏನಾಗ್ತಾ ಇಲ್ಲ ನನ್ನ ಕೈಲಿ ಅಂತ ಅಂದ್ಕೊಂಡಿದ್ದಂತಹ ಒಂದು ನಿರಾಶಾ ಭಾವ ಏನಿದೆಯೋ

0: ಅದನ್ನು ದಾಟಿ ಲಾಭದ ಕಡೆ ನಾವು ಆಲೋಚನೆ ಮಾಡ್ತೀವಿ. ನಾನು ಏನು ಇದರಿಂದ ಗಳಿಸಬಲ್ಲೆ ಅನ್ನೋದ್ರ ಕಡೆ ನಾನು ಯೋಚನೆ ಮಾಡ್ತೀನಿ. ಏನು ಕಳ್ಕೊಂಬಿಟ್ಟೆ ನಿಜ, ಕಳ್ಕೊಂಡಿದ್ದೀನಿ ನಿಜ, ಆದರೆ ಇರೋದನ್ನು ಬಳಸಿ ಹೇಗೆ ಬೆಳೆಯಬಲ್ಲೆ ಅನ್ನೋದನ್ನು ನಾವು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಅನ್ನೋಂಥ ಆಶಾಭಾವ ಪ್ರಬಲವಾಗಿ ಈ ಮುಕ್ತಕದಲ್ಲಿ ವ್ಯಕ್ತವಾಗಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 36 ಕುರಿತು ಎಸ್ ವಿ ವೈಯಮ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತು ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಾನವನ ಜೀವನದಲ್ಲಿ ಯಶಸ್ಸು, ಸಂತೋಷ ಮತ್ತು ಆತ್ಮೋನ್ನತಿ ಪಡೆಯಲು ಎರಡು ಶಕ್ತಿಗಳು ಅತ್ಯಂತ ಮುಖ್ಯ. ಅವುಗಳೇ ಮನಸ್ಸು ಮತ್ತು ಬುದ್ಧಿ. ಮನಸ್ಸು ನಮ್ಮ ಭಾವನೆಗಳ ಕೇಂದ್ರವಾಗಿದ್ದರೆ ಬುದ್ಧಿ ನಮ್ಮ ವಿವೇಕದ ದೀಪವಾಗಿದೆ. ಮನಸ್ಸು ಚಲನೆಯ ಶಕ್ತಿ, ಬುದ್ಧಿ ದಿಕ್ಕು ತೋರಿಸುವ ಶಕ್ತಿ. ಈ ಎರಡು ಸಮತೋಲನದಲ್ಲಿದ್ದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ಕೇವಲ ಬುದ್ಧಿವಂತಿಕೆ ಸಾಕಾಗುವುದಿಲ್ಲ, ಹಾಗೆಯೇ ಕೇವಲ ಭಾವನೆಗಳು ಸಾಕಾಗುವುದಿಲ್ಲ. ಭಾವನೆಗೆ ವಿವೇಕದ ದಾರಿ ಬೇಕು, ವಿವೇಕಕ್ಕೆ ಮನಸ್ಸಿನ ಶಕ್ತಿ ಬೇಕು. ಮನಸ್ಸು ಸ್ವಭಾವತಃ ಚಂಚಲ. ಅದು ಆಸೆ, ಭಯ, ಕೋಪ, ಸಂತೋಷ, ದುಃಖಗಳ ನಡುವೆ ನಿರಂತರವಾಗಿ ಓಡಾಡುತ್ತಿರುತ್ತದೆ. ಕೆಲವೊಮ್ಮೆ ಅದು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ, ಕೆಲವೊಮ್ಮೆ ಕೆಳಗೆಳೆಯುತ್ತದೆ. ಬುದ್ಧಿಯ ಕೆಲಸ ಮನಸ್ಸಿಗೆ ಸರಿಯಾದ ದಿಕ್ಕು ನೀಡುವುದು. ಬುದ್ಧಿ ದುರ್ಬಲವಾಗಿದ್ದರೆ ಮನಸ್ಸು ಇಂದ್ರಿಯಗಳ ಹಿಂದೆ ಓಡುತ್ತದೆ. ಮನಸ್ಸು ದುರ್ಬಲವಾಗಿದ್ದರೆ ಬುದ್ಧಿಯ ಒಳ್ಳೆಯ ನಿರ್ಧಾರಗಳನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಎರಡಕ್ಕೂ ಬಲ ಅಗತ್ಯ. ನಮ್ಮ ವೇದಗಳಲ್ಲಿ ಜಿತಂ ಜಗತ್ಕೇನ ಮನೋಹಿಹೇನ ಎಂದು ಹೇಳಲಾಗಿದೆ. ಅಂದರೆ ಮನಸ್ಸನ್ನು ಗೆದ್ದವನೇ ಜಗತ್ತನ್ನು ಗೆದ್ದವನಾಗುತ್ತಾನೆ. ಹೊರಗಿನ ಲೋಕವನ್ನು ಗೆಲ್ಲುವ ಮೊದಲು ಒಳಗಿನ ಮನಸ್ಸನ್ನು ಗೆಲ್ಲಬೇಕು. ಕೋಪ, ಅಸೂಹೆ, ಭಯ, ಆಲಸ್ಯ, ನಿರಾಶೆ ಇವೆಲ್ಲವೂ ಮನಸ್ಸಿನ ದುರ್ಬಲತೆಗಳೇ. ಮನಸ್ಸು ದೃಢವಾಗಿದ್ದರೆ ಸಂಕಷ್ಟಗಳ ನಡುವೆಯೂ ವ್ಯಕ್ತಿ ನಿಂತುಕೊಳ್ಳಬಲ್ಲನು. ವಿಫಲತೆ ಬಂದರೂ ಕುಗ್ಗುವುದಿಲ್ಲ, ಯಶಸ್ಸು ಬಂದರೂ ಅಹಂಕಾರಿಯಾಗುವುದಿಲ್ಲ. ವೇದ ಮಂತ್ರಗಳಲ್ಲಿ ನಮ್ಮ ಬುದ್ಧಿ ಪ್ರಕಾಶಮಾನವಾಗಿರಲಿ, ಮನಸ್ಸು ಶಾಂತವಾಗಿರಲಿ ಎಂದು ಪ್ರಾರ್ಥಿಸಲಾಗಿದೆ. ಪ್ರಸಿದ್ಧ ಗಾಯತ್ರಿ ಮಂತ್ರದಲ್ಲಿಯೂ ಧಿಯೋಯೋ ನಂ ಪ್ರಚೋದಯಾತ್ ಎಂದು ಬುದ್ಧಿಗೆ ಬೆಳಕು ಕೋರುತ್ತೇವೆ. ಏಕೆಂದರೆ ಬುದ್ಧಿಯೇ ಸರಿಯಾದ ಮತ್ತು ತಪ್ಪಾದ ಮಾರ್ಗವನ್ನು ಗುರುತಿಸುತ್ತದೆ. ಬೆಳಕಿಲ್ಲದ ದಾರಿಯಲ್ಲಿ ಹೇಗೆ ನಡೆಯಲು ಸಾಧ್ಯವಿಲ್ಲವೋ ವಿವೇಕವಿಲ್ಲದ ಜೀವನವು ಹಾಗೆಯೇ ದಿಕ್ಕು ತಪ್ಪುತ್ತದೆ. ಜ್ಞಾನವು ಮಾಹಿತಿಯನ್ನು ಕೊಡಬಹುದು, ಆದರೆ ಬುದ್ಧಿಯೇ ಅದನ್ನು ಸರಿಯಾಗಿ ಬಳಸುವ ಶಕ್ತಿಯನ್ನು ನೀಡುತ್ತದೆ. ಸಂತರು

ಮಾನವನನ್ನು ಕೇವಲ ದೇಹವಲ್ಲ, ದೇಹ ಮನಸ್ಸು ಆತ್ಮಗಳ ಸಮಗ್ರ ರೂಪ ಎಂದು ವಿವರಿಸುತ್ತಾರೆ. ಮಹಾತ್ಮರು ಇದನ್ನೇ ತಮ್ಮ ಜೀವನದಲ್ಲೂ ತೋರಿದ್ದಾರೆ. ಅವರ ಪ್ರಕಾರ ಮನಸ್ಸಿನ ಆರೋಗ್ಯ ಮತ್ತು ಬುದ್ಧಿಯ ಸ್ಪಷ್ಟತೆ ಇಲ್ಲದೆ ವ್ಯಕ್ತಿತ್ವದ ಪೂರ್ಣ ಬೆಳವಣಿಗೆ ಸಾಧ್ಯವಿಲ್ಲ. ಅವರು ಹೇಳುವಂತೆ ಮಾನವನ ಒಳ ಜೀವನ ಅಸ್ಥಿರವಾಗಿದ್ದರೆ ಹೊರಗಿನ ಸಾಧನೆಗಳಿಗೂ ಅರ್ಥ ಇರುವುದಿಲ್ಲ. ಆಧ್ಯಾತ್ಮಿಕ ಬೆಳವಣಿಗೆಯು ಈ ಆಂತರಿಕ ಶಕ್ತಿಗಳ ಮೇಲೆಯೇ ನಿಂತಿದೆ. ಗೀತೆಯಲ್ಲಿ ಶ್ರೀಕೃಷ್ಣನು ಮನಸ್ಸಿನ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಉದ್ಧರೇತಾತ್ಮ ನಾತ್ಮ ನಮ ವಸಾದೆಹೇತ್, ಅಂದರೆ ಮನುಷ್ಯನು ತನ್ನ ಮನಸ್ಸಿನ ಮೂಲಕ ತಾನೇ ತನ್ನನ್ನು ಮೇಲೆ ಕೆತ್ತಿಕೊಳ್ಳಬೇಕು, ತಾನೇ ತನ್ನನ್ನು ಕೆಳಗಿಳಿಯಬಾರದು. ಗೀತೆಯ ಮತ್ತೊಂದು ಸಂದೇಶವೆಂದರೆ ದೃಢ ಸಂಕಲ್ಪ ಮತ್ತು ಸ್ಥಿರ ಬುದ್ಧಿ ಇದ್ದರೆ ಮನುಷ್ಯನು ಯಾವುದೇ ಗುರಿಯನ್ನು ಸಾಧಿಸಬಲ್ಲನು. ಮನಸ್ಸು ನಿಯಂತ್ರಣದಲ್ಲಿ ಇದ್ದರೆ ಅದು ಸ್ನೇಹಿತ, ನಿಯಂತ್ರಣ ತಪ್ಪಿದರೆ ಅದೇ ಶತ್ರು. ಮನಸ್ಸು ಮತ್ತು ಬುದ್ಧಿ ಎರಡು ಸೇರಿ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ಮನಸ್ಸು ಉತ್ಸಾಹ ನೀಡುತ್ತದೆ, ಬುದ್ಧಿ ನಿಯಂತ್ರಣ ನೀಡುತ್ತದೆ. ಮನಸ್ಸು ಕನಸು ಕಾಣುತ್ತದೆ, ಬುದ್ಧಿ ಅದನ್ನು ವಾಸ್ತವಕ್ಕೆ ತರುತ್ತದೆ. ಮನಸ್ಸು ಭಾವನೆಗಳನ್ನು ಹುಟ್ಟಿಸುತ್ತದೆ, ಬುದ್ಧಿ ಅವುಗಳನ್ನು ಸಮತೋಲನದಲ್ಲಿ ಇರಿಸುತ್ತದೆ. ಈ ಎರಡು ಸೇರಿ ಮಾನವನ ಚರಿತ್ರೆಯನ್ನು ರೂಪಿಸುತ್ತವೆ. ಆಧ್ಯಾತ್ಮಿಕ ಜೀವನದಲ್ಲೂ ಈ ಎರಡರ ಪಾತ್ರ ಮಹತ್ವದ್ದಾಗಿದೆ. ಧ್ಯಾನ ಮಾಡಲು ಮನಸ್ಸಿನ ಏಕಾಗ್ರತೆ ಬೇಕು, ಸರಿಯಾದ ಮಾರ್ಗವನ್ನು ಹರಿಸಲು ವಿವೇಕ ಬುದ್ಧಿ ಬೇಕು. ಮನಸ್ಸು ಶಾಂತವಾಗಿದ್ದರೆ ಧ್ಯಾನ ಸಾಧ್ಯ, ಬುದ್ಧಿ ಪ್ರಕಾಶಮಾನವಾಗಿದ್ದರೆ ಆತ್ಮಜ್ಞಾನ ಸಾಧ್ಯ. ಆದ್ದರಿಂದ ನಮ್ಮ ಋಷಿಮುನಿಗಳು ಮನಸ್ಸಿನ ಶುದ್ಧತೆ ಮತ್ತು ಬುದ್ಧಿಯ ಸ್ಪಷ್ಟತೆಗಳಿಗೆ ಸಮಾನ ಮಹತ್ವ ನೀಡಿದ್ದಾರೆ. ಕಗ್ಗದ ಕವಿ ಇದನ್ನು ಸೊಗಸಾಗಿ ತಿಳಿಸಿದ್ದಾರೆ. ಕ್ಷಿತಿ ರುಹಕ್ಕೆ ಸುಮಫಲ ಮುಹೂರ್ತ ನಿಶ್ಚಿತವೇನು, ಮತಿಮನಂಗಳ ಕೃಷಿತಪಂ ಫಲವುಮಂತು, ಸತತ ಕೃಷಿ ಬೀಜಗುಣ, ಕಾಲ ವರ್ಷಗಳೊದವೆ ಪ್ರತಿಭೆ ವಿಕಸಿತ ಹೂದೋ. ಹೇಗೆ ಪ್ರಕೃತಿಯಲ್ಲಿ ಕಾಲದ ಮತ್ತು ಪರಿಸರದ ಒತ್ತಾಸೆಯಿಂದ ಫಲಗಳು ಬೆಳೆಯುತ್ತವೋ ಹಾಗೆ ಮತಿಮನಗಳ ಕೃಷಿ ನಡೆದಾಗ ಜೀವನದ ತಪಸ್ಸಿನ ಫಲ ದೊರೆಯುತ್ತದೆ ಎನ್ನುತ್ತಾರೆ ಕವಿ. ಇಂದಿನ ಕಾಲದಲ್ಲಿ ಮಾಹಿತಿ ಹೆಚ್ಚಾಗಿದೆ, ಅವರ ಮನಸ್ಸಿನ ಶಾಂತಿ ಕಡಿಮೆಯಾಗಿದೆ, ಜ್ಞಾನ ಹೆಚ್ಚಾಗಿದೆ ಆದರೆ ವಿವೇಕ ಕಡಿಮೆಯಾಗಿದೆ. ಆದ್ದರಿಂದ ಮಕ್ಕಳಿಂದ ದೊಡ್ಡವರವರೆಗೆ ಎಲ್ಲರೂ ಮನಸ್ಸು ಮತ್ತು ಬುದ್ಧಿಯನ್ನು ಬಲಪಡಿಸಿಕೊಳ್ಳಬೇಕು. ಉತ್ತಮ ಪುಸ್ತಕ ಓದುವುದು, ಧ್ಯಾನ ಮಾಡುವುದು, ಸತ್ಸಂಗ, ಸಕಾರಾತ್ಮಕ ಚಿಂತನೆ, ನಿಯಮಿತ ಜೀವನ ಇವೆಲ್ಲವೂ ಮನಸ್ಸು ಮತ್ತು ಬುದ್ಧಿಗೆ ಬಲ ನೀಡುತ್ತವೆ. ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೂ, ಆಧ್ಯಾತ್ಮಿಕ ಎತ್ತರ ತಲುಪಬೇಕಾದರೂ ಮನಸ್ಸು ಮತ್ತು ಬುದ್ಧಿ ಎರಡನ್ನು ಬೆಳೆಸಬೇಕು. ಒಂದು ರಥದ ಎರಡು ಚಕ್ರಗಳಂತೆ ಇವು. ಎರಡು ಸಮತೋಲನದಲ್ಲಿ ಇದ್ದಾಗ ಮಾತ್ರ ಜೀವನದ ಪ್ರಯಾಣ ಸುಂದರವಾಗುತ್ತದೆ, ಯಶಸ್ಸು ಅರ್ಥಪೂರ್ಣವಾಗುತ್ತದೆ, ಜೀವನ ಸಾರ್ಥಕವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬುದ್ಧಿ ಭಾವಗಳ ಬೆಳಕಿನಲ್ಲಿ ಜೀವನದ ಗೆಲುವಿನ ದಾರಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸರಚಂದ್ರರವರು

0: ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು ಡಾಕ್ಟರ್ ನಾಗೇಶ್ ಅವರು, ಸಾಮಾನ್ಯ ರೋಗ ತಜ್ಞರು ಡಾಕ್ಟರ್ ಸುಷ್ಮಾ ಅವರು, ಮಕ್ಕಳ ತಜ್ಞರು ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು, ತುರ್ತು ಚಿಕಿತ್ಸಾ ತಜ್ಞರು ಡಾಕ್ಟರ್ ವೈಷ್ಣವಿರವರು, ಆಯುರ್ವೇದ ತಜ್ಞರು ಡಾಕ್ಟರ್ ವಿದ್ಯಾಶೀರವರು, ದಂತ ಚಿಕಿತ್ಸಾ ತಜ್ಞರು ಡಾಕ್ಟರ್ ರಾಜುರವರು, ವಾಕ್ ಭಾಷಾ ಶ್ರವಣ ತಜ್ಞರು ಡಾಕ್ಟರ್ ಐನರಾಜ್ ರವರು, ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ.
2: ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯನ್ನು ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು
1: ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM.gov.in.
3: ಇನ್ನು ಕರ್ನಾಟಕ ಮುಖ್ಯಮಂತ್ರಿ DK ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ MR ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಂಬಂಧ, ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ವಾಹನೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದು, ಇಂಧನ, ನಿರ್ಣಾಯಕ ಖನಿಜಗಳು, ತಂತ್ರಜ್ಞಾನ, ಕೃಷಿ, ಆರೋಗ್ಯ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಟಿನ್ ಅಮೆರಿಕದಲ್ಲಿ ಮೌಲ್ಯಯುತ ಪಾಲುದಾರನಾಗಿ ವೆನಿಜುವೆಲಾದೊಂದಿಗಿನ ಭಾರತದ ನಿಕಟ ಸಹಕಾರ ಜಾಗತಿಕ ದಕ್ಷಿಣ ಭಾಗಕ್ಕೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡೂ ದೇಶಗಳ ಜನರ ಪರಸ್ಪರ ಪ್ರಯೋಜನಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಮಾತುಕತೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಪೂರ್ವ ವಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ವೆನಿಜುವೆಲಾದ ಇಂಧನ ವಲಯವು ಮೂಲಭೂತ ಪರಿವರ್ತನೆಗೆ ಒಳಗಾಗುತ್ತಿರುವುದರಿಂದ ಎರಡೂ ದೇಶಗಳ ನಡುವೆ ಇಂಧನ ಪಾಲುದಾರಿಕೆಯನ್ನು ರೂಪಿಸುವತ್ತ ಇಂದಿನ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ವೆನಿಜುವೆಲಾ ಭಾರತವನ್ನು ಮುಂಬರುವ ಹಲವು ವರ್ಷಗಳವರೆಗೆ ಸ್ಥಿರ ಬೇಡಿಕೆದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ಹೇಳಿದರು. ವೆನಿಜುವೆಲಾ ಈಗಾಗಲೇ 3ನೇ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇಂಧನ ಪಾಲುದಾರಿಕೆಯ ಜೊತೆಗೆ ಪಶುಸಂಗೋಪನೆ, ಸಾರಿಗೆ, ಕೃಷಿ ಉಪಕರಣಗಳು, ವಾಹನ ವಲಯ ಮತ್ತು ಔಷಧೀಯ ವಸ್ತುಗಳಂತಹ ಆರ್ಥಿಕ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎಂದು ಟಂಡನ್ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಭಾರತ ವನ ಯೋಜನೆಗೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮದಡಿ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಪರಿಸರದ ಮಹತ್ವದ ಬಗ್ಗೆ ಸಂವಾದ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಣಕಾಸು ಸಚಿವರು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯು ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಿಂದ ಆದ

0: ಆದಷ್ಟು ಬೇಗನೆ ಹೊರಬರಲಿದೆ ಎಂದರು. ಭಾರತ ವನ ಯೋಜನೆಯಡಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 10,000 ಸಸಿಗಳು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡಲಾಗುತ್ತದೆ ಎಂದರು. ಇದಕ್ಕೂ ಮುನ್ನ ಯಾದಗಿರಿ ಜಿಲ್ಲೆಯ ಬದ್ದೆಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರ ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಡಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ DK ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲಾಗುವುದು ಎಂದು DK ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಆದೇಶ ಜಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತದಳ ಹಾಗೂ ಹಂಚಿಕೆಯಾಗದ ಎಲ್ಲ ಖಾತೆಗಳ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ. ಉಪಮುಖ್ಯಮಂತ್ರಿ DG ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಕ್ರೀಡೆ, KH ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು, KJ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, MV ಪಾಟೀಲ್ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ಮೂಲಭೂತ ಸೌಕರ್ಯ ಇಲಾಖೆ, ರಾಮಲಿಂಗಾರೆಡ್ಡಿ ಭಾರಿ ಮತ್ತು ಮಧ್ಯಮ ನೀರಾವರಿ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ, ಗ್ರೇಟರ್ ಮಹಾನಗರ ಪಾಲಿಕೆಯ ಜವಾಬ್ದಾರಿ, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ BMRCL, ಪ್ರಿಯಾಂಕ್ ಖರ್ಗೆ ಗೃಹ, ITBT ಇ ಆಡಳಿತ, UT ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ KUIDFC ಬೆಂಗಳೂರು ನಗರ ಹೊರತುಪಡಿಸಿ ಉಳಿದ ಎಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು, ಭೈರತಿ ಸುರೇಶ್ ಸಾರಿಗೆ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಭಾರತ ಜಿಂಬಾಬ್ವೆ ಜಂಟಿ ರಕ್ಷಣಾ ಸಮಿತಿಯ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಭಾರತ ಮತ್ತು ಜಿಂಬಾಬ್ವೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ವ್ಯಾಪಕಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿವೆ. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತಾಬ್ ಪ್ರಸಾದ್ ಮತ್ತು ಜಿಂಬಾಬ್ವೆಯ ಖಾಯಂ ಕಾರ್ಯದರ್ಶಿ ಆರ್ಎನ್ ಡೇನಿಯಲ್ ಟೊಂಡೆ ನೆಹಪೆರ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಯೋಗವು ಮಾನವೀಯತೆಗೆ ಭಾರತದ ಶಾಶ್ವತ ಕೊಡುಗೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಹಮದಾಬಾದ್ನ ಏಕಾ ಅರೆನಾದಲ್ಲಿ ನಡೆಯುತ್ತಿರುವ ವಿಶ್ವ ಯೋಗ ಚಾಂಪಿಯನ್ಶಿಪ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಧಾನಿ, ಯೋಗ ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಒಂದುಗೂಡಿಸುತ್ತದೆ, ಆರೋಗ್ಯಕರ ಮತ್ತು ಹೆಚ್ಚು ಸಾಮರಸ್ಯದ ಜಗತ್ತನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಜಕಾರ್ತದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ.

0: ನಡೆದ ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಭಾರತೀಯ ಜೋಡಿ ಮಲೇಷ್ಯಾದ ಆರನ್ ತಾಯ್ ಮತ್ತು ಕಾಂಗ್ ಖೈ ಸಿಂಗ್ ಅವರನ್ನು 16-21, 21-15 ಮತ್ತು 21-19 ಅಂತರದಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಇನ್ನು ಮುಂದೆ ಕೇಳಿಬರೋಣ ವಿಶ್ವ ಪರಿಸರ ದಿನದ ಹಿನ್ನೆಲೆ ಹಾಗೂ ಗುರಿ ಉದ್ದೇಶ ಮತ್ತು ಪರಿಸರ ಸಮತೋಲನದ ಪ್ರಾಮುಖ್ಯತೆ ಕುರಿತು ಎಚ್ಡಿಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತದೆ. ಪರಿಸರದ ಸಂರಕ್ಷಣೆ ಕುರಿತು ಜಾಗೃತಿ ಹಾಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಮೀಸಲಿರಿಸಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗ್ತಾ ಇದೆ. ಹೌದು, ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ಪರಿಸರ ದಿನದ ಹಿನ್ನೆಲೆ, ಇದರ ಆಚರಣೆಯ ಗುರಿ ಉದ್ದೇಶಗಳು, ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ, ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶಿರಿಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಪರಿಸರ ದಿನದ ಕುರಿತು ಮತ್ತಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿದು ಬರೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
1: ಸಮಸ್ತ ಕೇಳುಗರಿಗೂ ಸಹ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ.
0: ಮೇಡಮ್, ತಂಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮೇಡಮ್, ನಾವು ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಹಲವಾರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಿದೆ ಮೇಡಮ್. ಈ ಪರಿಸರ ದಿನ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೂ ಮುಂಚೆ ಪರಿಸರ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಮೇಡಮ್. ಹಾಗಿದ್ರೆ ಪರಿಸರ ಅಂದರೆ ಏನು ಮೇಡಮ್? ಭೂಮಿಯ ಮೇಲೆ ಪರಿಸರದ ಮಹತ್ವ ಎಂತಹದ್ದು?
1: ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲಿನ ಜೀವ ಜಗತ್ತು ಮತ್ತು ಅಜೀವ ವಸ್ತುಗಳ ಸಮೂಹ. ಗಾಳಿ, ನೀರು, ಮಣ್ಣು, ಮರಗಳು, ಪ್ರಾಣಿ, ಮಾನವರು, ಪರ್ವತಗಳು, ನದಿಗಳು, ಇವೆಲ್ಲವೂ ಪರಿಸರದ ಅಂಗಗಳಾಗಿವೆ. ಜೀವಿಗಳು ಬದುಕಲು ಅಗತ್ಯವಾದ ಎಲ್ಲಾ ಸಹಜ ಅಂಶಗಳ ಒಟ್ಟು ರೂಪವೇ ಈ ಪರಿಸರ. ಭೂಮಿಯ ಮೇಲೆ ಪರಿಸರದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಭೂಮಿಯ ಜೈವಿಕ ಸಿರಿಯು ಮಾನವ ಜನಾಂಗದ ಉಳಿವಿಗೆ ಅತೀ ಮುಖ್ಯ. ಪರಿಸರವಿಲ್ಲದೆ ಜೀವಿಗಳ ಅಸ್ತಿತ್ವವೇ ಸಾಧ್ಯವಿಲ್ಲ. ಉಸಿರಾಟಕ್ಕೆ ಗಾಳಿ, ಕುಡಿಯಲು ನೀರು, ತಿನ್ನಲು ಆಹಾರ ಪರಿಸರದಿಂದಲೇ ದೊರೆಯುತ್ತವೆ. ಪ್ರತ್ಯಕ್ಷ ಹಾಗೂ ಪರೋಕ್ಷ ಲಾಭಗಳೂ ಸಹ ಇವೆ. ಕಾಡುಗಳು ತಾಪಮಾನವನ್ನು ನಿಯಂತ್ರಿಸಿ ಮಳೆಪಾತಕ್ಕೆ ಸಹಾಯ ಮಾಡ್ತಾ ಹೋದರೆ, ಅನೇಕ ಪ್ರಾಣಿ ಪಕ್ಷಿಗಳು ಹಾಗೂ ವೈವಿಧ್ಯಮಯ ಸಸ್ಯಗಳಿಗೆ ಪರಿಸರವೇ ಆಶ್ರಯವಾಗಿದೆ. ಸ್ವಚ್ಛ ಪರಿಸರ ಆರೋಗ್ಯಕರ ಜೀವನಕ್ಕೆ ಕಾರಣವಾಗ್ತಾ ಇದೆ. ಇಂಧನ, ಔಷಧಿ, ಆಹಾರ, ಮರದ ವಸ್ತುಗಳು, ಪ್ರಾಣವಾಯು, ಆಮ್ಲಜನಕ, ಪರಿಸರ ವ್ಯವಸ್ಥೆ ಉಳಿಯಲು ಪರಾಗಸ್ಪರ್ಶಕ ಸ್ತರಗಳು ಎಲ್ಲಾ ಈ ಪರಿಸರದಿಂದಲೇ ಸಿಗ್ತಾ ಇದೆ. ಇಷ್ಟೆಲ್ಲ ಮಹತ್ವಯುತವಾದ ಭೂಮಿಯ ಜೀವ ವೈವಿಧ್ಯವನ್ನು ಪಾಲಿಸಿ ಪೋಷಿಸುವ ನೈತಿಕ ಕಾರ್ಯ, ಅದನ್ನು ಸುಸ್ಥಿತಿಯಲ್ಲಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾಗಿರುವ ಮಹತ್ತರವಾದಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇದು ನಮ್ಮ ಪರಿಸರದ ಬಗ್ಗೆ.
0: ಹಾಗಿದ್ರೆ ಮೇಡಮ್, ಈ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಈ ಜೂನ್ 5ರಂದು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಯಾವ ಕಾರಣದಿಂದ ಈ ಪರಿಸರ ದಿನಾಚರಣೆಯನ್ನು ಈ ಜೂನ್ 5ರಂದು

0: ಆಚರಿಸಿಕೊಂಡು ಬರಲಾಗ್ತಾ ಇದೆ ಮೇಡಮ್. ಇದರ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿ.
1: ಯಾವುದೇ ದಿನಾಚರಣೆಗಳ ವಿಶೇಷತೆ ಅನ್ನೋದು ಹೇಗೆ ಶುರುವಾಯಿತು ಅನ್ನೋದ್ರ ಮೇಲೆ ನಿಂತಿದೆ. ಸ್ವೀಡನ್ ಅನ್ನ ಸ್ಟಾಕ್ ಹೋಮ್ ನಲ್ಲಿ 1972ರಲ್ಲಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವಿರಾನ್ಮೆಂಟ್ ಮಾನವ ಪರಿಸರ ಸಮ್ಮೇಳನದಲ್ಲಿ ಪರಿಸರದ ಮಹತ್ವವನ್ನ ಮನಗಂಡಂತಹ ವಿಶ್ವ ರಾಷ್ಟ್ರಗಳು June 5 ವಿಶ್ವ ಪರಿಸರ ದಿನವನ್ನಾಗಿ ಘೋಷಿಸಿತು. ಆದರೆ 2 ವರ್ಷಗಳ ಕಾಲ ಚರ್ಚೆ ನಡೆಸಿ 1974ರ June 5 ಮೊಟ್ಟ ಮೊದಲ ಬಾರಿಗೆ ಈ ದಿನವನ್ನು ಅಮೆರಿಕದ ಸ್ಪೋಕನ್ ಎಂಬ ಊರಲ್ಲಿ ಆಚರಿಸಲಾಯಿತು. ಅದರ ಮೊದಲ ಥೀಮ್ ಬಂದು ಓನ್ಲಿ ಒನ್ ಅರ್ತ್, ಅಂದರೆ ಒಂದೇ ಭೂಮಿ.
0: ಹೌದು.
1: ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವಿಭಿನ್ನ ಮತ್ತು ನಿರ್ದಿಷ್ಟ ಧ್ಯೇಯ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲು ಪ್ರಾರಂಭಿಸಲಾಯಿತು. ಹಾಗಾದರೆ ಈ ಥೀಮ್ನ ಹೇಗೆ ಕೊಡ್ತಾರೆ, ಯಾವ ದೇಶಗಳು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತೆ ಅಂತ ತಿಳ್ಕೊಳ್ಳೋದಾದರೆ, ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಇದು ಪರಿಸರ ದಿನದ ಅಧಿಕೃತ ಜಾಗತಿಕ ಥೀಮ್ ಅನ್ನು ಗೊತ್ತುಪಡಿಸುತ್ತೆ. ವಿಶ್ವ ಪರಿಸರ ದಿನವು ಸಾರ್ವಜನಿಕ ಸಂಪರ್ಕಕ್ಕಾಗಿ ಜಾಗತಿಕ ವೇದಿಕೆಯಾಗಿದ್ದು ವಾರ್ಷಿಕವಾಗಿ 143 ಹೆಚ್ಚಿನ ದೇಶಗಳು ಈ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಹೋಗುತ್ತೆ. ಇದು ಈ ದಿನಾಚರಣೆ ಹೇಗೆ ಶುರುವಾಯಿತು ಅನ್ನೋದಕ್ಕೆ ಒಂದು ಹಿನ್ನೆಲೆ ಆಗಿದೆ.
0: ಹಾಗಿದ್ರೆ ಮೇಡಮ್, ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ, ಹಾಗೇನೆ June 5 ಈ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿತ್ತು ಮೇಡಮ್ ಈ ಆಚರಣೆ?
1: ಒಂದು ದಿನಾಚರಣೆ ಯಶಸ್ವಿ ಆಗಬೇಕು ಅಂದರೆ ಅದರದ್ದು ಉದ್ದೇಶ ತುಂಬ ಪ್ರಮುಖವಾಗಿರಬೇಕು. ಹೇಗೆ ಅದರ ಗುರಿ ಉದ್ದೇಶಗಳು ಅಂತ ನಾವು ತಿಳ್ಕೊಳ್ತಾ ಹೋದರೆ, ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥದ್ದಾಗಿದೆ. ಅಂದರೆ ನಿಸರ್ಗದ ರಕ್ಷಣೆಗೆ ಸಕ್ರಿಯ ಕ್ರಮಗಳನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಗಿಡಮರಗಳನ್ನು ಬೆಳೆಸೋದು ಮತ್ತು ಅರಣ್ಯ ನಾಶವನ್ನು ತಡೆಯುವಂಥದ್ದು, ಜಾಗತಿಕ ತಾಪಮಾನ ಏರಿಕೆ, ಮಾಲಿನ್ಯ ನಿಯಂತ್ರಣ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂತೆ ಜನರಲ್ಲಿ ಪ್ರೇರೇಪಿಸುವಂಥದ್ದು ಕೂಡ ಸಹ ಇದೆ. ಇದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಲ್ಲಿ ನಾವು ಉತ್ತೇಜಿಸೋದು ಕೂಡ ಇದರದ್ದು ಉದ್ದೇಶ. ಇದರ ಜೊತೆಗೆ ಪರಿಸರ ಸ್ನೇಹಿ ಅಭಿವೃದ್ಧಿ ಪಡಿಸಲು ಅಭಿಯಾನಗಳನ್ನು ಆರಂಭಿಸೋದು ಮತ್ತು ಪರಿಸರ ಪ್ರತಿಯೊಂದು ಜೀವಿಗೆ ಎಷ್ಟು ಮುಖ್ಯ ಎನ್ನುವುದರ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಇದರ ಪ್ರಮುಖ ಗುರಿ ಮತ್ತು ಉದ್ದೇಶಗಳಾಗಿವೆ.
0: ಹಾಗೇನೆ ಮೇಡಮ್, ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗಿದ್ರೆ ಈ ವರ್ಷ ಅಂದ್ರೆ 2026ನೇ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನು, ಅದನ್ನ ವಿವರವಾಗಿ ತಿಳಿಸ್ಕೊಡಿ.
1: ವಿಶ್ವಸಂಸ್ಥೆಯ ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಪ್ರತಿ ವರ್ಷ June 5 ಆಚರಿಸಲಾಗುವ ಈ ಪರಿಸರ ದಿನಕ್ಕೆ ಒಂದು ನಿರ್ದಿಷ್ಟವಾದ ಘೋಷವಾಕ್ಯವನ್ನು ನೀಡುತ್ತದೆ ಹಾಗೂ ಆಚರಿಸಲು ಕೆಲವೊಂದು ಹೋಸ್ಟ್ ದೇಶಗಳನ್ನು ಸಹ ಸೂಚಿಸುತ್ತೆ. ಪ್ರಸ್ತುತ ವರ್ಷದ ಅಂದರೆ 2026ರ ಈ ಪರಿಸರ ದಿನಾಚರಣೆಯ ಘೋಷವಾಕ್ಯ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಅಂದರೆ ಪ್ರಕೃತಿಯಿಂದ ಸ್ಫೂರ್ತಿ ಪಡೆಯೋಣ, ಅದು ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಅಂತ. ಅಂದರೆ ಈ ದಿನದ ಜಾಗತಿಕ ಕಾರ್ಯಕ್ರಮವನ್ನು ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಆಯೋಜಿಸಲಾಗಿದೆ. ಸೊ ಈ ವರ್ಷದ ಪರಿಸರ ದಿನಾಚರಣೆಯ ಘೋಷವಾಕ್ಯ ಬಂದು ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂಡ್ ಫಾರ್ ಅವರ್ ಫ್ಯೂಚರ್. ಆ ಒಂದು ದೇಶಗಳು ಅದನ್ನ ಹೋಸ್ಟ್ ಆಗಿ ತಗೊಂಡು ಆ ಕಾರ್ಯಕ್ರಮವನ್ನ ಏನೇನ್ ಮಾಡಬೇಕು ಆ ವರ್ಷದಲ್ಲಿ ಅನ್ನೋದನ್ನ ತಿಳಿಸ್ತಾ ಹೋಗಿರುತ್ತೆ. ಈ ವರ್ಷ ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಇದನ್ನ ಆಯೋಜನೆ ಮಾಡಿದೆ.
0: ಹಾಗಿದ್ರೆ ಮೇಡಮ್, ಈ ವಿಶ್ವ ಪರಿಸರ ದಿನಾಚರಣೆ ಅಂತದಾಗಿರ್ಬೋದು, ಪರಿಸರ ದಿನಾಚರಣೆ ದಿನ ಒಂದಷ್ಟು ಪರಿಸರನ ಸ್ವಚ್ಛತೆ ಮಾಡೋದಾಗಿರ್ಬೋದು, ಆ ದಿನ ಕೆಲವೊಂದು ಗಿಡಗಳನ್ನು ನೆಟ್ಬಿಟ್ಟು ಆಚರಣೆ ಮಾಡುವಂಥದ್ದು, ಕೆಲವೊಂದು ಸನ್ನಿವೇಶಗಳನ್ನು ನಾವು ಗಮನಿಸಿರ್ತೀವಿ. ಹಾಗಿದ್ರೆ ವಿಶ್ವ ಪರಿಸರ ದಿನಾಚರಣೆ ಸೂಕ್ತ ವಿಧಾನ ಹಾಗೂ ಅದರ ಅರಿವಿನ ಮಹತ್ವವನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ.
1: ಪರಿಸರ ದಿನಾಚರಣೆ ಅನ್ನೋದು ಕೇವಲ June 5 ಅಷ್ಟೇ ಮೀಸಲಾಗಿರುತ್ತೆ. ವರ್ಷದ ಬೇರೆ ದಿನಗಳಲ್ಲೂ ಕೂಡ ನಾವು ಅದನ್ನು ಮಾಡ್ತಾ ಹೋಗ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ತಿಂಗಳಲ್ಲಿ June ಬರುವಂತ ಈ 5 ಆ ಒಂದು ದಿನದ ನೆನಪಿಗೋಸ್ಕರ ಶಾಲಾ ಕಾಲೇಜುಗಳಲ್ಲಿ ಸಸಿಗಳನ್ನ ನೆಡುವಂಥದ್ದು, ಪರಿಸರ ಜಾಗೃತಿ ಜಾಥಾ ಮತ್ತು ರ್ಯಾಲಿಗಳನ್ನ ನಡೆಸುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಚಿತ್ರಕಲೆ ಮತ್ತು ಚರ್ಚಾ ಸ್ಪರ್ಧೆಗಳನ್ನ ಆಯೋಜಿಸುವುದು, ನಾಟಕ ಪ್ರದರ್ಶನ ಮೈಮ್ ಶೋಗಳ ಮೂಲಕ ಪರಿಸರವನ್ನ ಉಳಿಸ್ಬೇಕು ಅಂತ ಈ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ಪ್ರೇರೇಪಿಸುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಶ್ರಮದಾನದ ಮೂಲಕ ಸುತ್ತಮುತ್ತಲಿನ ಪ್ರದೇಶಗಳನ್ನ

0: ಸ್ವಚ್ಛಗೊಳಿಸುವುದು, ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮವನ್ನ ಈ ಶಾರ್ಟ್ ರೀಲ್ಸ್ ಮತ್ತೆ ಶಾರ್ಟ್ ಫಿಲಮ್ಸ್ಗಳ ಮೂಲಕ ಜನವರಿಗೆ ಮನವರಿಕೆ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಹೇಳೋದಾದ್ರೆ, ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೂ 400 ಮಿಲಿಯನ್ ಟನ್ರಷ್ಟು ಹೊಸ ಪ್ಲಾಸ್ಟಿಕ್ ಅನ್ನ ಒನ್ ಟೈಮ್ ಯೂಸ್ಗೋಸ್ಕರ ನಾವು ಅದನ್ನ ಉತ್ಪಾದನೆ ಮಾಡ್ತಾ ಇದೀವಿ,
1: ಏಕಬಳಕೆ ಪ್ಲಾಸ್ಟಿಕ್.
0: ಹೌದು, ಆದ್ರೆ ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಅದನ್ನ ಮತ್ತೆ ಮರುಬಳಕೆ ಮಾಡ್ತಾ ಇದ್ರೆ ಅದರಿಂದ ಆಗುವಂತಹ ಹಾನಿಗಳೇನೇನು ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಇನ್ನ ಕೆಲವ್ರಿಗೆ ಈಗ ಬೆಂಗಳೂರಂತ ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಮರ ಗಿಡಗಳನ್ನ ನೆಡಲು ಜಾಗ ಇರೋದಿಲ್ಲ, ಅವ್ರುಗಳು ಟೆರೇಸ್ ಗಾರ್ಡನಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ಅಥವಾ ಯಾವ್ದಾದ್ರೂ ಒಂದು ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರೋರ್ಗೆ ನಾವು ಉಡುಗೊರೆಗಳನ್ನ ಕೊಡೋದಕ್ಕೋಸ್ಕರ ನಾವು ಈ ಗಿಡಗಳನ್ನ ಉಡುಗೊರೆಯಾಗಿ ಕೊಡೋ ಅಂತಹ ಹೊಸ ಕ್ರಮಗಳನ್ನು ಸಹ ಇದು ಮಾಡ್ಬೋದು. ಉದಾಹರಣೆಗೆ, ನಮ್ಮ ಅಣ್ಣನ ಮಗನ ಹುಟ್ಟಿದ ಹಬ್ಬದ ಕಾರ್ಯಕ್ರಮಕ್ಕೆ ರಿಟರ್ನ್ ಗಿಫ್ಟ್ ಆಗಿ ಈ ಹೂವಿನ ಗಿಡಗಳನ್ನ ಅಥವಾ ಔಷಧೀಯ ಸಸ್ಯಗಳನ್ನ ನಾವು ಉಡುಗೊರೆಯಾಗಿ ಪಡೆದಿದ್ದು ಒಂದು ನಿದರ್ಶನ ನಿಮಗೆ ತಿಳಿಸ್ಬೋದು. ಇನ್ನೂ ಒಂದು ಕಾರ್ಯಕ್ರಮ ಮಾಡ್ಬೋದು, ಹೇಗೆ ಅಂದ್ರೆ ಹುಟ್ಟಿದ ಹಬ್ಬದ ನೆನಪಿಗಾಗಿ ಆ ಹೆಸರಿನಲ್ಲಿರುವಂತಹ ಅಕ್ಷರಗಳ ಸಂಖ್ಯೆಗೆ ಅನುಗುಣವಾಗಿನೂ ಸಹ ಗಿಡಗಳನ್ನ ನೆಡೆಸುವಂತಹದ್ದು ಒಂದು ಉತ್ಸಾಹವನ್ನ ಹೆಚ್ಚಿಸುವಂತಹ ಕಾರ್ಯಕ್ರಮ ಆಗಿದೆ. ಹಾಗಾದ್ರೆ ಇದು ಪ್ರತಿಯೊಬ್ಬರ ವ್ಯಕ್ತಿಯ ಜವಾಬ್ದಾರಿಯನ್ನ ಅರಿತುಕೊಳ್ಳಲು ಈ ದಿನ ನೆರವಾಗುತ್ತೆ ಅಂತ ಹೇಳ್ಬೋದು. ಪರಿಸರ ನಾಶದಿಂದ ಭವಿಷ್ಯದಲ್ಲಿ ಎದುರಾಗುವಂತಹ ಗಂಡಾಂತರಗಳ ಬಗ್ಗೆ ಎಚ್ಚೆತ್ತುಕೊಳ್ಳಲು ಮತ್ತು ಪ್ರಕೃತಿಯನ್ನು ಗೌರವಿಸಲು ಇದು ಪ್ರೇರೇಪಿಸುತ್ತದೆ. ಮಾನವನ ಆರೋಗ್ಯ ಸಂರಕ್ಷಣೆ, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ, ಹವಾಮಾನ ಬದಲಾವಣೆ, ಮುಂದಿನ ಪೀಳಿಗೆಗೆ ಭದ್ರತೆಯನ್ನ ಕೊಡುವಂಥದ್ದು ಮತ್ತೆ ಇದರ ಎಲ್ಲದರ ಬಗ್ಗೆ ಅರಿವನ್ನ ಮೂಡಿಸುವಂಥದ್ದು ಕೂಡ ಆಗಿದೆ ಈ ಪರಿಸರ ದಿನಾಚರಣೆ.
1: ಹಾಗೇನೆ ಮೇಡಮ್, ಈ ಪರಿಸರದ ಸಂರಕ್ಷಣೆ ಬಗ್ಗೆ ಮತ್ತೆ ಪರಿಸರದ ಕುರಿತು ಜನರಲ್ಲಿ ಒಂದಷ್ಟು ಅರಿವು ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕಾನೂನುಗಳು ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪರಿಸರದ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ನಾವು ಗಮನಿಸ್ತೇವೆ ಮೇಡಮ್. ಆ ನಿಟ್ಟಿನಲ್ಲಿ ಈ ದಿನ ಈ ಪರಿಸರ ಸಂರಕ್ಷಣೆ ಕುರಿತಂತೆ ಇರುವಂತಹ ಕಾನೂನುಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಮೇಡಮ್.
0: ಹೌದು, ಭಾರತದಲ್ಲಿ ಪರಿಸರ ರಕ್ಷಣೆಗಾಗಿ ಜಾರಿಯಲ್ಲಿರುವಂತಹ ಪ್ರಮುಖ ಕಾನೂನುಗಳು ಹೀಗಿವೆ. 1986 ಪರಿಸರ ಸಂರಕ್ಷಣೆ ಕಾಯ್ದೆ, 1972 ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹಾಗೂ 1974 ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, 1981 ವಾಯುಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಮತ್ತು 1980 ಅರಣ್ಯ ಸಂರಕ್ಷಣೆ ಕಾಯ್ದೆ, 2002 ಜೈವಿಕ ವೈವಿಧ್ಯತೆಯ ಅಧಿನಿಯಮ. ಇದೆಲ್ಲರದರ ಜೊತೆಗೆ ಒಂದು ವಿಶೇಷ ನ್ಯಾಯಮಂಡಳಿಯನ್ನ ಕೂಡ ಸ್ಥಾಪಿಸಿದೆ. ಅದ್ಯಾವುದು ಅಂತ ಕೇಳಿದ್ರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಇದು ಪರಿಸರಕ್ಕೆ ಸಂಬಂಧಿಸಿದ ವಿವಾದಗಳಾಗಿರಬಹುದು, ನಷ್ಟ ಪರಿಹಾರ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು 2010 ಈ ವಿಶೇಷ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಗಿದೆ. ಮತ್ತೆ ಈ ಎಲ್ಲ ಮೇಲ್ಕಂಡ ಕಾನೂನುಗಳ ಉಲ್ಲಂಘನೆಯಾದರೆ ದಂಡನೆ ಮತ್ತು ಜೈಲು ಶಿಕ್ಷೆಗೆ ಅರ್ಹವಾಗಿರ್ತಾರೆ. ಇದಿಷ್ಟು ಕೂಡ ಕಾಯ್ದೆ ಮತ್ತು ನಿಯಮಾವಳಿಗಳು.
1: ಹಾಗೇನೆ ಮೇಡಮ್, ಸರ್ಕಾರ ಆಗಿರ್ಬೋದು, ನ್ಯಾಯಾಲಯಗಳಾಗಿರ್ಬೋದು, ಈ ಪರಿಸರ ಸಂರಕ್ಷಣೆ ಕುರಿತು ಎಷ್ಟೆಲ್ಲ ಕಾನೂನುಗಳು ಕಾಯ್ದೆಗಳು ಮಾಡಿದ್ರು, ಆದರೆ ಆ ಕಾನೂನುಗಳ ಬಗ್ಗೆ ಅವರು ಭಯವನ್ನ ಪಡೆದೆ ಪರಿಸರ ನಮ್ಮದು, ನಾವು ಪರಿಸರವನ್ನು ಉಳಿಸಿದ್ರೆ ಅದು ನಮ್ಮ ಭವಿಷ್ಯಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗುತ್ತೆ ಅನ್ನೊಂದು ಮನಸ್ಸಲ್ಲಿದ್ದರೆ ಸಮುದಾಯದವರು ಯಾವುದೇ ಕಾನೂನಿಗೆ ಭಯಪಟ್ಟು ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಪರಿಸರ ಸಂರಕ್ಷಣೆಯಲ್ಲಿ ಸಮುದಾಯ ಯಾವ ರೀತಿಯಾದಂಥ ಸೂಕ್ತ ಪಾತ್ರವನ್ನು ವಹಿಸಬೇಕಾಗಿದೆ ಮೇಡಮ್?
0: ಹೌದು, ಖಂಡಿತವಾಗಿ ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸಮುದಾಯವು ಒಗ್ಗೂಡಿ ತಮ್ಮ ಹಳ್ಳಿ ಅಥವಾ ನಗರಗಳಲ್ಲಿ ಗಿಡ ಮರಗಳನ್ನು ನೆಡೋದು, ಕೆರೆ ಕುಂಟೆಗಳ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ತ್ಯಾಜ್ಯ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಮಾಡುವುದು ಮತ್ತು ಪ್ಲಾಸ್ಟಿಕ್ ಮುಕ್ತ ವಾತಾವರಣ ನಿರ್ಮಿಸುವಲ್ಲಿ ಅತ್ಯಂತ ಪ್ರಮುಖ ಮತ್ತು ನಿರ್ಣಾಯಕ ಪಾತ್ರ ವಹಿಸ್ಬೋದು ಅಂತ ನಾನಾದರೂ ತಿಳಿಸ್ತೇನೆ. ಇದ್ರ ಜೊತೆಗೆ ಗಿಡಮರಗಳನ್ನ ಬೆಳೆಸುವುದರ ಮೂಲಕ ವಾಯುಮಾಲಿನ್ಯ ಕಡಿಮೆಯಾಗಿ ಉತ್ತಮ ಮಳೆಯಾಗುತ್ತೆ ಮತ್ತೆ ಮಳೆ ಆಗಲು ನೆರವಾಗುತ್ತೆ ಅನ್ನೋದನ್ನ ಅವ್ರಿಗೆ ನಾವು ತಿಳಿಸ್ಬೇಕು. ಕಸವನ್ನ ಸರಿಯಾಗಿ ವಿಂಗಡಿಸಿ ಅದನ್ನ ವಿಲೇವಾರಿ ಮಾಡಬೇಕು. ಪ್ಲಾಸ್ಟಿಕ್ ಬದಲಿಗೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸುವಂಥದ್ದು, ನೀರನ್ನ ಪೋಲ್ ಮಾಡದೆ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡುವುದು, ಹಾಗೂ ಸೌರಶಕ್ತಿ ಮತ್ತು ಪವನಶಕ್ತಿ ಮುಂತಾದ ನವೀಕರಿಸಬಹುದಾದ ಇಂಧನ ಮೂಲಗಳನ್ನ ಬಳಸೋದ್ರಿಂದ ಈ ಪೆಟ್ರೋಲ್ ಡೀಸೆಲ್ ಅದಕ್ಕಿರುವಂತಹ ಕೆಲವೊಂದು ಪ್ರೆಷರ್ನ ನಾವು ಕಡಿಮೆ ಮಾಡಬಹುದು. ವಸ್ತುಗಳನ್ನ ಅನಗತ್ಯವಾಗಿ ಬಿಸಾಡದೆ

ಮರುಬಳಕೆ ಮತ್ತು ಮಿತ ಬಳಕೆ, ರೆಡ್ಯೂಸ್ ಅಂಡ್ ರೀಯೂಸ್ ಅಂತ ಕರಿತೀವಿ. ಇದನ್ನ ಮಾಡುವುದರ ಮೂಲಕ ಪ್ರತಿಯೊಬ್ಬರು ಸಹ ಈ ಪರಿಸರ ಉಳಿಸೋ ಅಲ್ಲಿ ಭಾಗಿಯಾಗ್ಬೋದು ಅಂತ ತಿಳಿಸ್ತೀನಿ ನಾನು.

0: ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಮಾತಾಡಿದ್ರಿ ಮೇಡಮ್, ಪರಿಸರ ಅಂತ ಬಂದಂಥ ಸಂದರ್ಭದಲ್ಲಿ ಕಾಡು ಬರುತ್ತೆ, ಕಾಡಲ್ಲಿರುವಂಥ ವನ್ಯಜೀವಿಗಳು ಬರ್ತವೆ, ಹಾಗೆಯೇ ನಮ್ಮ ಗ್ರಾಮ ಬರುತ್ತೆ, ಹಳ್ಳಿ ಬರುತ್ತೆ, ಇದೆಲ್ಲ ಕೂಡ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು. ಕೇವಲ ಪರಿಸರದ ಸಂರಕ್ಷಣೆಯಲ್ಲಿ ಸರ್ಕಾರ ಪಾತ್ರ ವಹಿಸುವ ಜೊತೆಗೆ ಸಮುದಾಯದ ಪಾತ್ರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮೇಡಮ್, ಈಗ ಪ್ರಸ್ತುತವಾಗಿ ನಮ್ಮ ವನಸಿರಿ ನಾಡು ಅಂದರೆ ಹೆಚ್ಚು ಕೂಡ ಸರಗೂರು ಅರಣ್ಯಕ್ಕೆ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದೆ, ವನ್ಯಜೀವಿಗಳನ್ನು ಹೆಚ್ಚಾಗಿ ಹೊಂದಿದೆ, ಭಾಳಷ್ಟು ವನ್ಯ ಸಂಪತ್ತನ್ನು ಹೊಂದಿದೆ ಮೇಡಮ್. ಇತ್ತೀಚಿನ ಕೆಲವೊಂದು ತಿಂಗಳುಗಳಲ್ಲಿ ನಾವು ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ಗಮನಿಸಿದ್ವಿ. ಈ ನಿಟ್ಟಿನಲ್ಲಿ ಅರಣ್ಯ ಹಾಗೂ ವನ್ಯಜೀವಿಗಳಿಂದ ದೂರ ಇದ್ದು ಅದನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಸಾರ್ವಜನಿಕರಿಗೆ ಇದರ ಕುರಿತು ಯಾವ ರೀತಿಯಾದಂಥ ಜಾಗೃತಿ ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್?
1: ಮೊದಲಿಗೆ ನಾನು ಹೇಳಬೇಕು ಅಂದರೆ ಅವರ ಸ್ಥಾನದಲ್ಲಿ ನಾವಿದ್ದೀವಿ, ಅವರ ಜಾಗಗಳಲ್ಲಿ ನಾವೆಲ್ಲ ಇದ್ದೀವಿ. ವೃಕ್ಷೋ ರಕ್ಷತಿ ರಕ್ಷಿತಃ ಅನ್ನುವಂತಹ ಒಂದು ಮಾತನ್ನು ಹೇಳ್ತೀನಿ. ನಮ್ಮನ್ನು ಪೊರಿತಾ ಇರುವಂತಹ, ನಮ್ಮನ್ನು ಪೊರೆಯುತ್ತಿರುವ ನೆಲ ಜಲ ಸೇರಿದಂತೆ ನಿಸರ್ಗದ ನಡುವೆ ಸ್ವಚ್ಛಂದದ ಬದುಕು ನಮ್ಮದಾಗಬೇಕಿದ್ದರೆ ಅದೆಲ್ಲವನ್ನು ನಾವು ಆರೋಗ್ಯಕರವಾಗಿ ಕಾಪಾಡಬೇಕು. ಪರಿಸರದ ಮೇಲಿನ ದೌರ್ಜನ್ಯ ಮತ್ತು ಆ ಸ್ಥಾನಗಳ ಹಸ್ತಕ್ಷೇಪವನ್ನು ಮೊದಲು ನಿಲ್ಲಿಸಬೇಕು. ಪ್ರಕೃತಿಯನ್ನು ನಾವು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ. ಈ ಸುಂದರವಾದ ಭೂಮಿ ಕೇವಲ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಸಹ ಸೇರಿದೆ. ಭೂಮಿ ಯಾವುದೂ ಸಹ ವಾದಿಸೋದಿಲ್ಲ ನಮ್ಮ ಜೊತೆ, ಅದು ಮಾತುಕತೆನೂ ಕೂಡ ನಡೆಸೋದಿಲ್ಲ, ಅದು ಕೇವಲ ಸೂಚನೆಗಳನ್ನಷ್ಟೇ ಕಳುಹಿಸ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಏರುತ್ತಿರುವಂತಹ ಸಮುದ್ರ ಮಟ್ಟ, ಕಾಡ್ಗಿಚ್ಚು, ಉಷ್ಣ ಅಲೆಗಳು, ಕರಗುತ್ತಿರುವ ಹಿಮನದಿಗಳು, ಮತ್ತು ನಾವು ಏನು ಗ್ಲೋಬಲ್ ವಾರ್ಮಿಂಗಿನ ಸಹಜ ಸ್ಥಿತಿಗಿಂತ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟುಕ್ಕಿಂತ ಹೆಚ್ಚು ತನ್ನ ಮಿತಿಯನ್ನ ದಾಟ್ತಾ ಇದೆ. ಇದ್ರ ಬಗ್ಗೆ ನಮಗೆ ದಶಕಗಳ ಹಿಂದೆಯೇ ವಿಶ್ವವು ಈ ಹವಾಮಾನ ಬದಲಾವಣೆಯ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ಕೊಟ್ಟಿವೆ, ಅದಾದ್ರೂ ನಾವು ಗಮನ ಹರಿಸಿಲ್ಲ. ಇನ್ನಾದ್ರೂ ಅದನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾದ್ರೆ ನಾನು ಸಮಸ್ತ ಕೇಳುಗರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಬನ್ನಿ ಹಿಂದೆ ಒಂದು ಸಸಿ ನೆಡೋಣ, ಪ್ಲಾಸ್ಟಿಕ್ ಬಳಕೆಯನ್ನ ಸಾಧ್ಯವಾದಷ್ಟು ತಗ್ಗಿಸೋಣ. ನಮ್ಮ ದೈನಂದಿನ ಚಿಕ್ಕ ಚಿಕ್ಕ ಬದಲಾವಣೆಗಳು ಈ ಪರಿಸರದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ. ಸೊ ಸ್ವಚ್ಛ ಹಸಿರು ಮತ್ತು ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ.
0: ಮೇಡಮ್, ಹಾಗೇನೆ ಈಗ ಯಾವುದೇ ಒಂದು ವಿಷಯದ ಕುರಿತು, ಯಾವುದೇ ಒಂದು ವಸ್ತುವಿನ ಕುರಿತು ಜಾಗೃತಿಯನ್ನು ಮೂಡಿಸಿ ಅದನ್ನು ಉಳಿಸೋ ಮತ್ತು ಬೆಳೆಸೋ ನಿಟ್ಟಿನಲ್ಲಿ ನಾವು ಮೂಲದಿಂದ ಕೆಲಸವನ್ನು ಶುರು ಮಾಡಬೇಕಾಗತ್ತೆ ಮೇಡಮ್. ಆ ನಿಟ್ಟಿನಲ್ಲಿ ಗಮನಿಸ್ತಂದ್ರೆ ತಾವು ಕೂಡ ಒಬ್ಬ ಶಿಕ್ಷಕಿಯಾಗಿ ಹಲವಾರು ಮಕ್ಕಳಲ್ಲಿ ಒಂದಷ್ಟು ಜ್ಞಾನವನ್ನು ತುಂಬುತ್ತಾ ಇದ್ದೀರಾ, ಒಂದಷ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಪರಿಸರಕ್ಕೆ ಸಂಬಂಧಪಟ್ಟಂಥ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ ಮೇಡಮ್. ಈ ನಿಟ್ಟಿನಲ್ಲಿ ಒಬ್ಬ ಶಿಕ್ಷಕಿಯಾಗಿ ಆಗಿರ್ಬೋದು ಅಥವಾ ಒಬ್ಬ ತಾಯಿಯಾಗಿ ಆಗಿರ್ಬೋದು, ಮಕ್ಕಳಲ್ಲಿ ಈ ಪರಿಸರದ ಕುರಿತು ಒಂದಷ್ಟು ಅರಿವನ್ನು ಮೂಡಿಸಿ ಜಾಗೃತಿಯನ್ನು ಮೂಡಿಸಿ ಮುಂದೆ ಅವರು ಒಂದು ಒಬ್ಬ ಒಳ್ಳೆಯ ನಾಗರಿಕನಾಗಿ ಪರಿಸರದ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳೋ ನಿಟ್ಟಿನಲ್ಲಿ ಶಿಕ್ಷಕರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಅವರ ಪಾತ್ರ ಹೇಗಿರುತ್ತೆ?
1: ಹೌದು, ಈ ಪರಿಸರಕ್ಕೆ ಸಂಬಂಧಿಸಿದಂತೆ ಟೀಚರ್ಸ್ ಮತ್ತೆ ಪೋಷಕರು ಇಬ್ಬರಿಗೂ ಕೂಡ ಸಮನಾಗಿರುವಂತಹ ಜವಾಬ್ದಾರಿ ಇದೆ. ಆಸ್ ಎ ಟೀಚರ್ ಆಗಿ ನಾನು ಹೇಳೋದಾದ್ರೆ, ನಮ್ಮ ಶಾಲೆಯಲ್ಲಿ ನಮ್ಮದೇ ಆದಂತ ಒಂದು ಶಾಲಾ ಕೈತೋಟವನ್ನು ನಿರ್ಮಿಸುವಂಥದ್ದು, ಮತ್ತು ಆ ಶಾಲಾ ಕೈತೋಟಕ್ಕೆ ಮಕ್ಕಳನ್ನ ತೊಡಗಿಸ್ಕೋಬೇಕು. ಈ ಒಂದು ಗಿಡಗಳನ್ನ ಹಾಕೋಣ ಅಥವಾ ಪರಿಸರ ದಿನಾಚರಣೆಯ ಸಂಬಂಧವಾಗಿ ನಾವು ಸೀಡ್ ಬಾಲ್ ತಯಾರಿ ಮಾಡಿಬಿಟ್ಟು ಅದನ್ನ ದೂರದ ಕಾಡುಗಳಿಗೆ ಕಳಿಸುವಂಥದ್ದು, ಯಾಕೆಂದ್ರೆ ಇದೆಲ್ಲ ಚಟುವಟಿಕೆಗಳನ್ನ ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತೆ ಪಾತಿಗಳನ್ನ ಮಾಡಿ ಆ ಒಂದು ಗಿಡಗಳಿಗೆ ಹೇಗೆ ನೀರುಣಿಸ್ಬೇಕು, ಮತ್ತೆ ಇನ್ನೂ ಒಂದು ಚಟುವಟಿಕೆ ಹೇಳೋದಾದ್ರೆ, ನಾವು ನಮ್ಮ ಶಾಲಾ ಕೈತೋಟದಲ್ಲಿ ಕೆಲವೊಂದು ಸೊಪ್ಪುಗಳನ್ನು ಸಹ ಬೆಳೆದಿದ್ವಿ. ಮೆಂತ್ಯ ಸೊಪ್ಪು, ಸಬ್ಬಸ್ಗೆ, ದಂಟಿನ ಸೊಪ್ಪು, ಕೀರೆ ಸೊಪ್ಪು, ಈ ಥರದ್ದು. ಮಕ್ಕಳಿಗೆ ಯಾವ ಲೆವೆಲ್ಗೆ ಅದ್ರ ಬಗ್ಗೆ ಅರಿವು ಮೂಡಿತು ಅಂದರೆ, ತಾವೇ ಪ್ರತಿದಿನನೂ ಬಂದು ನೀರು ಹಾಕುವಂಥದ್ದು, ಕಳೆಗಳನ್ನು ಕೀಳೋವಂಥದ್ದು, ಆ ಗುಂಪು ಕೆಲಸಗಳಂತ ಏನಿತ್ತು ಆ ಗುಂಪು ಕೆಲಸಗಳಲ್ಲಿ ಅಲಾಟ್ ಮಾಡಿದಂತಹ ಮಕ್ಕಳುಗಳು ಬಂದು ಆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಮತ್ತು ಅದೆಲ್ಲ ಆಗಿ ಬೆಳೆದು ನಿಂತಾಗ ಆ ಒಂದು ಹೆಸರು, ಆ ಸೊಪ್ಪುಗಳ ಹೆಸರುಗಳ ಜೊತೆಗೆ ನಾನು ಒಂದು ಅವುಗಳ ಬೊಟಾನಿಕಲ್ ನೇಮ್ಸ್ನೂ ಸಹ ಹೇಳಿದ್ದೆ. ಅದನ್ನು ಹೇಳೋದಕ್ಕೆ ಅವ್ರಿಗೊಂದು ಸ್ವಲ್ಪ ತಡವರಿಕೆ ಆದ್ರೂ ಅದನ್ನು ಕಲಿತು ಬಂದು ಆ ಹೆಸರುಗಳನ್ನು ಹೇಳ್ತಾ ಇದ್ರು.

0: ಮಕ್ಕಳು. ಸೊ ಈ ರೀತಿನೂ ಕೂಡ ನಾವು ಮಕ್ಕಳಲ್ಲಿ ಆ ಇಂಟ್ರೆಸ್ಟನ್ನ ಬೆಳೆಸ್ತಾ ಹೋಗ್ಬೋದು. ಇನ್ನು ಮನೆಗಳು ಅಂತ ಕೇಳ್ತಾ ಹೋದರೆ ಮನೆಗಳಲ್ಲೂ ಅಷ್ಟೇ, ಈಗ ಮುಂಚೆ ಅಷ್ಟು ನಮಗೆ ಮನೆ ಮುಂದೆ ಜಾಗ ಇರೋದಿಲ್ಲ ಗಿಡಗಳನ್ನ ಹಾಕೋದಕ್ಕೆ, ಪಾಟ್ಗಳನ್ನ ಇದು ಮಾಡಿಕೊಂಡು ಪಾಟ್ಗಳನ್ನ ಹಾಕುವಂಥದ್ದು. ಇನ್ನು ಮನೆ ಮೇಲೆ ಟೆರೆಸ್ ಗಾರ್ಡನಿಂಗ್ ಕೂಡ ಮಾಡಬಹುದು. ಇಲ್ಲಿ ಅವ್ರನ್ನೇ ಕರ್ಕೊಂಡೋಗಿ ನಾನು ಯಾವ್ಯಾವ್ದು ಗಿಡಗಳನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ನನ್ನ ಮಗಳನ್ನ ನಾನು ಕೇಳ್ತಾ ಇದ್ದೆ. ಅವಳಿಗೆ ಯಾವುದು ನೋಡೋದಕ್ಕೆ ಶೋ ಪ್ಲಾಂಟ್ಸ್ ಇಷ್ಟ ಆಗುತ್ತೆ ಆ ಥರದ್ದು. ಸೊ ಆಕೆನೂ ಕೂಡ ಅದೆಷ್ಟೊಂದು ಸೆಲೆಕ್ಟ್ ಮಾಡಿ ಈಗ ರೋಸ್ಮೆರಿ ಅಥವಾ ಶೋ ಪ್ಲಾಂಟ್ಸು, ಸ್ನೇಕ್ ಪ್ಲಾಂಟು, ಈ ಪ್ಲಾಂಟ್ ಇದಕ್ಕೆ ಒಳ್ಳೇದು, ಈ ಒಂದು ಗಿಡ ಇದಕ್ಕೆ ಒಳ್ಳೇದು ಅಂತ ಆಕೆಗೆ ಬಂದಿದೆ. ಸೊ ಈ ಥರ ದಿನ ಮಾಡ್ತಾ ಮಾಡ್ತಾ ಅಥವಾ ವರ್ಷಕ್ಕೆ ಒಮ್ಮೆ ಅವಳ ಹುಟ್ಟಿದ ಹಬ್ಬಕ್ಕೋ ಅಥವಾ ಇನ್ನೊಂದು ಯಾವ್ದಾರ ದಿನ ವಿಶೇಷವಾದ ದಿನಗಳಿಗೆ ಈ ರೀತಿ ಒಂದು ಗಿಡಗಳ ಮಾಹಿತಿ ಕೊಡೋದ್ರ ಮೂಲಕನೂ ಕೂಡ ನಾವು ಈ ಪರಿಸರದ ಮೇಲೆ ಒಂದು ಕಾಳಜಿಯನ್ನು ನಿಜವಾಗ್ಲೂ ಅವ್ರಿಗೆ ತರೋದ್ರಲ್ಲಿ ಟೀಚರ್ಸು ಮತ್ತು ಪೋಷಕರು ಇಬ್ಬರೂ ಸಮನಾಗಿ ಒಂದು ಜವಾಬ್ದಾರಿಯನ್ನು ತಗೋಬೇಕು ಅಂತ ಕೇಳ್ಕೊತೀನಿ ನಾನು.
1: ಮೇಡಮ್, ಹಾಗೆಯೇ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಬಹಳಷ್ಟು ಸಮುದಾಯದ ಜನರಾಗಿರ್ಬೋದು ಅಥವಾ ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು ಹೆಚ್ಚಿನದಾಗಿ ಪ್ಲಾಸ್ಟಿಕ್ ಬಳಕೆ ಅನ್ನೋದು ಕಂಡು ಬರ್ತಾ ಇದೆ. ಮೇಡಮ್, ಪ್ಲಾಸ್ಟಿಕ್ ಅನ್ನೋಂಥದ್ದು ಕೊಳೆಯದಿರೋಂಥ ವಸ್ತು, ಸಾವಿರಾರು ವರ್ಷಗಳು ಅದು ಭೂಮಿ ಮೇಲೆ ಇದ್ದರೂ ಅದು ಕೊಳೆಯೋದಿಲ್ಲ, ಅದನ್ನು ಪ್ರಾಣಿಗಳು ತಿಂದು ಅವುಗಳಿಗೂ ಕೂಡ ಅದು ಆರೋಗ್ಯ ಸಮಸ್ಯೆಯನ್ನು ಉಂಟಾಗ್ಬೋದು, ಅದನ್ನು ಸುಟ್ಟರೆ ಅದು ಕೂಡ ಪರಿಸರದ ಮೇಲೆ ಹಾನಿಯನ್ನು ಮಾಡೋಂಥದ್ದು, ವಾಯುಮಾಲಿನ್ಯ ಉಂಟು ಮಾಡೋಂಥದ್ದು, ಇದನ್ನು ನಾವು ಗಮನಿಸ್ತಾ ಇರ್ತೇವೆ. ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ನಮ್ಮ ದೇಶೀಯ ವಸ್ತುಗಳಾದಂತಹ ಪೇಪರ್ ಬ್ಯಾಗ್ ಆಗಿರ್ಬೋದು ಅಥವಾ ಬಟ್ಟೆ ಬ್ಯಾಗನ್ನು ಬಳಸೋ ಮುಖಾಂತರ ಈ ಒಂದು ಪ್ಲಾಸ್ಟಿಕ್ ನಿಯಂತ್ರಣವನ್ನು ಮಾಡೋ ನಿಟ್ಟಲ್ಲಿ ಮನೆ ಮಟ್ಟದಿಂದ ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಬೇಕಾಗಿದೆ ಮೇಡಮ್?
0: ನಾವು ಎಲ್ಲೇ ಹೋಗೋದಾದ್ರೂ ಮೊದಲು ನಾವು ಒಂದು ಕೈಚೀಲ ತೆಗೆದುಕೊಂಡು ಹೋಗೋ ಅಂತ ಒಂದು ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಒಂದು ಮೊಬೈಲ್ನೇ ನಾವು ಕ್ಯಾರಿ ಮಾಡ್ತೀವಿ ಅಂತ ಅಂದ್ರೆ ಒಂದು ಕ್ಯಾರಿ ಬ್ಯಾಗ್ನ ತಗೊಂಡೋಗಕ್ಕಾಗಲ್ವಾ ನಮಗೆ? ಡೆಫಿನೆಟ್ ಆಗಿ ಆಗುತ್ತೆ. ಬಟ್ ಅಲ್ಲಿ ಹೋಗಿ ನಾವು ಯಾವಾಗ ಅಲ್ಲಿ ಪ್ಲಾಸ್ಟಿಕ್ ಬೇಡ, ಬಳಕೆ ಬೇಡ ಅಥವಾ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬೇಡ ಅಂತ ಹೇಳ್ತೀವೋ ಅವನು ಕೂಡ ಅದನ್ನ ಕೊಡೋದನ್ನ ತಪ್ಪಿಸ್ತಾ ಹೋಗ್ತಾನೆ. ಅಲ್ಲಿಂದ ಇದು ಮಾಡ್ಬೋದು. ಮತ್ತೆ ಅದು ಒನ್ ಟೈಮ್ ಪ್ಲಾಸ್ಟಿಕ್ಕು, ನಾವು ಒಂದ್ಸರಿ ತಗೊಂಡು ಬಂದ್ವಿ ಅಂದ್ರೆ ಅದು ಮತ್ತೆ ಉಪಯೋಗಕ್ಕೆ ಆಗೋದಿಲ್ಲ, ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ಮನೇಲಿರುವಂತ ಹಿರಿಯರು ಓ ಇದು ಇನ್ನೊಮ್ಮೆ ಬೇಕಾಗತ್ತೆ ಅಂತ ಅದನ್ನ ಮಡ್ಚಿ ಮಡ್ಚಿ ಮಡ್ಚಿ ಎತ್ತಿಡೋ ಅಂಥದ್ದು. ಇದರಿಂದ ವಿಷಕಾರಿಕ ವಸ್ತುಗಳು ಕೂಡ ಬಿಡುಗಡೆ ಆಗ್ತಾ ಇರತ್ತೆ. ಮತ್ತೆ ನಾವು ಈ ರಸ್ತೆ ಬದಿಯಂತಹ ಕೆಲವೊಂದು ಹೋಟೆಲ್ಗಳಲ್ಲಿ ನೋಡ್ತೀವಿ, ಒಂದು ಪ್ಲೇಟ್ಗೆ ಮತ್ತೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಬಿಸಿ ಆಹಾರಗಳನ್ನ ಕೊಡು. ದಯವಿಟ್ಟು ಇದನ್ನ ತಗ್ಗಿಸ್ಬೇಕು. ನಾವೇ ಕೇಳಿ ಇದು ಮಾಡುವಂಥದ್ದು ಅಂದರೆ ಆ ಪ್ಲಾಸ್ಟಿಕ್ ಮೇಲಿರುವಂಥ ಆಹಾರಗಳನ್ನು ದಯವಿಟ್ಟು ತಗ್ಗಿಸ್ಬೇಕು ನಾವು. ಇನ್ನು ಇತ್ತೀಚಿನ ಮದುವೆ ಸಮಾರಂಭಗಳಲ್ಲಿ ನಾವು ನೋಡ್ತೀವಿ ಹಾಫ್ ಆಫ್ ಲೀಟರ್ದು ಒಂದು ವಾಟರ್ ಕ್ಯಾನ್ಗಳನ್ನು ಕೊಡ್ತಾ ಇರೋದು.
1: ಹೌದು,
0: ಈ ವಾಟರ್ ಕ್ಯಾನ್ಗಳನ್ನು ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಇದನ್ನು ಪೇಪರ್ ಯುಕ್ತವಾದಂಥದ್ದು ಅಥವಾ ಈಗ ಒಂದು ಬ್ಯಾಂಬೂಯಿಂದ ಮಾಡಿರುವಂಥದ್ದು ಕೂಡ ಬರ್ತಾ ಇದೆ, ಪೇಪರ್ ಲೋಟಗಳು, ಅದನ್ನ ಬಳಸೋದ್ರ ಮುಖಾಂತರ ಕೂಡ ನಾವು ತಗ್ಗಿಸ್ಬೋದು ಅಂತ ಹೇಳ್ತೀವಿ. ಮತ್ತೆ ಮಕ್ಕಳುಗಳಿಗೆ ಸ್ಕೂಲ್ಗಳಿಗೆ ಕಳಿಸುವಂತಹ ವಾಟರ್ ಕ್ಯಾನ್ಗಳು ತುಂಬಾ ಕಳಪೆ ಮಟ್ಟದ ಪ್ಲಾಸ್ಟಿಕ್ ಇಂದ ಆಗಿದೆ, ಸಿಪ್ಪರ್ ಆ ತರ ಎಲ್ಲ ಬರ್ತಾ ಇರೋದು. ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ಸ್ಟೀಲ್ ಬಾಟಲ್ಗಳು ಅಥವಾ ಕಾಪರ್ ಬಾಟಲ್ಗಳಲ್ಲಿ ಕಳಿಸ್ಕೊಡಿ ಅಂತ ನಾನಾದರೂ ತಿಳಿಸ್ತೇನೆ.
1: ಹಾಗೇನೆ ಮೇಡಮ್, ಪ್ರತಿಯೊಂದು ಮನೆಯಲ್ಲೂ ಕೂಡ ಬಹಳಷ್ಟು ಕಸ ಆಗಿರ್ಬೋದು, ತ್ಯಾಜ್ಯಗಳಾಗಿರ್ಬೋದು ಉತ್ಪತ್ತಿ ಆಗ್ತಾ ಇರುತ್ತೆ ಮೇಡಮ್. ಮನೆ ಹಂತದಲ್ಲಿ ನಾವು ಕಸವನ್ನು ವಿಂಗಡಣೆ ಮಾಡೋದಾಗಿರ್ಬೋದು, ಸ್ಥಳೀಯ ಆಡಳಿತ ಸರ್ಕಾರದಿಂದ ಬರುತ್ತಾ ವಾಹನಕ್ಕೆ ನಾವು ಕಸವನ್ನು ಕೊಡೋದಾಗಿರ್ಬೋದು, ಈ ರೀತಿಯಾದಂಥ ಮನೆ ಹಂತದಲ್ಲಿ ನಾವು ಕಸವನ್ನು ವಿಲೇವಾರಿ ಮಾಡಿ ಸರಿಯಾದ ಸೂಕ್ತ ಸ್ಥಳದಲ್ಲಿ ನಾವು ಅದನ್ನು ವಿಲೇವಾರಿ ಮಾಡಿದರೆ ಸಮುದಾಯದಲ್ಲಿ ಉತ್ಪತ್ತಿ ಆಗುವಂಥ ಕಸವನ್ನಾಗಿರ್ಬೋದು, ಆ ಕಸದಿಂದ ಹರಡುವಂಥ ರೋಗಗಳ ರುಜಿನಿಗಳನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಸಮುದಾಯಕ್ಕೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ?
0: ನಮ್ಮ ಮನೆಗಳಲ್ಲಿರುವಂತಹ ಕಸಗಳನ್ನು ನಿಜವಾಗ್ಲೂ ಅದನ್ನು ನೀಟಾಗಿ ವಿಂಗಡಿಸ್ಬೇಕು. ನಮಗೆ ಗೊತ್ತಾಗುತ್ತೆ ಇದು ಯಾವುದು ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ಕು ಅಥವಾ ಇ ವೇಸ್ಟಸ್ ಅಂತ ಕರಿತೀವಿ, ಅದನ್ನು ಕರೆಕ್ಟಾಗಿ ನಾವು ವಿಂಗಡಣೆ ಮಾಡಬೇಕು. ಮತ್ತು ವಿಂಗಡಣೆ ಮಾಡಿದಷ್ಟೇ ಅಲ್ಲದೆ ಅದನ್ನು ಕೊಡಬೇಕಾದರೂ ಸಹ ಅದನ್ನು ನಾವು ಸರಿಯಾದ ಕ್ರಮದಲ್ಲಿ ಅವ್ರಿಗೆ ಕೊಡಬೇಕು. ಬರೀ ನಮ್ಮ ಮನೆ ಕಸಗಳನ್ನು ನಾವು ವಿಂಗಡಿಸೋದ್ರಲ್ಲೇ ನಾವು ಇಷ್ಟೊಂದು ಬೇಜಾರು ಮಾಡ್ಕೊಂಡು ನಾವು ಮಾಡೋದಾದರೆ ಪಾಪ ಅವರು ಇಡೀ ಒಂದು ಏರಿಯಾದು ಕಲೆಕ್ಟ್ ಮಾಡಿಕೊಂಡು ತೊಗೊಂಡೋಗುವಂಥವ್ರು ಅವ್ರಿಗೂ ಕೂಡ ಅಷ್ಟೇ ಇದಾಗ್ತಾ ಇರತ್ತೆ. ಮತ್ತು ಬಂದಾಗ ಅವ್ರಿಗೆ ಪ್ಲಾಸ್ಟಿಕ್ ಕಸ ಇದು ಅಥವಾ ಇದು ಹಸಿ ಕಸ, ಈ ಹಸಿ ಕಸಗಳ ಅಂತ ಬಂದಾಗ ಒಂದು ಉದಾಹರಣೆಗಳು ಹೇಳ್ತಾ ಹೋದ್ರೆ ತರಕಾರಿ ಸಿಪ್ಪೆಗಳು ಅಥವಾ ಸೌತೆಕಾಯಿ ಪೀಲ್ ಮಾಡಿರೋದು ಈ ಥರದ್ದು ಅಥವಾ ಸೊಪ್ಪು ಬಿಡಿಸಿರೋ ಅಂಥದ್ದು ಇದನ್ನೆಲ್ಲ ಒಂದು ಹಸಿ ಕಸ ಅಂತ ನೀವು ಇದು ಮಾಡಿದ್ರೆ, ಈ ಒಣ ಕಸಕ್ಕೆ ಅಂತ ಬಂದಾಗ ಮನೇಲಿ ಕಸ ಗುಡಿಸಿರೋ ಅಂಥದ್ದು ಅಥವಾ ಯೂಸ್ಡ್ ಪ್ಯಾಡ್ಸ್ಗಳು ಇವನ್ನೆಲ್ಲ ನಾವು ಒಣ ಕಸ ಅಂತ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿ ಅದನ್ನು ವಿಲೇವಾರಿ ಮಾಡೋ ಅಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಫಸ್ಟ್ ನಾವು ಇದನ್ನು ಮಾಡಲೇಬೇಕು. ಮತ್ತು ಮನೆಯಲ್ಲೇ ಎರಡು ಡಿಫ್ರೆಂಟ್ ಆಗಿರುವಂಥ ಡಸ್ಟ್ಬಿನ್ಗಳನ್ನ ಕಸಗಳನ್ನ ಇಟ್ಟು ಆ ಮಗುಗೆ ಈ ಕಸನ ಇದಕ್ಕೆ ಹಾಕ್ಬೇಕು.

0: ತಮ್ಮ ಮನೇಲಿರೋರ್ಗು ಹೇಳಿ ಮತ್ತೆ ನಾವು ಕೂಡ ಅದನ್ನ ಪಾಲಿಸ್ತಾ ಹೋದ್ರೆ, ನಾವು ಒಬ್ರು ಮನೆ ಕೊಡೋದ್ರಿಂದ ಇಡೀ ಸಮುದಾಯದವರು ಕೊಡೋದ್ರಿಂದ ಸೊ ಇಡೀ ಏರಿಯಾನ ಕೂಡ ಕ್ಲೀನ್ ಆಗಿ ಇರುತ್ತೆ ಅಂತ ತಿಳಿಸ್ತೀನಿ.
1: ಅಂದ್ರೆ ಸಮುದಾಯದಲ್ಲಿ ಬದಲಾವಣೆಗಳು ಬೇಕಾಗಿದೆ. ಆ ಬದಲಾವಣೆ ಮೊದಲಿಗೆ ನಮ್ಮ ಮನೆಯಿಂದ ನಾವು ಶುರು ಮಾಡಿದ್ರೆ ನಮ್ಮನ್ನ ನೋಡಿದಂತ ಸಮುದಾಯ ತನ್ನಂತಾನೇ ಒಂದೊಂದಾಗಿ ಪರಿವರ್ತನೆ ಆಗೋ ನಿಟ್ಟಲ್ಲಿ ನಾವು ಕೂಡ ಒಂದು ನಾಂದಿಯನ್ನು ಆಡ್ಬೋದು ಅಂತ ಹೇಳ್ತಾ ಇದ್ದೀರಿ.
0: ಹೌದು ಹೌದು, ಫಸ್ಟ್ ನಮ್ಮ ಮನೆಯಿಂದನೇ ನಾವು ಶುರು ಮಾಡ್ಕೋಬೇಕು. ನಾವು ಮೊದಲು ನಾವೊಂದು ಸಸಿ ನೆಡೋಣ, ಆಮೇಲೆ ಪಕ್ಕದ ಮನೆಯವ್ರಿಗೆ ಹೇಳೋಣ. ನಾವು ಕಸ ನೀಟಾಗಿ ನಿರ್ವಹಣೆ ಮಾಡೋಣ, ಆಮೇಲೆ ನಮ್ಮನ್ನು ನೋಡಿ ಅವರು ಇದು ಮಾಡ್ತಾರೆ ಅಂತ ತಿಳಿಸ್ತೀನಿ.
1: ಬಹಳ ಸಂತೋಷ ಮೇಡಮ್, ಸಾಕಷ್ಟು ವಿಚಾರಗಳನ್ನು ಈ ವಿಶ್ವ ಪರಿಸರ ದಿನದ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈ ಕಾರ್ಯಕ್ರಮದ ಕೊನೆಯಂತಕ್ಕೆ ನಾವು ಬರ್ತಾ ಇದ್ವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಅದರಲ್ಲೂ ಮಕ್ಕಳಿಗೆ ಈ ವಿಶ್ವ ಪರಿಸರ ದಿನದ ಕುರಿತು ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸ್ವಚ್ಛ ಹಸಿರು ಮತ್ತು ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಮತ್ತು ಹಿಂದೆ ಒಂದು ಗಿಡವನ್ನ, ಒಂದು ಸಸಿಯನ್ನ ನೆಡೋಣ. ಬರೀ ನೆಡೋದಷ್ಟೇ ಅಲ್ಲ, ಅದನ್ನ ಸಂಪೂರ್ಣವಾಗಿ ಬೆಳೆಸುವಂತಹ ಜವಾಬ್ದಾರಿಯನ್ನ ಕೂಡ ನಾವು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಸರ್ಗೂರ್ನಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಜನಧ್ವನಿ ಸಮೂಹ ರೇಡಿಯೋ ವಾಹಿನಿಯಿಂದ ನನಗೆ ಈ ಪರಿಸರ ದಿನಾಚರಣೆಯ ಅಂಗವಾಗಿ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದಂತಹ ಧನ್ಯವಾದಗಳನ್ನ ನಿಮಗೂ ಮತ್ತು ಸಮಸ್ತ ಕೇಳುಗರಿಗೂ ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಭೂಮಿಯ ಮೇಲೆ ಪರಿಸರ ಅಂತಂದರೆ ಏನು, ಅದು ಏನೇನೆಲ್ಲ ಒಳಗೊಂಡಿದೆ, ಅದರ ಮಹತ್ವ ಆಗಿರ್ಬೋದು, ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಹಾಗೆಯೇ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಸೂಕ್ತ ಆಚರಣೆಯ ವಿಧಾನ ಮತ್ತು ಅದರ ಅರಿವಿನ ಮಹತ್ವವನ್ನು ಸಮುದಾಯದಲ್ಲಿ ನಾವು ಯಾವ ರೀತಿಯೆಲ್ಲ ಅರಿತುಕೊಳ್ಬೇಕಾಗಿದೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ಪರಿಸರದ ಕುರಿತು ಯಾವ ರೀತಿಯಾದಂಥ ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಬೇಕಾಗಿದೆ, ಮನೆ ಹಂತದಿಂದ ಯಾವ ರೀತಿಯಾದಂಥ ಪರಿಸರ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕಾಗಿದೆ ಅನ್ನೋ ಕುರಿತು, ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯದ ಒಟ್ಟಾರೆ ಪಾತ್ರ ಎಂಬುದನ್ನು ಕುರಿತು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಒಳಗೊಂಡಂತೆ ಪರಿಸರದ ಕುರಿತು ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪರಿಸರದ ಕುರಿತು, ಹಾಗೆ ಪರಿಸರದ ದಿನಾಚರಣೆಯ ಕುರಿತು ಇದುವರೆಗೂ ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಂಥವ್ರು ಯಶ್ರೀಕೋಟೆ ತಾಲೂಕಿನ ಇಟ್ಟ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದಂಥ ಶ್ರೀಮತಿ ದಿವ್ಯಶ್ರೀ ಸಿ ಎಂ ರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ವಿಶ್ವ ಪರಿಸರ ದಿನದ ಹಿನ್ನೆಲೆ, ಗುರಿ ಉದ್ದೇಶ ಮತ್ತು ಪರಿಸರ ಸಮತೋಲನದ ಪ್ರಾಮುಖ್ಯತೆ ಕುರಿತು ಯಶ್ರಿಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ರವಿ, ಚಂದ್ರ, ಗಣೇಶ್, ಶಿವಣ್ಣ, ಶಿವಪ್ಪ, ಮಹಾದೇವ್, ತನುಜಾ ಷಣ್ಮುಗಂ ಹಾಗೂ ಅಕ್ಷಯ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ.

0: ಇನ್ನು ಮುಂದೆ ಕೇಳಿಬರೋಣ ವಿಶ್ವ ಪರಿಸರ ದಿನದ ಹಿನ್ನೆಲೆ ಹಾಗೂ ಗುರಿ ಉದ್ದೇಶ ಮತ್ತು ಪರಿಸರ ಸಮತೋಲನದ ಪ್ರಾಮುಖ್ಯತೆ ಕುರಿತು ಎಚ್ಡಿಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಲೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 14 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 43 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 27 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹು.

0: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬುದರ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಳು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಪ್ರತಿ ವರ್ಷ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ. ಇಂದು ಸಂಭ್ರಮದ ಆಚರಣೆಯೂ ಅಲ್ಲ, ಕಾಳಜಿಯ ಆಚರಣೆಯೂ ಅಲ್ಲ ಎನಿಸುವಂತಾಗಿದೆ. ಆ ದಿನ ಕೆಲವರು ಮರಗಳನ್ನು ನೆಡುತ್ತಾರೆ, ಇನ್ನು ಕೆಲವರು ಕಸ ಆಯ್ದು ಬಿಡುತ್ತಾರೆ, ಇನ್ನು ಕೆಲವರು ಸ್ಪೀಡ್ ವಾಲ್ಗಳನ್ನು ಮಾಡಿ ಅಲ್ಲಲ್ಲಿ ಬಿಸಾಡುತ್ತಾರೆ. ಅರಣ್ಯ ಇಲಾಖೆಯವರು ಉಚಿತವಾಗಿ ಸಸಿಗಳನ್ನು ವಿತರಿಸುತ್ತಾರೆ. ಇವೆಲ್ಲವೂ ಕೇವಲ ಆಚರಣೆಗಳು. ಪರಿಸರವನ್ನು ನೀವು ನಿಜಕ್ಕೂ ಸುಧಾರಿಸುತ್ತೇವೆ ಎಂದರೆ ಹೌದೆನ್ನಲು ಕಷ್ಟವಾಗುತ್ತದೆ. ಪರಿಸರವನ್ನು ನಿಜಕ್ಕೂ ಸಂರಕ್ಷಿ ಬಳಸುವವರು ಮಾಡಬೇಕಾದದ್ದು ಈ ಆಚರಣೆಗಳಲ್ಲ, ಬದಲಿಗೆ ನಿತ್ಯದ ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಬದಲಿಸಿಕೊಂಡರೂ ಸಾಕು, ಪರಿಸರವನ್ನು ಸುರಕ್ಷಿಸುವತ್ತ ಸಾಕಷ್ಟು ಕೊಡುಗೆ ನೀಡಬಹುದು. ದೈನಂದಿನ ಚಟುವಟಿಕೆಗಳಲ್ಲಿ ಪರಿಸರಕ್ಕೆ ಹಾನಿ ಉಂಟು ಮಾಡುವ ಕೆಲವು ಅಂಶಗಳಿವೆ, ಅವುಗಳನ್ನು ಇಲ್ಲಿ ಒತ್ತಿ ಹೇಳುವುದು ಬಹು ಪ್ರಮುಖ ವಿಷಯವಾಗಿದೆ. ಮೊದಲನೆಯದು ನೀರಿನ ಅಪಬಳಕೆ ಅಥವಾ ಅತಿಯಾದ ಬಳಕೆ. ಎರಡನೆಯದು ಆಹಾರ ವ್ಯರ್ಥ ಮಾಡುವುದು. ಮೂರನೆಯದು ಖರೀದಿ ವ್ಯವಹಾರ. ಈ ಎಲ್ಲ ಚಟುವಟಿಕೆಗಳಲ್ಲೂ ಇತ್ತೀಚೆಗೆ ನಮ್ಮ ಅಭ್ಯಾಸಗಳು ಬದಲಾಗಿವೆ. ಇವೆಲ್ಲವೂ ಪರಿಸರವನ್ನು ಅತ್ಯಂತ ಶೀಘ್ರವಾಗಿ ಹಾಳುಗೆಡಿಸುತ್ತಿರುವ ಪ್ಲಾಸ್ಟಿಕ್ ಆಗಿದೆ. ತ್ಯಾಜ್ಯಗಳ ಸಮಸ್ಯೆಯನ್ನು ಇನ್ನಷ್ಟು ಗಂಭೀರವಾಗಿಸುತ್ತಿವೆ. ಆನ್ಲೈನ್ ಆಹಾರ ಖರೀದಿ ಇತ್ತೀಚೆಗೆ ಈ ಸಮಸ್ಯೆಯನ್ನು ಕೂಟವನ್ನು ಎತ್ತರಿಸಿಬಿಟ್ಟಿದೆ. ಕಳೆದ 5 ವರ್ಷಗಳಲ್ಲಿ ಆನ್ಲೈನ್ ಖರೀದಿ ವ್ಯವಹಾರ ಪ್ರತಿ ವರ್ಷವೂ ಶೇಕಡ 30-40% ಅಧಿಕವಾಗುತ್ತಿತ್ತು. ಇದಕ್ಕಾಗಿ ಬೇಕಾದ ಪ್ಯಾಕಿಂಗ್ ವಸ್ತುಗಳ ಬೇಡಿಕೆಯು ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚತೊಡಗಿದೆ. ಇವುಗಳಲ್ಲಿ ಅತಿ ಹೆಚ್ಚಿನವು ರಟ್ಟಿನ ಡಬ್ಬಗಳು, ಪ್ಲಾಸ್ಟಿಕ್ ಚೀಲ, ಹೊದಿಕೆ ಹಾಗೂ ಒಳಪದರಗಳು, ಫ್ರಿಜ್ಜು, ಫೋನು, ಸಾಬೂನು, ಕ್ರೀಮ್ ಮೊದಲಾದ ಕೊಳೆಯದ ವಸ್ತುಗಳ ಪ್ಯಾಕೇಜ್ನಲ್ಲಿ ಬಹುತೇಕವನ್ನು ಮರುಬಳಕೆಗೆಂದು ರದ್ದಿಯಾಗಿ ಕೊಡುವ ಅವಕಾಶವಿದೆ. ಆದರೆ ಆಹಾರದ ಪ್ಯಾಕಿಂಗ್ ಬೇರೆ ಇದೇ ಸಮಸ್ಯೆಯನ್ನು ತಂದುಕೊಡುತ್ತದೆ. ಆಹಾರದ ಪ್ಯಾಕಿಂಗ್ನಲ್ಲಿ ವಸ್ತುಗಳಲ್ಲಿ ಅತಿ ಹೆಚ್ಚಿನವು ಒಮ್ಮೆ ಬಳಸಿ ಬಿಸಾಳುವಂತಹ ವಸ್ತುಗಳಾದ್ದರಿಂದ ಇವುಗಳೊಡ್ಡುವ ಸಮಸ್ಯೆಯ ಪ್ರಮಾಣ ಇನ್ನೂ ಹೆಚ್ಚಿನದು. ಭಾರತದಲ್ಲಿ ಆಹಾರ ಉದ್ಯಮವೊಂದು ಸುಮಾರು 5 ಲಕ್ಷ ಟನ್ಗಳಿಂದ 6 ಲಕ್ಷ ಟನ್ಗಳ ಪ್ರಮಾಣದ ಪ್ಯಾಕೇಜಿಂಗ್ ವಸ್ತುಗಳನ್ನು ಬಿಸಾಡುತ್ತದೆ. ಈ ವರ್ಷ ಇದು ಇನ್ನು 2 ಲಕ್ಷ ಟನ್ಗಳಷ್ಟು ಹೆಚ್ಚುತ್ತದೆ ಎಂದು ಅಂದಾಜಿಸಿದೆ. ಇದಕ್ಕೆ ಮುಖ್ಯ ಕಾರಣ ಜೊಮ್ಯಾಟೊ, ಸ್ವಿಗ್ಗಿ ಮೊದಲಾದ ಆನ್ಲೈನ್ ಆಹಾರ ಖರೀದಿ ಸೇವೆಗಳನ್ನು ಹೆಚ್ಚೆಚ್ಚು ಜನರು ಬಳಸಲು ಆರಂಭಿಸಿದ್ದಾರೆ. 5 ವರ್ಷಗಳಲ್ಲಿ ಹೀಗೆ ಆನ್ಲೈನ್ ಆಹಾರವನ್ನು ಖರೀದಿಸುವವರ ಸಂಖ್ಯೆ 10 ಪಟ್ಟು ಹೆಚ್ಚಿದೆ. ಕಳೆದ ವರ್ಷ ಪ್ರತಿದಿನವೂ ಏನಿಲ್ಲವೆಂದರೂ 80-90 ಲಕ್ಷ ಮಂದಿ ಆನ್ಲೈನ್ನಲ್ಲಿ ಆಹಾರವನ್ನು ಕೊಂಡಿದ್ದರು. ಆನ್ಲೈನ್ ಆಹಾರವನ್ನು ಒದಗಿಸುವ ಸೇವೆಗಳು ಬಳಸುವ ಪ್ಯಾಕೇಜಿಂಗ್ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳೇ ಅಧಿಕ. ಇವು ಒಟ್ಟಾರೆ ಬಳಕೆಯಾಗುವ ಪ್ಯಾಕೇಜಿಂಗ್ ವಸ್ತುಗಳಲ್ಲಿ ಶೇಕಡ 60% ಇವೆ. ನಂತರ ಸ್ಥಾನ ಪೇಪರ್ ಮತ್ತು ರಟ್ಟಿನದು. ಇನ್ನು ಅಲ್ಯೂಮಿನಿಯಂ ಮತ್ತು ಪರಿಸರ ಸ್ನೇಹಿ ಎನಿಸುವ ಪ್ಯಾಕೇಜಿಂಗ್ಗಳ ಪ್ರಮಾಣ ಕೇವಲ ಶೇಕಡ 10% ಅಷ್ಟೇ. ಅಲ್ಲದೆ ಒಮ್ಮೆ ಬಳಸಿ ಬಿಸಾಡುವ ಸ್ಪೂನ್ಗಳ ಹಾವಳಿಯೂ ಇದೆ. ಇದು ಪ್ಯಾಕೇಜಿಂಗ್ ಭಾಗವಲ್ಲ. ಆಹಾರ ಪ್ಯಾಕೇಜಿಂಗ್ ತ್ಯಾಜ್ಯಗಳಲ್ಲಿ 3/4 ಕೇವಲ ಪಿಜ್ಜಾ ಪ್ಯಾಕ್ ಮಾಡಲು ಬಳಸುವ ರಟ್ಟು ಹಾಗೂ ಇನ್ನಿತರ ಆಹಾರ ಪದಾರ್ಥಗಳು ಅಥವಾ ಪಲ್ಯ ಮೊದಲಾದವು ಸೋರದಂತೆ ಬಳಸುವ ಪ್ಲಾಸ್ಟಿಕ್ ಸಾಮಗ್ರಿಗಳಾಗಿವೆ.

0: ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿರ್ದೇಶನದಂತೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಗಳ ಬಳಕೆ ಕಡಿಮೆ ಮಾಡಬೇಕಾಗಿರುವುದರಿಂದ ಆನ್ಲೈನ್ ಆಹಾರ ಸೇವೆಗಳ ಕಂಪನಿಗಳು ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಉದಾಹರಣೆಗೆ ಜೊಮ್ಯಾಟೊ ಪ್ಲಾಸ್ಟಿಕ್ ಡಬ್ಬಿಗಳ ಬದಲಿಗೆ ಕಬ್ಬಿನ ನಾರಿನಿಂದ ಮಾಡಿದ ಬಯೋಡಿಗ್ರೇಬಲ್ ಮುಚ್ಚಳಗಳನ್ನು ಬಳಸುವುದಾಗಿ ಹೇಳತೊಡಗಿದೆ. ಇದರಿಂದ ಸುಮಾರು 12 ಲಕ್ಷ ಟನ್ಗಳಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆಯಾಗಿದೆ ಅಂತ. ಇನ್ನು ಸ್ವಿಗ್ಗಿ ಕಂಪನಿಯು ಪ್ಯಾಕೇಜಿಂಗ್ಗಳ ಮೇಲೆ ವಿವರಗಳನ್ನು ಮುದ್ರಿಸಲು ತಿನ್ನಲು ಯೋಗ್ಯವಾದ ಶಾಹಿಯನ್ನು ಬಳಸುತ್ತಿದೆ. ಅಲ್ಲದೆ ಕಾಂಪೋಸ್ಟ್ಗೆ ಯೋಗ್ಯವಾದಂತಹ ಪ್ಯಾಕೇಜಿಂಗ್ ವಸ್ತುಗಳನ್ನು ಬೆಂಗಳೂರು ಮತ್ತು ಮುಂಬೈನಲ್ಲಿ ಬಳಸುತ್ತಿದೆ. ಡಬ್ಬಾ ಡ್ರಾಪ್ ಎನ್ನುವ ಯೋಜನೆ ಅಡಿ ಬೃಹತ್ ಪ್ರಮಾಣದಲ್ಲಿ ಸರಬರಾಜು ಮಾಡುವ ಗ್ರಾಹಕರಿಗೆ ಸ್ಟೀಲ್ನ ಡಬ್ಬಗಳಲ್ಲಿ ಆಹಾರವನ್ನು ಒದಗಿಸುತ್ತಿವೆ. ಇವೆಲ್ಲ ಕ್ರಮಗಳು ಸ್ವಾಗತಾರ್ಹವೇ. ಆದರೂ ಪ್ರತಿ ವರ್ಷ ಶೇಕಡಾ 30% ಪ್ರಮಾಣದಲ್ಲಿ ಹೆಚ್ಚುತ್ತಿರುವ ಗ್ರಾಹಕರಿಂದಾಗಿ ಪರಿಸರದ ಮೇಲೆ ಈ ಒತ್ತಡ ಹೆಚ್ಚುತ್ತಲೇ ಹೋಗಿದೆ. ಹಾಗಿದ್ದರೆ ಗ್ರಾಹಕರಿಗೆ ನಾವೇನು ಮಾಡಬಹುದು? ಅಂದರೆ ಒಮ್ಮೆ ಬಳಸಿ ಬಿಸಾಡಬಹುದಾದ ಪ್ಲಾಸ್ಟಿಕ್ಕನ್ನು ಬಳಸುವ ಕಂಪನಿಗಳಿಂದ ಆಹಾರ ಪಡೆಯುವುದನ್ನು ಕಡಿಮೆ ಮಾಡಬಹುದು. ಅವಶ್ಯಕವಲ್ಲದೆ ಇಂತಹ ಸೇವೆಗಳಿಂದ ಆಹಾರ ತರಿಸಿಕೊಳ್ಳುವುದನ್ನು ತಡೆಯಬಹುದು. ಅಥವಾ ಅತಿ ಹೆಚ್ಚು ಪ್ಯಾಕೇಜಿಂಗ್ ಬಳಸುವ ಪಿಜ್ಜಾ ಅಥವಾ ಇನ್ನಿತರ ಆಹಾರ ತಿನಿಸು ಮೊದಲಾದವುಗಳನ್ನು ಆನ್ಲೈನ್ ತರಿಸಿಕೊಳ್ಳುವುದನ್ನು ಕಡಿಮೆ ಮಾಡಬಹುದು. ಪರಿಸರದ ಬಗ್ಗೆ ಹೋರಾಡಿದರೂ ಒಂದು ಹೊತ್ತಿನ ಉಪವಾಸವನ್ನು ಮಾಡಿದರೂ ಕಾಳಜಿ ತೋರಿಸಬಹುದು. ಕೇಳುಕರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರಕ್ಕೊಂದು ಉಪವಾಸ ಎಂಬುದರ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ವಾರದ ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇನ್ನು ಮುಂದೆ ಕೇಳಿಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾ ಸುನಾದ ಕಾರ್ಯಕ್ರಮ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ

0: ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲೂ ಚದುರದಂತೆ ಮಾಡಿ ಏಕಾಗ್ರನಾಗುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ನಮಗೆ ಭಗವಂತನನ್ನ ಕುರಿತು ಚಿಂತಿಸುವುದಕ್ಕೆ ಏಕಾಗ್ರತೆ ಇಲ್ಲ ಅಂತೇಳಿ ಹೇಳುವಂಥದ್ದು ರೂಢಿಗತ ಮಾತು. ಇಲ್ಲದೇ ಇದ್ರೆ ಅದನ್ನು ರೂಢಿಸ್ಕೊಳ್ಬೇಕು. ಹೀಗೆ ಈ ಜೀವನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಹೊಸದು, ಆದರೆ ಅದನ್ನು ಅಭ್ಯಾಸ ಮಾಡುವುದಿಲ್ವೇ ಈ ಮನುಷ್ಯ? ಅಭ್ಯಾಸ ಮಾಡುವಾಗ ಎಷ್ಟು ನೀರಸ ಮತ್ತು ಎಷ್ಟು ಕಷ್ಟವಾಗುವುದು, ಆದರೂ ಕೂಡ ಬಿಡದೆ ಅದನ್ನು ಮಾಡ್ತೇವೆ. ಯಾಕೆ ಅಂದರೆ ಅದರಲ್ಲಿ ನಮಗೆ ಮುಂದುವರಿಯಬೇಕೆಂಬುದು ಆಸೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಸಂಗೀತ ಕಲಿಬೇಕು ಅಂತಂದರೆ ಅದು ಎಷ್ಟೊಂದು ಅಭ್ಯಾಸ ಮಾಡಬೇಕು ಹೇಳಿ? ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ತಾನೇ ಸಭೆಯಲ್ಲಿ ಕುಳಿತುಕೊಂಡು ಹಾಡಲಿಕ್ಕೆ ಸಾಧ್ಯ ಆಗೋದು. ಆ ಸಭೆಯಲ್ಲಿ ಕೂತ್ಕೊಂಡು ಹಾಡಿದಾಗ ತಾನೇ ಜನ ಬೇಕಾದಷ್ಟು ಕರತಾಡನವನ್ನು ಮಾಡುವಂಥದ್ದು. ಆದರೆ ಈ ಮೆಚ್ಚುಗೆ ಪಡುವವರಿಗೆ ಸಂಗೀತಗಾರನ ಶ್ರಮದ ಪರಿಚಯ ಇರೋದಿಲ್ಲ. ಅವನನ್ನೇ ಕೇಳಿದಾಗ ಅವನು ಹೇಳ್ತಾನೆ ಅಷ್ಟೆ, ಪ್ರತಿದಿನವೂ ನಾವು ತಪ್ಪದೆ ಅಭ್ಯಾಸ ಮಾಡುವುದು, ಅದರಲ್ಲಿಯೂ ಕೂಡ ಬೆಳಿಗ್ಗಿನ ಹೊತ್ತಿಗೆ ಮುಂಚೆಯೇ ಎದ್ದು ಅಭ್ಯಾಸ ಮಾಡೋದಿದೆಯಲ್ಲ, ಅದು ಈ ವೃತ್ತಿಯಲ್ಲಿ ಸಾಧಾರಣವಾಗಿ ಸಹಜ. ಚಳಿಗಾಲವೆನ್ನದೆ ಬಿಸಿಲು ಕಾಲವೆನ್ನದೆ ಬಿಡದೆ ಸಾಧಿಸಿದರೆ ಮಾತ್ರ ಆ ವೃತ್ತಿಯಲ್ಲಿ ನಿಪುಣನಾಗಬಹುದು. ಏನಿಲ್ಲ, ನಾವು ಹೊಸದ್ರಲ್ಲಿ ಸೈಕಲ್ ಕಲಿಯುವಾಗ ಅದೆಷ್ಟು ಸಲ ಬಿದ್ದಿದ್ದೇವೆ ಹೇಳಿ? ಹಾಗಾದ್ರೆ ನಾವು ಸೈಕಲ್ ಕಲಿಯುವಾಗ ಒಂದ್ಸಲ ಬಿದ್ದ್ಬಿಟ್ಟಿದೀವಿ ಅಂತ ಕೂಡಲೇ ನಾವು ಸೈಕಲ್ ಕಲಿಯೋದನ್ನೇ ಬಿಟ್ಬಿಟ್ವಾ? ಅದೆಷ್ಟು ಸಲ ಬಿದ್ದರೂ ಕೂಡ ಮತ್ತೆ ಹೇಳ್ತೀವಿ, ಮತ್ತೆ ಕಲಿತೀವಿ, ಮತ್ತೆ ಬೀಳ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ಕಲಿಯೋದಕ್ಕೆ ಹೋಗ್ತೀವಿ. ಪೆಡಲ್ ಒತ್ತೋದು, ಬ್ರೇಕ್ ಹಾಕೋದು, ಇವೆಲ್ಲ ಒಂದು ರೀತಿ ಕ್ರಿಯೆಗಳು. ಹಾಗೆ ನಾವು ಪುನಃ ಪುನಃ ಎದ್ದು ಆ ಒಂದು ಸೈಕಲ್ ಕಲಿಯೋದಕ್ಕೆ ಮುನ್ನಡೆ ಇಡ್ತೀವಲ್ವಾ, ಅದೇ ಏಕಾಗ್ರತೆ, ಅದೇ ಒಂದು ರೂಢಿ. ನಂತರ ನಾವು ಹೋಗ್ತಾ ಹೋಗ್ತಾ ಸೈಕಲ್ ಮೇಲೆ ಹೋಗ್ತಾ ಇರುವಾಗ ನಮಗೆಲ್ಲದನ್ನು ಬ್ರೇಕ್ ಎಲ್ಲಿ ಹಿಡಿತಾ ಇದ್ದೀನಿ, ಪೆಡಲ್ ಒತ್ತಾ ಇದ್ದೀನಾ, ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತುಂಬ ಅರಿವಿನ ಪ್ರಪಂಚದಿಂದ ಮಾಡಬೇಕಾಗಿಲ್ಲ. ನಾವು ಸಾಧಾರಣವಾಗಿ ಎಲ್ಲ ಕಲ್ತ್ಕೊಂಡಾದ್ಮೇಲೆ ಸೈಕಲ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡು ನಾವು ಹೋಗ್ತಾ ಇರುವಾಗ ಯಾವುದಾದ್ರೂ ಆರಾಮಾಗಿ ಹಾಡು ಹೇಳ್ಕೊಂಡೋ ಅಲ್ಲಿ ಇಲ್ಲಿ ನೋಡಿಕೊಂಡೋ ಹೋಗ್ತೀವಿ. ಯಾಕೆಂದ್ರೆ ನಾವಾಗಲೇ ಅದನ್ನು ಸೈಕಲ್ನ ಬಿಡದಂತೆ ಭಂಡ್ರಂತೆ ಅಭ್ಯಾಸ ಮಾಡಿ ಕಲ್ತ್ಬಿಟ್ಟಿರ್ತೀವಿ ಅಲ್ವಾ? ಧ್ಯಾನ ಅನ್ನೋದು ಕೂಡ ಹಾಗೆ. ಎಲ್ಲೋ ಕೆಲವು ಅಪರೂಪ ವ್ಯಕ್ತಿಗಳಿಗೆ ಈ ಚಿತ್ತ ಅನ್ನುವಂಥದ್ದು ಏಕಾಗ್ರವಾಗುತ್ತೆ ಈ ಭಗವಂತನ ಮೇಲೆ. ಉಳಿದವರೆಲ್ಲ ಅದಕ್ಕೆ ಹೋರಾಡಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಅಭ್ಯಾಸ ಯೋಗ ಅಂತೇಳಿ ಹೇಳ್ತಾನೆ. ಅಂದರೆ ಯಾವುದಾದ್ರೂ ನಮಗೆ ಬೇಕೇ ಬೇಕು ಅಂತಂದರೆ ಅದನ್ನು ನಾವು ಬಿಡದೆ ಅಭ್ಯಾಸ ಮಾಡಬೇಕು. ಆಗಲೇ ಅದು ನಮ್ಮ ಸ್ವಭಾವವಾಗುವಂಥದ್ದು. ಪ್ರಾರಂಭದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ತುಂಬ ಕಷ್ಟದ ಕೆಲಸ. ಬೇರೆ ಕಾಲಕ್ಕಿಂತ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು ಎನ್ನುವ

0: ಕಾಲದಲ್ಲಿ ಈ ಮನಸ್ಸು ಎಂಬುವುದು ಚಾಂಚಲ್ಯಕ್ಕೆ ಹೆಚ್ಚಾಗಿ ಒಳಗಾಗುತ್ತೆ. ಇದೊಂದು ಸಾಮಾನ್ಯದ ಅನುಭವ. ಎಷ್ಟೇ ಚಂಚಲವಾದರೂ ಕೂಡ ನಾನೇನು ಬಿಡೋದಿಲ್ಲ, ಅದನ್ನು ದೇವರ ಕಡೆ ತಿರುಗಿಸಿಯೇ ತಿರುಗಿಸ್ತೇನೆ ಅಂತ ಹೇಳಿ ಎಷ್ಟು ಬೇಕಾದರೂ ಹೋರಾಡೋದಕ್ಕೆ ಸಿದ್ಧವಾಗಿರ್ತೇನೆ. ಅದನ್ನು ಶಪಥ ಕೂಡ ಮಾಡ್ತೇನೆ. ಅನಂತರವೇ ನಮ್ಮ ಮನಸ್ಸು ಕ್ರಮೇಣ ದಾರಿಗೆ ಬರಬೇಕಾದ್ರೆ ಜೀವನದಲ್ಲಿ ಯಾವುದು ಬಿಟ್ಟು ಸಿಕ್ಕೋದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಬಿಟ್ಟು ಸಿಕ್ಕಿದ್ರೂ ಕೂಡ ಅದರ ಯೋಗ್ಯತೆ ನಮಗೆ ಗೊತ್ತಾಗೋದಿಲ್ಲ. ಕೆಲಸಕ್ಕೆ ಬಾರದ ಕ್ಷುದ್ರ ವಸ್ತುಗಳನ್ನು ಕಲಿಯಲು ನಾವು ಅದೆಷ್ಟು ಕಷ್ಟಪಡ್ತೀವಿ ಹೇಳಿ. ದೇವರನ್ನು ಚಿಂತಿಸಲು ಅಷ್ಟು ಕಷ್ಟಪಡದೇ ಇದ್ದರೆ ಅದು ನಮಗೆ ಹೇಗೆ ದೊರಕುತ್ತೆ? ಈ ವಸ್ತುವಿಗೆ ನಾವು ಎಷ್ಟು ಕಷ್ಟಪಟ್ಟರೂ ಕಡಿಮೆಯೇ, ಎಷ್ಟು ಬೆಲೆ ಕೊಟ್ಟರೂ ಕಡಿಮೆಯೇ, ಕೊನೆಗೆ ನಮಗೆ ಸಿಕ್ಕುವುದು ಪರಮಶಾಂತಿ. ನಮ್ಮನ್ನು ಜನನ ಮರಣಾತೀತರನ್ನಾಗಿ ಮಾಡುವಂಥದ್ದೇ ಇದು. ಸಾಕ್ಷಿಯಂತೆ ಭಗವಂತನ ಲೀಲೆಯನ್ನ ನೋಡಿ ಆನಂದಿಸಬಹುದು. ಮನಸ್ಸನ್ನ ಪ್ರಪಂಚದ ಕಡೆಗಳಿಂದ ಸೆಳೆದು ಭಗವಂತನ ಕಡೆ ಮಾತ್ರ ಹರಿಸುತ್ತಾ ಧ್ಯಾನಿಸುತ್ತಾ ಪ್ರಾಣವನ್ನ ತ್ಯಜಿಸಿದರೆ ಅವನನ್ನೇ ಪಡಿತಾನೆ. ಆದರೆ ಕೊನೆ ಗಳಿಗೆಯಲ್ಲಿ ನಮ್ಮ ಮನಸ್ಸು ಅಂತಹ ಪಕ್ವ ಸ್ಥಿತಿಗೆ ಬರಬೇಕಾದ್ರೆ ಹಲವು ವರುಷಗಳ ಸಾಧನೆ ಅದಕ್ಕೆ ತಳಪಾಯವಾಗಿರಬೇಕು. ಆ ತಳಪಾಯ ಹಾಕುವ ಕೆಲಸಕ್ಕೆ ನಾವು ಎಷ್ಟು ಬೇಗ ಪ್ರಾರಂಭಿಸ್ತೇವೋ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಅಂತ್ಯಕಾಲ ಅಂತಂದರೆ ಶರೀರವನ್ನು ಬಿಡುವಂತಹ ಸಮಯ ಅಂತಂತಲೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅಹಂಕಾರದ ನಾಶವೂ ಕೂಡ ಅಂತ್ಯಕಾಲವೇ. ಇದು ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಈ ವಿಷಯವನ್ನು ವಿವರಿಸಿ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಅವಸ್ಥೆಯಲ್ಲಿ ಜೀವಭಾವವು ಅಂದರೆ ಅಹಂಕಾರವು ನಾಶವಾಗಿ ಅದು ಪರಮಾತ್ಮನಲ್ಲಿಯೇ ಐಕ್ಯ ಹೊಂದುವುದರಿಂದ ಅಂತಹ ಯೋಗಿಯು ಜೀವನ್ಮುಕ್ತನಾಗಿ ಈ ಪ್ರಪಂಚದಲ್ಲಿ ಬಾಳ್ತಾನೆ. ಮನಸ್ಸನ್ನು ನಿರಂತರವಾಗಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪುನಃ ಪುನಃ ಪ್ರಯತ್ನ ಮಾಡಬೇಕು. ಇದನ್ನೇ ಅಭ್ಯಾಸ ಯೋಗ ಅಂಥೇಳಿ ಕರೆದಿರುವಂಥದ್ದು. ನಿತ್ಯ ನಿರಂತರ ತನ್ನ ಸ್ವರೂಪದ ಜ್ಞಾನದ ಎಚ್ಚರವುಳ್ಳ ಸಾಧಕನು ಈ ಪ್ರಪಂಚದಲ್ಲಿ ತಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ, ತಾನೊಬ್ಬ ಯಾತ್ರಿಕ ಮಾತ್ರ ಎಂಬಂತೆ ಬಾಳ್ತಾನೆ. ಇದು ನಿಜವಾಗಿ ಉಪನಿಷತ್ತಿನಲ್ಲಿ ಹೇಳಿರುವಂಥ ಒಂದು ಉಪಾಸನಾ ವಿಧಾನಕ್ಕಿಂತ, ಪುರಾಣಗಳಲ್ಲಿ ಬರುವ ಶರಣಾಗತಿಯ ವಿಧಾನಕ್ಕಿಂತ ವಿಶಿಷ್ಟವಾಗಿರುವಂಥದ್ದು. ವ್ಯವಹಾರದಲ್ಲಿದ್ದೂ ಕೂಡ ನಿರ್ಲಿಪ್ತನಾಗಿ ಬದುಕುವ ಜೀವನದ ರಹಸ್ಯವಿದು. ಹಾಗಾಗಿ ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಆತ್ಮನಲ್ಲಿಯೇ ನೆಲೆ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯೂ ಕೂಡ ಆತ್ಮನಲ್ಲಿಯೇ ನೆಲೆ ನಿಲ್ಲುತ್ತದೆ. ಆಗ ಆತ್ಮನ ದರ್ಶನ ತನ್ನಿಂದ ತಾನಾಗೆ ಆಗುವಂಥದ್ದು. ಹಾಗಾಗಿ ಅನನ್ಯ ಮನಸ್ಸಿನ ಮೂಲಕ ಆತ್ಮನ ಚಿಂತನೆಯನ್ನು ಮಾಡುವವನು ಆ ಪರಮ ಪುರುಷನನ್ನೇ ಪಡಿತಾನೆ ಅಂಥೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.
1: ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ, ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ,

ನೀಗೊಂದು ಇಷ್ಟ ಆಯ್ತಾ, ಅದಕ್ಕೆ ದನಿಗೂಡೋದನ್ನು ಕಲಿಯೋಣ. ಅದನ್ನ ಮುಂದೂಡೋದು ಬೇಡ. ಕಲ್ಲು ಅರಳಿ ಶಿಲೆಯಾಗೋದಕ್ಕೆ ಕ್ರೀ ಶಕ್ತಿ ಬೇಕು. ಅಂದರೆ ಹುಳಿ ಪೆಟ್ಟಿನ ಪೆಟ್ಟು ಅದಕ್ಕೆ ತಗಲಬೇಕು. ಆ ಹುಳಿ ಪೆಟ್ಟನ್ನು ತಗಲಿಸಿ ಕೊಡು ಮೂರ್ತ ರೂಪವನ್ನು, ಅಮೂರ್ತವಾಗಿರುವಂಥ ನಿನ್ನೊಳಗಿನ ಶಕ್ತಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಆತ್ಮನಲ್ಲಿಯೇ ಆ ಶಕ್ತಿಯನ್ನು ನೆಲೆ ನಿಲ್ಲಿಸಿ ಈ ಒಂದು ಜೀವನದ ಸಾರ್ಥಕ್ಯವನ್ನು ಪಡೆದುಕೋ. ಆ ಮೂಲಕ ಭಗವಂತನಲ್ಲಿಯೇ ಶರಣಾಗಿ ಭಗವಂತನನ್ನೆಯೇ ಪಡೆಯಬಹುದು ನೀನು ಅನ್ನೋವಂಥ ಒಂದು ಪದ್ಯದ ಸಾರಾಂಶವನ್ನು ಇಲ್ಲಿ ಮುದ್ದರಾಮನು ಕೂಡ ಹೇಳ್ತಾ ಇದ್ದಾನೆ. ಕೊಡುಮೂರ್ತ ರೂಪವನು.

ಅಮೂರ್ತವಾಗಿರುವಂಥ ಯಾವುದೇ ಒಂದು ರೀತಿಯಾದ ಆಕಾರ ಇಲ್ಲದೆ ಇರುವಂಥ ನಿನ್ನ ಶಕ್ತಿಗೆ ಆತ್ಮನಲ್ಲಿಯೇ ನೆಲೆ ನಿಲ್ಲುವಂಥ ಒಂದು ಸಾಕಾರ ರೂಪದ ಮೂರ್ತ ಶಕ್ತಿಯನ್ನು ಕೊಟ್ಟು ನೀನು ಈ ಬದುಕಿನ ಸಾರ್ಥಕ್ಯವನ್ನು ಪಡೆದುಕೊ ಅಂತ ಹೇಳಿ ಇಲ್ಲಿ ಭಗವಂತನು ಕೂಡ ಹೇಳ್ತಾ ಇದ್ದಾನೆ, ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ.

0: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ಹೆತ್ತಿಗೆ ಹಡಿಯ ಶ್ರೀಯುತ ಕಾಳಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುವರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಎತ್ತಿಗೆಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರ ಕುಡಿತನ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತ ಉತ್ತಮವಾಗಿಯೂ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರಗೂರು ತಾಲೂಕಿನ ಎತ್ತಿಗೆಹಾಡಿಯ ನಿವಾಸಿಗರಾದ ಶ್ರೀಯುತ ಕಾಳೆಯರವರು ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಕಾಳೆಯರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ.
2: ನಮಸ್ಕಾರ.
1: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
2: ಕಾಳೆಯ ಅಂತ, ಮತ್ತೆ ನನಗೆ 4 ಮಕ್ಕಳು, ಒಂದು ಹುಡುಗ ಅಂಗಲಿಗರು, 2-3 ಹೆಣ್ಮಕ್ಳು, ಒಬ್ಬಳು ತಮಿಳುನಾಡಲ್ಲಿ ಆಗಿದ್ದಾಳೆ, ಅವಳು ಮಕ್ಕಳನ್ನ ಬಿಟ್ಬಿಟ್ಟು ಬೇರೆ ಕಡೆ ಉಂಟು, ಮತ್ತೆ ಇನ್ನೆರಡು, ಒಬ್ಬಳು ಕಿರಿಯವಳು ಇಲ್ಲೇ ನಮ್ಮ ಮನೆಯಲ್ಲೇ ಇದ್ದಾಳೆ.
1: ಹಾಗೆ ಕಾಳೆಯರವರೇ, ತಾವು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಅನುಭವಿಸ್ತಾ ಬಂದ್ರಿ, ನಂತರದಲ್ಲಿ ತಾವೇ ಈ ಸ್ವಂತ ಬುದ್ಧಿವಂತಿಕೆಯಿಂದ ಕುಡಿತವನ್ನು ಬಿಟ್ಟು ಆ ಒಂದು ವೇಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಇವಾಗ ಹೆಂಗಿದೆ ಜೀವನ ಕಾಳೆಯರವರು?
2: ಇವಾಗ ಪರವಾಗಿಲ್ಲ ಸರ್, ನಮ್ಮ ಜೀವನ ತಕ್ಕಂತೆ ನಾವು ಇದ್ದೀವಿ, ಜೀವನದಲ್ಲಿ ಏನೂ ತೊಂದರೆ ಇಲ್ಲ. ಎಣ್ಣೆ ಬಿಟ್ಟು ಮತ್ತೆ ನಾನು ಸುಮಾರು ಅಂದ್ರೆ ಒಂದು 30 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನನಗೆ ಈಗ 52 ವರ್ಷ ಅಂದ್ರೆ ಸದ್ಯಕ್ಕೆ ಎಣ್ಣ ಪಣ್ಣ ಎಲ್ಲ ಬಿಟ್ಟು ಇವಾಗ ನಮ್ಗೆ ಸಂಸಾರ ಸಮೇತ, ಮತ್ತೆ ನಮ್ಮ ಎಣ್ಣ ಹಿಂದೆ ಆಡಿ ನಮ್ಮ ಹೆಂಗಸರಾದ ತರವಾಗಿ ಅವ್ರ ತಾಯಿ ಮನೆಗೆ ಹೊಂಟೋದ್ರು. ತಾಯಿ ಮನೆಗೆ ಹೋಗುವಾಗ ಒಂದು ವರ್ಷದ ಕಾಲ ಬರಲಿಲ್ಲ, ನನ್ನ ಜೀವನನ ಅವ್ರಿವ್ರ ಮನೆಯಲ್ಲಿ ಊಟ ತಿಂಡಿ ಅಂತ ನನ್ನ ತಂಗಿ ಅಂತ ಯಾರೂ ಅವಳಿಸ್ತಿರಲಿಲ್ಲ. ಮತ್ತೆ ಹೋದ್ರೆ ರೈತರ ಠೇವಣಿ ಕೊಡ್ತಿದ್ರು, ಅದಕ್ಕೆ ತಕ್ಕಂತೆ ಕೆಲಸ ತಕ್ಕತ್ತಿದ್ರು, ಕುದ್ರೆ ಅವ್ರ ಲಾಭ ಅವ್ರು ತಕ್ಕತ್ತಿದ್ರು, ಇಕ್ತಾ ಇದ್ರು ಅವ್ರ ಲಾಭ ತಕ್ಕತ್ತಾ ಇದ್ರು. ಏನೋ ಇದು ಯಾಕೆ ಶುರು ಆಗಲ್ಲ ಅಂದ್ಬಿಟ್ಟು ಪುನಃ ನಮ್ಮ ಹೆಂಗಸರನ್ನೇ ನಮ್ಮ ಊರಲ್ಲೇ ಒಂದು ಹೊಸ ಒಂದು ಆಟ ತಕ್ಕೊಂಬಂದಿದ್ರು, ಸೋಮು ಅಂತ, ಉಳಪ್ನರಟ್ಟಿ ಸೋಮು. ಅವ್ರನ್ನ ಆಗ ನಮ್ಮ ಹೆಂಗಸರು ಬಸರ ಕುಡಿದು ಕಟ್ಟಿದ್ವಿ, ಕರ್ಕೊಂಬಂದ್ಬಿಡು ಅನ್ಕೊಂಡು ಫೋನ್ ಆಗ ಕೀಪರ್ಸ್ ಇಟ್ಟಿದ್ದೆ, ಫೋನಲ್ಲಿ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ವು. ಅವಾಗ ಇವತ್ತು ಬಟ್ಟೆನೆಲ್ಲ ಹೋಗ್ತೀನಿ, ನಾಳೆ ಬರ್ತೀನಿ, ನೀ ಎಣ್ಣೆ ಬಿಟ್ಟರು ಬರ್ತೀನಿ, ಇದ್ರ ಬರಲ್ಲ ಅಂತ ಹೇಳಿದ್ವಿ. ಆಗ ಸರಿ ಆಯಿತು ಬಾ, ಇವತ್ತು ಒಂಜೇನು ಕುಡ್ಕೋತೀನಿ, ನಾಳೆ ಏನು ಕುಡಿಯಲ್ಲ ಅಂತ ಹೇಳ್ಕೊಂಡು ಆವಾಗ ಅವಳು ಬಂದಳು. ಆಟೋ ದುಡ್ಡು 600 ದುಡ್ಡು ಕೊಟ್ಟು ಅದೇನು ಬತ್ತಲೆ. ಪುನಃ ಅವಳು ಬಂದು ಒಂಜಿನ ತಡೆಯೋಕ್ಕಾಗದೆ ಕುಡಿದ್ಬಿಟ್ಟು, ಪುನಃ ಮಾರನೇಕ ಸ್ವಲ್ಪ ಯಾಕೆ ನನಗೆ ಬೇಜಾರಿತ್ತು, ಅವಳನ್ನ ತಗೊಬಂದು ಪುನಃ ಮತ್ತೆ ಕುಡಿದಾಗ ಪುನಃ ಇದೇ ಅನುಭವ ಬರ್ತದೆ ಅಂತ ತಿಳ್ಕೊಂಡು ನನ್ನ ಮನಸ್ಸಾತ್ವಲ್ಲೇ ನಾನೇ ತಿಳ್ಕೊಂಡೆ. ಆಮೇಲೆ ಒಂದು ಆಲೋಚನೆ ಏನಂತಂದ್ರೆ, ಅವ್ವ ನನ್ನ ಮಕ್ಕಳು ಮತ್ತೆ ಏನೋ, ಆಮೇಲೆ ಈ ಗಂಡು ಒಂದು ಅಂಗವಿಲಕರು, ಈ ಗಂಡು ಭವಿಷ್ಯ ಏನಾದ್ದು ಅನ್ನೋದೊಂದು ಪುನಃ ಅದು ಯಾರ ಮೇಲೆ ಹತ್ರ ಕ್ರೂಪ್ ಇಡ್ದಾಗಬಿಡ್ತು. ಇನ್ನು ಹೆಣ್ಮಕ್ಳೇನ ಕಂಡವ್ರ ಮನೆಗೆ ಹೋಗೋ ಹೋಗ್ಲಿ ಅತ್ತಾಗ ಎಲ್ಲರೂ ಜೀವನ ಮಾಡ್ತಾರ, ಇರೋದೊಂದು ಗಂಡು ಅಂಗವಿಲಕ್ಕರ ಅವನಿಗೆ ಅರ್ಮನ ಸಾಲ್ತಾ ಇಲ್ಲ, ಮುಂದಿನ ಜೀವನಕ್ಕೆ ಏನು ಮಾಡೋದು, ನಾನೇ ತಾನೇ ಧಾರಣೆ ಮಾಡಿದೆ ಇವನು ತೋರಿಸ್ಬೇಕಾದ್ದು ಅಂದ್ಬಿಟ್ಟು ಒಂದು ಮನಸ್ಸತ್ರ ಇಟ್ಕೊಬಿಡ್ತಾರೆ. ಅಲ್ಲಿಗ ಏನು ಮಾಡಿದೆ, ಅವತ್ತು ನೈಟ್ ಸಂಧಾಗಟ್ಟ ಕುಡ್ದು ಸಂಧಾದ್ಮೇಲೆ ಇನ್ನು ಬೆಳಗನ ಅವತ್ತು ನೈಟ್ ಕುಡಿದ್ಬಿಟ್ಟು ಮನೆ ಕಂಡೋದು ಬೆಳಗ್ಗೆ ಜಾಕ ನಾನು ಮನೆ ಬಿಟ್ಟೆ ಹೋಗಿದ್ದೀನಿ. ಸ್ವಲ್ಪ ನೀರು ಗೀರು ತಗೊಂಡು ಮತ್ತೆ ಒಂಚೂರು ಮಜ್ಜಿಗೆ ಕುಡ್ಕೊಂಡು ಹೆಂಗೆ

ಜೀವನಕ್ಕೆ ತಕ್ಕಂಗೆ ಆರೋಗ್ಯನ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಮಜ್ಜಿಗೆ ನಾಲ್ಕು ಟೈಮ್ ಮಜ್ಜಿಗೆನ ಕುಡಿದೆ. ಫುಲ್ ಡ್ರಿಂಕ್ಸ್ ಆಗಿತ್ತಲ್ಲ, ಮೊಸಟು ಮಧ್ಯದಲ್ಲಿ ಸ್ವಲ್ಪ ನನ್ನ ಆರೋಗ್ಯನ ಸರವಾಗಲಿ ಅಂದ್ಬಿಟ್ಟು ಅವಾಗ ಸಣ್ಣ ಗಂಟಕ್ಕೆ ಮನೆ ಬಿಟ್ಟೇ ಕಡಿಮೆ. ಅವತ್ತು ಬಿಟ್ಟೆ ಅಣ್ಣ, ಎಲ್ಲಿವರೆ ಗಂಟ ಎಣ್ಣೆ ಬಿಟ್ಟು ಒಂದು ಗಾಡಿ ತಗೊಂಡು. ಮತ್ತು ನನ್ನ ಸಂಸಾರವೂ ಚೆನ್ನಾಗಾಯಿತು. ಅವರು ಏನು ಮಾಡಬೇಕಾದ್ನೆಲ್ಲ ಮಾಡ್ತಿರಲಿಲ್ಲ. ಅವರು ನನಗಿಂತ ನಾನು ಎಣ್ಣೆ ಬಿಟ್ಟಾಗ ಅವರು ನಮಗಿಂತ ನಾವು ಎಷ್ಟು ಮಾಡ್ತೀನಿ ಅದರಿಂದ ಎರಡರಷ್ಟು ಮಾಡೋಕ್ಕೆ ಸ್ಟಾರ್ಟ್ ಆದ್ರು ಹೆಂಗಸ್ಗಳು. ಯಾಕಂದ್ರೆ ನಾವು ಕೂಲಿಗೆ ಹೋಗಿದ್ದೇವ್ರು, ಒಂದು ಜನ ಅಡ್ಜಸ್ಟ್ ಮಾಡ್ಕೊಂಡು ನಾನೇ ತಂದು ಹಾಕ್ತೀನಿ, ಬೇಕಾದ್ರೆ ನೀನೇ ಇದ್ದರು ಸರಿ ಇದ್ರ ಪರವಾಗಿಲ್ಲ ಅನ್ನೋ ಥರ ಬಂದರು. ಆವಾಗ ನಮ್ಮ ಮನಸ್ಸು ಆಯಿತು ನೋಡು, ಇಷ್ಟರ ಮಟ್ಟಿಗೆ ಮನೆನ ನಾವೇ ಹಾಳು ಮಾಡ್ಕೊಳೋರು, ಜಮೀನ ನಮ್ಮ ಆತ್ಮದಲ್ಲಿ ನಾವೇ ಹಾಳು ಮಾಡ್ಕೊಳೋರು ಅನ್ನೋ ಥರ ನನಗೂ ತಿಳಿದು ಬಂತು. ನನ್ನ ಮನಸ್ಸು ಒಂದು ಮನೆ ಮುರ್ಕೋಬೇಕಾದ್ರೂ ನಾನೇ, ಒಂದು ಮನೆನ ಕಟ್ಕೊಳ್ಳೋರು ನಾನೇ, ಒಂದು ಮನೆ ಕಟ್ಕೋಬೋದು ಸಹಜ, ಅದನ್ನ ಮುರಿದಾಗಕ್ಕೆ ಎಷ್ಟು ಹತ್ತು ಜನ್ಮ ಅನ್ನೋ ತರ್ಕ ಆಗ್ಬಿಡ್ತು. ಅದಕ್ಕೆ ನಮ್ಗೆ ಬೇಡ. ಆಗ ನಮ್ಮ ಹೆಂಗಸರು ಹೇಳಿದೆ, ಏ ಒಂದು ಗಾಡಿ ತಗೊಂಡು ಅಂತ ಕೇಳಿದೆ. ತಕ್ಕಳ್ಳಿ ನೀವು ಇಷ್ಟೆಲ್ಲ ಖುಷಿಪಟ್ಟು ನಮ್ಗೆ ಎಣ್ಣೆ ಬಿಟ್ಟದೆ ನಮ್ಗೆ ಒಂದು ಸಂತೋಷ ಅಲ್ವಾ, ನೀವು ಅವ್ನು ಬೇಕಾದ್ರೆ ತಗೊಳ್ಳಿ ಅಂತ ನಮ್ಮ ಹೆಂಗಸರು ಹೇಳಿದ್ರು. ಆಗ ಉಳ್ಳಳ್ಳಿ ಸ್ವರಂಗೆ ಹೋಗ್ಬಿಟ್ಟು 30,000 ಕಟ್ಬಿಟ್ಟು ಕಡ್ದುಂಟದೆ ಕೊಡುಗೆ ಚೀಟಿಸ್ಗಳು, 30,000 ಕಟ್ಬಿಟ್ಟದೆ ಚೀಟಿಸ್ಕೊಂಡು ಕೊಡುಗುಂಟ. ಕೊಡಗಿನಿಂದ ಬಂದ್ಬಿಟ್ಟು 30,000 ಕೊಟ್ಟು 60,000 ಕೊಟ್ಟು ಗಾಡಿ ಡ್ರೈವ್ ಮಾಡ್ಸ್ಕೊಂಡು ಮನೆ ಬಂದ್ವಿ. ಫೈನಾನ್ಸ್ ಎಷ್ಟು ಕಟ್ಬೇಕಾದ್ರೆ 1,160 ರೂಪಾಯಿ ದುಡ್ಡು ಕಟ್ಬೇಕಾಗಿತ್ತು ಫೈನಾನ್ಸ್. ಅದು ಒಂದೇ ವರ್ಷಕ್ಕೆ ಸಿಗ್ತಾಯಿತ್ತು. ಅಕ್ಕ ಒಂದೇ ವರ್ಷಕ್ಕೆ ಕ್ಲಿಯರ್ ಮಾಡ್ಕೊಂಡು ಜಾಸ್ತಿ ಇದಿಲ್ವಲ್ಲ, ದುಡ್ಡು ಎವಿ ಇಲ್ವಲ್ಲ, 73,000 ರೆಡಿ ಕ್ಯಾಶ್ ಇದ್ದವು. ಇನ್ನೆಷ್ಟು ಇದ್ದಲ್ಲಿ ಇನ್ನು 6 ತಿಂಗಳಿಗೆ ಕಟ್ ಮುಗಿಸ್ಬಿಟ್ಟು ಸರಿ ಅಂದ್ಬಿಟ್ಟಾಗ ಮೇಡಮ್ ಕಲಿ ಹೋಗ್ಬಿಟ್ಟಿದೆ ಸರ್ವಿಸ್ ಮಾಡ್ಕೊಂಡು. ಆಗ ಹಂಗು ಅಂತಂದ್ರು, ಇಷ್ಟೆಲ್ಲ ಬೆಳ್ಳ ಹೋಗಿದ್ರೆ ಕಾಳೆ ನೀರು ಗಾಡಿ ತಕ್ಕ ಹೋಗ್ತಾ ಇರೋ ನಿಜವಾಗಿ ಹಿಡ್ಕೊಳ್ಳೋಕ್ಕೆ ತಾಕತ್ತಿಲ್ವಲ್ಲ ಅಂದ್ರು. ಬಿಡಿ ಎಲ್ಲ ದೇವ್ರ ಮಾಡಿದಾಗ ಎಣ್ಣೆ ಬಿಟ್ಟಿದ್ವಿ. ಆಮೇಲೆ ನಾನು ಸ್ವಲ್ಪ ಹಾಳು ಕುಡ್ದಾಗಬೇಕಲ್ಲ, ಎಣ್ಣೆ ಕುಡಿದು ಕುಡಿದು ಕುಡಿದು ಸ್ವಲ್ಪ ಹಾಳು ವೀಕ್ನೆಸ್ ಆಗ್ಬಿಟ್ಟಿದ್ವಿ. ಆಗ ನಾನು ಏನೇನೋ ಒಂದು ಸ್ವಲ್ಪ ಕಡ್ಡಿ ಕಸಲಡ್ಡು ಲಸಿ ತಿನ್ನೋಕೆ ಸ್ಟಾರ್ಟ್ ಆಗ್ಬಿಟ್ಟಿ ಸ್ವಲ್ಪ. ಈಗ ಮೊಟ್ಟೆ ಹಸಿ ಗಿಸಿ ಮೊಟ್ಟೆ ಮತ್ತು ತರಣೆ ಅಡ್ಗೊಳಿ ಮೊಟ್ಟೆ ಇದೆಲ್ಲ ಕುಡಿಯೋಕೆ ಸ್ವಲ್ಪ ಹಾಳು ಇನ್ನೂ ಸ್ವಲ್ಪ ರದ್ದಾಗಿ. ಆಗ ಬಂದು ಬಂದ್ಬಿಟ್ಟು ಗಾಡಿ ತಗೊಂಡಾಗಿ ಮನೆ ನೆನೆಸ್ಬಿಟ್ಟು ಮನೆ ನೆನೆಸ್ಬಿಟ್ಟು ಆವಾಗ ನಮ್ಮ ಅತ್ತೆ ಮನೇಲಿದ್ದು, ಅತ್ತೆ ಮನೇಲಿದ್ದು ಪುನಃ ನಾವು ಇರಲಿಲ್ಲ, ನಾವು ಹೋಯ್ತೀನಿ ಊರಿಗೆ ಅಂದ್ಬಿಟ್ಟು ನಮ್ಮ ಊರಿಗೆ ಸ್ವಂತ ಊರಿಗೆ ಬಂದ್ಬಿಟ್ಟು ಎತ್ತಿತ್ತು ನಮ್ಮ ಮುಟ್ಟೆ ಸ್ಥಳ ಸ್ವ ಎತ್ತಿಲ್ಲ. ಆಗ ಅಲ್ಲಿ ಬಂದು ಬಂದ್ಬಿಟ್ಟು ಒಂದು 2 ಎಕರೆ 3.5 ಎಕರೆ ಹೊಗ ಸೊಪ್ಪ ಹಾಕಿ, 3.5 ಎಕರೆ ಹೊಗ ಸೊಪ್ಪ ಹಾಕಿ 1.60 ದುಡ್ಡು ಭಾಗ ವಾರಕ್ಕೆ ಮಾಡಿದ್ದದು. ನಮ್ಗೆ ಸ್ವಂತ ಜಮೀನಿಲ್ಲ, ಭೂಮಿ ಬೇರೆಯವ್ರದ್ದು, ಅವರಲ್ಲಿ ವಾರಕ್ಕೆ ಮಾಡಿದ್ದು. ಅವರು ಹೊಸಿ ಖರ್ಚು ಹಾಕಿದ್ರು, ನಾನು ಹೊಸಿ ಖರ್ಚು ಹಾಕೋ ಮಟ್ಟದ ನನಗೆ ದೇವರು ದಾರಿ ತೋರಿಸ್ತು, ಅದೇ ಥರ ಬುದ್ಧಿನೂ ಕೊಡ್ತು. ಅಂದ್ರೆ ಸದ್ಯಕ್ಕೆ ನಮ್ಮ ಬಾಮಾಯ್ಕ ಒಬ್ರಿಗೊಬ್ರು ಹೇಳ್ಕೊಂಡು ಹೇಳ್ಕೊಂಡ್ರೆ ಬಿಟ್ಬಿಟ್ರೆ ನಾನು ಹೆಂಗಿದ್ದಾರೆ ಗೊತ್ತಾಗಿ ಬಿಟ್ಬಿಟ್ರೆ ಬಿಡದ ಬೇಡೇ ಬಡಿ, ಒಂದೊಂದು ಮನೆ ಕಟ್ಟೊಂಕೊಂಡ್ರೆ ಚೆನ್ನಾಗಿ ಮಕ್ಕ ಮರಿ ಬದುಕ್ತವ, ಒಬ್ರಿಗೊಬ್ರು ಸೊಲಹಿಸ್ಕೊಂಡು ಚಿಕಟಾಗಿ ಹೇಳು. ನನ್ನ ಬಾಮಕ್ಕಳೇ ಬಿಟ್ಬಿಟ್ರು ಇಬ್ಬರಿಗೆ, ನಾನು ಬಿಟ್ಬಿಟ್ಟೆ, ನಾನು ಬಿಟ್ಬಿಟ್ಟು ಹೇಳ್ಕೊಂಡು ನನ್ನ ಬಾಮಕ್ಕಳು ಬಿಟ್ಬಿಟ್ರು. ಈಗ ಒಳ್ಳೊಳ್ಳೆ ಮನೆ ಕಟ್ಟಿಸ್ತಾವ್ರೆ, ಬೇರೆಯವ್ರಿಗೆ ಯಾರಿಗೂ ಕೊಡಲಿಲ್ಲ, ಅವ್ರವ್ರ ಸಹಾಯತೆ ಮಾಡಿಸ್ತಾವ್ರೆ. ಬೇರೆಯವ್ರು ಕೊಟ್ಟರೆ ಡಿಸ್ಟ್ರಿಕ್ಟ್ ಇಷ್ಟೇ ಜಾಸ್ತಿ ಹಾಕಿ ಅದೆಲ್ಲ ಮನೆಗಳು ಹೋಗ್ಬಿಡ್ತಾವ ಅನ್ನೋ ಉದ್ದೇಶಕ್ಕೆ ತಮ್ಮ ಸ್ವಂತ ದುಡ್ಡು ಹೊಸಿ ಹಾಕಿ ಮನೆಗಳು ಕ್ಲಿಯಾರಾಗಿ ಮನೆ ಮಾಡಿಸ್ತಾವ್ರೆ. ನನಗೆ ಮನೆ ಬಂದಿಲ್ಲ, ನಾನು ಸ್ವಲ್ಪ ದಿಂಡಿ ಗುಂಡಿ ಎಲ್ಲ ಗೂಡಿಸಿ ಗುಡಿ ಹಾಕಿದ್ದೀನಿ. ಇನ್ನು ಹೊಸ ಮರಳು ಇದೆ, ಮರಳೆಲ್ಲ ಎತ್ತಿ ಗುಡ್ಡೆ ಹಾಕೊಂಡು ಕ್ಲಿಯರಾಗಿ ಬೇಸ್ಮಟ ಮಾಡಿ ಹಿಂದೆ ಮುಂದೆ ಹೊಸ ಮಾಡಿಸ್ಬೇಕು ಅಂದ್ಬಿಟ್ಟು ದೇವರು ಇಷ್ಟರ ಮಟ್ಟಿಗೆ ನಮ್ಮನ್ನ ನಮ್ಮ ಹೆಣ್ಣ ನಮ್ಮನ್ನ ಬಿಡಿಸಿ ಈ ದಾರಿಗೆ ನಮ್ಮನ್ನ ಬದುಕೋಳ ರೂಟ್ಗೆ ನಮ್ಮನ್ನ ತಂದಿದ್ದೀನಿ. ನಮ್ಮ ಜೀವನ ನೇನು ಕೆಲ್ಸ್ಕೊಳಕ್ಕೆ ಮಟ್ಟ ಮಾಡಿಲ್ಲ, ನಮ್ಮ ಜೀವನ ಇನ್ನೂ 4 ದಿನ ಇರಲೇನೋ ಉದ್ದೇಶಕ್ಕೆ ನಾವು ಹೆಣ್ಣ ಬಿಟ್ಟು ಮನೆ ಕಟ್ಟಬೇಕು ಅನ್ನೋ ಆಸ್ವಾದ, 1 ಎಕರೆ ಭೂಮಿನೇ ತೆಗಿಬೇಕು ಅನ್ನೋ ಆಸೆ ನಮ್ಗೆ ಈಗ ದೊರಕಿದೆ. ಈಗ ನಮಗೇನು ಶ್ರಮಸ್ತಿ ಅಂತ ಇಲ್ಲ. ನಮ್ಮ ತಂದೆ ತಾಯಿ ಇದ್ದಾಗ ಅವ್ರಿವ್ರ ಮನ ದನಗಿನ ಕಾದು ನಮ್ಮನ್ನ ಚೆನ್ನಾಗಿ ಸಾಕಿದ್ರು, ಸಾಕಿದ್ರು ತಕ್ಕಂತಾಗ ನಾವು ಅದುವಾಗ ಆಗಲಿಲ್ಲ, ಎಲ್ಲ ಎಣ್ಣೆ ಹೆಣ್ಣು ಮೇಲಿಂದ ಜೀವನನ ಹಾಳು ಮಾಡ್ಕೊಂಡಿದ್ವಿ. ಅಂದರೆ ಸದ್ಯಕ್ಕೆ ನಮ್ಮ ಬುದ್ಧಿನೇ ಪುನಃ ವಾಪಸ್ಸಿ ನಾವೇ ತಗೊಂಡು ನಮ್ಮ ಬುದ್ಧಿ ಪ್ರಕಾರವಾಗಿ ನಾವು ಈಗ ಬದುಕಕ್ಕೆ ಸ್ಟಾರ್ಟ್ ಆಗಿದ್ವಿ. ಈಗ ರೈತರು ಅಂತಾರೆ, ನಿಮ್ಮ ಬುದ್ಧಿನೇ ನಮ್ಮ ಥರ ಕೊಟ್ಬಿಟ್ರಿ ರೈತರು ಅಂತಾರದು. ಈಗ ನಮ್ಮ ಲಿಂಗಸ್ರಿ ಹಾಳಾಯ್ತಾರ, ಈಗ ನೀವೇ ಲಿಂಗ ಆಯ್ತರು, ಅವರೇ ನಮ್ಮ ಕುರುಬುರು ಆಗ್ಬಿಟ್ರ ಅಂತ ಆ ಮಟ್ಟಕ್ಕೆ ಜೀವನ ಲಿಂಗ ಅವ್ರ ಬೈದೆ ಬರ್ತಾ ಅದ. ನಾವು ಎಣ್ಣೆ ಹೊಡಿತಿದ್ದವರು ಏನು ಅವ್ರ ಏ ಬಿಡು ಜಾತಿ ಕೂಡ ಕುಡಿತದ ನಾವು ಕುಡಿಯಕ್ಕಂತ ಅಂತಿದ್ರು. ಈಗ ಅವ್ರ ಜೊತೆ ಕುಡಿತದ ನಾವೇ ಈಗ ಬಿಟ್ಬಿಟ್ಟು ನೆಮ್ಮದಾಗಿ ನಮ್ಮ ಈಗ ನಮ್ಮ ಕುಟುಂಬದಲ್ಲಿ ಒಬ್ರು ಕುಡಿಯೋರಿಲ್ಲ. ಅಲ್ಲೇನು ಹೊರಗಡೆ ಏನಾದ್ರು ತಂಗಿ ಆಲ್ಟ್ ಆಗಿ ಬರೋರು ಮಾತ್ರ ಒಂದಿನ ನಮ್ಮ ಮೆದ್ರಿಗೂ ಕುಡಿಗಿಡೆ ಅಂತ ಸೀನು ಬಿಡ, ನಾವು ಕುಡಿಸೋದು ಬಿಡ. ಕುಡಿಬೇಕಾ ನೀವು ಹೊರಗಡೆ ಕುಡಿದ್ಬಿಟ್ಟು ಇವತ್ತು ಮನೆಗಿದ್ದು ನಾಳೆ ರೈಟ್ ಅಂದ್ಬಿಡಿ. ಚೆನ್ನಾಗಿ ನಾವು ಒಂದಿನಿದ ಒಂದು ವರ್ಷ ಇರಿ, ತಿನ್ನಿ ಗೇರಿ ಅಲ್ಲಿ ಇಲ್ಲಿ ಗೇರಿ ಚೆನ್ನಾಗಿರಿ. ಇಲ್ಲ ಕುಡಿತೀನಿ ಇವತ್ತು ಮನೆಗಿದ್ರೆ ಬಂದರೂ ಕಳಿಸೋದು ಬೇಡಿ, ಚೆನ್ನಾಗಿ ಇವತ್ತು ನಿಮ್ಗೆ ಕುಡಿಬೇಕಾದ್ರೆ ಋಣ ಇತ್ತು ಕುಡ್ಕೊಬಿಡಿ, ನಾಳೆ ಒತ್ತಾರೆ ಎದ್ದು ಬಸತ್ತು. ಇದು ರೂಢಿ, ಒಬ್ರಿಂದ ಒಬ್ರಗ ಬರ್ತದೆ, ಇದು ಒಂಥರ ಎಂಟ್ರಿಗೆ ಮುದಿರಿ. ಈಗ ನೀವು ಇಲ್ಲಿ ಕುಡಿದು ಬಿಸಾಕಿರ್ತಾರೆ, ನಾವು ಅದನ್ನು ಬೀಸಾಕಿರೋದನ್ನೇ ನೀವು ಕುಡಿತಿರೋದು ಅಂದ್ರೆ ಇದನ್ನ ಪುನಃ ಅನುಭವ ಮಾಡಬಾರ್ದು.

0: ಇಲ್ಲಿ ನಿಮ್ಮದ ಸ್ಥಳಕುಳುವಿದೆ. ನನ್ನ ತಂಗಿ, ನನ್ನ ಬಾಮಯ್ಯ, ನನ್ನ ತಮ್ಮನ ಮಕ್ಕಳು ಅದೇ ಥರ ಈ ಚಳ್ಕಳಿಯಿಂದ ಇದ್ರು. ಅವರು ಅಲ್ಲಿ ಚಿಕ್ಕಾಗಬಟ್ಟೆ ಕುಡಿತಿದ್ರು. ತಾಯಿಗೂ ಹೊಡೆದು ಬಿಡೋದು, ತಮ್ಮನಿಗೂ ಹೊಡೆದು ಬಿಡೋದು, ಕಡ್ಕ ತಿನ್ನಂಗಿಲ್ಲ, ಎತ್ಕೊಳ್ಳೋದು ತಾಯಿಗ. ಇಲ್ಲಿ ಬಂದ್ಬಿಟ್ಟು ಈಗ ನೋಡಿದ ಕ್ಲೀನಾಗಿ ಯಾವನ ತಂಡಿಗೆ ಹೋಗಲ್ಲ, ಏನು ತಗದಿಗೆ ಹೋಗಲ್ಲ. ಸಂದಾಯ್ತಮೇಲೆ ಅಷ್ಟಿಷ್ಟ ತಿಂತಾನ ಬೀರ್ಕತಾರೆ. ಅಷ್ಟು ಬಿಟ್ರೆ ಅಷ್ಟಕ್ಕೂ ನಾವು ಅವಕಾಶ ಕೊಟ್ಟಿಲ್ಲ ಎಣ್ಣೆ ಹೊಡೆಯವ್ರಿಗೆ. ಅಂದರೆ ನಮ್ಮಿಂದ ಅವರು ಸ್ವಲ್ಪ ಬುದ್ಧಿ ಕಲಿತಾವ್ರ. ಅಂದರೆ ನಮ್ಮ ಎದುರು ಅವರು ಬೀಳಿ ಮತ್ತು ಎಣ್ಣೆ ಅವರು ನಮ್ಗೆ ಕುಡಿಯೋದು ಇಲ್ಲ, ಕುಡಿಯೋರು ಸಹವಾಸ ಮಾಡ್ಕೊಳಕ್ಕೆ ಹೋಗುತ್ತಾನೂ ಇಲ್ಲ. ನಮ್ಮ ದೊಡ್ಡಪ್ಪ ನಾನು, ಈಗ ನಮ್ಮ ದೊಡ್ಡಪ್ಪನಿಗೆ ಒಂದು ಬೆಲೆ ಅವರು ಮಕ್ಕಳು ಕೊಡ್ತಾರೋ ಹೋಟ್ಲಿ. ಇನ್ನೊಂದು 10 ದಿನ ನೋಡ್ಬೇಕು, ಯಾಕಂದ್ರೆ ಇದು ಶಶಿ ಯಾವತ್ತಾರ ಬಾಯ ಕೊಟ್ಟದ ಒಂದು ಸ್ವಲ್ಪ ಯೋಚನೆ ಅವನು ಮಾಡ್ತಾಯಿರ್ತೀನಿ. ಅದು ಒಂದು ಸ್ವಲ್ಪ ನಮ್ಮ ಕೈ ಸಿಕ್ಬಿಟ್ಟ ಅಂದರೆ ಅವನು ಬಿಡಿತೀನಿ. ಅವ್ರನ್ನ ಮೊದಲಾಗೆ ನುಗ್ಗ ಮರನ ಮುರ್ಸಾಕೋ ಮಕ್ಕಳನ್ನ ಓಡಿಸಾಕೋಂಥ ಗಾದೆ ಇದೆ. ನನ್ನ ತಮ್ಮ ಇಲ್ಲ, ನನ್ನ ತಮ್ಮ ತೀರೋಗ್ಬಿಟ್ಟ ಆಗಲಿ. ನಮ್ಮ ಚಿಕ್ಕವನಿಗೆ ಒಬ್ಬನೇ ಮಗ ಇದ್ದು, ಅವರು ಒಬ್ಬನೇ ಮಗ ಇದ್ದು, ಎರಡು ಮಗ ಗಂಡು ಮಗ ಇಬ್ಬರು. ಒಂದು ಗಂಟೆ ಕಿರಿಯಮ್ಮ ಕುಡಿಯಲ್ಲ, ಅವ್ರನ್ನ ಕುಡಿತೀನಿ. ಅವ ಇಲ್ಲಿ ಬಂದರೂ ಕುಡಿಯೋದಿಲ್ಲ, ಚಿರ್ಕಳಿಗೆ ಹೋದ್ರು ಕುಡಿತೀನ. ಈಗ ಅವನು ಬಿಟ್ಬಿಟ್ಟು ಇಲ್ಲೇ ಪರ್ಮಿಟ್ ಆಗ್ಬಿಟ್ಟನು ಅವ್ರ ಅಣ್ಣಿ, ಇಲ್ಲೇ ಚಂದ ಅನ್ನೋ ತರ್ಕ ಅವ್ನಿಗೆ ಹೋಗ್ಬಿಟ್ಟು. ಇಲ್ಲಿ ನಮ್ಗೆ ಅವ್ರ ಜೀವನಕ್ಕೆ ಅವ್ರು ಬದಿಕೊಂಡು ಜೀವನ ಮಾಡ್ಕೋ ಹೋಯ್ತಾರ. ಎಣ್ಣೆ ಒಂದು ಬಿಟ್ಬಿಟ್ರೆ ಯಾರು ಬೇಕಾದ್ರೂ ಜೀವನ ಮಾಡ್ಬೋದಲ್ಲ ಸರ್. ಈಗ ಎಣ್ಣೆ ಬಿಟ್ಬಿಡಲಿ, ಎಲ್ಲರೂ ಕುಡಿಕಂಬಳ ಇಲ್ಲ ಅಂದ್ರೆ ನನಗೆ ಎಲ್ಲೂ ಗೇಕ್ ಹೋಗಿಲ್ಲ. ನನಗೊಂದು ಮುದ್ದೆ ಇಟ್ಕೊಳ್ಳಿ ಅಂದ್ರೆ ಇವ್ನು ಕೇಳ್ಬೇಕಾ, ಇಕ್ಕ ಊಟ ಮಾಡ್ಬೋದು. ಅವ್ನ ಸಂತೋಷ ಅವ್ನ ಮನೆ ಅದು, ನಾವು ಹೇಳಂಗಿಲ್ಲ. ಅದಕ್ಕೆ ಎಣ್ಣೆ ಹೊಡೆಯವ್ರು ನಮ್ಮ ಹತ್ರಕ್ಕೆ ಯಾರನ್ನೂ ತಗೊಳ್ಳೋದಿಲ್ಲ.
1: ಒಟ್ಟಾರೆ ಹೇಳೋದಾದ್ರೆ ಕುಡಿತವನ್ನ ಬಿಟ್ಟ ನಂತರ ತಮ್ಮ ಒಂದು ಜೀವನ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಹಾಗೆ ತಮ್ಮ ಒಂದು ಮನೆಯ ಪರಿಸ್ಥಿತಿ ನೋಡಿ ತಾವೇ ಸ್ವಂತ ಬುದ್ಧಿವಂತಿಕೆ ಇದೆ, ಕುಡಿತವನ್ನ
0: ಬಿಟ್ಟಿದ್ದೀರಾ?
1: ಕುಡಿತವನ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದ್ರ ತೊಂದರೆಗಳು ಉಂಟಾಗ್ತಿದ್ವ? ಕಾಳೆಯಾರೋ
0: ಸರ್, ಹೊಟ್ಟೆ ನೋವು ಎಲ್ಲ ಬತ್ತಿತ್ತು. ಆಮೇಲೆ ಹೊಟ್ಟೆ ನೋವು ಅಂದ್ರೆ ಒಡೆಯೇ ಮಾತ್ರ ನೂರು. ಆಮೇಲೆ ರಿಸರ್ಚ್ ಮಾಡುವಾಗ ಸ್ವಲ್ಪ ಇದೆಲ್ಲ ಇದೆಲ್ಲ ಒಂಥರ ಬತ್ತಿತ್ತು, ಒಂಥರ ಕೆಂಪು ಕೆಂಪು. ಅದರೆಲ್ಲ ನೋಡಿ ನೋಡಿ ನಮಗೂ ಸ್ವಲ್ಪ ಇದು, ಯಾಕಂದ್ರೆ ನಮ್ಮ ಶರೀರಕ್ಕೆ ನಾವೇ ಕೊಳ್ಳಿ ಉಡ್ಕೊಳೋರು ಇದೆಲ್ಲ ಬೇಡ ತರ್ಕ. ಆಮೇಲೆ ನಮ್ಮ ಹುಡುಗನದೊಂದು ಅಂಗದಲ್ಲಿ ಆರಾಧನೆ ಗೊತ್ತು. ಇಂದ್ರಾಮ ಅವನಿಗೆ ಏನೋ ಒಂದು ಶಕ್ತಿ ವರ್ಮನ ಅಂದ ಏನೋ ಒಂದು ಅದೇ ತಕ್ಕಬಂದು ಮಾಡ್ಕೊಂಡಂತ ಕೆಪಾಸಿಟಿನೂ ಇಲ್ಲ. ಅದಕ್ಕೆ ಈಗ ನಾನೇ ಸತ್ತಾದ್ಮೇಲೆ ಆ ಗಂಡ ಭವಿಷ್ಯ ಏನಾಯ್ತದೆ ಅನ್ನೋದು ನಾವೇ ತಿಳ್ಕೊಂಡು ನಮ್ಮ ಸ್ವಂತ ಬಿದ್ದಿದ್ದೆ ನಾವು ಬಿಟ್ಬಿಟ್ಟು ಈಗ ನಮ್ಮ ಮನ ಮಟ್ಟಲ್ದಲ್ಲಿ ಯಾವ ತೊಂದರೆ ನೀಡ ಸಹ ಕಿರಿ ಹೇಳಿ ಅಂತರು ಸ ಅವನು ಬೀಡಿ ಸೇಯಲ್ಲ, ಒಂದು ಸಿಗರೆಟ್ ಸೇಯಲ್ಲ, ಒಂದು ಧೂಮಪಾದ ಏನು ತೊಂದರೆ ಇಲ್ಲ ಸರ್. ಇನ್ನು ಹಳಿದ್ರೆ ಎಲ್ಲ ಕುಡಿತಿದ್ರು, ಈ ಹಳಿನು ಬಿಟ್ಬಿಟ್ಟು ಬಂದಾನ ಒಬ್ಬ ಜಂಪ ಅಂದಿದ್ದ ಕುಡಿತೀನ ಅವ ಬರ್ಗ್ಯವ ಅವ್ನು ಕುಡಿತೀನ. ಅವನಿಗೀಗ ಒಂದು 2 ತಿಂಗಳಾಗದ ಬಿಟ್ಟು ಅಂದರೆ ಇನ್ನೊಂದು 4 ದಿನ ನೋಡ್ಬೇಕು ಎಲ್ಲ ನಂಬುದ್ದೆ. ಅವನಿಗೂ ಹೇಳ್ಕೊಟ್ಟೆ ಸ್ವಲ್ಪ, ಅವನು ಇದು ಹೇಳ್ಕೊಡ್ತಿದ್ದೆ. ಈಗ ನಮ್ಮ ಮಗಳಿಗೆ ಹೇಳ್ತಿದ್ದೆ, ನೀನು ಹಂಗೆ ಏನಾರು ಅವ್ನು ಕುಡಿತಾ ಬಿಡ್ತಾ ಅಂತಂದ್ರೆ ನೀನು ಏನು ಬೇಡ, ನಿನ್ನೊಂದು ಬಿಟ್ಟು ಒಂದು ಬಟ್ಟ ಬಂದ್ಬಿಡು, ಅಪ್ಪ ಇರ ಅಪ್ಪ ಹತ್ತಿರ ಆಲ್ ಮರದ ಗಡಲೆ ಬದುಕ್ಬೇಕಂದ್ರೆ ಬದುಕಾ ಅಂತ ಹೇಳ್ತಿ. ಹುಟ್ಟಿಸ್ರ ಮಕ್ಕಳನ್ನ ಯಾರೂ ಹೊರಗಡೆ ಬಿಟ್ಬಿಡೋಕ್ಕಾಗಲ್ಲ ಸರ್. ಇಲ್ಲ ನೀನು ಕೊಡ್ಲಾಕ್ಬಿಡು ಅಂದ್ರೆ ಅಳಿಂದ ಅವ್ಕೆ ಬಿಡೋಕ್ಕಾಗಲ್ಲ. ಅವ್ರು ಹೇಳೋರಿಲ್ಲ ಕೇಳೋರಿಲ್ಲ, ಕೊಡ್ಕೋ ಸಾಯಿಲಿ ಬೇಕಾದ್ರೆ ಅವ್ರ ಇಷ್ಟ ಅದು ನಾವು ಕೊಡೋದು ಕೊಟ್ಟಿನೋ. ನನ್ನ ಮನೇಲಿ ಒಂದು ಪೈರು ಮಾವು ಹಾಳು ಮಾಡ್ತೀನಿ ಅಂತಂದ್ರೆ ನಿನ್ನ ಪಡ ಬಂದ್ಬಿಡು, ನಿನ್ನ ಮಕ್ಕ ಮರಿ ಎಲ್ಲನೂ ಕರ್ಕೊಂಬಂದ್ಬಿಡು ನಾ ಸಾಕ್ತೀನಿ ಅಂತ ಹೇಳಿ. ಈಗ ಅವನು 2 ತಿಂಗಳ ಮೇಲೆ ಆಗದ, ಅದಕ್ಕೆ ನಾವು ಇದು ಮಾಡ್ತಾ ಇಲ್ಲ ಸರ್. ಇವಾಗ ಅದಕ್ಕೆ ಇವಾಗ ಎಲ್ಲ ನಮ್ಮ ಜೀವಂತ ಎಲ್ಲ ನನ್ನ ಬಾಮಕ್ಕಳು ಜೀವಂತ ಚೆನ್ನಾಗದ, ನನ್ನ ಜೀವಂತ ಚೆನ್ನಾಗದ, ಕ್ಲಿಯರ್ ಆಗಿ ಆರೋಗ್ಯದಲ್ಲಿ ಒಂದು ಬಿ ಪಿ ಶುಗರ ಯಾವುದರಲ್ಲಿ ಪ್ರಾಬ್ಲಮ್ಸೇ ಇಲ್ಲ. ಚೆಕಪ್ ಮಾಡ್ತಾ ಇರ್ತೀನಿ, ಅಲ್ಲದೆ ಬರ್ತದಲ್ಲ ಬೇಕಾದ ಗಾಡಿ ಬರ್ತದಲ್ಲ ಬಸ್ಸಂದ್ರೆ ಅದನ್ನು ಚೆಕ್ ಮಾಡಿಸ್ತಾ ಇರ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ. ಅವಾಗ ಒಂದು ಸ್ವಲ್ಪ ನನಗೆ ನೋವು ಬಿ ಪಿ ಆಗ್ಬಿಟ್ಟು ಅಲ್ಲೇ ಮಾತ್ರ ಗಿತ್ರ ಕೊಟ್ಟು ತಗಸ್ಕೊಂಡು ನಮ್ಮ ರಕ್ತದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅದೇ ಎಣ್ಣೆ ಗಣ್ಣ ಹೊಡೆದಿದ್ವಲ್ಲ ಅದರ ಸ್ವಲ್ಪ ಡೆಲಿವರಿ ಆಗ್ಬಿಟ್ಟಿತ್ತು ಜಾಸ್ತಿ, ಬಿ ಪಿ ಸ್ವಲ್ಪ ನೋವು ಬಿ ಬೇಕು. ಅಲ್ಲೇ ಮಾತ್ರ ಗಿತ್ರ ಕೊಟ್ಟು ಗುಣ ಆಗಿ ಏನು ನಮಗೆ ಏನು ತೊಂದರೆ ಇಲ್ಲ ಸರ್. ಶುಗರು ಇಲ್ಲ, ಶುಗರು ನಾರ್ಮಲು, ಬಿ ಪಿ ನಾರ್ಮಲು, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಮಕ್ಕಳನ್ನ ಸಂತೋಷ ಅವರಿವ್ರು ಸಂಗ್ರಹ ಮಾಡ್ಕೊಂಡು ಮಾಡ್ಕೊಂಡು ಜೀವನದಲ್ಲಿ ಫ್ರೆಂಡ್ಶಿಪ್ ಮೇಲೆ ಕಟ್ಕೊಂಡು ಅವ್ನು ಓದ್ಬೇಕ ನಾನು ಹೋಗೋದು ನಾನು ಓದ್ಬೇಕ ಅವ್ನು ಬರೋದು ಅನ್ನೋ ತರಕ್ಕೆ ಎಲ್ಲ ಮಾಡಿ ಫ್ರೆಂಡ್ಶಿಪ್ ಮೇಲೆ ಹೋಗೋದು ಕತ್ಗಳಿಲ್ಲ. ಅವಾಗೆಲ್ಲ ಸಂಸಾರ ಇತ್ತಿರಲಿಲ್ಲ ಸರ್, ಸಂಸಾರ ಇರಲಿಲ್ಲ. ಒಳ್ಳೆ ಹುಡುಗರು ಚೆನ್ನಾಗಿ ಎಲ್ಬೇಕಾದ್ರು ಬಾರ್ ನೋಡಿ ಹೋದ್ರು ನಮ್ದೇ. ಆಮೇಲೆ ಕುಡಿತ ಅವಾಗ ರಕ್ತ ಇದ್ದಾಗ ಚೆನ್ನಾಗಿ ಕುಡಿತಿದ್ದಾಗ ನಮ್ಗೇನು ತೋರಿಸ್ತಿರ್ಲಿಲ್ಲ, ಸ್ವಲ್ಪ ರಕ್ತ ಡೌನ್ ಆಯ್ತಾ ಆಯ್ತಾ ಎಲ್ಲ ತೋರಿಸ್ಕೊ ಬತ್ತಿತ್ತು. ಅದಕ್ಕೆ ನಮ್ಮ ಸಾವು ನಾವೇ ಯಾಕೆ ಕಾರಣ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾವು ಬಿಟ್ಬಿಡು ಸರ್.
1: ಅಂದ್ರೆ ಇವಾಗ ಎಷ್ಟು ವರ್ಷಗಳಾಯ್ತು ನೀವು ಕುಡಿತವನ್ನ ಬಿಟ್ಟು?
0: ನಾವು ಕುಡ್ತಾ ಬಿಟ್ಟು ಇನ್ನೇನೆ 7 ವರ್ಷ ತನಕ ಆಯ್ತು.
1: 7 ವರ್ಷ
0: ನಮ್ಮ ಸಂತು ಬುದ್ಧಿ ಬಿಟ್ಟದ ಗಾಡಿ ತಗೊಂಡು 8.5 ವರ್ಷ ಆಯ್ತು, 7 ವರ್ಷ ಆಯ್ತು ಬಿಟ್ಟು.
1: ಇವಾಗ ಕಾಳಿಯವರೇ ಮೊದಲು ತಗೊಳು ಹೆಚ್ಚೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಆಡಿಯವರೇ ಆಗಿರ್ಬೋದು ಯಾವ ರೀತಿ

0: ಪ್ರತಿಕ್ರಿಯೆ ನೀಡ್ತಾ ಇದ್ರು ನಿಮ್ಮನ್ನ ನೋಡಿ ಅವಾಗ?
1: ಅವೆಲ್ಲ ಅಂತಿದ್ರು, ಈ ಮುದಗಳು ನಾಯಿ ಕುಡಿಯ ಕುಡಿತಾವ, ಮನೇಲಿ ಇರ್ತಾರಲ್ಲ ಸೊಪ್ತಾರಲ್ಲ, ಹೆಂಡತಿ ಮಕ್ಕಳನ್ನೆಲ್ಲ ಬಡಿಯಾಕ ಬಡಿಯಾಕ ಮುದಗಳು ಎಷ್ಟು ಜನ ಕಾಯಿ ಕಡಿದಾರೆ ಎಲ್ಲ ಅಂತಿದ್ರು. ಸಹ ಅದೆಲ್ಲ ಸಹಜ, ಯಾಕಂದ್ರೆ ನಾವು ಕೊಡ್ತಾ ಆ ಕೆಲಸ ಮಾಡ್ತಿದ್ನೋ ಅಂತಿದ್ರು. ನಾವಾಗ್ರು ಅನ್ಬೇಡಿ ಅನ್ನಕಾಯ್ತಾ, ಎಲ್ಲ ಆಡ್ಲೇಬೇಕು ಅನ್ಲೇಬೇಕು. ಈಗ ನಮ್ಮನ್ನ ಈಗ ಯಾರು ಆಡ್ತಾರ, ಇತ್ತಗೆ ಯೋಸಿ ಬಾ ಅಂತಾರ. ಯಾಕಂತಂದ್ರೆ ನಮ್ಮ ಬುದ್ಧಿ ಬುಳ ಗದ್ದನೆ ಎಲ್ಲ ಚೆನ್ನಾಗಿದೆ, ನಮ್ದು ನಮ್ಮ ಆರೋಗ್ಯವೂ ಚೆನ್ನಾಗಿದೆ. ನಮ್ಮ ಆಮೇಲೆ ಒಬ್ಬರ ಜೊತೆ ಮಾತಾಡ್ಬೇಕು ಅಂದ್ರೆ ಲಕ್ಷಣವಾಗಿ ಅವ್ರಿಗಿರ್ತಕ್ಕಂಥ ಪ್ರೀತಿ ಅದು ಮಾತು, ಅವ್ರು ನಾವು ನಮ್ಮ ಪ್ರೀತಿ ಅವ್ರಿಗಿರ್ತ ಅವ್ರ ಪ್ರೀತಿ ನಮಗಿರ್ತ ಆ ಮಟ್ಟದಲ್ಲಿ. ಯಾವ ರೈತರು ಸಹ ನಮ್ಮ ಈಗ ಕೆಟ್ಟೋಗಂತ ಯಾರು ಹೇಳಲ್ಲ, ನೀ ಚೆನ್ನಾಗಂತ ಎಲ್ಲ ಹೇಳ್ತಾರೆ. ಈಗಲೇ ಬಾ ಅಂತಾರ, ನಮ್ಮನ್ನ ಈ ಕಡೆ ವಸಿ ಬಾ ಅಂತಾರ. ಮಾತು ಕತೆ ಆಡಿ ಕುಂತಿದ್ದು ಟೀ ಪಾಯಿ ಕುಡ್ಕೋ ಬಂದ್ರೆ ತೊಂದ್ರೆನೇ ಇಲ್ಲ ಸಾಹೇಬ್,
0: ಮೊದಲು ಕುಡಿತಿದ್ರೆ ಗೌರವನ ಕೊಟ್ಟಿದ್ರೆ
1: ಆ ಗೌರವನೂ ಇಲ್ಲ ಸಹ. ಯಾಕಂದ್ರೆ ಕುಡ್ದ್ಬಿಟ್ಟು ಬಂದ ಮೊಬೈಲ ವಾಸನ ಆಚೆ ಕಡೆ ಸಿಗೋತಿವಿ. ಯಾವ ಹೆಣ್ಮಕ್ಳು ಆಮೇಲೆ ಈಗ ಶಾಲೆಗೆ ಹೋಗೋ ಮಕ್ಕ ಬಂದು ನೀರು ನೀಡಿ ಅದು ಇದು ಕಾಲು ಕೈ ತೊಳಿತಿದ್ರು ಸರ್. ನಾವು ರೋಡ್ ಗಣಿ ನಡ್ಕೋವಾಗಿ ಅವ್ನಗಳಿಗೆ ಮಾತಾಡ್ಬೇಕು, ಅವಾಗ ಒಂಥರ ಮೈಂಡು ಒಂಚೂರು ಇವ್ರು ಮಾತಾಡ್ಸ್ಬೇಕಂದ್ರೆ ನಡಿ ಅಂತಿದ್ರು. ಇವಾಗ ನೀ ಬಾ ಕುಡ್ಕೊಂಡು ಹೋಗ, ನಿಮ್ಗೇನು ಆತರ ಇದ್ದ ಗ್ರಾಮದವರು ಏನು ತೊಂದರೆ ಇಲ್ಲ ನಮ್ಗಳಿಗೆ ಅಂದ್ರ. ಇವಾಗ ಬರೀ ಚೆನ್ನಾಗಿದ್ದೀಯಾ, ಅವನ್ಗಳ ನೀರನ್ನು ಹಿಡಿಯ ಕುಡ್ಕೊ ಹೋಗು, ಅಲ್ಲಿಗ ಎಣ್ಣೆ ಹೊಡಿತಾರೆ. ನಿಮ್ಮ ಮಾತಾಡೋ ಮಾತುಗಳಲ್ಲೇ ನಮ್ಮ ಮಗ ಕೊಟ್ಟು ಮಾತಾಡ್ಸೋಕಾಯ್ತಿರ್ಲಿಲ್ಲ. ಇವಾಗ ಅಲ್ಲೋ ಬಾಯಿ ತೀರ್ಕೊಂಡು ಕ್ಲೀನಾಗಿ ನಿಮ್ಮ ಮಾತಿಗೆ ತಕ್ಕಂಥದ್ದು ನೀವು ಬೆಲೆಯಾಗಿ ನೀವು ಜನಗಳಿಗಾಗಿ ಮತ್ತೆ ಜನನ ಪ್ರೀತಿಯಾಗಿ ಮಾತಾಡಿಸ್ಕೊಂಡು ಸಂತೋಷ ಆಗಿ ಮಕ್ಕಳನ್ನು ಅಷ್ಟೇ ಮತ್ತೆ ಪ್ರೀತಿಯಾಗಿ ಮಾತಾಡ್ಸಿದ್ರಿ, ಪ್ರೀತಿಯಾಗಿ ಕರಿತಿದ್ರಿ. ಇವಾಗ ಒಂದು ಗಂಟೆ ಇದ್ದಾರೆ, 7 ಗಂಟೆ ಟೈಮ್ ಕುಂತಿದ್ದು ಹೋಗು, ನಿಮ್ಯಾರು ಕ್ಯಾರಿ ಅನ್ನಂಗಿಲ್ಲ. ಈಗ ನಮ್ಗಳ ಸರಿ ಇಲ್ಲ ಬೇಕಾರ ನಮ್ಮಂಥವ್ರೆ ನಮ್ಮ ಜಾತಿ ಜಮ್ಮನೆ ಸ್ವಲ್ಪ ಅಲ್ಪ ಕುಡಿತಾರ, ಈಗ ನಿಮ್ಮಿಂದ ನಮಗೇನೋ ಒಂದು ತೊಂದರೆ ಇಲ್ಲ ಅನ್ನೋ ತರಕೆಲ್ಲ ಈಗ ರೈತರೇ ನಮ್ಗೆ ಬುದ್ಧಿ ಹೇಳ್ತಾರೆ. ಈ ಕಡೆ ಕೋಸಿ ಬಾನ ಮಟ್ಟಿಗೆ ಅವರು ಅವರ ಪಾಪ ಅವ್ರದಿಂದ ನಮ್ಮಿಂದ ಏನೋ ಅವ್ರಿಗೆ ತೊಂದರೆ ಇಲ್ಲ, ನಮಗೂ ಏನೋ ತೊಂದರೆ ಇಲ್ಲ. ಎತ್ತಗದಲ್ಲಿ ಅದೇ ಮಟ್ಟಿಗೆ ನಮ್ಮನ್ನೂ ಪಾಯಿಗಳು ಸಾಕ್ತಾವ್ರ, ಜೀವನದಲ್ಲಿ ನಮಗೇನೋ ತೊಂದರೆ ಕೊಟ್ಟಿಲ್ಲ. ನಮಗಂದ್ರೆ ಜಾಸ್ತಿ ಕುಟುಂಬ ಇಲ್ಲ, ಅಲ್ಲಿ ಒಂದು 8 ಕುಟುಂಬವ, ಈಗ 4 ಮನೆ ಆಗಿದೆ, ಇನ್ನೂ 4 ಆಗಬೇಕು. ಸೈಟ್ ಇಲ್ಲದೆ ನಾರಾಜಿನ ಇವಾಗ ಈ ವರ್ಷ ಆ ಸೈಟ್ನ ಪತ್ತೆ ಮಾಡಿ ಅದೊಂದು ಕ್ರಾಪ್ ಇತ್ತು ಸರ್ಕಾರದದು, ಆ ಕ್ರಾಪ್ಲಿ ಇವಾಗ ಸೈಟು ನಮಗಾಗಿ ಇದೆ. ನಮ್ಗೆ ಮನೆನ ಅಂಬೇಡ್ಕರ್ಗೆ ಕೋಟೆಯಲ್ಲಿ ಸಮಸಕಂಡ ಇಲಾಖೆಯಲ್ಲಿ ಮನೇನ 5 ಮಾಡಿ 5 4 ಬಂತು. ಆ 4 ಈಗ ನನ್ನ ತಂಗಿ ನನ್ನ ಬಾಮ ಕಡೆ ಇಬ್ಬರು ಮಾಡ್ತಾವ್ರೆ, ನನ್ನ ಬಾಮ ಇದ್ದ ಮಂಗ ಒಬ್ಬ ಅವನ ನಮ್ಮ ಚಿಕ್ಕಮ್ಮ ಅಂತ ಅವ್ರವ್ನ ಮಾಡ್ತಾವ್ರೆ. ನನಗೆ ಇನ್ನೂ ಬಂದಿಲ್ಲ, ನಮಗೆ ಇನ್ನೂ 3 ಸೀಟ್ನದು ಬರಬೇಕು, 4 ಸೀಟ್ನದು ನಮಗೆ ಬಂದಿಲ್ಲ, ಬರಬೇಕು ಬರಲಿ. ನಾವು ಗೌರ್ಮೆಂಟ್ಗೆ ನಾವು ಕೊಟ್ಬಿಟ್ಕೊಂಡಿಲ್ಲ, ಯಾವಾಗ ಮನೆ ಬಿಡ್ತಾರೆ ಅವಾಗಲೇ ಮಾಡಿಸ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ದಿಂಡು ಫೋಂಡು ಎಲ್ಲ ಮುಗಿದ್ಬಿಟ್ಟಿದ್ದೀನಿ, ಮತ್ತು ಕಾಡ್ಗಲ್ಲು ಮತ್ತು ಸೈಜು ಎಲ್ಲ ಬಿಟ್ಟಿದ್ದೀನಿ. ಇನ್ನು ಮಾಡಬೇಕು, ನಾವು ಮನೆ ಬಿಟ್ಟಿಲ್ಲ, ಮನೆ ಬಿಟ್ಟಾಗ ನಾವು ಮಾಡಬೇಕನ್ನು ಮಾಡ್ತಾ ಇದ್ದೀನಿ.
0: ಅಂದರೆ ಕುಡಿತ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಜವಾಬ್ದಾರಿನ ಯಾರು ನೋಡ್ಕೊಂಡು ಹೋಗ್ತಿದ್ರು ಅವಾಗ?
1: ನಾನೇ ನೋಡ್ಬೇಕು ಸರ್, ನನಗೆ ಅಣ್ಣ ತಮ್ಮ ಯಾರು ತಂಗಿ ಯಾರು ಇಲ್ಲ,
0: ನಾನೇ
1: ನೋಡ್ಬೇಕು. ಕುಡಿದ್ರು ನಾವೇ ನೋಡ್ತೀನೋ ಅಂದ್ರೆ ಅದು ತಕ್ಕೊಂಡು ಕೊಟ್ಟರು ಅವ್ರಿಗೆ ತೃಪ್ತಿ ಆಯ್ತಲ್ಲ ಇಲ್ವಲ್ಲ ಸರ್, ನಾವು ಏನೇನೋ ಒಂದು ಕಸ ಮಾಡ್ಕೊ ಹೋಯ್ತಿದ್ದು ಅವ್ರಿಗೂ ತಿಂದ್ರು ತೃಪ್ತಿ ಇಲ್ವಲ್ಲ. ಈಗ ಅನ್ನ ತಿಂದ್ರು ಅವ್ರಿಗೆ ಒಂಥರ ಮುಂದೆ ತಿಂದಾಗಾಯ್ತಿತ್ತು, ಇವಾಗ ಆ ಸೊಪ್ಪು ತಿಂದ್ರು ಒಂಥರ ತುಪ್ಪ ತಿಂದಾಗತ್ತ ಸಮಾಧಾನ ಆದ ಮನಸ್ಸು ಪ್ರೀತಿ ವಿಶ್ವಾಸ ಚೆನ್ನಾಗದ. ನಮ್ಮ ಆತ್ಮದಲ್ಲಿ ನಾವು ಆ ಥರ ಕೆಟ್ಟ ಅಭ್ಯಾಸ ಮಾಡ್ಕೊ ಹೋಗ್ತಾ ಇಲ್ಲ, ನಮ್ಮ ಆತ್ಮ ಚೆನ್ನಾಗಿ ಮಡಿಕೊಂಡು ನಮ್ಮ ಹೃದಯನ ಕೆಡಿಸ್ಕೊಬಾರೋ ರೀತಿಯಲ್ಲಿ ಈಗ ನಮ್ಮ ಸಂಸಾರ ಚೆನ್ನಾಗಿ ಮಕ್ಕ ಮರಿಗೆ ಏನು ತಿಂದ್ರು ಒಂದು ಸೊಪ್ಪು ತಿಂದ್ರು ತುಪ್ಪ ತಿಂದಾಗಬೇಕು, ಆ ಮಟ್ಟಕ್ಕೆ ಸಂಸಾರ ಚೆನ್ನಾಗಿದೆ ಸರ್. ಮಕ್ಕಳಿಗೂ ಏನು ತೊಂದರೆ ಇಲ್ಲ, ಅವ್ರು ಏನು ಬೇಕಾದ್ರೂ ಯಾವಾಗ ಒಂದು ಚೀಲ ಹಾಕಿ ತಕ್ಕ ಬಂದ್ರೆ ಅವರ ಇನ್ನು ತಕ್ಕಬಾರ್ದವರ್ತಾನೆ ಏನಿತ್ತು ಇದೆಲ್ಲ ಆಡಿ ಅಂದು ಕೊಡೋದಕ್ಕೆ ಅದು ಯಾತಕ್ಕೆ ಬೇಕು ಅನ್ನೋ ತರ್ಕ ಮಕ್ಕಳಿಗೆ ಚಿಂತೆ ಇತ್ತು, ಇನ್ನು ತಿರುಗೂ ಚಿಂತೆ ಇತ್ತು. ಇವಾಗ ಆ ಥರ ಅನುಭವ ಇಲ್ವಲ್ಲ, ಏನು ತಕ್ಕ ಬಂದ್ರೆ ಒಂಥರ ಚಿನ್ನ ಮತ್ತು ಮಂತೊಂದು ಮುದ್ದ ತಿಂದಾಗ ನಮಗೆ ಸ್ವಲ್ಪ ತೃಪ್ತಿ.
0: ಕುಡಿತವನ್ನು ಬಿಟ್ಟ ನಂತರ ತಮ್ಮ ಒಂದು ಮನೆಯ ಸಂಸಾರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ
1: ಇದ್ದೀನಿ ಸರ್. ತೊಂದರೆ ಏನಿಲ್ಲ ಸರ್, ಎಲ್ಲರಿಗಿಂತ ಒಬ್ಬ ರೈತ ಭೂಮಿ ಮಾಡಿದಾರೆ ತಪ್ಪಾಗಿ, ನಾನು ಭೂಮಿ ಮಾಡಿದಿಲ್ಲ ಸರ್, ಕೂಲಿ ಮಾಡ್ತೀನಿ. ಕೂಲಿ ಮಾಡಿದವನ್ನ ಮನೇಲಿ ಈಗಲೂ 6 ಮೂಟ ರಾಗಿ ಇದೆ ಸರ್, ಈಗಲೂ 6 ಮೂಟ ರಾಗಿ 1 ಮೂಟ ಅಕ್ಕಿ ಮಾಮೂಲಿ ಎಕ್ಸ್ಟ್ರಾ ಒಂದೊಂದು ಚೀಲ ಇದ್ದಂಗೆ ಇರ್ತದೆ ಸರ್, ತೊಂದರೆನೇ ಇಲ್ಲ ಸರ್.
0: ನೀವು ಸಂಪಾದನೆ ಮಾಡ್ಕೊಂಡು ಬರ್ತೀರಿ ಅವಾಗ?
1: ಆವಾಗ ಮಾಡ್ತೀನಿ ಸರ್, ಸಂಪಾದನೆ ಮಾಡಿ ಪ್ರಯತ್ನ ಬರಲಿಲ್ಲ. ಇವಾಗ 50 ತಕ ಬರಲಿ 100 ತಕ ಬರಲಿ ಅದು ನನ್ನ ಮನೇಲಿ ಗಂಟೆ ಆಗಿರ್ತದೆ ಸರ್.
0: ಮತ್ತೆ ಸಂಪಾದನೆ ಮಾಡ್ಕೊಂಡು
1: ಕುಡಿಯೋಕೆ ಬಳಸ್ಕೊತೀನಿ. ಮತ್ತೆ ಮನೆಯಾಗ ಬರೀ ಬೆಲ್ಲ ಒಂದು ನನ್ನ ಮನೆಯಲ್ಲಿ ಏನ್ ಜಾಪ್ನಾಗ ಇರ್ತದೆ ಅದು ಒಂದು ತಂದಬೇಕೇ ಹೊರತು ಮಿತಿ ಬರೀ ಎಡ ಬಲ ಬೆಳ್ಳುಳ್ಳಿ ಈರುಳ್ಳಿ ಅದ್ರ ಬಗ್ಗೆ ಏನು ಕೇಳಬೇಡಿ ಸರ್. ಡೈರೆಕ್ಟ್ ಏನ್ ಜಾಪ್ನಾಗ ಇರ್ತೀನಿ, ಬೆಲ್ಲ ಆದ್ರೆ ಒಂದೇ ಬೆಲ್ಲ ಅದ್ರ ಮೇಲಿಲ್ಲ. ಈ ಮಟ್ಟಕ್ಕೆಲ್ಲ ಆಯ್ತು ಸರ್, ಇವಾಗ ನಮಗ ಪ್ರಾಬ್ಲಮ್ಸ್ ಇಲ್ಲ. ಎಲ್ಲ.

0: ನಮ್ಮ ಆತ್ಮ ಚೆನ್ನಾಗಿದೆ, ನಮ್ಮ ಮನೆ ಕುಟುಂಬದಲ್ಲಿದೆ, ನಾವು ತರಂಥ ಪದಾರ್ಥಗಳಲ್ಲಿ ಅವರು ಏನು ತಿಂದರು ಸ್ವಲ್ಪ ಆರೋಗ್ಯದಲ್ಲಿ ಚೆನ್ನಾಗಿ ತಿಂತಾರೆ. ಮತ್ತೆ ನಾವು ಏನು ಕೊಟ್ಟರು ಅದು ಸ್ವಲ್ಪ ಬೇಕೋ ಅಂತ ಕೊಟ್ಟರು ಅವ್ರಿಗೆ ಒಂಥರ ಖುಷಿ ಇರ್ತದೆ.
1: ಕುಡಿತ ಸಂದರ್ಭದಲ್ಲಿ ತಮ್ಮ ಮನಸ್ಸು ಹತೋಟಿಗೆ ಇಡ್ತಾ ಇದ್ದಾರೆ,
0: ಅನಿಸ್ತಿತ್ತು ಸಹ ಹೆಂಡತಿ ಬಂಡೆ ಎಲ್ಲ ಹೊಡೆದು ಬಡ್ದು ಸಾಕಾಗಿ ಸೆಳೆತು ಹೋಗಿ ಅವಳು ಮನೆ ಬಿಟ್ಟು ಹೋಗಿ ನಾನು ಪರಿಸ್ಥಿತಿ ನಾಯಿಗಿಂತ ಕೀಳಾಗಿ ನಾಯಿನಿಗಿಂತ ಕೀಳಾಗಿದ್ದು ಮನುಷ್ಯ ಈಗ ಸ್ವಲ್ಪ ಅಂದ್ರೆ ನಾನು ಹೇಳ್ಬೇಕಾದ್ರೆ ಎತ್ತಗದಲ್ಲಿ ಊರೊಳಗೆ ತಿರುಗಾಡ ಮನುಷ್ಯನಾಗಿದ್ದೀನಿ ಸರ್. ಈಗ ನಾಯಿಗಿಂತ ಕೀಳಾಗಿದ್ದು ಮನುಷ್ಯ ನಾನು ಎತ್ತಗದಲ್ಲಿ ಊರೊಳಗೆ ಮನುಷ್ಯನಾಗಿ ತಿರುಗಾಮಟ್ಟು ಮಾಡಿದ್ದೆ ನನ್ನ ಆತ್ಮ ಸಾಕು ನನಗೆ ಅಷ್ಟೇ ಏನು ಬೇಡಿ ಅಲ್ವಾ. ಇವತ್ತು ಹೊಸ ಮನೆಗಿರ ನಾಳೆಗೆ ಗೆತ್ತಿ ನಾವು ನಾಳೆ ಇವತ್ತು ನಮ್ಮ ಶರೀರ ಚೆನ್ನಾಗಿದ್ದಲ್ಲ ಸರ್, ಇವತ್ತು ನಮ್ಮ ಶರೀರ ಚೆನ್ನಾಗಿದ್ದು ನಾಳೆಗೆ ನಾನು ಇವತ್ತು ಮನೆಗಿದ್ರು ನಾಳೆಗೆ ಜೈತೀನಿ ಬಿಡ ಅನ್ನೋ ಧೈರ್ಯ ಅದ. ಆವಾಗ ಹಂಗಿಲ್ಲ, ಕರೆಯೋರ್ಗೂ ಬೇಜಾರು, ಏನೋ ಕುಡಿತಾನ ಈಸ್ಕತ್ತಾನ ಅರ್ಧಂತರಿಗೆ ದೊಡ್ಡಾಯ್ತಾನ ಅನ್ನೋ ತರ್ಕ ಕೊಡೋರ್ಗೂ ಒಂದಿಷ್ಟು ರೇ. ಈಗ ಮಧ್ಯಾಹ್ನ ಗಂಟ ಮಾಡ್ತೀನಿ, ಸ್ವಲ್ಪ ಏನಾದ್ರು ನಮ್ಗೆ ಆ ಕಿಕ್ ಆಗ್ಲಿಲ್ಲ ಅಂತ ಕಾಲಕ್ಕೆ ನಾವು ಮಧ್ಯಾಹ್ನಕಾರ ಹೊಂಟಾಯ್ತೀವಿ. ಇವಾಗ ಹಂಗಿಲ್ವಲ್ಲ, ಯಾವನು ಬೇಕಾದ್ರೆ 5,000 ಕೂಡ ತಂಕು ಧೈರ್ಯ ಅದಾವ. ಯಾಕಂದ್ರೆ ನಮ್ಮ ಎಲ್ಲ ನಮ್ಮ ಕೆಟ್ಟ ದಿವಸನೆಲ್ಲ ಬಿಟ್ಟು ನೆಕ್ಸ್ಟ್ಗೆ ನಮ್ಮ ಲೆವೆಲ್ಗೆ ನಾವು ಹೋಯ್ತಿದ್ದಾಗ ಈಗ ನಮ್ಗೆ 5,000 ಕೊಡೋರು ಲಿಗತ್ತಾಗವ್ರು, 10,000 ಕೊಡೋರು ಅವರು ಒಬ್ಬೆಂಗಿಸ್ಕೊಡ್ತಾಳೆ ನಮಗೆ. ಇವಾಗ ಕೊಡಕ ನಾಳೆ ಬರ್ತೀನಿ ಒಂದು ವಾರ ಕೆಲಸಕ್ಕೆ ಬಂದ್ರೆ ಆಗುತ್ತೆ ನಿಮ್ಮ ದುಡ್ಡು ಅಂದ್ರೆ ಆಯ್ತು ಬಾ ನಿನ್ಗೆ ಯಾಕೆ ಇಲ್ಲ ಅಂದ್ರೆ ಅಂತ ಕೇಳ್ತಾರೆ. ಆವಾಗ ಹಂಗಿಲ್ಲ, ಏ ಹೋಗೋ ಇವತ್ತೇ ವಿಪಾಟಿ ಕುಡ್ಕಡ್ತೇನೆ ನಾಳೆ ಯಾವತ್ತು ಸತ್ತೋದೆ ಅಂತಿದ್ರು, ನನ್ನ ಋಣದ ಮೇಲೆ ನೀನು ಸಾಯ್ಬೇಕಾ ಅಂತ. ಈಗ ಋಣಕ್ಕೆ ಸಾಯಂಗಿಲ್ಲ, ಅವ್ರಿಗೆ ಜೇದೆ ತಿರ್ಸ್ಬೇಕು ಆ ಮಟ್ಟ ಜನ್ಮ ಮಾಡಿ ಕಡಿಮೆ.
1: ಕಳೆಯರೇ ತಾವುಗಳು ಕುಡಿತ ಸಂದರ್ಭದಲ್ಲಿ ತಾವುಗಳು ಅನುಭವಿಸಿದಂತ ಕಷ್ಟಗಳನ್ನ ಇವಾಗ ನೀವು ಮಾಡಿಲಿ ಯಾರಾದ್ರೂ ಕುಡಿತಿದ್ರೆ ಅಂತವ್ರಿಗೇನಾದ್ರೂ ನಿಮ್ಮ ಕಷ್ಟಗಳನ್ನ ಹಂಚಿಕೊಡಿದಾರೆ ಹೇಳಿ.
0: ಹಾ ಹೇಳಿದೀನಿ ಸರ್, ನಾವು ನಮ್ಮ ಈಗ ನನ್ನ ತಮ್ಮನ ಮಕ್ಕಳೇ ಬಂದ್ರು ಅವ್ರಿಗೂ ನಾವು ನೋಡಪ್ಪ ಇಲ್ಲಿ ಕುಡಿಬೇಕಂದ್ರೆ ನಮ್ಮ ಮಿಷಿಲ್ಲ, ಯಾಕಂದ್ರೆ ನಾವು ಅದ್ರ ಕಸಬ ಆಡಿಬಿಟ್ಟಿರೋರು. ಆದ್ರೂ ಪುನಃ ನಾವು ಮತ್ತೆ ಅದನ್ನೆಲ್ಲ ನಮ್ಮ ಮನೆ ಈಗ ಹೊರಗಡೆ ಬೀಸಕ್ಕೆ ಪಾತ್ರನಪ್ಪ ಅನ್ನೋದು ಮನೆಯೊಳಗೆ ತರಬೇಕು. ಅದು ಮನುಷ್ಯನಿಗಾದ್ರು ಇದ್ದಷ್ಟು ರೋಗೆ. ಏಕಂದ್ರೆ ನೀವು ಇವತ್ತು ಬಂದಿದ್ದಾರೆ, ಇವತ್ತು ಸಂಜೆ ಆಯಿತು, ನಾಳೆ ಒತ್ತರ ಎದ್ದು ನಿಮ್ಮ ಊರಿಗೆ ಹೊಂಟೋಗ್ಬಿಡಿ. ಇವತ್ತಿಗೆ ಬಂದಿರೋಕೆ ನಿಮ್ಗೆ ಕಳಿಸೋದು ಬೇಡ, ಇವತ್ತಿನ ಟೈಮು ತೀರೋಗ್ಬಿಡಲಿ, ನಾಳೆಗೆ ನೀವು ಒತ್ತರೆ ನಿಮ್ಮ ಸಂಸಾರ ಕಟ್ಕೊ ಹೋಯ್ತಾರೆ ಅಂತ.
1: ಬಹಳ ಸಂತೋಷ ಕಾಳಯ್ಯರವ್ರೆ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವ ಎಷ್ಟು ಕುಟುಂಬಗಳಿಗೆ ಕೊನೆಯದಾಗಿ ಏನು ನೀವು ಮಾತ್ರ ಇಷ್ಟಪಡ್ತೀರೋ?
0: ನಾವು ಹೇಳೋದಂದ್ರೆ ಇರೋರು ನಮ್ಮ ಅದೇ ಈ ಎಣ್ಣ ಒಡೆಯವರು ದಿನಾಂಕ ಅವರು ಬಾಳ್ಮೆಕೆ ಇಲ್ಲ. ನಾವು ಈಗಲೂ ನೋಡ್ತಾ ಇದ್ದೀನಿ, ಅನ್ನ ತಿಂದು ಬೆಳೆದೇ ಬದುಕಾದ ಕಷ್ಟ, ಇನ್ನು ಇಷ್ಟ ತಿಂದು ಕುಡ್ದಂಗೆ ಬದುಕಕ್ಕದ ಸಹ ಬಿಟ್ಟುಬಿಡಲೆ. ಅವ್ರಿಗೂ ನಮ್ಮಂಥ ಹೃದಯ ಅವ್ರಿಗೂ ಸಿಗಲಿ, ಬೇರೆಯವ್ರಿಗೆ ಅವ್ರಿಗೆ ಕೆಟ್ಟಾಗಿಂತ ಯಾವ ಜಾತಿಯಾಗಿರಲಿ ಯಾವ ಕುಡುವರಾಗಲಿ ಅವರು ನೀವು ಕುರ್ತ ಮಾಡಿ ನೀವು ಸಾಯಿರಿ ಅಂತ ಯಾರು ಹೇಳಲ್ಲ ಸಹ. ಎಲ್ಲರೂ ಬಿಟ್ಬಿಟ್ಟು ಚೆನ್ನಾಗಿ ಇವತ್ತು ಇಲ್ಲ ಸಹ, ಸೊಪ್ಪು ಕುಡಿದು ಗಾಂಬ್ಲಿ ಕುಡಿದು ಜೀವನ ಮಾಡಿ ನಾಳೆಗೆದ್ದು ನಮ್ಮ ಕೆಲಸ ಕಾರ್ಯನ ಮಾಡಿರೋ ಮುಂದಿಟ್ಟು ಬಿಗೈತೀನೋ ಸರ್. ಅವರೆಲ್ಲರೂ ಬಿಟ್ಟುಬಿಡಲಿ, ಕುಡ್ತ ಅಂತ ಯಾವುದು ಕೆಟ್ಟದು ಯಾವುದು ಅಲ್ಲ. ಅದು ಒಂದು ಚೂರು ಕುಡಿಯ ತನಕ ಒಂದು ಟಿನ್ನೆ ಕುಡಿಬೇಕು ಅನ್ನಿಸ್ತದ, ಕುಡಿಯೋ ಗಂಟ ಒಂದು ಚೂರು ಸಾಕು ಅನ್ನಿಸ್ತದೆ ಅಷ್ಟೇ. ಇನ್ನು ಆಯ್ತಾ ಜಿಂಕ್ ಆಯ್ತಾ ಆಯ್ತಾ ತಾಳಿಗೆ ಹೇಳ್ತಾ ಹೇಳ್ತಾ ಇನ್ನೊಂದು ಚೂರು ಕುಡಿಬೇಕಂದಾಗ ಮನುಷ್ಯ ಮನೆಗೆ ಬಂದು ಸೇರಲ್ಲ ಸರ್. ಈ ಪರಿಸ್ಥಿತಿ ಆಗಿದೆ. ಅದಕ್ಕೆ ಕುಡಿಯೋರು ಯಾರು ಪಾಪ ನಮ್ಮಂಗೆ ಅವರು ಅಣ್ಣ ತಮ್ಮರಾಗಿ ಬದುಕಲಿ, ಯಾವ ಜನಂಗೆ ಆಗಿರಲಿ ಯಾರಾಗಲಿ ನಮ್ಮಂಗೆ ಅವ್ರಿಗೂ ಒಂದು ಒಳ್ಳೆ ಹೃದಯ ಕೊಟ್ಟು ಜನಗಳಿಗೆ ಒಳ್ಳೆ ಆತ್ಮ ಹುಟ್ಟಿ ಅವರು ನಮ್ಮಂಗೆ ಗೇದು ತಿನ್ನೋ ಮಟ್ಟಿಗೆ ಅವ್ರಿಗೂ ಒಂದು ಆತ್ಮ ಚೆನ್ನಾಗಿ ಕೊಡಲಿ ಅಷ್ಟೇ ನಮ್ಗೆ ಹೇಳ್ತಾರೆ.
1: ಬಹಳ ಸಂತೋಷ ಕಾಳಿಯರವರೇ, ಇಷ್ಟೊತ್ತು ನಮ್ಮೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ತಾ ಬಂದು ನಂತರದಲ್ಲಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ಸುಖವಾಗಿ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸುತ್ತಾ, ಹಾಗೆಯೇ ಇಷ್ಟೊಂದು ಹೇಳ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಈ ಒಂದು ಮದ್ಯಪಾನ ಸೇವಿಸ್ತಕ್ಕಂಥ ಮದ್ಯ ಪ್ರಿಯರಿಗೆ ಸ್ಫೂರ್ತಿದಾಯಕವಾಗಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು.
0: ಧನ್ಯವಾದಗಳು
1: ಪ್ರಿಯ ಕೇಳುಗರೇ. ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಎತ್ತಿಗೆಹಾಡಿಯ ನಿವಾಸಿಗರಾದ ಶ್ರೀಯುತ ಕಾಳಯ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಇದುವರೆಗೂ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೀ ಆಳದ ಕೆಮ್ಮು, ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾ ಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
7: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
7: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
7: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
8: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
9: ರೀ, ಮನೆ ಖರ್ಚಿಗೆ ಹಣ ಕೊಡಿ.
10: ಇದು ರೇಷನ್ಗೆ 15,000, ತರಕಾರಿಗೆ 2,000,
9: ಮತ್ತೆ ವಿದ್ಯುತ್ ಬಿಲ್ಲಿಗೆ
10: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
9: ಓಹೋ.

0: ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಭೀಮೆಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಿಗಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
0: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
0: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
0: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
5: ವೆಲ್ಕಮ್. ಸರ್,
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ಕೂಡಗಿ ಗೋವಿಂದರಾಜ್ ಅಂತೇಳಿ. ಅಂದರೆ ಸರ್, ನಾನು ವ್ಯವಸಾಯನೂ ಮಾಡ್ತಾ ಇದ್ದೀವಿ. ವ್ಯವಸಾಯ ಜೊತೆಗೆ ನಾನು ಕರ್ನಾಟಕ ದಲಿತ ಸಂಘ ಸಮಿತಿ ಸಂಚಾಲಕರಾಗಿ 9 ಆಯಿತು ಇಲ್ಲಿಗೆ. ಆದರೂ ಕೂಡ ಮಾಮೂಲಿ ಸಾರ್ವಜನಿಕವಾಗಿ ಮತ್ತು ವ್ಯವಸಾಯ ಮತ್ತು ಗ್ರಾಮಗಳ ಬಗ್ಗೆ, ನಮ್ಮ ಸರಗೂರು ತಾಲೂಕು ಸಮರ್ಪಣೆ ಎಲ್ಲ ಗ್ರಾಮಗಳ ಬಗ್ಗೆಯೂ ಕೂಡ ನಾವು ಆಸಕ್ತಿ ಇದೆ ಮತ್ತು ಅದ್ರ ಬಗ್ಗೆ ಹೋರಾಟ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸರ್,
4: ಸರ್, ಪ್ರಥಮವಾಗಿ ತಮ್ಮ ಒಂದು ಗ್ರಾಮಕ್ಕೆ ಈ ಕೂಡಗಿ ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
5: ನಮ್ಮ ಗ್ರಾಮದಲ್ಲಿ ಹಿಂದೆ ಇದ್ದ ಅಭಿವೃದ್ಧಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಜನ ತಿರುಗಾಡ್ಬೇಕಾದ್ರು ತುಂಬ ಕಷ್ಟ ಆಗಿತ್ತು ಸರ್, ಕಷ್ಟಕರವಾಗಿತ್ತು. ನಮ್ಮ ಗ್ರಾಮದಲ್ಲಿ ಒಂದು 50-60 ಮನೆ ಇದೆ ಸರ್. ಅಂದರೆ ಕನಿಷ್ಠ ಅಂತಂದ್ರೆ ಒಂದು 400-500 ಜನ ವಾಸ ಮಾಡ್ತಾ ಇದ್ದೀವಿ.
4: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಒಂದು ವಿವರವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
5: ಅಂದರೆ ಭೌಗೋಳಿಕವಾಗಿ ಸರ್, ನಮ್ಮ ಗ್ರಾಮ ಅಕ್ಕಪಕ್ಕ ನೈರ್ಮಲ್ಯ ಚೆನ್ನಾಗಿದೆ ಮತ್ತು ಎಲ್ಲ ಥರದಲ್ಲೂ ಕೂಡ ಗಾಳಿ ಮಳೆ ಎಲ್ಲ ಅನುಕೂಲಕರವಾಗಿದೆ. ಆದರೂ ಕೂಡ ಏನಪ್ಪ ಅಂದರೆ ನೈರ್ಮಲ್ಯಕರಣವಾಗಿ ಹೇಳೋದಾದರೆ ತುಂಬ ನೈರ್ಮಲ್ಯ ಹದಗೆಟ್ಟಿದೆ ಈಗ. ಏನಂದರೆ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಕೆಲವು ಬಾರಿ ಈಗ ನಮ್ಮ ಗ್ರಾಮಗಳಲ್ಲಿ ವಾರ್ಡ್ ಸಭೆ ನಡೀತವೆ, ಗ್ರಾಮ ಸಭೆಗಳು ನಡೀತವೆ ಮತ್ತು ಗ್ರಾಮ ಅಭಿವೃದ್ಧಿ ಬಗ್ಗೆ ಚರ್ಚೆನೂ ಮಾಡ್ತೀವಿ ಮತ್ತು ಗ್ರಾಮದ ಬಗ್ಗೆ ಗ್ರಾಮಸ್ಥರೆಲ್ಲೂ ಸೇರಿ ಮತ್ತು ವಾರ್ಡ್ ಸಭೆ ಗ್ರಾಮ ಸಭೆ ಎಲ್ಲರಲ್ಲೂ ಕೂಡ ಅರ್ಜಿಗಳನ್ನ ಸಲ್ಲಿಸಿರ್ತೀವಿ. ಆದರೆ ಗ್ರಾಮ ನೈರ್ಮಲ್ಯ ಬಗ್ಗೆ ಹೇಳೋದಾದರೆ ಇಲ್ಲಿವರೆಗೂ ಕೂಡ ಯಾವ ಸರಿನೂ ಕೂಡ ಅವರು ಗ್ರಾಮ ನೈರ್ಮಲ್ಯ ಮಾಡೋದೇ ಇಲ್ಲ. ಈ ಗ್ರಾಮದಲ್ಲಿ ಈಗ ಕಸ ವಿಲೇವಾರಿ ಘಟಕ ಅಂತ ಬಂತು, ಈಗ ಕಸ ತೆಗೆಯೋಕೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ವಾಹನಗಳನ್ನ ಕೊಟ್ಟರು. ಆದರೂ ಕೂಡ ವಾಹನಗಳು ಎಲ್ಲೂ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಅವರ ಮನೆ ಮುಂದೆ ಬಿಲ್ ಕಲೆಕ್ಟರ್ ಮನೆ ಮುಂದೆ ಅಥವಾ ಪಂಚಾಯತಿ ಮುಂದೆ ನಿಲ್ಸ್ಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ವಿನಃ ಈ ಯಾವುದೇ ಊರಲ್ಲೂ ಕೂಡ ಕಸ ಕಲೆಕ್ಟ್ ಮಾಡೋದನ್ನು ನಾವು ನೋಡೇ ಇಲ್ಲ. ಆದರೂ ನಮ್ಮ ಗ್ರಾಮದಲ್ಲಿ ಈಗ ಒಂದು ಕಡೆ ಕಸ ತೊಟ್ಟಿ ಹಿಂದೆ ಆದರೂ ಕೂಡ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಕಸ ತೊಟ್ಟಿಗಳನ್ನ ನಿರ್ಮಾಣ ಮಾಡ್ತಿದ್ರು. ಈಗ ಒಂದು ಬೀದಿಲಿ ಒಂದು 3-4 ಕಸ ತೊಟ್ಟಿಗಳನ್ನ ನಿರ್ಮಾಣ ಮಾಡಿ ಅಟ್ಲೀಸ್ಟ್ ಅಲ್ಲಿಗೆ ಹಾಕಿದ್ರು ಕೂಡ ಅದನ್ನು ಬೆಂಕಿ ಹಾಕಿ ಅಲ್ಲಾದರೂ ಬೇಯಿಸ್ತಿದ್ರು. ಇವಾಗ ಏನಾಗಿದೆ ಅಂತಂದರೆ ಟಬ್ಗಳು ಕೊಟ್ಟರು ಹಸಿ ಕಸ ಒಣ ಕಸ ಅಂತ, ಅದನ್ನು ಯೂಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಮತ್ತು ವಾಹನ ಕೊಟ್ಟರು, ವಾಹನದಲ್ಲಿ ಅಟ್ಲೀಸ್ಟು 15 ವಾರಕ್ಕಾದರೂ ಬಂದು ಕಲೆಕ್ಟ್ ಮಾಡ್ಕೊಂಡು ಕಸ ವಿಲೇವಾರಿ ಘಟಕಕ್ಕೆ ತಗೊಂಡೋಗಿ ಹಾಕಿದ್ರೆ ಅನುಕೂಲ ಆಗುತ್ತೆ ಸರ್ ಸಾರ್ವಜನಿಕರಿಗೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಕಸದ ತೊಟ್ಟಿಗಳು ಕೂಡ ಇಲ್ಲ, ರಸ್ತೆ ಬದಿಯಲ್ಲಿ ಹಾಕ್ತಾರೆ ಅಲ್ಲ. ಈಗ ನೈರ್ಮಲ್ಯ ಏನಂದ್ರೆ ಹಿಂದೆ

0: ಜನ ಆಸಕ್ತಿ ಇರಲಿಲ್ಲ ನಾವು ಸ್ವಚ್ಛವಾಗಿರ್ಬೇಕು ಶುದ್ಧಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ. ಇವಾಗ ಜನ ಶುದ್ಧಿಯಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಅಂತಿದ್ದಾರೆ, ಆದರೆ ಅಧಿಕಾರಿಗಳಲ್ಲಿ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಹಾಗಾಗಿ ಈಗ ಸ್ವಚ್ಛತೆ ಬಗ್ಗೆ ಹೇಳೋದಾದರೆ ಆ ಕಸ ವಿಲೇವಾರಿ ಘಟಕಗಳು ಕರೆಕ್ಟಾಗಿ ಕಲೆಕ್ಟ್ ಮಾಡಬೇಕು, ಮತ್ತು ತೊಟ್ಟಿಗಳು ನಿರ್ಮಾಣ ಆಗಬೇಕು. ಕಸ ತೊಟ್ಟಿಗಳು, ಒಣ ಕಸ ಹಸಿ ಕಸ ತೊಟ್ಟಿಗಳು ನಿರ್ಮಾಣ ಆದರೆ ಆ ನಿರ್ಮಾಣ ಆದಂಥ ಕಸಗಳನ್ನ ಇವರು ಕಸ ವಿಲೇವಾರಿ ಘಟಕಕ್ಕೆ 15 ದಿನಕ್ಕೆ ವಾರಕ್ಕೊಂದ್ಸಲ ಆದರೂ ತಗೊಂಡು ಹೋಗೋದು, ಅದೊಂದು ಮಾಡಬೇಕು.
1: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಅಂಕಿಅಂಶವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
0: ಚರಂಡಿ ಸರ್, ಚರಂಡಿ ನಿರ್ಮಾಣವಾಗಿ ಹೇಳೋದಾದರೆ ಈ ಕೆಲವು ಬಾರಿ ಈಗ ನಮ್ಮೂರಲ್ಲಿ 4 ಬೀದಿಗಳು ಬರುತ್ತೆ, 4 ಬೀದಿ ಮತ್ತು ಒಂದು ಅಡ್ಡ ಬೀದಿ ಬರುತ್ತೆ. ಈ 4 ಬೀದಿ ನೀರು ಒಂದು ಕಡೆ ಸ್ಟೇ ಆಗುತ್ತೆ. ಸ್ಟೇ ಆದಾಗ ನಾವು ಹಲವಾರು ಬಾರಿ ಈಗ ನನಗೆ ಗೊತ್ತಾದ ಮಟ್ಟಿಗೆ 5-6 ವಾರ್ಡ್ ಸಭೆಗಳಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ, ಮತ್ತು ಗ್ರಾಮಸ್ಥರ ಸಹಿತವಾಗಿ ಫೋಟೋನು ಕೂಡ ತೆಗೆದಿದ್ದೀವಿ ನಾವು ವಾರ್ಡ್ ಸಭೆಯಲ್ಲಿ, ಇದನ್ನು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ. ಅದು ಒಂದು ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಅದು ಶೇಖರಣೆ ಮಾಡಿ ಹೊರಗಡೆಗೆ ಬಿಡೋಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಮಾಡೋಕ್ಕಾಗಲಿಲ್ಲ. ಮತ್ತು ಅಲ್ಲಿಂದ ಹೋಗ್ಬೇಕು ಅಂತಂದರೆ ಸಹ ಒಂದು 2 ಜಮೀನುಗಳಿವೆ, ಒಂದು 200 ಮೀಟ್ರ್ 200 ಮೀಟ್ರ್ 2 ಜಮೀನುಗಳಿವೆ, ಅಲ್ಲಿಂದ ಅಂಡರ್ಗ್ರೌಂಡ್ ರೀತಿ ಮಾಡಿ ಹೋಗ್ಬೇಕು. ಅದು ಒಂದಿನ ಸ್ಟೇ ಆಗ್ತದೆ, ಅದರಿಂದ ನಮ್ಮ ಊರಲ್ಲಿ ಫುಲ್ಲು ಸ್ಮೆಲ್ ಬರುತ್ತೆ, ಮತ್ತು ಅಕ್ಕಪಕ್ಕ ಮನೆಗಳಿಗೆ ಜೀವಿಸೋಕ್ಕೆ ತುಂಬ ಕಷ್ಟಕರವಾಗಿದೆ. ಅದೊಂದು ಆಗಬೇಕು. ಮತ್ತು ಅದೇ ಕಸ ತೊಟ್ಟಿಗಳಾಗಬೇಕು. ಮತ್ತು ಶಾಲೆ ಇದೆ, ಶಾಲೆ ಅಂತಂದರೆ ಶಾಲೆ ಅಭಿವೃದ್ಧಿ ಆಗಬೇಕು. ಈಗ ಶಾಲೆಯಲ್ಲಿ ಮಕ್ಕಳಿಗೆ ಆಟೋಪಕರಣಗಳು ಬೇಕು, ಅದು ಮೈದಾನ ಇಲ್ಲ, ಆಟದ ಮೈದಾನ ಆಗಬೇಕು. ಮತ್ತು ಶಾಲೆಗೆ ಇನ್ನು ಹೆಚ್ಚು ಕಮ್ಮಿ ಬಂಡವಾಡಿಸಿ 8 ವರ್ಷ ಆಗಿದ್ದೆ, ಅದೊಂದು ಕ್ಲೀನ್ ಆಗಬೇಕು. ಮತ್ತು ಶಾಲೆ ಕಾಂಪೌಂಡ್ ಆಗಬೇಕು. ಅದೆಲ್ಲ ಆದರೆ ನಮ್ಮ ಹಳ್ಳಿ ಭಾಗದಲ್ಲಿ ಈಗ ಏನು ಸಹ ಎಲ್ಲರೂ ಕೂಡ ಹೋಗಿ ಸಿಟಿಲೇ ಕಲಿಯೋಕ್ಕಾಗಲ್ಲ. ಹಾಗೆ ಕನಿಷ್ಠ ಅಂತಂದರೆ ಈಗ ನಮ್ಮೂರಲ್ಲಿ 1ರಿಂದ 5ನೇ ಕ್ಲಾಸ್ವರೆಗೆ ಶಾಲೆ ಐತೆ. 5ನೇ ಕ್ಲಾಸ್ವರೆಗೂ ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಅವರು ಆಟದ ಮೈದಾನ ಅವಶ್ಯಕತೆ. ಮತ್ತು ನಾವು ಏನು ನಮ್ಮ ಹಳ್ಳೀಲಿ ಏನು ಕಲಿಸಿ ಕಳಿಸ್ತೀವಿ ಅದೇ ಮುಂದೆ ಆಗೋದು. ಹಾಗಾಗಿ ಅವ್ರಿಗೆ ಸಾಲ ಅಭಿವೃದ್ಧಿ ಬಗ್ಗೆ ಮತ್ತು ಆಟೋಪಕರಣಗಳ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ರೀತಿಯ ಆದ್ಯತೆ ಬೇಕು. ಮತ್ತು ಎಜುಕೇಷನ್ಗೆ ಉನ್ನತ ಗುಣಮಟ್ಟ ಶಿಕ್ಷಣ ಬೇಕು, ಒಬ್ಬರಿಬ್ಬರು ಟೀಚರ್ಸ್ಗಳು ಬೇಕು. ಹಂಗಾಗಿ ಸರ್, ಮತ್ತು ಬಸ್ ವ್ಯವಸ್ಥೆ ಅಂದರೆ ಏನಾಗಿದೆ ಅಂತಂದರೆ ಹಿಂದೆ ಒಂದೇ ಬಸ್ ಬರ್ತಿತ್ತು ಸರ್, ಇವಾಗ ಅದೇ ಬಸ್ ಕಂಟಿನ್ಯೂ ಆಗ್ತಾಯಿದೆ. ಹಾಗಾಗಿ ಇನ್ನೊಂದು 2 ಬಸ್ ವ್ಯವಸ್ಥೆ ಬೇಕು, ಮಧ್ಯಾಹ್ನ ಸಂಜೆ. ಮತ್ತು ನಮ್ಮ ಕಾಡಂಚಿನ ಗಡಿಭಾಗ ಆಗಿದ್ರಿಂದ ನಮ್ಮಲ್ಲಿಂದ ಜನಗಳು ಹೋಗ್ತಾರೆ, ಮತ್ತು ಸ್ಕೂಲ್ ಮಕ್ಕಳಿಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಈಗ ನಾವು ಕಾಲೇಜ್ ಈಗ ನಮ್ಮ ಕಾಡಂಚಿನ ಗಡಿಭಾಗದಲ್ಲಿ ಇರೋರು ಎಲ್ಲರೂ ಕೂಡ ಕಡು ಬಡತನದಿಂದ ಬದುಕಂಥ ಜನ, ಆದರೂ ಯಾರೂ ಕೂಡ ಓನಾಗಿ ವೆಹಿಕಲ್ ಮಾಡ್ಕಳಿಸೋದಾಗಲಿ ಎಜುಕೇಷನ್ ಮುಂದುವರಿಸೋದಾಗಲಿ ಆಗೋಲ್ಲ. ಈಗ ಎಜುಕೇಷನ್ ಮುಂದುವರಿಸಬೇಕು ಅಂತ ಹೇಳಿದ್ರೆ ಕನಿಷ್ಠ ಬಸ್ ವ್ಯವಸ್ಥೆನಾರ ಆಗಬೇಕು. ಹಾಗಾಗಿ ಬಸ್ ವ್ಯವಸ್ಥೆ ಬೇಕು, ಅದೊಂದು 2 ಬಸ್ ಆದರೆ ಅದೊಂದು ವ್ಯವಸ್ಥೆ ಆಗುತ್ತೆ ಸರ್. ಮೂಲಭೂತ ಸೌಕರ್ಯ ಬೀದಿ ದೀಪಗಳದೇನು ಪ್ರಾಬ್ಲಮ್ ಇಲ್ಲ ಸರ್, ಕಂಟಿನ್ಯೂ ಆಗ್ತಾ ಇದೆ. ಆವಾಗ ಅವಾಗ ನಾವು ಯಾವ್ದಾದ್ರು ಕಾರ್ಯಕ್ರಮಗಳು ಮಾಡಿದ್ರೆ ಮುಂಚಿತವಾಗಿ ಮಾಡ್ತೀವಿ. ಮತ್ತು ಇದ್ರದೇ ಸಹ ಸಮಸ್ಯೆ ವೆಹಿಕಲ್ದು, ಅದು ಬಿಟ್ಟರೆ ಶೌಚಾಲಯ ಅಂದರೆ ಇನ್ನೂ ಮುಖ್ಯವಾದದ್ದು ಶೌಚಾಲಯನ ಸರ್. ಈಗ ನಮ್ಮ ಭಾಗದಲ್ಲಿ ಕನಿಷ್ಠ ಅಂದರೆ 60 ಮನೆ ಇದೆ, ಒಂದು ಬ್ಯಾಚಲ್ಲಿ ಕನಿಷ್ಠ ಅಂದರೆ ಒಂದು 5 ಜನಕ್ಕೂ ಶೌಚಾಲಯ ಕೊಡೋಲ್ಲ 1 ವರ್ಷಕ್ಕೆ. ಈಗ ನನಗೆ ಗೊತ್ತಾದ ಮಟ್ಟಿಗೆ ನನ್ನ ಹತ್ರನೇ ಇದೆ ಸರ್ ಅಪ್ಲಿಕೇಶನ್ ಫಾರಮ್ಗಳಿವೆ. ಕನಿಷ್ಠ ಅಂತಂದ್ರು ಎಲ್ಲ ಕಡೆ ಅರ್ಜಿ ಸಲ್ಲಿಸಿ 6 ತಿಂಗಳು 1 ವರ್ಷ ಆದರೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಈಗ ಒಂದ್ಸರಿ ಅಮೌಂಟ್ ಬಂದಿಲ್ಲ ಅನ್ನೋದು, ಒಂದ್ಸರಿ ವರ್ಕ್ ಕಾರ್ಡೇ ತೆಗಿಯಲ್ಲ. ಆ ಸಮಸ್ಯೆಗಳು ಬರ್ತಿರೋದೆ ಪಂಚಾಯತಿಯಿಂದ. ಪಂಚಾಯತಿಲಿ ಕರೆಕ್ಟಾಗಿ ಕಾರ್ಯನಿರ್ವಹಿಸ್ಬಿಟ್ರೆ ಎಷ್ಟೋ ಮೂಲಭೂತ ಸೌಕರ್ಯಗಳು ದೊರಕದಂತ ಆಗುತ್ತೆ ಸರ್. ಭೌಗೋಳಿಕ ಲಕ್ಷಣ ಅಂತಂದರೆ ಸರ್, ನಮ್ಮ ಅಕ್ಕಪಕ್ಕ ಇಲ್ಲಿ ಕಾಡಂಚಿನ ಗಡಿಭಾಗ ಇದೆ, ಅದು ಕಾಡಂಚಿ ಇರೋದ್ರಿಂದ ಹಸಿರು ಸೇನೆ ಮಾಮೂಲಿ ಹಸಿರಾಗಿ ಇರುತ್ತೆ. ಎಲ್ಲ ಇದರಲ್ಲೂ ಸರಿ ನಮಗೆ ಅನುಕೂಲ ಆಗಿದೆ ಸರ್. ಅನುಕೂಲ ಆದರೂ ಕೂಡ ನೈಸರ್ಗಿಕವಾಗಿ ಗಾಳಿ ತಗೊಳ್ಳೋದಾಗಲಿ ಎಲ್ಲ ನೈಸರ್ಗಿಕವಾಗಿ ಚೆನ್ನಾಗಿದೆ. ಬಟ್ ಆದರೆ ಅರಣ್ಯ ಇರೋದ್ರಿಂದ ಅರಣ್ಯದಿಂದ ನಮಗೆ ಎಲ್ಲ ಸೌಲಭ್ಯನೂ ಆಗುತ್ತೆ ಅನ್ಕೋತೀವಿ. ಈಗ ಟೈಮ್ ಕರೆಕ್ಟಾಗಿ ಮಳೆ ಆಗುತ್ತೆ, ಟೈಮ್ ಕರೆಕ್ಟಾಗಿ ಬೆಳೆ ಆಗುತ್ತೆ, ಅವೆಲ್ಲ ಸರಿ ಆಗುತ್ತೆ ಸರ್. ಆದರೆ ಕಾಡಿನಿಂದ ಆಗಿರೋಂತಹ ಹಾನಿಗಳು, ಪ್ರಾಣಿಗಳ ಹಾವಳಿ, ಮತ್ತು ಆ ಕಡೆಯಿಂದ ಬರ್ತಾಯಿರೋಂಥ ಸೋಲಾರ್ ವ್ಯವಸ್ಥೆ ಆಗಬೇಕು. ಈಗ ಕೆಲವು ಜಮೀನುಗಳಿವೆ ಕಾಡಂಚಿನ ಗಡಿಭಾಗದಲ್ಲಿದೆ, ಅದರಲ್ಲೂ ಗ್ರಾಮನೇ ಕಾಡಂಚಿನ ಭಾಗದಲ್ಲಿರೋದ್ರಿಂದ ಹಾಗೆ ಸ್ವಲ್ಪ ಸೋಲಾರ್ ವ್ಯವಸ್ಥೆ ಆಗಬೇಕು. ಮತ್ತು ಅರಣ್ಯ ಇಲಾಖೆಯಿಂದ ಆಗಬೇಕಾದಂಥದ್ದು ಸೋಲಾರ್ ವ್ಯವಸ್ಥೆ. ಮತ್ತು ಗ್ರಾಮಗಳಿಗೆ ಸಹ ಈಗೇನು ಅಂತ ಹೇಳಿದ್ರೆ ಗಾಳಿ ಮಳೆ ಜಾಸ್ತಿ ಆಗುತ್ತೆ, ಈ ಕಾಡಂಚಿನ ಭಾಗವಾಗಿರೋದ್ರಿಂದ ಮಳೆ ಜಾಸ್ತಿ, ಯಾವಾಗಲೂ ಖಂಡಿತವಾಗಿ ಮಳೆ ಆಗೇ ಆಗುತ್ತೆ. ಆ ಮಳೆ ಆದ್ದರಿಂದ ನಮ್ಗೆ ವಿದ್ಯುತ್ ಸೌಲಭ್ಯ ಕಡಿಮೆ ಇರುತ್ತೆ. ಈ ಕಡಿಮೆ ಅಂತಂದರೆ ಇಲಾಖೆಯಿಂದ ಪ್ರಾಬ್ಲಮ್ ಅಂತೇನಿಲ್ಲ, ಬಟ್ ಆದರೂ ಕೊಟ್ಟರೆ ಮಳೆ ಗಿಳೆ ಆದಾಗ ಮಳೆ ಮರ ಬಿದ್ದೋಗೋದು ಏನೋ ಸಮಸ್ಯೆಗಳಾದಾಗ

0: ಸಮಸ್ಯೆಗಳು ಆಗ್ತವೆ ಸರ್. ಹಾಗಾಗಿ ಒಂದು ಸ್ವಲ್ಪ ಬೀದಿಗಳಿಗೂ ಸೋಲಾರ್ ವ್ಯವಸ್ಥೆ ಆಗಬೇಕು, ಮನೆಗಳಿಗೆ ಸೋಲಾರ್ ವ್ಯವಸ್ಥೆ ಆಗಬೇಕು, ಅವೆಲ್ಲ ಆದರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಮತ್ತು ಕಾಡು ಪ್ರಾಣಿ ಅವಳಿ ತಪ್ಪಿಸ್ಬೇಕು ಅವರು. ಈಗ ರೈಲ್ವೆ ಬ್ಯಾರಿಕೇಡ್ ಆಗ್ತಾವ್ರೆ ಕೆಲವು ಕಡೆ, ಅದ್ರ ಜೊತೆ ಬಲೆ ಹಾಕಿ ಕಾಡು ಪ್ರಾಣಿಗಳು ಊರಿಗೆ ಬರಬಾರ್ದು ಆ ರೀತಿ ಮಾಡಿದ್ರೆ ಜೀವನ ನಿರ್ವಹಿಸೋಕ್ಕೆ ಕುಂಠಿತ ಇಲ್ಲ ಸರ್, ಅನುಕೂಲ ಆಗುತ್ತೆ.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ.
0: ಸರ್, ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆ ಹಿಂದೆ ಕುಂಠಿತವಾಗಿತ್ತು. ಈಗ ನಮ್ಮ ತಂದೆ ತಾಯಿ ಅವರೆಲ್ಲ ಓದಬೇಕಾದ್ರೆ ಎಜುಕೇಷನೇ ಮಾಡಿರಲಿಲ್ಲ, ಶಿಕ್ಷಣದ ಅರಿವೇ ಇರಲಿಲ್ಲ. ಈಗ ನಮ್ಗಳ ಮಟ್ಟಕ್ಕೆ ತಕ್ಕ ಮಟ್ಟಕ್ಕೆ ನಾವು ಕೂಡ ಶಿಕ್ಷಣವನ್ನು ಕಲಿತು ಹೊರಗಡೆ ಕಲಿತು ಇವಾಗ ಶಿಕ್ಷಣದಲ್ಲಿ ಮುಂದುವರೆದಿದ್ದೀವಿ. ಆದರೂ ಕೂಡ ಇವಾಗಲೂ ಶಿಕ್ಷಣ ಮುಂದುವರಿತಿದೆ ಅನ್ಕೋತಿದ್ದೀನಿ. ಆದರೂ ಎಲ್ಲರ ಗುಣಗಳಲ್ಲೂ ಕೂಡ ಶಿಕ್ಷಣ ಕಲೀಲೇಬೇಕು, ಶಿಕ್ಷಣ ಅನ್ನೋದೇ ಮುಖ್ಯ ಅನ್ನೋದು ಅರಿವಿದೆ. ಆದರೂ ಕೂಡ ಶಿಕ್ಷಣ ಅರಿವಿದೆ ಅಂತಂದರೆ ಸರ್ಕಾರದ ಮಟ್ಟದಲ್ಲಿ ಅರಿವಿಲ್ಲ. ಈಗ ಜನಸಾಮಾನ್ಯರಲ್ಲಿ ಪ್ರತಿಯೊಬ್ಬ ಕೂಲಿ ಮಾಡೋನು ಕೂಡ ನಾನು ಶಿಕ್ಷಣವನ್ನು ಕಲಿಸಬೇಕು, ನನ್ನ ಮಕ್ಕಳನ್ನ ಮುಂದುವರಿಸಬೇಕು ಅನ್ನೋ ಭಾವನೆಗಳಿದೆ. ಅದು ಸರ್ಕಾರದ ಮಟ್ಟದಲ್ಲಿ ಏನಾಗ್ತಿದೆ ಅಂದರೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ, ಅದು ಮೊದಲನೇ ಕೆಲಸ ಆಗಬೇಕು. ಈಗ ಕೆಲವರು ಏನಂತಾರೆ ಸರ್, ಈಗ ಒಂದು ಗ್ರಾಮದಲ್ಲಿ ಒಂದು 10-15 ಮಕ್ಕಳು ಇರ್ತವೆ, 15 ಮಕ್ಕಳು ಹೊರಗಡೆ ಹೋಗಿ ಕಲಿಬೇಕು ಅಂತಂದರೆ ಆಸಕ್ತಿ ಇರಲ್ಲ. ಈಗ ಮಕ್ಕಳೆಲ್ಲ ಆಸಕ್ತಿ ಇರಲ್ಲ, ಇವ್ರಿಗೆ ಎಜುಕೇಷನ್ ಮಾಡಿಸ್ಬೇಕು ಅನ್ನೋ ಅನುಭವ ಇರುತ್ತೆ. ಅದೇ ಆಸಕ್ತಿನ ಸರ್ಕಾರ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಜವಾಬ್ದಾರಿ ಕೊಟ್ಟರೆ, ಮತ್ತು ಗ್ರಾಮೀಣ ಮಟ್ಟದಲ್ಲಿ ಶಾಲೆಗಳು ಪುನರಂಭ ಆದರೆ ಅವ್ರಿಗೂ ಕೂಡ ಒಂದೇ ಊರಲ್ಲಿ ಕಲಿಯೋದ್ರಿಂದ ಇನ್ನೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ, ಮತ್ತು ಸರ್ಕಾರಿ ಸೌಲಭ್ಯಗಳು ದೊರಕಂತ ಆಗುತ್ತೆ. ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಹಳ್ಳಿಗಳಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಅಂದರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅಂತಂದರೆ ಸರ್, ಹಿಂದೆ ಏನಾಗಿದೆ, ಈ ಗೆಸ್ಟ್ ಟೀಚರ್ ತಗೊಂಡ್ರಲ್ಲ, ಗೆಸ್ಟ್ ಟೀಚರ್ ತಗೊಂಡು ಹಿಂದೆ ಈಚೆಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಅಂದರೆ ಟೀಚರ್ಸ್ಗಳು ಪಾಠ ಮಾಡ್ತಾರೆ, ಅಂದರೆ ಗೌರ್ಮೆಂಟ್ ಟೀಚರ್ ತಗೊಂಡು ಪಾಠ ಮಾಡೋಕ್ಕೂ ಗೆಸ್ಟ್ ಟೀಚರ್ ತಗೊಳೋಕ್ಕೂ ಪಾಠ ಮಾಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಈ ಗೆಸ್ಟ್ ಟೀಚರ್ ಆದ ತೊಟ್ಟಿಂದ ಕೆಲವು ಶಾಲೆಗಳಲ್ಲಿ ಅಭಿವೃದ್ಧಿನೇ ಆಗ್ತಾಯಿಲ್ಲ. ಈಗ ಶಾಲೆ ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಂತ ಹೇಳಿದ್ರೆ, ಈಗ ಶಾಲಾ ಕೊಠಡಿ ಇರಲ್ಲ, ಮತ್ತು ಅಡುಗೆ ಕೋಣೆಗಳು ಇರಲ್ಲ, ಕೆಲವು ನಾನು ಹೇಳ್ದಂಗೆ ಈಗ ಆಟದ ಮೈದಾನಗಳಿಲ್ಲ, ಮತ್ತು ಶಾಲಾ ಅಭಿವೃದ್ಧಿ ಬಗ್ಗೆ ಎಲ್ಲ ವ್ಯವಸ್ಥೆನೂ ಕೂಡ ಸರ್ಕಾರ ನಡೆಸಿಕೊಟ್ರೆ. ಈಗ ಕೆಲವು ಮಕ್ಕಳಿಗೆ ವೆಹಿಕಲ್ ವ್ಯವಸ್ಥೆನೇ ಇರಲ್ಲ. ಈಗ 5ನೇ ಕ್ಲಾಸ್ವರೆಗೆ ನಮ್ಮೂರಿಂದ ಬಿಟ್ಟು ಮುತಿಗೆಮುಂಡಿಗೆ ಹೋಗ್ಬೇಕು, ಹೈಸ್ಕೂಲ್ಗೆ ಹೋಗ್ಬೇಕು ಅಂತೇಳಿದ್ರೆ, ಹೈಸ್ಕೂಲ್ಗೆ ಮುತಿಗೆಮುಂಡಿಗೆ ಹೋಗ್ಬೇಕಾದ್ರೆ ಈಗ ಹಿಂದೆ ಏನೋ ನಾವು ಎಜುಕೇಷನ್ ಕಲಿಬೇಕಲ್ಲ ಅನ್ನೋ ಉದ್ದೇಶಕ್ಕಾದರೂ ನಡ್ಕೊಂಡು ಹೋಯ್ತಿದ್ರು. ಇವಾಗ ಎಜುಕೇಷನ್ ಕಲಿಬೇಕಾದರೂ ಕೂಡ ನಾನು ಒಂದು ವ್ಯವಸ್ಥಿತವಾದ ಪ್ಲೇಸನ್ನು ಹುಡುಕ್ತಾರೆ ಈಗ ಜನ. ಹಂಗಾಗಿ ಅದು ವೆಹಿಕಲ್ ಸಮಸ್ಯೆ ಆಗಿರುತ್ತೆ, ಅದನ್ನು ಹೆಚ್ಚಿನ ಆದ್ಯತೆನ ಈಗ ಬೇರೆ ಕಡೆಯೆಲ್ಲ ವೆಹಿಕಲ್ಗೆ ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ವ್ಯವಸ್ಥೆ ಮಾಡಬಲ್ಲು. ನಮ್ಮ ಊರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾವ ಸ್ಕೂಲ್ಗಳಿವೆ ಆ ಸ್ಕೂಲ್ಗಳಿಗೆ ಮುನ್ನಡೆಸುವಂಥ ಕೆಲಸಗಳಾಗಬೇಕು. ಈಗ ಟೀಚರ್ಸ್ ಕೊರತೆ ಇರ್ತ ಟೀಚರ್ಸ್ ಕೊರತೆನ ಅಳವಡಿಸ್ಬೇಕು, ಬಿಲ್ಡಿಂಗ್ ಕೊರತೆ ಇರ್ತ ಅದನ್ನು ಮಾಡಬೇಕು, ಮತ್ತು ಆಟದ ಮೈದಾನಗಳು ಮಾಡಬೇಕು, ಮತ್ತು ಶೈಕ್ಷಣಿಕವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಶಿಕ್ಷಣ ಮುಖ್ಯ. ಹಾಗಾಗಿ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಸರ್ಕಾರ ಅಂತ ಕೇಳ್ತದೆ. ಅಂದರೆ ಸಾರ್ವಜನಿಕವಾಗಿ ಅಂತ ಹೇಳಿದ್ರೆ ಸಹ ಕೆಲವು ಸಮಸ್ಯೆಗಳು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ನಮ್ಮೂರ 10 ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರೆ ಇನ್ನು 10 ಮಕ್ಕಳು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಉದ್ದೇಶ ಏನಪ್ಪ ಅಂತಂದರೆ ಪ್ರೈವೇಟ್ ಸ್ಕೂಲಲ್ಲಿ ಅಯ್ಯೋ ಗೆಸ್ಟ್ ಟೀಚರ್ ತಗೊಂಡ್ರೆ ಯಾವಾಗ ಪಾಠ ಮಾಡಲ್ಲ, ಇವೆಲ್ಲ ಸಮಸ್ಯೆಗಳಿರ್ತವೆ. ಅದನ್ನೆಲ್ಲ ಬಿಟ್ಟು ಸರ್ಕಾರದ ಮಟ್ಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ಶಾಲೆಗಳಿಗೆ ಅವಕಾಶ ಕೊಟ್ಟರೆ, ಮತ್ತು ಸಾರ್ವಜನಿಕರು ಕೂಡ ಹೊರಗಡೆ ಸೇರಿಸೋದನ್ನ ಮಕ್ಕಳನ್ನ ಈಗ ಒಂದು ಸ್ಕೂಲಲ್ಲಿ ಹೋಗಿ ಹೊರಗಡೆ ಹೋಗಿ ಫೀಸ್ ಕಟ್ಟಿ ವ್ಯಾನ್ ಫೀಸ್ ಕಟ್ಟಿ ಎಲ್ಲ ವ್ಯವಸ್ಥೆನೂ ಮಾಡಿದ್ರು ಕೂಡ ಶಿಕ್ಷಣ ಕಲಿಬೇಕು ಅನ್ನೋ ಆಸಕ್ತಿ ಎಲ್ಲಿದ್ರೂ ಕಲೀಲೇ ಕಲಿತಾರೆ. ಆಗ ಈಗ ಹಿಂದೆ ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋವ್ರೆ ಟೀಚರ್ಸ್ಗಳಾಗಿರೋದು, ಲೆಕ್ಚರ್ಗಳಾಗಿರೋದು, ತಹಸೀಲ್ದಾರ್ ಆಗಿರೋದು. ಈಗ ಅವರೆಲ್ಲ ಈಗ ಮಕ್ಕಳು ಓದ್ತಿದ್ದಂಗೆ ಎಲ್ ಕೆ ಜಿ ಮಾಡಿಸ್ಬೇಕು ಅಂತಾರೆ, ಎಲ್ ಕೆ ಜಿ ಮಾಡ್ಸಕ್ಕೆ ತಗೊಂಡೋಗಿ 100,000 ರೂಪಾಯಿ ಸುರಿತಾರೆ. ಅದನ್ನೇ ಮಕ್ಕಳ ಅಭಿವೃದ್ಧಿಗೆ ಇಟ್ಕೊಂಡು ಈಗ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಗೆ ಮುಂಚೂಣಿಯಲ್ಲಿವೆ. ಆದರೂ ಕೂಡ ನಾವೇನು ಮಾಡ್ಬೇಕು ಅಂತಂದರೆ ಅದ್ರ ಜೊತೆ ನಾವು ಕೈ ಜೋಡಿಸಿದಾಗ ಸರ್ಕಾರಿ ಶಾಲೆನೂ ಅಭಿವೃದ್ಧಿ ಆಗುತ್ತೆ, ನಮ್ಮ ಮಕ್ಕಳು ಅಭಿವೃದ್ಧಿ ಆಗೋಕ್ಕೆ ಇಷ್ಟ ಆಗುತ್ತೆ. ಆಗ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಆಲೋಚನೆ ಮಾಡಿ ಸರ್ಕಾರಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿದ್ರೆ ಅನುಕೂಲ ಅಂತ ಹೇಳ್ಕೊತೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮೂರಲ್ಲಿಲ್ಲ, ಅಂದರೆ ಮುತಿಗೆಮುಂಡಿ ಹೋಗ್ಬೇಕಲ್ಲ ಭೀಮಡಿಗೆರೆ ಹೋಗ್ಬೇಕು. ಅಂದರೆ ಈಗ ಅದೊಂದು ವ್ಯವಸ್ಥೆ ಆಗ್ಬೇಕು ಸರ್ ನಮ್ಮ ಗ್ರಾಮೀಣ ಭಾಗದಲ್ಲಿ. ಇವಾಗ ಏನು ಅಂತಂದರೆ ನಮ್ಮ ಭಾಗದಲ್ಲಿ ಜಾಸ್ತಿ ಟ್ರೈಬಲ್ಸ್ ಬರ್ತಾರೆ, ಟ್ರೈಬಲ್ಸು ನಮ್ಮ SST ಹಿಂದುಳಿದ ಜನಾಂಗಗಳು ಜಾಸ್ತಿ ವಾಸ ಮಾಡ್ತಾರೆ. ಹಿಂದುಳಿದ ಜನಾಂಗಗಳು ವಾಸ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಎಲ್ಲ ಜಮೀನ್ದಾರರು, ಎಲ್ಲ ಜಮೀನು ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು. ಹಂಗಾಗಿ ಹೊರಗಡೆಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕಾದ್ರೂ ಸಮಸ್ಯೆಗಳಾಗ್ತಾಯಿದೆ ಸರ್. ಹಾಗಾಗಿ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಇಲ್ಲಿ ಒಂದು ಪ್ರಾಥಮಿಕ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಪ್ರಾಥಮಿಕ ಕೇಂದ್ರದಲ್ಲಿ ಎಲ್ಲ ಸೌಲಭ್ಯವೂ ಕೂಡ ದೊರಕಂತಾದರೆ ಆರೋಗ್ಯಕ್ಕೆ

0: ಅನುಕೂಲ ಆಗುತ್ತೆ ಸರ್. ಅಂದರೆ ಸರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೆ, ಇಲ್ಲಿ ನೈಟ್ ವ್ಯವಸ್ಥೆ ಇದ್ದರೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೋದು. ಬಟ್ ಆದರೆ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಹೆಚ್ಚು ಕಮ್ಮಿ ಸರ್ಗೂರು ಹೋಗ್ಬೇಕು ಅಂತಂದರೆ 21 ಕಿಲೋಮೀಟರ್ ಆಗುತ್ತೆ. 21 ಕಿಲೋಮೀಟ್ರ್ ಮಧ್ಯರಾತ್ರಿ ಒಂದು 12 ಗಂಟೆ 1 ಗಂಟೆ ರಾತ್ರಿ ಈ ಡಿಲಿವರಿ ಕೇಸ್ ಆಗಿರ್ಬೋದು, ಈ ಆಕ್ಸಿಡೆಂಟ್ ಕೇಸ್ ಆಗಿರ್ಬೋದು, ಮತ್ತು ಕಾಡಂಚಿನ ಭಾಗದಲ್ಲಿರೋದ್ರಿಂದ ಒಂದು ಪ್ರಾಣಿಗಳಿಂದ ಸಮಸ್ಯೆ ಆಗ್ಬೋದು. ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಆಂಬುಲೆನ್ಸ್ ಫೋನ್ ಮಾಡಬೇಕು. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಅವರು ಬರ್ಬೇಕಾದ್ರೆ 1 ಅವರ್ 2 ಅವರ್ ಬೇಕು. ಈಗ ಅವರು ಪಾಪ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರನ್ನ. ಈಗ ಕೋಟೆಯಿಂದ ಬರಬೇಕು, ಸರ್ಗೂರಿಂದ ಬರಬೇಕು, ಹತ್ತಿರದ ಪ್ರಾಥಮಿಕ ಕೇಂದ್ರಗಳು ಎಲ್ಲೂ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಅದೊಂದು ಆಂಬುಲೆನ್ಸ್ ವ್ಯವಸ್ಥೆ ಆಗಬೇಕು. ಮತ್ತು ಪ್ರಾಥಮಿಕ ಕೇಂದ್ರ ನಮ್ಮ ಭಾಗದಲ್ಲಿ ಒಂದು ಕೊಟ್ಟರೆ ಇನ್ನೂ ಅನುಕೂಲ ಅಂತ ಹೇಳ್ತೀನಿ ಸರ್. ಸಾರಿಗೆ ವ್ಯವಸ್ಥೆ ಬೇಕೇ ಬೇಕು ಸರ್. ಅಂದರೆ ಹಿಂದೆ ಸಹ ಬಸ್ಸು ಬರ್ತಿದ್ದು, ಒಂದೇ ಬಸ್ಸು, ನೈಟ್ ಬಸ್ ಮಾತ್ರ ಬರ್ತಿತ್ತು. ಇವಾಗ ಏನು, ಇತ್ತೀಚೆಗೆ ಒಂದು ಬಸ್ ಹಾಕವ್ರೆ ಬೆಳಿಗ್ಗೆ 8 ಗಂಟೆಗೆ. 8 ಗಂಟೆಗೆ ಬಸ್ ಬರೋದ್ರಿಂದ ಶಾಲಾ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮತ್ತು ಸಂಜೆ ಟೈಮಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್. ಈಗ ಒಂದೇ ಬಸ್ ಇರೋದ್ರಿಂದ ಅದು 4 ಗಂಟೆಗೆ ಬರ್ತಾನೆ. ಕೆಲವು ಸಂದರ್ಭದಲ್ಲಿ ಈಗ ಕಾಲೇಜ್ ಮಕ್ಕಳೆಲ್ಲ ಬೇಗ ಬಿಟ್ಟಿರ್ತಾರೆ. ಈಗ ಹೈಸ್ಕೂಲ್ಗೆ ಈಗ ಕೆಲವು ಸಾರಿ ನಮ್ಮ ಇಲ್ಲೆಲ್ಲೋ ಹೈಸ್ಕೂಲ್ ಇಲ್ಲ, ಈಗ ಮುತ್ಕೊಂಡಿಗೆ ಹೋಗ್ಬೇಕು. ಮುತ್ಕೊಂಡಿಗೆ ಹೋದ್ರೆ ನನ್ನ ಮಕ್ಕಳು ನಡೀತಾರಲ್ಲ ಅನ್ನೋ ಉದ್ದೇಶಕ್ಕೆ ಸರ್ಗೂರು ಸೇರಿಸ್ತಾರೆ. ಈಗ ಸರ್ಗು ಈಗ ಕಾಲೇಜು ಬೇಗ ಬಿಡುತ್ತೆ, ಕ್ಲಾಸು ಈಗ ಮಾಮೂಲಿ ಹೈಸ್ಕೂಲ್ ಹೋಗೋಂಥ ಮಕ್ಕಳು 4:30 ಗಂಟೆ ಆಗುತ್ತೆ. ಹಾಗೆ ಆ ಮಕ್ಕಳಿಗಿನ್ನು ನೈಟು 9 ಗಂಟೆಗಳು ಬಸ್ ಇಲ್ಲ. ಹಾಗೆ ಅದ್ರ ಮಧ್ಯದಲ್ಲಿ ಒಂದೆರಡು ಬಸ್ ವ್ಯವಸ್ಥೆ ಆಗಬೇಕು. ಸಾರಿಗೆ ವ್ಯವಸ್ಥೆ ಆದರೆ ಹಳ್ಳಿಲಿರೋ ಜನಗಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಮೂಲಭೂತ ಸೌಕರ್ಯಗಳು ದೊರಕಬೇಕು ಅಂತಂದರೆ ಸಹ ಬಸ್ ವ್ಯವಸ್ಥೆನೇ ಮುಖ್ಯ. ಈಗ ನಮ್ಮ ಹಳ್ಳಿಗಳ ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆ ಆದರೆ ಅನುಕೂಲ ಆಗುತ್ತೆ ಅಂತ.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಪ್ರಸ್ತುತ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಅಂದರೆ ಸರ್, ನಮ್ಮಲ್ಲಿ ಸಾಕ್ಷರತೆ ಬಗ್ಗೆ ಅಂತ ಹೇಳಿದ್ರೆ ತುಂಬ ಹಿಂದುಳಿದಿತ್ತು ಸರ್. ಈಗ ಹಿಂದೆ ಒಂದು 5 ವರ್ಷದ ಹಿಂದೆ ಹೇಳಿದ್ರೆ, ಇವಾಗ ತಕ್ಕ ಮಟ್ಟಿಗೆ ಒಂದು 50% ಮುಂದುವರೆದಿದೆ. ಅದು ನಮ್ಮ ಅನಿಸಿಕೆ 50% ಸಾಕ್ಷರತೆ ಇಲ್ಲ. ಆದರೂ ಕೂಡ 50% ಇದ್ದರೂ ಕೂಡ ನಮಗೆ ಎಜುಕೇಷನ್ ಇದೆ ಅನ್ನೋ ಮನೋಭಾವನೆ ಇಲ್ಲ. ಕನಿಷ್ಠ ಅಂದರೆ 90% ಆದರೂ ಬಂದರೆ ಶಿಕ್ಷಣ ಮತ್ತು ಅವ್ರ ಮಕ್ಕಳ ಅಭಿವೃದ್ಧಿಗೆ ಎಲ್ಲಕ್ಕೂ ಕೂಡ ಅನುಕೂಲ ಆಗುತ್ತೆ ಸರ್. ಹಾಗಾಗಿ ಸಾಕ್ಷರತೆಯ ಅವಶ್ಯಕತೆ ಇದೆ ಸರ್. ಮತ್ತು ಅದರಲ್ಲೂ ಕೂಡ ಇನ್ನೊಂದು ಹೇಳೋದಾದರೆ, ಸಾಕ್ಷರತೆ ಅಂದರೆ ಶಿಕ್ಷಣ ಮತ್ತು ಈ ಒಂದು ಸ್ವಲ್ಪ ತರಬೇತಿಗಳಾಗಬೇಕು ಸರ್. ಈಗ ಕೆಲವು ಕಡೆ ಏನಾಗ್ತದೆ, ಬಾಲ್ಯ ವಿವಾಹ ಜಾಸ್ತಿಗಳಾಗ್ತವೆ. ಈಗ ಕಾಡಂಚಿನ ಗಡಿ ಭಾಗವಾದ್ದರಿಂದ ಯಾರು ಬಂದರು, ಏನು ನೋಡ್ಕೊಳಕ್ಕಾದ್ದು, ಏನು ಮಾಡೋಕ್ಕಾದ್ದು, ಅದೇ ಮೈಂಡ್ ಸೆಟ್ ಇನ್ನೂ ಏನಿದೆ ಅಂದರೆ ಶಿಕ್ಷಣದಲ್ಲಿ ಮುಂದುವರೆದಿಲ್ಲ ಇನ್ನೂ ಜನ. ಈಗ ನಮ್ಮ ಭಾಗದಲ್ಲಿ ಒಂದು 50% ಶಿಕ್ಷಣ ಇದೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಒಂದು 90% ಆದರೂ ಹೋಗ್ಬೇಕು, ಆ ವ್ಯವಸ್ಥೆ ಆಗಬೇಕು. ಮತ್ತು ಬಾಲ್ಯ ವಿವಾಹದ ಬಗ್ಗೆ ಅರಿವು ಆಗಬೇಕು. ಮತ್ತು ಇಲಾಖೆಗಳು ಕೂಡ ಎಲ್ಲ ಇಲಾಖೆಯಿಂದ ಕೂಡ ಒಂದು ತರಬೇತಿಗಳು ನಡಿಬೇಕು ಸರ್. ಈ ಕಾಡಂಚಿನ ಗಡಿ ಭಾಗವಾಗೋದ್ರಿಂದ, ಮತ್ತು ಟ್ರೈಬಲ್ಗಳು ಜಾಸ್ತಿ, ಮತ್ತು ಹಿಂದುಳಿದ ಜನಗಳು ವಾಸ ಮಾಡ್ತಾ ಇರೋದ್ರಿಂದ ಕಾನೂನು ಅರಿವಿಲ್ಲ. ಆ ಕಾನೂನು ಅರಿವು ಆದರೆ ಆ ಸಾಕ್ಷರತೆ ಮುಂದುವರಿಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
1: ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದ್ರ ಬಗ್ಗೆ ತಿಳಿಸೋದಾದರೆ?
0: JJM ವರ್ಕು ನಡೀತಾ ಇದೆ ಸರ್. ಇನ್ನೂ ನಮ್ಮೂರಲ್ಲಿ ಇನ್ನೂ ಫೈನಲ್ ಆಗಿಲ್ಲ, ಕೆಲವು ಕಡೆ ವರ್ಕ್ ಎಲ್ಲ ಮಾಡಿದ್ದಾರೆ.

0: ಅಂದ್ರೆ ನರೇಗಾದಲ್ಲಿ ಸಹ ನರೇಗಾದಿಂದ ಹಿಂದೆ ಅನುಕೂಲ ಆಗ್ತಾ ಇತ್ತು. ನರೇಗಾ ಅಭಿವೃದ್ಧಿ ಏನಂದ್ರೆ ಸಾಲ ಕಂಪ್ಯೂಟರ್ ಸಾಲ ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಲ ಕಾಂಪೌಂಡ್ ಆಗಿರ್ಬೋದು, ಮತ್ತೆ ಆಡದ ಮೈದಾನಗಳಾಗಿರ್ಬೋದು, ಮತ್ತೆ ಕಾಂಕ್ರೀಟ್ ರಸ್ತೆ ಇರ್ಬೋದು, ಮತ್ತೆ ಚರಂಡಿ ವ್ಯವಸ್ಥೆ ಇರ್ಬೋದು, ಎಲ್ಲ ಕೂಡ ಎನ್ ಆರ್ ಜಿಯಿಂದ ಕೊಡ್ತಾ ಇದ್ರು. ಆದರೂ ಕೂಡ ಎನ್ ಆರ್ ಜಿಯಿಂದ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಜನ ಆಸಕ್ತಿ ಇಲ್ಲ. ಈಗ ನಾನು ಹೇಳಿದ್ನಲ್ಲ, ಈಗ ನಮ್ಮ ಕುಡುಗಿ ಗ್ರಾಮದಲ್ಲಿ ಸಾಲ ಅಭಿವೃದ್ಧಿ ಆಗಬೇಕು, ಮತ್ತೆ ಕಾಂಪೌಂಡ್ ಆಗಬೇಕು, ಚರಂಡಿ ವ್ಯವಸ್ಥೆ ಆಗಬೇಕು ಅಂತ. ಈಗ ನಾವು ಅರ್ಜಿ ಕೊಟ್ಟದ್ನೆಲ್ಲನೂ ಕೂಡ ಎರಡು ಮೂರು ಸಾರಿ ಪಂಚಾಯತಿಯವ್ರು ಸೇರ್ಸವ್ರೆ, ಸೇರಿಸಿದ್ರು ನರೇಗ ಕೆಲಸ ಮಾಡೋಕೆ ಮುಂದೆ ಬರಲ್ಲ ಜನ. ಯಾಕಂತ ಹೇಳಿದ್ರೆ ಜಿ ಪಿ ಎಸ್ ಸಿಸ್ಟಮ್ ಅಳವಡಿಕೆ ಆಗಿದೆ. ಮತ್ತು ನಮ್ಮಿಲ್ಲಿ ಜನಗಳು ಯಾವ ರೀತಿ ಇದ್ದಾರೆ ಅಂತೇಳಿದ್ರೆ, ಎಮ್ ಜಿ ಎನ್ ಆರ್ ಜಿ ಯೋಜನೆ ಕೆಲಸ ಮಾಡಬೇಕು ಅಂತಂದರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಈಗ ಅವ್ರ ಜಮೀನುಗಳಲ್ಲಿ ಅವ್ರು ಕೆಲಸ ಮಾಡ್ಕೋತಾರೆ, ಕೆಲಸ ಮಾಡಿದ್ರೂ ಕೂಡ ಈ ಎಮ್ ಜಿ ಎನ್ ಆರ್ ಜಿ ಯೋಜನೆಯಲ್ಲಿ ಜಿ ಪಿ ಎಸ್ ಸಿಸ್ಟಮ್ ಆಗಿಬಿಟ್ಟಿದೆ. ಈಗ ಈಗ ಬೆಳಗ್ಗೆನೂ ಎಬ್ಬೆಟ್ ಕೊಡ್ಬೇಕು, ಮತ್ತು ಜಿ ಪಿ ಎಸ್ ಮಾಡಬೇಕು, ಸಂಜೆನೂ ಮಾಡಬೇಕು. ಹಂಗಾಗಿ ಆ ಜಿ ಪಿ ಎಸ್ ಅಳವಡಿಕೆ ಇರೋದ್ರಿಂದನೇ ಕೂಡ ಸಾರ್ವಜನಿಕರು ಕುಂಠಿತ ಆಗಿದೆ. ಎನ್ ಆರ್ ಜಿ ಎನ್ ಆರ್ ಜಿ ಅಭಿವೃದ್ಧಿ ಎನ್ ಆರ್ ಜಿಯಿಂದ ಅಭಿವೃದ್ಧಿ ಕಾಣ್ಬೋದು, ಆದರೆ ಈಗ ಸ್ಟ್ರಿಕ್ಟ್ ಜಾಸ್ತಿ ಆಗ್ತಲ್ಲ, ಷರತ್ತುಗಳು ನಿಬಂಧನೆಗಳು ಜಾಸ್ತಿ ಆದ್ದರಿಂದ ಎನ್ ಆರ್ ಜಿಲಿ ತುಂಬ ಹಿಂದುಳಿತಾ ಇದೆ ಸರ್. ಆದರೂ ಕೆಲವು ಗ್ರಾಮಗಳಲ್ಲಿ ನಮ್ಮ ಇಲ್ಲಿ ಸಾರ್ವಜನಿಕ ಕೆಲಸಗಳು ಹಿಂದುಳಿತಾ ಇದ್ದಾವೆ ವಿನಃ, ಜಮೀನು ಕೆಲಸಗಳಾಗಿರ್ಬೋದು, ಬಂಡ ಹಾಕೋದಿರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಅವೆಲ್ಲ ನಿರ್ಮಾಣ ಆಗ್ತಾ ಇದ್ದಾವೆ ಹಿಂದಿಂದೇನೆ. ಮತ್ತು ಒಂದು ವರ್ಷಕ್ಕೆ ಕನಿಷ್ಠ ಅಂತಂದ್ರೂ ಒಂದು 50% ಆದರೂ ಎನ್ ಆರ್ ಜಿ ವರ್ಕ್ ನಡೀಲೇ ನಡೀತೆ, ಜಮೀನುಗಳಿಗೆ ಆಗುತ್ತೆ, ಅವ್ರ ಸ್ವಂತ ವರ್ಕ್ಗಳ ಕೆಲಸ ಆಗುತ್ತೆ. ಸಾರ್ವಜನಿಕ ಅಭಿವೃದ್ಧಿ ಹಿಂಸೆ ಆಗುತ್ತೆ ಸರ್. ಸಾರ್ವಜನಿಕ ಅಭಿವೃದ್ಧಿ ಮುಂದುವರಿಬೇಕು ಅಂತ ಹೇಳಿದ್ರೆ ಈ ಜಿ ಪಿ ಎಸ್ ಸಿಸ್ಟಮ್ ಎಲ್ಲ ಅಳವಡಿಕೆನು ಕಮ್ಮಿ ಆಗಬೇಕು, ಮತ್ತು ಷರತ್ತುಗಳು ನಿಬಂಧನೆಗಳು ಕಮ್ಮಿ ಆಗಬೇಕು, ಮತ್ತು ಎಮ್ ಜಿ ಎನ್ ಆರ್ ಜಿ ಯೋಜನೆ ಕೆಲಸ ಮಾಡ್ತು ಅಂತಂದರೆ ಕನಿಷ್ಠ ಒಂದು ತಿಂಗಳಾದರೂ ಪೇಮೆಂಟ್ ಆಗಬೇಕು. ಈ ಕೆಲವು ಸಂದರ್ಭದಲ್ಲಿ ಮೆಟೀರಿಯಲ್ ಅಮೌಂಟ್ ಎಲ್ಲ ಬಂದು 6 ತಿಂಗಳಾಗುತ್ತೆ, ವರ್ಷ ಆಗುತ್ತೆ, ಹಂಗಾಗಿ ತುಂಬ ಕುಂಠಿತ ಆಗ್ತಿದೆ ಸರ್. ಹಾಗಾಗಿ ಕೆಲಸ ಮಾಡ್ಸೋಕ್ಕೂ ಮುಂದೆ ಬರಲ್ಲ ಜನ, ಕೆಲಸ ಮಾಡೋರು ಅಂತೇವರು ಮುಂದೆ ಬರಲ್ಲ. ಇವಾಗ ಜಮೀನುಗಳಲ್ಲೆಲ್ಲ ಕೆಲಸ ಮಾಡೋ ಅಂತೇವರು 500-600 ರೂಪಾಯಿ ಕೂಲಿ ಕೊಡ್ತಾರೆ. ಈಗ ಜಮೀನು ಸಂಧ್ಯಾ ಗಂಟೆ ಕೆಲಸ ಮಾಡ್ಕೊಬಂದು ಅಲ್ಲೇ ಊಟ ತಿಂಡಿ ಮಾಡ್ಕೊಂಡು 500 ರೂಪಾಯಿ ಕೂಲಿ ಇಸ್ಕೊಬರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಜನ ಇರ್ತಾರೆ. ಅದು ಎನ್ ಆರ್ ಜಿ ಅಮೌಂಟ್ ಜಾಸ್ತಿ ಆಗಬೇಕು, ಮತ್ತು ಬಿಲ್ಗಳು ಬೇಗ ಆಗೋಂಥ ಕೆಲಸಗಳಾಗಬೇಕು ಸರ್. ಅಂದರೆ ಸರ್, ನಮ್ಮಲ್ಲಿ ನಾನು ಹೇಳಿದ್ನಲ್ಲ, ಈಗ ವೈಯಕ್ತಿಕವಾಗಿ ಕೊಟ್ಟಿಗೆಗಳಾಗಿವೆ, ಕೆಲವು ಕೊಡುಗೆಗಳಾಗಿದ್ದಾವೆ, ಮತ್ತು ಕೃಷಿ ಹೊಂಡಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ನೀರು ಕಾಲುವೆಗಳಾಗಿವೆ. ಈ ವೈಯಕ್ತಿಕ ಕೆಲಸಗಳಲ್ಲಿ ಕುಂಠಿತ ಇಲ್ಲ ಸರ್. ಈಗ ರಸ್ತೆ ಬೇಕು, ಜಮೀನಿಗೆ ರಸ್ತೆಗಳಿಗೆ ಹೋಗ್ಬೇಕು ಅಂತಂದರೆ ರಸ್ತೆ ಸಾರ್ವಜನಿಕ ಕೆಲಸ ಆಗುತ್ತೆ ಸರ್. ಹಾಗಾಗಿ ಸಾರ್ವಜನಿಕ ರಸ್ತೆಗಳಿಗೆ ಅನುಕೂಲ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ರಸ್ತೆಗಳಿಗೆ ಹೆಚ್ಚು ಅಭಿವೃದ್ಧಿ ಕೊಡಬೇಕು. ಮತ್ತು ಸಿಮೆಂಟ್ ವರ್ಕ್ಗಳು, ಈಗ ಎಲ್ಲ ಅನುದಾನಗಳು ಬರಬೇಕು ಅಂತಂದರೆ ಈಗ ಸಾಲ ಅಭಿವೃದ್ಧಿ ಅನ್ಕೊಳ್ಳಿ, ಈಗ ಫೀಲ್ಡ್ ಆಗಬೇಕು ಅಂತಂದರೆ ಸಿಮೆಂಟ್ ವರ್ಕ್ ಬೇಕೇ ಬೇಕು. ಸಿಮೆಂಟ್ ವರ್ಕು 90%ಅಲ್�ಲಿ ಪೆಂಡಿಂಗ್ ಮಾಡ್ಬಿಟ್ಟವ್ರೆ. ಈಗ 60-40 ಮಾಡ್ತೀರಿ ಎಮ್ ಜಿ ಎನ್ ಆರ್ ಜಿ ಯೋಜನೆಯಲ್ಲಿ, 60-40 ಈಗ ಅದರಲ್ಲೂ ಕಮ್ಮಿ ಆಗ್ಬಿಟ್ಟಿದೆ ಸರ್. ಈಗ ಮಣ್ಣು ವರ್ಕ್ ಎಷ್ಟು, ಸಿಮೆಂಟ್ ವರ್ಕ್ ಇಷ್ಟು ಆಗಬೇಕು ಅಂತಂದು ಟಾರ್ಗೆಟ್ ಕೊಡ್ಬಿಟ್ಟಿದ್ದಾರೆ. ಆ ಟಾರ್ಗೆಟಲ್ಲಿ ರೈತರಿಗೆ ಅನುದಾನ ದೊರಕ್ತಾ ಇಲ್ಲ. ಈಗ ರೈತರ ಜಮೀನುಗಳಲ್ಲಿ ಜಮೀನುಗಳ ಕೆಲಸ ಮಾಡೋ ಅಂತೇವು, ಮತ್ತು ಜಮೀನಿಗೆ ರಸ್ತೆಗಳು ಹೋಗ್ಬೇಕು ಅಂತಂದರೆ ಅವೆಲ್ಲ ಮಣ್ಣು ವರ್ಕ್ಗಳು. ಈಗ ಅದನ್ನೇ ಕಮ್ಮಿ ಮಾಡಿಬಿಟ್ರೆ ಈ ರೈತರು ಎಲ್ಲಿ ಮುಂದುವರಿಕಾಗುತ್ತೆ? ಈಗ ರೈತರು ರೈತ ಮುಂದುವರಿಬೇಕಾದ್ರೆ ಇವೆಲ್ಲ ಅನುಕೂಲ ಆಗಲೇಬೇಕು. ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ರೈತರಿಗೆ ಕೊಡಬೇಕು ಸರ್. ಮತ್ತು ಸಸಿಗಳು ನೆಡೋದಿರ್ಬೋದು, ಮತ್ತು ಸಸಿಗಳು ನೆಡೋದ್ರಿಂದ ಪರಿಸರ ಅಭಿವೃದ್ಧಿ ಆಗುತ್ತೆ, ಮತ್ತು ನೀರ್ಗಾಲುವೆಗಳು, ಅವಕ್ಕೆಲ್ಲ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಸಾರ್ವಜನಿಕ ಅನುಕೂಲ ಆಗುತ್ತದೆ.
1: ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಬೇಕು, ಅದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ಅಭಿವೃದ್ಧಿ ಹಿಂದೆ ಇದ್ದದಕ್ಕೂ ಇವಾಗಲೂ ಪರವಾನೇ ಇಲ್ಲ, ಬಟ್ ಆದರೂ ಕೂಡ ಇನ್ನೂ ಮುಂದೆ ಅಭಿವೃದ್ಧಿ ಆಗಬೇಕು ಅಂತಂದರೆ ಕಾಡಂಚಿನ ಭಾಗವಾದ್ದರಿಂದ ಇನ್ನೂ ತುಂಬ ಹಿಂದುಳಿದಿದೆ. ಹಾಗಾಗಿ ಅಭಿವೃದ್ಧಿ ಆಗಬೇಕಾಗಿರೋಂಥದ್ದು ಈಗ ರಸ್ತೆ ಅಭಿವೃದ್ಧಿ ಆಗಬೇಕು ಮೊದಲನೇದು, ಪುನಃ ಎರಡನೇದು ಬಂತು ಚರಂಡಿ ನಿರ್ಮಾಣಗಳಾಗಬೇಕು, ಮತ್ತು ಕಾಂಕ್ರೀಟ್ ರಸ್ತೆಗಳಾಗಬೇಕು, ಮತ್ತು ಶಾಲೆ ಕಾಂಪೌಂಡು ಶಾಲೆ ಅಭಿವೃದ್ಧಿ ಆಗಬೇಕು. ಮತ್ತು ಗ್ರಾಮ ಇನ್ನೂ ಹಲವಾರು ಸಮಸ್ಯೆಗಳಿದೆ ಸರ್. ಪ್ರತಿಯೊಂದು ಈಗ ಎಮ್ ಜಿ ಎನ್ ಆರ್ ಜಿ ಯೋಜನೆ ಕೆಲಸಗಳಾಗಬೇಕು, ಮತ್ತು ರಸ್ತೆಗಳಾಗಬೇಕು, ಸುಮಾರು ಎಲ್ಲ ರಸ್ತೆಗಳಲ್ಲೇ ಕುಂಠಿತ ಆಗಿದೆ ಸರ್. ಈ ಜಮೀನಿಗೆ ಹೋಗೋ ರಸ್ತೆಗಳೆಲ್ಲ ಆಗಬೇಕು, ಮತ್ತು ನಾನು ಹೇಳಿದ ಸೋಲಾರ್ ವ್ಯವಸ್ಥೆ ಆಗಬೇಕು, ಆ ರೀತಿಯ ವ್ಯವಸ್ಥೆ ಎಲ್ಲ ಆದರೆ ಇನ್ನೂ ಅನುಕೂಲ ಆಗುತ್ತೆ ಸರ್.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಸರ್, ನಮಗೂ ಕೂಡ ಸಾಲ ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋದರಲ್ಲಿ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತೀವಿ ಸರ್. ಮತ್ತು ಗ್ರಾಮಸ್ಥರು ಕೂಡ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೂ ಅರಿವಿರುತ್ತೆ, ಅದ್ರ ಬಿಟ್ಟು ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರೆ, ಮತ್ತು ಯುವಕರು ಭಾಗವಹಿಸ್ತಾರೆ. ಅಂದರೆ ಇಲಾಖೆಗಳು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ಯುವಕರು ಮತ್ತು ಗ್ರಾಮಸ್ಥರು ಸಾರ್ವಜನಿಕರು ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ

0: ಒಂದಕ್ಕೆ ಅವಕಾಶ ಆಗುತ್ತೆ ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳೋವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ?
0: ಜನಧ್ವನಿ ಅನ್ನೋದು ಸರ್ ಎಲ್ಲಕ್ಕೂ ಧ್ವನಿಯನ್ನು ನೀಡೋಂಥದ್ದು ಒಂದು ಸ್ಕೀಮ್ ಅನ್ಕೋತೀನಿ ನಾನು. ಅದೇ ಅದೊಂದು ಜನಧ್ವನಿ ಅಂತಂದರೆ ನಾನು ಹಲವಾರು ಬಾರಿ ಇದನ್ನು ಸೇರಿ ಒಂದು 4-5 ಬಾರಿ ಜನಧ್ವನಿಯಲ್ಲಿ ನಾನು ಪ್ರಚಾರ ಮಾಡಿದ್ದೀನಿ. ಬಟ್ ಆದರೂ ಕೂಡ ಈ ಅಭಿವೃದ್ಧಿಗಳಾಗಬೇಕು ಮತ್ತು ಕಾನೂನು ಅರಿವು ಮೂಡಬೇಕು ಮತ್ತು ಸಾರ್ವಜನಿಕರಿಗೆ ಸಮಸ್ಯೆಗಳು ತಲುಪಬೇಕು ಮತ್ತು ಅಧಿಕಾರಿಗಳು ತಲುಪಬೇಕು ಅಂತಂದರೆ ಇದು ಒಂದು ಉತ್ತಮ ಕೆಲಸ ಅನ್ಕೋತೀನಿ ಸರ್. ಆದರೆ ಈ ರೀತಿ ಕೆಲಸಗಳಲ್ಲಿ ನಾವು ಸ್ಪಂದಿಸ್ರೆ ಜಾಸ್ತಿ, ಇನ್ನು ಗ್ರಾಮ ಅಭಿವೃದ್ಧಿ ಆಗಿರ್ಬೋದು, ಶಿಕ್ಷಣದ ಬಗ್ಗೆ ಎಲ್ಲ ಕಡೆಯಲ್ಲೂ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ತಾಲೂಕಿನ ಜನತೆಗೆ ಅಂತಂದರೆ ಸರ್ ಈಗ ಜನಧ್ವನಿಯಲ್ಲಿ ಎಲ್ಲರೂ ಕೂಡ ಈಗ ತಮ್ಮ ಗ್ರಾಮಗಳ ಈಗ ಗ್ರಾಮಗಳಿಗೆ ಬಂದು ಸಮಸ್ಯೆಗಳನ್ನ ಆಲಿಸೋದ್ರ ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮ ತಾಲೂಕಿನ ಎಲ್ಲ ಜನತೆಯನ್ನು ಕೂಡ ವಿವೇಕಾನಂದ ಇದೊಂದು ಯೂತ್ ಮೂವ್ಮೆಂಟಿಗೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಾಗಲಿ ಮತ್ತು ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಾಗಲಿ ಈ ಥರ ಸಮಸ್ಯೆಗಳನ್ನ ಇದ್ರನ್ನ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಂಡು ಮತ್ತು ಈಗ ಹೇಳ್ಬೇಕು ಅಂತಂದರೆ ಶಿಕ್ಷಣ ಕೊರತೆ ಇರ್ತದೆ, ಎಲ್ಲ ತಾಲೂಕಲ್ಲೇ ಶಿಕ್ಷಣ ಕೊರತೆ ಇದೆ. ಹಾಗಾಗಿ ನಮ್ಮ ಅಣೆಪಟ್ಟಿ ಬಂದ್ಬಿಟ್ಟಿದೆ ಸರ್ ಹಿಂದೆ, ಹಿಂದುಳಿದ ತಾಲೂಕು ಅಂತ. ಆ ಹಿಂದುಳಿದ ತಾಲೂಕಿನ ಅಣೆಪಟ್ಟಿಯನ್ನು ಅಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಜನತೆ ಹೆಚ್ಚಿನದಾಗಿ ಶಿಕ್ಷಣವನ್ನು ಹೊಂದಬೇಕು. ಈಗ ಅನುದಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಕ್ಷಣವನ್ನು ಕೊಡಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತು ಎಲ್ಲ ಗ್ರಾಮಗಳಲ್ಲೂ ನಮ್ಮ ಸರಗು ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಗೌರ್ಮೆಂಟ್ ಶಾಲೆಗಳು ಉಳಿಬೇಕು, ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ಬೇಕು, ಮತ್ತು ಗೌರ್ಮೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ರೆ ನಮ್ಮ ಸರಗು ತಾಲೂಕಿನ ಹಿಂದುಳಿದ ತಾಲೂಕನ್ನು ಅಣಪಟ್ಟಿ ನಡೆಸ್ಬೋದು ಅಂತ ನಾನು ಎಲ್ಲ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ಕೋತೀನಿ ಸರ್.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ವೆಲ್ಕಮ್.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50.
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ನಿವಾಸಿಗರಾದ ಶ್ರೀಯುತ ಗೋವಿಂದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
6: ಮರುಪ್ರಸಾರ ಸಂಜೆ 6:30
5: ನಿಮಿಷಕ್ಕೆ
6: ನಿಮ್ಮ

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.
1: ಕಸ್ತೂರಿ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿ ವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಇನ್ನೂ ಒಂದು ಬಹಳ ಜನ ಕೇಳ್ತಾರೆ ನನ್ನ ಪ್ರಶ್ನೆ, ಸರ್ ಯಾವ ವಯಸ್ಸಿನವರು ವರ್ಣ ಶಾಸನ ಬರೀಬಹುದು? ನಮ್ಮ ವಿಲ್ಗಳಲ್ಲಿ ಇನ್ವೇರಿಯಬಲಿ ಎಲ್ಲ ಒಂದೊಂದು ಎಕ್ಸೆಪ್ಷನ್ ಇರ್ಬೋದಪ್ಪ, 100, 1,000, 2,000 ಈ ಥರ ಇದ್ರೂ ಇರಬಹುದೇನೋ. ಒಂದು ವಯಸ್ಸು ದಾಟಿದವರೇ ವಿಲ್ ಬರೀತಾರೆ. ಅಂದರೆ ಒಂದು ವಯಸ್ಸು ಜೀವನದಲ್ಲಿ ಯಾವುದೋ ಒಂದು ಹಂತ ದಾಟಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿ ಬಗ್ಗೆ ಅವ್ರಿಗೇನು ಹೆಚ್ಚು ಯೋಚನೆ ಇಲ್ಲ, ನನ್ನ ಕಾಲಾನಂತರ ಹೆಂಗೆ ಹೋಗಬೇಕು ಅನ್ನೋದು ಯೋಚನೆ ಬರುತ್ತೆ. ಆ ವಯಸ್ಸಲ್ಲಿ ದಟ್ ಮೇ ಬಿ 40, ದಟ್ ಮೇ ಬಿ 50, ದಟ್ ಮೇ ಬಿ 60, ದಟ್ ಮೇ ಬಿ 80 ಆಲ್ಸೋ, 80 ವಿಲ್ ಮಾಡದೇ ಇರೋರು ಇದ್ದಾರೆ. ಎಷ್ಟು ಜನ ನನ್ನ ಹತ್ರ ಬರ್ತಾರೆ, ಮಾಡೇ ಬಿಡ್ಬೇಕಾ ಸರ್ ಈಗ ನಾನು ಹಂಗಾದ್ರೆ ಅಂತಾರೆ. ಆವಾಗ ಅಂಥ ವಿಲ್ಲಲ್ಲಿ ಏನು ಬರ್ತೀವಿ ಗೊತ್ತೆ? ಜೀವನವು ನಶ್ವರ, ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ತ್ರೋಟ್ಟೆ. ಜೀವನವು ನಶ್ವರ ಅಲ್ವಾ, ನನ್ನ ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ. ಇವತ್ತಿನ ನಾಳೆ ನನ್ನ ಲೈಫು, ನಾಳೆ ಇದಕ್ಕೆ ಬೋನಸ್ಸು ಗೊತ್ತಿಲ್ಲ ಅಲ್ವಾ. ನನ್ನ ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿರುವ ನಾನು ಅಷ್ಟಾದರೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಈಗಲಾದ್ರೂ ನನ್ನ ಪ್ರಾಪರ್ಟಿ ನನ್ನ ಕಾಲ ನಂತರ ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ ಇರಾದೆಯಿಂದ. ಆ ವಾಕ್ಯಕ್ಕೆ ಇದು ಪ್ರಿಯಾಂಬಲ್, ಹಿಂದೆ ಪ್ರೆಲ್ಯೂಡ್ ಅಲ್ವಾ. ಜೀವನವು ನಶ್ವರ, ಜೀವಿತ ಕಾಲವು ದಿನೇ ದಿನೇ ಮುಗಿಯುತ್ತಾ ಬಂದಿದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿರುವ ನಾನು ಈಗ ಮಾಡ್ತಾ ಇದ್ದೀನಿ. ಸೊ ಏಜ್ಗೆ ಅಲ್ಲೇನು ಇಲ್ಲ, 18 ತುಂಬಿದ್ರೆ ಸಾಕು, 80 ಬರೀದೇ ಇರ್ಬೋದು. ನಾವು ಯು ಕಾಂಟ್ ಕಂಪೇರ್ ಎನಿಬಡಿ. ನಿನ್ನ ಇಚ್ಛೆ ಅಲ್ವೇನ್ರಿ, ಬೇಕಾದ ಬರೀರಿ, ಬೇಡ್ರಿ ಬಿಡ್ರಿ. ಆ ದೃಷ್ಟಿಯಿಂದ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ ಬೈ ಎ ಪರ್ಸನ್ ಹೂ ಹ್ಯಾಸ್ ರೀಚ್ಡ್ ಸಮ್ ಆಪ್ಟಿಮಮ್ ಏಜ್. ನಾನು ಏಜ್ ಏನು ಹೇಳೋಕ್ಕಾಗಲ್ಲ. 18 ತುಂಬಿದೆ ಅವರು, 80 ತುಂಬಿದೆ ಸರ್ ಬರ್ದಿಲ್ವಲ್ಲ, ಅವ್ನು ಬರೆದಿದ್ರು ನಾನೇನು ಮಾಡೋಕ್ಕಾಗಲ್ಲಪ್ಪ. ಅದರಿಂದ ವಯಸ್ಸಿನ ಸ್ಟಿಪ್ಯುಲೇಷನ್ ಏನು ಇಲ್ಲ ಅದರಲ್ಲಿ. ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ಲೆವೆಲಲ್ಲಿ. ಕೆಲವು ಸಾರಿ ಆ ವಿಲ್ ಬರ್ಸೋ ಹೊತ್ತಿಗೆ ಅವನೇನು ಮಾಡ್ತಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗದೇ ಇರುವಂತೆ ಇರ್ತಾರೆ. ನಾನು ನೋಡಿದ್ದೀನಿ ನನ್ನ ಜೀವನದಲ್ಲಿ, ಈಚಿನ ಮಾತಲ್ಲ, ತುಂಬ ಹಳೆ ಮಾತು. ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದರು, ಕಾರಲ್ಲೇ ಕೂರಿಸ್ಕೊಂಡಿದ್ರು, ಮೊದಲೇ ಎಲ್ಲ ಸೂಚನೆ ಕೊಟ್ಟಿದ್ದು ಸತ್ಯ, ಬರೆದಿದ್ದು ಸತ್ಯ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹಾಜರು ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಸ್ಬೇಕಲ್ಲ, ಮೆಟ್ಲು ಹತ್ತೋಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಕಾರಲ್ಲೇ ಕೂತ್ಕೊಂಡಿದ್ರು. ನಾನೇ ಹೋಗಿ ಸಬ್ ರಿಜಿಸ್ಟ್ರಾರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಸ್ವಾಮಿ ಇವ್ರನ್ನ ಮೊದಲಿಂದ ನೋಡಿದ್ದೀನಿ, ನಮ್ಮ ಹಿಂದಿನ ಕ್ಲೈಂಟು, ಅವ್ರ ಸೂಚನೆ ಮೇರೆಗೆ ನಾನು ವಿಲ್ಲು ತಯಾರು ಮಾಡಿದ್ದೀನಿ, ಇವತ್ತು ಇಲ್ಲಿಗೆ ಬಂದಿದ್ದಾರೆ ರಿಜಿಸ್ಟರ್ ಮಾಡಿಸೋಕ್ಕೆ, ಮೆಟ್ಲು ಹತ್ತೋಕ್ಕೂ ಆಗೋಲ್ಲ, ವಿಶೇಷವಾದ ಅರ್ಜಿ ಕೊಡ್ರಿ, ಮನೆಗೆ ಬೇಕಾದ್ರೂ ಕರ್ಕೊಂಡೋಗ್ರಿ, ಮನೆಗೆ ಬಂದು ರಿಜಿಸ್ಟರ್ ಮಾಡ್ತೀವಿ ಅಂತಂದು. ಅಲ್ಲ, ಇಲ್ಲಿಗೆ ಬಂದುಬಿಟ್ಟಿದ್ದಾರೆ, ಪ್ಯೂನ ಕಳಿಸಿದ್ರೆ ತೊಗೋಬಹುದು ಹೆಬ್ಬೆಟ್ಟು, ಅವ್ರ ಸಮ್ಮತಿ ತೊಗೋಬಹುದು, ಪ್ಯೂನ ಕಳಿಸ್ಕೊಟ್ಟು ಅಕಾಂಪ್ಲೇಟ್. ಇನ್ನೂ ಬೆಡ್ ರಿಡನ್ ಇರ್ಬೋದು, ಅಲ್ಲಾಡೋಕ್ಕೆ ಆಗದೇ ಇಲ್ಲ, ಅಂದ್ರೆ ಮಾತು ಗೀತಾಡ್ತಾನೆ. ಈ ಓರಿಯೆಂಟೇಷನ್ ಅಷ್ಟು ಪ್ಲೇಸ್ ಅಂಡ್ ಟೈಮ್ ಅಂತೀವಿ. ಈಗ ಇಲ್ಲಿದ್ದೀರಲ್ವನ್ರೆ ನೀವು, ಯಾವ ಊರಲ್ಲಿದ್ದೀರಿ ಅಂದರೆ ಮೈಸೂರಲ್ಲಿದ್ದೀನಿ ಅಂತೀವಿ. ಎಷ್ಟೊತ್ತು ಈಗ ಅಂದರೆ ಬೆಳಗ್ಗೆ 11 ಅಂತೀವಿ. ಸೊ ನಿಮ್ಮ ಮೈಂಡು ಈಸ್ ಓರಿಯೆಂಟೆಡ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್. ಹಾಸ್ಪಿಟಲ್

ಅಲ್ಲಿ ಮಲಗಿರೋರಿಗೆ ಆ ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್ ಇರೋದೇ ಇಲ್ಲ. ಎಷ್ಟೋ ಸರಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಎಷ್ಟೋ ಸರಿ ಇಲ್ಲಿ ಬರೆಸುವಾಗ ಆ ಡಾಕ್ಟ್ರನ್ನ ಕರಿತೀನಿ, ಸರ್ ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್ ಇದೆಯಾ ಇವನು ಮನಸ್ಸಲ್ಲಿ ಹೇಳಿ ಅಂತೀನಿ. ಅವ್ರು ಪ್ರಶ್ನೆಗಳು ಹಾಕ್ತಾರೆ ಅವನಿಗೆ, ಇಲ್ಲಿದ್ಯಾ ಆಸ್ಪತ್ರೆ ಇದ್ದಿ, ಯಾಕಕ್ಕೆ ಬಂದು ಆಸ್ಪತ್ರೆಗೆ ಇವ್ರ್ಯಾರು ಗೊತ್ತಾ ಲಾಯರ್ ಯಾವಾಗಿಂದ ಗೊತ್ತು? ನನ್ನ ಮೊದಲಿಂದ ಗೊತ್ತು. ಇವತ್ತ್ಯಾಕೆ ಲಾಯರ್ ಇಲ್ಲಿ ಕರೆದೆ? ಅವ್ರೇನು ಟ್ರೀಟ್ಮೆಂಟ್ ಕೊಡ್ತಾರೋ? ಇಲ್ಲ ಸರ್ ವಿಲ್ ಬರೆಸ್ಬೇಕು ಅಂತ. ಏನು ವಿಲ್ಲಲ್ಲಿ ಏನು ಮಾಡಬೇಕು ಅಂತಿದ್ಯಾ? ನನ್ನ ತಂಗಿಗೆ ಕೊಟ್ಬಿಡ್ಬೇಕು ಅಂತೆ. ಇಷ್ಟು ವಿಷಯ ಡಾಕ್ಟರ್ ಪ್ರಶ್ನೆಗಳನ್ನು ಹಾಕಿ ಡಾಕ್ಟರ್ ಸರ್ಟಿಫೈ ಮಾಡ್ತಾನೆ. ಪುಟ್ ಜನರಲ್ ಕ್ವಶನ್ಸ್ ಟು ದಿಸ್ ಪೇಷಂಟ್, ದೇರ್ ಇಸ್ ಓರಿಯೆಂಟೇಷನ್ ಆಫ್ ಮೈಂಡ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್, ಶೀ ಈಸ್ ಕಾಂಪಿಟೆಂಟ್ ಟು ಎಕ್ಸಿಕ್ಯೂಟ್ ಎ ವಿಲ್. ಹಾಸ್ಪಿಟ್ಲಲ್ಲೂ ಸೈನ್ ತೊಗೊಂಡಿದ್ದೀನಿ ವಿಲ್ಗೆ. ಅವ್ರು ಸೂಚನೆ ಕೊಟ್ಟಿದ್ದು ಹೌದು, ಆ ಪ್ರಕಾರ ಬರೆದಿದ್ದು ಹೌದು, ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ ಅವ್ರ ಬುದ್ಧಿಶಕ್ತಿ ಯಾವ ಲೆವೆಲಲ್ಲಿ ಇತ್ತು ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನು ನಾನು ಹೇಳಿದ್ದು ಓರಿಯೆಂಟೇಷನ್ ಟುವರ್ಡ್ಸ್ ಪ್ಲೇಸ್ ಅಂಡ್ ಟೈಮ್ ಅಂತ. ಈ ಥರ ಬರೆದಂಥ ವಿಲ್ಲನ್ನು ಅಥವಾ ಬರೆಸಿದ ವಿಲ್ಲನ್ನು ಎರಡು ಪದ ಬಂದು. ನಾನು ಲಾಯರ್ ಆದ್ರಿಂದ ಬರೆದಂಥ ಅಂತ ಇದ್ದೆ ಅಂದರೆ ಬಂದು ನನ್ನ ಹತ್ರ ಬರೆಸ್ತಾರೆ ಅಂತ ಕಾರಣಕ್ಕೆ ನೀವೇ ಬರೀಬೋದು. ಇದಕ್ಕೇನು ಲಾಯರೇ ಬರ್ಕೊಡ್ಬೇಕು ಅಂತ ಏನೂ ಇಲ್ಲ. ತುಂಬ ಹಿರಿಯರು, ದೊಡ್ಡ ದೊಡ್ಡವರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಅವರೇ ಪೂರ್ತಿ ಒಕ್ಕಣೆ ಬರೆದಿದ್ದಾರೆ ಬಿಲ್ಗಳು. ಕೊನೆಯಲ್ಲಿ ಬರೀತಾರೆ ಸ್ವಹಸ್ತ, ಅಂದರೆ ನಾನೇ ಬರೆದಿದ್ದೀನಿ, ಇದಕ್ಕೆ ಯಾರ್ದೇನೂ ಬೇಕಾಗೇ ಇಲ್ಲ. ಬೇರೆ ಸೇಲ್ ಡೀಡ್ಗಾದರೆ ಯಾರು ಲಾಯರ್ ಕನ್ಫರ್ಮ್ ಮಾಡಬೇಕು, ಪತ್ರ ಬರಹಗಾರ ಕನ್ಫರ್ಮ್ ಮಾಡಬೇಕು ಬೋಗಿ ಪತ್ರಕ್ಕೆ. ಆ ಥರ ಈ ವಿಲ್ಗೆ ಇಂಥವ್ರು ಕನ್ಫರ್ಮ್ ಮಾಡಬೇಕು ಅಂತ ಅವ್ರ ಅಡ್ವೈಸ್ ಮೇಲೆ ಬರೀತು. ಅವೆಲ್ಲ ಏನೂ ಬೇಕಾಗಿಲ್ಲ, ನಿಮ್ಮ ಮನಸ್ಸಲ್ಲಿ ಏನು ಬಂತು ಅದನ್ನು ಬರ್ಕೊಂಡು ಹೋಗ್ತೀರಿ, ನೀವೇ ಸ್ವಹಸ್ತ ಅಂತ ಸೈನು ಹಾಕ್ತೀರಿ, ವಿಲ್ಗೂ ಸೈನ್ ಹಾಕ್ತೀರಿ. ನೀವ್ಯಾರನ್ನು ಕೇಳಲೇಬೇಕಾಗಿಲ್ಲ, ರೆಡಿ ಮಾಡಿದ್ದೀರಿ. ಈ ಥರ ರೆಡಿ ಮಾಡ್ತಕ್ಕಂಥ ವಿಲ್ಲು ಸ್ಟ್ಯಾಂಪ್ ಪೇಪರ್ ಮೇಲೆ ಇರಬೇಕಾ, ಪ್ಲೇನ್ ಪೇಪರ್ ಮೇಲೆ ಇದ್ದರೆ ಸಾಕಾ? ಆಗಲೇ ನಿಮ್ಗೆ ಹೇಳಿದೆ ನಾನು, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ, ಮೂರು ಪದಗಳು ಬಳಸಿದೆ. ನಮ್ಮ ಮಾಸ್ಟರ್ ಹೇಳ್ತಾ ಇದ್ದರು 71ನೇ ಇಸ್ವಿಯಲ್ಲಿ ಕಾಲೇಜಲ್ಲಿ ನಾನು ಓದೋವಾಗ ಹೇಳ್ತಾ ಇದ್ರು, ನೋ ಸ್ಟ್ಯಾಂಪ್ ಡ್ಯೂಟಿ, ಸ್ಟ್ಯಾಂಪ್ ಪೇಪರೇ ಬೇಕಾಗಿಲ್ಲ. ಪಾಯಿಂಟ್ ನಂಬರ್ 3 ಮುಗಿದೋಯ್ತಲ್ಲ ಅಲ್ಲಿಗೆ. ಪ್ಲೇನ್ ಪೇಪರ್ ಮೇಲೆ ಬರೀರಿ, ಇದರ ಶೀಟ್ ಕೊಡ್ತಾರಲ್ಲಪ್ಪ ಗ್ರೀನ್ ಶೀಟ್ ಅಂತ, ಸ್ವಲ್ಪ ದಪ್ಪಕ್ಕಿರುತ್ತೆ ಪೇಪರು, ದೀರ್ಘಕಾಲ ಚೆನ್ನಾಗಿರುತ್ತೆ. ಈಚೆಗೆಲ್ಲ ಡಾಕ್ಯುಮೆಂಟ್ ಶೀಟ್ಸ್ ಅಂತ ಬರುತ್ತೆ, 2 ರೂಪಾಯಿ ಒಂದು ಶೀಟ್ಗೆ. ಒಂದೇ ಮಗಳಿಗೆ ಬೇಕಾದ್ರೂ ಬರೀಬೋದು, ಹಿಂದೆ ತಿರುಗಿಸಿ ಕೂಡ ಬರೀಬೋದು. ಬೆಳ್ಳಗಿದೆ ಹಾಲ್ಕಾಗದ, ಹಾಲ್ಕಾಗದ ಅಂತ ಇದ್ವು ನಾವು ಚಿಕ್ಕವರಿದ್ದಾಗ. ವೈಟ್ ಪೇಪರ್ ಅನ್ನಕ್ಕೆ ಸ್ಕೂಲ್ನಲ್ಲಿ ಹಾಲ್ಕಾಗದ, ಹಾಲಿನ ಬಣ್ಣ ಇತ್ತಲ್ಲ ಅದು, ಈಗಲೂ ಅದೇ ಥರ ಹಾಲ್ಕಾಗದ ಅದು. ಆ ಹಾಲ್ಕಾಗದ ಮೇಲೆ ಬರೀಬೋದು. ಸೊ ಸ್ಟ್ಯಾಂಪ್ ಪೇಪರ್ ಇಸ್ ನಾಟ್ ರಿಕ್ವೈರ್ಡ್. ಸ್ಟ್ಯಾಂಪ್ ಪೇಪರ್ ಬೇಡ ಅಂದಾಗ ರಿಜಿಸ್ಟ್ರೇಷನು ಈಸ್ ಆಪ್ಷನಲ್. 3 ರಿಕ್ವೈರ್ಮೆಂಟ್ ಹೇಳಿದ್ದೆ ಅಲ್ಲ, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ ಅಂತ. ಸ್ಟ್ಯಾಂಪ್ ಡ್ಯೂಟಿ ಬಿಟ್ಬಿಟ್ಟೆ, ಮುಗೀತು ಕತೆ. ಇವಾಗ ರಿಜಿಸ್ಟ್ರೇಷನ್ ಇಟ್ ಈಸ್ ಆಪ್ಷನಲ್, ಬೇಕೇ ಬೇಕಾ? ಬೇಕಾದರೂ ಬೇಕು, ಬೇಡಾದರೆ ಬೇಡ, ನಿನ್ನ ಖುಷಿ. ನೀನು ಮಾಡಿಸಿದ್ರೆ ಮಾಡಿಸು, ಮಾಡಿಸ್ಲೇ ಇಲ್ವಲ್ಲ ಸರ್ ಏನು ಮಾಡಲಿ? ಏನೂ ತೊಂದರೆ ಇಲ್ಲಪ್ಪ ಬಿಡಯ್ಯ. ಇನ್ನು ಬೇರೆ ರಿಕ್ವೈರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ದರೆ ರಿಜಿಸ್ಟ್ರೇಷನ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ಆಪ್ಷನಲ್. ಹಾಗಿದ್ರೆ ಈ ರಿಜಿಸ್ಟ್ರೇಷನ್ ಮಾಡಿಸ್ತಾರಲ್ಲ ಏನು ಪ್ರಯೋಜನ? ಬರ್ದಿದ್ದು ನಮ್ಮಲ್ಲಿ ಇಟ್ಕೋಬೋದು ನಾನು. ಅದು ಬೆಳಕಿಗೆ ಬಂತು, ನಾ ಬರೆದಿದ್ದು ಅವತ್ತೇ ಬೆಳಕಿಗೆ ಬಂದಿದ್ದಕ್ಕೆ ಈ ಪದ ಬಳಸ್ತೀವಿ ನಾವು. ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ, ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ಅದರಿಂದಲೇ ಪ್ರೂವ್ ಆಗೋಲ್ಲ ರಿಜಿಸ್ಟರ್ ವಿಲ್ಲು, ರಿಜಿಸ್ಟರ್ ವಿಲ್ಲು ಅಂದ್ರೆ ನೀವು ಇರಲಿ ಬಿಡಯ್ಯ, ವಿಲ್ಲು ವಿಲ್ಲೇ. ಆ ವಿಲ್ ನೀನೇನು ಪುರಾವೆ ಮಾಡಬೇಕು ಮಾಡಲೇಬೇಕು. ನೀನು ರಿಜಿಸ್ಟರ್ ಮಾಡಿಸ್ಬಿಟ್ಟಿದೆ ಸರ್ ಏಕದ್ದು ಮುಚ್ಚಿ ಮಾಡ್ಕೊಂಡು ಬರ್ತಾರೆ ಅದಕ್ಕೇನಂತೆ ಅಲ್ವೇ? ಏನು ಗೊತ್ತಿಲ್ಲದೆ ಇದ್ದವನು ಹಿಡ್ಕೊಂಡು ಹೋಗಿ ಒತ್ತು ಒತ್ತು ಕರೆಕ್ಟಾಗೈತೆ ಅಂದ್ರೆ ಒತ್ತುಬಿಡ್ತಾನ ಅವನು ಅಲ್ವೇ? ಅದರಿಂದ ಅವನೇ ಹೋಗಿದ್ದ ಸಬ್ ರಿಜಿಸ್ಟರ್ ಆಫೀಸ್ಗೆ. ಆ ಮಷಿನ್ ಇದೆಯಲ್ಲ ಇವಾಗೆಲ್ಲ ಮಷಿನ್ ತಾನೇ ಅವ್ನು ಫೋಟೋ ತೆಕ್ಕೊಳ್ಳೋಕ್ಕೆ, ಹಿಂದೆ ಎಲ್ಲ ಕೈಯಲ್ಲಿ ಒತ್ತಿಸ್ತಾ ಇದ್ರು ಹೆಬ್ಬೆಟ್ಟು. ಅವನೇ ಹೋಗಿ ಹೆಬ್ಬೆಟ್ಟು ಒತ್ತಿದ್ದ ಅಥವಾ ಮಷಿನ್ ಮುಂದೆ ಕೂತು ಫೋಟೋ ತೆಗೆಸಿದ್ದ, ತಾನೇ ಬರೆದುಕೊಟ್ಟೆ ಅಂತ ಫಾರ್ಮಲ್ಲಾಗೆ ಒಪ್ಕೊಂಡಿದ್ದ. ಸಬ್ ರಿಜಿಸ್ಟರ್ ಯಾರಿಗೆ ಕರೆದು ಕೇಳ್ತಾರೆ ನಿಂದೇನ್ರಿ ವಿಲ್ಲು, ನೀವೇ ಬರೆಸಿದ್ದೇನ್ರಿ ಅಂತ ಕೇಳಬೇಕು. ನಿಜ ಅಂದರೆ ಅಲ್ಲಿ ಬರೆದು ಬಿಟ್ಟಿದೆ, ಅಲ್ಲಿ ಇದನ್ನು ಬರೆದವರು ತಾನು ಬರೆಸಿದ್ದೇನೆಂದು ಒಪ್ಪಿಕೊಂಡಿದ್ದಾರೇನೋ ಅಂತ ಕಾಲಂ ಇರುತ್ತೆ, ಒಪ್ಕೊಂಡಿರ್ಬೇಕು ಇವನು ಅವ್ರ ಮುಂದೆ. ಸೊ ಅದನ್ನು ಕನ್ಫರ್ಮ್ ಮಾಡುತ್ತೆ, ಅವ್ರ ಸಾಕ್ಷಿ ಅಲ್ಲ ಸಬ್ ರಿಜಿಸ್ಟರು. ಸಬ್ ರಿಜಿಸ್ಟರ್ ಈ ಪ್ರೂಫ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ.
ಇಟ್ ವಿಲ್ ಓನ್ಲಿ

0: ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ನಾ ಬರೆದೆ ವಿಲ್ಲು, ನಮ್ಮನೆ ಬುಕ್ಕಲ್ಲೇ ಇಟ್ಟಿದ್ದೆ, ಸೈನ್ ಹಾಕಿದ್ದೆ, ಸಾಕ್ಷಿ ಹಾಕ್ಸಿದ್ದೀನಿ, ಎಲ್ಲ ಪಕ್ಕ ಇದೆ, ಬುಕ್ಕಲ್ಲೇ ಇದೆ. ಬೆಳಕಿಗೆ ಬರಲಿಲ್ವಲ್ಲ ಅದು, ನನ್ನ ಜೀವಿತ ಕಾಲದಲ್ಲೇ ಬೆಳಕಿಗೆ ಬರ್ಬೋದಾಗಿತ್ತಲ್ಲ. ಅಂದರೆ ಬೆಳಕಿಗೆ ಅಂದರೆ ಬಿದ್ದ ಬಿದ್ದು ಗೋಡೆ ಮೇಲೆ ಅಂಟಿಸ್ಲಿಲ್ಲ ನಾನು, ಸಬ್ ರಿಜಿಸ್ಟ್ರಾರ್ ಆಫೀಸರ್ ರಿಜಿಸ್ಟರ್ ಮಾಡಿಸ್ತಲ್ಲ, ಅದು ಬೆಳಕಿಗೆ ಬಂದಂಗೆ. ಅದು ಇಟ್ ವಿಲ್ ಆ್ಯಡ್ ಅಥೆಂಟಿಸಿಟಿ ಟು ದಿ ವಿಲ್. ಒಂದು ಪಾಯಿಂಟು, ನೂರಕ್ಕೆ ನೂರು ಮಾರ್ಕಲ್ಲ, 99 ಮಾರ್ಕು ಅಲ್ಲ, ಒಂದು ಮಾರ್ಕ್ ಸೇರ್ಬೋದು. ರಿಜಿಸ್ಟರ್ಡ್ ವಿಲ್ ಅಂದ್ರೆ ಹೇಳ್ಕೆ, ಹಂಗಾರೆ ಈ ಒಂದು ಮಾರ್ಕ್ ಹಾಕೋಣ. ಇನ್ನು 99 ಮಾರ್ಕ್ಸ್ ಬೇರೆ ರೀತಿ ತೆಗಿಬೇಕು ನೀವು, ಅದರಲ್ಲೇ ಆಗೋಲ್ಲ ರಿಜಿಸ್ಟರ್ಡ್ ವಿಲ್ ಅಂದ ಮಾತ್ರಕ್ಕೆ. ಸೊ ಮೂರು ಪಾಯಿಂಟ್ ಹೇಳಿದ್ದೆ, ರಿಜಿಸ್ಟ್ರೇಷನ್, ಸ್ಟ್ಯಾಂಪ್ ಡ್ಯೂಟಿ, ಅಟೆಸ್ಟೇಷನ್, ಎರಡು ಮುಗಿಯಿತು. ಇದೇನು ಅಟೆಸ್ಟೇಷನ್ ಅಂದರೆ, ಅಟೆಸ್ಟೇಷನ್ ಅನ್ನೋದು ಆ ವಿಲ್ಲಿಗೆ ಸಾಕ್ಷಿ ಹಾಕುವುದು. ರೀ ಸಾಕ್ಷಿ ಹಾಕೋದು ಅಂದರೆ ನಮ್ಮ ಜನ ತುಂಬ ಚೀಪಾಗಿ ನೋಡ್ತಾರ್ರಿ. ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಂದೆ ಓಡಾಡ್ತಾ ಇದ್ದ ಒಂದು ಹುಡುಗ ವಿಶ್ವ ಅಂತ, ನಾನು ಅಲ್ಲಿ ಹೋದಂಗೆ ನೋಡ್ದಂಗೆ ಗುರುಗಳೇ ನಮಸ್ಕಾರ ಅಂದ. ಏನಪ್ಪ ಅಂದೆ, ನಾನೇನೋ ಕೆಲಸದ ಮೇಲೆ ಹೋಗಿದ್ದೆ, ಹಿಂಗೆ ಏನಾದ್ರು ಸಾಕ್ಷಿ ಹಾಕ್ಸಿ ನಮಗೊಂದು 50-100 ಕೊಡಿಸಿ ಅಂತ. ಅವನಿಗೇನು ಅಂದರೆ ಸಾಕ್ಷಿ ಹಾಕೋದು ಅಂದರೆ 50-100 ಸಿಕ್ಕತ್ತೆ ಅನ್ನೋದು ಅದೇ ದಂಧೆ ಅವನಿಗೆ, ಬದುಕಿ ಅದರಲ್ಲಿ. ನೀವು ಯಾವ ದಾಖಲೆ ಯಾವನ್ನು ಬರಲಿ, ಅವ್ರ ಅಪ್ಪ ಗೊತ್ತಾ ಅಮ್ಮ ಗೊತ್ತಾ ಅವ್ನು ನೋಡಿದ್ನ ಬಿಟ್ಟಿದ್ನ ಸತ್ತಿದ್ನ ಏನಾದರೂ ಸರಿ, ಇವನು ಸೈನ್ ಹಾಕ್ತಾನೆ ಸಾಕ್ಷಿ 50-100 ಕೊಡಿಸಿ. ಸಾಕ್ಷಿ ಹಾಕೋದೇ ಒಂದು ವೃತ್ತಿ ಮಾಡ್ಕೊಂಡು ಬಿಟ್ಟಿದ್ದಾರೆ, ಪ್ರೊಫೆಷನ್ ಆಗಿಬಿಟ್ಟಿದೆ.
1: ಇಲ್ಲಿ ಅಟೆಸ್ಟೇಷನ್ ಅಂದರೆ ಗಂಭೀರವಾದ ವಿಷಯ,
0: ಇದಕ್ಕೂ ಗಂಭೀರವಾದ ವಿಷಯ. ನಾಳೆ ಕೋರ್ಟಲ್ಲಿ ಕೇಳ್ತಾರೆ, ಕೋರ್ಟಲ್ಲಿ ಈ ವಿಲ್ಲೇ ಸುಳ್ಳು ಅಂತ ಯಾರಾದ್ರು ಚಾಲೆಂಜ್ ಮಾಡಿದ್ರೆ, ನೀವು ಯಾರು ಸಾಕ್ಷಿ ಕೊಡಬೇಕು ಅಂದರೆ ಮೂರು ಜನ ಸಾಕ್ಷಿ ಕೊಡಲೇಬೇಕು. ಒಂದು ಸ್ಕ್ರೈಬ್ ಬರ್ದಲ್ಲ ಬರಹಗಾರ, ಅವನೇನು ಹೇಳಬೇಕು ಬಂದು ಕೋರ್ಟಲ್ಲಿ, ಇವ್ರು ಬಂದಿದ್ರು ನನಗೆ ಸೂಚನೆ ಕೊಟ್ಟರು, ಆ ಸೂಚನೆ ಎಲ್ಲ ಗ್ರಹಿಸಿ ಒಂದು ನೋಟ್ ಮಾಡಿ ಇಟ್ಕೊಂಡೆ. ಮಾಮೂಲಿ ಸೇಲ್ ಡೀಡ್ ಬರೆದಂಗಲ್ಲ, ಸೇಲ್ ಡೀಡ್ ಬರೆಯೋದು ಹೆಂಗೆ ಬರೀತಾರೆ ನೋಡಿದಿರಲ್ವಾ, ಸನ್ 2026 ಇಸವಿ ಮೇ ಮಾಹೆ ತಾರೀಖು 12 ಮೈಸೂರು ಸಿಟಿ ನಜರಬಾದ್ ಮೂಲ ಉದ್ದಕ್ಕೆ ಅವ್ನು ಬಾಯಲ್ಲೇ ಬರಿತಾ ಹೋಗ್ತಾ ಇರ್ತಾನೆ. ಆಮೇಲೆ ಇಂಡಿಯಾ ಗೌರ್ಮೆಂಟ್, ಈಗ ಇಂಡಿಯಾ ಗೌರ್ಮೆಂಟ್ ದುಡ್ಡುಗೆ ಲೆಕ್ಕ ಹೇಳ್ತೀವ, ಅವ್ನು ಬರೆಯೋದೇ ಹೆಂಗೆ. ನನಗೆ ಪಿತ್ರಾರ್ಜಿತವಾಗಿ ಬಂದು ನನ್ನ ಸ್ವಾಧೀನ ಅನ್ಬೋದಲ್ಲಿರು, ನನ್ನ ಪಿತ್ರಾರ್ಜಿತವೇ ಅಲ್ಲ, ಈ ಡಾಕ್ಯುಮೆಂಟ್ ರೈಟರ್ಗೆ ಇದೇ ಪದಗಳ ಅಭ್ಯಾಸ ಆಗಿಬಿಟ್ಟಿದೆ. ಅಚಂದ್ರಾರ್ಥವಾಗಿ ಪೂರ್ತಿ ಅವನ್ನೆಲ್ಲ ಹೇಳ್ಕೊಂಡು ಕೊನೆಯಲ್ಲಿ ಜಲತರು ಪಾಷಾಣಾದಿ ಅಷ್ಟಭೋಗ ತೇಜ ಸೌಮ್ಯಕ್ಕು ಆದಿ ದಾನ ಕ್ರಯ ಪರಿವರ್ತನೆಗಳೆಂಬ ವ್ಯವಹಾರ ಚತುಷ್ಟಯಗಳಿಗೂ ಇದೇ ಪದಗಳೇ ಬರಿತಾ ಕೂತಿರ್ತಾನೆ ಡಾಕ್ಯುಮೆಂಟ್ ರೈಟರ್ ಅಂದರೆ. ನೋಡಿ ಈಗ ನಾನು ಬಂದಿರೋದು ಯಾವ ವಿಷಯಕ್ಕೆ ಅಂದರೆ ಅಟೆಸ್ಟೇಷನ್. ಅಟೆಸ್ಟೇಷನ್ನಲ್ಲಿ ಮೂರು ಜನನ ನಾನು ಎಕ್ಸಾಮಿನ್ ಮಾಡಲೇಬೇಕಾಗಿತ್ತು ಕೋರ್ಟಲ್ಲಿ ಪ್ರಶ್ನೆ ಬಂದಾಗ. ಒಬ್ಬ ಸ್ಕ್ರೈಬ್, ಇದನ್ನು ಬರೆದವನು ಸ್ಪಷ್ಟವಾಗಿ ಕೋರ್ಟ್ ಮುಂದೆ ಬಂದು ಹೇಳಬೇಕು, ನನಗೆ ಇವನು ಪರಿಚಯ ಇತ್ತು ಅಥವಾ ಇವನು ನನ್ನನ್ನು ಅಪ್ರೋಚ್ ಮಾಡಿದ್ದ, ಈ ಪ್ರಕಾರ ಸೂಚನೆ ಕೊಟ್ಟ, ಆ ಸೂಚನೆಗಳನ್ನೆಲ್ಲ ಗಮನಿಸಿ ಈ ವಿಲ್ಲಿನ ಒಂದು ಡ್ರಾಫ್ಟ್ ಮಾಡಿಕೊಟ್ಟೆ. ಒಂದೇ ಸಾರಿ ವಿಲ್ ಬರೆಯೋದು ಕಷ್ಟ ಇದೆ, ಡ್ರಾಫ್ಟ್ ಮಾಡಲೇಬೇಕಾಗುತ್ತೆ. ಆ ಡ್ರಾಫ್ಟನ್ನು ಓದಿ ಹೇಳಿದೆ, ಕಾನೂನಲ್ಲಿ ಡ್ರಾಫ್ಟ್ ಮಾಡಬೇಕು ಅಂತಿಲ್ಲ, ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ ವಿಲ್ಲನ್ನು ಓದಿ ಹೇಳಿದೆ, ಓದಿ ಹೇಳಿದ್ಮೇಲೆ ಸರಿಯಾಗಿದೆ ಅಣ್ಣ ಮಾಡಿ ಅಂತಂದ. ಆ ಪ್ರಕಾರ ಫೇರ್ ಕಾಪಿ ಬರೆದಿದ್ದೀನಿ ಇಲ್ಲ ಟೈಪ್ ಮಾಡಿಸಿದ್ದೀನಿ, ಆ ನಂತರ ಪಕ್ಷಕಾರನ ಸಹಿ ಹಾಕಿಸ್ಕೊಟ್ಟೆ. ಇದನ್ನು ಕೊಟ್ಟಲು ಅವನು ಬಂದು ಹೇಳಬೇಕು, ಅವ್ನು ಜೀರ್ಣಿಸ್ಕೊಳ್ಳಿಲ್ಲ ಅಂದರೆ ಮುಗೀತು. ಒಂದು ಚೂರು ಎಡವಟ್ಟು ಮಾಡಿದ್ರು ಕೂಡ ನಿನ್ನ ವಿಲ್ಲು ಡಮಾರ್ ಅಂದೋಗುತ್ತೆ. ಸ್ಕ್ರೈಬ್ ಒಬ್ಬನೇ ಅಲ್ಲ, ಈಗ ಬರ್ತಾ ಇದ್ದೀನಿ ಸಾಕ್ಷಿ. ಈ ಸ್ಕ್ರೈಬ್ ಸಾಕ್ಷಿ ಅಲ್ಲ, ವಿಲ್ಲು ಮಾಡಿದ್ದಕ್ಕೆ ಸಾಕ್ಷಿ ಅಲ್ಲ ಅವನು, ವಿಲ್ಲು ತಯಾರು ಮಾಡಿಕೊಟ್ಟವನು. ಪ್ಲೀಸ್ ಅಪ್ರಿಷಿಯೇಟ್, ವ್ಯತ್ಯಾಸ ಇದೆ ಇಲ್ಲಿ. ನೀವು ಬಂದಿದ್ರಿ ನಮ್ಮ ಆಫೀಸ್ಗೆ, ಸರ್ ನನ್ನೊಂದು ವಿಲ್ ಬರ್ಕೊಡಿ ಸರ್, ನಾವು ಏನಪ್ಪ ಹೆಸರು ಅಪ್ಪನ ಹೆಸರು ತಂದೆ ಎಲ್ಲ ಕೇಳಿಕೊಂಡೆ, ಏನು ಮಾಡಬೇಕಪ್ಪ, ಇಂತಿಂಥದ್ದಿದೆ ಇಂತಿಂಥದ್ದಿದೆ ಕೊಡಿ, ನೀವು ಹೇಳ್ದಂಗೆ ಬರೆದು ಕೊಟ್ಟೆ ನನ್ನ ಸಾಕ್ಷಿನ, ನೀವು ತೊಗೊಂಡೋಗ್ರಿ ಅದಕ್ಕೆ ಫೇರ್ ಕಾಪಿ ಟೈಪ್ ಮಾಡಿಸಿ ನಿಮ್ಮ ಕೈಗೆ ಕೊಟ್ಬಿಟ್ಟೆ, ನನ್ನ ಸೀಲು ಸೈನೂ ಹಾಕ್ಕೊಟ್ಬಿಟ್ಟೆ, ಅಲ್ಲೇನಂತ ಬರ್ದಿದ್ದೀನಿ ಡ್ರಾಫ್ಟೆಡ್ ಬೈ ಮೀ ಅಷ್ಟೇ, ನಾನು ಸಾಕ್ಷಿ ಅಲ್ಲ, ನಾನು ಡ್ರಾಫ್ಟ್ ಮಾಡಿಕೊಟ್ಟಿದ್ದೀನಿ. ಹಾಂ, ಸಾಕ್ಷಿ ಅಂದರೆ ಯಾರು? ಈ ವಿಲ್ಲನ್ನು ಪೂರ್ತಿ ಓದಿಕೊಂಡು ಅರ್ಥ ಮಾಡಿಕೊಂಡು ಇದು ನಿಮ್ಮ ಅಂತಿಮ ಮರಣಶಾಸನ ಅಂತ ಒಪ್ಪಿ ಅದಕ್ಕೆ ನೀವು ರುಜು ಹಾಕಿದ್ದನ್ನು ಖುದ್ದಾಗಿ ನೋಡಿದವರಾದ ಇಬ್ಬರು, ಅದನ್ನು ನೋಡಬೇಕು ದೇಶದ ವಿಟ್ನೆಸ್. ವಿಟ್ನೆಸ್ ಅಂದರೆ ನಾನು ಹೇಳೋದಲ್ಲ ವಿಶ್ವಂತರ 50 ಕೊಡಿಸೋಣ ಅನ್ನಲ್ಲ, ಅವನ್ನೆಲ್ಲ ವಿಟ್ನೆಸ್ಸು. ಬಹಳ ಗಂಭೀರವಾದ ವಿಷಯ, ನಮ್ಮ ಕಣ್ಣೆದುರಿನಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಓದಿಸಿ ತಿಳ್ಕೊಬೋದು. ವಿದ್ಯಾವಂತರು ಇರ್ತಾರೆ ಅಥವಾ ಟೆಕ್ನಿಕಲ್ ಇದನ್ನು ಗೊತ್ತಾಗದೇ ಇರೋರು ಇರ್ತಾರೆ.

ಓದಿ ಅಥವಾ ಓದಿಸಿ ತಿಳಿದುಕೊಂಡು ಇದು ತಮ್ಮ ಅಂತಿಮ ಮರಣ ಶಾಸನವೆಂದು ಒಪ್ಪಿ ಅದಕ್ಕೆ ಸಹಿ ಹಾಕಿದ್ದನ್ನು ಅಥವಾ ಹೆಬ್ಬೆಟ್ಟುತ್ತಿದ್ದನ್ನು ಖುದ್ದಾಗಿ ನೋಡಿದವರಾದ ನಾವು ಸಾಕ್ಷಿದಾರರಾಗಿ ಸಹಿ ಹಾಕಿದ್ದೇವೆ. ಈಗೆಲ್ಲ ನಾವೇನು ಮಾಡಿಬಿಡ್ತೀವಿ ಗೊತ್ತಾ, ಇದನ್ನೇ ಟೈಪ್ ಮಾಡಿಸ್ಬಿಡ್ತೀವಿ ಇಷ್ಟು ವರ್ಷ. ಹಿಂದೆ ಎಲ್ಲ ಮಾಡ್ತಾನೆ ಇರಲಿಲ್ಲ, ಸಾಕ್ಷಿಗಳು ಅಂದ್ರೆ ಹಾಕ್ಬಿಡ್ತಾ ಇದ್ರು, ಇದೇ ಪ್ರಶ್ನೆಗಳಿಗೆ ಕೋರ್ಟಲ್ಲಿ ಕೇಳ್ತಾ ಇದ್ರು, ಇದೇ ಉತ್ತರ ಹೇಳಬೇಕಾಗಿತ್ತು. ಸೊ ಅಟೆಸ್ಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಅಟೆಸ್ಟೇಷನ್ ಏನಾಗೋಗುತ್ತೆ ಗೊತ್ತೇ, ಯಾರೋ ಒಬ್ಬ ಬಂದ ಸೈನ್ ಹಾಕ್ಸ್ದ ಅಥವಾ ಹಾಕಲಿಲ್ಲ, ಇವನ್ನೆಲ್ಲ ಸ್ಕ್ರೈಬ್ ಕೊಟ್ಬಿಟ್ಟ ಹೊರಟೋದ, ಇವನ್ ಕೈಲೂ ಸೈನ್ ಹಾಕ್ಸಿಟ್ಬಿಟ್ರು, ಆ ಸಾಕ್ಷಿ ಹೇಳೋಕ್ಕೆ ಅವ್ರು ಕರೆಯೋ ಇಲ್ಲ, ಅವ್ನು ಫ್ಯಾಕ್ಟ್ರಿಗೆ ಹೊರಟೋಗಿದ್ದಾನೆ ಸರ್ ಸಂಜೆ ಬರೋದು ಡ್ಯೂಟಿ ಮುಗಿಸ್ಕೊಂಡು, ಸಂಜೆ ಮೇಲೆ ಬಂದಂಗೆ ಅವ್ನು ಬಂದ ಓಡ್ ಬಂದ, ಹಣ ಏನೋ ಕರೆದಿದ್ರಂತೆ, ಏ ಒಂದು ಸಾಕ್ಷಿ ಹಾಕೋ, ಅವ್ನು ಸಾಕ್ಷಿ ಯಾತಕ್ಕೆ ಸಾಕ್ಷಿ ಆಗದೆ ಏನಾಗದೆ ಈ ಬಾಕ್ಲೆ ಏನು ಯಾರ್ಯಾರು ಸಾಕ್ಷಿ ಏನೂ ಗೊತ್ತಿಲ್ಲ ಅವನಿಗೆ, ಕರೆದ್ರೂ ಸಾಕ್ಷಿ ಆಗ್ತದೆ. ಈಗ ನಮ್ಮ ವಿಷಯ ಒಂದು ಹೇಳಿದ್ನಲ್ಲ ನಾನು, ಸಬ್ ರಿಜಿಸ್ಟ್ರ್ ಆಫೀಸ್ ಹತ್ರ ಹೋಗಿ 50 ರೂಪಾಯಿ ಬದಲು 100 ರೂಪಾಯಿ ಕೊಡ್ಬಿಡಿ, ಕೊಡಿ ಕೊಡಿ ಕೊಡಿ, ನಿಮ್ಮದು ಪಸ್ಟ್ ಆಗ್ತಾನೆ ಅವನು ಅಲ್ವಾ, ಅದಲ್ಲ ಸಾಕ್ಷಿ. ಅಟೆಸ್ಟೇಷನ್ ಅಂದರೆ ಒನ್ ಹೂ ಟೇಕ್ಸ್ ದಿಸ್ ಮ್ಯಾಟರ್ ಸೀರಿಯಸ್ಲಿ, ಗಂಭೀರವಾಗಿ ಪರಿಗಣಿಸ್ತಾನೆ, ಅಷ್ಟು ತಿಳ್ಕೊತಾನೆ, ಐದರ್ ಹಿ ಹ್ಯಾಸ್ ವಿಟ್ನೆಸ್ಡ್, ಅವನೇ ನೋಡ್ತಾ ಇದ್ದಾನೆ ಅವನು ಸೈನ್ ಹಾಕಿದ್ದನ್ನು, ಆರ್ ಅಬ್ಟೇನ್ಸ್ ಎ ಪರ್ಸನಲ್ ಅಕ್ನಾಲೆಜ್ಮೆಂಟ್ ವೈಯಕ್ತಿಕವಾಗಿ, ಏನಣ್ಣ ಬಿಲ್ಲೆಲ್ಲ ಬರೆಸಿ ಸೈನ್ ಮಾಡಿದ್ರ, ಹೂನಪ್ಪ ನಾನೇ ಮಾಡಿದೆ, ಈಗ ಹಾಕೋ ಸಾಕ್ಷಿ ಹಾಕೋ, ಆಗ ಸಾಕ್ಷಿ ಹಾಕ್ತೀನಲ್ಲ ಅದು ಗಂಭೀರವಾದ ಸಾಕ್ಷಿ. ಇಂಥ ಸಾಕ್ಷಿಗಳು ಅವರನ್ನ ನ್ಯಾಯಾಲಯದ ಮುಂದೆ ವಿಚಾರಣೆ ಮಾಡಬೇಕು. ಅವರೊಂದು ಚೂರಿ ಎಡವಟ್ಟು ಮಾಡಿದ್ರೆ ಅನ್ಯತಾ ಭಾವಿಸ್ಬೇಡಿ, ನಮ್ಮ ಗ್ರಾಮೀಣ ಪ್ರದೇಶದಿಂದ ಜನ ಬರ್ತಾರೆ ಕೋರ್ಟಲ್ಲಿ, 100 ಪ್ರಕರಣಗಳು ನಡೆಸಿದ್ದೀನಿ, 100 ರೀತಿ ಸಾಕ್ಷಿ ಹೇಳಿಸಿದ್ದೀನಿ, ಆಫೀಸಲ್ಲಿ ಕೂತ್ಕೊಂಡು ಸತ್ಯಾಂಶ ಏನು ಅನ್ನೋದನ್ನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ, ಕೋರ್ಟ್ಗೆ ಬಂದೇಟ್ಗೆ ಅವನದೇ ಕತೆ ಅವನು ಹೇಳ್ತೀನಿ. ಆ ಕತೆ ಊರಲ್ಲೂ ಆಗಲೇ ಯಾರೋ ಹೇಳ್ಕೊಟ್ಟಿರ್ತಾರೆ, ನಾನು ಹೇಳಿದ್ದಲ್ಲ. ಯಾವುದಕ್ಕೋ ಸಾಕ್ಷಿ ಹಾಕಿ ಬಸ್ ಸ್ಟಾಪ್ ತಾವು ನಿಂತಿದ್ದೆ ಬಂದು ಸೈನ್ ಹಾಕ್ಸ್ಕೊಂಡು ಹೋದ್ರು ಅಂತ, ಅವ್ರಿಗೇನು ಈ ಪೊಲೀಸ್ ಕೇಸಲ್ಲಿ ಮಹಾಜರ್ಗೆ ಬೇಕಾಬಿಟ್ಟು ಸೈನ್ ಹಾಕ್ತಾರಲ್ಲ ಹಾಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಇದರ ಗಂಭೀರತೆ ಏನು ಸಾಕ್ಷಿಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಸಾಕ್ಷಿ ಹಾಕ್ಸೋವಾಗ ಜವಾಬ್ದಾರಿ ಇರೋ ವ್ಯಕ್ತಿಯ ಸಹಿ ಹಾಕ್ಸಿ. ಅಲ್ಲೆಲ್ಲೂ ಬರ್ದಿಲ್ಲ, ಕಾನೂನಲ್ಲಿಲ್ಲ, ನಾನು ಹೇಳ್ತಾ ಇರೋದು ಯಾತಕ್ಕೆ ಅಂದರೆ ನಿಮ್ಮ ಒಳ್ಳೇದು. ನಾಳೆ ಇವಿಲ್ಲೊಂದು ಪ್ರಶ್ನೆ ಮಾಡಿದಾಗ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ವಿಷ್ಣು ಕರೆದ್ಬಿಟ್ಟು ನೀವು ಸೈನ್ ಹಾಕ್ಸ್ಕೊಂಡಿದ್ರೆ ಮುಂದೆ ತಿಂತೀವಿ. ಸಬ್ ರಿಜಿಸ್ಟ್ರ್ ಆಫೀಸಲ್ಲೂ ಬಂದು ಸೈನ್ ಹಾಕ್ಕೊಂಡ್ಬಿಡ್ತಾನೆ, 50 ರೂಪಾಯಿ ಇಸ್ಕೊಂಡು ಹೋಗ್ತಾನೆ, ಮೊದಲ ಇಲ್ಲಿ ನಾಳೆ ಕೋರ್ಟಲ್ಲಿ ವಿಲ್ ಹಿ ವಾಚ್ ಫಾರ್ ಇಟ್, ಅದನ್ನು ನುಂಕೋತಾನೆ ಅವನು, ಅದಕ್ಕಿದೆಯಾ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಸಾಕ್ಷಿ ಅಂದರೆ ಏನು. ಯಾಕೆಂದರೆ ವಿಲ್ಲಿನಲ್ಲಿ ಬೇರೆ ಎಲ್ಲ ದಾಖಲೆಗಳಿಗಿಂತ ವಿಲ್ಲಿಗೆ ಹಾಕುವ ಸಾಕ್ಷಿ ತುಂಬ ಮಹತ್ವ ಉಳ್ಳದ್ದು. ಆದ್ದರಿಂದ ಮೂರು ಹೇಳಿದ್ನಲ್ಲ ಪಾಯಿಂಟು, ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ. ಓ, ಅಟೆಸ್ಟೇಷನ್ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್, ಸ್ಟ್ಯಾಂಪ್ ಡ್ಯೂಟಿ ನಾಟ್ ರಿಕ್ವೈರ್ಡ್, ರಿಜಿಸ್ಟ್ರೇಷನ್ ಆಪ್ಷನಲ್. ಮೂರು ಉತ್ತರ ರೆಡಿ ಇಟ್ಕೊಳ್ಳಿ. ಇನ್ನು ಮೂರು ಮೊದಲೇ ಕೊಟ್ಬಿಟ್ಟಿದ್ದೀನಿ ನಿಮಗೆ, ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ, ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ನೀವು ಬೇಕಾದ ಒಂದು ಗಂಟೆ ನೀವೇ ಹೇಳ್ತಾ ಹೋಗ್ಬೋದು, ಇಲ್ಲಾಂದರೆ ಏನು ಈ 6 ರಿಕ್ವೈರ್ಮೆಂಟು, ಈ 6 ರಿಕ್ವೈರ್ಮೆಂಟ್ಗೆ ನಾನೇನೇನು ಉದಾಹರಣೆ ಕೊಟ್ಟೆ ಇಷ್ಟನ್ನು ಹೇಳ್ತಾ. ಇನ್ನೊಂದು ಮಾತು ಹೇಳಿದೆ ನಾನು ಕೊನೆಯಲ್ಲಿ, ನಾವು ಬರಿತೀವಿ ಈ ವಿಲ್ಲಿನ ಅಂಶಗಳೆಲ್ಲ ನಾನು ಮನನ ಮಾಡಿಕೊಂಡು ಇದು ನನ್ನ ಅಂತಿಮ ಮರಣ ಶಾಸನವೆಂದು ಒಪ್ಪಿ. ಅಂತಿಮ ಮರಣ ಶಾಸನ ಅಂದರೆ ಇವತ್ತು ನಾವು ಬರೆದಿದ್ದು ಅಂತಿಮ ಆಗೋಯ್ತಾ, ಬದಲಾಯಿಸೋಕೆ ಅವಕಾಶ ಇಲ್ವೇ ಇಲ್ವಾ? ನೋಡಿ, ಯಾವಾಗಲೂ ಬರಿತೀವಿ ಅದನ್ನು, ಇದು ನನ್ನ ಅಂತಿಮ ಮರಣ ಶಾಸನವೆಂದು ಒಪ್ಪಿ ಅಂತ ಬರಿತೀವಿ. ಒಪ್ಪಿಕೊಂಡೆ ನಾನು ಸೈನ್ ಆಗ್ತಾ ಇರೋದು, ಇವತ್ತಿಗೆ ಈ ಸೈನ್ ಆಗ್ತಾ ಇದ್ದೀನಲ್ಲ ಈಗ ಅಂತಿಮ. ಹಾಂ, ಮಧ್ಯಾಹ್ನ ಚೇಂಜ್ ಆಗ್ಬೋದು, ನಾಳೆ ಬೆಳಗ್ಗೆ ಅಂತೂ ನನ್ನ ಮಗ ಬೆಂಗಳೂರಿಂದ ಬಂದುಬಿಟ್ರೆ ಇನ್ನೊಂದು ಚೇಂಜ್ ಆಗ್ಬೋದು, ಮುಂದಿನ ವಾರ ನಾನು ಸೊಸೆನೂ ಕರ್ಕೊಂಡು ಇನ್ನೊಬ್ಬ ಮಗ ಬಂದ್ಬಿಟ್ರೆ ಇದಾಗದೇ ಇಲ್ಲ ಅಂದ್ರೆ ಇನ್ನೊಂದು ಚೇಂಜ್ ಆಗ್ಬೋದು. ಯು ಕ್ಯಾನ್ ಕೀಪ್ ಆನ್ ಚೇಂಜಿಂಗ್ ಯುವರ್ ವಿಲ್ ಎನಿ ನಂಬರ್ ಆಫ್ ಟೈಮ್ಸ್ ಆಸ್ ಯು ಪ್ಲೀಸ್. ನಿನ್ನ ಖುಷಿಗೆ, ನಿನ್ನ ಮನಸ್ಸೋ ಇಚ್ಛೆ ಎಷ್ಟು ಸಾರಿ ಬೇಕಾದರೂ ವಿಲ್ಲನ್ನು ಬದಲಾಯಿಸುವ ಅಧಿಕಾರ ನಿನಗಿದೆ. ದ ಲಾಸ್ಟ್ ವಿಲ್, ದ ಲಾಸ್ಟ್ ವಿಲ್ ಪ್ರಿವೇಲ್ಸ್. ಅಂತಿಮ ಮರಣ ಶಾಸನ ತಾನೇ ಉಳ್ಕೋಬೇಕಾದ್ದು ಅಲ್ವಾ? ಅದರಿಂದ ಯಾವುದು ಅಂತಿಮ ಮರಣ ಶಾಸನ ಅಂದರೆ

ಇನ್ ಪಾಯಿಂಟ್ ಆಫ್ ಟೈಮ್ ಅಂತಿಮ. ಇವತ್ತು 14ನೇ ತಾರೀಕು ಅಲ್ವೇನ್ರಿ, 14ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಷ್ಟು ರೆಡಿ ಮಾಡಿ ನೀವು ಡೇಟು ಟೈಮು ಎಲ್ಲ ಸೈನ್ ಮಾಡಿದ್ದೀರಿ. ಮಧ್ಯಾಹ್ನ ಬಂದೆಟ್ಗೆ ಮನೆಗೆ ಹೋದ್ರಲ್ಲ, ರಿಜಿಸ್ಟರ್ ಮಾಡಿಕೊಂಡು ಜಗಳ ಶುರು ಆಯ್ತಲ್ಲ ಆಗಲೇ. ಓಹ್, ಅದಂಗೆ ಬರೆದ್ಬಿಟ್ಟೆ ಅವನಿಗೆ. ಅಳಿಯ ಬಂದ್ಬಿಟ್ಟಿದ್ದಾನೆ, ಮಗಳು ಬಂದ್ಬಿಟ್ಟಿದ್ದಾರೆ. ಓ, ಏನು ಮಕ್ಕಳೇ ಹೆಚ್ಚು ನಿಮಗೆ, ನಾವು ತಾನೇ ಇಲ್ಲಿ ಹತ್ರ ಇರೋರು. ಬೇಗ ಆದರೆ ನಾವು ಬೇಕು ಸಹಾಯಕ್ಕೆ. ವಿಲ್ಲಲ್ಲೆಲ್ಲ ಮಗನಿಗೆ ಮೊಮ್ಮಗನಿಗೆ ಬರ್ಕೊಂಡ ಆಯಿತು, ಬದಲಾಯಿಸೋಣ. ಈಗ ಮಾಡು, ಬದಲಾಯಿಸು, ನಾವು ಹೋಗೋಣ ಲಾಯರ್ ತಾವೇನೆ. ಹೋಗಿ ಲಾಯರ್ ಹತ್ರ, ಹೋಗದೆ ಇದ್ರೂ ಚಿಂತೆ ಇಲ್ಲ, ಒಟ್ಟು ಬದಲಾಯಿಸ್ತಾ ಇದ್ದೀರಲ್ಲ. ಇನ್ನೊಂದು ಟೈಮ್ ಹತ್ತಾ ಇದ್ದೀರಿ, 14ನೇ ತಾರೀಕು ಸಾಯಂಕಾಲ 7:30 ಬೆಳಗ್ಗೆ 10:30 ಮಾಡಿದ್ರಿ, 7:30 ಅದನ್ನು ಬದಲಾಯಿಸಿದ್ರಿ. ದ ಲಾಸ್ಟ್ ವಿಲ್ 14ನೇ ತಾರೀಕೆ ಮೇ ತಿಂಗಳೇ 2026ನೇ ಇಸ್ವಿ 10:30 ಉಳಿಯೋಲ್ಲ, 7:30 ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಅಂದರೆ ಎಷ್ಟು ಸಾರಿ ಬೇಕಾದರೂ ನೀವು ಅದನ್ನು ಬದಲಾಯಿಸ್ಕೋತಾ ಹೋಗಬಹುದು. ದ ಲಾಸ್ಟ್ ವಿಲ್ ಪ್ರಿವೇಲ್ಸ್, ಅಂತಿಮ ಮರಣ ಶಾಸನಕ್ಕೆ ಮಾನ್ಯತೆ. ಈ ಒಂದು ಪೆಕ್ಯುಲಿಯರ್ ಕ್ವಶನ್ ಕೇಳ್ತೀನಿ. ಅಂತಿಮ ಮರಣ ಶಾಸನ ಅಂದರೆ, ಒಂದು ಮರಣ ಶಾಸನದಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಏನೋ ಬರೆದಿದ್ದೀರಿ, ಸೆಕೆಂಡ್ ಪ್ಯಾರಾದಲ್ಲಿ ಏನೋ ಬರೆದಿದ್ದೀರಿ, ಮೂರನೇ ಪ್ಯಾರಾದಲ್ಲಿ ಈ ಮೊದಲನೇ ಪ್ಯಾರಾದಲ್ಲಿ ಬರೆದಿದ್ದೀರಲ್ಲ ಅದನ್ನು ಚೇಂಜ್ ಮಾಡಿದ್ದೀರಿ. ಫಸ್ಟ್ ಪ್ಯಾರಾದಲ್ಲಿ ಇದನ್ನು ನನ್ನ ಹಿರಿಯ ಮಗನಾದ ABC ಅವನು ಕೊಟ್ಟಿದ್ದೇನೆ, ಎರಡನೇ ಐಟಮ್ ಸ್ವತ್ತನ್ನು ನನ್ನ ಮಗಳಾದ DEF ಕೊಟ್ಟಿದ್ದೇನೆ, ಪುನಃ ಮೂರನೇ ಪ್ಯಾರಾದಲ್ಲಿ ಈ ಸ್ವತ್ತನ್ನು ನನ್ನ ಕಿರಿಯ ಮಗನಾದ MNO ಕೊಟ್ಟಿದ್ದೇನೆ. ಅರೆ, ABC ಇದು MNO ಒಂದೇ ವಿಲ್ಲು, ಬೆಳಗ್ಗೆ 10:00 ಬರೆದಿದ್ದಿದ್ದು. ಎಲ್ಲಿವರೆಗೆ ವಾದಗಳು ನಡೆದಿದ್ದೆ ಅಂದರೆ, ಕೊನೆಯ ಮೊದಲನೇ ಪ್ಯಾರ ಬರೆದಾಗ ಏನಿತ್ತು ತಲೆಯಲ್ಲಿ, ಅದು ಮೂರನೇ ಪ್ಯಾರಾಗೋ 7ನೇ ಪ್ಯಾರಾಗ ಹೋಗೋ ಹೊತ್ತಿಗೆ ಚೇಂಜ್ ಆಯಿತು, ಆ ಚೇಂಜ್ ಆಗಿದ್ದು ಉಳಿಯುತ್ತೆ. ಒಂದೇ ವಿಲ್ನಲ್ಲಿ ಕೊನೆ ಪ್ಯಾರಾದಲ್ಲಿ ಉಳಿದಿರೋದು ಡೆಟ್ ಸರ್. ಅಂದರೆ ಇವರ್ ಲಾಸ್ಟ್ ವಿಷ್ ಅಂತ, ಕೊನೆಯ ಮರಣದ ಅಂತಿಮ ಮರಣ ಶಾಸನ, ನಿಮ್ಮ ಅಂತಿಮ ಆಸೆ ಇದೆಯಲ್ಲ ಅದಕ್ಕೆ ಮಾನ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಒಂದು ಉದಾಹರಣೆ ಅಷ್ಟೇ ನಾನು ಹೇಳಿದ್ದು, ಮೊದಲನೇ ಪ್ಯಾರಾಯಿಂದ 7ನೇ ಪ್ಯಾರಾಗೆ ಬಂದಾಗ ಬದಲಾಗಿರ್ಬೋದು, ಹೇಳೋಕ್ಕಾಗಲ್ಲ, ಕಾನ್ಫ್ಲಿಕ್ಟ್ ಇರ್ಬೋದು. ಆಗ ಅಂತಿಮ ಪ್ಯಾರಾ ಇದೆಯಲ್ಲ ಅದರಲ್ಲೂ ಡೆಟ್ ಶೆಲ್ ಪ್ರಿವೇಲ್. ಈ ವಿಲ್ಲನ್ನು ಪೂರ್ತಿ ಬದಲಾಯಿಸ್ಬೋದು, ಅಂದರೆ ಹಳೆ ವಿಲ್ಲನ್ನು ರದ್ದು ಮಾಡಿಬಿಡ್ಬೋದು, ಹೌದಾ, ಅಥವಾ ಭಾಗಶಃ ರದ್ದು ಮಾಡ್ಬೋದು. ಅದಕ್ಕೆ ತಿದ್ದುಪಡಿ. ಮೊದಲನೇದ್ರಲ್ಲಿ 9 ಐಟಮ್ ಆಸ್ತಿ ಇತ್ತು ನಂದು, 9 ಐಟಮ್ ಯಾರ್ಯಾರು ಹೋಗಬೇಕು ಅಂತ ಎಲ್ಲ ಬರೆದಿದ್ದೀನಿ. ಈಗ ನನಗನ್ಸುತ್ತೆ ಒಂದು ತಿಂಗಳಾದ್ಮೇಲೆ ಆ 2 ಐಟಮ್ ಬಗ್ಗೆ ನಾನು ಅವತ್ತು ಬರೆದಿದ್ದು ಸಮಾಧಾನಕರವಾಗಿಲ್ಲ. ನನ್ನ ಮಗಳು ಬಂದು ಮಾತಾಡ್ಕೊಂಡು ಹೋದ್ಲಲ್ಲ, ಏನು ದೂರ ಅಂಕಾರದಲ್ಲಿ ಮಾತಾಡಿದ್ಲು ನೋಡ್ರಿ ಅವಳು, ಅವಳಿಗೆ 2 ಮನೆಗೆ ಬರೆದ್ಬಿಟ್ಟಿದ್ದೀನಿ ಇಬ್ಬರಿಗೂ, ಅದನ್ನು ಚೇಂಜ್ ಮಾಡ್ತೀನಿ, ನನ್ನ ಕಿರಿಯ ಮಗನಿಗೆ ಕೊಟ್ಬಿಡ್ತೀನಿ. ಅವನು ಪಾಪ ಬಡವ, ಕಷ್ಟದಲ್ಲಿದ್ದಾನೆ, ಇವಳು ಏನು ಅಂತ, ಗಂಡನ ಮನೇಲಿ ಚೆನ್ನಾಗಿದ್ದಾಳಲ್ಲ ಇವಳು, ಅದನ್ನು ರದ್ದು ಮಾಡ್ತೀನಿ. ಅಂದರೆ ಪೂರ್ತಿ ವಿಲ್ಲನ್ ರದ್ದು ಮಾಡ್ತಾ ಇಲ್ಲ, ಭಾಗಶಃ ರದ್ದು ಮಾಡ್ತಾ ಇದ್ದೀನಿ. ಅದಕ್ಕೆ ಇಂಗ್ಲೀಷಲ್ಲಿ ಕೋಡಿಸಿಲ್ ಅಂತ, ವಿಲ್ಲಿನ ತಿದ್ದುಪಡಿ. ವಿಲ್ ಹಂಗೆ ಉಳ್ಕೊಂಡಿದೆ, ಆ ವಿಲ್ಲಲ್ಲಿ ಏನು ಬರೆದಿದ್ದೀನಿ ಎಲ್ಲ ಅಂಶಗಳು ಸರಿ, ಅದರಲ್ಲಿ ಭಾಗಶಃ ಬದಲಾಯಿಸ್ತಾ ಇದ್ದೀನಿ, ಅದನ್ನು ಕೋಡಿಸಿಲ್. ಸೊ ಈಗೆರಡು ಒಟ್ಟಿಗೆ ಓದ್ಕೋಬೇಕು, ಮೇನ್ ವಿಲ್ ಅದು, ಇದು ಕೊಡಿಸಿಲ್ಲ, ಇದೆರಡು ಒಟ್ಟಿಗೆ ಓದ್ಕೊಂಡೆ ಏನು ಮಾಡಬೇಕು, 8, 9ನೇ ಐಟಮ್ ಬದಲಾಯಿಸಿದ್ದೀನಲ್ಲ, ಬದಲಾವಣೆ ಮಾಡಿರೋದನ್ನು ಇದನ್ನು ಮೂಲ 1-7 ಐಟಮ್ ಅದನ್ನು ಇಷ್ಟು ಒಟ್ಟಿಗೆ ಇಟ್ಕೊಂಡು ಓದಿದ್ರೆ ಮಾತ್ರ ಒಂದು ಮರಣ ಶಾಸನ ಅದು. ಇಲ್ಲ ಪೂರ್ತಿ ರದ್ದು ಮಾಡಿಬಿಡಿಬೇಕಾದ್ರೆ ಬೇಡಲೇ ಬೇಡ, ಕನ್ಫ್ಯೂಷನ್ ಆಕಪ್ಪ, ಅದರಲ್ಲಿ ಇಷ್ಟಡಿ, ಇದರಲ್ಲಿ ಇಷ್ಟಡಿ, ಚಿನ್ನದ ಸರದ ವಿಷಯ, ಬ್ಯಾಂಕ್ ಡಿಪಾಸಿಟ್ ವಿಷಯ, ಏನೇನೇನೇನೋ ಇದೆ ಅದರಲ್ಲಿ, ಹೌದಲ್ವಾ. ಅದಕ್ಕಾಗಿ ಹೊಸ ವಿಲ್ಲೇ ಬರೆದ್ಬಿಡ್ತೀವಿ. ಆ ಹೊಸ ವಿಲ್ ಬರೀಬೇಕಾದ್ರೆ ಹಳೆ ವಿಲ್ಲನ್ನು ರದ್ದು ಮಾಡಬೇಕು. ಯಾವತ್ತು ಜನವರಿಲಿ ಬರೆದಿದ್ದಲ್ಲ, 1-1-2026 ಆ ವಿಲ್ಲನ್ನು ಮರಣಶಾಸನವನ್ನು ನನ್ನ ಸ್ವೇಚ್ಛೆಯಿಂದ ಸಂಪೂರ್ಣವಾಗಿ ರದ್ದುಪಡಿಸುತ್ತಿದ್ದೇನೆ. ಫಸ್ಟ್ ಪ್ಯಾರ. ಈಗ ನಾನು ಬರಿತಾ ಇರತಕ್ಕಂಥ ಮರಣಶಾಸನದ ಕ್ರಮವೇನೆಂದರೆ ಕಂಟಿನ್ಯೂ ಪೂರ್ತಿ ವಿಷಯಗಳೀಗ. ಸೊ ನೀವು ಎಷ್ಟು ಸಾರಿ ಬೇಕಾದ್ರೂ ಬದಲಾಯಿಸಿ, ವಿಲ್ಲನ್ನು ಬದಲಾಯಿಸ್ಬೋದು, ರದ್ದುಪಡಿಸ್ಬೋದು, ಭಾಗಶಃ ತಿದ್ದುಪಡಿ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಕೆಲವು ದೊಡ್ಡವರು ಅಂದರೆ ಆಸ್ತಿ ಪಾಸ್ತಿಯ ಲೆಕ್ಕದಲ್ಲಿ ಹೆಚ್ಚುವರಿ ಆಸ್ತಿ ಇರುವಂಥವ್ರು, ಅವರು ಮರಣಶಾಸ್ತ್ರದಲ್ಲಿ ಹಲವಾರು ಅಂಶಗಳನ್ನು ಬರೀತಾರೆ.

ಇಂಥ ಮನೆ ಅದ್ರ ಒಂದು ಭಾಗನ ಇಂಥ ಅವನು ವಾಸಕ್ಕೆ ಕೊಡಿ, ಅವನ ಜೀವಿತ ಕಾಲ ಆದಮೇಲೆ ಅದನ್ನು ಮಾರಾಟ ಮಾಡಿ ಅದರಿಂದ ಬರೋ ದುಡ್ಡನ್ನು ಇಂಥ ದೇವಸ್ಥಾನದ ಪೂಜಾ ವಿಧಿಗೆ ಕೊಡಿ, ಇನ್ನೊಂದು ಐಟಮ್ ಜಮೀನು ಅದನ್ನ ಈ ಥರ ಕೊಡಿ, ಅವನು ಜೀವಿತ ಕಾಲದಲ್ಲಿ ಅನುಭವಿಸ್ಲಿ, ಅವನ ಜೀವಿತ ಕಾಲ ಆದಮೇಲೆ ನಮ್ಮೂರಿನ ಶಾಲೆಗೆ ಕೊಟ್ಬಿಡಿ, ಅದರಿಂದ ಜಮೀನೇ ಕೊಟ್ಟರೆ ಅವ್ರು ಮಾರ್ಕೊಳ್ತಾರೆ ಏನೋ ಬೇಕು ಮಾಡಿ, ಬೇರೆ ಬೇರೆ ಅಂಶಗಳೆಲ್ಲ ಬಂದಿರುತ್ತೆ. ನನ್ನ ಇಚ್ಛೆ ಅದು ನಿಜ, ಮರಣಶಾಸನ ಬರೆಸೋನ ಮನಸ್ಸಿನಲ್ಲಿ ಇರ್ತಕ್ಕಂಥ ಇಚ್ಛೆ ಅನ್ನೋದು ನಿಜ. ಈ ಇಚ್ಛೆನ ಅನುಷ್ಠಾನಕ್ಕೆ ತರೋರು ಯಾರು? ವಿಲ್ ಬರೆದಿಟ್ಟೆ ಸತ್ತು ಹೋಗ್ಬಿಟ್ಟೆ ನಾನು, ವಿಲ್ ಇದೆ ನಿಮ್ಮ ಮುಂದೆ, ವಿಲ್ಲನ್ನು ಅನುಷ್ಠಾನಕ್ಕೆ ತರೋರು ಯಾರು? ಅದಕ್ಕೆ ಎಕ್ಸಿಕ್ಯೂಟರ್ ಅಂತ ಇರ್ತಾರೆ. ನನಗೆ ಯಾರಲ್ಲಿ ನಂಬಿಕೆ ಇದೆಯೋ ಅಂತ ಅವನ ಹೆಸರನ್ನಲ್ಲಿ ನಮೂರು ಮಾಡ್ತೀನಿ, ಮಾಡಿಬಿಟ್ಟು ನಾನು ಎಕ್ಸಿಕ್ಯೂಟರ್ ಆಗಿ ನಿಂತವನ್ನ ಅಪಾಯಿಂಟ್ ಮಾಡಿದ್ದೀನಿ. ಅಗತ್ಯ ಬಿದ್ದರೆ ಅವನಿಗೆ ಶುಲ್ಕನೂ ಫಿಕ್ಸ್ ಮಾಡ್ತೀನಿ. ನನ್ನ ಪರವಾಗಿ ನನ್ನ ಕಾಲಾನಂತರ ಇಂತಿಷ್ಟು ಜವಾಬ್ದಾರಿಯನ್ನು ನೀನು ವಹಿಸಿಕೊಂಡು ಈ ಪ್ರಕಾರ ನಿರ್ವಹಿಸು, ಜಮೀನುಗಳು ಇಂತಿಂಥವ್ರು ಸುಪರ್ದು ಹೋಗೋ ಮಾಡು, ಮನೆ ಇಂಥ ಭಾಗ ಮಾರಾಟ ಮಾಡು, ಇಂಥ ಭಾಗ ಅವ್ರು ಕೊಡು, ಬ್ಯಾಂಕ್ ಡಿಪಾಸಿಟ್ಗಳು ಹಣ ರಿಯಲೈಸ್ ಮಾಡ್ಕೊಂಬಂದು ಇಂಥ ಅನಾಥಾಶ್ರಮಕ್ಕೆ ಕೊಡು, ಇಂಥ ಮಗನಿಗೆ ಕೊಡು, ಚಿನ್ನಾಭರಣಗಳು ಇಂತಿಂಥ ಹೆಣ್ಮಕ್ಳಿಗೆ ಹಂಚು, ಎಲ್ಲ ಇದೆ, ವಾಸ್ಟ್ ಪ್ರಾಪರ್ಟಿ ಇದೆ. ಆ ವಾಸ್ಟ್ ಪ್ರಾಪರ್ಟಿ ಈ ವಿಲ್ಲಲ್ಲಿ ಕವರ್ ಆಗಿದೆಯಲ್ಲ, ಆ ವಿಲ್ಲಲ್ಲಿ ಕವರ್ ಆಗಿರ್ತಕ್ಕಂಥ ವಾಸ್ಟ್ ಪ್ರಾಪರ್ಟಿಗಳನ್ನು ವಿಲ್ ಪ್ರಕಾರ ಹಂಚಿಕೆ ಮಾಡುವ ಜವಾಬ್ದಾರಿ, ಅನುಷ್ಠಾನಗೊಳಿಸುವ ವಿಲ್ಲನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಒಬ್ಬ ವ್ಯಕ್ತಿಯಾಗಿ ವಹಿಸ್ಬೋದು. ಅವರನ್ನು ಎಕ್ಸಿಕ್ಯೂಟರ್ ಅಂತ ಕರಿತೀವಿ. ಆ ಎಕ್ಸಿಕ್ಯೂಟರ್ಗೆ ಏನು ಪಾಲ್ ಕೊಡ್ತಿಲ್ಲ, ಅವ್ನು ಬರೀ ಹಂಚೋ ಕೆಲಸ, ಪಾಲ್ ಅವನಿಗೆ ಕೊಟ್ಟರು ಅವನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾನೆ, ಅದಕ್ಕೆ ಅವಕಾಶ ಇಲ್ಲಂಗೆ ಅವನಿಗೆ ಬರೀ ಕಿಂಚಿತ್ ಜವಾಬ್ದಾರಿ. ಏನು ಜವಾಬ್ದಾರಿ? ಇದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಅವನು ಈ ವಿಲ್ಗೆ ಅಧಿಕಾರ ಪತ್ರ ಬೇಕಾದ್ರೂ ತೊಗೋಬೋದು, ವಿಲ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೋದು. ಯಾರಾದರೆ ನಿನಗೆ ಹಿಂಗೋ ಇದೆ ಅಧಿಕಾರ ಅಂದರೆ ನ್ಯಾಯಾಲಯಕ್ಕೊಂದು ಅರ್ಜಿ ಸಲ್ಲಿಸಿ ನನ್ನನ್ನು ಎಕ್ಸಿಕ್ಯೂಟರ್ ಅಂತ ಅಪಾಯಿಂಟ್ ಮಾಡಿದ್ದಾರೆ ಈ ವಿಲ್ನಲ್ಲಿ, ಆದ್ದರಿಂದ ನನಗೆ ಅಧಿಕಾರ ಪತ್ರ ಕೊಡಿ ಒಂದು. ಅದಕ್ಕೆ ಪ್ರೋಬೇಟ್ ಅಂತಾರೆ, ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ, ಪ್ರೋಬೇಟ್ ಆರ್ ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಾರೆ. ಅದನ್ನು ಕೈಯಲ್ಲಿ ಇಟ್ಕೊಂಡು ಅವನು ಒನ್ ಬೈ ಒನ್ ಮಾಡ್ಬೋದು. ನಮ್ಮ ಅರಮನೆ ಸಂತತಿ ಸೇರಿದವರು, ಅರಮನೆ ಸಂಪರ್ಕದಲ್ಲಿದ್ದವರು ಸುಮಾರು ಪ್ರಾಪರ್ಟಿಗಳು ಅವ್ರ ಹತ್ರ ಎಲ್ಲ, ಇಮೋಬಲ್ ಮೊಬೈಲು ಸ್ಟಾಕ್ಸ್ ಆ್ಯಂಡ್ ಶೇರ್ಸು. ಈ ಬೆಂಗಳೂರಲ್ಲಿ ಎಷ್ಟೋ ಶ್ರೀಮಂತರ ಹತ್ರ ಸ್ಟಾಕ್ಸ್ ಆ್ಯಂಡ್ ಶೇರ್ಸು, ಎಷ್ಟು ಕಂಪ್ನಿದಿದೆ ರೀ, ಒಂದೊಂದು ಕಂಪ್ನಿದೇನೆ ಲಕ್ಷಾಂತರ ರೂಪಾಯಿಂದಿದೆ. ಈ ಕಂಪ್ನಿದು ಈ ಮಗನಿಗೆ, ಈ ಕಂಪ್ನಿ ಬಾಂಬೆ ಡೈಂಗ್ರಲ್ಲಿ ಅರ್ಧ ಇವನಿಗೆ, ಹಿಂಗೆ ಎಲ್ಲ ಅವರು ಲೆಕ್ಕ ಹಾಕ್ಬಿಟ್ಟಿರ್ತಾರೆ ಬಿಲ್ಲಲ್ಲಿ. ಅದೆಲ್ಲ ಅನುಷ್ಠಾನಕ್ಕೆ ತರಬೇಕಂದ್ರೆ ನಿಮ್ಮ ಕೈಗೆ ಬಿಟ್ಬಿಡ, ಒಬ್ಬನ ಕೈಗೆ ಬಿಟ್ಬಿಡೋಕ್ಕೂ ಆಗಲ್ಲ, ಅವ್ನು ಸರಿಯಾಗಿ ನಡ್ಕೋತಾನೆ ಇಲ್ವೋ. ಮೂರನೇ ವ್ಯಕ್ತಿಯನ್ನು ಎಕ್ಸಿಕ್ಯೂಟರ್ ಅಂತ ಕೂರಿಸ್ತಾರೆ, ಅದಕ್ಕೂ ಕೂಡ ವಿಲ್ಲಲ್ಲಿ ಅವಕಾಶ ಇದೆ. ನಾನು ಮನೆಯ ಒಂದು ಅಂಶಕ್ಕೆ ಬರ್ತಾ ಇದ್ದೀನಿ. ಏನದು? ಸ್ವಂತದವ್ರಿಗೆ ವಿಲ್ ಮಾಡಬೇಕು ಅಂತಿದ್ಯಾ ಅನ್ನುವ ಒಂದು ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. ಸ್ವಂತದವ್ರಿಗೆ ವಿಲ್ ಮಾಡಬೇಕು ಅಂತಿಲ್ಲ, ಎಲ್ಲೂ ಇಲ್ಲ. ಸ್ವಂತದವ್ರಿಗೆ ವಾರಸ ಕಾನೂನು ಪ್ರಕಾರನೇ ಹೋಗುತ್ತೆ. ಆಯ್ತು ರೀ, ವಾರಸ ಕಾನೂನು ಇದೆ ರೀ, ಗೊತ್ತು ನಮಗೆ. ಆ ವಾರಸ ಕಾನೂನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಮನೆಯವ್ರಿಗೆ ಕೊಡಬೇಕು ಅಂತಿದೆಯಾ? ಇಲ್ಲ. ಯಾರಿಗೆ ಬೇಕಾದರೂ ಮರಣಶಾಸನ ಅಂದರೆ ಸ್ವಂತದವ್ರಿಗೆ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಮರಣಶಾಸನ ಅಂದರೆ ನಿಮ್ಮ ಇಚ್ಛಾ ರೀತಿ ನಿಮ್ಮ ಆಸ್ತಿ ನಿಮ್ಮ ಕಾಲಾನಂತರ ಉಪಯೋಗಕ್ಕೆ ಬರಬೇಕು. ನಿಮ್ಮ ಇಚ್ಛೆನೇ ಬೇರೆ ಬೇರೆ ಇರ್ಬೋದು, ಯಾವುದೋ ಸಂಸ್ಥೆ ಕೊಡಬೇಕು ಅಂತಿರ್ಬೋದು, ಇನ್ಯಾರೋ ವ್ಯಕ್ತಿ ಕೊಡಬೇಕು ಅಂತಿರ್ಬೋದು. ಈ ಪ್ರಕಾರ ನೀವು ಯಾರಿಗೆ ಬೇಕಾದರೂ ಕೊಡೋಕ್ಕೆ ಅವಕಾಶ ಇದೆ. ಆದರೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ನ್ಯಾಯಾಲಯದ ಮುಂದೆ ಪದೇ ಪದೇ ಬರುತ್ತೆ. ನಾನು 1984 ಲಾಯರ್ ಆಗಿದ್ದು, ಈಗ ನೋಡಿರಿ 42 ತುಂಬ ಹೋಗಿದೆ. 85 ಬೆಳಗಾಂ ಅಲ್ಲಿದ್ದು ಒಂದು ಪ್ರಕರಣ ಬಂದಿತ್ತು ಕರ್ನಾಟಕ ಹೈಕೋರ್ಟ್ ಮುಂದೆ. ಅಲ್ಲಿ ಅವ್ರೇನು ಹೇಳ್ತಾರೆ, ಆರ್ಮ್ ಚೇರ್ ರೂಲ್ ಅಂತ. ಒಬ್ಬ ವ್ಯಕ್ತಿ ಸುಮ್ಮನೆ ಕುರ್ಚಿ ಮೇಲೆ ನಾನು ಕೂತಿದ್ದಾನಲ್ಲ, ಹಂಗಲ್ಲ, ಆರಾಮ್ ಚೇರ್, ಈಸಿ ಚೇರ್ ಅಂತ ಇದ್ದು ನೋಡಿ, ಹಿಂದೆ ಎಲ್ಲ ಬಟ್ಟೆದು ಹಾಕಿದ್ದು, ಹಿಂದಕ್ಕೆ ಹೊರಕು, ಕತ್ತು ತಲೆ ಆ ಕಡೆಗಿಡು, ಕಾಲು ಮುಂದಕ್ಕೆ ನೀಡು, ಹಿಂಗೆ ಅಲ್ಲಾಡ್ತಾ ಇರು, ಅಂಥ ಚೇರ್ ಮೇಲೆ ಕುತ್ಕೊಂಡು ತನ್ನ ಆಸ್ತಿ ಪಾಸ್ತಿಯನ್ನು ಯಾವ ರೀತಿ ವಿಲೇ ಮಾಡಬೇಕು ಅಂತ ಆರಾಮಾಗಿ ಯೋಚನೆ ಮಾಡ್ತಾನಲ್ಲ, ಹಾಗೆ ಯೋಚನೆ ಮಾಡಿ ವಿಲ್ಲನ್ನು ಬರೆದಿದ್ದಾನ. ಚೇರ್ ಮೇಲೆ ಕೂತಿದ್ದ, ಫೋಟೋ ತರಬೇಕು ಅಂತಲ್ಲ ಹೇಳ್ತಾ ಇರೋದು. ಮನಸ್ಸು

0: ಮನಸ್ಸಿನ ಸ್ಥಿತಿ ಅಷ್ಟು ಆರಾಮಾಗಿದ್ದು ಬರೆಸಿದಾನ ಅನ್ನೋ ಪ್ರಶ್ನೆಯೂ ಹೇಳುತ್ತಂತೆ. ಯಾಕೆ, ನಾರ್ಮಲ್ ಕೋರ್ಸಲ್ಲಿ ಎ ಬಿ ಸಿ ಡಿಗೆ ಹೋಗಬೇಕಾಗಿತ್ತು, ಅಂದರೆ ವಾರಸ್ದಾರರು ಹೋಗಬೇಕಾಗಿತ್ತು. ಅದನ್ನು ಬಿಟ್ಟು ಅಂದರೆ ವಾರಸುದಾರರಿಗೆ ಕೊಡದೆ ವಾರಸುದಾರರಲ್ಲದವರಿಗೆ ಕೊಡೋಕೆ ಹೋಗ್ತಾ ಇದ್ದಾನಲ್ಲ, ಸಕಾರಣ ಇದೆಯಾ? ಇದೆಯಾ? ಕಾಣಬೇಕದು ವಿಲ್ಲಲ್ಲಿ. ಕೋರ್ಟ್ ಇಲ್ದಿದ್ರೆ ಏನು ಹೇಳ್ತಾರೆ, ದಿ ವಿಲ್ ಈಸ್ ಶ್ರೌಡೆಡ್ ವಿತ್, ದಿ ಎಕ್ಸಿಕ್ಯೂಷನ್ ಆಫ್ ದ ವಿಲ್ ಈಸ್ ಶ್ರೌಡೆಡ್ ವಿತ್ ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್, ಅನುಮಾನಕ್ಕೆ ಅವಕಾಶ ನೀಡುವ ಸಂದರ್ಭಗಳು ಕಂಡು ಬರ್ತಾ ಇದೆ. ನ್ಯಾಯಾಲಯ ಅನುಮಾನದಿಂದ ನೋಡ್ಬೋದು, ಅಲ್ರಿ ಇವ್ರ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗೇ ಇದ್ರು, ಕೊನೆ ದಿನದವರೆಗೂ ಇವ್ರು ಚೆನ್ನಾಗಿ ನೋಡ್ಕೋತಾ ಇದ್ರು, ಇವ್ರ್ಯಾಕೆಲ್ಲ ಬಿಟ್ಟು ಬೀದಿಲಿ ಹೋಗೋ ದಾಸೇನ್ ಕೈಗೆ ಹೋಗ್ಬಿಟ್ರು ಇವರು? ಸಹಜ ಅಲ್ವಾ ಪ್ರಶ್ನೆ. ಅಂದ್ರೆ ಇವ್ರನ್ನ ದ್ವೇಷಿಸೋದಕ್ಕೆ, ಅವನ್ನ ಪ್ರೀತಿಸೋದಕ್ಕೆ ವಿಶೇಷವಾದ ಕಾರಣ ಏನು? ಅದನ್ನ ಬರಿಬೇಕು ಅಂತಲ್ಲ, ನಿಮ್ಮ ಬರವಣಿಗೆಯಲ್ಲಿ ಅದು ಗೋಚರವಾದರೆ ಅನುಮಾನಾಸ್ಪದ ಮೋಡಗಳು ಬರ್ತಾ ಇತ್ತಲ್ಲ, ಆ ಮೋಡಗಳನ್ನ ತಳ್ಳಿ ಹಾಕುವ ಪ್ರಯತ್ನ ಮಾಡ್ಬೋದು ನ್ಯಾಯಾಲಯ. ನ್ಯಾಯಾಲಯಕ್ಕೆ ಅನುಮಾನ ಬಂದ್ಬಿಡ್ತು, ಮೋಡ ಮುಸ್ಕಿದಾರೆ ಈ ವಿಷಯದಲ್ಲಿ. ಏನು ಮೋಡ ಪಕ್ಕಕ್ಕೆ ಸರಿಸಿದ್ರೆ ತಾನೆ ನಮಗೆ ಸತ್ಯ ಗೊತ್ತಾಗೋದು. ಆ ಮೋಡವನ್ನು, ಅನುಮಾನದ ಮೋಡಗಳನ್ನು ಸರಿಸುವಷ್ಟು ಅಂಶಗಳು ಅದರಲ್ಲಿ ಕಾಣಬೇಕು. ಇಲ್ಲ ಹೋದ್ರೆ ಇದು ಅನುಮಾನ ರೀ ಇದು ಅಂತ. ಏನು ಕಾರಣಕ್ಕೆ? ನಿಮ್ಮ ಮನೆಯವ್ರಿಗೆ ಕೊಡುವಂತ ಅಲ್ಲ ಕಾನೂನು, ದಾಸೇನಿಗೆ ಬರೆದ್ರೆ ತಪ್ಪೇನೂ ಇಲ್ಲ. ಆದರೆ ಯಾವ ಕಾರಣಕ್ಕೆ ಮನೆಯವ್ರನ್ನ ಬಿಟ್ಟು, ಯಾವ ಕಾರಣಕ್ಕೆ ದಾಸೇಂಗ ಆದ್ಯತೆ ಕೊಟ್ಟು ಮರಣ ಶಾಸನ ಬರೆಸ್ತಾ ಇದೆಯಾ ನೀನು? ಇದು ಸ್ವಲ್ಪ ಗೊತ್ತಾಗಬೇಕಪ್ಪ. ಯಾಕೆ ಅಂದರೆ ಈಗಾಗಲೇ ಹೇಳಿದ್ದೀನಿ, ಇದೇ ಪದ ಪುನಃ ರಿಪೀಟ್ ಮಾಡ್ತಾ ಇದ್ದೀನಿ, ವಿಲ್ ಈಸ್ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್. ಆದ್ದರಿಂದ ಯಾರೇ ಒಂದು ವಿಲ್ ಮಾಡಿಸ್ಬೇಕು, ವಿಲ್ ಬರೆಸ್ಬೇಕು, ವಿಲ್ ಬರೀಬೇಕು ಅಂತ ತೀರ್ಮಾನ ಮಾಡುವ ಮೊದಲು ಈ ಅಂಶಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ವಿಲ್ಲನ್ನು ಬರೆಸೋದು ಬರೆಯುವುದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಬಂಧುಗಳೇ, ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾಗಿತ್ತು, ಆದರೆ ಒಂದು ಕಾಲ ಮಿತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದೀನಿ. ಮುಂದಿನ ಸಂದರ್ಭ ಯಾವಾಗಲಾದರೂ ಬಂದಾಗ ಅಗತ್ಯ ಬೀಳುವ ಹೆಚ್ಚುವರಿ ಮಾಹಿತಿಯನ್ನು ಕೂಡ ನೀಡ್ತೀನಿ. ನನ್ನ ಜೊತೆ ಇಷ್ಟು ವಿಚಾರಗಳನ್ನು ಹಂಚಿಕೊಂಡಂಥ ಜನಧ್ವನಿ ವಾಹಿನಿಯ ನಿಮ್ಮ ಅಧಿಕಾರಿ ವರ್ಗದವ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
1: ಸರ್, ತಾವು ಇಷ್ಟು ಸಮಯದವರೆಗೆ ಈ ಒಂದು ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ನಿಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಂಸ್ಥೆ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ನಮಸ್ಕಾರ.
1: ಕಾನೂನಿನ ಅರಿವೇ ಸಂಕಷ್ಟಗಳಿಗೆ ಪರಿಹಾರ. ಇಂದಿನ ಮಾಹಿತಿಯು ನಿಮ್ಮ ಬದುಕಿನ ಯಾವುದೋ ಒಂದು ಸಮಸ್ಯೆಗೆ ದಾರಿದೀಪವಾಗಲಿದೆ ಎಂಬ ನಂಬಿಕೆ ನಮಗಿದೆ. ಹಕ್ಕುಗಳನ್ನು ತಿಳಿಯಿರಿ, ಜವಾಬ್ದಾರಿಯುತ ನಾಗರಿಕರಾಗಿರಿ. ಮತ್ತೆ ಭೇಟಿಯಾಗೋಣ ಕಾನೂನು ಸಲಹೆಯ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
3: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
4: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
3: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
4: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
3: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
3: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
5: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿ ವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ

0: ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಸರ್ವತ್ತು ರೂಪಾಯಿ, ಪೆನ್ಸಿಲ್ ಬೇಣಿ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 27 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕಾಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಆರು ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: ಆರು ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ವಶ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನು.
1: ಪಂಡಿತ ಪೂಜಕ ಭೂಷಣ ಭವ್ಯನಾಥನ ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಬಗಿಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಶರಣಾಕೃತ ತ್ರಾಣುಡು ಅಭಯ ಪ್ರದ ಬಿರುದು ಗಲ್ಲಿನ ತೀರುಡು ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ಪರಮ ಕರುಣಾ ಕರುಣು ನಿರ್ಮಲ ಸ್ಮರಿತ ತೇಜೋ ಮಹಿಮ ಕಲಮಲ ವರಸು ದರ್ಶನ ಧರಿಸಿ ವೆಂಕಟ ಗಿರಿಯೊಳ್ಳೆ ಲಸಿದ ಸಾರ್ವಭೌಮ ಸೀತಾರಾಮುಡು ನಿಜ ದೇವುಡು ರಾಮುಡು ಉರಿತೌಗ ಪರಿಹಾರುಡು ನಿರುಪಮ ಸುಂದರ ಪೀತಾಂಬರ ದಾರುಡು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರು ಧರುಸು ಪುತ್ರಿ ಶತ್ರುಗಿತ್ರಿ ಭರತ ಲಕ್ಷ್ಮಣ ಮಾರುತಿ ಇತ ಧರಣಿ ತುಳಸಿ ರಾಮ ದಾಸುನಿ ವರಮುಡು ಸಗಿನ ಸಾರ್ವಭೌಮುಡು ನಿಜ ದೇವುಡು ರಾಮುಡು ಕೈ ಜಗಮುಲನ್ನೇ ಬದಿಯಂತಿ ಭಗವಂತುಡು ಸೀತಾರಾಮುಡು ನಿಜ ದೇವುಡು ರಾಮುಡು ಸುಮದ್ರಮಾರಮಣ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಸರ್ವೋರ್ ಕಷ್ಟ ನಿವಾರಣೆ ಮಾಡೋ ನರಸಿಂಹ ಗೋವಿಂದ ಗೋವಿಂದ
2: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ. ರಾವಣನ ಮೂಲ ಬಲ ಕಂಡು ಕಪಿಸೇನೆ, ರಾವಣನ ಮೂಲ ಬಲ ಕಂಡು ಕಪಿಸೇನೆ, ಆವಾಗಲೇ ಬೆದರಿ ಓಡಿದವು. ರಾವಣನ ಮೂಲ ಬಲ ಕಂಡು ಕಪಿಸೇನೆ, ಆವಾಗಲೇ ಬೆದರಿ ಓಡಿದವು. ಈ ನರನಾಗಿ ಇರಬಾರದೆಂದೆಣಿಸಿ, ನರನಾಗಿ ಇರಬಾರದೆಂದೆಣಿಸಿ, ದೇವರಾಮಚಂದ್ರ ಜಗವೆಲ್ಲ ತಾನಾದ, ದೇವರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ. ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ. ಅವನಿ ನೋಡಿ ಪರಿ ಉಪಗೀತೆ, ರವಿ ಅಸುರ ದುರುಳರೆಲ್ಲರೂ, ರವಿ ಅಸುರ ದುರುಳರೆಲ್ಲರೂ, ಅವರವರೆ ಒಡೆದಾಡಿ ಅದರಾಗಿ ಹೋದರು, ಅವರವರೆ ಒಡೆದಾಡಿ ಅದರಾಗಿ ಹೋದರು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದ ರಲ್ಲಿ ಶ್ರೀರಾಮ. ಹನುಮಾದಿ ಸಾಧು ಜನರು ಅಪ್ಪಿಕೊಂಡು, ಹನುಮಾದಿ ಸಾಧು ಜನರು ಅಪ್ಪಿಕೊಂಡು, ಕುಣಿ ಕುಣಿದಾಡಿದ ಅರುಷದಲ್ಲಿ ಪುರಂದರ ವಿಠಲರಾಯನ, ಕ್ಷಣದಲ್ಲಿ ಪುರಂದರ ವಿಠಲರಾಯನ, ಕೊನೆಗೊಡೆಯನು ಜಾನಪ.

0: ಒಬ್ಬನಾಗಿ ನಿಂತ ಕೊನೆ ಗೊಡೆಯನು ನಾನೊಬ್ಬನಾಗಿ ನಿಂತ
1: ಅಲ್ಲಿ ನೋಡಲು ರಾಮ
0: ಇಲ್ಲಿ ನೋಡಲು ರಾಮ
1: ಅಲ್ಲಿ ನೋಡಲು ರಾಮ
0: ಇಲ್ಲಿ ನೋಡಲು ರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ ಎಲ್ಲೆಲ್ಲೂ ನೋಡಿದರಲ್ಲಿ ಶ್ರೀರಾಮ.
2: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜುರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
3: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
4: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
3: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
5: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನೆ 60 ರೂಪಾಯಿ, ಪೆನ್ಸಿಲ್ ಬೇನೆ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 27 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ

ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕಂಠೀರವ ನರಸಿಂಹರಾಜ್ ಒಡೆಯರವರ ಜನ್ಮದಿನಾಚರಣೆ ಹಾಗೂ ವಿಶ್ವ ಪರಿಸರ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮೊದಲಿಗೆ ವಿಶ್ವ ಪರಿಸರ ದಿನಾಚರಣೆ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಜಗತ್ತಿನಾದ್ಯಂತ ಸುಮಾರು 143 ದೇಶಗಳು ಈ ದಿನವನ್ನು ಆಚರಿಸುತ್ತವೆ. ಪರಿಸರದ ಮೇಲೆ ಮಾನವ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ವಿಶ್ವಸಂಸ್ಥೆಯು ವಿಶ್ವ ಪರಿಸರ ದಿನವನ್ನು ಸ್ಥಾಪಿಸಿತು. 1974ರಲ್ಲಿ ಮೊಟ್ಟ ಮೊದಲು ವಿಶ್ವ ಪರಿಸರ ದಿನವನ್ನು ಓನ್ಲಿ ಒನ್ ಅರ್ತ್ ಎಂಬ ವಿಷಯದೊಂದಿಗೆ ನಡೆಸಲಾಯಿತು. 1974ರಿಂದ ಪ್ರತಿ ವರ್ಷ ಈ ದಿನವನ್ನು ನಿರ್ದಿಷ್ಟ ಪರಿಸರ ವಿಷಯದೊಂದಿಗೆ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಕುರಿತಾದ ಪರಿಸರವು ಈ ಗ್ರಹದಲ್ಲಿ ಮಾನವನಿಗೆ ದೊರೆತ ಅತ್ಯಂತ ಅಮೂಲ್ಯ ಕೊಡುಗೆಯಾಗಿದೆ. ಇಂದು ನಾವು ಪರಿಸರದ ಮಹತ್ವದ ಬಗ್ಗೆ ಗಮನವಹಿಸಬೇಕು ಮತ್ತು ಪ್ರಕೃತಿಯನ್ನು ಹಗುರವಾಗಿ ಪರಿಗಣಿಸಬಾರದು ಎಂದು ನಮ್ಮನ್ನು ನಾವು ನೆನಪಿಸಿಕೊಳ್ಳಬೇಕು. ಪರಿಸರವು ಮಾನವನಿಗೆ ನೀಡಿರುವ ಎಲ್ಲದಕ್ಕೂ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮತ್ತು ಅದನ್ನು ರಕ್ಷಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ವಿಶ್ವ ಪರಿಸರ ದಿನವನ್ನು ವಿಶ್ವಾದ್ಯಂತ ಆಚರಿಸಲಾಗುತ್ತದೆ. ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಮಾನವನ ಚಟುವಟಿಕೆಗಳಿಂದ ಉಂಟಾಗುವ ಹೆಚ್ಚಿನ ಹಾನಿಯನ್ನು ತಡೆಗಟ್ಟಲು ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ನಮ್ಮ ಪರಿಸರವನ್ನು ರಕ್ಷಿಸಲು ತೆಗೆದುಕೊಳ್ಳಬೇಕಾದ ವಿವಿಧ ಕ್ರಮಗಳು ಮತ್ತು ಕ್ರಮಗಳನ್ನು ನೆನಪಿಸುತ್ತದೆ. ಜಾಗತಿಕ ತಾಪಮಾನ ಏರಿಕೆಯು ನಮ್ಮ ಪರಿಸರದ ಮೇಲೆ ಪರಿಣಾಮ ಬೀರುವ ಪ್ರಮುಖ ಮುಖ್ಯ ಕಾರಣ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಹಾಗಾಗಿ ಪರಿಸರವನ್ನು ಉಳಿಸುವುದು ಮತ್ತು ರಕ್ಷಿಸುವುದು ನಮ್ಮ ಕರ್ತವ್ಯ ಅಲ್ಲದೆ ಪರಿಸರವನ್ನು ನಾಶ ಮಾಡುವ ಎಲ್ಲ ರೀತಿಯ ಶೋಷಣೆ ಚಟುವಟಿಕೆಗಳನ್ನು ನಾವು ನಿಲ್ಲಿಸಬೇಕು. ಇದಲ್ಲದೆ ಇದು ನಮ್ಮ ಉಳಿವಿಗೆ ಮತ್ತು ಮುಂದಿನ ಪೀಳಿಗೆಗೆ ಮೂಲಭೂತ ಅವಶ್ಯಕವಾಗಿದೆ. ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಒಂದು ನಿರ್ದಿಷ್ಟ ವಿಷಯದ ಪ್ರಕಾರ ಆಚರಿಸಲಾಗುತ್ತದೆ. ಅಲ್ಲದೆ ಥೀಮ್ಗೆ ನಿರ್ದಿಷ್ಟವಾದ ಘೋಷಣೆಗಳಿವೆ. ಆದ್ದರಿಂದ ಇದು ಪ್ರಪಂಚದಾದ್ಯಂತ ಅಭಿಯಾನಕ್ಕೆ ಯಶಸ್ಸನ್ನು ತರುತ್ತದೆ. ಪ್ರಪಂಚದಾದ್ಯಂತ ವಿವಿಧ ಸಂಸ್ಥೆಗಳು ಪರಿಸರ ದಿನದಂದು ನಮ್ಮ ಭವಿಷ್ಯವನ್ನು ಸುಧಾರಿಸಲು ಸಣ್ಣ ಕ್ರಮಗಳನ್ನು ತೆಗೆದುಕೊಳ್ಳಲು ಒಗ್ಗೂಡುತ್ತದೆ. ಶಾಲೆಗಳು ಮತ್ತು ಕಚೇರಿಗಳು ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರನ್ನು ಮರಗಳನ್ನು ನೆಡಲು, ಸ್ಥಳೀಯ ಪ್ರದೇಶ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛಗೊಳಿಸಲು ಪ್ರೋತ್ಸಾಹಿಸುತ್ತದೆ. ಈ ಸಣ್ಣ ಪ್ರಯತ್ನಗಳು ಪರಿಸರದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಪರಿಸರ ಪರಿಸ್ಥಿತಿಗಳು ಸುಧಾರಿಸಲು ಸರ್ಕಾರಿ ಸಂಸ್ಥೆಗಳು ಮತ್ತು ನಾಯಕರು ಸಂಸ್ಥೆಗಳ ವಿರುದ್ಧ ಹೋರಾಡಲು ಒಗ್ಗೂಡುತ್ತಾರೆ ಮತ್ತು ಹಾಗಾಗಿ ನಮ್ಮ ಪರಿಸರವನ್ನು ಉಳಿಸಲು ಸಹಾಯ ಮಾಡುತ್ತದೆ. ಸರ್ಕಾರವು ತೆಗೆದುಕೊಂಡ ಕೆಲವು ಕ್ರಮಗಳಲ್ಲಿ ಪರಿಸರವನ್ನು ರಕ್ಷಿಸಲು ಕಠಿಣ ಕಾನೂನುಗಳು ಸೇರಿವೆ. ಉದಾಹರಣೆಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ 1980, ಪರಿಸರ ಕಾಯ್ದೆ 1986 ಇತ್ಯಾದಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ತಿದ್ದುಪಡಿ ನಿಯಮಗಳು 2021ರಂತಹವು. ನಾವು ಹೆಚ್ಚು ಮರಗಳನ್ನು ನೆಟ್ಟರೆ ಅದು ಮಾಲಿನ್ಯವನ್ನು ನಿಗ್ರಹಿಸುತ್ತದೆ ಮತ್ತು ಪರಿಸರವನ್ನು ಉಳಿಸಲು ಸಹಾಯ ಮಾಡುತ್ತದೆ. ಜನರಲ್ಲಿ ಜಾಗೃತಿ ಮೂಡಿಸುವುದು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಹೀಗಾಗಿ ಪರಿಸರವನ್ನು ರಕ್ಷಿಸುತ್ತದೆ. ಮಾಲಿನ್ಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ ಇಲ್ಲದಿದ್ದರೆ ಸುಂದರ ಜಗತ್ತನ್ನು ಸೃಷ್ಟಿಸುವುದು ವಿಶ್ವ ಪರಿಸರ ದಿನದ ಹಿಂದಿನ ಉದ್ದೇಶವಾಗಿದೆ. ಪ್ಲಾಸ್ಟಿಕ್ ನಿಷೇಧ, ಹೆಚ್ಚು ಮರಗಳು ಮತ್ತು ಸಸಿಗಳನ್ನು ನೆಡುವುದು, ನೀರು ಉಳಿಸುವುದು, ಮರುಬಳಕೆ ಮಾಡುವುದು ಮತ್ತು ವನ್ಯಜೀವಿಗಳು ಮತ್ತು ಪ್ರಾಣಿಗಳನ್ನು ಉಳಿಸುವುದು ಉತ್ತಮ ಪರಿಸರಕ್ಕೆ ಕಾರಣವಾಗುವ ಕೆಲವು ಹಂತಗಳಾಗಿವೆ. ಒಬ್ಬರು ಯಾವಾಗಲೂ ತಮ್ಮ ಚಟುವಟಿಕೆಗಳ ಬಗ್ಗೆ ಜಾಗೃತರಾಗಿರಬೇಕು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿಡಲು ಶ್ರಮಿಸಬೇಕು. ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸಬೇಕು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಎಚ್ಚರಿಕೆಯಿಂದ ಬಳಸಬೇಕು. ಒಟ್ಟಾಗಿ ನಾವು ಸುಂದರ ಮತ್ತು ಆರೋಗ್ಯಕರ ವಾತಾವರಣ ಸೃಷ್ಟಿಸಬಹುದು. ಕೇಳುಗರೆ, ಕೇಳಿದರಲ್ಲ, ಎಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 35ರ ಕುರಿತು
ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ

0: ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಇರಲಿ ಜೀವನ ರಹಸ್ಯವು,
3: ಇರಲಿ ಜೀವನ ರಹಸ್ಯವು
2: ಅರೆಪರದೆಯೊಳಗಡಗಿ,
3: ಅರೆಪರದೆಯೊಳಗಡಗಿ
2: ಅರಸಿ ವರಿಸುವರಾರು,
3: ಅರಸಿ ವರಿಸುವರಾರು
2: ಬೀದಿ ಬತ್ತಲಿಯ,
3: ಬೀದಿ ಬತ್ತಲಿಯ
2: ಅರಳಿಪುದದು,
3: ಅರಳಿಪುದದು
2: ಅಡಗಿರ್ದೊಡಾಗ,
3: ಅಡಗಿರ್ದೊಡಾಗ
2: ನಮ್ಮೆದೆಗಣ್ಣ,
3: ನಮ್ಮೆದೆಗಣ್ಣ
2: ಸುರಸತೆಯ ಕುತುಕದಿಂ ಮಂಕುತಿಮ್ಮ,
3: ಸುರಸತೆಯ ಕುತುಕದಿಂ ಮಂಕುತಿಮ್ಮ.
2: ಸೊ ಕಳೆದ ಎರಡು ಮುಕ್ತಕಗಳಲ್ಲಿ ಜೀವನವನ್ನು ಅರ್ಥ ಮಾಡ್ಕೊಳ್ಳುವಂಥ ಜ್ಞಾನದ ಬಗ್ಗೆ ನಾವು ಮಾತಾಡಿದ್ವಿ. ಅದಕ್ಕೆ ಒಂದು, ನಮಗೆ ನೋಡುವಂಥ ಕಣ್ಣು ಬೇಕು. ಎರಡು, ಆ ವಸ್ತುವನ್ನು ಬೆಳಗಿಸುವಂಥ ಬೆಳಕು ಬೇಕು ಅಂತ ನಾವು ನೋಡಿದ್ವಿ. ಈಗ ಆ ಬೆಳಕು ಅಕಸ್ಮಾತ್ ಸರಿಯಾದ ರೀತಿಯಲ್ಲಿ ಆ ವಸ್ತುವಿನ ಮೇಲೆ ಬೀಳದೇ ಇದ್ದಾಗ ಆ ವಸ್ತು ಅಲ್ಲಿದ್ದರೂ ಕೂಡ ನಮಗೆ ಗೋಚರ ಆಗಲ್ಲ. ಸೊ ಇಂಥ ಸನ್ನಿವೇಶ ಯಾವಾಗ ಬರುತ್ತಪ್ಪ ಅಂತಂದರೆ, ಈ ಪರದೆ ಅಂತಿರುತ್ತಲ್ಲ ಸ್ಕ್ರೀನ್, ಆ ಪರದೆಯ ಹಿಂದೆ ಇರುವಂತಹ ವಸ್ತು ನಮಗೆ ಕಾಣಿಸಲ್ಲ. ಆದರೆ ಪರದೆ ಅನ್ನುವಂಥದ್ದು ಅರೆ ಪಾರದರ್ಶಕ, ಟ್ರಾನ್ಸ್ಲೂಸೆಂಟ್, ಒಂದು ಸ್ವಲ್ಪ ಮಟ್ಟಿಗೆ ಬೆಳಕು ಬರುತ್ತೆ, ಒಂದು ಸ್ವಲ್ಪ ಬರಲ್ಲ. ಸೊ ಹಾಗೆ ಆ ಪರದೆಯ ಹಿಂದೆ ಇರುವಂತಹ ವಸ್ತು ಏನೋ ಇದೆ ಅಂತ ಗೋಚರವಾಗ್ತಾ ಇದ್ರೂ ಕೂಡ ಅದು ಇಂಥದ್ದೇ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಜೀವನದಲ್ಲಿರುವಂಥ ರಹಸ್ಯಗಳು ಕೂಡ ಅದೇ ರೀತಿಯಲ್ಲಿ ಪರದೆಯ ಹಿಂದೆ ಇರುವಂತಹ ರೀತಿಯಲ್ಲಿ ಅರ್ಧಂಬರ್ಧ ನಮಗೆ ಗೋಚರವಾಗ್ತಾ ಇದೆ. ಇದಕ್ಕೆ ಎರಡು ಕಾರಣ. ಒಂದು, ಮಂದಾಕ್ಷಿ, ನಮಗಿರುವಂಥದ್ದು ಮಂದಾಕ್ಷಿ. ಎರಡನೇದು, ಅದರ ಮೇಲೆ ಬೀಳ್ತಾ ಇರುವಂಥ ಬೆಳಕು ಪ್ರಖರವಾದಂಥ ಸೂರ್ಯನ ಬೆಂಕಿಯುಂಡೆಯ ಬೆಳಕು ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವು ಸರ್ತಿ ಹಣತೆಯ ಬೆಳಕು ಮಾತ್ರ ಅಲ್ಲಿ ಬೀಳ್ತಾ ಇರೋದ್ರಿಂದ ಅಲ್ಲಿ ನಮಗೆ ಏನಿದೆ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಹೀಗೆ ಕಾಣಿಸದೇ ಇರುವಂತಹ ವಸ್ತುಗಳ ಬಗ್ಗೆ ನಮಗೆ ಕೆಲವು ಸರ್ತಿ ವಿಶೇಷವಾದಂತಹ ಕುತೂಹಲ ಇರುತ್ತೆ. ಬಹಳ ಸುಲಭವಾಗಿ ಯಾವುದೋ ಒಂದು ವಸ್ತು ಸಿಕ್ಬಿಡ್ತು ಅಂತಂದರೆ ಆ ವಸ್ತುವಿನ ಬಗ್ಗೆ ಅದರ ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅದು ನಮ್ಮ ಜೀವನದಲ್ಲಿ ಸಾಕಷ್ಟು ಸರ್ತಿ ನಮಗೆ ಆಗಿರುತ್ತೆ. ನಮ್ಮ ಮನೆಗಳಲ್ಲೇ ತಗೊಳ್ಳೋಣ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನಮಗೆಲ್ಲವನ್ನೂ ಕೊಡ್ತಾ ಬರ್ತಾರೆ ಅಂತ ನಾವು ಅಂದ್ಕೊಳ್ತಾ ಇದ್ರೆ, ಅಂದರೆ ಈಗ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಅವೆಲ್ಲವೂ ಕೂಡ ಮನೆಯಲ್ಲಿ ಯಥೇಚ್ಛವಾಗಿ ನಮಗೆ ಸಿಗ್ತಾ ಇದೆ ಅನ್ನೋದಾದರೆ ಅದನ್ನು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತೀವಿ. ಅಂದರೆ ಅದು ಇರುತ್ತಲ್ಲಿ ಅನ್ನೋಂಥ ಒಂದು ಮನೋಭಾವ ನಮಗೆ ಬಂದ್ಬಿಡುತ್ತೆ. ಅದರ ಬೆಲೆ ನಮಗೆ ಯಾವಾಗಪ್ಪ ಗೊತ್ತಾಗುತ್ತೆ ಅಂತಂದರೆ ಅದು ಸಿಕ್ಕದೇ ಇದ್ದಾಗಲೇ ಓಹ್, ಇಷ್ಟು ಚೆನ್ನಾಗಿ ಸಿಗ್ತಾ ಇತ್ತಲ್ಲಪ್ಪ, ಇವತ್ತು ಅದಿಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಬಹಳ ಸುಲಭವಾಗಿ ಸಿಕ್ಕುವಂಥ ವಸ್ತು ಎಷ್ಟೋ ಸರ್ತಿ ನಮ್ಮ ಮನಸ್ಸಿನಲ್ಲಿ ಮೌಲ್ಯಯುತವಾದದ್ದು ಅಂತ ನಮಗೆ ಅನಿಸೋದೇ ಇಲ್ಲ. ಅದು ಮೌಲ್ಯಯುತವಾದದ್ದೇ, ಆದರೆ ನಮಗೆ ಅದು ಬಹಳ ಅಗ್ಗವಾಗಿ ಸಿಕ್ಬಿಡ್ತಾ ಇದೆ, ಬಹಳ ಸುಲಭವಾಗಿ ಸಿಕ್ಬಿಡ್ತಾ ಇದೆ. ಹಾಗಾಗಿ ನಾವು ಅದಕ್ಕೆ ಬೆಲೆ ಕಟ್ತಾ ಇಲ್ಲ, ನಾವು ಅದರ ಬೆಲೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಿತ್ತಲು ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಇದೆ. ನಮ್ಮ ಮನೆಯಲ್ಲೇ ಬೆಳೆದಂತಹ ಒಂದು ಔಷಧೀಯ ಸಸ್ಯವನ್ನು ನಾವು ಔಷಧಿಯಾಗಿ ಉಪಯೋಗಿಸಲ್ಲ. ಯಾಕೆ? ಇದೇನು ಮಹಾ, ಇಲ್ಲೇ ಬೆಳೆದದ್ದು, ಇದರಲ್ಲಿ ಏನಿರುತ್ತೆ?

0: ಅದನ್ನು ನಾವು ಗುರುತಿಸಕ್ಕೆ ಹೋಗಲ್ಲ. ಸೊ ಹಾಗೆ ಇಲ್ಲಿ ಡಿ ವಿ ಜಿ ಅವರು ಅರಸಿ ವರಿಸುವರಾರು ಬೀದಿ ಬತ್ತಲಿಯ ಅನ್ನೋಂಥ ಪದವನ್ನು ಅನ್ನೋಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಬೀದಿ ಬತ್ತಲಿ ಅಂತಂದರೆ ರಸ್ತೆಯಲ್ಲೆಲ್ಲ ಓಡಾಡ್ತಾ ಇರುವಂಥ ಮಾನಸಿಕವಾಗಿ ಅಸ್ವಸ್ಥವಾಗಿರುವಂತಹ ಒಂದು ಹೆಣ್ಮಗಳನ್ನು ಯಾರಾದರೂ ಹೋಗ್ಬಿಟ್ಟು ಬಾ ನನ್ನ ನೀನು ಮದುವೆ ಮಾಡ್ಕೊ ನನ್ನನ್ನು ಅಂತ ಕೇಳ್ತಾರಾ ಅಂತ. ಸೊ ಇಲ್ಲಿ ಬೀದಿ ಬತ್ತಲಿಯ ಅಸ್ವಸ್ಥ ಮಾನಸಿಕ ಅಸ್ವಸ್ಥ ಮದುವೆ ಅನ್ನುವಂಥದ್ದು ಕೇವಲ ಉಪಮೆಯಾಗಿ ಡಿ ವಿ ಜಿ ಅವರು ಬಳಸಿದ್ದಾರೆ. ಅಲ್ಲಿ ಹೇಳಕ್ಕೆ ಹೊರಟಿರುವಂಥದ್ದು ಏನಪ್ಪ ಅಂತಂದರೆ, ಬಹಳ ಸುಲಭವಾಗಿ ನಮ್ಮ ಕಣ್ಣಿಗೆ ಯಾವುದು ಕಂಡುಬಿಡುತ್ತೋ ಅದರ ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನದಲ್ಲಿ ತೊಡಗಲ್ಲ ಅಂತ. ಅದ್ರ ಬದಲು ಇದನ್ನು ಸ್ವಲ್ಪ ದೂರ ಇಡು ಅಂದ ತಕ್ಷಣ ಅದ್ರ ಕಡೆ ನಮ್ಮ ಗಮನ ಚಕ್ ಅಂತ ಹೊರಟೋಗುತ್ತೆ. ಇದಕ್ಕೆ ನಮ್ಮ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಈಗ ಸಪೋಸಿಂಗ್ ಯಾವುದೋ ಒಂದು ಹೊಸ ಆಟದ ಸಾಮಾನು ಮನೆಗೆ ತೊಗೊಂಬರ್ತೀವಿ ಅಂತ ಅನ್ಕೊಳ್ಳೋಣ. ಆ ಆಟದ ಸಾಮಾನನ್ನು ಮಕ್ಕಳ ಕೈಲಿ ಕೊಡುವಾಗ ಕೆಲವು ಆಟದ ಸಾಮಾನುಗಳು ಭಾಳ ಸುಲಭವಾಗಿ ಕೊಟ್ಬಿಡ್ತೀವಿ, ತಗೋ ಆಟ ಆಡು ಅಂತ. ಕೆಲವುದು ಒಡೆದೋಗ್ಬೋದು ಅನ್ನೋದಿರುತ್ತಲ್ಲ, ಈಗ ಗಾಜಿಂದ ಮಾಡಿರೋವಂಥದ್ದು ಅಥವಾ ಇದು ಮೂರಿದ್ರೆ ಇದನ್ನು ರಿಪೇರಿ ಮಾಡೋಕ್ಕಾಗಲ್ಲ ಅನ್ನೋವಂಥದ್ದು, ಅಂಥದ್ದನ್ನು ದೂರ ಇಟ್ಬಿಟ್ಟು ಮಕ್ಕಳಿಗೆ ಹೇಳ್ತೀವಿ, ಏ ನೋಡೋ ನೀನು ಅದನ್ನು ಮುಟ್ಟಂಗಿಲ್ಲ ಅಂತ. ನೀವು ಅಬ್ಸರ್ವ್ ಮಾಡಿ, ಸುಲಭವಾಗಿ ಕೈ ಕೊಟ್ಟಿದ್ದು ಮಕ್ಕಳಿಗೆ ಬೇಡ, ಯಾವುದನ್ನು ದೂರದಲ್ಲಿ ಏ ಮುಟ್ಬೇಡ ನೀನು ಅಂತ ಇಟ್ಟಿರ್ತೀವೋ ಗಮನ ಎಲ್ಲ ಅಲ್ಲೇ ಇರುತ್ತೆ. ನೀವೊಂದು ಸ್ವಲ್ಪ ಆಚೆ ಈಚೆ ಹೋಗಿ ಮಕ್ಕಳು ಟಕ್ ಅಂತ ಹೋಗಿ ಅದನ್ನೇ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಹೌದಲ್ವಾ? ಸೊ ಹಾಗೆ ಯಾವುದು ಅಷ್ಟು ಸುಲಭವಾಗಿ ನಮಗೆ ಸಿಕ್ಕಲ್ವೋ ಅದರ ಬಗ್ಗೆ ನಮಗೆ ಒಂದು ರೀತಿಯ ಕುತೂಹಲ ಶುರುವಾಗುತ್ತೆ. ಇದೇನಪ್ಪ, ಯಾಕೆ ಅಂದ್ರು ಮುಟ್ಬೇಡ ಅಂತಂದಿದ್ದಾರಲ್ಲ, ಮುಟ್ಟು ನೋಡೋಣ. ಸೊ ಹೀಗೆ ಯಾವುದು ಸುಲಭವಾಗಿ ಸಿಕ್ಕಲ್ವೋ ಅದ್ರ ಬಗ್ಗೆ ಏನೋ ಒಂದು ಸ್ಪೆಷಾಲಿಟಿ ಇದೆ, ಅದನ್ನು ಹುಡ್ಕೊಂಡ್ವಾ ಅನ್ನೋಂಥ ಒಂದು ಕುತೂಹಲ ನಮ್ಮ ಮನಸ್ಸಿನಲ್ಲಿ ಶುರುವಾಗುತ್ತೆ. ಸೊ ಹಾಗೆ ಜೀವನದ ರಹಸ್ಯವನ್ನು ಕೂಡ ಅಡಗಿಸಿದ ಇರ್ದೊಡೆ ಅದನ್ನು ಬಚ್ಚಿಟ್ಟಿದ್ರೆ ಅದ್ರ ಬಗ್ಗೆ ನಮಗೆ ಕುತೂಹಲ ಶುರುವಾಗುತ್ತೆ. ಆ ಕುತೂಹಲದ ಒಂದು ಸ್ಫೂರ್ತಿಯಿಂದ ಒಂದು ಪ್ರೇರಣೆಯಿಂದ ಅದನ್ನು ನಾವು ಹುಡ್ಕಕ್ಕೆ ಹೋಗ್ತೀವಿ. ಹೇಗೆ ಒಂದು ಮಗು ಏ ನಿನ್ ಗಾಜಿಂದಿದು ಹೊಡೆದೋಗುತ್ತೆ ಮುಟ್ಟಬಾರ್ದು ಅಂತ ಹೇಳಿದಾಗ ಮುಟ್ಟೋಣ ಅಂತ ಹೋಗುತ್ತೋ, ಹಾಗೆ ಅಡಗಿಸಿಟ್ಟಿರುವಂತಹ ಜೀವನ ರಹಸ್ಯವನ್ನು ನಾವು ಹುಡುಕಬೇಕು. ಎಲ್ಲಿ ಹುಡ್ಕೋಣ? ಜೀವನದ ಪಥದಲ್ಲಿ ನಮಗೆ ಕಣ್ಣಿಗೆ ಕಾಣುವಂಥ ಅನೇಕ ವಸ್ತುಗಳಿದೆ, ಅಲ್ಲೆಲ್ಲ ಹುಡುಕ್ತಾ ಹೋಗೋಣ್ವಾ ಅಂತಂದರೆ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ, ಅರಳಿಪುದು ಅದು ಅಡಗಿರ್ಪುದು ನಮ್ಮ ಎದೆಗಣ್ಣ ಅಂತ. ನಾವು ಕಣ್ಣಿಂದ ಕಾಣಬೇಕಾಗಿರುವಂಥದ್ದು ಹೊರಗಿನ ವಸ್ತುಗಳನ್ನಲ್ಲ, ನಮ್ಮ ಒಳಗಡೆ ಇರುವಂತಹ ಕಣ್ಣನ್ನು ನಾವು ತೆರೆಕೊಂಡಾಗ ಅಂತರೀಕ್ಷಣೆಯಿಂದ ನಾವು ವಸ್ತುಗಳನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮ ಒಳಗಿರುವಂಥ ಸತ್ಯವನ್ನು ನಾವು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಆಗ ಸುರಸತೆ ಅರಳುತ್ತೆ. ಆ ಸುರಸತೆ ನಮಗೆ ಅರಳಬೇಕು ಅಂತಂದರೆ ನಮ್ಮ ಎದೆಗಣ್ಣು ನಮ್ಮಲ್ಲಿ ಸ್ಪಷ್ಟವಾಗಿ ನೋಡುವಂಥ ಶಕ್ತಿಯನ್ನು ಪಡ್ಕೊಳ್ಬೇಕು. ಮಂದಾಕ್ಷಿ ಅನ್ನುವಂಥದ್ದು ಕೇವಲ ಹೊರಗಿನ ವಸ್ತುಗಳನ್ನು ನೋಡುವ ಈ ಕಣ್ಣು, ಎರಡು ಕಣ್ಣು, ನಮ್ಮ ಮುಖದಲ್ಲಿರುವಂಥ ಎರಡು ಕಣ್ಣು ಅಂತ ನಾವು ಅಂದ್ಕೊಳ್ಳೋದಲ್ಲ, ಕೇವಲ ಅಷ್ಟೇ ಅಲ್ಲ, ಆ ಕಣ್ಣು ನೋಡೋದಕ್ಕೆ ಬೇಕಾಗುವಂಥ ಸೂರ್ಯ ಚಂದ್ರರ ಬೆಳಕು ಮಾತ್ರವೇ ಮುಖ್ಯ ಅಂತಲ್ಲ, ಅದು ಹೊರಗಿನ ಪ್ರಪಂಚದಲ್ಲಿ ವಸ್ತುಗಳನ್ನು ತೋರಿಸೋದಕ್ಕೆ ನಮಗೆ ಬೇಕಾದರೂ ಕೂಡ ಆ ವಸ್ತುಗಳ ಹಿಂದೆ ಇರುವಂಥ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಎದೆಯ ಒಳಗಿರುವಂಥ ಕಣ್ಣನ್ನು ತೆಕ್ಕೋಬೇಕು. ಆ ತತ್ವವನ್ನು ಬೆಳಗಿಸುವಂಥ ಬೆಳಕು ಹೊರಗಿನ ಸೂರ್ಯಚಂದ್ರರದಲ್ಲ, ಆದರೆ ನಮ್ಮಲ್ಲಿರುವಂಥ ಜ್ಞಾನದ ಬೆಳಕು. ಸೊ ಈ ಜ್ಞಾನದ ಬೆಳಕಿನಿಂದ ಪ್ರಜ್ವಲಿಸ್ತಾ ಇರುವಂತಹ ವಸ್ತುಗಳನ್ನು ನಮ್ಮ ಎದೆಗಣ್ಣಿನಿಂದ ನಾವು ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ಆಗ ಸುರಸತೆ ನಮಗೆ ಜಗತ್ತಿನಲ್ಲಿ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ.
1: ಕೇಳುಕರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಾಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಾಗದ ಬೆಳಕು ಸಂಚಿಕೆ 35 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ

ಪ್ರೀತಿಯ ಜನಧ್ವನಿ ಕೇಳುಗರಿಯ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 5ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಕಗ್ಗಂಟು ನಡುವೆ ಖಾತೆ ಹಂಚಿಕೆ, ಅನರ್ಹರ ಗ್ಯಾರಂಟಿ ಸೌಲಭ್ಯಕ್ಕೆ ಕತ್ತರಿ, ಯೋಜನೆಗಳ ಫಲಾನುಭವಿಗಳ ಮಾಹಿತಿ ಸಂಗ್ರಹ ಸಿಎಂ ಡಿಕೆ ಶಿವಕುಮಾರ್, ಕಬ್ಬಿಗೆ 4,500 ಮುಂಗಡ ನೀಡಲು ಆಗ್ರಹ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರಿಂದ ಪ್ರತಿಭಟನೆ, ಎಐಡಿಎಸ್ಒ ಸಂಘಟನೆ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ಪ್ರತಿಭಟನೆ, ಸರ್ಕಾರಿ ಶಾಲೆ ವಿಲೀನಗೊಳಿಸದಂತೆ ಆಗ್ರಹ. 100 ಎಥೆನಾಲ್ ಇಂಧನ ಕೇಂದ್ರ 2027ರ ಹೊತ್ತಿಗೆ ದೇಶದಲ್ಲಿ ಒಟ್ಟು 5,000 ಎಥೆನಾಲ್ ಇಂಧನ ಕೇಂದ್ರ ಆರಂಭ, ಫ್ಲೆಕ್ಸ್ ಫ್ಯೂಯೆಲ್ ಕಾರು ಅನಾವರಣ, ಶ್ರೀಲಂಕಾ ವೃದ್ಧಾಶ್ರಮದಲ್ಲಿ ಬೆಂಕಿ ಅವಘಡ 11 ಮಂದಿ ಸಾವು. ಲಾಂಗ್ ಜಂಪ್ ಆರ್ಯ ಹೊಸ ದಾಖಲೆ, ಮಹಾರಾಜ ಟ್ರೋಫಿ ಆಟಗಾರರ ಬಿಟ್ಟಿಂದು, ಕಣದಲ್ಲಿ ಮಯಂಕ್ ಕರುಣ್ ಮನೀಶ್, ಫೈನಲ್ಗೆ ತಾಪುಗಾಲಿಟ್ಟ ಮೀರಾ. ಐಪಿಎಲ್ ಟೂರ್ನಿಯಲ್ಲಿ ಆಡುವಾಗ ಸ್ನಾಯು ಸೆಳೆತ, ಕೊಹ್ಲಿಗೆ ಗಾಯ, ಆಫ್ಘಾನ್ ಸರಣಿಗೆ ಅಲಭ್ಯ. ಪ್ರಮುಖಾಂಶಗಳ ವಿವರಣೆ: ಕಗ್ಗಂಟು ನಡುವೆ ಖಾತೆ ಹಂಚಿಕೆ, ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ, ಪರಮೇಶ್ವರ್ಗೆ ಕಂದಾಯ, ಪ್ರಿಯಾಂಗೆ ಗೃಹ, ರಾಜ್ಯಪಾಲ ಅಂಕಿತ. ಬೆಂಗಳೂರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ ಅಂತಿಮವಾಗಿದ್ದು, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ, ಕಂದಾಯ ಯುವ ಜನಸೇವಾ ಮತ್ತು ಕ್ರೀಡಾ ಇಲಾಖೆ ಪ್ರಿಯಾಂಕರ್ಗೆ ಗೃಹ ಖಾತೆ ನೀಡಲಾಗಿದೆ. ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾದ ಪಟ್ಟಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಅಂಕಿತ ಹಾಕಿದ್ದು ರಾಜ್ಯಪತ್ರದಲ್ಲಿ ಅಧಿಕೃತವಾಗಿ ಗುರುವಾರ ಪ್ರಕಟಿಸಲಾಗಿದೆ. ಅನರ್ಹರ ಗ್ಯಾರಂಟಿ ಸೌಲಭ್ಯಕ್ಕೆ ಕತ್ತರಿ, ಯೋಜನೆಗಳ ಫಲಾನುಭವಿಗಳಿಗೆ ಯೋಜನೆಗಳ ಫಲಾನುಭವಿಗಳ ಮಾಹಿತಿ ಸಂಗ್ರಹ ಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರು, 5 ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಅನರ್ಹರು ಪಡೆದುಕೊಳ್ಳುತ್ತಿದ್ದು, ಅರ್ಹರಿಗಷ್ಟೇ ಪ್ರಯೋಜನ ಸಿಗಬೇಕು ಎಂಬ ತೀರ್ಮಾನಕ್ಕೆ ಬಂದಿರುವ ಸರ್ಕಾರ ಅರ್ಹ ಅನರ್ಹರ ನಿಖರ ಮಾಹಿತಿ ಕಲೆ ಹಾಕಲು ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡುವ ಸುಳಿವನ್ನು ನೀಡಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಹಿರಿಯ ಅಧಿಕಾರಿಗಳ ಮೊದಲ ಸಭೆಯನ್ನು ಗುರುವಾರ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ನಡೆಸಿದರು. ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಮಾಹಿತಿಯನ್ನು ಸಂಗ್ರಹಿಸುವಂತೆ ಸೂಚನೆಯನ್ನು ಅಧಿಕಾರಿಗಳಿಗೆ ನೀಡಿದರು. ಯೋಜನೆಗಳ ಸೌಲಭ್ಯಗಳು ದುರ್ಬಳಕೆಯಾಗುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಬ್ಬಿಗೆ 4,500 ಮುಂಗಡ ನೀಡಲು ಆಗ್ರಹ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರಿಂದ ಪ್ರತಿಭಟನೆ. ನಂಜನಗೂಡು, ಪ್ರಸಕ್ತ ಸಾಲಿನಲ್ಲಿ ರೈತರು ಪೂರೈಸುವ ಪ್ರತಿ ಟನ್ ಕಬ್ಬಿಗೆ 4,500 ಮುಂಗಡ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ನಗರದ ತಾಲೂಕು ಕಚೇರಿ ಮುಂಭಾಗ ಗುರುವಾರ ಪ್ರತಿಭಟನೆ ನಡೆಸಿದರು. ನಗರದ ಉಲ್ಲಹಳ್ಳಿ ವೃತ್ತದಲ್ಲಿ ಸಂಘಟಿತವಾದ ಪ್ರತಿಭಟನಾಕಾರರು ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಾದಯಾತ್ರೆ ನಡೆಸುವ ಮೂಲಕ ತಾಲೂಕು ಕಚೇರಿಗೆ ತೆರಳಿ ಪ್ರವೇಶ ದ್ವಾರದಲ್ಲಿ ಧರಣಿ ನಡೆಸಿದರು. ಎಡಿಎಸ್ಒ ಸಂಘಟನೆ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ಪ್ರತಿಭಟನೆ, ಸರ್ಕಾರಿ ಶಾಲೆ ವಿಲೀನಗೊಳಿಸದಂತೆ ಆಗ್ರಹ. ಕೆಆರ್ ನಗರ, ಕೆಎಸ್ ಮ್ಯಾಗ್ನಸ್ ಶಾಲೆಗಳ ನೆಪದಲ್ಲಿ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸದಂತೆ ಆಗ್ರಹಿಸಿ ಎಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಹಾಗೂ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯಿಂದ ಗುರುವಾರ ಪ್ರತಿಭಟನೆ ನಡೆಯಿತು. ಕೆಪಿಎಸ್ ಮ್ಯಾಗ್ನೆಟ್ ವ್ಯಾಪ್ತಿಗೆ ಬರುವ ತಾಲೂಕಿನ ಹಂಪಾಪುರ, ಕಿಸ್ತೂರುಕೊಪ್ಪಲು, ಗಂಧನಹಳ್ಳಿ ವ್ಯಾಪ್ತಿಯಲ್ಲಿನ 30ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಲು ಸರ್ಕಾರ ನಿರ್ಧರಿಸಿದ್ದು, ಸರ್ಕಾರ ಇದರಿಂದ ಹಿಂದೆ ಸರಿಯಬೇಕು ಎಂದು ಎಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ನಿತಿನ್ ಸರ್ಕಾರವನ್ನು ಒತ್ತಾಯಿಸಿದರು. 100 ಎಥೆನಾಲ್ ಇಂಧನ ಕೇಂದ್ರ 2027ರ ಹೊತ್ತಿಗೆ ದೇಶದಲ್ಲಿ ಒಟ್ಟು 5,000 ಎಥೆನಾಲ್ ಇಂಧನ ಕೇಂದ್ರ ಆರಂಭ. ನವದೆಹಲಿ, ದೆಹಲಿ, ಪುಣೆ, ಮುಂಬೈ ಮತ್ತು ನಾಗ್ಪುರದಲ್ಲಿ 50-100 ಎಥೆನಾಲ್ ಇಂಧನ ಮಾರಾಟ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ವರ್ಷದ ಅಂತ್ಯದೊಳಗೆ ಎಥೆನಾಲ್ ಇಂಧನ ಕೇಂದ್ರಗಳ ಸಂಖ್ಯೆಯನ್ನು 500ಕ್ಕೆ ಹೆಚ್ಚಿಸುವ ಗುರಿ ಇದೆ ಎಂದು ಅವರು ತಿಳಿಸಿದ್ದಾರೆ. ಫ್ಲೆಕ್ಸ್ ಫ್ಯೂಯೆಲ್ ಕಾರು ಅನಾವರಣ. ನವದೆಹಲಿ, ದೇಶದ ಅತಿದೊಡ್ಡ ಕಾರು ತಯಾರಿಕಾ ಕಂಪನಿ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ದೇಶದ ಮೊದಲ ಫ್ಲೆಕ್ಸ್ ಫ್ಯೂಯೆಲ್ ಚಾಲಿತ ಮ್ಯಾನರ್ ಆರ್ ಕಾರನ್ನು ಗುರುವಾರ ಅನಾವರಣ ಮಾಡಿದೆ. ಫ್ಲೆಕ್ಸ್ ಫ್ಯೂಯೆಲ್ ಕಾರು E20 ಅಥವಾ E100 ಸೇರಿದಂತೆ ಯಾವುದೇ ಪ್ರಮಾಣದಲ್ಲಿ ಎಥೆನಾಲ್ ಪೆಟ್ರೋಲ್ ಮಿಶ್ರಣ ಇರುವ ಇಂಧನ ಬಳಸಿ ಸಾಗಬಲ್ಲದು.

ಶ್ರೀಲಂಕಾ ವೃದ್ಧಾಶ್ರಮದಲ್ಲಿ ಬೆಂಕಿ ಅವಘಡ, 11 ಮಂದಿ ಸಾವು. ಕೊಲಂಬೋ ಇಲ್ಲಿನ ವೃದ್ಧಾಶ್ರಮವೊಂದರಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 11 ಮಂದಿ ಮೃತಪಟ್ಟಿದ್ದು 7 ಮಂದಿ ಗಾಯಗೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇಲ್ಲಿನ ಕಲುತರ ಜಿಲ್ಲೆಯಲ್ಲಿರುವ ಅಂಗುರುವ ತೋಟದಲ್ಲಿರುವ ಮಾವಾಪಿಯ ತೇವನ ವೃದ್ಧಾಶ್ರಮದಲ್ಲಿ ಬುಧವಾರ ಸಂಜೆ 5:30 ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿತ್ತು. 10 ಮಂದಿ ಆವರಣದಲ್ಲಿಯೇ ಮೃತಪಟ್ಟರೆ ಮತ್ತೊಬ್ಬರು ಹೊರನಾದ ಜಿಲ್ಲೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ಎಂದು ತಿಳಿಸಿದ್ದಾರೆ. ಲಾಂಗ್ ಜಂಪ್ ಆರ್ಯ ಹೊಸ ದಾಖಲೆ. ಕಂಠೀರವ ಕ್ರೀಡಾಂಗಣ ರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಆರ್ಯನ್ ಮನೋಜ್ ಪ್ರಕೃತಿ ರೂಪ ವೇಗಿಗಳು ಬೆಂಗಳೂರು. ಆರ್ಯಎಸ್ ರವರು ಕಂಠೀರವ ಕ್ರೀಡಾಂಗಣದಲ್ಲಿ ಗುರುವಾರ ನಡೆದ ರಾಜ್ಯ ಸೀನಿಯರ್ ಅಥ್ಲೆಟಿಕ್ ಕೂಟದ ಪುರುಷರ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ 7.98 ಜಿಗಿದು ನೂತನ ರಾಜ್ಯ ದಾಖಲೆ ನಿರ್ಮಿಸಿದರು. ಬೆಂಗಳೂರಿನ ಸಾಯಿ ಕೇಂದ್ರದಲ್ಲಿ ತರಬೇತಿ ಪಡೆಯುತ್ತಿರುವ ಆರ್ಯ ಇವರು 2019 ಸಂಶೀರ್ ಇಸೀನ್ ನಿರ್ಮಿಸಿದ್ದ ದಾಖಲೆ ಮುರಿದರು. ಮತ್ತೊಬ್ಬ ಸ್ಪರ್ಧಿ ಪುರುಷೋತ್ತಮ್ ಅವರು 7.97 ದೂರ ಜಿಗಿದು ಕೇವಲ 1 ಅಂತರದಿಂದ 2 ಸ್ಥಾನಕ್ಕೆ ಸರಿದರು. ಮಹಾರಾಜ ಟ್ರೋಫಿ ಆಟಗಾರರ ಬಿಟ್ಟಿಂದು ಕಣದಲ್ಲಿ ಮಯಂಕ್ ಕರುಣ್ ಮನೀಶ್ ಬೆಂಗಳೂರು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಆಶ್ರಯದಲ್ಲಿ ನಡೆಯಲಿರುವ ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಬಿಟ್ ಪ್ರಕ್ರಿಯೆ ಶುಕ್ರವಾರ ನಡೆಯಲಿದೆ. ಖ್ಯಾತನಾಮ ಆಟಗಾರರ ಖರೀದಿಗೆ ಪೈಪೋಟಿ ನಡೆಸುವ ನಿರೀಕ್ಷೆ ಇದೆ. ಭಾರತ ತಂಡದಲ್ಲಿ ಆಡಲಿರುವ ಅನುಭವಿ ಆಟಗಾರರಾದ ಕರುಣ್ ನಾಯರ್, ಮಯಂಕ್ ಅಗರ್ವಾಲ್ ಮತ್ತು ಮನೀಶ್ ಪಾಂಡೆ ಅವರು ಬಿಟ್ ಪ್ರತಿಕ್ರಿಯೆಯಲ್ಲಿದ್ದಾರೆ. ಒಟ್ಟು 6 ಫ್ರಾಂಚೈಸಿಗಳು ತಲಾ 60 ಲಕ್ಷದ ತೈಲಿಯೊಂದಿಗೆ ಬಿಟ್ನಲ್ಲಿ ಪಾಲ್ಗೊಳ್ಳಲಿವೆ. 150 ಹೆಚ್ಚು ಕ್ರಿಕೆಟಿಗರು ಬಿಟ್ನಲ್ಲಿದ್ದಾರೆ. ಫೈನಲ್ಗೆ ತಾಪುಗಾಲಿಟ್ಟ ಮೀರಾ. ಫ್ರೆಂಚ್ ಓಪನ್ ಟೆನ್ನಿಸ್ ರಷ್ಯಾ ಆಟಗಾರ್ತಿಗೆ ಪ್ರಶಸ್ತಿ ಸುತ್ತಿನಲ್ಲಿ ಮಾಯಾ ಎದುರಾಳಿ. ಪ್ಯಾರಿಸ್ ರಷ್ಯಾದ ಹದಿಹರೆಯದ ಆಟಗಾರ್ತಿ ಮೀರಾ ಅತ್ರೇಯೇವ ಗುರುವಾರ ಫ್ರೆಂಚ್ ಓಪನ್ ಟೂರ್ನಿಯ ಸೆಮಿಫೈನಲ್ನಲ್ಲಿ 6-1, 6-3 ಉಕ್ರೇನ್ನ ಮಾರ್ತಾ ಕುಸ್ತೆಯುಕ್ ಅವರನ್ನು ಅನಾಯಾಸವಾಗಿ ಸೋಲಿಸಿದರು. ಈ ಹಾದಿಯಲ್ಲಿ ಮೊದಲ ಬಾರಿ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯೊಂದರ ಫೈನಲ್ ತಲುಪಿದರು. ಐಪಿಎಲ್ ಟೂರ್ನಿಯಲ್ಲಿ ಆಡುವಾಗ ಸ್ನಾಯು ಸೆಳೆತ, ಕೊಹ್ಲಿಗೆ ಗಾಯ, ಆಫ್ಘಾನ್ ಸರಣಿಗೆ ಅಲಭ್ಯ. ನವದೆಹಲಿ ಸ್ನಾಯು ಸೆಳೆತ ಸಮಸ್ಯೆಯಿಂದ ಬಳಲುತ್ತಿರುವ ವಿರಾಟ್ ಕೊಹ್ಲಿ ಅವರು ಆಫ್ಘಾನಿಸ್ತಾನ ಎದುರಿನ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಕಣಕ್ಕಿಳಿಯುವುದಿಲ್ಲ. ಅವರ ಬದಲು ಋತುರಾಜ್ ಗಾಯಕ್ವಾಡ್ ಅವರು ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಇದೇ 13 ಧರ್ಮಶಾಲದಲ್ಲಿ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಈಚೆಗೆ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯಲ್ಲಿ ಆಡುವ ಸಂದರ್ಭದಲ್ಲಿ ಅವರು ಸ್ನಾಯು ಸೆಳೆತದ ಸಮಸ್ಯೆಯಿಂದ ಬಳಲಿದ್ದರು. ಫೈನಲ್ ಪಂದ್ಯದಲ್ಲಿ ಅವರು ಅಮೋಘ ಬ್ಯಾಟಿಂಗ್ ಬಲದಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚಾಂಪಿಯನ್ ಆಗಿತ್ತು. ಈ ದಿನದ ಶುಭಾಷಿತ. ನಾವು ಅನುಸರಿಸಬೇಕಾದದ್ದು ಸಂತರ ಚಾರಿತ್ರ್ಯವನ್ನೇ ಹೊರತು ಚರಿತ್ರೆಯನ್ನಲ್ಲ. ವಿನೋಬಾ ಭಾವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಸರ್ವತ್ತು ರೂಪಾಯಿ, ಪೆನ್ಸಿಲ್ ಬೀನಿ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 27 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೇ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವೃತ್ತಿ ಸಂತೃಪ್ತಿ ಪೌರ ಕಾರ್ಮಿಕ ವೃತ್ತಿಯ ಅನಾವರಣ ಕುರಿತು ಕಳೆದ 10 ವರ್ಷಗಳಿಂದ ಪೌರ ಕಾರ್ಮಿಕ ವೃತ್ತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಶ್ರೀಯುತ ಧರ್ಮರಾಜು ಎಸ್ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ವೃತ್ತಿ ಸಂತೃಪ್ತಿ ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
4: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
3: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
4: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
3: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
5: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
6: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಬೆಳಗ್ಗೆ ಎದ್ದು ಕಣ್ಣು ಬಿಡುವಷ್ಟರಲ್ಲಿ ನಮ್ಮ ಸುತ್ತಮುತ್ತಲಿನ ರಸ್ತೆಗಳು ಗಲ್ಲಿಗಳು ಸ್ವಚ್ಛವಾಗಿ ಮುಗಿದಿರುತ್ತವೆ. ನಾವು ದಿನವನ್ನು ನೆಮ್ಮದಿಯಿಂದ ಆರಂಭಿಸಲು ಕಾರಣವಾಗುವ ನಮ್ಮ ನಗರದ ನಿಜವಾದ ಹೀರೋಗಳು ಎಂದರೆ ಅದು ನಮ್ಮ ಪೌರ ಕಾರ್ಮಿಕರು. ಇವತ್ತು ನಮ್ಮ ಜೊತೆ ಇದ್ದಾರೆ ಕಳೆದ ಸುಮಾರು 10 ವರ್ಷಗಳಿಂದ ಈ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀಯುತ ಧರ್ಮರಾಜು ಎಸ್ಎಸ್ ರವರು. ಬನ್ನಿ ಅವರ ವೃತ್ತಿ ಜೀವನದ ಅನುಭವಗಳನ್ನು ಅವರ ಬಾಯಿಯಿಂದಲೇ ಕೇಳೋಣ. ಇವತ್ತು ಅವರ ವೃತ್ತಿ ಪಯಣದ 7 ಬೀಳುಗಳು ಮತ್ತು ಈ ವೃತ್ತಿ ಅವರಿಗೆ ನೀಡಿದ ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
7: ಸ್ವಾಗತ ಸರ್.
6: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
7: ಸರ್, ನನ್ನ ಹೆಸರು ಧರ್ಮರಾಜು. ನಾನು ಸರ್ವೂರು ಪಟ್ಟಣ ಪಂಚಾಯತಿಯಲ್ಲಿ 10 ವರ್ಷಗಳಿಂದನೂ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಊರಿನ ಕಾಲೋನಿಗಳು ನಗರಗಳನ್ನು ಸ್ವಚ್ಛ ಮಾಡ್ತಾ ನನ್ನ ದಿನ ಕಾರ್ಯಗಳನ್ನು ನಾನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಸರ್.
6: ನಿಮ್ಮ ದಿನಚರಿ ಎಷ್ಟು ಗಂಟೆಗೆ ಆರಂಭವಾಗ್ತದೆ ಅಂದ್ರೆ ಇಡೀ ನಗರ ಮಲಗಿರುವಾಗ ನೀವು ಕೆಲಸಕ್ಕೆ ಬರಬೇಕಾಗತ್ತಲ್ಲ, ಆ ಒಂದು ಅನುಭವದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
7: ಸರ್, ಬೆಳಿಗ್ಗೆ 5:30 ಎದ್ದು ಹೋಯ್ತೀವಿ ಸರ್. ನಾವು ಬೆಳಿಗ್ಗೆ ಎದ್ದು ನಮಗೆ ಇಂತಿಂಥ ಕೆಲಸ ಅಂತ ಕಾರ್ಯನಿರ್ವಹಿಸಿರ್ತಾರೆ ಸರ್. ನಾವು ಅವಾಗ ಕಾಲುವೆಗಳು ಮತ್ತು ರಸ್ತೆಗಳು ಮಾರ್ಕೆಟು ಇವನ್ನೆಲ್ಲ ಸೇವಾ ಮನೋಭಾವದಿಂದ ನಾವು ಸಂತೃಪ್ತಿಯಾಗಿ ಕೆಲಸ ಮಾಡ್ತೀವಿ ಸರ್. ನಾವು ಊರಿನ ಕೇರಿಗಳು ಇರ್ಬೋದು, ಚರಂಡಿಗಳಿರ್ಬೋದು, ಎಲ್ಲನೂ ಸಂತೃಪ್ತಿಯಾಗಿ ನಾವು ಕೆಲಸ ಮಾಡ್ತೀವಿ ಸರ್. ಅದೇ ಸರ್, ನಾವು ಬೆಳಗಿನ ಜಾವ 5:30 ಎದ್ದೋಯ್ತೀವಿ ಸರ್. ಎದ್ದೋಗಿ ನಾವು ಮಾಮೂಲಿ ಮತ್ತೆ 9:00 ನಮಗೆ ಲಂಚ್ ಬ್ರೇಕ್ ಕೊಡ್ತಾರೆ ಸರ್. ಊಟ ನಾಷ್ಟ ಮಾಡಿಕೊಂಡು ಮತ್ತೆ 10:00 ಅಟೆಂಡೆನ್ಸ್ ಕೊಟ್ಟು ಮತ್ತೆ 2 ಗಂಟೆ ನಾವು ಕಾರ್ಯನಿರ್ವಹಿಸ್ತೀವಿ ಸರ್.
6: ಸರ್, ಈ ವೃತ್ತಿಯಲ್ಲಿ ನೀವು ಪ್ರತಿದಿನ ಎದುರಿಸುವಂತಹ ಅತಿ ದೊಡ್ಡ ಸವಾಲುಗಳು ಯಾವುವು? ವಿಶೇಷವಾಗಿ ಸಾರ್ವಜನಿಕರು ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸದೆ ಕೊಟ್ಟಾಗ ನಿಮಗೆ ಎಷ್ಟು ತೊಂದರೆ ಆಗುತ್ತೆ ಅದರಿಂದ, ಅದ್ರ ಬಗ್ಗೆ ಹೇಳೋದಾದ್ರೆ?
7: ಸರ್, ನಮಗೆ ಕೆಲಸದಲ್ಲಿ ದೈಹಿಕವಾಗಿ ಶ್ರಮ ಇರುತ್ತೆ ಸರ್. ಆದರೆ ನಾವು ಹಸಿ ಕಸ ಒಣ ಕಸ ಬೇರ್ಪಡಿಸ್ಕೊಟ್ರೆ ನಮಗೆ ತುಂಬ ಸಹಕಾರಿಯಾಗಿರುತ್ತೆ ಸರ್. ಆದರೆ ಎಲ್ಲೆಂದರಲ್ಲಿ ಕಸನ ತಗೊಂಡೋಗಿ ಸುರಿಯೋದೇ ಆಗಿರಲಿ ಮತ್ತು ಮತ್ತೊಂದು ಏನೋ ಒಂದು ಮಾಡ್ತಾ ಇರ್ತಾರೆ ಸರ್. ಅವು ನನಗೆ ತುಂಬ ದೈಹಿಕವಾಗಿ ಕೆಲಸ ಜಾಸ್ತಿ ಇರುತ್ತೆ ಸರ್. ಅದೇ ಸರ್, ಈಗ ನಮಗೆ ತುಂಬ ಶ್ರಮ ಜಾಸ್ತಿ ಇರುತ್ತೆ ಸರ್. ನಮಗೆ ಮೂಲದಲ್ಲೇ ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ಕೊಟ್ಬಿಟ್ರೆ ಸರ್ ನಮ್ಗೆ ತುಂಬ ಸಹಾಯ ಆಗುತ್ತೆ ಹಾಗೂ ಹೆಚ್ಚು ಶ್ರಮ ಇರಲ್ಲ ಸರ್ ಕೆಲಸದಲ್ಲಿ. ನಮಗೆ ತುಂಬ ಈಸಿ ಆಗುತ್ತೆ ಸರ್.

0: ಬೆಳಿಗ್ಗೆ ಹೇಳ್ತೀವಿ ಸರ್, ಹಬ್ಬ ಇರ್ಬೋದು, ರಜಾ ದಿನಗಳಿರ್ಬೋದು, ಮತ್ತೆ ಬೆಳಿಗ್ಗೆ ಬಿಸಿಲೇ ಇರ್ಬೋದು, ಮಳೆನೇ ಇರ್ಬೋದು, ಚಳಿನೇ ಇರ್ಬೋದು ಸರ್, ಹಂಗಿದ್ರು ನಾವು ನಮ್ದು ಕರ್ತವ್ಯ ನಿಷ್ಠೆ ಇದು ಅಂದ್ಬಿಟ್ಟು ನಾವು ತರ ಕೆಲಸ ಮಾಡ್ತಾ ಹೋಯ್ತಾ ಇರ್ತೀವಿ ಸರ್.
1: ಸರ್, ನಿಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಇಲಾಖೆಯಿಂದ ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಮತ್ತೆ ಬೂಟ್ಗಳನ್ನಾಗಿರ್ಬೋದು ನೀಡಿರ್ತಾರೆ, ಆದ್ರೆ ಕೆಲಸದ ಆತುರದಲ್ಲಿ ಅಥವಾ ಕಷ್ಟವಾಗ್ತದೆ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ

0: ಆರೋಗ್ಯಕ್ಕೋಸ್ಕರ ಮತ್ತೆ ನಾವು ಬಳಸ್ತೀವಿ. ಅದರಿಂದ ಅದು ಹಿಂಸೆಕ್ಕಿನಂತ ಪ್ರೀತಿಯಿಂದ ನಾವು ಅದನ್ನ ಕೊಟ್ಟಿರೋದನ್ನ ನಾವು ಉಪಯೋಗಿಸ್ಕೊಂಡ್ರೆ ಸರ್ ನಾವು ಇನ್ನೂ ಹೆಚ್ಚು ಅಂತ ಆರೋಗ್ಯವಂತವಾಗಿರ್ಬೋದು ಸರ್. ಯಾಕಂದ್ರೆ ಕಸದಲ್ಲಿ ನಾವು ಕಸವಾಗಿ ಇರಬಾರ್ದು ಸರ್. ಯಾಕಂದ್ರೆ ಗ್ಲೌಸ್ ಹಾಕೋಬೇಕು, ಮಾಸ್ಕ್ ಹಾಕೋಬೇಕು ಸರ್. ಯಾಕಂದ್ರೆ ನಮ್ಮನ್ನು ನಂಬ್ಕೊಂಡು ಮನೇಲಿ ಇರ್ತಾರೆ. ಮತ್ತೆ ನಾವು ಇನ್ನೂ ನಗರ ಸ್ವಚ್ಛವನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಚೆನ್ನಾಗಿರ್ಬೇಕಂದ್ರೆ ಆ ತರ ಪರಿಕರಗಳನ್ನ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಸರ್ ನಾವು.
1: ಹೌದು,
0: ರೋಗ ರುಜಿನಗಳು ಬರ್ಬೋದು ಸರ್, ಅದನ್ನ ನೀಟಾಗಿ ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು. ಈಗ ಸೂಪಾದ ಪದಾರ್ಥಗಳಿರ್ತವೆ, ಸಿರಂಜಿಗಳಿರ್ತವೆ, ಹಸಿ ಕಸ ಒಣ ಕಸ ಇರ್ತವೆ, ಅವನ್ನೆಲ್ಲ ನಾವು ಮುಟ್ಟಿದಾಗ ಅದರಲ್ಲಿ ನಮಗೆ ಕೈಯಲ್ಲಿ ಬ್ಯಾಕ್ಟೀರಿಯಾಗಳಿರ್ಬೋದು, ರೋಗಗಳು ಬಂದಿರುತ್ತೆ ಸರ್. ಅದರಿಂದ ಅದನ್ನ ಸಮರ್ಪಕವಾಗಿ ನಾವು ಅದನ್ನ ಬಳಸಿದ್ರೆ ನಾವು ಆರೋಗ್ಯವಾಗಿರ್ಬೋದು, ನಮ್ಮ ಜೊತೆಯಲ್ಲಿರೋ ಮನೆ ಕುಟುಂಬದವರು ಆರೋಗ್ಯವಾಗಿರ್ಬೋದು ಅಂತ ಹೇಳ್ಬೋದು ಸರ್.
1: ಹೌದು, ಅಂದರೆ ಇಲಾಖೆಗಳಿಂದ ಏನು ಸೌಲಭ್ಯಗಳು ಕೊಡ್ತಾರೆ, ಅದು ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಅಥವಾ ಬೂಟ್ಗಳಾಗಿರ್ಬೋದು, ಈ ಒಂದು ಸೌಲಭ್ಯಗಳನ್ನು ಕೊಡದೆ ಪೌರಕಾರ್ಮಿಕರಿಗೆ ಯಾವುದೇ ರೀತಿ ಒಂದು ಆರೋಗ್ಯದಲ್ಲಾಗಿರ್ಬೋದು ಅಥವಾ ಇತರೆ ವಿಧಾನಗಳಲ್ಲಾಗಿರ್ಬಾರ್ದು ಸಮಸ್ಯೆಗಳಾಗಬಾರ್ದು ಅನ್ನೋ ಉದ್ದೇಶದಿಂದ
0: ಸರ್
1: ಪ್ರತಿಯೊಬ್ಬರು ಸಹ ಇದನ್ನು ಬಳಸಬೇಕು ಅನ್ನೋದು ನಿಮ್ಮ ಒಂದು ಆಶಯನೂ ಕೂಡ ಆಗಿದೆ
0: ಸರ್.
1: ಸರ್, ನೀವು ರಸ್ತೆ ಕಸ ಗುಡಿಸುವಾಗ ಅಥವಾ ಮನೆ ಮನೆಗೆ ಹೋಗಿ ಕಸ ಸಂಗ್ರಹಿಸುವಾಗ ಸಾರ್ವಜನಿಕರು ನಿಮ್ಮನ್ನು ನಡೆಸಿಕೊಳ್ಳುವ ರೀತಿ ಹೇಗಿದೆ, ಅದರಿಂದ ನೀವೇನಾದರೂ ಬದಲಾವಣೆಗಳಾಗಬೇಕು ಅಂತ ಏನಾದರೂ ಬಯಸ್ತೀರಾ ಅದ್ರ ಬಗ್ಗೆ ಹೇಳೋದಾದರೆ?
0: ಸರ್, ಈಗ ನಾವು ಸಾರ್ವಜನಿಕಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮಗೆ ಅದೇ ಸರ್ ಜನಗಳು ಇವಾಗ ಏನೋ ಅಂದ್ರು ಕಸ ಗುಡಿಸೋರು ಹಂಗೆ ಇದು ಏನೋ ಒಂದು ಥರ ತಾರತಮ್ಯ ಇರುತ್ತೆ ಸರ್ ಅವ್ರ ತಪ್ಪು. ಅದಕ್ಕೋಸ್ಕರ ನಾವು ಅವರು ತಾರತಮ್ಯ ಮಾಡ್ತಾರೆ ಅಂದ್ಬಿಟ್ಟು ನಾವು ನಗರವನ್ನು ಇನ್ನಷ್ಟು ಸ್ವಚ್ಛವಾಗಿ ಇಟ್ಕೊಟ್ಟಿವಿ ಹೊರತು ಅವ್ರು ಮಾಡಿದ್ರು ಅಂದ್ಬಿಟ್ಟು ನಾವು ಅದನ್ನ ಕೀಳಕ್ಕೆ ಮಾಡ್ಕೊಳ್ಳಲ್ಲ ಸರ್. ಅದನ್ನ ನಾವು ನಮ್ಮ ಕರ್ತವ್ಯ ಅದು ನಮ್ಮ ಇಷ್ಟೇ. ಅವರು ನಮ್ಮನ್ನು ಮರ್ಯಾದೆ ಕೊಟ್ಟರುವೆ, ಗೌರವ ಕೊಡದೇ ಇದ್ರೂ ನಾವು ನಮ್ಮ ಕರ್ತವ್ಯ ಕೆಲಸವನ್ನು ನಾವು ನಿರ್ವಹಿಸ್ಕೊಂಡು ಹೋಗ್ತೀವಿ ಸರ್. ಅದೇ ಸರ್, ಕಸನ ಹಸಿ ಕಸ ಮತ್ತು ಒಣ ಕಸವಾಗಿ ವಿಂಗಡಿಸಿ ಕೊಡಬೇಕು ಸರ್. ಮತ್ತು ನಮ್ಮನ್ನು ಸ್ವಲ್ಪ ನಾವು ಕೆಲಸ ಮಾಡ್ತೀವಿ ಹೊರತು ಗಲೀಜು ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ನಮ್ಮನ್ನು ಆ ಥರ ಕೀಳಾಗಿ ಮಾಡಿದೆ. ನಮಗೂ ಸಮಾಜದಲ್ಲಿ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಹೊರತು ನಾವು ಅದನ್ನ ಬೇರೆ ರೀತಿಯಾಗಿ ಇದು ಮಾಡಬಾರ್ದು ಸರ್. ನಾವು ಒಂದು ವೃತ್ತಿ ಮಾಡ್ತಾಯಿದ್ದೀವಿ ಅಂತ ನಮಗೂ ಸಮಾನವಾಗಿ ಎಲ್ಲರೂ ಎಲ್ಲರದು ಕೀಲಂತ ಕೆಲಸ ಅಂದ್ಬಿಟ್ಟು ಅನ್ಕೋಬಾರ್ದು ಸರ್. ಯಾವ ಕೆಲಸನೂ ಚಿಕ್ಕದಲ್ಲ, ಅದು ಒಂದು ಸಮಾಜದಲ್ಲಿ ಒಂದು ಗೌರವ ಕೊಡಬೇಕು ಸರ್ ಅವ್ರಿಗೆ. ಅವ್ರಿಗೆ ತುಂಬ ಗೌರವ ಕೊಟ್ಟು ಅವ್ರು ಈ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಗೌರವ ಕೊಟ್ಟರೆ ನಮ್ಗೆ ಇನ್ನೂ ಸಂತೋಷವಾಗಿರುತ್ತೆ ಸರ್. ಅದೇ ಸರ್, ಈಗ ಎಲ್ಲರೂ ಈಗ ನಾವು ಸಮಾಜದಲ್ಲಿ ಇದು ಮಾಡಿದಾಗ ಸರ್ ನಮ್ಮನ್ನ ಈಗ ಅಣ್ಣ ತಮ್ಮ ಮತ್ತೆ ಏನೋ ಒಂದು ಹೆಸರಿಟ್ಟು ಕೂಗಿದ್ರೆ ಸರ್ ನಮಗೂ ಇರುತ್ತೆ. ಅದು ಬಿಟ್ಬಿಟ್ಟು ನಾವು ಮಾಡ್ತಾ ಇರೋ ವೃತ್ತಿನ ಬಳಸ್ಕೊಂಡು ಅವರು ಹೆಸರು ಬಿಟ್ಟು ಕೂಗಿದ್ರೆ ಸರ್ ನಮಗೂ ಸ್ವಲ್ಪ ಮನಸ್ಸು ಅಸಮಾಧಾನ ಆಗುತ್ತೆ. ಆ ಥರ ಮಾತಾಡದೆ ನಮ್ಮನ್ನು ಪ್ರೀತಿಯಿಂದ ಗೌರವದಿಂದ ನೋಡಿದ್ರೆ ನಮಗೂ ಒಂದು ನಾವು ಇನ್ನೂ ಮತ್ತಷ್ಟು ನಗರವನ್ನು ಸ್ವಚ್ಛವಾಗಿಟ್ಟು ಅವರ ಆರೋಗ್ಯವನ್ನು ಕಾಪಾಡೋಕ್ಕೆ ನಮಗೂ ಒಂದು ಒಳ್ಳೆ ಮನೋಭಾವ ಉಟ್ಕೊಳ್ಳುತ್ತೆ ಸರ್. ಯಾಕಂದರೆ ನಾವು ನಮ್ಮ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅವರ ಆರೋಗ್ಯಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಹೊರತು ಸರ್ ನಾವು ಬೇರೆ ಏನೂ ಇಲ್ಲ. ಸಂಬಳ ಕೊಡ್ತಾರೆ ಬಿಡಿ, ಇದು ಮಾಡಬೇಕು ಸಂಬಳ ಬೇಕಂದರೆ ದುಡ್ಡು ಬೇಕಂದರೆ ಬೇರೆ ಕೆಲಸನೇ ಮಾಡ್ಬೋದು ಸರ್. ಒಂದು ಕೂಲಿ ಮಾಡ್ಬೋದು, ಒಂದು ಏನೋ ಒಂದು ಬೇರೆ ಕೆಲಸ ಮಾಡ್ಬೋದು ಸರ್. ಅದು ಬಂದು ಈ ರೀತಿನೇ ಮಾಡ್ತೀವಂದರೆ ಇದರಲ್ಲಿ ಒಂದು ನಮಗೆ ಒಂದು ಸಮಾಜನ ನಾವು ರೋಗ ರುಜಿನಗಳಿಂದ ಕಾಪಾಡ್ತವೆ ಅನ್ನೋ ಮನಸ್ಸು ನಮ್ಮಲ್ಲಿರುತ್ತೆ. ಅದೇ ಥರ ನಮ್ಮನ್ನ ಇವರು ಕಾಪಾಡ್ತಾರ ಅನ್ನೋ ಮನಸ್ಸು ಅವ್ರ ತಪ್ಪಿರಬೇಕು ಸರ್. ನಮ್ಮನ್ನ ಚೆನ್ನಾಗಿ ಗೌರವ ನೋಡ್ಕೋಬೇಕು.
1: ಹೌದು, ಯಾಕೆಂದ್ರೆ ಹಲವಾರು ವೃತ್ತಿಗಳು ಈ ದಿನಮಾನಗಳಲ್ಲಿ ನಾವು ಕಾಣಬಹುದು. ಅದರಲ್ಲೂ ನೀವು ಇದನ್ನೇ ಒಂದು ಸ್ವಂತ ವೃತ್ತಿಯಾಗಿ ಮಾಡಿಕೊಂಡು ನಗರದ ಸ್ವಚ್ಛತೆ ಮಾಡೋದನ್ನೇ ಒಂದು ಮೂಲ ಉದ್ದೇಶವಾಗಿ ಇಟ್ಕೊಂಡು ಕೆಲಸವನ್ನ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಸಹ ತಮ್ಮನ್ನ ಮಾತಾಡಿಸ್ಬೇಕಾದ್ರೆ ಒಂದಷ್ಟು ಗೌರವ ಇರುವಂತಹ ಮಾತುಗಳನ್ನ ಬಳಸಿ ತಮ್ಮನ್ನ ಮಾತಾಡಿಸಿದ್ರೆ ತಮಗೂ ಕೂಡ ಸಂತೋಷ ಆಗುತ್ತೆ. ಅದರಿಂದ ನೀವು ನಗರವನ್ನ ಸ್ವಚ್ಛವಾಗಿಡೋದ್ರಲ್ಲಿ ಇನ್ನೂ ತಮಗೆ ಪ್ರೇರೇಪಣೆ ಸಿಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಸರ್, ನಿಮ್ಮ ಒಂದು ಈ ವೃತ್ತಿಯ ಬಗ್ಗೆ ನಿಮಗಿರುವ ಹೆಮ್ಮೆ ಏನು? ಯಾಕೆಂದ್ರೆ ನೀವು ಮಾಡುವ ಕೆಲಸ ಕೇವಲ ಕಸ ಗುಡಿಸೋದಲ್ಲ, ನಮ್ಮನ್ನ ರೋಗ ರುಜಿನಿಗಳಿಂದ ಕಾಪಾಡೋದಾಗಿರ್ಬೋದು. ನಿಮ್ಮ ಮಕ್ಕಳಿಗೆ ನಿಮ್ಮ ಕೆಲಸದ ಬಗ್ಗೆ ಏನಂತ ಹೇಳ್ತೀರಾ? ಜೊತೆಗೆ ನಿಮ್ಮ ವೃತ್ತಿಯ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಪ್ರಸ್ತುತವಾಗಿ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ನಮ್ಮ ಕುಟುಂಬದಲ್ಲಿ ನಮ್ಮ ಕೆಲಸನ ಹೆಮ್ಮೆ ಅಂತಾನೆ ತಿಳ್ಕೊತಾರೆ ಸರ್. ಅವರು ಹೆಮ್ಮೆ ಅಂತಾನೆ ತಿಳ್ಕೊತಾರೆ ನಾವು ಈ ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನ ಅವರು ಕೀಳಕ್ಕೆ ಕಾಣಲ್ಲ ಸರ್. ಹೊರಗಡೆ ಅವ್ರು ಕಾಣಿದ್ರು, ನಮ್ಮನವ್ರು ಕಾಣಲ್ಲ. ನಮ್ಮ ಅವರು ಇವರು ಹೊರಗಡೆ ಇರೋರನ್ನ ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಂತಾವ್ರೆ, ಮತ್ತೆ ನಗರವನ್ನು ಸ್ವಚ್ಛ ಮಾಡ್ಕೊಂಡು ಜನಗಳನ್ನ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ಕಾಪಾಡ್ಕೊಂಡು ಹೋಯ್ತಾರೆ ಅಂತೀರಿ ಸರ್. ಮುಂದಿನ ದಿನಗಳಲ್ಲಿ ನಾನು ಮಾಡೋ ಕೆಲಸನೇ ಅವ್ರು ಮಾಡಬಾರ್ದು ಸರ್. ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳಿಗೆ ನಾವು ಉನ್ನತ ಶಿಕ್ಷಣ

0: ಶಿಕ್ಷಣ ಕೊಟ್ಟು ಅವ್ರೇ ಉನ್ನತ ಶಿಕ್ಷಣದಲ್ಲಿ ಓದಿ ಯಾವ್ದಾದ್ರು ಒಂದು ಉದ್ಯೋಗ ಪಡ್ಕೋಬೇಕು ಸರ್, ನಮ್ಮ ಕೆಲಸನೇ ಮಾಡೋಕ್ಕೆ ಅವರು ಬರಬಾರ್ದು ಸರ್. ನಮಗೆ ಇದು ಈ ಕೆಲಸನೇ ಮಾಡ್ತೀವಿ ಅಂದ್ಬಿಟ್ಟು ನಾವೇನು ಬರ್ಕೋ ಬಂದಿಲ್ಲ ಸರ್. ಯಾಕಂದರೆ ಇತರರು ಮಾಡ್ಬೋದು ಸರ್, ಯಾಕಂದರೆ ಅದು ನಾಗರಿಕನಾಗಿ ಜವಾಬ್ದಾರಿ ಸರ್. ಅದು ಇಂಥವನು ಇಂಥವನ್ನೇ ಇದು ಮಾಡಬೇಕು, ಈ ಥರ ಕೆಲಸನೇ ಮಾಡಬೇಕು, ಇವನು ಕಸನೇ ಗುಡಿಸ್ಬೇಕು, ಇವನು ಗಾರೆ ಕೆಲಸನೇ ಮಾಡಬೇಕು ಅಂತ ಏನು ನಾವು ಅಣೆಕಟ್ಟಿನ ಬರ್ಕೋ ಬಂದಿಲ್ಲ ಸರ್.
1: ಹೌದು,
0: ಯಾಕಂದರೆ ಪ್ರತಿಯೊಬ್ಬರದ್ದು ಕೆಲಸನೂ ಅದು ಸರ್. ಯಾಕಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಇತರ ಕೆಲಸಗಳಿಗೂ ನಾವು ಪ್ರೇರೇಪಿಸ್ತೀವಿ ಸರ್.
1: ಸರ್, ನಾವೆಲ್ಲರೂ ಒಂದು ಹಬ್ಬ ಹರಿದಿನಗಳ ರಜೆಯನ್ನು ಪಡೆದು ಮನೆಯಲ್ಲಿ ಸಂಭ್ರಮ ಮಾಡ್ತಾ ಇದ್ರೆ, ನೀವು ಹಬ್ಬದ ದಿನಗಳಲ್ಲೇ ನಗರದಲ್ಲಿ ಅತಿ ಹೆಚ್ಚಾಗಿ ಕಸ ಇರೋದ್ರಿಂದ ಹಬ್ಬದ ದಿನಗಳಲ್ಲೂ ಸಹ ತಾವು ರಜವನ್ನು ತೆಗೆದುಕೊಳ್ಳದೆ ಕೆಲಸ ಮಾಡುವಾಗ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗುತ್ತಾ? ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತೀರಾ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಸಮಟೈಮ್ ನಮಗೆ ಬೇಜಾರಾಗುತ್ತೆ. ಎಲ್ಲರೂ ರಜಾ ಇದ್ದಾಗ ಬೆಳಿಗ್ಗೆ ಎದ್ದು ದೇವ್ರ ಮುಖ ನೋಡ್ತಾರೆ, ಸ್ನಾನ ಮಾಡಿ ಹೊಸ ಹೊಸ ಬಟ್ಟೆಗಳು ಹಾಕ್ಕೊಂಡು ಅವರು ದೇವಸ್ಥಾನಗಳು ಮತ್ತು ಇತರ ಯಾವ್ದಾದ್ರು ಒಂದು ಕೊಯ್ತಾ ಇರ್ತಾರೆ ಸರ್. ಆವಾಗ ನಾವು ಬೆಳಿಗ್ಗೆ ಎದ್ದಿದ್ದೇನೆ, ಪರ್ಕೆ ಇರ್ಬೋದು, ಮಮ್ಟಿ ಮಚ್ಚಿ ಇರ್ಬೋದು, ಅದನ್ನ ಆ ಥರ ಕೆಲಸಗಳಲ್ಲಿ ನಿರಂತರ ಆಗಿರ್ತೀವಿ ಸರ್ ನಾವು. ಆದ್ರೂ ನಾವು ಒಂದು ಈ ಥರ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಇದಿರುತ್ತೆ ಸರ್ ನಮಗೆ, ಪರವಾಗಿಲ್ಲ. ನಮಗೇನು ಅಷ್ಟೊಂದು ಅತೃಪ್ತಿ ಆಗಿರಲ್ಲ, ನಮ್ಮ ಕೆಲಸ ನಾವು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು. ಆ ಥರ ಬೇಜಾರುಗಳು ಆಯ್ತೆ ಸರ್, ಆದ್ರೂ ನಾವು ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ನಾವು ಆ ಥರ ಸ್ವಚ್ಛ ಇಟ್ಕೊಂಡ್ರೇ ಅವರು ಆ ಥರ ಹಬ್ಬ ಹರಿದಿನಗಳು ಮಾಡ್ಬೋದು ಸರ್.
1: ಹೌದು,
0: ಮತ್ತೆ ಅವರು ಆರೋಗ್ಯವಾಗಿರೋಕ್ಕೋಸ್ಕರ ಅವರು ಬಟ್ಟೆಗಳು ಇರ್ಬೋದು, ಹಬ್ಬ ಇರ್ಬೋದು, ಹರಿದಿನ ಇರ್ಬೋದು ಸರ್, ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಸರ್. ಆದರೂ ನಾವು ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ಬೇಕು.
1: ಈಗ ನೀವು ಕೆಲಸವನ್ನು ಮುಗಿಸಿ ಈಗ ನಿಮ್ಮ ಮನೆಗಳಲ್ಲಿ ಎಷ್ಟೊತ್ತಾದರೂ ಆಗ್ಬೋದು, ಈಗ ನೀವು ಈಗ ಕೆಲಸಕ್ಕೆ ಬಂದಿರ್ತೀರಾ ಬೆಳಿಗ್ಗೆ ಎದ್ದು, ಇವತ್ತು ಕೆಲಸ ಮಾಡಿ ಬಂದಿರ್ತೀರಾ, ಈಗ ಬೇರೆ ಹಬ್ಬಗಳಲ್ಲೂ ಕೆಲಸ ಮಾಡ್ತೀರಾ, ಆ ಕೆಲಸ ಮಾಡಿ ನೀವು ಮನೆಗೆ ವಾಪಸ್ ಬಂದು ನೀವು ಹೆಂಗೆ ಹಬ್ಬ ಮಾಡ್ತೀರಾ? ನೀವು ಹಬ್ಬ ಮಾಡೋ ತನಕ ಎಷ್ಟು, ಈಗ ನೀವು ಹಬ್ಬ ಮಾಡೋದ್ರೊಳಗೆ ಊರಲ್ಲಿ ಹಬ್ಬನೇ ಮುಗಿದೋಗಿರ್ಬೋದು, ಅದ್ರ ಬಗ್ಗೆ ಹೇಳಿ.
0: ಅದೇ ಸರ್, ನಾವು ಹಬ್ಬ ಮಾಡೋ ಬದಲು ನಾವು ಈಗ ಯಾಕಂದರೆ ಈಗ ಕಾರ್ಯಗಳು ನಡೆದಾಗ ನಾವು ಒಂದು ಕ್ಲೀನ್ ಮಾಡೋದೇ ಆಗಿರಲಿ, ಬ್ಲೀಚಿಂಗ್ ಪೌಡ್ರ್ ಯೂಸ್ ಮಾಡೋದೇ ಆಗಿರಲಿ ಸರ್, ಮಾಡಿಕೊಂಡು ಮರೆಯಾಗಂಟನೂ ಈಗೆಲ್ಲ ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟಿರ್ತಾರೆ ಸರ್. ನಾವು ಬಂದು ಈಗ ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ಹೋಗ್ಬೇಕಂದ್ರೆ ನೀವು ಹೇಳ್ದಂಗೆ ಹಬ್ಬನೇ ಮುಗ್ದೋಗ್ಬಿಡುತ್ತೆ ಸರ್.
1: ಸರ್, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನಿಮ್ಮ ಕೆಲಸ ತುಂಬ ಕಷ್ಟಕರವಾಗಿರುತ್ತದೆ. ಮಳೆಯಲ್ಲಿ ನೆನೆಯುತ್ತಾ ಮುಂಜಾನೆಯ ವಿಪರೀತ ಚಳಿಯಲ್ಲಿ ಕೆಲಸ ಮಾಡುವಾಗ ಎದುರಾಗುವಂತಹ ದೈಹಿಕ ಸವಾಲುಗಳ ಬಗ್ಗೆ ತಿಳಿಸೋದಾದರೆ?
0: ಸರ್, ಈಗ ಮಳೆ ಅಂದ್ರೂ ಬಿಸಿಲಾದ್ರೂ ಈಗ ಮಳೆ ಅಂದರೆ ಈಗ ರೈನ್ ಕೋಟ್ ಕೊಟ್ಟಿರ್ತಾರೆ ಸರ್. ಸೇಮ್ ಟೈಮ್ ನಾವು ಮಳೆ ಅಂದ್ಬಿಟ್ಟು ನಾವು ಕೆಲಸನ ನಿಲ್ಸ್ಕೊಬಿಟ್ರು ಸರ್, ರೈನ್ ಕೋಟ್ ಹಾಕೊಂಡು ಕೆಲಸ ಮಾಡಲೇಬೇಕಾಯ್ತು ಸರ್. ಮಳೆ ಬಂದಾಗ ಈಗ ಒಂದು ಚರಂಡಿನೇ ಕಟ್ಕೋಬೋದು, ಮತ್ತೆ ಒಂದು ರಸ್ತೆನೇ ಕಟ್ಕೋಬೋದು, ಮತ್ತೊಂದು ಏನಾರು ಒಂದು ಇದಾಗ್ಬೋದು ಸರ್. ಆವಾಗ ನಾವು ಅಷ್ಟು ಟೈಮ್ ಟೈಮೆಲ್ಲ ನಾವು ಆ ಥರ ನಮಗೂ ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡು ನಾವು ರೈನ್ ಕೋಟು ಮತ್ತೊಂದು ಏನಾರು ಕೊಟ್ಟಿರ್ತಾರೆ ಸರ್, ಅದನ್ನ ಹಾಕ್ಕೊಂಡು ಕೆಲಸ ಮಾಡಬೇಕು ಸರ್. ಯಾಕಂದರೆ ಈಗ ನೀರು ಕಟ್ಕೊಂಡಿದ್ರೆ ಅದು ನೀರು ಏನಾರು ಸಮ್ ಟೈಮ್ ಹೋಗ್ಲಿಲ್ಲ ಅಂದರೆ ಮನೆಗಳು ನುಗ್ಗೋದಾಗಿರಲಿ, ಮತ್ತು ಹಾವುಗಳು ಅವು ಇವು ಏನಾರು ಮನೆಗಳು ನುಗ್ಗೋಗುತ್ತೆ ಸರ್. ಆವಾಗ ಮಳೆಗಾಲದಲ್ಲೇ ನಾವು ಕೆಲಸ ಮಾಡಲೇಬೇಕಾಯ್ತದೆ ಸರ್. ಆಮೇಲೆ ಚಳಿ ಅಂದ್ರೂ ಅಷ್ಟೇ, ಚಳಿಲೂ ನಾವು ಕೆಲಸ ಮಾಡಲೇಬೇಕಾಯ್ತದೆ ಸರ್. ಯಾಕಂದ್ರೆ ಚಳಿ ಅಂದ್ಬಿಟ್ಟು ನಾವು ಇದ್ಬಿಟ್ರೆ ನಗರ ಅನರ್ ಮೇಲೆ ಹೋಗಿ ಉಳ್ಕೊಬಿಡುತ್ತೆ ಸರ್.
1: ಹೌದು
0: ಸರ್, ಬಿಸಿಲು ಅಂದ್ರೆ ಅವಾಗ ಅದಕ್ಕೆ ಏನು ಕೊಟ್ಟಿರ್ತಾರೋ ಅದನ್ನ ಹಾಕೊಂಡು ನಾವು ಮಾಡಲೇಬೇಕಾಗುತ್ತೆ. ಸಮ್ ಟೈಮಲ್ಲಿ ನಮಗೆ ಬಿಸಿಲು ಅಂದ್ಬಿಟ್ಟು ಬೇಗನೆ ಕೆಲಸ ವಹಿಸ್ಬಿಡ್ತಾರೆ, ಬೇಗ ಮಾಡಿಬಿಟ್ಟು ಹೋಗಿ ಮತ್ತೆ ಎಲ್ಲ ಇದು ಮಾಡ್ತಾರೆ ಸರ್.
1: ಸರ್, ಅನೇಕ ಬಾರಿ ಜನ ಮುರಿದ ಗಾಜಿನ ಚೂರುಗಳಾಗಿರ್ಬೋದು, ಚೂಪಾದ ಮೊಳೆಗಳಾಗಿರ್ಬೋದು, ಅಥವಾ ವೈದ್ಯಕೀಯ ಕಸಗಳು ಅಂದರೆ ಬಳಸಿದಂತಹ ಸಿರೇಂಜ್ ಆಗಿರ್ಬೋದು, ಬ್ಯಾಂಡೇಜ್ ಆಗಿರ್ಬೋದು, ಹೀಗೆ ಕಸದ ಡಬ್ಬಿಗೆ ಹಾಕಿರ್ತಾರೆ. ಇದರಿಂದ ನಿಮಗೆ ಗಾಯಗಳಾದ ಉದಾಹರಣೆಗಳೇನಾದರೂ ಇದೆಯಾ? ಅದರಿಂದ ನಿಮ್ಗೆ ಈಗಲೂ ಸಹ ತೊಂದರೆಗಳಾಗ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದರೆ
0: ಸರ್, ಒಣಕಸವನ್ನು ಬೇರ್ಪಡಿಸಿ ಪರಿಸರ ಸ್ವಚ್ಛವಾಗಿರುತ್ತೆ ಸರ್, ಮರುಬಳಕೆಗೂ ಸುಲಭವಾಗುತ್ತೆ ಸರ್. ಅದು ಜನರು ಈ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ನಗರ ಇನ್ನೂ ಚೆನ್ನಾಗಿರುತ್ತೆ. ಈಗ ಅದೇ ಸರ್, ಅದನ್ನ ಈಗ ಅದಕ್ಕೆ ಅಂತಲೇ ಡಸ್ಟ್ಬಿನ್ಗಳು ಬೇರ್ಪಡಿಸೋಕೆ ಅಂತ ಇರುತ್ತೆ ಸರ್. ಹಸಿ ಕಸನ ಹಸಿ ಕಸಕ್ಕೆ ಹಾಕ್ಬೇಕು, ಒಣಕಸನ ಒಣಕಸಕ್ಕೆ ಹಾಕ್ಬೇಕು ಸರ್. ಆಮೇಲೆ ಈ ಥರ ಸಿರಂಜ್ಗಳೇ ಇರ್ಬೋದು ಮಾತ್ರ ಇದು ಸರ್, ಅದಕ್ಕೊಂದು ಸಪ್ರೇಟಾಗಿ ಡಸ್ಟ್ಬಿನ್ ಮಾಡ್ಕೋಬೇಕು. ಗಾಜಿನ ಚೂರುಗಳಿಗೂ ಡಸ್ಟ್ಬಿನ್ ಮಾಡ್ಕೊಂಡು ಅದನ್ನ ಮೂಲದಲ್ಲೇ ಅಲ್ಲಿ ಬೇರ್ಪಡಿಸಿ ಅದನ್ನ ಸಪ್ರೇಟಾಗಿ ಕೊಟ್ಟರೆ ಸರ್, ನಾವು ಸಪ್ರೇಟಾಗಿ ತಗೊಂಡೋಗಿ ಮತ್ತೆ ಮರುಬಳಕೆ ಮಾಡೋಕ್ಕೆ ಅದು ತುಂಬ ಅವಕಾಶವಾಗುತ್ತೆ ಸರ್. ಅದು ತುಂಬ ಅನುಕೂಲಕರವಾಗಿರುತ್ತೆ. ಅವ್ರು ಎಲ್ಲಾನು ಕಸನೂ ಇದು ಮಾಡಿದಾಗ ಸರ್ ನಾವು ಕೈ ಹಾಕ್ತೀವಲ್ಲ ಸರ್, ಒಂದೊಂದು ಸಮ್ ಟೈಮು ಇಂಗ್ಲಸನ್ಗಳು ಚುಚ್ಚಿಬಿಡುತ್ತೆ ಸರ್. ಅದರಲ್ಲಿ ಇನ್ಫೆಕ್ಷನ್ ಆದರೆ ಅದು ಇನ್ಫೆಕ್ಷನ್ ಆಗಿ ನಮಗೆ ಅದು ಯಾವ ಕಾಯಿಲೆ ಇರುತ್ತೆ ಅವೆಲ್ಲ ಹರಡ್ಬಿಡುತ್ತೆ ಸರ್. ಗಾಜುಗಳೇ ಇರ್ಬೋದು ಕೈಗೆ ಚುಚ್ಚಿಬಿಟ್ರೆ ತುಂಬ ಹಿಂಸೆ ಆಗ್ಬಿಡುತ್ತೆ ಸರ್. ನಮಗೆ ಜ್ವರ ಬರ್ಬೋದು, ಮತ್ತೆ ಏನೋ ಕಾಯಿಲೆಗಳು ಅಂಡ್ಕೋಬೋದು ಸರ್. ಇವರು ಕೊಟ್ಟಾಗ್ಲೇನೆ ಅದನ್ನ ಬೇರೆ ಬೇರೆ ತರ ಡಿಸ್ಪಿನ್ಗಳು

0: ಬಳಸಿ ನಮ್ಗೆ ಕೊಟ್ರೆ ಸರ್ ತುಂಬಾ ಅನುಕೂಲ ಆಗುತ್ತೆ, ಮತ್ತೆ ಮುಂದಿನ ಪೀಳಿಗೆಗೆ ಅದು ಮರುಬಳಕೆಯಾಗಿ ಮತ್ತೆ ಅದು ಬಳಕೆ ಮಾಡ್ಕೋಬಹುದು ಸರ್.
1: ಸರ್, ನೀವು ಕೆಲಸಕ್ಕೆ ಸೇರಿದ ಆರಂಭದ ದಿನಗಳಿಗೂ ಮತ್ತು ಇಂದಿನ ಆಧುನಿಕ ದಿನಗಳಿಗೂ ತಂತ್ರಜ್ಞಾನದಲ್ಲಿ ಅಂದರೆ ಕಸದ ಗಾಡಿಗಳಾಗಿರ್ಬೋದು, ಸ್ವಚ್ಛತಾ ಪರಿಕರಗಳಾಗಿರ್ಬೋದು, ಏನಾದರೂ ಬದಲಾವಣೆಗಳಾಗಿದೆಯಾ? ಇದರಿಂದ ನಿಮ್ಮ ಕೆಲಸ ಎಷ್ಟು ಸುಲಭವಾಗಿದೆ ಅದರ ಬಗ್ಗೆ ಹೇಳೋದಾದರೆ?
0: ಸರ್, ನಮಗೆ ಮೊದಲು ಅಂದರೆ ಸರ್ ಮೊದಲು ಆ ಕಾಲದಲ್ಲೆಲ್ಲ ಈ ಥರ ಟೆಕ್ನಾಲಜಿಗಳು ಇರಲಿಲ್ಲ ಸರ್. ಆವಾಗ ಮಲವನ್ನು ಕೈಯಲ್ಲೇ ಗೋರ್ಕೊಂಡು ಮತ್ತೆ ತಲೆ ಮೇಲೆ ಇಟ್ಕೊಂಡು ಹೋಗಿ ಹಾಕ್ತಾ ಇದ್ರು ಸರ್. ಇವಾಗ ಜೆಟ್ಟಿಂಗ್ ಮಿಷಿನ್ಗಳು ಬಂದೈತೆ. ಮೊದ್ಲಂದ್ರೆ ಗಿಡಗಳು ಎಲ್ಲ ಹೊಡೆದು ಕೈಗಳೆಲ್ಲ ಊದ್ಕೋಬಿಡೋದು, ಈಗ ಕಟಿಂಗ್ ಮಿಷಿನ್ಗಳು ಬಂದೈತೆ, ಜೆಟ್ಟಿಂಗ್ ಮಿಷಿನ್ಗಳು, ಮತ್ತೊಂದು ಮಿಷಿನ್ಗಳು, ಎಲ್ಲಾ ತರ ಮಿಷಿನ್ಗಳು ಬಂದೈತೆ ಸರ್. ಮತ್ತೆ ಈಗ ಮರುಬಳಕೆ ಮಾಡಕ್ಕೆ ಕಸನ ತಗೊಂಡೋಗಿ ನಾವು ಹಂಗೆ ಡಂಪ್ ಮಾಡ್ತಾ ಇದೀವಿ. ಈಗ ಮಿಷಿನ್ ಕಸನ ಬೇರ್ಪಡಿಸೋ ಮಿಷಿನ್ ಬಂದೈತೆ. ಮತ್ತೆ ಮರುಬಳಕೆ ಮಾಡಕ್ಕೆ ಮತ್ತ ಈ ಪ್ಲಾಸ್ಟಿಕ್ ಪದಾರ್ಥಗಳಿರ್ಬೋದು ಮತ್ತೊಂದಿರ್ಬೋದು ಸರ್, ಅದನ್ನೆಲ್ಲ ಮತ್ತೆ ಅದನ್ನ ರೀಕಾಲ್ ಮಾಡಿ ಇದ್ ಮಾಡಕ್ಕೆ ಫ್ಯಾಕ್ಟರಿ ಕಳ್ಸೋಕ್ಕೋಸ್ಕರ ಎಲ್ಲ ತುಂಬಾ ಮಿಷಿನ್ಗಳು ಬಂದೈತೆ ಸರ್. ಇವಾಗ ಹಿಂದಿನ ದಿನಕ್ಕಿಂತ ಇವಾಗ ಪರವಾಗಿಲ್ಲ ಸರ್, ಸ್ವಲ್ಪ ದೈಹಿಕವಾಗಿ ಶ್ರಮ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು ಸರ್.
1: ಸರ್, ನಿಮ್ಮ ಒಂದು ಕೆಲಸದ ಅವಧಿಯಲ್ಲಿ ಸಾರ್ವಜನಿಕರಿಂದ ಸಿಕ್ಕಂತಹ ಅತ್ಯಂತ ನೆನಪಿನಲ್ಲಿ ಉಳಿಯುವಂತಹ ಪ್ರಶಂಸೆ ಅಥವಾ ಒಂದು ಗೌರವದ ಕ್ಷಣದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
0: ಸರ್, ಸಮಾಜದಿಂದ ಅಂದ್ರೆ ಅದೇ ಸರ್, ಇವಾಗ ನಮ್ಮ ಕೆಲಸದ ಬಗ್ಗೆ ನಮ್ಮ ಪ್ರಧಾನ ಮಂತ್ರಿಯವರೇ ತುಂಬಾ ಹೊಗಳಿ ಅವರು ಪಾದ ಪೂಜನೆ ಮಾಡಿದ್ರು ಸರ್, ಅದಕ್ಕೂ ಇನ್ನೂ ತುಂಬಾ ಸಂತೋಷ ಆಗುತ್ತೆ ಸರ್. ಮತ್ತೆ ನಾಗರಿಕರು ಅಷ್ಟೇ, ಅದೇ ತರ ಕೆಲವು ಜನ ಇರ್ತಾರೆ ಸರ್, ಕೆಲವು ಜನ ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡ್ತೀರಾ, ಮತ್ತೆ ಏನಾರ ನಾವು ಬಿಸಿಲಲ್ಲಿದ್ದಾಗ ಬನ್ನಿ ಸ್ವಲ್ಪ ಕುತ್ಕೊಳ್ಳಿ, ನೀರು ಕುಡೀರಿ, ತಗೊಳ್ಳಿ ಟೀ ಕುಡೀರಿ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫಲ ನೋಡ್ಕೋತಾರೆ ಸರ್, ಪರವಾಗಿಲ್ಲ ಸರ್. ತುಂಬಾ ಜನ ನಮ್ಮನ್ನ ಹೊಗಳಿದ್ದಾರೆ ಸರ್ ಕೆಲಸ ಮಾಡೋದಕ್ಕೆ, ಸುಮ್ಮ ಮನೆಗೆ ಕರೆಸ್ಬಿಟ್ಟು ಮನೆ ಒಳಗಡೆನೆ ಕರೆಸಿ ಸನ್ಮಾನ ಮಾಡಿ ಬಟ್ಟೆ ಕೊಟ್ಟು ಹುಟ್ಟಬ್ಬ ಇದ್ದಾಗ ಬಟ್ಟೆಗಳೆಲ್ಲ ಕೊಟ್ಟವ್ರೆ ಸರ್.
1: ಸರ್, ಈ ವೃತ್ತಿ ನಿಮ್ಗೆ ಎಷ್ಟು ತೃಪ್ತಿಯನ್ನ ಕೊಟ್ಟಿದೆ, ಈ ವೃತ್ತಿ ತೃಪ್ತಿಯ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
0: ಸರ್, ಈ ವೃತ್ತಿ ಅನ್ನೋಕ್ಕಿಂತ ಈ ವೃತ್ತಿನ ನಾನು ಮಾಡಕ್ ತುಂಬಾ ಬೇಜಾರಾಗುತ್ತೆ ಸರ್, ಯಾಕಂದ್ರೆ ನಾನು ಇಜ್ಜಿ ಒಂದ್ ಸ್ವಲ್ಪ ಓದಿದ್ದೀನಿ, ಸಮಟೈಮ್ ಬೇರೆ ಕೆಲಸ ಸಿಕ್ಕಿದ್ರು ಮಾಡವ ಅಂದ್ರೆ ಆದ್ರೆ ಅದರ ಅನಿವಾರ್ಯಗಳು ನಿಮ್ಗೆ ಗೊತ್ತಿರುತ್ತೆ ಸರ್, ಕೆಲಸಗಳು ಎಲ್ಲೆಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಸರ್. ಆದ ಕಾರಣ ನಾನು ಈ ಕೆಲಸನ ಆಯ್ಕೆ ಮಾಡ್ಕೊಂಡೆ ಸರ್. ಆಯ್ಕೆ ಮಾಡ್ಕೋಬೇಕಂತ ಏನು ಇರ್ಲಿಲ್ಲ ಸರ್, ನನ್ನ ಕಷ್ಟಗಳು ಅದು ಇದು ಇರೋದ್ರಿಂದ ನಾನು ಈ ಕೆಲಸನ ಇದ್ ಮಾಡ್ಕೊಂಡೆ ಸರ್.
1: ಈ ಕೆಲ್ಸಕ್ಕೆ ಬಂದ್ಮೇಲೆ ನಿಮ್ಗೆ ಈ ಕೆಲಸದಿಂದ ತೃಪ್ತಿ ಸಿಗ್ತಾ?
0: ಸರ್, ಪರವಾಗಿಲ್ಲ ಸರ್, ತೃಪ್ತಿ ಐತೆ. ಬೆಳಗಿನ ಜಾವ ಹೋಗಿ ನಾವು ಕೆಲಸ ಮಾಡ್ಕೊಂಡು ಬಂದೆ ಸೇರಿ, ಚೆನ್ನಾಗೈತೆ, ತೃಪ್ತಿ ಐತೆ ಸರ್ ಕೆಲಸದಲ್ಲಿ ಮಾಡಕ್ಕೆ. ತೃಪ್ತಿಗಿಂತ ಇದೊಂದು ಸೇವಾ ಮನೋಭಾವ ಮತ್ತೆ ಒಂದು ಸಮಾಜದಲ್ಲಿ ಒಂದು ಕರ್ತವ್ಯನಿಷ್ಠ ಕೆಲಸ ಮಾಡ್ತಿದ್ದೀನಿ ಅನ್ನೋ ಹೆಮ್ಮೆ ಐತೆ ಸರ್.
1: ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ತಾಲೂಕಿನ ಜನತೆಗೆ, ಈ ನಗರವನ್ನು ಸ್ವಚ್ಛವಾಗಿಡಲು ನಮ್ಮ ನಾಗರಿಕರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅಂತ ನೀವು ಬಯಸ್ತೀರಾ?
0: ಸ್ವಚ್ಛತೆ ಕೇವಲ ಪೌರಕಾರ್ಮಿಕರ ಕೆಲಸ ಅಲ್ಲ ಸರ್, ಅದು ಪ್ರತಿಯೊಬ್ಬ ನಾಗರಿಕನೂ ಕೆಲಸ ಅದು ಸರ್. ಅದು ಅಂದ್ರೆ ಪ್ರತಿಯೊಬ್ಬರು ಕಸವನ್ನು ಸರಿಯಾದ ಜಾಗಕ್ಕೆ ಹಾಕಿದ್ರೆ ಪರವಾಗಿಲ್ಲ ಸರ್, ನಮ್ಗೆ ಪರಿಸರವನ್ನು ಕಾಪಾಡಿದರೆ ನಮ್ಮ ಊರು ಇನ್ನೂ ಉತ್ತಮವಾಗಿರುತ್ತೆ ಸರ್. ನಾವು ರಸ್ತೆ ಮತ್ತು ಸ್ವಚ್ಛತೆ ಮಾಡ್ತೀವಿ ಸರ್, ಆದ್ರೆ ಸಮಾಜದಲ್ಲಿ ಆರೋಗ್ಯವನ್ನು ಕಾಪಾಡ್ತೀವಿ ಸರ್. ಪೌರಕಾರ್ಮಿಕರ ಕೈಗಳಲ್ಲಿ ಕಸ ಇರಬಹುದು ಸರ್, ಆದರೆ ಅವರ ಕೈಗಳಿಂದ ನಗರಕ್ಕೆ ಗೌರವ ತುಂಬಾನೇ ಸಿಗುತ್ತೆ ಸರ್. ಅದೇ ಸರ್, ನಮಗೆ ನಾವು ಕೆಲಸ ಮಾಡ್ತೀವಿ ಸರ್, ಅದನ್ನ ಒಳ್ಳೆ ಗೌರವದಿಂದ ನಮ್ಮನ್ನು ನೋಡಿದ್ರೆ ನಮ್ಗೆ ಇನ್ನೂ ಸಂತೋಷವಾಗಿರುತ್ತೆ ಸರ್. ನಾವು ಈ ವೃತ್ತಿ ಮಾಡ್ತೀವಿ ಅಂದರೆ ಅವರು ಅನರ್ಮೇಲೆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಅನರ್ಮೇಲವಾಗೇ ನೋಡಬಾರ್ದು ಸರ್. ಅವ್ರಿಗೂ ಸಮಾಜದಲ್ಲಿ ಒಂದು ಗೌರವ ಐತೆ, ಅವರು ಈ ಕೆಲಸ ಮಾಡ್ತಾ ಇದ್ದಾರೆ, ಅವರು ನಮ್ಮನ್ನು ರೋಗ ರುಜಿನಗಳಿಂದ ನಮ್ಮನ್ನು ಕಾಪಾಡ್ತಾವ್ರೆ, ಅವ್ರಿಗೆ ನಾವು ತುಂಬ ಸೆಲ್ಯೂಟ್ ಮಾಡಬೇಕು, ಅವ್ರಿಗೆ ತುಂಬ ಗೌರವ ಕೊಡಬೇಕು. ಅವರು ಒಂದು ಸಮಾಜದಲ್ಲಿ ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೆ ಇದು ಮಾಡಿದ್ರೆ ಅವ್ರಿಗೆ ಇನ್ನೂ ಮತ್ತಷ್ಟು ಇದು ಮಾಡ್ತಾರೆ ಸರ್. ನಾವು ಕೋವಿಡ್ ಟೈಮಲ್ಲೆಲ್ಲ ಅಕ್ಕಪಕ್ಕದ ಮನೆಯವರು ಯಾರು ಅವ್ರನ್ನ ಪಾಪ ನೋಡೋಕೆ ಹೋಯ್ತಾರಿಲ್ಲ ಸರ್, ಅವಾಗ ನಾವು ತುಂಬ ಶ್ರಮ ಪಟ್ಟಿದ್ದೀವಿ ಸರ್. ಯಾಕಂದರೆ ಅವ್ರನ್ನ ಮುಡ್ಸ್ಕೊಳಕ್ಕಾಗಲಿ ಏನೇ ಆಗಲಿ ಪಕ್ಕದ ಮನೇಲಿ ಒಂದು ನೀರು ಕೇಳಿದ್ರೂ ಕೂಡ ಅವ್ರು ಕೊಡದೆ ಇರೋ ಟೈಮಲ್ಲಿ ನಾವು ತುಂಬ ನಮ್ಮ ಆರೋಗ್ಯವನ್ನು ಪಣಕ್ಕಿಟ್ಟು ನಾವು ಸಮಾಜದ ಆರೋಗ್ಯಗಳನ್ನೆಲ್ಲ ಕಾಪಾಡಿದ್ದೀವಿ ಸರ್. ಅವಾಗೆಲ್ಲ ನಾವು ಸಮಟೈಮ್ ನಮ್ಮ ಜೀವ ನಮಗೆ ಮುಖ್ಯ ಅಂದ್ಬಿಟ್ಟು ನಾವೇನಾರು ಕೈ ಚೆಲ್ಲಿದ್ರೆ ಸರ್ ಸುಮಾರು ಜನಕ್ಕೆ ಈಗ ಡಾಕ್ಟರ್ಗಳು ಪಾಪ ಅವರು ಕೆಲಸ ಮಾಡಿದ್ರು, ನಾವು ಕೆಲಸ ಮಾಡಿದ್ವಿ ಸರ್. ಅದಕ್ಕೆ ನಮ್ಮ ಈಗ ಸರ್ಕಾರಗಳು ಇವರು ಸೈನಿಕರು ನಮಗೆ ಆ ಥರ ಅಂತೆಲ್ಲ ಹೊಗಳಿದ್ದಾರೆ ಸರ್, ಪರವಾಗಿಲ್ಲ. ಆದ್ರೂ ಇವರು ನಮ್ಮನ್ನೆಲ್ಲ ಆ ಥರ ಎಲ್ಲ ಮಾಡೋರೆಲ್ಲ ಅವತ್ತೆಲ್ಲ ಇವ್ರು ಕೈ ಚೆಲ್ಬಿಟ್ಟಿದ್ರೆ ಇವರು

0: ಸ್ಯಾನಿಟೈಸರ್ ಆಗಿರ್ಬೋದು, ಈ ತರ ಯೂಸ್ ಮಾಡ್ಬೇಕು, ಮಾಸ್ಕ್ ಯೂಸ್ ಮಾಡ್ಬೇಕು ಅನ್ಬಿಟ್ಟು ಬೀದಿಲಿ ಮನ್ಗಳೆಲ್ಲ ಹೋಗಿ ಆರೋಗ್ಯವನ್ನ ಕಾಪಾಡಿದ್ದಾರೆ ಅವರು. ಈ ತರ ನಮ್ಮ ನಮ್ಮ ಜೀವನೇ ಕಾಪಾಡಿದ್ದಾರೆ, ಅವ್ರಿಗೋಸ್ಕರ ನಾವು ಒಂದು ಏನು ಒಂದು ಸಣ್ಣದಾಗಿ ಒಂದು ಗೌರವ, ಅವ್ರ ಕೆಲಸ ವೃತ್ತಿ ಮಾಡ್ತಾರೆ ಕೆಲಸ ಗೌರವ ಕೊಡ್ಬೇಕು, ಅವ್ರಿಗೆ ತುಂಬಾ ಗೌರವ ಕೊಟ್ಟು ಕಾಪಾಡಿದ್ರೆ ನಮಗೂ ಒಳ್ಳೇದನ್ಸುತ್ತೆ ಸರ್. ನಗರವನ್ನು ಸ್ವಚ್ಛವಾಗಿಡೋ ಕೈಗಳು ಕಸದ ಕೈಗಳಲ್ಲ ಸರ್, ಇದು ಸಮಾಜವನ್ನು ಕಾಪಾಡೋ ಕೈಗಳಂತ ಹೇಳ್ತೀನಿ ಸರ್. ಅಂದ್ರೆ ನಾವು ಇವಾಗ ಮಾಡ್ತಾರೋ ಕೆಲಸ ಕಸದ ಕೈಗಳಲ್ಲ ಸರ್, ನಾವು ಸಮಾಜವನ್ನು ಕಾಪಾಡ್ತಿರೋ ಕೈಗಳನ್ನೋದು ನಮಗೆ ಹೆಮ್ಮೆ ಆಗುತ್ತೆ ಸರ್.
1: ಸರ್, ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡಿದ್ದಕ್ಕೆ ಮತ್ತು ನಿಮ್ಮ ಒಂದು ವೃತ್ತಿಯಲ್ಲಿನ ಸಂತೃಪ್ತಿಯ ಬಗ್ಗೆ ನಮ್ಮ ಕೇಳುಗರ ಜೊತೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್.
1: ಪೌರಕಾರ್ಮಿಕರು ಕೇವಲ ಕಸ ತೆಗೆಯುವವರಲ್ಲ, ನಮ್ಮ ಆರೋಗ್ಯವನ್ನು ಕಾಯುವ ಆರಕ್ಷಕರು. ನಮ್ಮ ಮನೆಯ ಕಸವನ್ನು ಸರಿಯಾಗಿ ವಿಂಗಡಿಸಿ ಕೊಡುವುದು ಮತ್ತು ಅವರಿಗೆ ಗೌರವ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸ್ವಚ್ಛತೆ ನಮ್ಮಿಂದಲೇ ಆರಂಭವಾಗಲಿ. ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಪೌರಕಾರ್ಮಿಕರ ಬದುಕಿನಲ್ಲಿರುವ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ವೃತ್ತಿ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಧರ್ಮರಾಜು SS ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
3: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
2: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
3: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
2: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ಕೇಳುಗರ, ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಪೌರಕಾರ್ಮಿಕ ವೃತ್ತಿಯ ಅನಾವರಣ ಕುರಿತು ಕಳೆದ 10 ವರ್ಷಗಳಿಂದ ಪೌರಕಾರ್ಮಿಕ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀಯುತ ಧರ್ಮರಾಜು SS ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ,

0: ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ.

0: ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕಾಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನೆ 60 ರೂಪಾಯಿ, ಪೆನ್ಸಿಲ್ ಬೇನೆ 60 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 15 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 15 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 56 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 32 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 27 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಟ್ರ್ಯಾಕ್ಟರ್ ಟೈರುಗಳೇ ಇಂಧನ ಟ್ಯಾಂಕುಗಳು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ

ಕಾರ್ಯಕ್ರಮದಲ್ಲಿ ಟ್ರ್ಯಾಕ್ಟರ್ ಟೈರ್ಗಳೇ ಇಂಧನ ಟ್ಯಾಂಕ್ಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನಾವೀನ್ಯ ಎಂಬುದು ಕೇವಲ ವಾಡಿಕೆ ಇರದಂತೆ ಅಚ್ಚರಿ ಮೂಡಿಸುವಂತಿರಬೇಕು. ಅಂತಹದೇ ಒಂದು ಬೆರಗುಗೊಳಿಸುವ ಸುದ್ದಿ ಇದು. ಸಾಮಾನ್ಯವಾಗಿ ಟ್ರ್ಯಾಕ್ಟರ್ ಚಕ್ರಗಳ ಕೆಲಸ ವಾಹನವನ್ನ ಹೊರುವುದು ಮತ್ತು ಮುಂದಕ್ಕೆ ಚಲಿಸುವುದು ಮಾತ್ರ. ಆದರೆ ಜರ್ಮನಿಯ ಹೋರ್ಮನ್ ವೆಹಿಕಲ್ ಇಂಜಿನಿಯರಿಂಗ್ ಸಂಸ್ಥೆಯ ಇಂಜಿನಿಯರ್ಗಳು ಈ ಚಕ್ರಗಳಿಗೆ ವಿಶಿಷ್ಟವಾದ ಜವಾಬ್ದಾರಿಯನ್ನ ನೀಡಿದ್ದಾರೆ. ಬೃಹತ್ ಟ್ಯಾಂಕರುಗಳ ಚಕ್ರ ಒಳಭಾಗದಲ್ಲಿ ಇರುವ ಖಾಲಿ ಜಾಗವನ್ನ ಹೈಡ್ರೋಜನ್ ಇಂಧನವನ್ನು ಸಂಗ್ರಹಿಸುವ ಹೈ ಪ್ರೆಷರ್ಸ್ ವೆಷಲ್ಸ್ ಆಗಿ ಸಮರ್ಪಕ ಮಾರ್ಪಡಿಸಿದ್ದಾರೆ. ಟೈರ್ಗಳಲ್ಲಿ ಇಂಧನ ಸಂಗ್ರಹ ಯಾಕೆ ಅಂತ ನಿಮಗೆಲ್ಲ ಪ್ರಶ್ನೆ ಬಂದರೆ, ಹೈಡ್ರೋಜನ್ ಚಾಲಿತ ಟ್ರ್ಯಾಕ್ಟರ್ಗಳ ವಿಷಯದಲ್ಲಿ ಪ್ರಮುಖ ಸವಾಲು ಅದರ ತೂಕವಲ್ಲ. ಬದಲಾಗಿ ಇಂಧನ ಸಂಗ್ರಹಣೆಯ ಗಾತ್ರ ಡೀಸೆಲ್ಗೆ ಹೋಲಿಸಿದರೆ ಹೈಡ್ರೋಜನ್ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತದೆ. ಅದರಿಂದ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಬಲ್ಲ ದೊಡ್ಡ ಗಾತ್ರದ ಟ್ಯಾಂಕ್ಗಳ ಅಗತ್ಯ ಇರುತ್ತದೆ. ಪ್ರಸ್ತುತ ಇರುವ ಫೆಂಡ್ ಹೆಲಯೋಸ್ ಪ್ರೋಟೋಟೈಪ್ ಟ್ರ್ಯಾಕ್ಟರ್ಗಳು ಭೂಮಿ ಇಂಧನ ತುಂಬಿಸಿದರೆ ಕೇವಲ 5-8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬಲ್ಲವು. ಆದರೆ ರೈತರಿಗೆ ಡೀಸೆಲ್ ಟ್ಯಾಂಕರ್ಗಳಂತೆ ದಿನವಿಡೀ ಅಂದರೆ ಸುಮಾರು 12 ಗಂಟೆಗಳ ಕಾಲ ಸತತವಾಗಿ ಕೆಲಸ ಮಾಡುವ ಯಂತ್ರಗಳ ಅವಶ್ಯಕತೆ ಇದೆ. ಈ ಕೊರತೆಯನ್ನು ನೀಗಿಸಲು ಚಕ್ರಗಳಲ್ಲಿ ಇಂಧನ ಸಂಗ್ರಹ ಎಂಬ ಪರಿಕಲ್ಪನೆ ಹುಟ್ಟಿಕೊಂಡಿದೆ. ಅಂದರೆ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಹೋರ್ಮನ್ ಕಂಪನಿಯು ಪ್ರತಿನಿಧಿಗಳಾದ ಓಂಕರ್ ವೇಗಿಲ್ ಮತ್ತು ಸ್ಟೀಫನ್ ಫ್ರಾಸರ್ ನೇತೃತ್ವದಲ್ಲಿ ನಡೆಯುತ್ತಿರುವ H2 ವೇಲ್ಸ್ ಯೋಜನೆಗೆ ಯುರೋಪಿಯನ್ ಯೂನಿಯನ್ ಬೆಂಬಲ ನೀಡಿದ್ದಾರೆ. ಕಾರ್ಬನ್ ಫೈಬರ್ ಟ್ಯಾಂಕ್ಗಳು ದೊಡ್ಡ ಅಗ್ರಿಕಲ್ಚರ್ ಟೈರ್ಗಳ ಒಳಭಾಗದಲ್ಲಿ ಕಾರ್ಬನ್ ಫೈಬರ್ ಬಲವರ್ಧಿತ ಟ್ಯಾಂಕ್ಗಳನ್ನು ಅಳವಡಿಸಲಾಗಿದೆ. ಇದರಿಂದ ಟ್ಯಾಂಕರ್ ಕ್ಯಾಬಿನ್ ಅಥವಾ ಮೇಲ್ಛಾವಣಿಯ ಮೇಲೆ ಹೆಚ್ಚುವರಿ ಟ್ಯಾಂಕರ್ಗಳನ್ನು ಇಡುವ ಅವಶ್ಯಕತೆ ಇರುವುದಿಲ್ಲ. ಸವಾಲುಗಳ ಮೆಟ್ಟಿನಿಂದ ಇಂಜಿನಿಯರಿಂಗ್, ತಿರುಗುವ ಚಕ್ರದಿಂದ ಎಂಜಿನ್ಗೆ ಹೈಡ್ರೋಜನ್ ಹರಿವನ್ನು ನಿಯಂತ್ರಿಸುವುದು ಮತ್ತು ಫ್ರೆಷರ್ ಶೀಲ್ಗಳನ್ನು ನಿರ್ವಹಿಸುವ ತಾಂತ್ರಿಕ ಸವಾಲುಗಳನ್ನು ಇಂಜಿನಿಯರ್ಗಳು ಯಶಸ್ವಿಯಾಗಿ ಪರಿಹರಿಸಿದ್ದಾರೆ. ಈ ತಂತ್ರಜ್ಞಾನವು ಕೇವಲ ಇಂಧನ ಸಂಗ್ರಹಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಚಕ್ರದ ಒಳಗೆ ಎಲೆಕ್ಟ್ರಿಕಲ್ ಡ್ರೈವ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ. ಇದು ಒಂದು ಮಾಡ್ಯುಲರ್ ಯೂನಿಟ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಅಂದರೆ ಒಂದೇ ಯೂನಿಟ್ ಇಂಧನ ಸಂಗ್ರಹಿಸುವುದರ ಜೊತೆಗೆ ವಾಹನಕ್ಕೆ ಶಕ್ತಿಯನ್ನು ನೀಡುತ್ತದೆ. ಈ ಮೋಟಾರ್ಗಳ ತಯಾರಿಕೆಯಲ್ಲಿ ಯಾವುದೇ ಅಪರೂಪದ ಖನಿಜಗಳನ್ನು ಬಳಸುವುದು ಇದರ ಮತ್ತೊಂದು ವಿಶೇಷ. ಇದರಿಂದ ತಯಾರಿಕಾ ವೆಚ್ಚ ಕಡಿಮೆ ಆಗುವುದಲ್ಲದೆ ಪರಿಸರಕ್ಕೂ ಪೂರಕವಾಗಿದೆ. ಹಾಗಾದರೆ ಇದು ಭಾರತದ ಕೃಷಿ ಮೇಲೆ ಪ್ರಭಾವ ಬೀರುವುದೇ? ಹೌದು, ಭಾರತವು ಪ್ರಸ್ತುತ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಮೂಲಕ ಪರಿಸರ ಸ್ನೇಹಿ ಇಂಧನದತ್ತ ಹೆಜ್ಜೆ ಹಾಕುತ್ತಿದೆ. ಈ ಜರ್ಮನ್ ಇಂಜಿನಿಯರಿಂಗ್ ಅದ್ಭುತವು ಶೀಘ್ರದಲ್ಲಿ ಜಾಗತಿಕವಾಗಿ ಮಾರುಕಟ್ಟೆಗೆ ಬರಲಿದೆ. ಭಾರತೀಯ ರೈತರಿಗೆ ಈ ತಂತ್ರಜ್ಞಾನವು ಲಭ್ಯವಾದರೆ ಡೀಸೆಲ್ ಮೇಲಿನ ಅವಲಂಬನೆ ಕಡಿಮೆಯಾಗಿ ಕೃಷಿ ವೆಚ್ಚ ಗಣನೀಯವಾಗಿ ತಗ್ಗಲಿದೆ. ಆದರೆ ಈ ಅತ್ಯಾಧುನಿಕ ತಂತ್ರಜ್ಞಾನವನ್ನು ನಮ್ಮ ದೇಶದ ರೈತರಿಗೆ ಕೈಗೆಟುಕುವ ದರದಲ್ಲಿ ತಲುಪಿಸಲು ಸರ್ಕಾರಗಳು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎಂಬುದನ್ನು ಕಾದು ನೋಡಬೇಕಿದೆ. ಈ ತಂತ್ರ

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಟ್ರ್ಯಾಕ್ಟರ್ ಟೈರುಗಳೇ ಇಂಧನ ಟ್ಯಾಂಕುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಟ್ರ್ಯಾಕ್ಟರ್ ಟೈರುಗಳೇ ಇಂಧನ ಟ್ಯಾಂಕುಗಳು ಎಂಬ ವಿಷಯದ ಕುರಿತು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ. ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ.

0: ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು, ತರ್ತೀನಿ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ, ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ವು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ, ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
5: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
6: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
7: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧಾ, ಆಕಾರಕ್ಕಿಂತ ಆರೋಗ್ಯ, ಆತ್ಮವಿಶ್ವಾಸ ಮುಖ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆಕಾರಕ್ಕಿಂತ ಆರೋಗ್ಯ, ಆತ್ಮವಿಶ್ವಾಸ ಮುಖ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಓ, ನಿಮ್ಮ ಗುರುತೇ ಸಿಗಲಿಲ್ಲ, ತುಂಬಾ ದಪ್ಪ ಆಗಿರುವಿರಿ. ಯಾಕೆ ದಿನದಿಂದ ದಿನಕ್ಕೆ ಸಣ್ಣ ಆಗುತ್ತಿದ್ದೀರಲ್ಲ? ಏನಾಯಿತು? ಆರೋಗ್ಯ ಸರಿ ಇದೆ ತಾನೇ? ಈ ತರಹದ ಮಾತುಗಳನ್ನು ಕೇಳಿದಾಗಲೆಲ್ಲ ನಗಬೇಕೋ ಅಳಬೇಕೋ ತಿಳಿಯದಾದೆ. ದೇಹದ ಆಕಾರವನ್ನು ಕುರಿತು ಮಾಡುವ ಟೀಕೆಗಳನ್ನೆಲ್ಲ ಕೇಳಿದಾಗ ಯಾಕೆಗೆ ಎಂಬ ಉತ್ತರಿಸಲಾಗದ ಪ್ರಶ್ನೆ ಕಣ್ಮುಂದೆ ನುಸುಳಿ ಬರುತ್ತದೆ. ಒಬ್ಬರ ದೇಹದ ಕುರಿತು ಅವಹೇಳನಕಾರಿಯಾಗಿ ಮಾಡುವ ಟೀಕೆ ಟಿಪ್ಪಣಿಗಳಿಗೆ ಆಂಗ್ಲ ಭಾಷೆಯಲ್ಲಿ ಬಾಡಿ ಶೇಮಿಂಗ್ ಎಂದು ಕರೆಯಲಾಗುತ್ತದೆ. ದಪ್ಪ, ಸಣ್ಣ, ಲಂಬು, ಕುಳ್ಳ, ಹೀಗೆ ತರಾವರಿಯಾಗಿ ತಮಗಿಷ್ಟ ಬಂದಂತೆ ಮತ್ತೊಬ್ಬರ ದೇಹದ ಸ್ಥಿತಿಯನ್ನು ಕುರಿತು ಯಾವುದೇ ಮುಜುಗರ ಪಡೆದೆ ನಕಾರಾತ್ಮಕವಾಗಿ ಮಾತನಾಡುವ ಗುಣವುಳ್ಳವರಿಗೆ ತಮ್ಮ ಮಾತಿನಿಂದ ಅವರಿಗಾಗುವ ನೋವು, ಮುಜುಗರ ಅರ್ಥವಾಗುವುದಾದರೂ ಹೇಗೆ? ದೇಹದ ಗಾತ್ರವು ಮನುಷ್ಯನ ಮೌಲ್ಯ ಹಾಗೂ ಸಾಮರ್ಥ್ಯವನ್ನು ನಿರ್ಧರಿಸುವುದಿಲ್ಲ. ಅವನ ಗುಣ, ಜ್ಞಾನ ಮತ್ತು ಮಾನವೀಯತೆಯೇ ನಿಜವಾದ ಅಳತೆಗೋಲು. ಸುಂದರವಾಗಿ ಕಾಣಬೇಕು, ಸೌಂದರ್ಯದ ದೇಹವಿರಬೇಕೆಂಬುದು ಪ್ರತಿಯೊಬ್ಬರ ಆಸೆಯಾಗಿರುತ್ತದೆ ನಿಜ. ಆದರೆ ಅದು ಮತ್ತೊಬ್ಬರ ಕಾರಣದಿಂದಾಗಿ ದಿನೇ ದಿನೇ ಮತ್ಯಾರನ್ನು ಮೆಚ್ಚಿಸಲು ಇಲ್ಲಸಲ್ಲದ ಮಾತುಗಳನ್ನು ಕೇಳಲಾಗದೆ ಅಥವಾ ನಮ್ಮನ್ನು ಹೊಗಳಬೇಕೆಂಬ ಅತಿಯಾದ ತಮ್ಮ ತ್ವಚೆಯ ಅಂದವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಒತ್ತಡದಿಂದ ನೈಸರ್ಗಿಕವಲ್ಲದ ಚಿಕಿತ್ಸೆಗಳಿಗೆ ಒಳಗಾಗಿ ಸಹಜವಾಗಿರುವ ತಮ್ಮ ಅಂತರಂಗದ ಸೌಂದರ್ಯವನ್ನು ಹಾಳು ಮಾಡಿಕೊಂಡು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವತ್ತ ತಮ್ಮ ಗಮನ, ಸಮಯವನ್ನು ವ್ಯರ್ಥವಾಗಿಸುತ್ತಾರೆ. ನಿಜ, ಅಂತರಂಗದ ಸೌಂದರ್ಯ ಕಣ್ಣಿಗೆ ಕಾಣದಿರುವುದರಿಂದ ಬಾಹ್ಯ ಸೌಂದರ್ಯಕ್ಕೆ ಮೌಲ್ಯ ಹೆಚ್ಚಾಗಿದೆ. ಪ್ರತಿಯೊಬ್ಬರೂ ತಮ್ಮನ್ನು ಗುರುತಿಸಬೇಕು, ತಮ್ಮ ಸೌಂದರ್ಯದ ಕುರಿತಾಗಿ ಮಾತನಾಡಬೇಕೆಂಬ ಗೀಳು ಮೂಡುವುದು ಸಹಜ. ಆದರೆ ಅದನ್ನೇ ಮಾನದಂಡವಾಗಿಟ್ಟುಕೊಂಡು ವ್ಯಕ್ತಿಯ ವ್ಯಕ್ತಿತ್ವವನ್ನು ಗುರುತಿಸ ಹೊರಡುವುದು ತೀರಾ ಅಪಾಯಕಾರಿಯಾದುದು. ಉದಾಹರಣೆಗೆ, ಕೆಲವರು ಬಿಳಿಯ ಬಣ್ಣ ಹೊಂದಿರುವವರೆಲ್ಲ ಒಳ್ಳೆಯವರೆಂದು, ಕಪ್ಪು ಬಣ್ಣ ಹೊಂದಿದವರೆಲ್ಲ ಕೆಟ್ಟವರೆಂದು ತುಂಬ ಸುಲಭವಾಗಿ ಪರಿಗಣಿಸುತ್ತಾರೆ. ಪ್ರತಿಯೊಬ್ಬರ ದೇಹದ ಆಕಾರವು ಅವರ ದೇಹ ಪ್ರಕೃತಿ, ಆರೋಗ್ಯ ಕ್ರಮ ವಿಭಿನ್ನವಾಗಿರುವುದರಿಂದ ಒಬ್ಬರಂತೆ ಮತ್ತೊಬ್ಬರು ಕಾಣಲು ಸಾಧ್ಯವಿಲ್ಲ. ಒಬ್ಬರು ಎಷ್ಟೇ ತಿಂದರೂ ದಪ್ಪವಾಗುವುದಿಲ್ಲ. ಇನ್ನು ಕೆಲವರು ಇರುವ ಗಾತ್ರಕ್ಕೂ ಅವರು ತಿನ್ನುವ ಆಹಾರಕ್ಕೂ ಸಂಬಂಧವೇ ಇಲ್ಲದಂತಾಗಿರುತ್ತದೆ. ದಪ್ಪ, ಸಣ್ಣ ಅನ್ನುವುದಕ್ಕಿಂತ ಸದೃಢವಾದ ಆರೋಗ್ಯ ಮುಖ್ಯವಾದುದು. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವತ್ತ ನಮ್ಮ ಗಮನವಿರಬೇಕು ವಿನಃ ಬೇರೊಬ್ಬರು ಮಾಡುವ ಮಾತುಗಳಿಗೆ ಕಿವಿಗೊಡಬಾರದು. ಒಬ್ಬರ ದೇಹದಂತೆ ಮತ್ತೊಬ್ಬರ ದೇಹ ಇರುವುದಕ್ಕೆ ಸಾಧ್ಯವಿಲ್ಲ. ಕೆಲವರಿಗೆ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಸ್ವಲ್ಪ ಮಟ್ಟದ ಏರುಪೇರಾದರೆ ಅವರ ದೇಹದಲ್ಲಿ ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆ. ಕೆಲವರಿಗೆ ಅಧಿಕ ನಿದ್ರೆ ಮಾಡುವುದರಿಂದ, ಒತ್ತಡದಿಂದ, ಅತಿಯಾದ ಚಿಂತೆಯಿಂದ, ಹೀಗೆ ವಿವಿಧ ಕಾರಣಗಳಿಂದ ದೇಹದ ಗಾತ್ರ ಹೆಚ್ಚು ಕಡಿಮೆಯಾಗುತ್ತಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವರು ಏನೇ ತಿಂದರೂ, ಎಷ್ಟೇ ಕೆಲಸ ಮಾಡಿದರೂ, ಜಿಮ್ ವ್ಯಾಯಾಮದ ಮೊರೆ ಹೋದರೂ ಅವರ ದೇಹದಲ್ಲಿ ಯಾವುದೇ ಬದಲಾವಣೆಗಳಾಗುವುದಿಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ದಪ್ಪ, ಸಣ್ಣ, ಎತ್ತರ, ಕುಳ್ಳ ಎಂಬ ಇತ್ಯಾದಿಯಾಗಿ ಯಾರನ್ನು ಟೀಕಿಸುವಂತಹ ಪ್ರಮೇಯ ಬರುವುದಿಲ್ಲ. ದಪ್ಪವಿರುವವರು ಇತರರ ಮಾತುಗಳಿಂದ ಬೇಸತ್ತು ಸರಿಯಾಗಿ ತಿನ್ನದೆ ಅಥವಾ ಕಡಿಮೆ ತಿಂದು ಡಯಟ್ ಎಂಬ ಪಥ್ಯವನ್ನು ಅನುಸರಿಸಿ ಮತ್ತಷ್ಟು ಒತ್ತಡಕ್ಕೆ ಒಳಗಾಗುತ್ತಾರೆ. ದಪ್ಪ ಇರುವವರೆಲ್ಲ ಹೆಚ್ಚಾಗಿ ತಿನ್ನುತ್ತಾರೆಂಬ ಭ್ರಮೆಗೆ ಒಳಗಾಗಿ ಅವರನ್ನು ನಿಂದಿಸುವ ಮೂಲಕ ಅವರಿಗೆ ಬೇಸರವನ್ನು ಉಂಟು ಮಾಡುತ್ತೇವೆ. ಇನ್ನು ಕೆಲವೊಮ್ಮೆ ಇದಕ್ಕೆ ವ್ಯತಿರಿಕ್ತವಾಗಿ ಡಯಟ್ ಮಾಡಿಯೋ, ವ್ಯಾಯಾಮ, ಜಿಮ್, ಕಟ್ಟುನಿಟ್ಟಿನ ಆಹಾರ ಕ್ರಮದ ಮೂಲಕವೋ ಕಷ್ಟಪಟ್ಟು ದೇಹವನ್ನು ದಂಡಿಸಿ

ಆರೋಗ್ಯವನ್ನು ಕಾಪಾಡಿಕೊಂಡಿದ್ದರು. ಅದಕ್ಕೂ ಕೂಡ ಅವರಿಗೆ ಕಾಯಿಲೆ ಇದೆ ಅನಿಸುತ್ತದೆ. ಏನು ಆಗಿರಬೇಕೆಂಬುದು ಮತ್ತೆ ಅವರನ್ನು ನಿಂದಿಸುವ ಕೆಲಸವನ್ನು ಮಾಡುತ್ತಾರೆಯೇ ವಿನಃ ಅವರ ಶ್ರಮ ಪರಿಶ್ರಮದ ಬಗ್ಗೆ ತಿಳಿದರು ಅದನ್ನು ನಿರ್ಲಕ್ಷಿಸಿ ಮಾತನಾಡುತ್ತಾರೆ. ಹೇಗಿದ್ದರೂ ಮಾತನಾಡುತ್ತಾರೆ. ಹಾಗಾಗಿ ಅವರಿವರ ಮಾತಿಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳುವುದು ಒಳಿತು. ಆಡಿಕೊಳ್ಳುವವರು ಯಾರೂ ಕೂಡ ನಮ್ಮ ಜೀವನ ನಡೆಸಲು ಸಹಾಯ ಮಾಡುವುದಿಲ್ಲ. ಹಾಗಾಗಿ ಅವರ ಮಾತಿಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ನಮ್ಮ ಜೀವನ ಮತ್ತಷ್ಟು ಬೇರೆಯವರಿಗೆ ತಿಳಿದಿರಲಾರದು. ನಾವು ಹುಟ್ಟಿ ಬಂದ ಬಗ್ಗೆ ಕಷ್ಟಗಳ ಎದುರಿಸಿ ಬದುಕನ್ನು ಕಟ್ಟಿಕೊಂಡ ರೀತಿ ಉಳಿದವರಿಗೆ ತಿಳಿಯದು. ಹಾಗಾಗಿ ಅವರಿವರ ಮಾತುಗಳಿಗೆ ಕಿವಿಯಾಗುವ ಬದಲು ಅವುಗಳನ್ನೆಲ್ಲ ಅಲ್ಲೇ ಬಿಟ್ಟು ಮುಂದೆ ಸಾಗಬೇಕು. ನಮ್ಮ ದೇಹ ಹೇಗಿದ್ದರೂ ಅದು ಸಂತೋಷವೇ. ಯಾರು ಆಡಿದ ಮಾತಿಗೆ ಅಥವಾ ಕೆಲವೊಮ್ಮೆ ಆಪ್ತರಾಡಿದ ಮಾತಿಗೂ ತಲೆಕೆಡಿಸಿಕೊಂಡು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವ ಅಗತ್ಯವಿಲ್ಲ. ಉತ್ತಮ ಆರೋಗ್ಯಕ್ಕಾಗಿ ನಮ್ಮಿಂದ ಸಾಧ್ಯವಾಗುವ ವ್ಯಾಯಾಮ ಚಟುವಟಿಕೆಗಳೊಂದಿಗೆ ನಿರ್ವಹಿಸುತ್ತಾ ಬದುಕು ಸಾಗಿಸಬೇಕು. ಆಡಿದ ಮಾತುಗಳನ್ನೆಲ್ಲ ಮನ್ನಣೆ ನೀಡುತ್ತಾ ಹೋಗುವುದರಿಂದ ಆತ್ಮವಿಶ್ವಾಸ ಕುಗ್ಗಬಹುದು. ಅದಕ್ಕೆ ಆಸ್ಪದ ನೀಡದಂತೆ ನಮ್ಮ ದೈನಂದಿನ ಶೈಲಿಯಲ್ಲಿ ಅಗತ್ಯವಿರುವಷ್ಟು ಸಮಯ ಮಾಡಿಕೊಂಡು ಸದೃಢ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನು ನಾವು ಪ್ರೀತಿಸಬೇಕು. ನಾವು ಇರುವ ಹಾಗೆ ನಮ್ಮನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ನಮ್ಮದಾಗಬೇಕು. ಮಾಡುವ ಕೆಲಸಕ್ಕಿಂತ ತೋರ್ಪಡಿಕೆಯ ಬದುಕೆ ಮುಖ್ಯವೆಂದು ಭಾಸವಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಸಾಮಾಜಿಕ ಜಾಲತಾಣವನ್ನು ಗುತ್ತಿಗೆ ಪಡೆದವರಂತೆ ವರ್ತಿಸುವ ಕೆಲವರು ಪರಿಪೂರ್ಣ ದೇಹ ಎಂಬ ಮಾಯದ ಕಲ್ಪನೆಯನ್ನು ಕೃತಕವಾಗಿ ಸೃಷ್ಟಿಸಿ ತಮ್ಮನ್ನು ಧರೆಗಿಳಿದ ದೇವಾನುದೇವತೆಗಳೆಂಬ ಕಾಲ್ಪನಿಕತೆಯನ್ನು ಬಿಂಬಿಸಿ ಅನಗತ್ಯವಾಗಿ ಹೋಲಿಕೆಯ ಮನೋಭಾವವನ್ನು ಜನರಲ್ಲಿ ಹುರಿದುಂಬಿಸುತ್ತಿದ್ದಾರೆ. ಯುವಜನತೆ ಪುಸ್ತಕದ ಹುಳುವಾಗುವುದಕ್ಕಿಂತ ಸಾಮಾಜಿಕ ಜಾಲತಾಣದ ಶಿಶುಗಳಾಗಿ ಮಾರ್ಪಾಡಾಗಿರುವುದರಿಂದ ಅವರಿಗೆ ಸೌಂದರ್ಯದ ಕುರಿತು ಹೇಗಾದರೂ ಅತಿ ಕಡಿಮೆ ಸಮಯದಲ್ಲಿಯೇ ತಮ್ಮ ದೇಹವನ್ನು ಉತ್ತಮವಾಗಿ ಮಾಡಿಕೊಳ್ಳಬೇಕೆಂಬ ಹುನ್ನಾದದಲ್ಲಿ ಮುಳುಗಿ ಅದಕ್ಕಾಗಿ ಅಡ್ಡದಿಡ್ಡಿಯಾಗಿ ದಂಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿ ವಿಫಲವಾಗುವುದನ್ನು ಕಾಣಬಹುದು. ಜೊತೆಗೆ ಅವಸರವೇ ಅಪಘಾತಕ್ಕೆ ಮೂಲ ಕಾರಣ ಎಂಬುದನ್ನು ಅರಿಯದೆ ದೇಹ ಸೌಂದರ್ಯಕ್ಕಾಗಿ ಮೋಸದ ಜಾಲಗಳಿಗೆ ಸಿಲುಕಿ ಹಣವನ್ನು ವ್ಯರ್ಥಗೊಳಿಸುವುದನ್ನು ಪತ್ರಿಕೆಗಳಲ್ಲಿ ಗಮನಿಸುತ್ತಿದ್ದೇವೆ. ಒಂದೇ ಅವಧಿಯಲ್ಲಿ ದಪ್ಪವಾಗಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಅಲ್ಪ ಕಾಲದಲ್ಲಿಯೇ ಸಣ್ಣವಾಗಲು ಸಾಧ್ಯವಿಲ್ಲ. ಈ ಸತ್ಯವನ್ನು ತಿಳಿಯದೆ ಆತ್ಮವಿಶ್ವಾಸವನ್ನು ಕುಗ್ಗಿಸಿಕೊಂಡು ನೆರಳುವವರನ್ನು ಹೆಚ್ಚಾಗಿ ಕಾಣಬಹುದು. ದೇಹದ ಆಕಾರ ಕುರಿತು ಮಾಡುವ ಟೀಕೆಗಳು ಕೇವಲ ಹೊರಗಿನ ಟೀಕೆಯಾಗಿ ಉಳಿಯುವುದಿಲ್ಲ. ಅದು ಆ ವ್ಯಕ್ತಿಯ ಮನಸ್ಸಿನ ಮೇಲೆ ಮಾಸದ ಗಂಭೀರ ಗಾಯವನ್ನು ಮಾಡಬಹುದು. ಕೆಲ ಸೂಕ್ಷ್ಮ ಮನಸ್ಸುಳ್ಳವರು ಆತಂಕ, ಖಿನ್ನತೆ, ಏಕಾಂಗಿತನದ ಭಾವನೆಗಳಿಗೆ ಒಳಗಾಗಬಹುದು. ಆಹಾರ ಪದ್ಧತಿಗಳಲ್ಲೂ ಅಸ್ವಸ್ಥ ಬದಲಾವಣೆಗಳು ಮಾಡಿಕೊಂಡು ನರಳಬಹುದು. ಹಾಗಾಗಿ ಇತರರ ದೇಹದ ಕುರಿತು ಮಾತನಾಡುವ ಮೊದಲು ಅದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಆಲೋಚಿಸಿದರೆ ಒಳಿತು. ತಮಾಷೆ ಮಾಡಿದೆ ಎಂಬ ಕಾರಣ ನೀಡಿ ಮಾಡುವ ಟೀಕೆ ಕೂಡ ತುಂಬ ನೋವುಂಟು ಮಾಡಬಹುದು. ಪ್ರತಿಯೊಬ್ಬರ ಮಾತುಗಳಿಗೂ ತೂಕ ಇರುತ್ತದೆ. ಯಾರೊಬ್ಬರ ದೇಹದ ಬಗ್ಗೆ ಮಾತನಾಡುವ ಮೊದಲು ಅವರ ಮನಸ್ಥಿತಿ ಯೋಚಿಸಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಆಕಾರಕ್ಕಿಂತ ಆರೋಗ್ಯ ಆತ್ಮವಿಶ್ವಾಸ ಮುಖ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆಕಾರಕ್ಕಿಂತ ಆರೋಗ್ಯ, ಆತ್ಮವಿಶ್ವಾಸ ಮುಖ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿ

ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು, ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ, ಸುಸ್ಥಿರ ಜೀವನ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ತಮ್ಮ ಬದ್ಧತೆ

0: ಯನ್ನು ಬಲಪಡಿಸುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತದ ನಾಗರಿಕತೆಯು ತನ್ನ ನಾಗರಿಕರಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಬಹಳ ಹಿಂದಿನಿಂದಲೇ ಕಲಿಸಿದೆ. ಮುಂದಿನ ಪೀಳಿಗೆಗೆ ಹಸಿರು, ಆರೋಗ್ಯಕರ ಮತ್ತು ಹೆಚ್ಚು ಸಮೃದ್ಧ ಭವಿಷ್ಯವನ್ನು ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕರು ಒಟ್ಟಾಗಿ ಕೆಲಸ ಮಾಡಬೇಕೆಂದು ಸಲಹೆ ಮಾಡಿದ್ದಾರೆ. ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಶುಭಾಶಯ ಕೋರಿದ್ದಾರೆ. ಭಾರತದ ಕೆಲವು ಪ್ರಮುಖ ಯಶಸ್ಸುಗಳಲ್ಲಿ ಹಸಿರು ಹೊದಿಕೆಯನ್ನು ವಿಸ್ತರಿಸುವುದು ಮತ್ತು ಹಲವಾರು ಪ್ರಾಣಿಗಳ ಜನಸಂಖ್ಯೆ ಏರಿಕೆಯೂ ಸಹ ಸೇರಿವೆ. ಸಾಮೂಹಿಕ ಪ್ರಯತ್ನ, ನೀತಿ, ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ನಂಬಿಕೆ ಪರಿಸರವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ರಾಷ್ಟ್ರದ ಜನ ತೋರಿಸಿದ್ದಾರೆ. ತಾಯಿ ಹೆಸರಿನಲ್ಲಿ ಒಂದು ಗಿಡ ಎಂಬ ಅಭಿಯಾನ ಪ್ರತಿ ವರ್ಷ ಸುಮಾರು 1.19 ಲಕ್ಷ ಹೆಕ್ಟೇರ್ ಅರಣ್ಯವನ್ನು ವಿಸ್ತರಿಸುವಲ್ಲಿ ಗಮನಾರ್ಹ ಕೊಡುಗೆಯನ್ನು ನೀಡಿವೆ. ಹಿಮಚಿರತೆಗಳು, ಕರಡಿಗಳು ಮತ್ತು ಚಿರತೆಗಳ ಸಂರಕ್ಷಣಾ ಪ್ರಯತ್ನಗಳು ವನ್ಯಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸಲು ಸಾಧ್ಯವಾಗಿದೆ. ಒಂದು ಭೂಮಿ, ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ ಅಭಿಯಾನದ ಮೂಲಕ ದೇಶವು ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಗ್ರಹದತ್ತ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಪ್ರಧಾನಿ ಒತ್ತಿ ಹೇಳಿದ್ದಾರೆ. ಕರ್ನಾಟಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರದ ಪ್ರಧಾನ ವಾಸ್ತುಶಿಲ್ಪ ವಿನ್ಯಾಸಕರಾದ ಅವಿನ್ ಎಸ್ ಜೈನ್ ಸಚಿವರಿಗೆ ರಂಗಮಂದಿರದ ಕುರಿತು ಮಾಹಿತಿ ಒದಗಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಹಂಪಿಯ ಸುಪ್ರಸಿದ್ಧ ವಾಸ್ತುಶಿಲ್ಪಗಳಾದ ಕಲ್ಲಿನ ರಥ, ರಂಗಮಂಟಪ, ಪ್ರವೇಶ ಮಂಟಪ, ಗೋಪುರ ಹಂಪಿಯ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ರಂಗಮಂದಿರದ ಬಳಿ ತಾಯಿ ಹೆಸರಿನಲ್ಲಿ ಗಿಡ ಅಭಿಯಾನದಡಿ ಸಸಿ ನೆಟ್ಟು ನೀರೆರೆದರು. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನಗೊಂಡಿರುವ ರಾಮಲಿಂಗಾರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಯನಗರ ಮತ್ತು ಬಿಟಿಎಂ ಲೇಔಟ್ ಕ್ಷೇತ್ರದಿಂದ ಸತತ 8 ಬಾರಿ ಗೆಲುವು ಸಾಧಿಸಿರುವ ರಾಮಲಿಂಗಾರೆಡ್ಡಿ ಅವರಿಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಖಾತೆ ನೀಡಲಾಗಿದೆ. ತಮಗೆ ನೀಡಿದ್ದ ಭರವಸೆಯಂತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಜವಾಬ್ದಾರಿ ನೀಡಿಲ್ಲ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲು ತಮಗೆ ಇಷ್ಟವಿಲ್ಲ, ಹೀಗಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ, ಶಾಸಕನಾಗಿ ಮುಂದುವರಿಯುತ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಅವರ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕಚೇರಿಗೆ ತಲುಪಿಸಲಾಗಿದೆ. ಈ ಮಧ್ಯೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ರಾಮಲಿಂಗಾರೆಡ್ಡಿ ಪಕ್ಷದ ಹಿರಿಯ ಮತ್ತು ನಿಷ್ಠಾವಂತ ನಾಯಕರಾಗಿದ್ದು ಅವರ ಜೊತೆ ಪಕ್ಷದ ವರಿಷ್ಠರು ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಟಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ

ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ಇಂದು ಮಧ್ಯಾಹ್ನ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ.

ರಿಸರ್ವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸತತ ಎರಡನೇ ಬಾರಿಗೆ ಬಡ್ಡಿ ದರಗಳನ್ನು ಯಥಾಸ್ಥಿತಿಯಲ್ಲಿ ಇರಿಸಿದೆ. ಮುಂಬೈನಲ್ಲಿಂದು ಪ್ರಸಕ್ತ ಹಣಕಾಸು ವರ್ಷದ ಎರಡನೇ ದ್ವೈಮಾಸಿಕ ಹಣಕಾಸು ನೀತಿಯನ್ನು ಪ್ರಕಟಿಸಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ, ಹಣಕಾಸು ನೀತಿ ಸಮಿತಿ ತಟಸ್ಥ ನಿಲುವಿನೊಂದಿಗೆ ಅಲ್ಪಾವಧಿಯ ಸಾಲ ದರ ಅಥವಾ ರೆಪೋ ದರವನ್ನು ಶೇಕಡ 5.25ರಲ್ಲಿಯೇ ಉಳಿಸಿಕೊಳ್ಳಲು ಸರ್ವಾನುಮತದಿಂದ ನಿರ್ಧರಿಸಿದೆ ಎಂದು ಹೇಳಿದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಆರ್ಬಿಐ ಶೇಕಡ 6.9ರಿಂದ ಶೇಕಡ 6.6ಕ್ಕೆ ಇಳಿಸಿದೆ. ಸಿಪಿಐ ಹಣದುಬ್ಬರ ಗುರಿಯನ್ನು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಶೇಕಡ 4.6ರಿಂದ ಶೇಕಡ 5.1ಕ್ಕೆ ಹೆಚ್ಚಿಸಿದೆ. ಅನಿವಾಸಿ ಭಾರತೀಯರು, ಭಾರತದ ಸಾಗರೋತ್ತರ ನಾಗರಿಕರು ಈಕ್ವಿಟಿ ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮಿತಿಯನ್ನು ಆರ್ಬಿಐ ಹೆಚ್ಚಿಸಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎರಡನೇ ಸರಸಂಘ ಚಾಲಕ್ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ ಅವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಗಲಿದ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಗೋಲ್ವಾಲ್ಕರ್ ಸಾಂಸ್ಕೃತಿಕ ರಾಷ್ಟ್ರೀಯತೆಗೆ ಬಲವಾದ ಸೈದ್ಧಾಂತಿಕ ಆಧಾರವನ್ನು ನೀಡಿದ್ದಾರೆ. ರಾಷ್ಟ್ರ ನಿರ್ಮಾಣದ ಸೇವೆಯನ್ನು ದೊಡ್ಡ ಶಕ್ತಿಯಾಗಿ ಸ್ಥಾಪಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸಂಘವು ರಾಷ್ಟ್ರೀಯ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜನರನ್ನು ಜಾಗೃತಗೊಳಿಸಿತು ಮತ್ತು ರಾಷ್ಟ್ರೀಯ ಪ್ರಜ್ಞೆಗೆ ಹೊಸ ಎತ್ತರವನ್ನು ನೀಡಿತು ಎಂದು ಸಚಿವರು ಹೇಳಿದ್ದಾರೆ. ಜಪಾನ್ನ ಕಾಕಮಿಗಹರದಲ್ಲಿ ನಡೆಯುತ್ತಿರುವ 18 ವರ್ಷ ವಯೋಮಿತಿಯೊಳಗಿನ ಏಷ್ಯಾಕಪ್ ಹಾಕಿ ಟೂರ್ನಿಯ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಚೀನಾದ ತೈಪೈ ವಿರುದ್ಧ ನಿನ್ನೆ ನಡೆದ ಕೊನೆಯ ಲೀಗ್ ಪಂದ್ಯದಲ್ಲಿ 13-1 ಗೋಲುಗಳ ಭಾರೀ ಅಂತರದಿಂದ ಗೆಲುವು ಸಾಧಿಸಿದ್ದ ಭಾರತ ಇಂದಿನ ಪಂದ್ಯದಲ್ಲೂ ಉತ್ಸಾಹದಿಂದ ಕಣಕ್ಕಿಳಿಯಲು ಸಜ್ಜಾಗಿದೆ. ಈ ಮಧ್ಯೆ ಮಹಿಳಾ ತಂಡ ಕೂಡ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದ್ದು ಚೀನಾ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ ಹಾಗೂ ದಾಮನ್ಗೆ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಇಂದು ವಿಶ್ವ ಪರಿಸರ ದಿನ. ಮುಂದಿನ ಪೀಳಿಗೆಗೆ ಭವ್ಯ ಭವಿಷ್ಯ ರೂಪಿಸುವುದು ಪ್ರತಿಯೊಬ್ಬರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕರ್ನಾಟಕ ಪ್ರವಾಸದಲ್ಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್, ವಿಜಯನಗರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ, ಕರ್ನಾಟಕದ ನೂತನ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. 18 ವರ್ಷ ವಯೋಮಿತಿಯೊಳಗಿನ ಹಾಕಿ ಟೂರ್ನಿ ಸೆಮಿಫೈನಲ್ಸ್ನಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನವನಿಲಯದಿಂದ ಹಾಡು ಹಸೆ ಸರಕೂರಿನ SVYM ಸಿಬ್ಬಂದಿ ವರ್ಗದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

0: ಸಿಕ್ಕಿದಾಗ ಥ್ಯಾಂಕ್ ಯು.
1: ಕೇಳುಗರ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ನ ಸಿಬ್ಬಂದಿ ವರ್ಗದವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ರವಿ, ಚಂದ್ರ, ಗಣೇಶ್, ಶಿವಣ್ಣ, ಶಿವಪ್ಪ, ಮಹಾದೇವ್, ತನುಜಾ ಷಣ್ಮುಗಂ ಹಾಗೂ ಅಕ್ಷಯ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
3: ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಮಹಾಭಾರತ ದುರ್ಯೋಧನನು ಸರೋವರದಿಂದ ಎಬ್ಬಿಸುವ ಯತ್ನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಮಹಾಭಾರತದ ಮಹಾಯುದ್ಧ ಮುಗೀತಾ ಬಂದ್ಬಿಡ್ತು. ಇನ್ನು ಉಳಿದಿರೋದು ದುರ್ಯೋಧನ ಮಾತ್ರ. ದುರ್ಯೋಧನಗೂ ಸಹ ಒಬ್ಬನೇ ಇರೋದು, ಒಬ್ಬಂಟಿಯಾಗುವುದು. ತಮ್ಮವರೆಲ್ಲ ಸತ್ತು ಹೋದರೆ ಶತ್ರುಗಳ ಕೈಯಲ್ಲಿ ತಾನು ಸಿಕ್ಕಿಕೊಂಡು ಒಬ್ಬನಾಗೇ ಇರೋದು, ಒಬ್ಬಂಟಿಯಾಗಿರೋದು ಅಂದರೆ ಅದು ಎಷ್ಟು ಕಷ್ಟ ಅನ್ನೋದು ಅವನಿಗೂ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ವ್ಯಾಸರು ಹೇಳ್ತಾರೆ, ಅವನು ಒಂದು ರೀತಿಯಿಂದ ಯಾರು ಎಲ್ಲಿಂದ ಬರ್ತಿದ್ದಾರೋ, ಹಿಂದಿಂದ ಬಂದುಬಿಡ್ತಾರೋ ಅನ್ನೋ ಭಯದಲ್ಲಿ ಅವನು ಮುಂದಕ್ಕೆ ಓಡಿ ಹೋದ ಅಂತ ವ್ಯಾಸರು ಹೇಳ್ತಾರೆ. ಇದು ಮನುಷ್ಯನ ಸಹಜ ಸ್ವಭಾವ. ಯಾವಾಗಲೂ ಒಂದ್ಸಲ ಶಕ್ತಿ, ಅಧಿಕಾರ, ಸ್ಥಾನ ಇದ್ದಾಗ ಮನುಷ್ಯನಿಗೆ ಇರುವಂತಹ ಆತ್ಮವಿಶ್ವಾಸ ಅಥವಾ ಅಹಂಕಾರ, ಅದು ಆ ಸ್ಥಾನ, ತನ್ನ ಆ ಗೌರವ ಅಥವಾ ತನ್ನ ಜನರ ಸಹಾಯ, ಇವುಗಳು ಹೋದ ಮೇಲೆ ಇರೋದಿಲ್ಲ ಅನ್ನೋದು ಸಹಜವಾದದ್ದು. ಆದರೂ ನಮ್ಮ ಕಾವ್ಯಗಳಲ್ಲಿ, ಕನ್ನಡದ ಕಾವ್ಯಗಳಲ್ಲಿ ದುರ್ಯೋಧನ ಹಾಗೆ ಏಕಾಂಗಿಯಾದರೂ ಎದೆಗೆಡಲಿಲ್ಲ, ತನ್ನ ಧೈರ್ಯವನ್ನು ಉಳಿಸ್ಕೊಂಡಿದ್ದ, ತನ್ನ ಪರಾಕ್ರಮವನ್ನು ಉಳಿಸ್ಕೊಂಡಿದ್ದ ಅಂತಲೇ ಉದ್ದಕ್ಕೂ ತೋರಿಸ್ತಾರೆ. ಹಾಗೆ ಅವನಿಗೆ ಒಂದು ನಾಯಕತ್ವದ ಮಹಾವೀರನ ಲಕ್ಷಣ.

ಪ್ರಮಾಣವನ್ನು ಅವರು ತೋರಿಸ್ತಾರೆ. ಸಂಜಯ ಬಂದಿದ್ದ, ಸಂಜಯನಿಗೆ ರಾಣಿ ವಾಸದವರನ್ನ ಎಲ್ಲ ರಾಣಿಯರು, ಭಾನುಮತಿ ಆದಿಯಾಗಿ ಎಲ್ಲರ ರಾಣಿಯರು ಎಲ್ಲ ಅಲ್ಲೇ ಶಿಬಿರ ಮಾಡಿಕೊಂಡು ಯುದ್ಧದಲ್ಲಿ ಇದ್ದವರು, ಅವರನ್ನೆಲ್ಲ ಕರೆದುಕೊಂಡು ಹಸ್ತಿನಾವತಿಗೆ ವಾಪಸ್ ಕರ್ಕೊಂಡು ಹೋಗ್ಬಿಡಪ್ಪ ನೀನು ಅಂತ ಹೇಳ್ತಾನೆ. ಅಲ್ಲಿಂದ ಮುಂದೆ ದುರ್ಯೋಧನ ಒಂದು ಬೃಹತ್ತಾದ ಸರೋವರ, ಒಂದು ಮಹಾಸರೋವರ, ವೈಶಂಪಾಯನ ಸರೋವರ ಅಂತ, ಆ ಸರೋವರದೊಳಕ್ಕೆ ಪ್ರವೇಶ ಮಾಡ್ದ ಅಂತ ಹೇಳ್ತಾರೆ. ಪಂಪ ಭಾರತದಲ್ಲೇ ಆಗಲಿ, ರನ್ನನ ಭಾರತದಲ್ಲೇ ಆಗಲಿ, ಗದಾಯುದ್ಧದಲ್ಲಾಗಲಿ, ಭೀಷ್ಮ ಅವನಿಗೆ ಜಲಸ್ತಂಭನ ಮಂತ್ರವನ್ನು ಉಪದೇಶಿಸಿದರು ಅಂತ ಇದೆ. ಜಲಸ್ತಂಭನ ಅಂದರೆ ವ್ಯಾಸಭಾರತದಲ್ಲಿ ಅದರ ಒಂದು ಸ್ಪಷ್ಟವಾದಂತಹ ವಿವರಣೆ ಬರುತ್ತೆ. ಯಾರು ಆ ಮಂತ್ರವನ್ನು ಕಲ್ತಿರ್ತಾನೋ ಅದನ್ನು ಅವನು ಪುನಶ್ಚರಣೆ ಮಾಡಿ ನೀರಿನೊಳಗೆ ಹೋಗಿ ಕೂತರೆ ಅವನ ಸುತ್ತಲೂ ನೀರು ಅಷ್ಟು ಅವನು ಕೂತಿರೋ ಅಷ್ಟು ಜಾಗವನ್ನು ಬಿಟ್ಟು ಬಿಡುತ್ತೆ. ಅಂದರೆ ಆ ಜಾಗಕ್ಕೆ ನೀರು ಬರೋದಿಲ್ಲ. ಅಂದರೆ ಇವತ್ತಿನ ಭಾಷೆಯಲ್ಲಿ ವಾಟರ್ ಪ್ರೂಫ್ ಅಂತನ್ಬಹುದು. ನೀರು ಅಲ್ಲಿ ಪ್ರವೇಶ ಮಾಡೋದಿಲ್ಲ, ಅವನು ನೆಲದ ಮೇಲೆ ಕೂತಂಗೆ ಇರ್ತಾನೆ, ಅವನ ಸುತ್ತಲೂ ನೀರು ಬರೋದೇ ಇಲ್ಲ ಒಳಕ್ಕೆ, ಆ ಪರಿಧಿ ಒಳಕ್ಕೆ. ಈ ರೀತಿ ಏನೇ ಇರಲಿ, ಒಟ್ಟು ತಾತ್ಪರ್ಯ ಅವನು ನೀರೊಳಗೆ ಬಚ್ಚಿಟ್ಕೊಳಕ್ ಆಗುತ್ತೆ ಅನ್ನೋದು. ಆಮೇಲೆ ಸಂಜಯ ಹೇಳ್ತಾನೆ, ಆಯಿತು ಹೋಗು ನೀನು, ನಾನು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ. ಭೀಷ್ಮರು ಹೇಳಿರ್ತಾರೆ ಇಲ್ಲಿಲ್ಲ, ಕುಮಾರವ್ಯಾಸನಲ್ಲಿಲ್ಲ, ಅವರಲ್ಲಿ ಅಲ್ಲಿ ಜಲಸ್ತಂಭನದಿಂದ ನೀರೊಳಗಿದ್ದು ವಿಶ್ರಾಂತಿ ಪಡೆದು ನಿನ್ನ ಶಕ್ತಿಯನ್ನು ಚೈತನ್ಯವನ್ನು ಪುನಃ ಸಂಪಾದಿಸ್ಕೊಂಡು ಆಮೇಲೆ ಯುದ್ಧ ಮಾಡು ಅಂತ ಹೇಳಿರ್ತಾರೆ. ಇದು ದುರ್ಯೋಧನ ಕಥೆ. ಆದರೆ ಈ ಕಡೆ ಪಾಂಡವರು ದುರ್ಯೋಧನ ಎಲ್ಲಿ ಹುಡುಕ್ತಾ ಇದ್ದಾರೆ. ಅವರು ಸಂಜಯನನ್ನು ಕಂಡು ಕೇಳ್ತಾರೆ ಏನಪ್ಪ ಅಂತ. ಅವನು ತನ್ನ ಯಾಕೆ ಶಕ್ತಿ ಕಷ್ಟ ಬಂತು ಅಂತ ಹೇಳ್ತಾನೆ. ಸಾತ್ವಿಕಿ ನನ್ನ ಕುತ್ತಿಗೆನೆ ಕಡಿಯೋಗಿ ಬಂದ್ಬಿಟ್ಟಿದ್ದ ಅಂತ ಅದನ್ನೆಲ್ಲ ಹೇಳಿ ದುರ್ಯೋಧನ ಅದ್ಯಾವುದೋ ಸರೋವರದೊಳಗೆ ಹೋದ ಅಂತಷ್ಟೇ ಹೇಳ್ತಾನೆ. ಸರೋವರದಲ್ಲಿ ಹೋದ, ಎಲ್ಲಿ ಸರೋವರ, ಯಾವ ಸರೋವರ ಏನು ಹೇಳೋದಿಲ್ಲ. ಆದರೆ ದುರ್ಯೋಧನ ಅದನ್ನೇ ಬೇಡ ಅಂದಿದ್ದು, ಏನೋನು ಹೇಳಬೇಡ ನನ್ನ ಬಗ್ಗೆ ಅಂತ ಹೇಳಿರ್ತಾನೆ. ಆದರೆ ಅವನು ಮಾಡೋ ಕೆಲಸ ಇಂಥದ್ದು, ಈ ಸುದ್ದಿ ಸಮಾಚಾರ ಹರಡೋರ ಸ್ವಭಾವ ಅದು. ಆಗಲಿ, ಆಮೇಲೆ ಸಂಜಯ ರಾಣಿವಾಸದವ್ರನ್ನ ಕರ್ಕೊಂಡು ಅರಮನೆಗೆ ಬರ್ತಾನೆ. ಅವರೆಲ್ಲ ರಾಣಿವಾಸದವರೆಲ್ಲ ಹೆದರ್ಬಿಟ್ಟಿದಾರಂತೆ. ಸಂಭ್ರಾಂತಾಹ ಭೀಮಸೇನ ಭಯಾರ್ಧಿತಾಹ, ಹೋದ ಸಲದಲ್ಲೇ ನಾವು ನೋಡಿದಾಗೆ ಅವರೆಲ್ಲ ದಿಗ್ಭ್ರಮೆಗೊಂಡಿದ್ದಾರೆ, ಗಾಬರಿಯಾಗಿದ್ದಾರೆ, ಭೀಮನಿಂದ, ಭೀಮನ ಭಯದಿಂದ ಅವರು ನಡೆದುಬಿಟ್ಟಿದ್ದಾರೆ. ಪಾಪ ಅವಸರ ಪಟ್ಟುಕೊಂಡು ಹೋಗ್ತಾರೆ. ಇವರು ಅರಮನೆಗೆ ಬಂದರು ಅಂತ ಧೃತರಾಷ್ಟ್ರ ವಿಷಯ ಕೇಳಿ ಬಂದು ಸಂಜಯನನ್ನು ಮಾತಾಡಿಸ್ತಾನೆ. ಅವನು ರಾಣಿ ಇವರನ್ನೆಲ್ಲ ಅವ್ರನ್ನೆಲ್ಲ ಮಾತಾಡಿಸ್ತಲ್ಲ, ಸಮಾಧಾನ ಮಾಡೋರು ಅದು ಮಾಡೋದಿಲ್ಲ, ಸಂಜಯನ ಹತ್ರ ಮಾತು ಯುದ್ಧ ಎಲ್ಲಿಗೆ ಬಂದಿದೆ ಅಂತ. ಅವನು ಹುಚ್ಚು ನೋಡಿ, ಯುದ್ಧದ ಹುಚ್ಚು ಮತ್ತು ಗೆಲುವಿನ ಹುಚ್ಚು. ಏನಾಯಿತು ಮಗನಿಗೆ, ಅಕಸ್ಮಾತ್ ನಾವು ಗೆಲ್ಲಬಹುದೇ, ಈ ಥರದ್ದೆಲ್ಲ ಅವನ ಯೋಚನೆಗಳು. ನಮಗೆ ಯಾವುದೇ ರೀತಿಯ ಇವತ್ತಿನ ಆಟಗಳು, ಕ್ರಿಕೆಟೇ ಇರಬಹುದು ನಮ್ಮ ದೇಶದಲ್ಲಿ, ಬೇರೆ ದೇಶಗಳಲ್ಲಿ ಫುಟ್ಬಾಲ್, ಟೆನ್ನಿಸ್, ಇವುಗಳು ಬಹಳ ಜನಪ್ರಿಯ. ಫುಟ್ಬಾಲ್ ಅಂತೂ ಜನರು ಹುಚ್ಚೆ, ಗೆದ್ದವ್ರನ್ನ ತಲೆ ಮೇಲೆ ಕೂಡಿಸ್ತಾರೆ, ಅಕಸ್ಮಾತ್ ಸೋತು ಬಂದರೆ ಹೊಡೆದು ಬಡಿದು ಕೊಲ್ಲೋದಕ್ಕೂ ಹೆಸೋದಿಲ್ಲ, ಆ ಥರ ಆಟದ ಬಗ್ಗೆ ಹುಚ್ಚು. ಅದೇ ಥರ ಇವನಿಗೆ ಯುದ್ಧದ ಹುಚ್ಚು. ಇದಿನ್ನೂ ಪ್ರಾಣದ ಪ್ರಶ್ನೆ, ಜೀವನೇ ಹೋಗ್ಬಿಡುತ್ತೆ, ಪ್ರಾಣವೇ ಹೋಗುತ್ತೆ, ರಾಜ್ಯವೇ ಹೋಗುತ್ತೆ, ದೊಡ್ಡ ಪ್ರಶ್ನೆ ಇದು. ಸಂಜಯ ಎಲ್ಲ ಹೇಳ್ತಾನೆ ಹೇಗಾಗಿ ಆಯಿತು ಯುದ್ಧವನ್ನು, ಯುದ್ಧ ಎಲ್ಲ ಆಯಿತು ಅಂತ ಹೇಳಿ, ಧೃತರಾಷ್ಟ್ರ ನಾನು ಸಿಕ್ಕಾಕೊಂಬಿಟ್ಟಿದ್ನಪ್ಪ, ಪ್ರಾಣವೇ ಹೋಗ್ಬಿಡ್ತಿತ್ತು ನಂದು, ಆ ಸಾತ್ವಿಕ ಕೆಲಸಕ್ಕಾಕೊಂಬಿಟ್ಟೆ, ವ್ಯಾಸರು ಅದೃಷ್ಟವಶಾತ್ ಮಧ್ಯಪ್ರವೇಶ ಮಾಡಿ ನನ್ನನ್ನು ಬದುಕಿಸಿದ್ರಪ್ಪ, ಅಂದ ಬದುಕು ಬಂದೆ ನಾನು ಅಂತ ಅವನು ಹೇಳ್ತಾನೆ. ಆಯಿತು ಹೇಳಿ ಹೇಳಿಬಿಟ್ಟು ಇದುವರೆಗೂ ಯುದ್ಧದ ಬಗ್ಗೆ ಹೇಳ್ತಾ ಇದ್ನಪ್ಪ, 18 ದಿವಸದಿಂದ ಹೇಳ್ತಾನೆ ಇದ್ದೀನಿ, ಇನ್ನೂ ಕೇಳ್ತೀಯಲ್ಲ ಯುದ್ಧದ ವಿಷಯ, ಇನ್ನೇನು ಹೇಳಿ, ಮುಂದೆ ಹೇಳೋದೇನಿದೆ ಅಂತ ಕೇಳ್ತಾನೆ. ಮುಂದೆ ಹೇಳುವುದೇನಿದೆ, ಮುಗೀತಲ್ಲ ಅಂತ ಹೇಳ್ತಾನೆ. ಆದರೆ ನೋಡಿ ಧೃತರಾಷ್ಟ್ರನ ಉತ್ಸಾಹ ಎಷ್ಟು ದೊಡ್ಡದು ಅಂತ. ಅವನು ಎಲ್ಲ ಹೇಳಿಬಿಟ್ಟು ಅಶ್ವತ್ಥಾಮ ದುರ್ಯೋಧನ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಆ ಕಡೆ ಹೋದ ಅಂತ ಒಂದು ಮಾತು ಹೇಳಿಬಿಡ್ತಾನೆ. ಅಷ್ಟೇ ಸಾಕು ಧೃತರಾಷ್ಟ್ರಿಗೆ, ಅಯ್ಯೋ ಏನಾದರೂ ಆಗ್ಬಿಡುತ್ತೇನೋ ಅಂತ. ಅದಕ್ಕೆ ಹೇಳ್ತಾನೆ, ಅವನೀಪತಿಯ ಹೊರೆಗೈತಂದನಿ ಗುರುಸೂನು ಮೇಲನ ಹದನ ಹೇಳೆಂದ. ಕುಮಾರವ್ಯಾಸ ಹೆಂಗೆ ತೋರಿಸ್ತಾನೆ ನೋಡಿ ಒಬ್ಬನ ಸ್ವಭಾವವನ್ನು. ಅವನೀಪತಿಯ ಅಂದರೆ ದುರ್ಯೋಧನನ ಹೊರೆಗೆ, ಹತ್ತಿರಕ್ಕೆ,
ದುರ್ಯೋ

ಅವನ ಹತ್ರಕ್ಕೆ ಹೋದನೆ ಐತಂದನೆ ಗುರು ಸೂನು ಅಶ್ವತ್ಥಾಮ ಗುರುವಿನ ಮಗ. ಯಾಕಂದ್ರೆ ಗುರುವಿನ ಮಗ ಅಶ್ವತ್ಥಾಮ ಅನ್ನೋದಕ್ಕಿಂತ ದ್ರೋಣದಿಂದ ಅದೇನೇನು ಕಲ್ತ್ಕೊಂಡಿದಾನೋ ಯಾರಿಗೆ ಗೊತ್ತು. ಶಿಷ್ಯಂದ್ರಿಗೆ ಹೇಳ್ಕೊಡದೇ ಇರೋದು ಅದೇನು ಗುಟ್ಟನ್ನ ಅಸ್ತ್ರವನ್ನ ಮಗನಿಗೆ ಹೇಳ್ಕೊಟ್ಟಿದ್ರೆ ಅವನಿಗೆ ಆ ಸಾಮರ್ಥ್ಯ ಇದೆ, ಏನಾದರೂ ಮಾಡ್ತಾನೆ. ಅವನು ಈಶ್ವರನ ಅವತಾರ ಅಂತೆಲ್ಲ ಹೇಳೋದು ಕೇಳಿದಾನೆ. ಅವತಾರ ಅಂದರೆ ಈಶ್ವರನ ಥರ ಪರಾಕ್ರಮದಲ್ಲಿ ಅಂತ. ಅದಕ್ಕೆ ಹೇಳ್ತಾನೆ ಅವನು ಹೋದನೆ ಮೇಳನ ಹದನ ಹೇಳೆಂದ. ಆಮೇಲೆ ಏನಾಯ್ತು ಹೇಳೋ, ಮುಂದೇನಾಯ್ತು ಹೇಳು ಅಂದರೆ ಅಶ್ವತ್ಥಾಮ ಹೋದರೆ ಇನ್ನೇನೋ ಮಾಡಿಬಿಡ್ತಾನೆ ಅಂತ ಅವನಿಗೆ ಆಸೆ. ಕೊನೆಯ ವಿಕೆಟ್ನವ್ರೂ ಯಾರಿಗೆ ಗೊತ್ತು, 5 or 6 ಹೊಡೆದ್ಬಿಟ್ಟು ಗೆಲ್ಲಿಸ್ಬಿಟ್ರೆ. ಆ ಥರ ಆಸೆ ಧೃತರಾಷ್ಟ್ರನಿಗೆ. ಆವಾಗ ಅವನು ಹೇಳ್ತಾನೆ ಏನೇನಾಯಿತು ಮುಂದೆ ಅಂತ. ಅಶ್ವತ್ಥಾಮ ಕೃಪಾ ಕೃತವರ್ಮ ಇವ್ರಿಗೂ ರಥವನ್ನು ದೂರ ನಿಲ್ಲಿಸಿ, ರಥ ಹತ್ರ ತೊಗೊಂಡು ಹೋದರೆ ಕಷ್ಟ, MLAಗಳು ಇನ್ನೊಬ್ರು ಮಂತ್ರಿಗಳದ್ದು ಅಥವಾ ವಿರೋಧ ಪಕ್ಷದವ್ರದ್ದು ಹತ್ರ ಕಾರ್ ತೊಗೊಂಡೋಗ್ಬಿಟ್ರೆ ತಕ್ಷಣ ಸುದ್ದಿಯವರು ಮೀಡಿಯಾದವರು ನೋಡ್ಬಿಡ್ತಾರೆ, ಅವ್ರ ಕಾರ್ ಬಂದಿತ್ತು ರೀ ಯಾಕೆ ಅಂತ. ಇಲ್ಲಿ ದುರ್ಯೋಧನ ಇರೋ ಹತ್ತಿರದಲ್ಲಿ ಹೋಗ್ಬಿಟ್ಟು ಇವ್ನು ರಥ ನಿಲ್ಲಿಸ್ಬಿಟ್ರೆ ಪಾಂಡವರು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ದೂರ ನಿಲ್ಲಿಸಿ ಕೊಳದ ಹತ್ರ ಬಂದ್ರಂತೆ. ಹೇಗೆ ಬಂದ್ರಂತಾನೆ, ಮುಸುಕು ಹಾಕಿಕೊಂಡು ಮುಖ ಎಲ್ಲ ಮುಚ್ಕೊಂಡು ಬಂದ್ಬಿಟ್ರಂತೆ ಗೊತ್ತಾಗಬಾರ್ದು ಅಂತ. ದುರ್ಯೋಧನ ಕರೀತಿದ್ದಾರೆ. ಕರಿಬಹುದಪ್ಪ, ಆದ್ರೆ ದುರ್ಯೋಧನ ಯಾರು ಅಂದ್ಕೊಂಡು ಬರಬೇಕು ಸುಮ್ಮನೆ ಇವನು ಕರೆದು ಬಿಟ್ರೆ? ಯಾರೋ ಶತ್ರುಗಳಾದ್ರೆ ಎಂಥ ಭಯದ ಸ್ಥಿತಿ, ಅವನಿಗೆ ಅಪಾಯದ ಸ್ಥಿತಿ. ಅದಕ್ಕೆ ತಮ್ಮ ಹೆಸರನ್ನ ಹೇಳಿದ್ರಂತೆ, ನಾನು ಅಶ್ವತ್ಥಾಮ ಅಪ್ಪ, ನಾನು ಕೃತವರ್ಮ, ಹೆದರಬೇಡ ಮಹಾರಾಜ ಬಾ ಅಂತ. ದುರ್ಯೋಧನಿಗೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದ್ಬಿಟ್ಟು ಹೇಳ್ತಾನೆ, ಅಲ್ಲ ಏನಪ್ಪ, ಭೀಮ ಏನಾದರೂ ತನ್ನ ಗದೇದು ಒಂದು ರುಚಿ ತೋರಿಸಿದ್ನ ಬಂದ್ಬಿಟ್ಟಿದ್ದೀರಲ್ಲ ನೀವು, ಅಲ್ಲಿ ಶಕುನಿ ಎಂತೆಂಥವ್ರದ್ದು ಎಲ್ಲರ ಸೈನ್ಯವನ್ನು ಅವನು ಹರಿದು ಹಾಕ್ತಾ ಇದ್ದ, ಮುಗಿಸ್ತಾ ಇದ್ದ, ಮಾಡ್ತಿದ್ದಾಗ ನೀವು ಏನಪ್ಪ ಮಾಡ್ತಿದ್ರಿ, ಆವಾಗ ನಿಮ್ಮ ಪರಾಕ್ರಮ ಎಲ್ಲಪ್ಪ ಹೋಗಿತ್ತು, ಈ ಥರ ಹೇಳ್ತಾರೆ. ಈ ಥರ ದುರ್ಯೋಧನ ಅವರಿಗೆ ಸವಾಲು ಹಾಕಿ ಗೇಲಿ ಮಾಡಿ ಕೇಳಿದಾಗ ಅವರು ಹೇಳ್ತಾರೆ, ನಾವು ಎಲ್ಲವನ್ನೂ ಮಾಡೋರೇಪ್ಪ, ಒಳ್ಳೆ ಉಪಾಯಗಳನ್ನು ಮಾಡಿದ್ವಿ, ಏನು ಮಾಡೋಣ ದುರ್ಯೋಧನ, ಆ ಒಬ್ಬ ಕೃಷ್ಣ ಇದಾನಲ್ಲ ಅವನ ಚಾತುರ್ಯದಿಂದ ಅವನ ಉಪಾಯದಿಂದ ನಮ್ಮ ಏನು ತಂತ್ರ ಇತ್ತು ಎಲ್ಲ ಮುಗಿದು ಹೋಯಿತು, ತಪ್ಪು ಹೋಯಿತು, ಆಗಲಿಲ್ಲ. ಈಗ ನೋಡು ಅಸ್ತ್ರ ಸಮೂಹವೇ ಇಟ್ಕೊಂಡಿದ್ದೀವಿ, ಎಲ್ಲರ ಹತ್ರ ಇಲ್ಲ, ಅಶ್ವತ್ಥಾಮನ ಹತ್ರ ಇರಬಹುದು ಅಷ್ಟೇ, ಅಸ್ತ್ರ ಸಮೂಹವನ್ನೇ ಇಟ್ಕೊಂಡಿದ್ದೀವಿ, ಅದನ್ನ ಶತ್ರುಗಳ ಮೇಲೆ ನಾವು ಪ್ರಯೋಗಿಸ್ತೇವೆ ಅಂದ್ಬಿಟ್ಟು ಹೇಳ್ತಾರೆ ದುರ್ಯೋಧನ. ಅಭಿಮಾನಿ ಅಭಿಮಾನಿ ನೀನು, ಅಭಿಮಾನಿ ಅಂದರೆ ಮಹಾಮಾನವಂತ ಅಂತ, ನೀನು ಅಭಿಮಾನಿ, ನೀನು ಸ್ವಾಭಿಮಾನ ಉಳ್ಳವನು, ನೀನು ಹೀಗೆ ನೀರಿನಲ್ಲಿ ಮುಳುಗಿರಬಾರ್ದಪ್ಪ ದುರ್ಯೋಧನ ಅಂತ ಹೇಳ್ತಾರೆ. ಅಂದ್ಬಿಟ್ಟು ನಾವು ಹೆಂಗಾದರೂ ಗೆಲ್ಲೋ ಪ್ರಯತ್ನ ಪಡ್ತೀವಿ ಅಂತ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ದುರ್ಯೋಧನಗೆ ವಿವೇಕ ಬಂದ್ಬಿಟ್ಟಿದೆ. ವಿವೇಕ ಅನ್ನೋದಕ್ಕಿಂತ ಮುಗೀತು ತನ್ನ ಎಲ್ಲ ಯುದ್ಧ ಪ್ರಯತ್ನ ಎಲ್ಲ ಮುಗೀತು, ಎಲ್ಲ ಹೋಗಾಯ್ತು, ಇನ್ನೇನು ನಾನು ಒಬ್ಬನೇ ಉಳಿಯೋಕ್ಕಾಗೋಲ್ಲ, ಮಾಡು ಯುದ್ಧ ಮಾಡಿ ಸಾಯ್ತೀನಿ, ವೀರ ಮರಣ ಅಷ್ಟೇ, ಗೆದ್ಬಿಡ್ತೀನೇನೋ ಭ್ರಮೆಯನ್ನು ಅವನು ಉಳಿದಿಲ್ಲ. ಅದಕ್ಕೆ ಹೇಳ್ತಾನೆ ಅವನು, ಅಲ್ಲಪ್ಪ ಭೀಷ್ಮ ದ್ರೋಣ ಅಂಥವ್ರಿದ್ದಾಗಲೇ ನಮ್ಮ ಕಡೆ ಬರದೇ ಇರುವಂತಹ ಆ ಜಯಲಕ್ಷ್ಮಿ ಜಯವಧು ಈಗ ನಮ್ಮನ್ನು ಪ್ರೀತಿಸ್ಬಿಟ್ಟು ನಮ್ಮ ಕಡೆ ಬರ್ತಾಳೆ, ಒಲಿಯೋದುಂಟೆ. ಆಯಿತು, ಈ ರಾತ್ರಿಯನ್ನು ಈ ಒಳಗಡೆನೇ ಕಳೆದುಬಿಟ್ಟು ಶಕ್ತಿ ಮಾಡಿಕೊಂಡು ನಾಳೆ ನವಚೈತನ್ಯದಿಂದ ಬಂದು ಯುದ್ಧ ಮಾಡ್ತೇನೆ, ಯುದ್ಧ ಮಾಡ್ತೇನೆ ಅಂತಲೇ ಹೊರತು ಅವನು ಗೆಲ್ತೀನಿ ಅಂತೇನು ಹೇಳೋಲ್ಲ. ನೀವು ಹೊರಡಿ, ಇಲ್ಲಿರಬೇಡಿ, ಇದ್ರೆ ಅಪಾಯ ಗೊತ್ತಾಗ್ಬಿಡುತ್ತೆ, ಭೀಮನ ಗೂಢಚಾರರು ಬರ್ತಾ ಇರ್ತಾರೆ, ಯಾರಾದರೂ ಬಂದರೆ ಮುಗಿದು ಹೋಯ್ತು, ನಾನಿದ್ದೀನಿ ಗೊತ್ತಾಗ್ಬಿಡುತ್ತೆ, ನೀವಿದ್ರೇ ಕಷ್ಟ ಸುತ್ತಲೂ, ಅದು ಅಪಾಯ, ಅದಕ್ಕೋಸ್ಕರ ಹೊರಡಿ ಅಂತಾನೆ. ಆವಾಗ ಅವರು ಯೋಚನೆ ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ, ದೈವವನ್ನು ತಪ್ಪಿಸೋಕೆ ಸಾಧ್ಯ ಇದೆಯೇ, ದೇವರ ಮಾಯೆ ದೈವಿ ಮಾಯೆಯನ್ನು ತಪ್ಪಿಸೋಕೆ ಸಾಧ್ಯ, ಯಾರಿಗೆ ಸಾಧ್ಯ ಅಂತ ಇದೆಲ್ಲ ಮಾತಾಡ್ಕೋತಾ ಇದ್ದರೆ ದುರ್ಯೋಧನ ಅಪಾಯವನ್ನು ಯೋಚಿಸಿದ ಹಾಗೇನೆ ಆಯಿತು, ಹೆದರದಾಗೆ ಆಯಿತು. ಅಲ್ಲಿ ಕೆಲವು ಬೇಟೆಗಾರರು ಬಂದ್ಬಿಟ್ರು, ಆ ಬೇಟೆಗಾರರು ಭೀಮನಿಗೆ ಮಾಂಸವನ್ನು ಒದಗಿಸೋರು, ದಿನ ಭೀಮನಿಗೆ ಮಾಂಸವನ್ನು ಯುದ್ಧದ ಸಂದರ್ಭದಲ್ಲಿ ಬಂದು ಮಾಂಸ ಸಪ್ಲೈ ಮಾಡೋರು, ಅವರು ಕಾಡಿನಲ್ಲಿ ಹೋಗಿ ಬೇಟೆ ಮಾಡಿಕೊಂಡು ಮಾಡ್ಕೊಂಡು ಬಂದು ತಂದು ಕೊಡ್ತಾರೆ ಅವರು. ಅವರುಗಳು ಅಲ್ಲೇ ಎಲ್ಲೋ ಅಡ್ಗೊಂಡಿದ್ರು, ಅವರು ಬಂದರು ಜನ ಎಲ್ಲ ಇದ್ದಿದ್ದು ನೋಡಿ ಒಂಚೂರು ಏನೋ ಅಳುಕಾಯ್ತೇನೋ ಅಲ್ಲೇ ಪೊದೆಗಿಡಗಳಲ್ಲಿ ಅವರು ಬಚ್ಚಿಟ್ಕೊಂಡಿದ್ರು. ಆದರೆ ಇವರ ಮಾತುಗಳನ್ನು ಕೇಳಿದ ತಕ್ಷಣ ಗೊತ್ತಾಗೋಯ್ತು, ಇದು ಇವರು ಭೀಮನ ಶತ್ರುಗಳು, ಭೀಮನ ಗುಡಿಚಾರ ಬಂದುಬಿಟ್ರೆ ಅಂತೆಲ್ಲ ಹೇಳಿದ್ರೆ ಗೊತ್ತಾಗಲ್ವೇ,

ಇಲ್ಲಿ ದುರ್ಯೋಧನ ಬಚ್ಚಿಟ್ಕೊಂಡಿದ್ದಾನೆ, ಗೊತ್ತಾಗೋಯ್ತು ಅವ್ರಿಗೆ, ಅಷ್ಟು ಗೊತ್ತಾಗಲ್ವೇ. ಒಳ್ಳೇದಾಯ್ತು, ಒಳ್ಳೆ ಲಾಭ ನಮ್ಮದು ಎಂದ್ಕೊಂಡ್ರಂತವ್ರು. ಸನೋ ದಾಸ್ಯತಿ ಸುಪ್ರೀತೋ ಧನಾನಿ ಬಹುಲಾನ್ಯುತ ಅಂದ್ಕೊಂಡ್ರಂತವ್ರು. ಸಹ ಅವನು ಯಾರು, ಭೀಮ, ನೋ ದಾಸ್ಯತಿ ನಮಗೆ ಕೊಡ್ತಾನೆ, ಹೇಗೆ ಸುಪ್ರೀತೋ ನಮ್ಮ ವಿಷಯದಲ್ಲಿ ಖುಷಿ ಪಟ್ಬಿಟ್ಟು ಈ ಸುದ್ದಿ ಹೇಳ್ಬಿಟ್ರೆ ಸಾಕು, ದುರ್ಯೋಧನ ಇಂಥ ಜಾಗದಲ್ಲಿ ಇದ್ದಾನೆ ಸ್ವಾಮಿ ಅಂತ ಹೇಳ್ಬಿಟ್ರೆ ಸಾಕು, ಸಂತೋಷಪಟ್ಟು ಸುಪ್ರೀತೋ ನಮಗೆ ಬಹುಲಾನಿ ಧನಾನಿ ನಮಗೆ ಬೇಕಾದಷ್ಟು ಹಣವನ್ನ, ದುಡ್ಡನ್ನ, ಧನವನ್ನ ಬಹುಲಾನ್ಯುತ ದಾಸ್ಯತಿ ಕೊಡ್ತಾನೆ. ಆ ಆಸೆಗೆ ಸಹಜ ಅವ್ರಿಗೆ ಏನೋ ಒಂದು ಆಸೆ ಬಂದು ಹೊಂದ್ಕೊಂಡು ಭೀಮನ ಹತ್ರ ಬಂದ್ಬಿಟ್ರು. ಆಗೋಯ್ತು, ಅಲ್ಲಿಗೆ ಮುಗೀತು ಕಥೆ. ಈ ಕಡೆ ಧರ್ಮರಾಜ, ಅವನು ಪಾಪ ಸ್ವಲ್ಪ ಖಿನ್ನನಾಗಿದ್ದಾನೆ, ಯೋ ಶತ್ರು ತಪ್ಪಿಸ್ಕೊಂಡ್ಬಿಟ್ಟ, ಏನ್ ಮಾಡೋಣ ಅಂತ ಅವನು ಯೋಚನೆ ಮಾಡ್ತಾ ಇಲ್ಲ ಅಂತ ಸಹಜವೇ. ಕೊನೆಯವನು ಶತ್ರು ಶೇಷ ಇರಬಾರ್ದು, ಕೊನೆಯವನು ಮುಗಿಸಿದ್ಮೇಲೇನೆ ಯುದ್ಧ ಮುಗೀತು ಅಂತ ಹೇಳೋದು. ಗೂಢಚಾರ ಎಲ್ಲ ಕಡೆ ನೋಡ್ತಾರೆ, ಇಲ್ಲ ಸ್ವಾಮಿ ಎಲ್ಲೂ ಗೊತ್ತಾಗ್ತಾ ಇಲ್ಲ ಅಂತ. ಎಲ್ಲೂ ಕಾಣದೇನೆ ಅವರೆಲ್ಲ ದಿಕ್ಕ ತೋಚದೆ ಕೂತಿದ್ರಂತೆ. ಆವಾಗ ಭೀಮನ ಆ ಬೇಡರು ಮಾಂಸವನ್ನು ತರೋದಕ್ಕೆ ಬಂದರು. ಅಲ್ಲಿ ಭೀಮನಿಗೆ ಮಾಂಸ ಎಲ್ಲ ಒಪ್ಪಿಸ್ಬಿಟ್ಟು ಅಲ್ಲಿಯ ಜನರ ನಿರುತ್ಸಾಹ, ಇಷ್ಟೆಲ್ಲ ಗೆದ್ದಿದ್ದಾರೆ ಈಗ ಪಾಪ ಮಂಕ ಕೂತಿದ್ದಾರೆ, ಆ ನಿರುತ್ಸಾಹ ನೋಡಿ ಆ ಬೇಡರ ನಾಯಕ ಭೀಮನನ್ನು ಕೇಳ್ತಾನೆ, ಯಾಕೆ ಸ್ವಾಮಿ ಇಷ್ಟೆಲ್ಲ ಗೆದ್ದಮೇಲೆ ಇನ್ನೂ ಮಂಕ್ ಮಂಕಾಗಿದ್ದೀರಲ್ಲ ಯಾಕೆ ಅಂತ. ಅದಕ್ಕೆ ಅವನು ಹೇಳಿದ, ಇಲ್ಲಪ್ಪ ನಾವು ಇಷ್ಟೆಲ್ಲ ಒದ್ದಾಡಿ ಗೆದ್ದರೆ ಏನೂ ಪ್ರಯೋಜನ ಆಗಲಿಲ್ಲ, ಯಾಕೆ ಅಂತಂದರೆ ಮುಖ್ಯವಾಗಿರೋನು ಶತ್ರುಗಳ ರಾಜ ದುರ್ಯೋಧನ, ಅವನು ಜಾರ್ಕೊಂಡ್ಬಿಟ್ಟ ಈಗ, ಹಾಗಾಗಿ ಸಿಗ್ತಾ ಇಲ್ಲ, ಅವನು ಎಲ್ಲಿ ಜಾರನ್ನು ಎಲ್ಲಿ ತಪ್ಪಿಸ್ಕೊಂಡೋದನೋ ಗೊತ್ತಾಗ್ತಿಲ್ಲ, ಅದಕ್ಕೋಸ್ಕರ ಅದು ಅವನು ಮುಗಿಯೋ ತನಕ ಯುದ್ಧ ಮುಗೀತು ಅಂತ ಆಗೋಲ್ವಲ್ಲ ಅಂದ್ಬಿಟ್ಟು ಭೀಮ ಸುಮ್ಮನೆ ಇರಲಾರ್ದೆ ಇನ್ನೊಂದು ಕೇಳ್ತಾನೆ, ನೀವೆಲ್ಲ ಓಡಾಡಿಕೊಂಡು ಕಾಡಿನಲ್ಲಿ ಎಲ್ಲ ಹೋಗಿ ಬಂದಿದ್ದಾರಲ್ಲ ಮಾಂಸ ಎಲ್ಲ ತರೋದು, ಕಾಡಿನಲ್ಲಿ ಗುಹೆ ಪೊಟರೆ ಮರದ ಎಲ್ಲಾದರೂ ಪೊದೆಗಳಲ್ಲಿ ಎಲ್ಲಾದರೂ ಕಂಡಿದ್ದೀರಾ ಅವನನ್ನ ಅಂತ ಕೇಳ್ತಾನೆ. ಕೇಳದೆ ಹೋದರೂ ಆಗತ್ತೆ ಅವನು. ಅದಕ್ಕೆ ಆ ನಾಯಕ ಹೇಳ್ತಾನೆ, ಇಂತಹ ಸರೋವರದ ಬಳಿ, ದ್ವೈಪಾಯನ ಸರೋವರ ಅಂತ ಇಲ್ಲಿ ಹೇಳ್ತಾನವನು, ಇರಲಿ ಸರೋವರದ ಬಳಿ ನಾವು ಕಂಡಿದ್ದೀವಿ. ಆಮೇಲೆ ಅವರುಗಳು ಈ ಥರ ಮಾತಾಡ್ಕೋತಾ ಇದ್ರು ಇದೆಲ್ಲ ಹೇಳ್ತಾನೆ. ಅಲ್ಲಿಗೆ ಮುಗಿದು ಹೋಯ್ತು, ಅವನ ವಿಳಾಸ ಗೊತ್ತಾಗೋಯ್ತು. ಭೀಮ ತಕ್ಷಣ ತನ್ನ ಬೆಲೆ ಬಾಳುವ ಆಭರಣಗಳನ್ನು ಅವರು ಬಹುಮಾನವಾಗಿ ಕೊಟ್ಟಂತೆ, ತನ್ನ ನೆಕ್ಲೇಸು, ವಜ್ರದ ಉಂಗುರಗಳು, ಬಳೆಗಳು, ಏನೇನು ಚಿನ್ನದ್ದೆಲ್ಲ ಕೊಟ್ಬಿಟ್ಟ. ಭಾಳ ಸಂತೋಷ ಆಗೋಯ್ತು, ಕೊಟ್ಬಿಟ್ಟು ಹೋಗ್ರ ತಗೊಳ್ರ ಅಂತ ಅದನ್ನೇ ಅವ್ರು ನಿರೀಕ್ಷೆ ಮಾಡಿದ್ದು ತಗೊಂಡು ಹೋದರು. ಅಷ್ಟು ಮಾಡಿ ಭೀಮ ಈ ಕಡೆ ಧರ್ಮರಾಜನ ಹತ್ರ ಬಂದ. ಧರ್ಮ ಪಾಪ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದಾನೆ ಧರ್ಮರಾಜ. ಭೀಮ ನೋಡಿದ್ರೆ ಉತ್ಸಾಹದಿಂದ ಬರ್ತಿದ್ದಾನೆ, ಅಣ್ಣ ಆಯಿತು ಮುಗೀತು ಬಾ ಹೊರಡೋಣ, ಇನ್ನು ಎಲ್ಲಿ ಕೃಷ್ಣನನ್ನು ಕರೆಸು, ಕೃಷ್ಣನ ಎಲ್ಲಿದ್ದಾನೆ ಕೃಷ್ಣ, ಹೊರಡ್ಬೇಕಲ್ಲ, ಶಿಖಂಡಿ ಪಾಂಚಾಲರು ಅಂದರೆ ದೃಷ್ಟದ್ಯುಮ್ನ ಅವ್ರಿಗೆಲ್ಲ ಬರೋಕ್ಕೆ ಹೇಳು, ಅವರೆಲ್ಲ ಬಂದುಬಿಡಲಿ, ಸಿಕ್ಕಾಯಿತು ದುರ್ಯೋಧನ ಎಲ್ಲಿದ್ದಾನೆ ಅಂತ ಮಾ ಹೊರಡೋಣ ಅಂತ. ಈ ವಿಷಯ ಸುದ್ದಿ ಹಬ್ಬಿಡ್ತು ಪಾಂಡವರ ಸೈನ್ಯದಲ್ಲಿ. ಸಹದೇವ ಏನು ನಕುಲ ಏನು ಎಲ್ಲರೂ ಜೋರಾಗಿ ಕಾಳೆ ಕೂಗಿಸೋದೇನು, ಕೂಗಾಟ ಮಾಡೋದೇನು, ಸಂತೋಷ ನಾವು ನೋಡಿಲ್ವೇ, ಒಂದು ವಿಕೆಟ್ ಬಿದ್ದರೆ ಆಟಗಾರರು ಉಳಿದವರು ಆಟಗಾರರು ಹೆಂಗೆ ಸಂತೋಷದಿಂದ ಆ ಬೌಲರು ಕ್ಯಾಚ್ ಹಿಡಿದವನು ಇನ್ನೊಬ್ಬನು ಹೇಗೆ ಕೂಗ್ಕೊಂಡು ಬರ್ತಾರೆ ಒಬ್ರಿಗೊಬ್ರು ಕೈ ತಟ್ಕೊಂಡು. ಅದೇ ಥರ ಇವ್ರಿಗೂ ಶತ್ರು ಸಿಕ್ಕಿದ್ದಾನೆ, ಸಿಕ್ಕಿದ್ಮೇಲೆ ಮುಗೀತು ಓ ಅಂತ ಕೂಗೋಕ್ಷ ಮಾಡ್ಬಿಟ್ಟು. ಅವ್ರು ಅಷ್ಟು ಕೂಗಿಬಿಟ್ಟ ತಕ್ಷಣ ಅಶ್ವತ್ಥಾಮ ಅವರುಗಳ ದುರ್ಯೋಧನ ಬಿಟ್ಟು ಈ ಕಡೆ ಬರ್ತಾ ಇದ್ರು, ಕೇಳಿಸ್ಬಿಡ್ತು. ಇವರಿ ಸಂತೋಷದ ಕೂಗಾಟವನ್ನು ಕೇಳಿದ ತಕ್ಷಣ ಗೊತ್ತಾಗೋಯ್ತು ಅವರು, ಓ ದುರ್ಯೋಧನ ಇರೋ ವಿಷಯ ಅಂತ ಜಾಗ ಗೊತ್ತಾಯಿತು ಇವರಿಗೆ. ಹಾಂ, ಇಲ್ಲದೆ ಹೋದ್ರೆ ಇಂಥ ಸಂತೋಷ ಇರೋಕ್ಕೆ ಸಾಧ್ಯವೇ ಇಲ್ಲ. ಬಹಳ ದುಃಖ ಪಟ್ಕೊಂಡು ಅಯ್ಯೋ ಆ ಸ್ಥಳ ಗೊತ್ತಾಗೋಯ್ತೆ ಅಂತ. ಏನು ಮಾಡಿದ್ರು ತಕ್ಷಣ ವಾಪಸ್ ಹೋದ್ರು ದುರ್ಯೋಧನ ಹತ್ರ. ಅಯ್ಯೋ ದುರ್ಯೋಧನ, ನೀನು ಬಚ್ಚಿಟ್ಕೊಂಡಿರುವಂಥ ಸ್ಥಳ ಗೊತ್ತಾಗೋಯ್ತಪ್ಪ, ನೀ ಇಂಥ ಸರೋವರದ ಹತ್ರ ಇದೆಯಾ, ಇದರೊಳಗೆ ಇದೆಯಾ ಅಂತ ಗೊತ್ತಾಗೋಯ್ತು. ಈಗ ಒಂದು ಕೆಲಸ ಮಾಡು, ಹೊರಗೆ ಬಂದ್ಬಿಡು, ನಾವೆಲ್ಲ ಒಟ್ಟಿಗೆ ಅವರನ್ನ ಎದುರಿಸೋಣ ಅಂತ ಅವನು ಹೇಳ್ತಾನೆ. ಅದಕ್ಕೆ ಅವನಿಗೆ ತಕ್ಷಣ ಎದುರಿಸೋಕೆ ಇಷ್ಟವಿಲ್ಲ, ಒಂದು ಸ್ವಲ್ಪ ಶಕ್ತಿಯೆಲ್ಲ ಬರೆಸ್ಕೊಂಡು ವಿಶ್ರಾಂತಿ ಪಡೆದು ಎಲ್ಲ ಮಾಡಬೇಕು ಅಂತ ಅವನು ಇಷ್ಟ. ಇವ್ರು ಬಂದು ಅಂತಂದ್ಬಿಟ್ರೆ ಯಾಕೆ ಇವನಾಗಿ ಮೈ ಮೇಲೆ ಹೋಗಿ ಯಾಕೆ ಬೀಳಬೇಕು ಒಬ್ಬನೇ, ಅದು ಅವನದು ಉಪಾಯ. ಅದಕ್ಕೆ ಅವನು ಹೇಳ್ತಾನೆ, ನಾನು ಜಲಸ್ತಂಭನ ವಿದ್ಯೆಯ ಬಲದಿಂದ ಒಳಗಡೆ ಇದ್ದೀನಿ, ನಾನು

ಒಳಗಡೆ ಇರೋದು ಅವನ್ ಏನ್ ಮಾಡ್ತಾರೆ ಮಹಾಸರೋವರ, ಅದು ಅವ್ರ ಒಳಗಡೆ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವ್ ಒಂದ್ ಕೆಲಸ ಮಾಡಿ, ನೀವ್ ಇರ್ಬೇಡ್ರಿಪ್ಪ, ಹೋಗಿ ನೀವು ಹೋಗಿ ಅಂತ ಹೇಳ. ಆಯ್ತು, ಅವರ ಅಷ್ಟೊತ್ತಿಗೆ ಶತ್ರು ಸೈನ್ಯ ಎಷ್ಟು ಉಳಿದಿದ್ರು ಅಷ್ಟು ಆ ಕಡೆ ಬರೋಕ್ ಶುರು ಆಗ್ಬಿಡ್ತು. ಅವಾಗ ಅವ್ರು ಅಂದ್ಕೊಂಡ್ರು, ಆಯ್ತಪ್ಪ ಇನ್ನೆಲ್ಲ ಇದು ದೈವ ಅದೃಷ್ಟ ವಿಧಿ ಹೇಳ್ದಂಗೆ ಆಗತ್ತೆ, ಹೇಗ್ ಗೊತ್ತಾಯ್ತು ಈ ಸ್ಥಳ ಈ ವಿಷಯ ಯಾರಿಗ ಗೊತ್ತು ಅಂತ ಅಂದ್ಕೊಂಡು, ಅವ್ರಿಗೇನು ಗೊತ್ತಾಗಲಿಲ್ಲ. ಸೊ ಹೇಗೆ ಯಾವ ಮೂಲದಿಂದ ಗೊತ್ತಾಯಿತು ಅನ್ನೋದು ಗೊತ್ತಾಗಲಿಲ್ಲ ಅವ್ರಿಗೆ ಸಹಜವೆ. ಆದರೆ ಅವರು ಒಂದು ಮಾತೆ ಅಂದ್ಕೊಂಡಿರುತ್ತೆ ತಾವೆಲ್ಲ, ಅವರಿಗೆ ಶ್ರೀಮನ್ ನಾರಾಯಣ ಅವ್ರ ಜೊತೆಗೆ ಇರಬೇಕಾದ್ರೆ ಅವ್ರ ಸಹಾಯಕ್ಕೆ ಅವ್ರಿಗೆ ಏನು ಕೊರತೆ, ಏನು ಕೊರತೆ ಇರೋಲ್ಲ, ಅವನು ಎಲ್ಲಾನು ಸರಿ ಮಾಡಿಕೊಡ್ತಾನೆ ಅವರಿಗೆ ಅಂತ ಹೇಳ್ಕೊಂಡು ಪಾಪ ಹೊರಟೋದು. ಈ ಕಡೆ ಪಾಂಡವರು ಸೈನ್ಯ ಸಮೇತವಾಗಿ ಬಂದುಬಿಟ್ರು, ಸರೋವರದ ಸುತ್ತ ಬಂದ್ಬಿಟ್ಟಿದ್ದಾರೆ. ಕಾಳೇನು ಕೊಂಬೇನು ಶಂಖ ಏನು ಬೋರ್ಗರಿತಾ ಇವೆ. ಧರ್ಮರಾಜ ಪಲ್ಲಕ್ಕಿಯಲ್ಲಿ ಬಂದಿಳಿದಂತೆ ಗಂಭೀರವಾಗಿ, ಯಾಕೆಂದ್ರೆ ಅವನಾಗಲೇ ಅವನು ಇದು ಪ್ರಮಾಣ ವಚನ ಇನ್ನೂ ಎರಡು ದಿನ ಇರಬಹುದು, ಆದರೆ ಈಗಲೇನೆ ಅವನು ರಾಜ ಅನ್ನೋ ಹಾಗೆ ಗೆದ್ದೇ ಬಿಟ್ಟಿದ್ದಾನೆ ಅನ್ನೋ ಹಾಗೆ. ಅದಕ್ಕೋಸ್ಕರ ಪಟ್ಟಾಭಿಷೇಕಕ್ಕಿನ್ನೂ ಸಮಯ ಇರಬಹುದು ಅವನಿಗೆ. ಆದರೆ ಬಂದ್ಬಿಟ್ಟ ಅವನು ಅವನು ಬಂದ ಕೃಷ್ಣನನ್ನು ಒಂದು ಮಾತು ಕೇಳುತ್ತಿದ್ದಾನೆ. ಈಗ ಅವನು ನೀರೊಳಗಿದ್ದಾನೆ, ಅದಕ್ಕೊಂದು ಮಾತು ಹೇಳ್ತಾನೆ ಅವನು, ಎಂಜಲು ನೀರಿನ ಒಳಗಿದ್ದಾನೆ ಅಂತಂದರೆ ನೀರೊಳಗೆ ಅವನಿದ್ದರೆ ಅವನು ಅಕಸ್ಮಾತ್ ಕುಡಿದ್ರೆ ಮಾಡಿದರೆ ಅದನ್ನು ಉಗುಳಿಬಿಟ್ರೆ ಅದಕ್ಕೆ ರನ್ನಿನಲ್ಲಿ ಅದು ವಿಶಿಷ್ಟವಾಗಿ ಅದನ್ನು ಹೇಳಿದಾನೆ ರನ್ನ. ಅವನು ಒಳಗಡೆ ಹೋಗೋ ಮುಂಚೆ ಕೈಕಾಲ ತೊಳ್ಕೊಂಡು ಬಾಯಿ ಮುಕ್ಕಳಿಸಿ ಒಳಗೆ ಹೋದ ಅಂತ ಹೇಳಿದ್ದಾನೆ. ಇಲ್ಲಿ ಅವನು ಒಳಗಡೆ ನೀರಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಈಗ ಮುಂದಿನ ವ್ಯವಹಾರ ಏನು ಅಂದರೆ ಏನು ಕ್ರಮ? ಆವಾಗ ಅವನು ವ್ಯಾಸ ಭಾರತದಲ್ಲಿ ಧರ್ಮರಾಜ ಈ ರೀತಿ ಅಸಹಾಯಕನಾಗಿ ಪ್ರಶ್ನೆ ಕೇಳೋಲ್ಲ. ಅವನು ಹೇಳ್ತಾನೆ ಏನು ಮಾಡಬೇಕು ಈಗ ಅಂತಂದರೆ, ಏನು ಮಾಡಬೇಕು ದುರ್ಯೋಧನ ಅಂದರೆ, ಯುದ್ಧಸ್ಯ ಸಮರೇ ಸಾಹ್ಯಂ ಕುರುತೆ ವಜ್ರಭೃತ್ ಸ್ವಯಂ ತಥಾಪಿ ಏನಂ ಹತಂ ಯುದ್ಧೇ ಲೋಕೋ ದ್ರಕ್ಷ್ಯತಿ ಮಾಧವ. ಕೃಷ್ಣ ಅವನು ಹೇಳಿದಂತೆ ಯುದ್ಧದಲ್ಲಿ ಸಮರೇ ಸಾಹ್ಯಂ ಕುರುತೆ ವಜ್ರಭೃತ್ ಸ್ವಯಂ ಸ್ವಯಂ ದೇವೇಂದ್ರನೇ ಅವನಿಗೆ ಸಹಾಯ ಮಾಡಿದರೂ ಕೂಡ ತಥಾಪಿ ಏನಂ ಹತಂ ಯುದ್ಧೇ ಹತಂ ಹಂಗ್ ಮಾಡಿದರೂ ಕೂಡ ದೇವೇಂದ್ರನೇ ಸ್ವತಃ ಸಹಾಯ ಮಾಡಿದ್ರು ಕೂಡ ಈ ಲೋಕ ಜಗತ್ತು ನೋಡುತ್ತೆ. ಏನನ್ನು ನೋಡುತ್ತೆ? ಅವನು ಯುದ್ಧದಲ್ಲಿ ಸತ್ತಿರೋದನ್ನು ನೋಡುತ್ತೆ. ದ್ರಕ್ಷ್ಯತಿ ಮಾಧವ ಲೋಕೋ ದ್ರಕ್ಷ್ಯತಿ, ಈ ಲೋಕ ನೋಡುತ್ತೆ ಅಂದರೆ ಸಾಯಿಸ್ತೀವಿ ಅವನನ್ನ. ಆದರೆ ಇಲ್ಲಿ ಕೃಷ್ಣನನ್ನೇ ಕೇಳ್ತಿದ್ದಾನೆ, ಕೃಷ್ಣ ನಮಗೀಗ ಮುಂದಿನ ಉಪಾಯ ಏನು, ಏನು ಮಾಡೋಣ ಈಗ? ಅದಕ್ಕೆ ಕೃಷ್ಣ ಹೇಳಿದಂತೆ, ಅಪ್ಪ ಈ ವಿಷಯದಲ್ಲಿ ಹಿಂಜರಿಯೋ ಅಗತ್ಯ ಇಲ್ಲ, ಯಾವಾಗಲೂ ಮುಳ್ಳನ್ನು ಮುಳ್ಳಿನಲ್ಲೇ ತೆಗೆಯಬೇಕು. ಇದರಲ್ಲಿ ಒಂದು ಮೂರ್ನಾಲ್ಕು ಪದ್ಯಗಳನ್ನು ಕುಮಾರ ವ್ಯಾಸ ಅದಕ್ಕೆ ಹಾಕಿದ್ದಾನೆ, ಅದರ ಸಾರಾಂಶವನ್ನು ನಾವು ನೋಡೋಣ. ಅಲ್ಲಿ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕಪ್ಪ, ಮಾಯೆಯನ್ನು ಮಾಯೆಯಿಂದ ಗೆಲ್ಲಬೇಕು. ಬಚ್ಚಿಟ್ಕೊಂಡಿದ್ದಾನೆ ಅಂದರೆ ಅವನು ನನಗೆ ಹೊರಗೆ ಕೇಳಿಬೇಕು, ಬಚ್ಚಿಟ್ಕೊಂಡಿದ್ದಾನೆ ಏನು ಮಾಡೋಣ ಪಾಪ, ಏನು ಪಾಪ ಗಿಪ್ಪ ಏನಿಲ್ಲ, ಯುದ್ಧ ಮುಗಿಸ್ಬೇಕು ಅಷ್ಟೇ. ಅದೇ ರೀತಿ ನಾವು ನಮ್ಮ ಮಾವ ಕಂಸ ನಮ್ಮನ್ನೇ ನಾಶ ಮಾಡೋಕೆ ಹೋದ, ನಾವು ಅವನನ್ನು ಅದೇ ರೀತಿ ಉಪಾಯದಿಂದ ಅವನನ್ನು ಮುಗಿಸಿದ್ವಿ. ಅಷ್ಟೇ ಅಲ್ಲ, ಜೂಜು ಬೇಟೆ ಇದೆಲ್ಲ ರಾಜರಿಗೆ ಇರುವಂತಹ ವಿನೋದಗಳು, ಅಂದರೆ ಅವರ ರಿಕ್ರಿಯೇಷನ್ ಅಂತಾರೆ ಇಂಗ್ಲೀಷಲ್ಲಿ, ರಿಕ್ರಿಯೇಷನ್ ಎಂಟರ್ಟೈನ್ಮೆಂಟ್, ವಿನೋದಗಳು ಅವರಿಗೆ ಎಂಜಾಯ್ ಮಾಡೋದಕ್ಕೆ, ಕಾಲವನ್ನು ಕಳೆಯೋದಕ್ಕೆ, ವಿಶ್ರಾಂತಿ ವಿರಾಮ ಕಾಲವನ್ನು ಕಳೆಯೋದಕ್ಕೆ ಆ ಥರ ಎಂಟರ್ಟೈನ್ಮೆಂಟ್ ಅವರಿಗೆ. ಆದರೆ ಅದನ್ನು ನ್ಯಾಯವಾಗಿ ನಡೆಸಬೇಕು, ಆವಾಗ ಅದು ಸರಿಯಾದದ್ದು, ಇಲ್ಲದೆ ಹೋದ್ರೆ ವಿನೋದ ಆಗೋಲ್ಲ ಅದು. ಇದರಲ್ಲಿ ದೂತವನ್ನೇ ಆಯ್ಕೆ ಮಾಡಿಕೊಂಡವರು ನಿಮಗೆ ಮೋಸ ಮಾಡಿದರು, ಮೋಸದಲ್ಲಿ ಗೆದ್ದರು. ಅಷ್ಟೇ ಅಲ್ಲ, ದ್ರೌಪದಿಗೆ ಯಾವ ರೀತಿಯಲ್ಲಿ ಸಭೆಯ ಮಧ್ಯೆ ಕರೆದು ಅಪಮಾನ ಮಾಡಿಬಿಟ್ರು, ಅಂತಹ ಅವಮಾನ ಮಾಡಿದರು. ಇಂತಹ ಅವಮಾನವನ್ನು ಮಾಡಿದಂಥ ದುರ್ಯೋಧನ ಒಳ್ಳೆಯವನಲ್ಲ, ಅವನನ್ನು ಸಂಹರಿಸೋದು ಮುಗಿಸೋದೇ ಸರಿ ಅಂತ ಹೇಳಿದ್ರು. ಕೃಷ್ಣನಿಗೆ ಆ ವಿಷಯದಲ್ಲಿ ಅತ್ಯಂತ ಸ್ಪಷ್ಟತೆ ಇದೆ. ಆ ರೀತಿ ಒಬ್ಬ ಹೆಣ್ಣಿಗೆ ಅವಮಾನ ಮಾಡಿದವನು ಬದುಕಬಾರದು ಅನ್ನೋದು ಇಲ್ಲಿಯ ದೃಷ್ಟಿ. ವ್ಯಾಸ ಭಾರತದಲ್ಲಿ ಧರ್ಮರಾಜ ಒಬ್ಬನೇ ಮಾತಾಡೋದು ದುರ್ಯೋಧನ ಹೊರಗಡೆ ಎಳೆಯೋದಕ್ಕೆ. ರನ್ನನಲ್ಲಿ ಪಾಂಡವರು ಐದೂ ಜನ ಮಾತಾಡ್ತಾರೆ, ಕಡೆಯಾಗಿ ಮಾತಾಡೋನು ಭೀಮ. ಕುಮಾರ ವ್ಯಾಸನಲ್ಲಿ ಧರ್ಮರಾಜ ಮತ್ತು ಭೀಮ ಇಬ್ಬರೇ ಮಾತಾಡೋ ಹಾಗೆ ಅವನು ಮಾಡಿಕೊಂಡಿದ್ದಾನೆ. ಧರ್ಮರಾಜ 46 ಪದ್ಯಗಳಲ್ಲಿ ಹೇಳ್ತಾನೆ, ಅಲ್ಲಪ್ಪ ಕೌರವ ಹೇಳೋ, ಒಳ್ಳೆ ಹಾವು ಥರ ನೀರಲ್ಲಿ ಬಿದ್ದುಕೊಂಡಿದೀಯಲ್ಲೋ ನೀನು, ಹೇಳೋ

ನಿನ್ನ ತಮ್ಮಂದ್ರನ್ನ, ನಿನಗೆ ಸಹಾಯ ಮಾಡೋಕ್ ಬಂದ ಎಲ್ಲಾ ರಾಜರನ್ನ ಯುದ್ಧದಲ್ಲಿ ಮುಳುಗಿಸ್ಬಿಟ್ಟು, ಅಂದ್ರೆ ಸಾಯಿಸಿ ಅಂತ, ಯುದ್ಧದಲ್ಲಿ ಅವ್ರನ್ನೆಲ್ಲ ಮುಳುಗಿಸಿ ನೀನು ನೀರಿನಲ್ಲಿ ಮುಳುಗಿದ್ದೀಯಲ್ಲಪ್ಪ, ಏನು ಹೇಳೋಣ ಅದಕ್ಕೆ ಅಂದರೆ ಬಚ್ಚಿಟ್ಕೊಂಡಿದ್ದೀಯಲ್ಲ, ನೀರಿನಲ್ಲೇ ಆಡಳಿತ ನಡೆಸ್ಕೊಂಡಿದ್ದೀಯಲ್ಲಪ್ಪ, ಬಹಳ ಚೆನ್ನಾಗಿದೆ, ಎಂಥ ನೀಚತನವಪ್ಪ ನಿಂದು, ಶುದ್ಧ ಚಂದ್ರವಂಶದಲ್ಲಿ ಹುಟ್ಟಿ ಅದಕ್ಕೆ ಕಳಂಕ ತಂದ್ಬಿಟ್ಟಿಯಲ್ಲಪ್ಪ ಅಂತ. ಅಂದರೆ ಚಂದ್ರನ ಬೆಳಕಿನಂತಹ ವಂಶ ಶುದ್ಧವಾದದ್ದು, ಅದನ್ನು ನೀನು ಹಾಳು ಮಾಡದೆ ಅನ್ನೋ ಅರ್ಥದಲ್ಲಿ ಅಲ್ಲಪ್ಪ, ಎಲ್ಲರೂ ನಮ್ಮನ್ನು ನೋಡಿ ನಗೋ ಹಾಗೆ ಮಾಡಿಬಿಟ್ಟಿಯಲ್ಲಪ್ಪ ನೀನು. ಸರ್ವೇ ತ್ವಾಂ ಜಲ್ಪಂತಿ ಸಂಸದಿ ವ್ಯರ್ಥಂ ತದ್ಭವತೋ ಮನ್ಯೇ ಶೌರ್ಯಂ ಸಲಿಲಶಾಯಿನಃ. ಅಲ್ಲಪ್ಪ, ಎಲ್ಲರೂ ಜಗತ್ತಿನಲ್ಲಿ ಸಭೆಯಲ್ಲಿ ಒಂದು ಕಡೆ ಲೋಕದಲ್ಲಿ ಎಲ್ಲರೂ ತ್ವಾಂ ಜಲ್ಪಂತಿ ನಿನ್ನನ್ನು ಗೇಲಿ ಮಾಡ್ತಾರೆ, ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡ್ಕೋತಾರೆ. ಯಾಕೆ ಅಂತಂದರೆ ಇಂತಹ ದೊಡ್ಡ ವಂಶದಲ್ಲಿ ಹುಟ್ಟಿರೋದು ವ್ಯರ್ಥಂ, ಅವನು ಇಂತಹ ದೊಡ್ಡ ವಂಶದಲ್ಲಿ ಹುಟ್ಟಿರೋದು ಎಲ್ಲ ವ್ಯರ್ಥ, ಅದು ಶೌರ್ಯಂ ವ್ಯರ್ಥಂ, ಅವನ ಪರಾಕ್ರಮ ಎಲ್ಲ ವ್ಯರ್ಥ. ಯಾವಾಗ ಸಲಿಲ ಶಾಹಿನ, ನೀರಿನಲ್ಲಿ ಮಲ್ಕೊಂಡಿದ ಅಲ್ಲ ಹೋಗಿ ಅಲ್ಲಿ ಅವನ ಪರಾಕ್ರಮ ಇನ್ನೊಂದು ಎಲ್ಲ ವ್ಯರ್ಥ. ಅಷ್ಟೇ ಅಲ್ಲಪ್ಪ, ನೀನು ಈ ರೀತಿ ಕೆಟ್ಟ ಹೆಸರು ತಗೊಂಬಂದ್ರೆ ನಮಗೂ ಒಂದಿಷ್ಟು ಕೆಟ್ಟ ಹೆಸರು ಬಂದಂಗೆ ಆಯ್ತಲ್ಲ, ಅಲ್ಲಿ ನಮಗೂ ಕೆಟ್ಟ ಹೆಸರು ಬಂದಂಗೆ ಆಯಿತು ನಿನ್ನಿಂದ. ಯಾಕೆ ಅಂತಂದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳಕ್ ಹೋದರೆ ಮಾತಾಡೋಕೆ ಹೋದ್ರೆ ಅವ್ರು ಹೇಳೇ ಹೇಳ್ತಾರೆ ಗೊತ್ತು ರೀ, ಏ ನಿಮ್ದು ಗೊತ್ತಿಲ್ವೇ ಅಂದ್ರಿ ಯೋಗ್ಯತೆ, ನಿಮ್ಮ ವಂಶದಲ್ವೇ ಅಲ್ವೇ ಅಂದ್ರಿ, ಅವನು ದುರ್ಯೋಧನ ಅಂತಿದ್ದವನು ನೀರೊಳಗೆ ಬಚ್ಚಿಟ್ಕೊಂಡಿದ್ನಲ್ರಿ, ಮತ್ತೆ ಏನು ವಂಶ ರೀ ನಿಮ್ಮದು, ಏನು ಮಹಾಪರಾಕ್ರಮ, ಈ ಥರ ನಮ್ಮನ್ನು ಕೇವಲ ಮಾಡಿಬಿಡ್ತಾರಪ್ಪ, ನಿನ್ನಿಂದ ನಮಗೂ ಅವಮಾನ ಆಗ್ತಾ ಇದೆ ಅಂತ ಹೇಳ್ದ. ಆಮೇಲೆ ಅಲ್ಲ ಆವತ್ತು ಏನು ಹೇಳಿದೆ ಕೃಷ್ಣನ ಹತ್ರ, ಸೂಜಿ ಮೊನಿಯಷ್ಟು ನೆಲವನ್ನು ನಾನು ಕೊಡೋದಿಲ್ಲ, ಸೂಜಿ ಹಿಂಗೆ ಕುತ್ತಿದ್ರೆ ಎಷ್ಟು ನೆಲ ಬರುತ್ತೋ ಅಷ್ಟು ಕೊಡೋದಿಲ್ಲ ಅಂತ ಅಂದವನು. ಅಲ್ಲಪ್ಪ ಅಷ್ಟು ಬಿಡೋದೇ ಇಲ್ಲ ನೆಲವನ್ನು ಅಂದವನು, ಈಗ ಪೂರ್ಣ ನೆಲವನ್ನು ಬಿಟ್ಬಿಟ್ಟಿದೀಯಲ್ಲೋ, ನೆಲವನ್ನೇ ಬಿಟ್ಬಿಟ್ಟಿದೀಯ, ನೆಲವನ್ನು ಬಿಟ್ಟು ಅಂದರೆ ರಾಜ್ಯವನ್ನೆಲ್ಲ ಬಿಟ್ಟು. ಇನ್ನೊಂದರ್ಥ ನೆಲದ ಮೇಲೆ ಭೂಮಿ ಮೇಲೆ ಇರುವಂಥ ಧೈರ್ಯವೇ ನಿನಗಿಲ್ಲ, ಬಿಟ್ಟು ನೀರಿನೊಳಗೆ ಬಚ್ಚಿಟ್ಕೊಂಡಿದೀಯಾ, ಹಾಗೆ ಅಂದರೆ ಅಷ್ಟು ಹೇಡಿಯಾಗಿ ಅಲ್ಲಿ ಹೋಗಿ ಕೂತಿದೀಯ ನೀನು, ಎಂಥದ್ದು ಮಾಡಿದೀಯ ಅಲ್ಲ. ಈ ಬಚ್ಚಿಟ್ಕೊಳ್ಳೋ ವಿದ್ಯೆ ಎಲ್ಲಿಂದ ಕಲಿತೆ ನೀನು, ಗೊತ್ತೇ ಇಲ್ವಲ್ಲ. ಹಾಗೆ ನಮ್ಮಲ್ಲಿ ಯಾರು ಈ ರೀತಿ ನೀರಿನಲ್ಲಿ ಬಚ್ಚಿಟ್ಕೊಳ್ಳೋದು ಇದನ್ನೆಲ್ಲ ನಾವು ಮಾಡಿದವರಲ್ಲ, ನಾವು ಯಾರನ್ನೂ ಕಂಡು ಇಲ್ಲ, ನಿಂದು ಏನು ಸ್ವಂತವಾಗಿ ಕಲ್ತು ಬಿಟ್ಟಿಲ್ಲ, ಎಲ್ಲಿಂದ ಕಲಿತೆ ಯಾರಿಂದ ಕಲಿತೆ ಅಲ್ಲ. ಹಿಂದೆ ವಿರಾಟನ ನಗರದಲ್ಲಿದ್ದಾಗ ನೀವುಗಳು ಗೋವುಗಳನ್ನು ಅಂದರೆ ಹಸುಗಳನ್ನು ಕದಿಯೋಕೆ ಬಂದಾಗ ಅರ್ಜುನ ಜೊತೆ ಉತ್ತರ ಹೋದ, ಅದು ಗೊತ್ತಿರೋದು ಮಹಾಪರಾಕ್ರಮ ವೀರ ಉತ್ತರ ಹೇಳಿ, ಅವನು ಪಲಾಯನ ವೀರ ಉತ್ತರ, ಬರೀ ವೀರ ಅಲ್ಲ ಪಲಾಯನ ವೀರ, ಓಡಿ ಹೋಗೋದ್ರಲ್ಲಿ ಯುದ್ಧ ಭೂಮಿಯಿಂದ ಅವನು ಮಹಾಪರಾಕ್ರಮಿ, ಅದರಲ್ಲಿ ಅಂತಹ ಪಲಾಯನ ವೀರನಾದಂತಹ ಈ ಉತ್ತರನನ್ನು ಅವತ್ತು ಕಂಡ್ವಿ. ಆಯಿತು ಅವನು ಹೇಳಿ ನಿಜ, ಆದರೆ ನೀನು ಅವನಿಗಿಂತ ಭಂಡನಲ್ಲೋ, ಯಾಕೆ ಅಂತಂದರೆ ಅವನು ಓಡ್ತೀನೇ ಓಡ್ತೀನಿ ಅಂತ ಅಷ್ಟೇ ಅಂದ, ನೀನು ನೋಡಿದ್ರೆ ಓಡ್ತೀನಿ ಅಂದ್ಬಿಟ್ಟು ನೀರೊಳಗೆ ಕೂತ್ಕೊಂಡಿದ್ದೀಯಲ್ಲ ನೀನು ಬಚ್ಚಿಟ್ಕೊಂಡಿದ್ದೆ, ನೀನು ಅವನಿಗಿಂತ ಭಂಡ. ನೀನು ಅವನನ್ನು ಹೆಂಗಸರು ನಮ್ಮ ರಾಜ ಬಹಳ ದೊಡ್ಡವನು ನಮ್ಮ ಯುವರಾಜ ಅಂದ್ಕೊಂಡ್ರು, ನಿನ್ನನ್ನು ನೋಡಿ ಹೆಂಗಸರು ವಿಷಯ ಗೊತ್ತಾಗಲಿ, ನಿನ್ನ ರಾಣಿವಾಸದವ್ರಿಗೆ ಗೊತ್ತಾಗಲಿ, ಬೇರೆ ಮಹಿಳೆಯರಿಗೆ ಗೊತ್ತಾಗಲಿ ನೀನು ನೀರೊಳಗೆ ಬಚ್ಚಿಟ್ಕೊಂಡೆ ಅಂತ ಎಲ್ಲರೂ ಚಪ್ಪಾಳೆ ತಟ್ಟಿ ನಗ್ತಾರೆ ನಿನ್ನನ್ನು ನೋಡಿ, ಚಪ್ಪಾಳೆ ತಟ್ಟಿ ನಗ್ತಾರಪ್ಪ, ಯಾಕೋ ಇಂಥ ಕೆಲಸ ಮಾಡ್ತಿದೀಯಾ. ಆಮೇಲೆ ಆಯಿತು ಬಚ್ಚಿಟ್ಕೊಂಡೆ ನೀರೊಳಗೆ, ನೀರೊಳಗೆ ಬಚ್ಚಿಟ್ಕೊಂಡು ಮಾತ್ರ ಎಷ್ಟು ದಿನ ಬದುಕ್ತೀಯ, ಈಗಲ್ಲ ನಾಳೆ ಮುಗಿಸ್ತೀವಿ ನಾವು, ಬೇಡ ಇಲ್ಲದೆ ಹೋದರೂ ಸಾಯ್ಬೇಕಲ್ಲ. ಮೃತ್ಯುರ್ ಬಿಭೇಷಿಕಿಂಬಾಲ ನ ಸ ಭೀತಂ ನಿಮುಂಚತಿ, ಮರಣ ಸಾವು ಅಂದರೆ ಹೆದರ್ತಿ ಏನಪ್ಪ ಮೂರ್ಖ ಹುಡುಗ, ಏನು ಗೊತ್ತಿಲ್ಲದೆ ಇರೋ ಮುಗ್ಧನೇ, ಅವನು ಹೆದರದವ್ರನ್ನ ಬಿಡೋದಿಲ್ಲ. ಅದ್ಯೋವ ಅಬ್ಧ ಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ, ಇವತ್ತಾದರೂ ಸರಿ 100 ವರ್ಷ ಆದಮೇಲಾದರೂ ಸರಿ ಎಲ್ಲ ಪ್ರಾಣಿಗಳಿಗೂ ಅಂದರೆ ಹುಟ್ಟಿರೋ ಎಲ್ಲದಕ್ಕೂ ಸಾವೇ ಕೊನೆ. ಹಾಗಿರೋದ್ರಿಂದ ನೀನು ಬಚ್ಚಿಟ್ಕೊಂಡು ಮಾತ್ರಕ್ಕೆ ಮರಣವನ್ನೇ ತಪ್ಪಿಸ್ಕೊಂಡು ಬಿಟ್ಟೆ ಅಂತ ಅಂದ್ಕೊಂಡಿದೀಯೇನೋ, ಇಲ್ವಲ್ಲಪ್ಪ ಇದ್ದೇ ಇರುತ್ತೆ ಮರಣ ನಿನಗೆ, ಹಾಗಾಗಿ ಬಾ ಹೊರಕ್ಕೆ ಬಾ, ಆಯುಧವನ್ನು ಹಿಡಿ ಕೈದುವ ಹಿಡಿ ಅಂತಾನೆ, ತಗೋ ಆಯುಧವನ್ನು ಹಿಡ್ಕೋ, ಈ ಕೊಳವನ್ನು ಬಿಟ್ಟು ಹೊರಗೆ

ಆ ಹೊರಗ್ ಬಂದ್ರೆ ಅಪಕೀರ್ತಿಯನ್ನು ತೊಳೆ. ಈ ಕೆಟ್ಟ ಹೆಸರು ಏನ್ ಬಂದಿದೆ ನಿನಗೆ, ಎಲ್ಲರೂ ಈಗ ನಿನ್ನನ್ನು ಆಡ್ಕೋತಾರೆ, ಇನ್ನು ಅದನ್ನ ತೊಳೆ, ಹೊರಗೆ ಬಂದ್ಬಿಡು. ಹೊರಗೆ ಬಂದ್ರೆ ಇಲ್ಲ ರೀ, ಬಚ್ಚಿಟ್ಕೊಂಡಿದ್ದ ಒಂದು 10 ನಿಮಿಷ ಬಂದ ಆದ್ರೆ ಹೊರಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ವ್ಯಾಸರಲ್ಲಿ ಅವನು ಹೇಳ್ತಾನೆ, ಪುರುಷೋ ಭವ ಗಾಂಧಾರೆ, ಗಾಂಧಾರೇ ಗಾಂಧಾರಿಯ ಮಗನೇ ಪುರುಷೋ ಭವ, ಗಂಡಸು ತರ ಪುರುಷನ್ ತರ ಆಡು, ವೀರನ್ ತರ ಧೀರನ್ ತರ ಆಡು. ಅವತ್ತಿನ ಕಾಲದ ಪರಿಭಾಷೆ ಹಾಗೆ ಹೇಳೋದು, ಯುದ್ಧಸ್ವ ಸುಸಮಾಹಿತ. ಹೇಗ್ಬಾ ಯುದ್ಧಸ್ವ ಸುಸಮಾಹಿತ, ಚೆನ್ನಾಗಿ ಸಿದ್ಧತೆ ಮಾಡಿಕೊಂಡು ಯುದ್ಧಸ್ವ ಯುದ್ಧ ಮಾಡು. ಉತ್ತಿಷ್ಠೋ ಉತ್ತಿಷ್ಠ ಗಾಂಧಾರೇ ಮಾಂ ಯೋಧಯ ದುರ್ಯೋಧನ, ಬಾರೋ ಏಳೋ ನೀರ್ ಬಿಟ್ಟು ಬಾರೋ ದುರ್ಯೋಧನ, ಯುದ್ಧ ಮಾಡೋ, ಹೆದರ್ಕೊಂಡು ಕೂತ್ಕೊಂಡಿರ್ಬೇಡ. ಹೀಗೆ ನೀನು ಬಚ್ಚಿಟ್ಕೊಂಡಿದ್ದ ಮಾತ್ರಕ್ಕೆ ನಿನಗೆ ಮರಣ ತಪ್ತು ಅಂತಲ್ಲ, ಜಟಾಲ ಗೇಲಿ ಮಾಡಿ ನಗ್ತಾರೆ ಅಂತ ಇಷ್ಟು ಹೇಳ್ದ. ಇಷ್ಟು ಹೇಳಿದ್ರೆ ಅಲ್ಲಿಂದ ಉತ್ತರವೇ ಇಲ್ಲ. ಈಗ ಭೀಮ ಶುರು ಮಾಡ್ಕೋತಾನೆ.

0: ಕೇಳುಗರ, ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ದುರ್ಯೋಧನನನ್ನು ಸರೋವರದಿಂದ ಎಬ್ಬಿಸುವ ಯತ್ನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ, ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡುವುದಾಗಿ ನೀಡಿದ ಭರವಸೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಆರೋಪಿಸಿ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸಲು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಮಲಿಂಗಾರೆಡ್ಡಿ ತಮ್ಮ ಆಪ್ತ ಸ್ನೇಹಿತರಾಗಿದ್ದು ಅವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿಯವರಿಗೆ ಜಲಸಂಪನ್ಮೂಲ ಖಾತೆ ನೀಡಿದ್ದು ಅವರು ನಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಸಚಿವಾಲಯದ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಸಚಿವರು ಹಾಗೂ ಪಕ್ಷದ ವರಿಷ್ಠರು ತಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರವನ್ನು ವಹಿಸಿಕೊಳ್ಳುವುದಿಲ್ಲ ಎಂದು ಘೋಷಿಸಿದ್ದಾರೆ. ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿರುವ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಸಂಪುಟದಲ್ಲಿನ ಭಿನ್ನಮತ ಹಾಗೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕೂಡಲೇ ಸಚಿವರ ಅಸಮಾಧಾನವನ್ನು ಬಗೆಹರಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸಭೆ ಕಾರ್ಯದರ್ಶಿ, ಚುನಾವಣಾಧಿಕಾರಿ ವಿಶಾಲಾಕ್ಷಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಜೂನ್ 18ರಂದು ರಾಜ್ಯಸಭೆಗೆ ಚುನಾವಣೆ ನಡೆಯಲಿದೆ. ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ ಎಂದು

0: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 25 ವರ್ಷಗಳ ದೀರ್ಘಾವಧಿಗೆ ಭೂ ಮೇಲ್ಮೈ ನೀರು ಬಳಸಿ ಗ್ರಾಮೀಣ ಭಾಗಕ್ಕೆ ಪೂರೈಕೆ ಮಾಡುವುದು ಸರ್ಕಾರದ ಸಂಕಲ್ಪವಾಗಿದ್ದು ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ನಾಳೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದು ಮುಂದಿನ ಯೋಜನೆ ರೂಪಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರದ ಕೂಡ್ಲಿಗಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯ ಮೊದಲ ಹಂತವು 160 ಎಕರೆ ಪ್ರದೇಶವನ್ನು ಒಳಗೊಂಡಿದ್ದು 50,000 ಮರಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ನಿರ್ಮಲಾ ಸೀತಾರಾಮನ್, ಕೂಡ್ಲಿಗಿ ಯೋಜನೆಯಲ್ಲಿ ಒಣಭೂಮಿಯ ಪರಿಸ್ಥಿತಿಗಳಿಗೆ ಸೂಕ್ತವಾದ ಮರ ಆಧಾರಿತ ಕೃಷಿಯನ್ನು ಉತ್ತೇಜಿಸಲಿದೆ ಎಂದು ಹೇಳಿದ್ದಾರೆ. ಹನಿ ನೀರಾವರಿ, ಹೊದಿಕೆ ವಿಧಾನ, ಮಣ್ಣಿನ ಸಾರವರ್ಧನೆ, ಬೇಲಿ ಅಳವಡಿಕೆ ನಿರ್ವಹಣೆಯೊಂದಿಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯವಾಗಲಿದೆ. ರೈತರಿಗೆ ದೀರ್ಘಾವಧಿಯ ಆದಾಯದ ಅವಕಾಶವನ್ನು ಸೃಷ್ಟಿಸಲು ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಅವರು ಕೂಡ್ಲಿಗೆಯ ಸ್ಥಳೀಯ ಸ್ವಸಹಾಯ ಸಂಘಗಳು, ವೈವಿಧ್ಯಮಯ ಉತ್ಪನ್ನಗಳು ಮತ್ತು ಉದ್ಯಮಶೀಲತೆಯ ಉಪಕ್ರಮದ ಪ್ರದರ್ಶನ ಮಳಿಗೆಗಳನ್ನು ಉದ್ಘಾಟಿಸಿ ವೀಕ್ಷಿಸಿದರು. ಇದಕ್ಕೂ ಮೊದಲು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಟಿಬಿ ಡ್ಯಾಂ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿಯ ಸಮೀಪ ನಿರ್ಮಾಣವಾಗುತ್ತಿರುವ ನೂತನ ರಂಗಮಂದಿರವಾದ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಮಂದಿರವು ಮುಕ್ತ ಆಕಾಶ ರಂಗಮಂದಿರ, ಕಲಾ ಗ್ಯಾಲರಿ ಮತ್ತು ಪ್ರದರ್ಶನ ಸಭಾಂಗಣ, ಮಿನಿ ಥಿಯೇಟರ್ ಹಾಗೂ ಗ್ರಂಥಾಲಯಗಳನ್ನು ಒಳಗೊಂಡ ಸುಸಜ್ಜಿತ ರಂಗಮಂದಿರವಾಗಿದೆ. ಇಂದು ಜಗತ್ತಿನಾದ್ಯಂತ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಉಳಿಸಲು ಹಾಗೂ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಭಾಗವಾಗಿ 1973 ಪ್ರತಿ ವರ್ಷ ಜೂನ್ 5 ಪರಿಸರ ದಿನ ಆಚರಿಸಲಾಗುತ್ತಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪರಿಸರದ ಉಳಿವಿಗೆ ಕರೆ ನೀಡಿದ್ದಾರೆ. ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಸಂದರ್ಭದಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಿಡ ನೆಟ್ಟು ನೀರೆರೆದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಚಿವ ಕೆಎಚ್ ಮುನಿಯಪ್ಪ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಕೃತಿಕ ಸಮತೋಲನ ಕಾಪಾಡಿಕೊಳ್ಳಬೇಕಾದರೆ ಭೂ ಪ್ರದೇಶಕ್ಕೆ ಅನುಗುಣವಾಗಿ ಅರಣ್ಯ ಹಾಗೂ ಗಿಡಮರಗಳು ಇರಬೇಕು ಎಂದು ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದ ಅರಣ್ಯ ವಿಭಾಗದ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಬಿಟಿಡಿಎ ಮುಖ್ಯ ಇಂಜಿನಿಯರ್ ಚಂದ್ರಹಾಸ ಬಂಡಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಕಟ್ಟಡಗಳ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹಸಿರೀಕರಣಕ್ಕೆ ಮುಂದಾಗಿರುವುದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೊದಲ ಸಚಿವ ಸಂಪುಟ ಸಭೆಯ ಬಳಿಕ ಘೋಷಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆಯನ್ನು ಜಾರಿಗೊಳಿಸಿ ಸರ್ಕಾರ ಇಂದು ಆದೇಶ ಹೊರಡಿಸಿದೆ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ವಿಸ್ತರಿಸಲು ಸಚಿವ

0: ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿತ್ತು. ರಾಜ್ಯದ ನಾಲ್ಕು ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲಾ ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಪಡೆಯಲಿದ್ದಾರೆ. ಕೇರಳಂಗೆ ಮುಂಗಾರು ಪ್ರವೇಶಿಸಿದ್ದು ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ಕರಾವಳಿ ಕರ್ನಾಟಕ, ಉತ್ತರ ಒಳನಾಡು ಸೇರಿದಂತೆ ಹಲವೆಡೆ ಇಂದು ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿಗೆ ಮುಂಗಾರು ಆಗಮನವಾಗಿದ್ದು ಇಂದು ಮುಂಜಾನೆಯಿಂದಲೇ ಭಾರಿ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಸತತ ಮಳೆಯ ಪರಿಣಾಮವಾಗಿ ಮಂಗಳೂರಿನ ಪಂಪ್ವೆಲ್, ಜಪ್ಪಿನ ಮೊಗರು, ಕೊಟ್ಟಾರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜಲಾವೃತಗೊಂಡಿವೆ. ನಗರದ ರಸ್ತೆಗಳಲ್ಲಿ ಮಳೆ ನೀರು ತುಂಬಿದ್ದು ವಾಹನ ಸವಾರರು ಪಾದಾಚಾರಿಗಳ ಸಂಚಾರ ದುಸ್ತರವಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ ಎರಡು ತಿಂಗಳ ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು ಮೀನುಗಾರರು ನೀರಿಗಿಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಮಡಿಕೇರಿ ಸೇರಿದಂತೆ ಕೊಡಗಿನ ಬಹುತೇಕ ಕಡೆ ಮಳೆಯಾಗುತ್ತಿದೆ. ಈ ವರ್ಷ 10 ದಿನ ತಡವಾಗಿ ಮುಂಗಾರು ಜಿಲ್ಲೆಗೆ ಪ್ರವೇಶಿಸಿದೆ. ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಸಕಲ ಸಿದ್ಧತೆ ಕೈಗೊಂಡಿದೆ. ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯಾದ್ಯಂತ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಸಿದ್ಧಪಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳದಿರಲು ಸಚಿವ ಕೆಎಚ್ ಮುನಿಯಪ್ಪ ನಿರ್ಧಾರ. ಹಿರಿಯ ನಾಯಕರಿಂದ ಮನವೊಲಿಕೆ ಯತ್ನ. ರಾಜ್ಯಸಭಾ ಚುನಾವಣೆ. ವಿಧಾನಸೌಧದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಕೆ. ಇಂದು ವಿಶ್ವ ಪರಿಸರ ದಿನ. ಕೂಡ್ಲಿಗಿಯಲ್ಲಿ ಸಾವಯವ ತೋಟಗಾರಿಕಾ ನೆಡುತೋಪು ಯೋಜನೆಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ನಾಲ್ಕು ಸಾರಿಗೆ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿ ಸರ್ಕಾರ ಆದೇಶ. ಕರಾವಳಿ ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆ. ಮೀನುಗಾರಿಕೆಗೆ ನಿಷೇಧ ಹೇರಿದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮದಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯ ಕುರಿತು ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಶೋಭಾರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ಲಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ. ಮೈಸೂರು ಜಿಲ್ಲೆಯ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಜಿಲ್ಲಾ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು. ನೀವು ಕೂಡ ಕರೆ ಮಾಡಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳು, ಸ್ವ ಉದ್ಯೋಗ, ಯುವ ಮತ್ತು ಮಹಿಳಾ ಸಬಲೀಕರಣ, ಸಾಲ ಮತ್ತು ಸಹಾಯಧನ ಹಾಗೂ ನಿಗಮದ ಇನ್ನಿತರ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ನಮಸ್ತೆ. ಸ್ವಾಗತ
3: ಮೇಡಮ್. ಮೊದಲನೇದಾಗಿ ಈ ಒಂದು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮದ ಒಂದು ಉದ್ದೇಶ ಇರ್ಬೋದು ಮತ್ತು ಆ ಒಂದು ಇಲಾಖೆಯ ಒಂದು ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಬೋದ ಮೇಡಮ್?
4: ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ನಾನು ಜಿಲ್ಲಾ ವ್ಯವಸ್ಥಾಪಕರು ಹಾಗೂ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಮೈಸೂರು ವಿಭಾಗಕ್ಕೆ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಹಲವಾರು ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ವರ್ಗ 1A, 2A, 3A, 3B ಜನಾಂಗದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದರಲ್ಲಿ ಈಗ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಹಾಗೂ ಅದರ ಅಡಿಯಲ್ಲಿ ಒಟ್ಟು 11 ನಿಗಮಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ 1, ಮತ್ತೆ ಅದರಂತೆ ಕರ್ನಾಟಕ

0: ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಹೀಗೆ 11 ನಿಗಮಗಳು ಕಾರ್ಯನಿರ್ವಹಿಸ್ತಾ ಇದೆ.
1: ಮೇಡಮ್, ಈಗ ತಾವು ಹೇಳಿದ್ರಿ 11 ನಿಗಮಗಳು ಈ ಒಂದು ಯೋಜನೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರಿ. ಅಂದ್ರೆ ಈ ಒಂದು ನಿಗಮದಿಂದ ಈ ಒಂದು ವರ್ಗಗಳಿಗೆ ಏನೇನು ಯೋಜನೆಗಳು ಅಥವಾ ಯಾವ ರೀತಿಯ ಒಂದು ಯೋಜನೆಗಳು ಸಿಗ್ತಾ ಇದೆ ಮೇಡಮ್ ಇಲಾಖೆ ವತಿಯಿಂದ?
0: ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ, ಅಂದ್ರೆ ಅವರು ಸ್ವಯಂ ಉದ್ಯೋಗ ಕೈಗೊಳ್ಳೋರಿಗೆ ನಮ್ಮ ನಿಗಮದಿಂದನೇ ನೇರವಾಗಿ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಹಾಗೆ ಗಂಗಾ ಕಲ್ಯಾಣ ಯೋಜನೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ 2 ಎಕರೆಯಿಂದ 5 ಎಕರೆ ಇರುವ ಸಣ್ಣ ರೈತ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆಸೋಕೆ ಒಂದು ಯೋಜನೆ ಇದೆ. ಮತ್ತೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ, ಇದು ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡೋರಿಗೆ ಸಿಇಟಿ ಮೂಲಕ ಪ್ರವೇಶ ಪಡೆದವರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದೀವಿ. ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಟ್ಯಾಕ್ಸಿ ಯೋಜನೆ, ಇದು ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ಕೊಡೋದು, ಅಂದ್ರೆ ನಮ್ಮಿಂದ ಸಬ್ಸಿಡಿ ಮಾತ್ರ ಕೊಡ್ತೀವಿ, ಉಳಿದಿರೋ ಬ್ಯಾಂಕ್ ಕೊಡ್ಬೇಕಾಗುತ್ತೆ.
1: ಮೇಡಮ್, ಈಗ ಹೇಳಿದ್ರಿ ಇದೀಗ ತಾವು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಮತ್ತೆ ಗಂಗಾ ಕಲ್ಯಾಣ ಯೋಜನೆಗಳ ಬಗ್ಗೆ ಹೇಳಿದ್ರಿ, ಅರಿವು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಶಿಪ್ ವ್ಯವಸ್ಥೆ ಹೇಳಿದ್ರಿ, ಹಾಗೂ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಈ ಒಂದು ಸ್ವ ಉದ್ಯೋಗ ಅಂತ ಬಂದಾಗ ಯಾವ್ಯಾವ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಇಲಾಖೆಯಿಂದ ಅವರುಗಳಿಗೆ ಈ ಒಂದು ಸಬ್ಸಿಡಿ ಇರ್ಬೋದು ಅಥವಾ ಸಹಾಯಧನವನ್ನು ತಾವು ನೀಡಬಹುದು ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ
2: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ದೇವರಾಜ್ ಅಂತ ಮಾತಾಡ್ತಾರೆ.
1: ಹಾ ದೇವರಾಜ್, ದೇವರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ಮೇಡಮ್ ಇದ್ದಾರೆ.
2: ಮೇಡಮ್ ಹಲೋ.
0: ಹಲೋ ಹೇಳಿ.
2: ಹಾ ಮೇಡಮ್ ನಮಸ್ಕಾರ.
0: ನಮಸ್ತೆ
2: ಮೇಡಮ್, ಇದು ದೇವರಾಜ್ ಅವರು ಮೆಟ್ರಿಕ್ ಹಾಸ್ಟೆಲ್ ಐತಲ್ಲ ಮೇಡಮ್, ವಿದ್ಯಾರ್ಥಿನಿಲಿ, ನೀವು ಬರ್ತಾ ಮೇಡಮ್?
0: ಇಲ್ಲ, ಅದು ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತಾ ಇದೆ. ನಮ್ಮಲ್ಲಿ ಸಾಲ ಸೌಲಭ್ಯ ಮಾತ್ರ ಕೊಡೋದು, ಅದು ಎಲ್ಲ ತಾಲೂಕಲ್ಲೂ ಇಲಾಖೆ ಇದೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ.
2: ಇಲ್ಲಿವರೆಗೂ ಮಕ್ಕಳ ಯಾವ ಮಕ್ಕಳಿಗೂ ಸಹ ಸರ್ಕಾರಿ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಂತ ಯಾವ ಮಕ್ಕಳು ಸ್ಕಾಲರ್ಶಿಪ್ ಪಡ್ತಾ ಇಲ್ಲ ಮೇಡಮ್. ಹಾ ಮೇಡಮ್, ಯಾಕಂದ್ರೆ ಸ್ಕಾಲರ್ಶಿಪ್ ಅಂದ್ರೆ ಮೇಡಮ್ ಎಷ್ಟೋ ಮಕ್ಕಳಿಗೆ ಓದಕ್ಕೆ ವಿದ್ಯಾರ್ಥಿ ಬುಕ್ ಆಗ್ಲಿ ಬ್ಯಾಗ್ ತಗೋಕಾಗ್ಲಿ ತುಂಬಾ ಅನುಕೂಲ ಆಗುತ್ತೆ ಮೇಡಮ್.
0: ಅದು ಇಲಾಖೆ ಅಧಿಕಾರಿಗಳನ್ನ ಕೇಳ್ಬೇಕಾಗುತ್ತೆ. ಅದನ್ನ ಇವರು ಸರಿ ಕೇಳಿರ್ತೀನಿ, ಅವ್ರ ನಂಬರ್ ಕೊಟ್ಟಿರ್ತೀನಿ, ತಾವೊಂದ್ಸರಿ ಕಾಲ್ ಮಾಡ್ಬಿಟ್ಟು ಕೇಳ್ಕೊಳ್ಳಿ.
2: ಅಂದ್ರೆ ಸ್ಕಾಲರ್ಶಿಪ್ ಆದಾಯ ಕಡಿಮೆ ಅಂದ್ರೆ ಆದಾಯ 40,000 ಒಳಗಡೆ ಇರ್ಬೇಕು ಅಂತ, ಇವ್ರು ಏನ್ ಮಾಡ್ತಾರೆ, ವಿಎಗಳು ಎಲ್ಲ ಕೂತ್ಕೊಂಡು ಎಲ್ಲ ಪ್ರತಿಯೊಬ್ಬ ಆಡಿ ಟ್ರೈಬಲ್ ಸಹ 70,000 ಆದಾಯ ಹಾಕ್ತಿದ್ದಾರೆ ಮೇಡಮ್.
1: ಈಗ ಮೇಡಮ್ ಮಾತನಾಡ್ತಕ್ಕಂಥದ್ದು ಈಗ ಸ್ವ ಉದ್ಯೋಗ ಇರ್ಬೋದು, ಮತ್ತೆ ಗಂಗಾ ಕಲ್ಯಾಣ ಯೋಜನೆ, ಈ ತರದ್ದು ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜ್ ಅರಸು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದಾರೆ. ಈಗ ಇದು ಸ್ಕಾಲ
2: ಅದು ಇದೆ ಸರ್.
1: ಹೇಳಿ
2: ಮೇಡಮ್. ಮತ್ತೆ ಮೇಡಮ್,
0: ಹಲೋ.
2: ಇದು ಗಂಗಾ ಕಲ್ಯಾಣ ಯೋಜನೆ ಈಗ ಎಂಎಲ್ಎ ಕೋಟೆ ಬಿಟ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿನೂ ಅಂದ್ರೆ ಈಗ ಅದನ್ನ ಬೇರೆ ತಗೋಕಾಗಲ್ಲ ಮೇಡಮ್.
0: ಅದು ಏನಾಗಿದೆ ಅಂದ್ರೆ ಸರ್ಕಾರದಿಂದನೇ ಮಾಡಿರೋದು, ಕ್ಷೇತ್ರದ ಎಂಎಲ್ಎ ಅವರ ಅಧ್ಯಕ್ಷತೆಯಲ್ಲೇನೆ ಆಯ್ಕೆ ಸಮಿತಿ ಮಾಡಿದ್ದಾರೆ, ಅವ್ರ ಅಧ್ಯಕ್ಷತೆನೇ ಆಯ್ಕೆ ಆಗ್ಬೇಕಾಗುತ್ತೆ.
2: ಯಾಕಂದ್ರೆ ಈಗ ಯಾರು ಎಂಎಲ್ಎ ಶಾಸನ ಪತ್ತೆ ಇರ್ಬೇಕು ಅವ್ರು ಮಾತ್ರ ಅವಕಾಶ ಸಿಗುತ್ತೆ ಮೇಡಮ್. ಈಗ ಒಂದು ಲೋನ್ ತಗೋಬೇಕಾಗ್ಲಿ, ಒಂದು ಬಟ್ಟೆ ಮಿಷಿನ್ ತಗೋಬೇಕಾಗ್ಲಿ, ಪ್ರತಿಯೊಂದು ಸೌಲಭ್ಯಗಳ ಈಗ ಜವರಾಸ್ ಅವರು ಪಾಪ ಜನಗಳಿಗೆ ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳ ಸೌಲಭ್ಯ ಸಿಕ್ಕಿ ಎಂಬುದು ಒಂದು ಕಾರ್ಯ ಯೋಜನೆ ಮಾಡಿದ್ರು ಮೇಡಮ್, ಯೋಜನೆ ತಂದ್ರು. ಇವತ್ತು ಅದನ್ನ ಶಾಸಕರ ಕೈಗಳಿತ್ತು, ಅದು ಪಾಪ ಯಾವ ಅಂದ್ರೆ ಯಾವ ಪಾಪ ರೈತ ಮಕ್ಕಳಿಗೂ ಸಹ ಸಿಕ್ಕಿಲ್ಲ ಮೇಡಮ್.
0: ಅದೇ ಅದು ಸರ್ಕಾರದಿಂದನೇ ಆದೇಶ ಆಗಿರೋದು, ಸರ್ಕಾರದಿಂದನೇ ಆದೇಶ ಆಗಿರೋದು, ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕು ಅದು
2: ಮೇಡಮ್. ಈಗ ಅದ್ ಬಿಟ್ರೆ ಮೇಡಮ್ ಬೇರೆ ಏನಾದ್ರು
0: ನಮ್ಮ ನಿಗಮದಿಂದ ಎಜುಕೇಶನ್ ಲೋನ್ ಇದೆ, ಪಿ ಯು ಸಿ ಆಗಿ ವೃತ್ತಿಪರ ಕೋರ್ಸ್ಗಳಿಗೆ ಸಿಇಟಿ ಮೂಲಕ ಪ್ರವೇಶ ಪಡಿತಾರಲ್ಲ ಅಂತವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಇಂಜಿನಿಯರಿಂಗ್ ಆದ್ರೆ 4 ವರ್ಷ ಅಂದ್ರೆ ಮ್ಯಾಕ್ಸಿಮಮ್ 1 ವರ್ಷಕ್ಕೆ 1 ಲಕ್ಷದವರೆಗೆ ಅವ್ರ ಫೀಸ್ ಸ್ಟ್ರಕ್ಚರ್ ತಗೊಂಡು ಅವ್ರಿಗೆ ಬಿಡುಗಡೆ ಮಾಡ್ತೀವಿ. ಅದು ಅದೊಂದು

0: ಸ್ಕೀಮ್ ಇದೆ. ಅದೇನಿಲ್ಲ, ಅದಿಲ್ಲ, ಜಿಲ್ಲಾ ಪಂಚಾಯತ್ ಸಿಇಒ ಅಧ್ಯಕ್ಷತೆಯಲ್ಲಿ ಇರ್ತದೆ.
1: ಮೇಡಮ್ ಇನ್ನೊಂದು, ಈಗ ಮಹಿಳೆಯರು ಸಂಘ ತರ ಮಾಡ್ಕೊಡೋದು ಮೇಡಮ್, ಈಗ ಅವ್ರಿಗೆ ಏನಾದ್ರು ನಿಮ್ಮ ಸೌಲಭ್ಯ ಸಿಗುತ್ತಾ? ನಿಮ್ಮ
0: ಮೊದ್ಲೆಲ್ಲ ಈಗ ನಿಗಮಗಳು ಬೇರೆ ಆಗಕ್ಕಿಂತ ಮೊದ್ಲು ಸ್ವಸಹಾಯ ಸಂಘಗಳಿಗೆ ಲೋನ್ ಕೊಡ್ತಾ ಇದ್ರು. ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು 10 ಜನ ಈಗ ಸಿಗ್ತಾ ಇಲ್ಲ. ಎಲ್ಲ ನಿಗ ಕ್ಯಾಸ್ಟ್ ವೈಸ್ ಈಗ ನಿಗಮಗಳಾಗಿರೋದ್ರಿಂದ ಒಂದೇ ಕಡೆ ಒಂದೇ ಕ್ಯಾಸ್ಟ್ ಅವ್ರು ಸಿಗ್ತಾ ಇಲ್ಲ ಅಂತ ಅದೊಂದು ಸ್ಕೀಮ್ ನ ತೆಗೆದಾಕಿದ್ದಾರೆ. ಈಗ ಹೌದು, ಒಂದೇ ಕಡೆ ಇರೋಂತವ್ರು ಒಂದೇ ಸಂಘದಲ್ಲಿ 10 ಜನ ಬೇಕಲ್ಲ ನಮ್ಗೆ, ಒಂದೇ ಕ್ಯಾಸ್ಟ್ ಅವ್ರು ಬೇಕಾಗುತ್ತೆ. ಅದರಿಂದಾಗಿ ಇಂಡಿವಿಜುವಲ್ ಆಗಿ ಅರ್ಜಿ ಹಾಕೊಳ್ಳಿ, ನಮ್ಮಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಈಗ ಕಾಲ್ ಮಾಡ್ತೀವಿ.
1: ಈಗ ಮೇಡಮ್ ಇಂಡಿವಿಜುವಲ್ ಅಪ್ಲಿಕೇಶನ್ ಹಾಕೋರು ಅದು ಶಾಸಕರ ಕೈಗೆ ಹೋಗ್ಬೇಕು.
0: ಹೌದು,
1: ಅದು ಯಾರು ಶಾಸಕರನ್ನ ಯಾರು ಪರಿಚಯ ಇದ್ರೆ ಅವ್ರು ಮಾತ್ರ ಅವಕಾಶ ಸಿಗತ್ತೆ. ಈಗ ಬಡವರು ಈಗ ರೈತರು ಯಾವ್ದಾದ್ರು ಈಗ ಮುಂದಿರೋಣ, ಮಕ್ಳು ವಿದ್ಯಾಭ್ಯಾಸ ಮಾಡೋಣ, ಆರ್ಥಿಕ ಮುಂದುವರೋಣ ಅಂತಿದ್ರೆ ಈ ತರ ರಾಜಕಾರಣಿಗಳಿಗೆ ಇರಿದ್ರೆ ಮಾತ್ರ ಅವಕಾಶ.
0: ಅರ್ಜಿ ಹಾಕ್ಬಿಟ್ಟು ತಾವೊಂದ್ಸರಿ ಭೇಟಿ ಮಾಡಿ ಎಂ ಎಲ್ ಎ ಅವ್ರನ್ನ ಈ ತರ ಹೇಳಿ ಮಾಡ್ಕೊಡ್ತಾರೆ. ಪರಿಚಯ ಅಂತಲ್ಲ, ಅವರು ಹೋಗಿ ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ಮಾಡ್ತಾರೆ, ಸೆಲೆಕ್ಷನ್ ಮಾಡ್ತಾರೆ.
2: ಧನ್ಯವಾದಗಳು ಕರೆ ಮಾಡಿದ್ದೆ. ಮೇಡಮ್, ಈಗ ನಾನು ಮೊದಲೇ ಹೇಳಿದಂಗೆ ಈಗ ತಮ್ಮ ಈ ಒಂದು ಡಿ ದೇವರಾಜರ್ಸು ಅಭಿವೃದ್ಧಿ ನಿಗಮದ ಮೂಲಕ ಈ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಉದ್ಯೋಗಕ್ಕೆ ತಮ್ಮ ಇಲಾಖೆಯಿಂದ ಸೇವಾ ಸೌಲಭ್ಯಗಳ ಸಹಾಯಧನ ಸಿಗುತ್ತೆ?
0: ಇದು ನಮ್ಮಲ್ಲಿ ವ್ಯಾಪಾರ, ಸೇವಾ ವಲಯ ಮತ್ತೆ ಕೃಷಿಯೇತರ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ ಕೊಡ್ತೀವಿ. ಕೃಷಿಯೇತರ ಚಟುವಟಿಕೆ ಅಂದ್ರೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇದೆಲ್ಲ ಕೊಡ್ತೀವಿ. ವ್ಯಾಪಾರ, ಯಾವ ವ್ಯಾಪಾರ ಮಾಡಿದ್ರು ನಮ್ಮಿಂದ ಸಾಲ ಸೌಲಭ್ಯ ಕೊಡ್ತೀವಿ. ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗ್ಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಕಾಲ್ ಮಾಡ್ತೀವಿ, ಆಗ ಗ್ರಾಮ ಒಂದಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅಲ್ಲಿ. ಅದನ್ನು ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರಿಗೆ ಪಟ್ಟಿ ಸಲ್ಲಿಸ್ತೀವಿ. ಅವರೊಂದು ದಿನಾಂಕ ಗೊತ್ತುಪಡಿಸ್ತಾರೆ ಸಭೆಗೆ, ಆ ದಿನ ಆಯ್ಕೆ ಆಗುತ್ತೆ.
2: ಇಷ್ಟು ಜನಗಳಿಗೆ ಈ ಒಂದು ವರ್ಷದಲ್ಲಿ ಇಷ್ಟು ಜನಗಳಿಗೆ ನಾವು ಈ ಒಂದು ಯೋಜನೆಗಳನ್ನ ತಲುಪಿಸಬೇಕು ಅಂತಕ್ಕಂಥ ಗುರಿ ಇದೆಯಾ ಅಥವಾ ಹೇಗೆ?
0: ಹೌದು, ನಮಗೆ ಕ್ಷೇತ್ರವಾರು ಗುರಿ ನಿಗದಿಪಡಿಸಿ ಕ್ರಿಯಾ ಯೋಜನೆ ಮಾಡ್ತಾರೆ ಕೇಂದ್ರ ಕಚೇರಿಯಿಂದ, ಅದ್ರ ಪ್ರಕಾರ ನಮ್ಮಲ್ಲಿ ಆಯ್ಕೆ ಆಗುತ್ತೆ.
2: ಓಕೆ, ಎಷ್ಟು ಸಾಲ ಸೌಲಭ್ಯ ಸಿಗುತ್ತೆ ನಿಮಗೆ? ಹೈನುಗಾರಿಕೆ ಇರ್ಬೋದು, ವ್ಯಾಪಾರ ಇರ್ಬೋದು,
0: ನೇರ ಸಾಲ 1 ಲಕ್ಷದವರೆಗೆ, ಅದರಲ್ಲಿ 20,000 ಸಬ್ಸಿಡಿ ಬರುತ್ತೆ, 80,000 4% ಬಡ್ಡಿ, ವರ್ಷಕ್ಕೆ 4% ಬಡ್ಡಿಲಿ ಕಟ್ಟಬೇಕಾಗುತ್ತೆ.
2: 20,000 ಬರುತ್ತೆ ಸ್ವಉದ್ಯೋಗಕ್ಕೆ,
0: ಸಹಾಯಧನ 20,000 ಬರುತ್ತೆ.
2: ಓಕೆ ಮೇಡಮ್, ಈಗ ತಾವು ಸಾರಥಿ ಯೋಜನೆ ಬಗ್ಗೆ ಹೇಳಿದ್ರಿ, ಹೇಗೆ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಏನ್ ಅರ್ಹತೆಗಳಿರ್ಬೇಕು, ಏನ್ ಮಾನದಂಡಗಳಿರ್ಬೇಕು ಮೇಡಮ್?
0: ಇವರು ಲೈಸೆನ್ಸ್ ಇರಬೇಕು, ಗೂಡ್ಸ್ ಅಥವಾ ಟ್ಯಾಕ್ಸಿ ಇದು ಕೊಡ್ತೀವಿ ನಾವು, ಅದರಲ್ಲಿ ಲೈಸೆನ್ಸ್ ಇದ್ರೆ ನಾವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೊಂಡ್ರೆ ನಾವು ಅದನ್ನ ಶಾಸಕರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಗ ಅವರು ದಿನಾಂಕ ಗೊತ್ತುಪಡಿಸಿದ ದಿನ ಆಯ್ಕೆ ಸಮಿತಿ ಮಾಡಿಬಿಟ್ಟು ಅದನ್ನ ಕೇಂದ್ರ ಕಚೇರಿಗೆ ಕಳಿಸ್ತಿದೆ ಪಟ್ಟಿವಿನ, ಅಲ್ಲಿಂದ ಅನುಮೋದನೆ ಬರುತ್ತೆ. ಆ ಪಟ್ಟಿನ ನಾವು ಈಗ ಅರ್ಜಿಗಳನ್ನೆಲ್ಲ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಅವರು ಸ್ಯಾಂಕ್ಷನ್ ಕೊಡಬೇಕು ಇಷ್ಟು ಮಂಜೂರು ಮಾಡಿದೀವಿ ಅಂತ. ಅದ್ರ ಮೇಲೆ ನಮಗೆ 50% ಅಂದ್ರೆ 5 ಲಕ್ಷ ಆದ್ರೆ 2.5 ಲಕ್ಷ ಸಬ್ಸಿಡಿ ಬರುತ್ತೆ, 6 ಲಕ್ಷ ಆದ್ರೆ 3 ಲಕ್ಷ ಮ್ಯಾಕ್ಸಿಮಮ್, 3 ಲಕ್ಷ ಸಬ್ಸಿಡಿ ಕೊಡ್ತೀವಿ ನಮ್ಮಿಂದ,
2: 3 ಲಕ್ಷ
0: ಉಳಿದಿದ್ದು ಬ್ಯಾಂಕ್ ಕೊಡ್ಬೇಕಾಗುತ್ತೆ.
2: ಬ್ಯಾಂಕ್ ಕಟ್ಕೊಂಡು
0: ಬ್ಯಾಂಕಲ್ಲಿ ಕಟ್ಕೋಬೇಕು,
2: ಆ ಸಬ್ಸಿಡಿ ಹಣ ಕೂಡ ಅವ್ರಿಗೆ ಉಚಿತವಾಗಿ ಇರುತ್ತೆ.
0: ನಮ್ಮಿಂದ ಬ್ಯಾಂಕಿಗೆ ಡಿಬಿಟಿ ಆಗುತ್ತೆ, ಇದೆಲ್ಲ ಯಾವ್ದು ಚೆಕ್ ಮೂಲಕ ಯಾವ್ದು ಕೊಡೋದಿಲ್ಲ, ಡಿಬಿಟಿ ಮೂಲಕ ಬ್ಯಾಂಕಿಗೆ ಕಳಿಸ್ತಾರೆ. ಎಲ್ಲ ನಮ್ಮಲ್ಲಿ ಸ್ಕೀಮ್ ಇರೋದೆಲ್ಲ ಈಗ ಡಿಬಿಟಿ ಮಾಡಿರೋದ್ರಿಂದ ಡಿಬಿಟಿ ಮೂಲಕನೇ ಆಗ್ತದೆ. ಮೊದಲೆಲ್ಲ ಚೆಕ್ ಕೊಡ್ತಾ ಇದ್ರು, ಈಗ ಅದು ಇಲ್ಲ, ಈಗ ಡಿಬಿಟಿ ಮಾಡ್ಬೇಕು.
2: ಇದು ವಾಹನ ಖರೀದಿಗೋಸ್ಕರ. ಓಕೆ, ಅದೇ ರೀತಿ ಈಗ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದ್ರಿ, ಇದನ್ನ ಹೇಗೆ ಎಲ್ಲಾ ವರ್ಗದವರು ಕೂಡ ಈ ಒಂದು 11 ವರ್ಗ ಬರುತ್ತೆ ಅಂದ್ರೆ 11 ವರ್ಗದವರು ಕೂಡ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನ ಪಡೆದುಕೊಳ್ಬಹುದಾ ಅಥವಾ ಹೇಗೆ ಮೇಡಮ್?
0: ಹೌದು, 11 ನಿಗಮದಲ್ಲೂ ಗಂಗಾ ಕಲ್ಯಾಣ ಯೋಜನೆ ಇದೆ. ಕನಿಷ್ಠ 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಸಣ್ಣ ರೈತರು ಆಗಿರ್ಬೇಕು. ಅವರು ಸಣ್ಣ ರೈತರು ಪ್ರಮಾಣ ಪತ್ರ ಕೊಡ್ಬೇಕಾಗುತ್ತೆ, ಮತ್ತೆ ಅವರು ಚೆಕ್ ಬಂದಿ RTC ದಾಖಲಾತಿಗಳೆಲ್ಲ ತಗೊಂಡು ಅವ್ರ ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ. ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆದವ್ರನ್ನ ಕೇಂದ್ರ ಕಚೇರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಅಪ್ರೂವಲ್ ಬಂದ್ಮೇಲೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ನಮ್ಮ ಏಜೆನ್ಸಿ ಕೇಂದ್ರ ಸ್ಟೇಟ್ ಲೆವೆಲ್ ಟೆಂಡರ್ ಆಗುತ್ತೆ, ಅಲ್ಲಿ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ಆ ಏಜೆನ್ಸಿ ಅವರೇ ಬಂದು ಕೊಳವೆಬಾವಿ ಕೊರಿತಾರೆ. ಅದ್ರ ನಂತರ ಅವರಿಗೆ ಪಂಪ್ ಸೆಟ್ 2 ವರ್ಷದಿಂದ ಪಂಪ್ ಸೆಟ್ ಕೊಡ್ತಾ ಇಲ್ಲ, ಉಳಿಕೆ ಅಮೌಂಟ್ ನ DBT

0: ಕೊಡ್ತಾ ಇದಾರೆ ಪಂಪ್ ಸೆಟ್ಗೆ. ಮೊದ್ಲಲ್ಲಿ ಪಂಪ್ ಸೆಟ್ ಕೊಡ್ತಾ ಇದ್ರು, ಈ ವರ್ಷನೂ ಪಂಪ್ ಸೆಟ್ಟೆ ಕೊಡ್ತಾರೆ. 25-26ನೇ ಸಾಲಿಂದ ಎಲ್ಲ ಪಂಪ್ ಸೆಟ್ಟೆ ಕೊಡ್ತಾರೆ. 21-22ರಿಂದ 24ರವರೆಗೆ DBT ಮಾಡ್ತಾ ಇದ್ದಾರೆ ಉಳಿಕೆ ಅಮೌಂಟ್. ಅವ್ರಿಗೆ ಪಂಪ್ ಸೆಟ್ ನಾವೇ KEB ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ, KEB ಆನ್ಲೈನ್ ರಿಜಿಸ್ಟ್ರೇಷನ್ ಹಣನು ಕಟ್ತೀವಿ, ಠೇವಣಿ ಹಣನ. ಉಳಿದಿದ್ದ ಅಮೌಂಟ್ ಅವರಿಗೆ DBT ಆಗುತ್ತೆ.
1: ಅಂದ್ರೆ ಇದೆಲ್ಲ ಕೂಡ ಉಚಿತವಾಗಿ,
0: ಗಂಗಾ ಕಲ್ಯಾಣ ಯೋಜನೆಯಲ್ಲೆಲ್ಲ ಉಚಿತವಾಗಿ. ಅವ್ರಿಗೇನ್ ಕೊಳವೆ ಬಾವಿ ಕೊಳೆದು ಉಳಿದಿದ್ದ ಅಮೌಂಟ್ ಇರುತ್ತಲ್ಲ, ಅದಾಗ ಇನ್ನು ಪಂಪ್ ಸೆಟ್ಗೆ ಏನ್ ಬೇಕಾಗುತ್ತೆ ಅಷ್ಟು ಹಣ ನಾವು ಕೊಡ್ತೀವಿ. ಅಂದ್ರೆ ಉಳಿದಿದ್ದ ಅಮೌಂಟ್ ಅವ್ರು ಹಾಕಬೇಕಾಗುತ್ತೆ.
1: ಅಂದ್ರೆ ಈ ಈ ಒಂದು ಸೌಲಭ್ಯಗಳನ್ನೆಲ್ಲ ಪಡೆದುಕೊಳ್ಬೇಕು ಅಂದ್ರೆ ಕೂಡ ಆನ್ಲೈನ್ ಮುಖಾಂತರ ಅರ್ಜಿ
0: ಸಲ್ಲಿಸಬೇಕು.
1: ಅರ್ಜಿಗಳು ಅಂದ್ರೆ ದಾಖಲಾತಿಗಳು ಬೇಕಾಗುತ್ತೆ, ಮಾನದಂಡಗಳು ಇರುತ್ತೆ.
0: ಅರ್ಜಿಗೆ ಅಂತಂದ್ರೆ ಅವ್ರದ್ದು ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್, ಮತ್ತೆ ಅವ್ರದ್ದು RTC ವಂಶವೃಕ್ಷ ಚೆಕ್ ಬಂದಿ, ಮತ್ತೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ಅದೊಂದು ಹಾಕ್ಬೇಕಾಗುತ್ತೆ ಅರ್ಜಿ ಜೊತೆಗೆ. ಅದನ್ನ ಪರಿಶೀಲನೆ ಮಾಡಿ ನಾವು ಆಯ್ಕೆ ಸಮಿತಿಗೆ ಮಂಡಿಸ್ತೀವಿ.
1: ಇದು ಕೂಡ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಆಯ್ಕೆ ಆಗುತ್ತೆ. ಓಕೆ ಮೇಡಮ್, ಇದರ ಜೊತೆಗೆ ಒಂದು ಯುವ ಜನರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಏನಾದ್ರು ಉದ್ಯೋಗಕ್ಕಾಗಿ ನಿಗಮದಿಂದ ಏನಾದ್ರು ಸೌಲಭ್ಯಗಳು ಸಿಗ್ತಾ ಇದೆಯಾ ಯುವಕರಿಗೆ, ಹೇಗೆ ಮೇಡಮ್?
0: ಅದೇ ಸ್ವಯಂ ಉದ್ಯೋಗ ಅಂದ್ರೆ ಸಾಲ ಸೌಲಭ್ಯನೇ ನಾವು ಕೊಡ್ತಾ ಇರೋದು, ಬೇರೆ ಯಾವ್ದು ಯೋಜನೆಗಳು ಇಲ್ಲ.
1: ಮತ್ತೆ
0: ಮಹಿಳೆಯರಿಗೆ ಟೈಲರಿಂಗ್ ಮಿಷಿನ್ ಒಂದು ಕೊಡ್ತೀವಿ ನಾವು ಉಚಿತವಾಗಿ.
1: ಟೈಲರಿಂಗ್ ಕಲ್ತಿರ್ಬೇಕು ಅವರು,
0: ಟೈಲರಿಂಗ್ ಕಲ್ತಿರ್ಬೇಕು ಅಂತ ಅವ್ರಿಗೆ, ಅದು ಆನ್ಲೈನ್ ಮೂಲಕನೇ ಅರ್ಜಿ ಹಾಕ್ಬೇಕು, ಅದು MLA ಸೆಲೆಕ್ಷನ್ ಆಗ್ಬೇಕು, ಅದನ್ನ ನಾವು ಟೈಲರಿಂಗ್ ಮಿಷಿನ್ ಕೊಡ್ತಾ ಇದೀವಿ.
1: ಅಂದ್ರೆ ಅವರು ಎಷ್ಟು 3-4 ತಿಂಗಳ ಒಂದು ತರಬೇತಿಯನ್ನ ಪಡ್ಕೊಂಡು ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತೆ?
0: ಅನುಭವ ಪತ್ರ ಕೊಟ್ರೆ ಸಾಕದು, ಇಂತಲ್ಲಿ ಪ್ರಮಾಣ ಪತ್ರ ಕಲ್ತಿದೀನಿ ಅಂತ ಕೊಟ್ರು ಸಾಕು, ಟೈಲರಿಂಗ್ ಮಾಡ್ತಾ ಇರ್ಬೇಕು.
1: ಮೇಡಮ್, ಈಗ ವಿದ್ಯಾರ್ಥಿಗಳಿಗೆ ಈಗ ನಿಗಮದ ವತಿಯಿಂದ ತಾವು ಹೇಳಿದ್ರೆ ಶೈಕ್ಷಣಿಕ ನೆರವುಗಳು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಇರ್ಬೋದು ಆ ಥರ, ಅದೇ ರೀತಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ನಿಗಮದಿಂದ ಬೇರೆ ಏನೇನು
0: ಇಂಜಿನಿಯರಿಂಗ್, ಡೆಂಟಲ್, ಮೆಡಿಕಲ್ ಇಂತ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಸೌಲಭ್ಯ ಕೊಡ್ತಾ ಇದೀವಿ. ಸಾಲ ಅಂದ್ರೆ 2% ಬಡ್ಡಿಲಿ ಅವರು ವಾಪಸ್ ಕಟ್ಟಬೇಕಾಗುತ್ತೆ. ಈಗ ಇದು 4 ವರ್ಷದ ಕೋರ್ಸ್ಗೆ 4 ವರ್ಷನು ನಾವು ವರ್ಷಕ್ಕೆ 1 ಲಕ್ಷದವರೆಗೆ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಅವ್ರ ಫೀ ಸ್ಟ್ರಕ್ಚರ್ ಏನಿರುತ್ತೆ ಅಷ್ಟೇ ಅಮೌಂಟ್ನ ನಾವು DBT ಮಾಡ್ತೀವಿ. ಇದು ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಆಗುತ್ತೆ. ಅಲ್ಲಿ ಆಯ್ಕೆ ಆದ ನಂತರ ನಾವು ದಾಖಲಾತಿಗಳನ್ನ ಪಡ್ಕೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ. ಅಲ್ಲಿಂದ ಅನುಮೋದನೆ ಬಂದ್ಮೇಲೆ ಮತ್ತೆ ಪುನಃ ಡಾಕ್ಯುಮೆಂಟ್ ಮಾಡಿ ಕೇಂದ್ರ ಕಚೇರಿಗೆ ಕಳಿಸಿದ್ರೆ ಅಲ್ಲಿಂದ DBT ಆಗುತ್ತೆ.
1: ಅಂದ್ರೆ ಅವರು ಈ ಒಂದು ಕೋರ್ಸ್ ಮುಗಿದ್ಮೇಲೆ ಅವರು ಮರುಪಾವತಿ ಮಾಡಬೇಕಾ ಅಥವಾ ಅವರು ಎಜುಕೇಶನ್ ಮಾಡ್ತಿರ್ಬೇಕಾದ್ರೆ ಮರುಪಾವತಿ ಮಾಡಬೇಕಾಗುತ್ತೆ?
0: ಕೋರ್ಸ್ ಮುಗಿದು 6 ತಿಂಗಳಿಂದ ಮಾಡಬೇಕಾಗುತ್ತೆ.
1: ಕೋರ್ಸ್ ಮುಗಿದು 6 ತಿಂಗಳಿಂದ ಮಾಡಬೇಕು,
0: ಇಲ್ಲ ಅಂತಂದ್ರೆ ಕೆಲಸ ಸಿಕ್ಕಿದ್ರೆ 2 ತಿಂಗಳಿಂದ ಲೋನ್ ಕಟ್ಟಬೇಕಾಗುತ್ತೆ.
1: ಅಂದ್ರೆ ಈಗ ತಾವ್ ಹೇಳಿದ್ರಿ, ಈಗ ಅಂದ್ರೆ ಎಲ್ಲ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಇರ್ಬೋದು, ಡೆಂಟಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅವ್ರ ಒಂದು ಫೀಸ್ ಎಷ್ಟು ಕಟ್ಟಿರ್ತಾರೆ ಅಷ್ಟು ಅಮೌಂಟ್ ಅನ್ನು ಕೂಡ ತಾವು ತಮ್ಮ ಇಲಾಖೆಯಿಂದ
0: ಫೀ ಸ್ಟ್ರಕ್ಚರ್, ಸ್ಟಡಿ ಸರ್ಟಿಫಿಕೇಟ್, ಮತ್ತೆ CET ಅಡ್ಮಿಷನ್ ಆರ್ಡರ್, ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡ್ ಇದೆಲ್ಲ ತಗೋತೀವಿ.
1: ಓಕೆ ಮೇಡಮ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ಕೋಟೆಯಿಂದ.
1: ತಮ್ಮ ಹೆಸರು?
2: ಅಶೋಕ್ ಅಂತ.
1: ಹಾ ಅಶೋಕ್ ಅವ್ರು ಹೇಳಿ, ನಮ್ಮ ಜೊತೆ ಡಿ ದೇವರಾಜರ್ ಸಹ ನಿಗಮದ ಮೇಡಮ್ ಇದ್ದಾರೆ, ಶೋಭಾ ಮೇಡಮ್ ಅವರಿದ್ದಾರೆ, ಹೇಳಿ.
2: ಸರ್ ನಮ್ಮ ಸ್ವಲ್ಪ ಡಿ ದೇವರಾಜ ಸರ್ ಹಾಸ್ಟೆಲ್
0: ಹಲೋ
2: ಹಲೋ,
0: ಈಗ ಹಾಸ್ಟೆಲ್ ಎಲ್ಲ ಹಿಂದುಳಿದ ವರ್ಗಗಳ ಇಲಾಖೆ ಅಡಿ ಬರ್ತದೆ. ಹಲೋ, ಅದೇ ಇಲಾಖೆ ಅಡಿ ಬರ್ತದೆ ಹಾಸ್ಟೆಲ್ಲು. ಅದೇ ಹಾಸ್ಟೆಲ್ ಎಲ್ಲ ಇಲಾಖೆ ಅಡಿ ಬರ್ತದೆ, ಅಲ್ಲಿ ತಾಲೂಕು ಅಧಿಕಾರಿ ಇದ್ದಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಇದು ನಿಮ್ಮ ಏನು ತೊಂದರೆ ಹೇಳಿದ್ರೆ ಅದನ್ನ ನಾನು ಮಾತಾಡ್ತೀನಿ, ಅವ್ರಿಗೆ ಇದನ್ನ ಗಮನಕ್ಕೆ ತರ್ತೀನಿ.
2: ಅದೇ ಮೇಡಮ್, ಹಳ್ಳಿ ಮಕ್ಕಳು ಬಂದು ಹಾಸ್ಟೆಲ್ಗೆ ಅಡ್ಮಿಷನ್ ಆಗ್ಬಿಡ್ತಾರೆ.
0: ಹೌದು,
2: ಆಮೇಲೆ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮೇಡಮ್, ಮಕ್ಕಳಿಗೆ ಸ್ನಾನ ಮಾಡಕ್ಕೆ ಟಾಯ್ಲೆಟ್ಗೆ ತುಂಬಾ ವ್ಯವಸ್ಥೆ ಸ್ವಲ್ಪ ಕಡಿಮೆ.
0: ಆಯ್ತು, ನಾನು ಅದು ಅವರ ಇಲಾಖೆ ಅಧಿಕಾರಿ ಗಮನಕ್ಕೆ ತರ್ತೀನಿ.
2: ಅದನ್ನ ಸ್ವಲ್ಪ ಮೇಡಮ್.

0: ಧನ್ಯವಾದಗಳು ಅಶೋಕ್ ಅವರೇ ಕರೆ ಮಾಡಿದಕ್ಕೆ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಈಗ ವಿದ್ಯಾರ್ಥಿಗಳಿಗೆ ನಿಗಮದಿಂದ ಶೈಕ್ಷಣಿಕವಾಗಿ ಏನೇನು ನೆರವು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅದೇ ರೀತಿ ತರಬೇತಿಗಳಿಗೆ ಏನಾದ್ರು ಅವಕಾಶ ಇದೆಯಾ ನಿಮ್ಮ ಒಂದು ನಿಗಮದಿಂದ? ಹೇಗೆ ಮೇಡಮ್,
1: ಅಲ್ಲಿ ತರಬೇತಿ ಯೋಜನೆ ಮೊದಲು ಕೊಟ್ಟಿದ್ದಾರೆ ಹಿಂದೆ ಸಾಲಲ್ಲಿ, ಆದ್ರೆ ಈಗ ಯಾವುದು ತರಬೇತಿ ಯೋಜನೆಗಳು ಕೊಡ್ತಾ ಇಲ್ಲ. ಅದು ನೋಡಿ ನಮ್ಮ ಕೇಂದ್ರ ಕಚೇರಿಗೆ ಏನ್ ಮಾತಾಡಿ ಅದನ್ನ ತರಬೇತಿ ಯಾವ್ದಾದ್ರು ಕೊಡೋದಿದ್ರೆ ಮಾತಾಡ್ಬೇಕಾಗುತ್ತೆ. ಅದು ನನಗ ನಮ್ಮ MD ಅವ್ರ ಗಮನಕ್ಕೆ ತರ್ತೀನಿ.
0: ಸೊ ಕೌಶಲಾಭಿವೃದ್ಧಿ ತರಬೇತಿಗಳ ಬಗ್ಗೆ ಏನಾದ್ರು ಇಲಾಖೆಯಿಂದ ಅವರುಗಳಿಗೆ, ಮಹಿಳೆಯರಿಗೆ ಇರ್ಬೋದು ಯುವಕರಿಗೆ, ಕೌಶಲಾಭಿವೃದ್ಧಿ ತರಬೇತಿಗಳು ಕೂಡ?
1: ಅದು ಅಮೃತ ಮುನ್ನಡೆ ಯೋಜನೆ ಅಂತ ಒಂದು ಸ್ಕೀಮ್ ಇದೆ, ಅದನ್ನು ನಾವು ನಮ್ಮ ನಿಗಮದಿಂದ ಅನುಷ್ಠಾನಗೊಳಿಸ್ತಾ ಇದೀವಿ. ಅದು ಅವರು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ನಾವು ಅದನ್ನು ಕೊಡ್ತಾ
0: ಇದೀವಿ.
1: ಮತ್ತೆ ನಮ್ಮಲ್ಲಿ ಫಾರಿನ್ ಎಜುಕೇಶನ್ ಇದೆ, ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಲ್ಲಿ ಸಾಲ ಸೌಲಭ್ಯ ಕೊಡ್ತಾ ಇದೀವಿ. ಅದು ಮ್ಯಾಕ್ಸಿಮಮ್.
0: ಓಕೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ತೆ ಸರ್, ನಾಗರಾಜು ಅಂತ ಮಾಗುಡಿಂದ ಮಾತಾಡ್ತಿದ್ದೆ.
0: ಹಾ ನಾಗರಾಜ್ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ಶೋಭಾ ಮೇಡಮ್ ಇದ್ದಾರೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಹೇಳಿ.
2: ಈ ಗ್ರಾಮೀಣ ಯುವಕರಿಗೆ ಈ ಟಿಲ್ಲರು, ಟ್ರ್ಯಾಕ್ಟರ್ ಮತ್ತೆ ಪಂಪ್ ಸೆಟ್ಗಳು
1: ಸರ್, ಅದು ನಮ್ಮಲ್ಲೀಗ ಅಮೌಂಟ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ 2 ಲಕ್ಷದವರೆಗೆ ಲೋನ್ ಕೊಡ್ತಾ ಇದೀವಿ
2: ಸರ್.
1: 2 ಲಕ್ಷಕ್ಕಿಂತ ಅದು ಮ್ಯಾಕ್ಸಿಮಮ್ ಹೆಚ್ಚುವರಿ ಆಗೋದ್ರಿಂದ ನೀವು ಬ್ಯಾಂಕ್ ಮೂಲಕ ಸಾಲ ತಗೋಬೇಕಾಗುತ್ತೆ. ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ರೆ ನಾವು ಅದನ್ನ ಕಮಿಟಿಗೆ ಇಟ್ಟು ಸೆಲೆಕ್ಷನ್ ಮಾಡಿಸ್ಬಿಟ್ಟು ಅದು ಅರ್ಜಿನ ಬ್ಯಾಂಕಿಗೆ ಕಳಿಸ್ತೀವಿ, ಬ್ಯಾಂಕಿಂದ ಸ್ಯಾಂಕ್ಷನ್ ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷ ಯೂನಿಟ್ ಕಷ್ಟಿರುತ್ತೆ, ಅದ್ರಲ್ಲಿ 1 ಲಕ್ಷ ನಮ್ಮಿಂದ ಸಬ್ಸಿಡಿ ಬರುತ್ತೆ. 5 ಲಕ್ಷ ಆದ್ರೆ 20% ಸಬ್ಸಿಡಿ ಬರುತ್ತೆ, ಉಳಿದಿದ ಬ್ಯಾಂಕ್ ಕೊಡ್ಬೇಕಾಗುತ್ತೆ.
2: ಸೋಲಾರ್ ಪಂಪ್ ಸೆಟ್ ಮತ್ತೆ ಸೋಲಾರ್ ಗರ್ರು ಇವೆಲ್ಲ ಬರ್ತಾವಲ್ಲ, ಏನು ನಿಮ್ ವ್ಯಾಪ್ತಿಗೆ ಬರ್ತಾವ ಮೇಡಮ್?
1: ಅದು ಕೃಷಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ನಮ್ಮಲ್ಲಿ ಮಾಡ್ಬೇಕು ಅಂದ್ರೆ ನೀವು ಬ್ಯಾಂಕ್ ಮೂಲಕ ಮಾಡ್ಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿ ನಮಗೆ ಬರಲ್ಲ, ಆದ್ರೂ ನಾನು ಸ್ವಯಂ ಉದ್ಯೋಗ ತಗೊಳ್ಳೋರಿಗೆ ಸ್ವಯಂ ಉದ್ಯೋಗದಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅದು MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ, ಅಲ್ಲಿ ಸೆಲೆಕ್ಷನ್ ಆಗ್ಬೇಕು. ಹೌದು, ಫಾರಿನ್ ಹೋಗೋ ವಿದೇಶಿ ವಿದ್ಯಾಲಯಗಳಲ್ಲಿ ಸಾಲ, ಅದೇ ಉನ್ನತ ವ್ಯಾಸಂಗ ಮಾಡೋಂಥವ್ರಿಗೆ ನಮ್ಮಿಂದ ಸಾಲ ಕೊಡ್ತೀವಿ. ಮ್ಯಾಕ್ಸಿಮಮ್ 50 ಲ್ಯಾಕ್ ಇರುತ್ತೆ, ಇಂಟ್ರೆಸ್ಟ್ ಫ್ರೀ, ಅದು ಬಡ್ಡಿ ರಹಿತ ಸಾಲ, ಅದಕ್ಕೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ.
0: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ನೀವು ನಾಗರಾಜ್ ಅವ್ರು ಕರೆ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ, ಅಂದ್ರೆ ವಿದೇಶಿ ಶಿಕ್ಷಣ ಮಾಡೋರ್ಗೆ ಇಲಾಖೆಯಿಂದ ನಮ್ಮಲ್ಲಿ ಶಾಲಾ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದ್ರಿ, ಅಂದ್ರೆ ಹೇಗೆ ಮೇಡಮ್, ಯಾವ ತರ ಇದನ್ನ ಪಡೆದುಕೊಳ್ಬೇಕು, ಯಾವ ತರ ಒಂದು ಉನ್ನತ ವ್ಯಾಸಂಗ ಮಾಡೋರ್ಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ, ಹೇಗೆ ಮೇಡಮ್?
1: ಇದು ಸ್ನಾತಕೋತ್ತರ ಪದವೀಧರರಿಗೆ, PhD ಪದವರಿಗೆ, ಇದೇ ಅದೇ ಫಾರಿನ್ ಎಜುಕೇಶನ್ ಅಂತ ನಮ್ಮಲ್ಲಿ ಲೋನ್ ಕೊಡ್ತಾ ಇದೀವಿ. ಅದರಲ್ಲಿ ಅದೇ ಗರಿಷ್ಠ 50 ಲಕ್ಷ, ವರ್ಷಕ್ಕೆ 25 ಲಕ್ಷದಾಗೆ 50 ಲಕ್ಷದವರೆಗೆ ಸಾಲ ಕೊಡ್ತೀವಿ ನಾವು. ಅದು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ PhD ಕೋರ್ಸ್ಗಳಿಗೆ ಮಾತ್ರ,
0: PhD ಕೋರ್ಸ್ಗಳು ಮತ್ತೆ ಡಾಕ್ಟರ್ ಮಾಡತಕ್ಕಂಥ 50 ಲಕ್ಷ ಅಷ್ಟು ಸಾಲ ಕೊಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ರೆ. ಹೇಗೆ ಮೇಡಮ್ ಇದನ್ನ ಅವ್ರು ಮರುಪಾವತಿ ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ, ಶೂನ್ಯ ಬಡ್ಡಿ ಅಂದ್ರೆ ಯಾವ್ದೇ ರೀತಿ ಬಡ್ಡಿ ಇಲ್ದೇ ರೀತಿ ಮರುಪಾವತಿ ಮಾಡ್ಬೇಕು ಅಂತ?
1: ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಕೇಂದ್ರ ಕಚೇರಿಯಲ್ಲಿ ನಮಗೆ ಪಟ್ಟಿ ಕಳಿಸ್ತಾರೆ, ಇವರು ದಾಖಲಾತಿಗಳು ಕಳಿಸಿ ಅಂದ್ರೆ ಸಾಲ ಪೂರ್ವ ದಾಖಲಾತಿಗಳಿರುತ್ತೆ, ಅಲ್ಲಿ ವೀಸಾ, ಪಾಸ್ಪೋರ್ಟ್, ಕಾಲೇಜಿಂದ ಅಡ್ಮಿಷನ್ ಆರ್ಡರ್ ಇದೆಲ್ಲ ಕೇಳ್ತೀವಿ. ಅದೆಲ್ಲ ಕೊಟ್ಟಮೇಲೆ ಕೇಂದ್ರ ಕಚೇರಿಗೆ ಕಳಿಸಿದ ನಂತರ ಅಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಕೇಂದ್ರ ಕಚೇರಿಯಲ್ಲಿ, ಅಲ್ಲಿಂದ ಆಯ್ಕೆ ಮಾಡಿ ನಮಗೆ ಪಟ್ಟಿ ಕಳಿಸ್ತಾರೆ. ಅವರಿಂದ ಕೊಲ್ಯಾಟ್ರಲ್ ಸೆಕ್ಯೂರಿಟಿಗೆ ಏನೋ ಡಾಕ್ಯುಮೆಂಟ್ ಅಂದರೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಮೂಲ, ಅವರು ನಿವೇಶನ ಕೊಡೋದಾದ್ರೆ ಮೂಲ ಅವರು ಏನು ಕ್ರಯಪತ್ರನೋ ಏನಿದೆ ದಾಖಲಾತಿಗಳೊಂದು ಲೀಸ್ಟ್ ಇದೆ, ಅದು ಅವರು ಫಲಾನುಭವಿಗಳಿಗೆ ಕೊಡ್ತೀವಿ. ಅವರು ಅದೇ ಅಭ್ಯರ್ಥಿಗಳಿಗೆ ಅವರು ಆ ಡಾಕ್ಯುಮೆಂಟ್ ಕೊಟ್ಟ ನಂತರ ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಅಡ್ಮಿನ್ ಅಪ್ರೂವ್ ಲಾಯರಿಂದ ತಗೋತಾರೆ ಅವರು ಕಚೇರಿಯಲ್ಲಿ. ಲಾಯರ್ ಅವರು ಇನ್ನೊಂದು ಏನಾದ್ರು ದಾಖಲಾತಿ ಬೇಕು ಅಂತಂದ್ರೆ

0: ಅವರು ನಮಗೆ ತಿಳಿಸ್ ನಂತರ ನಾವು ಪುನಃ ಏನು ಬೇಕೋ ಅದನ್ನು ಕೇಳ್ತೀವಿ, ಮತ್ತೆ ಪುನಃ ಅದನ್ನು ದಾಖಲಾತಿ ಪುನಃ ದಾಖಲಾತಿ ಮಾಡ್ತೀವಿ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಏನೇನು ಬೇಕು ತಗೊಳ್ಬೇಕು ಆದರೆ ಅದನ್ನು ದಾಖಲಾತಿ ತಗೊಂಡು ಕೇಂದ್ರ ಕಚೇರಿಗೆ ಕಳಿಸ್ತೀವಿ, ಅಲ್ಲಿಂದ ಹಣ ಬಿಡುಗಡೆ ಡಿಬಿಟಿ
1: ಅವರು ಮರುಪಾವತಿ ವ್ಯವಸ್ಥೆ ಹೇಗೆ?
0: ಎಜುಕೇಶನ್ ಮುಗಿದ್ಮೇಲೆ ಇದು 6 ತಿಂಗಳು ಟೈಮ್ ಇರುತ್ತೆ, ಎಜುಕೇಶನ್ ಮುಗಿದು ಅದರ ನಂತರ ಲೋನ್ ಕಟ್ಟಬೇಕಾಗುತ್ತೆ.
1: ಪ್ರತಿ ತಿಂಗಳು ಅವ್ರು ಕಟ್ಕೊಂಡು ಹೋಗ್ಬೇಕಾಗುತ್ತೆ,
0: ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ.
1: ಓಕೆ ಮೇಡಮ್, ಈಗ ಇದ್ರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶದ ಜನರು ಈ ಒಂದು ನಿಗಮದ ಯೋಜನೆಗಳ ಒಂದು ಪ್ರಯೋಜನವನ್ನು ಪಡೆಯಲ್ಲ, ಯಾಕಂದ್ರೆ ಎಷ್ಟೋ ಜನಗಳಿಗೆ ನಿಗಮದಿಂದ ಏನೇನು ಯೋಜನೆಗಳಿದೆ ಏನೇನು ಸೌಲಭ್ಯಗಳಿದೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾಗಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬೇಕು ಅಂತಂದರೆ ಇಲಾಖೆಯಿಂದ ಏನು ಅವರುಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಅಥವಾ ಆ ಥರದ್ದು ಏನಾದ್ರು ಒಂದು ವ್ಯವಸ್ಥೆ ಇದೆಯಾ?
0: ಕೇಂದ್ರ ಕಚೇರಿಯಿಂದ ಕ್ರಿಯಾ ಯೋಜನೆ ಬಂದು ಪತ್ರಿಕಾ ಪ್ರಕಟಣೆ ಕೊಡ್ತೀವಿ ಪೇಪರಲ್ಲಿ, ಆಕಾಶವಾಣಿಲೂ ನಾವು ಆಕಾಶವಾಣಿಗೂ ಕೊಡ್ತೀವಿ, ಅದು ಅಲ್ಲಿಗೂ ಪ್ರಚಾರ ಆಗುತ್ತೆ. ಮತ್ತೆ ನಾವು ತಾಲೂಕು ವೈಸು ತಾಲೂಕು ಇಒ ಆಫೀಸಿಗೆಲ್ಲ ಪತ್ರಿಕಾ ಪ್ರಕಟಣೆ ಕೊಟ್ಟು ಅದನ್ನು ನೋಟಿಸ್ ಬೋರ್ಡಲ್ಲಿ ಹಾಕೋಕ್ಕೆ ನಾವು ಇದು ಮಾಡ್ತೀವಿ. ಮತ್ತೆ ಈ ತರ ಮಾಡಬಹುದು. ಇನ್ನು ನಮ್ಮಲ್ಲಿ ಇನ್ನು ಗ್ರಾಮೀಣ ಭಾಗದಲ್ಲಿ ಪ್ರಚಾರ ಮಾಡಕ್ಕೆ ಸ್ವಲ್ಪ ನಮ್ಮಲ್ಲಿ ಸ್ಟಾಫ್ಗಳು ಕಡಿಮೆ ಇರೋದ್ರಿಂದ, ತಾಲೂಕಲ್ಲಿ ಒಬ್ಬರು ಇರ್ತಾರೆ, ಅದರಿಂದ ಕಷ್ಟ.
1: ಮೇಡಮ್, ಈಗ ಒಂದು ಜಿಲ್ಲೆಯಲ್ಲಿ ಈಗ ಒಂದು ವರ್ಷದ ಅವಧಿಯಲ್ಲಿ ಒಂದು ಜಿಲ್ಲೆಗೆ ಎಷ್ಟು ಮಂದಿ ಈ ಒಂದು ಫಲಾನುಭವಿಗಳ ಒಂದು ಯೋಜನೆಗಳನ್ನ ಪಡೆದುಕೊಳ್ಬಹುದು ಮೇಡಮ್? ಹೇಗೆ
0: ಈ ವರ್ಷ ನಮ್ಮ ಜಿಲ್ಲೆಗೆ 25-26, ಕಳೆದ ವರ್ಷ ಎಲ್ಲ ಟಾರ್ಗೆಟ್ ಎಲ್ಲ ತುಂಬ ಕಡಿಮೆ ಇತ್ತು, ಈ ವರ್ಷ ನಮಗೆ ಎಲ್ಲ ನಿಗಮದಿಂದ ಸೇರಿ 2700 ಫಲಾನುಭವಿಗಳಿಗೆ 50 ಕೋಟಿ ಹಣ ಬಿಡುಗಡೆ ಆಗಿರುತ್ತೆ.
1: 2700 ಜನಕ್ಕೆ 50 ಕೋಟಿ ಹಣ ದೇವರ ಜರ್ಸ ಅಭಿವೃದ್ಧಿ ನಿಗಮದಲ್ಲಿ ಆಗುತ್ತೆ. ಸೊ ಈ ಒಂದು ಹಣದಲ್ಲಿ ವಿವಿಧ ಯೋಜನೆಗಳ
0: ಎಲ್ಲಾ ಯೋಜನೆಗಳು ಸೇರಿ ನಮಗೆ ಇಷ್ಟು ಹಣ ಬಿಡುಗಡೆ ಆಗಿದೆ ಈ ವರ್ಷ.
1: ಒಂದು ವರ್ಷಕ್ಕೆ 2700 ಜನ ಫಲಾನುಭವಿಗಳು ಆಯ್ಕೆ,
0: ಇಷ್ಟು ಗುರಿ ನಿಗದಿಪಡಿಸಿದ್ರು. ಈಗ ಟಾರ್ಗೆಟ್ ಎಲ್ಲ ನಾವು ಅಚೀವ್ ಮಾಡಿದೀವಿ. ಈಗ ಸ್ವಾವಲಂಬಿ ಸಾರಥಿ ಯೋಜನೆ ಮಾತ್ರ ಈಗ ಬ್ಯಾಂಕಿಂದ ಎಲ್ಲ ಸ್ಯಾಂಕ್ಷನ್ ಬರ್ತಾ ಇದೆ, ಬ್ಯಾಂಕಿಗೆಲ್ಲ ಅರ್ಜಿ ಕಳಿಸಿದ ಈಗ ಸ್ಯಾಂಕ್ಷನ್ ಬರ್ತಾ ಇದೆ, ಇದು ನಾವು ಗುರಿನ ಸಾಧಿಸ್ತೀವಿ.
1: ಮೇಡಮ್, ಈ ವರ್ಷ ಅಂದ್ರೆ 2026-27 ಈ ಒಂದು ನಿಗಮದಿಂದ ಸಾಲ ಸೌಲಭ್ಯ ಇರಬಹುದು ಅಥವಾ ಸಾರಥಿ ಯೋಜನೆ ಇರಬಹುದು ಅಥವಾ ತಮ್ಮ ಇಲಾಖೆ ಯೋಜನೆಗಳನ್ನ ಪಡೆದುಕೊಳ್ಳೋದಕ್ಕೆ ಯಾವಾಗ ಯಾವ ಸಂದರ್ಭದಲ್ಲಿ ಅರ್ಜಿಗಳು ಪ್ರಾರಂಭ ಆಗುತ್ತೆ ಹೇಗೆ ಮೇಡಮ್?
0: ಈ ಮೇ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡಬೇಕಿತ್ತು, ಆದರೆ ಜೂನ್ ಈ ತಿಂಗಳಲ್ಲಿ ಮಾಡ್ತಾರೆ, ಜೂನ್ ತಿಂಗಳಲ್ಲಿ ಅರ್ಜಿ ಕಾಲ್ ಮಾಡ್ತಾರೆ, ಕ್ರಿಯಾ ಯೋಜನೆ ಬರುತ್ತೆ, ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಹೊರಡಿಸಿ ಪ್ರಚಾರ ಮಾಡಿಸ್ತೀವಿ, ಅದರ ನಂತರ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ.
1: ಮೇಡಮ್, ಈಗ ಇದ್ರ ಜೊತೆಗೆ ಈಗ ಈ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈಗ ತಮಗೆ ಕೆಲವೊಂದು ಕಡೆ ಸವಾಲುಗಳು ಬರಬಹುದು, ಆ ಒಂದು ಯೋಜನೆಯನ್ನು ಅನುಷ್ಠಾನ ತರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಹೇಗೆ ಈ ಒಂದು ಯೋಜನೆಯಲ್ಲಿ ಒಂದು ಅನುಷ್ಠಾನ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆಗಳು ಅಥವಾ ಸವಾಲುಗಳು ಆಗ್ತಾ ಇದೆ ಹೇಗೆ ಮೇಡಮ್?
0: ಸಮಸ್ಯೆಗಳು ಅಂತ ಏನು ಬರ್ತಾ ಇಲ್ಲ, ಆಯ್ಕೆ ಸಮಿತಿ MLA ಇರೋದ್ರಿಂದ ನಮಗೂ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಗೊಂದಲ ಇದೆ ಅಂತದ್ದು, ನಾವು ಪರಿಹಾರ ಮಾಡ್ತೀವಿ, MLA ಅವ್ರ ಹತ್ರನೇ ಭೇಟಿ ಮಾಡಿ ಅಂತ ಹೇಳಿ.
1: ಅಂದ್ರೆ ಈಗ ಎಲ್ಲಾ ಯೋಜನೆಗಳು ಕೂಡ ನೇರವಾಗಿ MLA ಅವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗುತ್ತಾ ಅಥವಾ ತಮ್ಮ ಒಂದು ಅಂಡರ್ಲಿ ತಮ್ಮ ಇಲಾಖೆ ಮುಖಾಂತರ ಯಾವುದು ಕೂಡ ಫಲಾನುಭವಿಗಳಿಗೆ ಸಿಗ್ತಕ್ಕಂಥ ಯೋಜನೆಗಳು ಯಾವುದು ಇಲ್ವಾ ಹೇಗೆ?
0: ನಮ್ಮ ನಿಗಮದಿಂದನೇ ಯಾವುದು ಆಯ್ಕೆ ಮಾಡುವಂತ ಸ್ಕೀಮ್ಗಳಿಲ್ಲ, ಅದೇ ಎಜುಕೇಶನ್ ಲೋನ್ ಒಂದು ಮಾತ್ರ, ಅದೇ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಗುತ್ತೆ, ಅಲ್ಲಿ ಡಾಕ್ಯುಮೆಂಟ್ ಎಲ್ಲ ಸರಿ ಇದ್ದವ್ರು ಎಲ್ಲ ಆಯ್ಕೆ ಆಗುತ್ತೆ.
1: ಮೇಡಮ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ಗ್ರಾಮೀಣ ಪ್ರದೇಶದ ಜನಗಳಿಗೆ ಈ ಒಂದು ಯೋಜನೆಗಳ ಬಗ್ಗೆ ಹೇಗೆ ನಾವು ಅರಿವನ್ನು ಮೂಡಿಸ್ತೇವೆ ಮತ್ತೆ ಸೌಲಭ್ಯಗಳನ್ನು ತಿಳಿಸ್ತೇವೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅದೇ ರೀತಿ ಈಗ ನಿಗಮದ ವತಿಯಿಂದ ಏನಾದ್ರು ಉದ್ಯಮಶೀಲತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರೋತ್ಸಾಹಧನ ಆ ಥರದ ಏನಾದ್ರು ನೀಡ್ತಕ್ಕಂಥ ವ್ಯವಸ್ಥೆ ಇದೆಯಾ ಹೇಗೆ ಮೇಡಮ್?
0: ಪ್ರೋತ್ಸಾಹಧನ ಅಂತ ಕೊಡುವಂಥದ್ದು ಯಾವುದೋ ಸ್ಕೀಮ್ಗಳಿಲ್ಲ ನಮ್ಮಲ್ಲಿ, ಎಲ್ಲ ಸಾಲ ಯೋಜನೆಗಳು
1: ಎಲ್ಲ ಸಾಲ ಯೋಜನೆಗಳು ಸಹಾಯಧನಗಳನ್ನ ಪಡ್ಕೊಳ್ಳೋದು ಮರುಪಾವತಿ ವ್ಯವಸ್ಥೆ ಮಾತ್ರ ಇರುತ್ತೆ.
0: ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಫ್ರೀಯಾಗಿ ಎಲ್ಲ ನಮ್ಮಿಂದನೇ ಆಗುತ್ತೆ, ಮತ್ತೆ ಹೊಲಿಗೆ ಯಂತ್ರ ಒಂದು ಫ್ರೀ ಕೊಡ್ತೀವಿ, ಅದೇನು ವಾಪಸ್ ಕಟ್ಟೋಗೆ ಅದು ಇರೋದಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಅಷ್ಟೇ ನಮ್ಮಿಂದನೇ ಅನುಷ್ಠಾನಗೊಳಿಸ್ತೀವಿ.
1: ಮೇಡಮ್, ಇದ್ರ ಜೊತೆಗೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ರಿ ಈಗ ನಮ್ದೆಲ್ಲ ಸಾಲ ಸೌಲಭ್ಯ ವ್ಯವಸ್ಥೆನೆ ಮಾತ್ರ ನಾವು ಕೊಡ್ತಾ ಇರ್ತೀವಿ ಅಂತ ಹೇಳಿದ್ರಿ, ಈಗ ಒಂದ್ ವೇಳೆ ಸಾಲ ಪಡೆದ ಫಲಾನುಭವಿಗಳು ಅವ್ರು ಮರುಪಾವತಿ ಮಾಡದಿದ್ರೆ ಹೇಗೆ ಯಾವ ತರ ಸರಿಯಾದ ರೀತಿಯಲ್ಲಿ ಪಾವತಿ ಮಾಡ್ತಿದ್ರೆ, ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂತಂದ್ರೆ

0: ಏನು ಇಲಾಖೆಯಿಂದ ಏನಾದರೂ ಅವರುಗಳಿಗೆ ಬೇರೆ ಥರ ವ್ಯವಸ್ಥೆ ಇರುತ್ತಾ ಹೇಗೆ ಮೇಡಮ್?
1: ನಮ್ಮಲ್ಲಿ ತಾಲೂಕು ಆಫೀಸರ್ಸು ಭೇಟಿ ಫಲಾನುಗಳನ್ನ ಭೇಟಿ ಮಾಡಿ ಸಾಲ ಮರುಪಾವತಿಗೆ ಮಾಡುತ್ತಾರೆ. ಕಟ್ತಿದ್ದಂಥವ್ರಿಗೆ 3 ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟು ವಸೂಲಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
0: ಓಕೆ, ಈಗ ಒಂದು ವೇಳೆ ಈಗ ಈ ವರ್ಷ ಸಾಲ ಮರುಪಾವತಿ ಆಗಿರುತ್ತೆ, ಅವರು ಯಾವಾಗಿಂದ ಈ ಒಂದು ಯೋಜನೆಯನ್ನು ಅಂದರೆ ಮರುಪಾವತಿಯನ್ನು ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ ಮೇಡಮ್?
1: ಅದೇ ಸಾಲ ಕೊಟ್ಟು 2 ತಿಂಗಳಿಂದನೇ ಲೋನ್ ಕಟ್ಟಬೇಕಾಗುತ್ತೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ. ಎಜುಕೇಷನ್ ಲೋನ್ ಆದರೆ ಅವ್ರದ್ದು ಎಜುಕೇಷನ್ ಮುಗಿದು 6 ತಿಂಗಳಿಂದ ಕಟ್ಟಬೇಕಾಗುತ್ತೆ. ನಮಗೆ ಎಜುಕೇಷನ್ ಲೋನಲ್ಲಿ ಸಾಲ ಮರುಪಾವತಿ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಸಾಲ ಪಡೆದವರೆಲ್ಲ ಲೋನ್ ಕಟ್ತಾ ಇದ್ದಾರೆ. ನಮ್ಗೆ ಸ್ವಯಂ ಉದ್ಯೋಗದಲ್ಲಿ ಸ್ವಲ್ಪ ಲೋನ್ ಕಟ್ಟೋದು ಕಡಿಮೆ ಇದೆ.
0: ಓಕೆ ಮೇಡಮ್, ಇದ್ರ ಜೊತೆಗೆ ಈಗ
1: ಮನ್ನಾ ಆಗುತ್ತೆ ಅಂತ ಒಂದು ಭಾವನೆ ಇದೆ, ಆದ್ರೆ ಮನ್ನಾ ಆಗಲ್ಲ.
0: ಈಗ ಮೇಡಮ್, ಸಾಮಾನ್ಯವಾಗಿ ತಾವು ಈಗ ತಮ್ಮ ಈ ಒಂದು ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಜನಗಳಿಗೆ ಸಿಗ್ತಾ ಇದೆ ಅಂದ್ರೆ, ಈಗ ತಾವು ಹೇಳ್ದಂಗೆ ಸ್ವಉದ್ಯೋಗ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು, ಅಥವಾ ಗಂಗಾ ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈ ತರದ ಒಂದು ಯೋಜನೆಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೇಗೆ ಅದನ್ನ ಫಲಾನುಭವಿಗಳು ಸರಿಯಾಗಿ ಪಡೆದುಕೊಳ್ತಾ ಇದ್ದಾರ, ಅಥವಾ ಅದ್ರ ಪಡೆದುಕೊಂಡು ಏನಾರು ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಫಲಾನುಭವಿಗಳೇನಾದ್ರು ತಾವು ಹೇಳ್ಬೋದು ಹೇಗೆ ಮೇಡಮ್?
1: ನಾವು ಗಂಗಾ ಕಲ್ಯಾಣ ಯೋಜನೆ ಸೌಲಭ್ಯ ಪಡೆದವರೆಲ್ಲ
0: ಹೌದು
1: ಯಶಸ್ವಿ ಆಗಿದ್ದಾರೆ, ಅಭಿವೃದ್ಧಿ ಹೊಂದಿದ್ದಾರೆ. ನಾವು ಯಶೋಗಾಥೆಗಳನ್ನು ಕೇಂದ್ರ ಕಚೇರಿ ಕಳಿಸ್ಕೊಡ್ತೀವಿ. ಲೋನ್ ತಗೊಂಡವರು ಅಂಗಡಿ ಎಲ್ಲ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ, ಹೈನುಗಾರಿಕೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು 10% ಸ್ವಲ್ಪ ಉಪಯೋಗಿಸ್ಕೊಂಡಿರೋದು ಕಡಿಮೆ ಇರುತ್ತೆ, ಇನ್ನೆಲ್ಲ 90% ಎಲ್ಲ ಉಪಯೋಗಿಸ್ಕೊಂಡಿರ್ತಾರೆ. ಗಂಗಾ ಕಲ್ಯಾಣ ಯೋಜನೆ ಕೊಳವೆ ಬಾವಿ ಕೊರೆಯೋದು, ಅಲ್ಲಿ ಯಾರು ಜಮೀನಲ್ಲೇ ಕೊಳವೆ ಬಾವಿ ಕೊರೆಯೋದ್ರಿಂದ ಅದಂತೂ 100%
0: ಯಶಸ್ವಿ. ತಮ್ಮಲ್ಲಿ
1: ಮತ್ತೆ ಎಜುಕೇಶನ್ ಲೋನ್ ತಗೊಂಡವರು ಎಲ್ಲರೂ ಉದ್ಯೋಗದಲ್ಲಿ ಇರ್ತಾರೆ.
0: ಈಗ ತಾವು ಈಗ ತಮ್ಮಲ್ಲಿ ಸಾಲ ಸೌಲಭ್ಯವನ್ನು ಪಡೆದಂತಹ ಈಗ ಒಬ್ಬರು ಅಂದರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇನ್ನೇನೋ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಾಲ ತೆಗೆದುಕೊಂಡಕ್ಕಂಥವ್ರನ್ನ, ಸೊ ತಾವೇನಾದ್ರು ಭೇಟಿ ಮಾಡ್ತಕ್ಕಂಥದ್ದು ಅವರನ್ನು ಫಾಲೋಅಪ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ ಅಥವಾ ಹೇಗೆ ಮೇಡಮ್?
1: ಮಾಡ್ತೀವಿ, ಅವ್ರನ್ನ ಭೇಟಿ ಮಾಡಿ ಅವರು ಅಭಿವೃದ್ಧಿ ಹೊಂದಿದಾರ ಹೇಗೆ, ಮೊದಲೇ ಇದ್ರಿ ಯಶೋಗತೆ ಎಲ್ಲ ತಗೊಳ್ತೀವಿ ನಾವು, ಮತ್ತೆ ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ತೀವಿ ನಾವು.
0: ಮೇಡಮ್, ಇದ್ರ ಜೊತೆಗೆ ಈಗ ತಮ್ಮ ಇಲಾಖೆ ಬಗ್ಗೆ ಈ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ಸಾರ್ವಜನಿಕರೇನಾದ್ರು ಮಾಹಿತಿಯನ್ನು ಪಡಿಬೇಕು ಅಂತಂದಾಗ ಯಾರನ್ನ ಸಂಪರ್ಕಿಸ್ಬೋದು? ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಯಾರನ್ನ ಅವರು ಸಂಪರ್ಕ ಮಾಡೋದ್ರಿಂದ ಈ ಯೋಜನೆಗಳ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ಬೋದು ಮೇಡಮ್?
1: ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ನಾವು ಕೆಲಸ ನಿರ್ವಹಿಸ್ತೀವಿ, ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕು ನಮ್ಮ ಕೇಂದ್ರ ಕಚೇರಿಲೇ ಕೆಲಸ ನಿರ್ವಹಿಸ್ತಿರ್ತಾರೆ. ಎಲ್ಲ ತಾಲೂಕಿಗೂ ಒಬ್ಬರು ಅಂದರೆ ಕ್ಷೇತ್ರವಾರು ನಮಗೆ ADO ಇರ್ತಾರೆ, ಸಹಾಯಕ ಅಭಿವೃದ್ಧಿ ಅಧಿಕಾರಿ ಅಂತ, ಅವ್ರನ್ನ ಭೇಟಿ ಮಾಡಿ ಮಾಹಿತಿ ಪಡ್ಕೊತಾರೆ.
0: ಓಕೆ ಮೇಡಮ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದನ್ನ ಹೇಗೆ ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ತಾವು 11 ವರ್ಗಗಳನ್ನು ಹೇಳಿದ್ರಿ, 11 ವರ್ಗಗಳು ಕೂಡ ನಮ್ಮ ಈ ಒಂದು ಇಲಾಖೆ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ. ಈಗ ಆ ಒಂದು 11 ವರ್ಗಗಳು ಕೂಡ ಸೀಮಿತವಾಗಿ ಇದ್ದಂತೆ ಯೋಜನೆಗಳನ್ನ ಪಡೆದುಕೊಳ್ಬೇಕು ಅಂತಿದೆ, ಅಥವಾ ಎಲ್ಲ ಯೋಜನೆಗಳನ್ನು ಕೂಡ ಎಲ್ಲ ವರ್ಗದ ಜನ?
1: ಎಲ್ಲ ಯೋಜನೆಗಳು ಎಲ್ಲ ನಿಗಮಗಳಲ್ಲೂ ಇದೆ. ಆದರೆ ಅಂದರೆ ಒಂದು ವೀರಶೈವ ಲಿಂಗಾಯತ ನಿಗಮದಲ್ಲಿ ಹೆಸರು ಚೇಂಜ್ ಇದೆ, ಗಂಗಾ ಕಲ್ಯಾಣ ಯೋಜನೆ ಬದಲು ಜೀವಜಲ ಯೋಜನೆ ಅಂತ ಬಂದಿದೆ. ನೇರ ಸಾಲ ಬದಲಾಗಿ ಕಾಯಕ ಕಿರಣ ಅಂತ ಇದೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸ್ಕೀಮ್ಗಳು ಒಂದೇ ರೀತಿ ಇದೆ. ಮತ್ತೆ ವಿಶ್ವಕರ್ಮ ನಿಗಮದವರಿಗೆ ಪಂಚವೃತ್ತಿ ಯೋಜನೆ ಅಂತ ಒಂದು ಹೊಸ ಅದೊಂದು ಸ್ಕೀಮ್ ಜಾಸ್ತಿ ಇದೆ.
0: ಹೇಗೆ ಮೇಡಮ್, ಈಗ ಸಾಮಾನ್ಯವಾಗಿ ಈಗ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮಹಿಳೆಯರು ಇದರ ಸೌಲಭ್ಯವನ್ನು ಪಡೆದುಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಈ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಬೋದು? ಯಾರು ಈ ಒಂದು ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳು ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬೋದು ಅನ್ನೋದ್ರ ಬಗ್ಗೆ?
1: ವಿಶ್ವಕರ್ಮ ನಿಗಮದಿಂದ ವಿಶ್ವಕರ್ಮ ಜನಾಂಗದವರು ಸಾಲ ಸೌಲಭ್ಯ ಪಡ್ಕೋಬಹುದು. ಅದರಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಪಂಚವೃತ್ತಿ, ಎಜುಕೇಷನ್ ಲೋನು, ಗಂಗಾ ಕಲ್ಯಾಣ ಯೋಜನೆ, ಎಲ್ಲ ಯೋಜನೆಗಳು ಇದರಲ್ಲಿ ಇರುತ್ತೆ. ಸ್ವಾವಲಂಬಿ ಸಾರಥಿ ಮತ್ತು ಪಂಚವೃತ್ತಿ ಯೋಜನೆ ಅಂದರೆ ಇದರಲ್ಲಿ ಈಗ 5 ವೃತ್ತಿಗಳಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ. ಚಿನ್ನ ಬೆಳ್ಳಿ ಕೆಲಸ, ಮರ ಕೆಲಸ, ಕಬ್ಬಿಣ ಕೆಲಸ.

0: ಕೆಲಸ, ಶಿಲ್ಪ ಕೆಲಸ, ಇಂಥದಕ್ಕೆ ಐದು ಕೆಲಸಕ್ಕೆ ಮಾತ್ರ ಸಾಲ ಸೌಲಭ್ಯ ಕೊಡ್ತೀವಿ.
1: ಈ ಒಂದು ವಿಶ್ವಕರ್ಮ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು
0: ಜನಾಂಗದವರು
1: ಮಾತ್ರ ಪಡ್ಕೊಳ್ಬಹುದು ಅಷ್ಟೇ, ಬೇರೆ ಯಾರು ಕೂಡ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
0: ಇಲ್ಲ ಇಲ್ಲ.
1: ಓಕೆ. ಹಾ ಮೇಡಮ್, ಈಗ ಉಪ್ಪಾರ ವರ್ಗ ಅಂತ ಹೇಳಿದ್ರಿ, 2A 2B ಇವ್ರಿಗೆಲ್ಲ ಕೂಡ ಹೇಳಿದ್ರಿ, ಇವರು ಯಾವ್ಯಾವ ಒಂದು ಯೋಜನೆಗಳ ಮೂಲಕ ಈ ಒಂದು ಫಲಾನುಭವಿಯನ್ನು ಪಡ್ಕೊಳ್ಬಹುದು?
0: ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಅಂದ್ರೆ ಉಪ್ಪಾರ ಜನಾಂಗ ಮೊದಲು ದೇವರಾಜ ಅರಸ ನಿಗಮದ ಜೊತೆನೆ, ದೇವರಾಜ ಅರಸ ನಿಗಮದ ಲೋನ್ ಕೊಡ್ತಾ ಇದ್ವಿ, ಅದು ನಿಗಮ ಬೇರೆ ಆಯ್ತು. ಅದ್ರ ನಂತರ ನಮ್ಮಲ್ಲಿ ಸ್ವಯಂ ಉದ್ಯೋಗ ಯೋಜನೆ, ಉಪ್ಪಾರ ಜನಾಂಗದವ್ರಿಗೆ ಮಾತ್ರ ಸ್ವಯಂ ಉದ್ಯೋಗ ಯೋಜನೆ. ದೇವರಾಜ ಅರಸ ನಿಗಮದಲ್ಲಿ ಏನು ಸಾಲ ಕೊಡ್ತೀವಿ ಅದೇ ರೀತಿ ಇರೋ ಸ್ಕೀಮ್ಗಳಿದಾವೆ. ಸ್ವಾವಲಂಬಿ ಸಾರಥಿ ಬ್ಯಾಂಕ್ ಮೂಲಕ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ, ಎಜುಕೇಶನ್ ಲೋನು, ಎಲ್ಲ ಸ್ಕೀಮ್ಗಳು ದೇವರಾಜ ಅರಸ ನಿಗಮ.
1: ಮೇಡಮ್, ಈಗ ತಾವು ಈ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಇಲಾಖೆಯಿಂದ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಅದರಲ್ಲಿ ಈಗ ಹೈನುಗಾರಿಕೆ ಇರ್ಬೋದು, ಕೃಷಿ ಚಟುವಟಿಕೆಗಳಿರ್ಬೋದು, ಅದರಲ್ಲಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಸಾಲ ಸೌಲಭ್ಯ ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ, ಹೇಗೆ ಮೇಡಮ್?
0: ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಕೃಷಿಯೇತರ ಚಟುವಟಿಕೆ ಅಂದ್ರೆ ಹೈನುಗಾರಿಕೆ, ಕೃಷಿ, ಕುರಿ ಸಾಕಾಣಿಕೆ, ಇಂಥದಕ್ಕೆಲ್ಲ ಸಾಲ ಸೌಲಭ್ಯ ಕೊಡ್ತೀವಿ. ಮತ್ತೆ ಸ್ವಯಂ ಇದು ವ್ಯಾಪಾರ ಆದ್ರೆ ಯಾವ ವ್ಯಾಪಾರ ಅನ್ನಾದ್ರೂ ಮಾಡಬಹುದು, ಅದಕ್ಕೆ ಅಂಗಡಿ, ಸಣ್ಣ ವ್ಯಾಪಾರ ಅಂದ್ರೆ ದಿನಸಿ ಅಂಗಡಿ ವ್ಯಾಪಾರ ಅಂದ್ರೆ ಎಲ್ಲಾ ವ್ಯಾಪಾರಕ್ಕೂ ಸಾಲ ಸೌಲಭ್ಯ ಕೊಡ್ತೀವಿ. ಸೇವಾ ವಲಯ ಅಂತಂದ್ರೆ ಹೇರ್ ಕಟಿಂಗ್ ಸೆಲೂನ್ ಈಗ ಸವಿತಾ ಸಮಾಜದಿಂದ ಮಾಡೋದ್ರಿಂದ ಈಗ ಅದು ಸೇವಾ ಸವಿತಾ ಸಮಾಜ ನಿಗಮನೆ ಬೇರೆ
1: ಆಗಿರೋದ್ರಿಂದ
0: ಅಲ್ಲಿ ಸಾಲ ಸೌಲಭ್ಯ
1: ಮೇಡಮ್. ಈಗ ತಾವು ಈಗ ಸಾರಥಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜನಗಳಿಗೆ, ಅಂದ್ರೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ಇದ್ರ ಬಗ್ಗೆ ಸ್ವಲ್ಪ ಇದಿದೆ, ಅಂದ್ರೆ ಹೇಗೆ ಯಾವ ತರ ಪಡ್ಕೊಳ್ಬೇಕು, ಎಲ್ಲ ಅಪ್ಲೈ ಮಾಡ್ಬೇಕು, ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇದೆ. ಇದನ್ನ ಈ ಯೋಜನೆಯನ್ನ ಪಡ್ಕೊಳ್ಬೇಕು ಅಂದ್ರೆ ಈಗ ಅರ್ಹ ಫಲಾನುಭವಿಗಳು ಯಾವ ತರ ಒಂದು ಮಾನದಂಡವನ್ನು ಹೊಂದಿರಬೇಕು, ಯಾವ ತರ ಲೈಸೆನ್ಸ್ ಅನ್ನ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ವಿವರವಾಗಿ ತಿಳಿಸ್ಬೋದು ಮೇಡಮ್?
0: ಅದೇ ಜಾತಿ ಅವ್ರದ್ದು, ನಮ್ಮ ನಿಗಮಕ್ಕೆ ಸಂಬಂಧಪಟ್ಟ ಜಾತಿ ಆದಾಯ ಪತ್ರ ಇರಬೇಕು, ಅವ್ರ ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಡ್ಜ್ ಏನು ಈಗ ಕೇಳ್ತಾ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಾವು ಕೊಟೇಶನ್ ಒಂದು ತಗೋತೀವಿ ಏಜೆನ್ಸಿ ಕಂಪ್ನಿಯಿಂದ, ಆ ಕೊಟೇಶನ್ ಕೊಟ್ಟರೆ ಆ ಕಂಪನಿ ಇದು ಈಗ ನಾವು ಬ್ಯಾಂಕಿಗೆ ಅರ್ಜಿ ಕಳಿಸ್ತೀವಿ, ಬ್ಯಾಂಕಿಂದ ಇಷ್ಟು ಮಂಜೂರು ಮಾಡಿದ್ದೀವಿ ಅಂತ ಅವರು ನಮಗೊಂದು ಮಂಜೂರಾತಿ ಪತ್ರ ಕೊಡ್ತಾರೆ. ಅಂದರೆ ನಮಗೆ 50% ಸಬ್ಸಿಡಿ ಇದೆ, ಮ್ಯಾಕ್ಸಿಮಮ್ 3 lakh ಸಬ್ಸಿಡಿ ಕೊಡ್ತೀವಿ. ಅದು ನಾವೀಗ ಬ್ಯಾಂಕಿಗೆ ಕಳಿಸಿದ ಮೇಲೆ ಅವರು ಮಂಜೂರಾತಿ ಪತ್ರ ಕೊಟ್ಟಮೇಲೆ ನಮ್ಮಿಂದ ದಾಖಲಾತಿ ಮಾಡಿಬಿಟ್ಟು ಕೇಂದ್ರ ಕಚೇರಿಗೆ ನಮ್ಮಿಂದ MD ಲಾಗಿನ್ಗೆ ನಮ್ಮ ಆನ್ಲೈನ್ ಪುಷ್ ಮಾಡ್ತೀವಿ. ಅಲ್ಲಿಂದ ಅವರು ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವ್ರು DBT K2 ಪುಷ್ ಮಾಡ್ತಾರೆ. ಅಲ್ಲಿಂದ ಅವರಿಗೆ ಬ್ಯಾಂಕಿಗೆ ಹಣ ಹೋಗುತ್ತೆ, ನಮ್ಮ ಸಬ್ಸಿಡಿ ಅಮೌಂಟು. ಅವರು ಬ್ಯಾಂಕಿನ ಪಾಲಿಂದ ಹಣನ ಸೇರಿಸ್ಬಿಟ್ಟು ಇದಕ್ಕೆ ಇವರಿಗೆ ಫಲಾನುಭವಿಗಳ ಇದಕ್ಕೆ ಕೊಡ್ತಾರೆ, ಬ್ಯಾಂಕಿಗೆಲ್ಲ, ಕಂಪ್ನಿಯವರಿಗೆ. ಅವರು ಕಾರು ಬಿಡುಗಡೆ.
1: ಓಕೆ ಮೇಡಮ್, ಒಂದು ಕರೆ ಇದೆ. ಹಲೋ.
2: ಹಾ
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನಮ್ಮ ಹೆಸರು ಶಮಂತ್ ಕುಮಾರ್, ಹೊಸಕೋಟೆ ಗ್ರಾಮ.
1: ಶಮಂತ್ ಕುಮಾರ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ಅದೇನೇ ಸರ್, ಇದು OBC ಸ್ಕೀಮ್ ಅಲ್ಲಿ ಅಂಬೇಡ್ಕರ್ ನಿಗಮ ಬಂದ ಕಡೆಯಿಂದ ಏನೇನ್ ಸ್ಕೀಮ್ಗಳಿದೆ ಮಾಹಿತಿ?
1: ಇವತ್ತು ಮೇಡಮ್ ದೇವರಾಜ ಅರಸು ನಿಗಮದ ಬಗ್ಗೆ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. OBC ಸಂಬಂಧಪಟ್ಟಂತೆ ಆ ದೇವರಾಜ ಅರಸು ನಿಗಮದಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ.
0: ಹಲೋ, ಯಾವ ಕ್ಯಾಸ್ಟ್ ತಮ್ದು? ನಮ್ಮ ಒಕ್ಕಲಿಗ ಅಂದ್ರೆ ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ಸಾಲ ಯೋಜನೆ. ಹಲೋ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಟ್ಯಾಕ್ಸಿ, ಮತ್ತೆ ನಮಗೆ ಎಜುಕೇಶನ್ ಲೋನ್, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಇಷ್ಟು ಸ್ಕೀಮ್ಗಳಿದಾವೆ. ಅಂದ್ರೆ ಇದು ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡೋರಿಗೆ ಸಾಲ ಯೋಜನೆ, ಇಷ್ಟು ಸ್ಕೀಮ್ಗಳಿದಾವೆ. ತಮ್ಗೆ ಯಾವ್ದ್ರ ಬಗ್ಗೆ ಮಾಹಿತಿ ಬೇಕು? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಣ್ಣ ರೈತರಾಗಿರ್ಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು.

0: ಎಷ್ಟೆಕರೆ
1: ಒಳಗಡೆ? 2 ಎಕರೆಯಿಂದ 5 ಎಕರೆ ಒಳಗೆ ಜಮೀನು ಇರಬೇಕು, ಖುಷ್ಕಿ ಜಮೀನು ಆಗಿರ್ಬೇಕು, ನೀರಾವರಿ ಸೌಲಭ್ಯ ಹೊಂದಿರಬಾರ್ದು. ಅಂತವ್ರಿಗೆ ನಾವು ಸೌಲಭ್ಯ ಕೊಡ್ತೀವಿ. ಜಾತಿ ಆದಾಯ ಪತ್ರ, ಫೋಟೋ, ರೇಷನ್ ಕಾರ್ಡು, ಮತ್ತೆ ಆರ್ ಟಿ ಸಿ ವಂಶ ವೃಕ್ಷ ಚೆಕ್ ಬಂದಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪತ್ರ, ನೀರಾವರಿ ಸೌಲಭ್ಯ ಹೊಂದಿಲ್ಲದಿರುವ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿ

0: ನಾವು ಪತ್ರಿಕಾ ಪ್ರಕಟಣೆ ಎಲ್ಲ ಕೊಡ್ತೀವಿ, ಆಗ ನೋಡ್ಕೊಂಡು ಅರ್ಜಿ ಹಾಕಿ ಆನ್ಲೈನ್ ಅಲ್ಲಿ ಗ್ರಾಮ ಒನ್ನಲ್ಲಿ ಅರ್ಜಿ ಹಾಕೋಬೇಕು. ನೀವು ಅರ್ಜಿ ಹಾಕಿದ ಪಟ್ಟಿ ಮಾಡಿಬಿಟ್ಟು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಆಗಬೇಕು, ಅವ್ರಿಗೆ ಕಳಿಸ್ಕೊಡ್ತೀವಿ ಪಟ್ಟಿನ, ಅಲ್ಲಿ ಆಯ್ಕೆ ಆಗಿ ಬರಬೇಕು. ನಿಮಗೆ ಎಷ್ಟು ಎಕರೆ ಜಮೀನು ಇದೆ? ಸರಿ, ಅಪ್ಲಿಕೇಶನ್ ಹಾಕೊಳ್ಳಿ ಈ ವರ್ಷ.
1: ಓಕೆ, ಧನ್ಯವಾದಗಳು ಸಮಂತ್ ಕುಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಮೇಡಮ್, ಈಗ ತಾವು ಈ ಅರಿವು ಶೈಕ್ಷಣಿಕ ಮತ್ತು ವಿದೇಶಿ ವ್ಯಾಸಂಗದ ಬಗ್ಗೆ ಸಾಕಷ್ಟು ಜನಗಳಿಗೆ, ಯಾಕಂದ್ರೆ ತುಂಬಾ ಜನ ಇತ್ತೀಚೆಗೆ ವಿದೇಶ ವ್ಯಾಸಂಗಕ್ಕೆ ಹೋಗ್ತಾ ಇರ್ತದೆ, ಮೆಡಿಕಲ್ ಸೀಟ್
0: ಅಂದ್ರೆ ಈಗೆಲ್ಲ ತುಂಬಾ ಫಾರಿನ್ ಎಜುಕೇಶನ್
1: ಬರ್ತಾ ಇದಾರೆ. ಹಾಗಾಗಿ ಈ ಇದಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಕೆಲವರುಗಳಿಗೆ ಗೊತ್ತಿರಲ್ಲ, ನಾವು ಫಾರಿನ್ ಅಲ್ಲಿ ಎಜುಕೇಶನ್ ಮಾಡಿದ್ರೆ ಈ ತರ ನಿಗಮದಿಂದ ನಮ್ಗೆ ಯಾವುದೇ ರೀತಿಯ ಬಡ್ಡಿ ಇಲ್ಲದ ರೀತಿ ಸಾಲ ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಇಲ್ಲ. ಹಾಗಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದಾ, ಹೇಗೆ ಯಾವ ತರ, ಅಂದ್ರೆ ಈಗ ಮೆಡಿಕಲ್ ಮಾಡೋರು ಮಾತ್ರನ ಅಥವಾ ಪಿ ಎಚ್ ಡಿ ಮಾಡೋರು ಮಾತ್ರನ ಅಥವಾ ವಿದೇಶದಲ್ಲಿ ಯಾವುದೇ ರೀತಿ ಒಂದು ವ್ಯಾಸಂಗ ಮಾಡಿದ್ರು ಕೂಡ ಅವರು ಸಾಲ ಸೌಲಭ್ಯವನ್ನು ಪಡಿಬೋದಾ?
0: ವ್ಯಾಸಂಗ ಅಂತಂದ್ರೆ ಎಲ್ಲಾ ಇದಕ್ಕೂ ಎಜುಕೇಶನ್ಗೂ ಕೊಡಲ್ಲ ನಾವು, ಸ್ನಾತಕೋತ್ತರ ಪದವಿಗಳಿಗೆ ಕೊಡ್ತೀವಿ. ಸ್ನಾತಕೋತ್ತರ ಪೋಸ್ಟ್ ಡಾಕ್ಟರಲ್ ಪಿ ಎಚ್ ಡಿ ಕೋರ್ಸ್ಗಳಿಗೆ ಮಾತ್ರ ಕೊಡ್ತೀವಿ.
1: ಅಂದ್ರೆ ಈಗ ಅವರು ಮೊದಲನೇದಾಗಿ ಹೋಗಿ ಅಲ್ಲಿ ದಾಖಲಾತಿ ಆದ್ಮೇಲೆ ಕೊಡ್ತೀರಾ ಅಥವಾ ಅವ್ರು ಹೋಗಕ್ ಮುಂಚೆನೆ ಈ ಸೌಲಭ್ಯ ಸಿಗುತ್ತಾ ಹೇಗೆ ಮೇಡಮ್?
0: ಅಂದ್ರೆ ಅವರು ಅಲ್ಲಿಂದ ವೀಸಾ ಪಾಸ್ಪೋರ್ಟ್ ಆಗಿರ್ಬೇಕು, ಕಾಲೇಜಿಂದ ಏರ್ ಟಿಕೆಟ್ ಆಗಿರ್ಬೇಕು, ಇದೆಲ್ಲಾನು ತಗೊಂಡು ಇಲ್ಲ ಅಪ್ಲಿಕೇಶನ್ ಹಾಕೋಬೇಕು ಫಸ್ಟ್. ಅಪ್ಲಿಕೇಶನ್ ಹಾಕೊಂಡ್ಮೇಲೆ ಅವರು ಮತ್ತೆ ಕಾಲೇಜ್ ಅವರು ಇದೊಂದು ಅಂದ್ರೆ ಅದು ವಯಸ್ಸಿದೆ, ಮ್ಯಾಕ್ಸಿಮಮ್ 32 ವರ್ಷ, 18 ರಿಂದ 32 ವರ್ಷದೊಳಗೆ ಇರ್ಬೇಕು ಅವರು.
1: ಅಂದ್ರೆ
0: ಇವರು ಇದು ಇಂಜಿನಿಯರಿಂಗ್ ಮಾಡಿ ಹೋಗೋರಿಗೆ ಈಗ ಅವರು 60% ಇದು ಪ್ರವೇಶ ಪತ್ರ ವೀಸಾ ಪಾಸ್ಪೋರ್ಟ್ ಏರ್ ಟಿಕೆಟ್ ಪ್ರತಿ ಒದಗಿಸ್ಬೇಕು ಮೊದಲು ಅಪ್ಲಿಕೇಶನ್ ಹಾಕುವಾಗ. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ, ಮತ್ತೆ ಕ್ಯೂ ಆರ್ ವರ್ಲ್ಡ್ ರ್ಯಾಂಕಿಂಗ್ 1000 ಇರಬೇಕು ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ 1000 ಕ್ಯೂ ಆರ್ ಕೋಡ್.
1: ಓಕೆ ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು?
2: ಗೋವಿಂದರಾಜ್ ಅಂತ ಹೇಳಿ.
1: ಹಾಂ ಗೋವಿಂದರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ಇವಾಗ ದೇವರಾಜ್ ನಿಗಮದಿಂದ ಸ್ವಯಂ ಉದ್ಯೋಗಕ್ಕೆ ಏನಾದ್ರೂ ಅವಕಾಶ ಇದೆಯಾ, ಮತ್ತೆ ಅದ್ರ ಸಬ್ಸಿಡಿ ಬರುತ್ತೆ?
0: ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ನಿಗಮದಿಂದ, ತಮ್ದು ಯಾವ ಕ್ಯಾಸ್ಟ್ ಬರುತ್ತೆ?
2: ಇದೆ ಮೇಡಮ್, ಜೈನ್ ಜೈನ್ ಅಂದ್ರೆ
0: ಜೈನ್ ನಮ್ಮ ನಿಗಮ ಅಂಡರ್ ಬರಲ್ಲ, ಅದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸೌಲಭ್ಯ ಕೊಡ್ತಾರೆ. ಅಲ್ಲೂ ಸ್ವಯಂ ಉದ್ಯೋಗ ಸಾಲಕ್ಕೆ ಇದೆ ಇದೆ. ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲೂ. ಹಲೋ, ಅದೇ ಆನ್ಲೈನ್ ಅಲ್ಲಿ ಗ್ರಾಮವನ್ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
1: ಓಕೆ, ಧನ್ಯವಾದಗಳು ಗೋವಿಂದರಾಜ್ ಅವರೇ. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ, ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ನಾವು ಈ ಥರ ಎಲ್ಲ ದಾಖಲಾತಿಗಳನ್ನು ಕೊಟ್ಟಾಗ ನಾವು ಸಾಲ ಸೌಲಭ್ಯನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ಅದನ್ನು ಅವರು ಮರುಪಾವತಿ ಮಾಡಬೇಕು ಅಂದರೆ ಅವರು ಉದ್ಯೋಗಕ್ಕೆ ಸೇರಿದ ನಂತರದಲ್ಲೇ ಮರುಪಾವತಿ ಮಾಡಬೇಕಾ, ಅಥವಾ ಅವರು ಎಜುಕೇಷನ್ ಮುಗಿದು 6 ತಿಂಗಳಲ್ಲಿ ಮತ್ತೆ ಮರುಪಾವತಿ ಮಾಡೋದಕ್ಕೆ ಶುರು ಮಾಡಬೇಕಾ, ಹೇಗೆ ಮೇಡಮ್?
0: ಎಜುಕೇಷನ್ ಮುಗಿದು 6 ತಿಂಗಳ ನಂತರ ಮರುಪಾವತಿ ಮಾಡಬೇಕಾಗುತ್ತೆ.
1: ಓಕೆ,
0: ಅಂದ್ರೆ ಅದು 36 ಮೊದಲು 36 ಕಂತು ಕಟ್ಟಬೇಕಾಗಿತ್ತು 3 ವರ್ಷದಲ್ಲಿ, ಈಗ 60 ಕಂತು
1: ಮಾಡಿದ್ದಾರೆ. ಓಕೆ, ಈ ಒಂದು ಯೋಜನೆಯನ್ನ ಪಡೆದುಕೊಳ್ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಅರ್ಜಿ ಆಗುತ್ತೆ ಅಥವಾ ಇದಕ್ಕೂ ಕೂಡ ಈ ಒಂದು ಕಾಲಮಿತಿನಲ್ಲೇ ಹಾಕಬೇಕು?
0: ಕಾಲಮಿತಿಯಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ.
1: ಅಂದ್ರೆ ಇಲಾಖೆಯಿಂದ ಯಾವಾಗ ಕಾಲ
0: ನಮ್ಮಲ್ಲಿ 1 ತಿಂಗಳು 2 ತಿಂಗಳು ಕೊಟ್ಟಿರ್ತಾರೆ, ಅದೇ ಅರಿವು ಯೋಜನೆಯಲ್ಲಿ ಅದು ಕೊನೆ ದಿನಾಂಕ ಅಂತಿಲ್ಲ, ಯಾವಾಗಾದ್ರೂ ಅರ್ಜಿ ಹಾಕೋಬಹುದು. ಅಂದ್ರೆ ಅವರು ಲಾಸ್ಟ್ ಅಲ್ಲಿ ಮೆಡಿಕಲ್ ಎಲ್ಲ ಕೊನೆಗೆ ಸೀಟ್ ಸಿಗುತ್ತೆ ಅವ್ರಿಗೆ, ಅದರಿಂದಾಗಿ ಕೊನೆವರೆಗೂ ಕ್ಲೋಸ್ ಮಾಡಲ್ಲ. ಇದು ಸ್ವಯಂ ಉದ್ಯೋಗ ಇದಕ್ಕೆಲ್ಲ ಈಗ ಇಂಥ ತಿಂಗಳು ಅಂತ ಇರುತ್ತೆ, ಇಷ್ಟು ದಿನಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ, ಆಗ ಅದನ್ನ ಕ್ಲೋಸ್ ಮಾಡ್ತಾರೆ.
1: ಮೇಡಮ್, ಈಗ ತಮ್ಮನ್ನ ಈಗ

0: ಇಲಾಖೆ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಥವಾ ತಮ್ಮ ಇಲಾಖೆ ಸೌಲಭ್ಯಗಳು ಪಡೆದುಕೊಳ್ಬೇಕು ಅಂದರೆ ಕೆಲವು ಸಾಮಾನ್ಯವಾಗಿ ತಾಲೂಕು ಕೇಂದ್ರಗಳಲ್ಲಿ ಕಚೇರಿಗಳಿರ್ತವೆ, ಒಂದು ವೇಳೆ ಅಲ್ಲಿ ಇಲ್ಲ ಅಂದಾಗ ತಮ್ಮನ್ನು ಹೇಗೆ ಭೇಟಿ ಮಾಡ್ಬೋದು, ಯಾವ ಒಂದು ತಮ್ಮ ಕಚೇರಿ ವಿಳಾಸವನ್ನು ತಿಳಿಸ್ಬೋದು ಮೇಡಮ್?
1: ಕಚೇರಿ ವಿಳಾಸ ಸರಸ್ವತಿಪುರಂ, ನಮ್ಮ ಕಚೇರಿ ಇರೋದು ಸರಸ್ವತಿಪುರಂ, ಅಪೋಲೋ ಹಾಸ್ಪಿಟ್ಲು ಪಕ್ಕದಲ್ಲೇ ಇದೆ, ಸರಸ್ವತಿಪುರಂ ಸೇರುತ್ತೆ.
0: ಓಕೆ ಓಕೆ ಮೇಡಮ್. ಕೊನೆಯದಾಗಿ ನಮ್ಮ ಕೆಳಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಅಥವಾ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಈ ಇಲಾಖೆ ಬಗ್ಗೆ ಸಂದೇಶ ಮತ್ತು ಸಲಹೆ ನೀಡೋದಾದ್ರೆ, ತಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಏನು ಮೇಡಮ್?
1: ಅಂದರೆ ತಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದ ಇವರು ನಮ್ಮ ನಿಗಮದಿಂದ ಸಾಲ ಸೌಲಭ್ಯ ಪಡೆದು ಆರ್ಥಿಕವಾಗಿ ಮುಂದುವರಿಬೇಕು, ಸಾಲ ಪಡೆದು ಮರುಪಾವತಿನ ಮಾಡಬೇಕು, ನಮ್ಮ ನಿಗಮದ ಯೋಜನೆಗಳನ್ನ ಉಪಯೋಗಿಸಿಕೊಳ್ಳಿ ಅಂತ ನಾನು.
0: ಓಕೆ, ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ತಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಡಿ ದೇವರಾಜರಸು ಅಭಿವೃದ್ಧಿ ನಿಗಮದ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀಮತಿ ಸೋಬರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
4: ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
4: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
6: ಹೇ ರೀಮಾ, ಸೋಲಾರ್ ಪ್ಯಾನೆಲ್ ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
7: ಭಾರತ ಸರ್ಕಾರ

0: लक्ष सोलर पावर से बिजली बिल जीरो करने का भी है।
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
4: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಹಾಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 34 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಬೆಂಕಿಯುಂಡೆಯ ಬೆಳಕು,
4: ಬೆಂಕಿಯುಂಡೆಯ ಬೆಳಕು,
3: ಬೆಣ್ಣೆಯುಂಡೆಯ ಬೆಳಕು,
4: ಬೆಣ್ಣೆಯುಂಡೆಯ ಬೆಳಕು,
3: ಮಂಕುವಿಡಿಸಲು ಸಾಕು,
4: ಮಂಕುವಿಡಿಸಲು ಸಾಕು,
3: ಮಣ್ಣುಂಡೆ ಕಣ್ಗೆ,
4: ಮಣ್ಣುಂಡೆ ಕಣ್ಗೆ,
3: ಶಂಕೆಗೆಡೆ ಇರದು ಕತ್ತಲೆಯೇ,
4: ಶಂಕೆಗೆಡೆ ಇರದು ಕತ್ತಲೆಯೇ,
3: ಜಗವನು ಕವಿಯೇ,
4: ಜಗವನು ಕವಿಯೇ,
3: ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ,
4: ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ.
3: ಕಳೆದ ಮುಕ್ತಕದಲ್ಲಿ DVG ಅವರು ನಮ್ಮ ಮಂದ ಅಕ್ಷಿಯ ಬಗ್ಗೆ ಹೇಳಿದರು. ನಮ್ಮ ಕಣ್ಣಿನ ದೃಷ್ಟಿ ಹೇಗೆ ಅದಷ್ಟು ಮಂದವಾಗಿರುತ್ತೆ, ಸ್ಪಷ್ಟವಾಗಿ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಅಶಕ್ತವಾಗಿರುತ್ತೆ ಅಂತ. ಸೊ ನಾನು ಆಗ ಹೇಳಿದ್ದೆ, ನಮ್ಗೆ ಯಾವುದೇ ಒಂದು ವಸ್ತು ಕಾಣಿಸ್ಬೇಕಾದ್ರೆ ಒಂದು ನಮ್ಮ ಕಣ್ಣು ಚೆನ್ನಾಗಿರಬೇಕು, ಇನ್ನೊಂದು ಆ ವಸ್ತುವಿನ ಮೇಲೆ ಬೆಳಕು ಚೆನ್ನಾಗಿ ಬೀಳಬೇಕು. ಸೊ ಆ ಬೆಳಕಿನ ಬಗ್ಗೆ ಸ್ವಲ್ಪ ಇಲ್ಲಿ ವಿಶ್ಲೇಷಣೆಯನ್ನು DVG ಅವರು ಕೊಡ್ತಾ ಇದ್ದಾರೆ. ಇಲ್ಲಿ ಬೆಂಕಿಯುಂಡೆ, ಬೆಣ್ಣೆಯುಂಡೆ ಅಂತ ಎರಡು ಪದಗಳನ್ನು ಉಪಯೋಗಿಸಿದ್ದಾರೆ. ಸುಂದರವಾದಂಥ ಒಂದು ಹೋಲಿಕೆ. ಬೆಂಕಿಯುಂಡೆ ಅನ್ನುವಂಥದ್ದು ಸೂರ್ಯ, ಬೆಣ್ಣೆಯುಂಡೆ ಅನ್ನುವಂಥದ್ದು ಚಂದ್ರ. ಉರಿ ಬಿಸಿಲನ್ನು ಕೊಡುವಂತಹ ಸೂರ್ಯ ಬೆಂಕಿಯನ್ನು ಉಗುಳ್ತಾ ಇದ್ದಾನೆ ಅನ್ನುವಂಥ ಅರ್ಥದಲ್ಲಿ

ಬೆಂಕಿಯುಂಡೆಯಾಗ್ತಾನೆ. ತಂಪಾದ ಬೆಳಕನ್ನು ನೀಡುವಂತಹ ಚಂದ್ರ ಬೆಣ್ಣೆಯಂತೆ ನಮಗೆ ಕಾಣಿಸೋದ್ರಿಂದ ಅವನು ಬೆಣ್ಣೆಯುಂಡೆ. ಸೊ ನಮಗೆ ಮುಖ್ಯವಾಗಿ ಬೆಳಕು ಕಾಣಿಸ್ತಾ ಇರುವಂಥದ್ದು, ಸಿಗ್ತಾ ಇರುವಂಥದ್ದು ನಮ್ಮ ಭೂಮಿಯ ಮೇಲೆ, ವಿಶೇಷವಾಗಿ ಸೂರ್ಯನದು. ಆ ಸೂರ್ಯನ ಬೆಳಕನ್ನು ಪ್ರತಿಫಲಿಸ್ತಾ ಇರುವಂತಹ ಚಂದ್ರನದು. ಇದು ನ್ಯಾಚುರಲ್ ಸೋರ್ಸಸ್, ಇದು ನೈಸರ್ಗಿಕವಾಗಿ ನಮಗೆ ಬೆಳಕು ಆ ಈ ಎರಡು ಸೋರ್ಸಸ್ಸಿಂದ, ಮೂಲಗಳಿಂದ ಬರ್ತಾ ಇದೆ. ಅದರ ಜೊತೆ ನಾವು ಮನುಷ್ಯ ವಿಕಾಸ ಪಥದಲ್ಲಿ ಕಂಡುಕೊಂಡಂಥದ್ದು ತಾನೇ ಬೆಂಕಿಯನ್ನು ಸೃಷ್ಟಿ ಮಾಡುವಂಥದ್ದು, ಮತ್ತು ಆ ಬೆಂಕಿಯನ್ನು ಸಮರ್ಥವಾಗಿ ಸಮರ್ಪಕವಾಗಿ ಬೆಳಕಿಗಾಗಿ ಉಪಯೋಗಿಸುವಂಥದ್ದು. ಸೊ ಅದು ಇವತ್ತಿನ ದಿವಸ ನಾವು ಸ್ವಿಚ್ ಹಾಕಿದ್ರೆ ಬರುವಂಥ ಲೈಟನ್ನು ನಾವು ನೋಡಿದ್ದೀವಿ, ಬಲ್ಬ್ನ ನಾವು ನೋಡಿದ್ದೀವಿ. ಹಿಂದಿನ ಕಾಲದಲ್ಲಿ ಇರ್ತಾ ಇದ್ದಂಥದ್ದು ಒಂದು ಹಣತೆ. ಇಲ್ಲೂ ನಮ್ಮ ದೇವಸ್ಥಾನದಲ್ಲಿ, ದೇವರ ಮನೆಯಲ್ಲಿ, ನಮ್ಮ ಮನೆಗಳಲ್ಲೆಲ್ಲ ನಾವು ಹಚ್ಚುವಂಥದ್ದು ಒಂದು ಹಣತೆ, ಅದು ಮಣ್ಣುಂಡೆ. ಸೊ ಮಣ್ಣಿನಲ್ಲಿ ಮಾಡಿರುವಂತಹ ಒಂದು ದೀಪ, ಅಲ್ಲಿ ಒಂದು ಬತ್ತಿ ಇಟ್ಟು ಎಣ್ಣೆ ಹಾಕಿ ನಿಯಂತ್ರಿತವಾದಂತಹ ರೀತಿಯಲ್ಲಿ ಬೆಂಕಿಯ ಸ್ಪರ್ಶ ಅಲ್ಲಿ ಮಾಡಿದಾಗ ಅದು ಬೆಳಕಿನ ಒಂದು ಮೂಲವಾಗುತ್ತೆ. ಸೊ ವಸ್ತುಗಳನ್ನು ನಮಗೆ ನೋಡೋಕ್ಕೆ, ನಮಗೆ ಎಷ್ಟೇ ಮಂದವಾದಂತಹ ಅಕ್ಷಿ ಇದ್ದರೂ ಸಹ ಬೆಳಕು ಅತ್ಯಗತ್ಯ. ಸೊ ಹೀಗೆ ಮೂರು ಮೂಲಗಳು ಬೆಳಕಿಂದು, ಪ್ರಖರವಾದಂಥ ಬೆಳಕನ್ನು ಕೊಡ್ತಾ ಎಲ್ಲವನ್ನೂ ಬೆಳಗಿಸುವಂತಹ ಸೂರ್ಯ, ಬಹಳ ತಂಪಾದ ಬೆಳಕನ್ನು ಕೊಟ್ಟು ಸ್ವಲ್ಪ ಮಟ್ಟಿಗೆ ಎಲ್ಲ ವಸ್ತುಗಳನ್ನು ಕಾಣಿಸೋ ರೀತಿಯಲ್ಲಿ ಮಾಡುವಂತಹ ಚಂದ್ರ, ಮೂರನೇದಾಗಿ ನಾವು ಸೃಷ್ಟಿಸಿಕೊಂಡಂತಹ ನಮ್ಮ ನಿಯಂತ್ರಣದಲ್ಲಿರುವಂತಹ ಸೀಮಿತವಾಗಿ ಬೆಳಕನ್ನು ನೀಡುವಂತಹ ಒಂದು ದೀಪ. ಸೊ ಈ ಮೂರು ಯಾವುದೇ ವಸ್ತು ನಮಗೆ ಕಾಣಿಸ್ಬೇಕಾದರೂ ಕೂಡ ಬೇಕಾದಂಥ ಬೆಳಕನ್ನು ನಮಗೆ ಕೊಡುತ್ತೆ. ಸೊ ಸೂರ್ಯ ಎಲ್ಲವನ್ನೂ ಬೆಳಗಿಸುತ್ತೆ, ಚಂದ್ರ ಸ್ವಲ್ಪ ಮಟ್ಟಿಗೆ ವಸ್ತುಗಳನ್ನು ನಮಗೆ ಗೋಚರ ಆಗೋ ಹಾಗೆ ಮಾಡ್ತಾನೆ, ದೀಪ ತನ್ನ ಇತಿಮಿತಿಯಲ್ಲಿ ವಸ್ತುಗಳನ್ನು ತೋರಿಸುತ್ತೆ. ಸೊ ಅದು ಮೂರು ಸೋರ್ಸಸ್. ಈಗ ನಮಗೆ ಇದು ಮೂರು ಇರಲಿಲ್ಲಪ್ಪ, ಸಂಪೂರ್ಣ ಕತ್ತಲೆ ಇದ್ದಾಗ, ಯಾವ ಬೆಳಕಿನ ಮೂಲವೂ ಇಲ್ಲ ಅಂತನ್ನುವಾಗ ಎಲ್ಲವೂ ಕಪ್ಪಗೆ ಇರುತ್ತೆ, ಎಲ್ಲವೂ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ. ಒಂದು ಕೋಣೆ, ಈ ಉದಾಹರಣೆ ನಾನು ಕೊಟ್ಟಿದ್ದೆ, ಒಂದು ಕಪ್ಪು ಕೋಣೆಯಲ್ಲಿ ಕಪ್ಪು ಕತ್ತಲೆ ತುಂಬಿದ ಕೋಣೆಯಲ್ಲಿ ಕಪ್ಪು ಬೆಕ್ಕು ಸೇರ್ಕೊಂಡ್ಬಿಟ್ಟಿದೆ ಅಂತಂದರೆ ಅದನ್ನು ಹುಡುಕೋದಕ್ಕೆ ಸಾಧ್ಯವಾ ಅಂತ. ಸೊ ಹಾಗೆ ಒಂದು ಕತ್ತಲೆ ಕೋಣೆ ಇದೆ ಅಂತ ಅನ್ಕೋಣ, ಅದು ದೊಡ್ಡ ಕೋಣೆ, ಅದರಲ್ಲಿ ಈ ಕಪ್ಪು ಬೆಕ್ಕು ಏನೋ ಸೇರಿಕೊಂಡಿದೆ, ಅದರ ಜೊತೆಗೆ ಅಲ್ಲೊಂದು ಸೋಫಾ ಇದೆ, ಕುರ್ಚಿ ಇದೆ, ಟೇಬಲ್ ಇದೆ, ಒಂದು ಕಂಪ್ಯೂಟರ್ ಇದೆ, ಎಲ್ಲವೂ ಇದೆ ಅಂತ ಅನ್ಕೊಳ್ಳೋಣ. ಕತ್ತಲೆಯೇ ತುಂಬಿದ್ದಾಗ ಇದು ಯಾವ ವಸ್ತುವು ನಮಗೆ ಕಾಣಿಸಲ್ಲ. ಸೊ ಕತ್ತಲೆಯೇ ಇಡೀ ಜಗವನ್ನು ಕವಿದು ಬಿಟ್ಟಾಗ, ಎಲ್ಲ ಕಡೆ ಕತ್ತಲೆಯಾಗಿರುವಾಗ ನಮಗೆ ಸಂಶಯನೇ ಇಲ್ಲ, ಇಲ್ಲಿ ಕಂಪ್ಯೂಟರ್ ಇದೆಯೇನಪ್ಪ ಅಂತ ಯಾರಾದರೂ ಕೇಳಿದರೆ ನಾವೇನು ಹೇಳ್ತೀವಿ, ನಮ್ಗೆ ಗೊತ್ತಿಲ್ಲ, ಟೇಬಲ್ ಇದೆಯಾ ನಮ್ಗೆ ಗೊತ್ತಿಲ್ಲ, ಆ ಸಂಶಯನೇ ಬರಲ್ಲ ನಮಗೆ. ಯಾಕೆ? ಅಲ್ಲಿ ಏನೂ ಇಲ್ಲ. ಅಲ್ಲಿ ಅಂತಹ ಒಂದು ಕತ್ತಲೆಯ ಕೋಣೆಯಲ್ಲಿ ಒಂದು ಸಣ್ಣ ಹಣತೆಯನ್ನಿಟ್ಟು ಒಂದು ಮೂಲೆಯಲ್ಲಿ ಅದನ್ನು ನಾವು ಪ್ರಜ್ವಾಲಿಸಿದಾಗ ಅದೇನು ಮಾಡುತ್ತೆ, ಆ ಮೂಲೆಯಲ್ಲಿ ಮಾತ್ರ ಬೆಳಕನ್ನು ಚೆಲ್ಲುತ್ತೆ. ನಾವು ಬೇರೆ ಕೋಣೆಯ ಬೇರೆ ಮೂಲೆಯಲ್ಲಿದ್ದಾಗ ದೂರದಲ್ಲಿರುವಂಥ ಈ ಬೆಳಕು ಸಣ್ಣ ಪ್ರಮಾಣದಲ್ಲಿ ಅದರ ಸುತ್ತ ಇರುವಂಥ ವಸ್ತುಗಳು ನಮಗೆ ಗೋಚರ ಆಗೋ ಹಾಗೆ ಮಾಡುತ್ತೆ. ಸೊ ಇನ್ನೂ ನಮ್ಮ ಕೋಣೆಯಲ್ಲಿ ಏನೇನಿದೆಯೋ ಏನೂ ಕಾಣಿಸ್ತಾ ಇಲ್ಲ, ಆದರೆ ಆ ಬೆಳಕಿನ ಪಕ್ಕದಲ್ಲೇ ಏನೋ ಒಂದು ವಸ್ತು ಇದೆ ಅಂತಂದರೆ ಆ ವಸ್ತು ಅರ್ಧಂಬರ್ಧ ನಮಗೆ ಕಾಣಿಸೋಕೆ ಶುರುವಾಗುತ್ತೆ. ಆದರೆ ಇನ್ನೊಂದು, ಆ ಸಣ್ಣ ಬೆಳಕಿನಲ್ಲಿ ಈ ದೊಡ್ಡ ದೊಡ್ಡ ವಸ್ತುಗಳು ಅದರ ಸುತ್ತೂರು ಇದ್ದರೆ ಅದರ ನೆರಳು ಕೂಡ ಬೀಳೋದಕ್ಕೆ ಶುರುವಾಗುತ್ತೆ. ಆ ನೆರಳುಗಳು ಕೆಲವು ಸರ್ತಿ ದೊಡ್ಡದಾಗಿ ಕಾಣಿಸ್ತವೆ, ವಸ್ತು ಚಿಕ್ಕದಿದ್ದರೂ ಕೂಡ ನೆರಳು ದೊಡ್ಡದಾಗಿ ಕಾಣಿಸ್ತವೆ. ಇಂಥ ಕತ್ತಲೆ ಕೋಣೆಯನ್ನು ನಾವು ಒಂದು ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳೋಣ, ಏನೇನೋ ವಸ್ತುಗಳಿದೆ, ಎಲ್ಲೋ ಮೂಲೆಯಲ್ಲಿ ಒಂದು ಸಣ್ಣ ಬೆಳಕಿನ ದೀಪ ಇದೆ, ಆ ದೀಪ ವಸ್ತುಗಳನ್ನು ತೋರಿಸೋಕ್ಕಿಂತ ದೊಡ್ಡದಾಗಿ ಈ ನೆರಳುಗಳನ್ನು ತೋರಿಸ್ತಾ ಇದೆ. ಅದನ್ನು ನೋಡಿದಾಗ ನಮಗೆ ಏನಪ್ಪ ಇಂಥ ದೊಡ್ಡ ನೆರಳು ಕಾಣಿಸ್ತಾ ಇದೆಯಲ್ಲ ಅಂತ ಮನಸ್ಸಿಗೊಂದು ರೀತಿ ಗಾಬರಿ ಆಗುತ್ತೆ. ಅದು ನೆರಳೆ ಆದರೂ ಕೂಡ

ಅದನ್ನು ನೋಡಿದ ತಕ್ಷಣ ನಮಗೆ ಗಾಬರಿ ಆಗುತ್ತೆ. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಪಿಶಾಚಿ, ದೆವ್ವ, ಭೂತ ಇದ್ರ ಬಗ್ಗೆ ಎಲ್ಲ ಬಹಳ ನಂಬಿಕೆನೂ ಇದೆ, ಬಹಳ ಭಯನೂ ಇದೆ. ಅದರಲ್ಲಿ ಕೊಳ್ಳಿದೆವ್ವ ಅನ್ನೋಂಥದ್ದೊಂದು ನಾವೆಲ್ಲ ಕೇಳಿರ್ತೀವಿ. ಈ ಕೊಳ್ಳಿದೆವ್ವ ಏನಪ್ಪ ಅಂತಂದರೆ ಅದೊಂದು ಕೊಳ್ಳಿ ಕೊಳ್ಳಿ ಅಂತಂದರೆ ಒಂದು ಬೆಳಕಿನ ಅದು ಪಂಜು, ಆ ಪಂಜಿನ ಇಟ್ಕೊಂಡು ಒಂದು ಕೂಲ್ ಥರ ಇರುತ್ತೆ, ಅದಕ್ಕೆ ಅದರ ಒಂದು ತುದಿಯಲ್ಲಿ

0: ಒಂದು ಭಯದ ಪರಿಕಲ್ಪನೆ. ಅದು ಯಾಕೆ ಬರುತ್ತೆ, ಅದು ಆ ಭಯ ಯಾಕೆ ಬರುತ್ತೆ ಅಂತಂದರೆ, ಇಲ್ಲಿ ನಾವು ಈ ಕಗ್ಗದ ಅರ್ಥವನ್ನು ವಿಶ್ಲೇಷಣೆ ಮಾಡುವಾಗ ನೋಡಿದರೆ, ಆ ಕೊಳ್ಳಿಯ ಬೆಳಕಿನಿಂದ ಅರೆ ಬೆಳಕು ಕಾಣಿಸುತ್ತೆ. ಸೊ ಅಲ್ಲಿ ಮರಗಳೆಲ್ಲ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಅಲ್ಲಿ ಮಧ್ಯದಲ್ಲಿ ಒಂದು ಕೊಳ್ಳಿ ಇದೆ ಅಂತಂದರೆ, ಆ ಅರ್ಧ ಬೆಳಕಿನಿಂದ ದೊಡ್ಡ ಮರಗಳ ನೆರಳು ದೊಡ್ಡದಾಗಿ ಕಾಣಿಸುತ್ತೆ. ಅಲ್ಲೆಲ್ಲೋ ಒಂದು ಸ್ವಲ್ಪ ಒಂದು ಎಲೆ ಹಿಂಗೆ ಅಲ್ಲಾಡಿದರೆ ಆ ಒಂದು ಎಲೆಗಳ ಮೂವ್ಮೆಂಟ್ ಏನಿರುತ್ತೆ ಅದು ನೆರಳಿನಲ್ಲಿ ಇನ್ನಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಸೊ ಒಂದು ಸ್ವಲ್ಪ ಈ ಬೆಳಕು ಆಚೆ ಈಚೆ ಮೂವ್ ಆಯಿತು ಅಂತಂದರೆ ಆ ನೆರಳು ಕೂಡ ಮೂವ್ ಆಗುತ್ತೆ. ಸೊ ನಮ್ಮ ಮನಸ್ಸಿನಲ್ಲಿ ಓ ಏನೋ ಇದೆ ಅಲ್ಲಿ, ಏನೋ ದೆವ್ವ ಇದೆ, ಏನೋ ಒಂದು ಭಯಾನಕವಾದಂಥ ಒಂದು ವಸ್ತು ಅಲ್ಲಿ ಇದೆಯಪ್ಪ, ಅದೇ ಅದಕ್ಕೆ ನನಗೆ ಈ ಥರ ಅನಿಸ್ತಾ ಇದೆ ಕಾಣಿಸ್ತಾ ಇದೆ ಅನ್ನೋಂಥದ್ದು ನಮಗೆ ಬರುತ್ತೆ. ಅದು ಕೂಡ ವಿಶೇಷವಾಗಿ ನಮ್ಮಲ್ಲಿ ಏನಂದರೆ ಅದು ಅಮಾವಾಸ್ಯೆ ರಾತ್ರಿನೇ ಅಂತ ಬೇರೆ ಇದೆ. ಅದರ ಒಳಗುಟ್ಟು ಏನಪ್ಪ ಅಂತಂದರೆ, ಅಮಾವಾಸ್ಯೆಯ ದಿನ ನಮ್ಮ ಸ್ನೇಹಿತ ಬೆಣ್ಣೆಯುಂಡೆ ಚಂದ್ರ ಇರಲ್ಲ. ಹುಣ್ಣಿಮೆ ದಿವಸ ಈ ಕೊಳ್ಳಿ ದೆವ್ವ ಇಲ್ಲ. ಯಾಕೆ? ಹುಣ್ಣಿಮೆ ದಿವಸ ಚಂದ್ರ ತನ್ನ ಬೆಳಕನ್ನು ಈ ಎಲ್ಲ ಗಿಡ ಮರಗಳ ಮೇಲೆ ಪಸರಿಸ್ತಾ ಇರ್ತಾನೆ. ಸೊ ನಾವಲ್ಲಿ ನೋಡಿದಾಗ ಈ ಸಣ್ಣ ಕೊಳ್ಳಿಯಿಂದ ನಮಗೆ ವಸ್ತುಗಳು ಕಾಣಿಸ್ತಾ ಇಲ್ಲ, ಬದಲಿಗೆ ಚಂದ್ರನ ಬೆಳಕಿನಿಂದ ನಮಗೆ ವಸ್ತುಗಳು ಕಾಣಿಸ್ತಾ ಇವೆ. ಸೊ ಹಾಗಾಗಿ ನಮಗೆ ಭಯ ಆಗಲ್ಲ ಅವತ್ತು. ಯಾಕೆ? ವಸ್ತು ಇದೆ ನಮಗೆ ಗೊತ್ತು, ಮರ ಇದೆ ಗೊತ್ತು, ಅಲ್ಲಿ ಗಿಡ ಅಲ್ಲೊಂದು ಎಲೆ ಅದು ಅಲ್ಲಾಡ್ತಾ ಇದೆ ನಮ್ಗೆ ಕಾಣಿಸ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಸೂರ್ಯನನ್ನು ನಾವು ಆಲೋಚನೆ ಮಾಡೋಣ. ರಾತ್ರಿಯ ಸಮಯದಲ್ಲಿ ಚಂದ್ರ ಕೊಡುವ ಪ್ರಖರತೆಗಿಂತ ಬಹಳಷ್ಟು ಹೆಚ್ಚಿನ ಪಟ್ಟಿನ ಬೆಳಕನ್ನು ಸೂರ್ಯ ನಮಗೆ ಕೊಡ್ತಾನೆ. ಸೊ ಸೂರ್ಯನ ಬೆಳಕಿನಲ್ಲಿ ಇದು ಯಾವ ಡೌಟ್ಸು ನಮಗೆ ಬರಲ್ಲ ಅಲ್ವಾ, ಯಾವ ಡೌಟ್ಸು ಬರಲ್ಲ. ಸೊ ಕತ್ತಲೆಯ ಅಜ್ಞಾನದಿಂದ ಬೆಳಕಿನ ಜ್ಞಾನದ ಕಡೆಗೆ ನಾವು ಹೋಗಬೇಕಾದ್ರೆ ಸಣ್ಣ ದೀಪದ ಬೆಳಕಿನಿಂದ ಪ್ರಾರಂಭ ಆಗಿ ಸೂರ್ಯನ ಬೆಳಕಿನವರೆಗೂ ನಾವು ಹೋಗಬೇಕು. ಸೊ ನಮ್ಮಲ್ಲಿ ಜ್ಞಾನ ಅನ್ನೋದಕ್ಕೆ ಬೆಳಕು ಅಂತಲೂ ಕೂಡ ನಾವು ಅಂತೀವಿ ಅಲ್ವಾ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಸೊ ಆ ತಮಸ್ಸಿನಿಂದ ಬೆಳಕಿನ ಕಡೆಗೆ ನಾವು ಹೋದಾಗ ನಾವು ಮೃತ್ಯೋರ್ಮ ಅಮೃತಂ ಗಮಯ ಅನ್ನೋಂಥ ಒಂದು ಉದಾತ್ತವಾದಂಥ ಚಿಂತನೆಗೆ ನಾವು ಹೋಗ್ತೀವಿ. ಸೊ ಹಾಗೆ ನಮ್ಮ ಪರಿಕಲ್ಪನೆಯಲ್ಲಿ ಈ ಬೆಳಕು ಅನ್ನೋದು ಜ್ಞಾನದ ಪ್ರತೀಕ. ಸೂರ್ಯನ ಪ್ರಖರವಾದಂಥ ಬೆಳಕು ನಮ್ಮ ಕಣ್ಣೆದುರಿಗಿದ್ದಾಗ ನಮಗೆ ಚಂದ್ರನ ಅರೆ ಬೆಳಕು ಬೇಕಾಗಲ್ಲ. ದಿನದಲ್ಲಿ ನಾವು ಯಾವತ್ತೂ ಸಣ್ಣ ದೀಪವನ್ನು ಬೆಳಗಿಸಲ್ಲ ಅಲ್ವಾ. ಸೊ ನಾವು ಆ ಸಣ್ಣ ಜ್ಞಾನದಿಂದ ದೊಡ್ಡ ಜ್ಞಾನಕ್ಕೆ ಹೋಗಬೇಕು. ಈ ನಿತ್ಯ ಜೀವನದ ಜಂಜಾಟಗಳು ನಮಗೆ ಈ ಸಣ್ಣ ದೀಪ ಮತ್ತು ಚಂದ್ರನ ಬೆಳಕು ಈ ಎರಡು ಹೋಲಿಕೆಗಳು. ನನ್ನ ವೈಯಕ್ತಿಕವಾದ ಜೀವನ ಈ ಸಣ್ಣ ದೀಪವಾದರೆ ನನ್ನ ಇಡೀ ಜೀವನ ಚಂದ್ರನ ಬೆಳಕಾಗತ್ತೆ. ಆದರೆ ಇಹ ಪರಗಳನ್ನು ನಾವು ಆಲೋಚನೆ ಮಾಡಿದಾಗ, ಪಾರಮಾರ್ಥಿಕವಾದಂತಹ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿದಾಗ ಸೂರ್ಯನ ಬೆಳಕಿನ ಪ್ರಖರತೆಯ ಜ್ಞಾನ ನಮಗೆ ಬರಬೇಕಾಗತ್ತೆ. ಆ ಜ್ಞಾನ ನಮಗೆ ಬಂದಾಗ ತಮಸೋಮ ಜ್ಯೋತಿರ್ಗಮಯ ಮಾತ್ರ ಅಲ್ಲ, ಮೃತ್ಯೋರ್ಮ ಅಮೃತಂಗಮಯ ಕೂಡ ನಮ್ಮೆಲ್ಲರಿಗೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 34 ಕುರಿತು SPYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕರ್ಮ ಮರಳಿ ಬರುತ್ತದೆ ಮರೆಯದಿರಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕರ್ಮ ಮರಳಿ ಬರುತ್ತದೆ ಮರೆಯದಿರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಒಂದು ಬೆಟ್ಟದ ತಪ್ಪಲಿನಲ್ಲಿ ಒಬ್ಬ ಗುರು ತನ್ನ ಶಿಷ್ಯನೊಂದಿಗೆ ಜೀವಿಸುತ್ತಿದ್ದನು. ಗುರು ಶಿಷ್ಯರು ಕಾಡಿನಲ್ಲಿರುವ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಸ್ನಾನ ಪೂಜೆ ಧ್ಯಾನದಲ್ಲಿ ನಿರತರಾಗಿದ್ದರು. ಗುರುಗಳು ಮಹಾಜ್ಞಾನಿಗಳು, ಅವರಲ್ಲಿ ಭೂತ ಭವಿಷ್ಯತ್ ಜ್ಞಾನವಿತ್ತು. ಒಂದು ವಿಶೇಷ ಶಕ್ತಿಯೂ ಇತ್ತು. ಅವರು ಧ್ಯಾನದಲ್ಲಿ ಕುಳಿತಾಗ ಮುಂದೇನಾಗುತ್ತದೆ ಎಂಬ ಭವಿಷ್ಯ ಗೊತ್ತಾಗುತ್ತಿತ್ತು. ಒಮ್ಮೆ ಧ್ಯಾನದಲ್ಲಿ ನಿರತರಾಗಿದ್ದಾಗ ಇನ್ನು 8 ದಿನಕ್ಕೆ ಸರಿಯಾಗಿ ತಮ್ಮ ಶಿಷ್ಯ ಮರಣ ಹೊಂದುತ್ತಾನೆ ಎಂದು ಅವರಿಗೆ ತಿಳಿಯಿತು. ಇದರಿಂದ ಗುರುಗಳಿಗೆ ಬಹಳ ದುಃಖವಾಯಿತು. ಆತ ಅವರ ಪ್ರೀತಿಯ ಶಿಷ್ಯ, ಅವನಿಗೆ ಸಾವು ಬರುತ್ತದೆ ಎಂದಲ್ಲ, ಆತನದು ಇನ್ನು ಹಾಡುವ ವಯಸ್ಸು, ಅದಾಗಲೇ ಸಾವು ಬಂದಿತ್ತಲ್ಲ ಎಂಬ ಕಾರಣಕ್ಕೆ ಹೀಗಾಗಿ ಅವರು ಶಿಷ್ಯನನ್ನು ಕರೆದು, ಮಗು, ನೀನು ನಿನ್ನ ಹುಟ್ಟೂರಿಗೆ ಹೋಗಿ ತಂದೆ ತಾಯಿ ಒಡ ಹುಟ್ಟಿದವರೊಂದಿಗೆ 8 ದಿನ ಕಳೆದು ಬಾ ಎಂದರು. ಇದರಿಂದ ಶಿಷ್ಯನಿಗೆ ಖುಷಿಯಾಗಿ, ಗುರುಗಳೇ, ನಾನು ಈ ವಿಚಾರವನ್ನು ಕೇಳಬೇಕು ಎಂದು ಅಂದುಕೊಂಡಿದ್ದೆ. ನನಗೆ ನನ್ನ ಅಪ್ಪ ಅಮ್ಮ ಸಹೋದರರನ್ನು ನೋಡಬೇಕೆಂದು ತುಂಬ ಆಸೆಯಾಗಿತ್ತು. ಹಾಗಾದರೆ ಹೋಗಿ ಬರುತ್ತೇನೆ ಗುರುಗಳೇ ಎಂದು ಗುರುಗಳ ಕಾಲಿಗೆ ನಮಸ್ಕರಿಸಿ ಹೊರಟನು. ಗುರುಗಳು, ಹೋಗಿ ಬಾ ಮಗು, 8ನೇ ದಿನ ಸೂರ್ಯಾಸ್ತಮವಾಗುವುದರೊಳಗೆ ಇಲ್ಲಿರಬೇಕು ಎಂದರು. ಆಯ್ತು ಗುರುಗಳೇ, ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ, ನಿಮಗೆ ವಯಸ್ಸಾಗಿದೆ, ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟೇ ಕೆಲಸಗಳನ್ನು ಮಾಡಿ, ಉಳಿದ ಕೆಲಸಗಳನ್ನು ನಾನು ಬಂದ ಮೇಲೆ ಮಾಡುತ್ತೇನೆ ಎಂದು ಗುರುಗಳ ಅನುಮತಿ ಪಡೆದು ಊರಿಗೆ ಹೊರಟನು ಆ ಶಿಷ್ಯ. ಊರಿಗೆ ಹೋಗುವ ನಡುವೆ ಒಂದು ನದಿ ಅಡ್ಡ ಬರುತ್ತದೆ, ಅದನ್ನು ದಾಟಿ ಹೋಗಬೇಕಿತ್ತು. ಶಿಷ್ಯ ನದಿಯ ಸಮೀಪ ಬಂದನು. ನದಿ ದಡದಲ್ಲಿ ಮಣ್ಣಿನ ಉತ್ತವಿದ್ದು ಅದರೊಳಗೆ ಲಕ್ಷಾಂತರ ಇರುವೆಗಳು ಹರಿದಾಡುತ್ತಿದ್ದವು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸಾಲಾಗಿ ಓಡಾಡುತ್ತಿದ್ದ ಇರುವೆಗಳ ಗೂಡಿನ ತುಂಬ ಇರುವೆಗಳು ತುಂಬಿರುವುದನ್ನು ನೋಡಿದ. ಅವುಗಳನ್ನು ನೋಡಿ ಅವನಿಗೆ ಖುಷಿಯಾಯಿತು. ಸದಾ ಚಟುವಟಿಕೆಯಿಂದ ಇರುತ್ತವೆ ಎಂದುಕೊಳ್ಳುತ್ತಾ ನದಿಯ ಕಡೆ ನೋಡುತ್ತಾನೆ. ನದಿಯ ನೀರು ಏರುತ್ತಿದೆ. ಲಕ್ಷಾಂತರ ಇರುವೆಗಳು ಗೂಡು ಸಮೇತ ನೀರಿನಲ್ಲಿ ತೇಲಿ ಹೋಗುತ್ತವೆ. ಏನು ಮಾಡುವುದೆಂದು ಯೋಚಿಸಿ ತಕ್ಷಣ ತಾನು ಹುಟ್ಟಿದ್ದ ಪಂಚೆಯನ್ನು ಬಿಚ್ಚಿದನು. ಅದನ್ನು ಮಡಿಚಿ ಇರುವೆ ಗೂಡಿನ ಸುತ್ತ ಸುತ್ತಿ ಗೂಡನ್ನು ಮುಚ್ಚಿಬಿಟ್ಟನು. ಪಂಚೆ ಹಾರಿ ಹೋಗದಂತೆ ಅದರ ಮೇಲೆ ಸುತ್ತಲೂ ಕಲ್ಲುಗಳನ್ನು ಒಂದರ ಪಕ್ಕ ಒಂದು ಜೋಡಿಸಿಟ್ಟನು. ಒಳಗೆ ನೀರು ಸೇರಿದ್ದರೆ ಹೊರಹೋಗಲು ಒಂದು ಸಣ್ಣ ತೂತು ಮಾಡಿದನು. ನದಿ ರಭಸದಿಂದ ಏರುತ್ತಾ ಗೂಡಿನ ಸುತ್ತ ಬಂದಿತು. ಗೂಡೊಳಗೆ ಬರಲಿಲ್ಲ. ಹೀಗಾಗಿ ಸಮಾಧಾನದಿಂದ ಮನೆ ಸೇರಿದನು. ಮನೆಯಲ್ಲಿ ತಂದೆ ತಾಯಿ ಒಡ ಹುಟ್ಟಿದವರ ಜೊತೆ ಹಾಯಾಗಿ 8 ದಿನ ಕಳೆದನು. ಆಶ್ರಮಕ್ಕೆ ಮರಳಬೇಕೆಂಬುದು ಅವನಿಗೆ ನೆನಪಾಯಿತು. ಈ ಕಡೆ ಗುರುಗಳು 8ನೇ ದಿನವೂ ಆಶ್ರಮಕ್ಕೆ ಶಿಷ್ಯ ಬಾರದಿರುವುದನ್ನು ನೋಡಿ ಅವನು ಸತ್ತು ಹೋಗಿರಬಹುದು ಅಂದುಕೊಂಡರು. ಶಿಷ್ಯನ ಅಂತಿಮ ದರ್ಶನವನ್ನು ಮಾಡಲಾಗಲಿಲ್ಲ ಎಂದು ಚಿಂತೆಯಿಂದ ಆಶ್ರಮದಿಂದ ನದಿಯ ಕಡೆಗೆ ಹೊರಟಿದ್ದರು. ಮುಸ್ಸಂಜೆ ಹೊತ್ತಲ್ಲಿ ದೂರದಿಂದ ಯಾರೋ ಬರುವುದು ಕಂಡಿತು. ಗುರುಗಳು ಕೈಯನ್ನು ಹಣೆಗೆ ಅಡ್ಡೆ ಕೊಟ್ಟು ಕಣ್ಣು ಕಿರಿದಾಗಿಸಿ ನೋಡಿದರು. ಓಡುವ ರೀತಿಯಲ್ಲೇ ನಡೆದುಕೊಂಡು ಬಂದ ಶಿಷ್ಯನನ್ನು ಆಪದಾ ಮಸ್ತಕ ನೋಡಿ ಬಿಗಿಯಾಗಿ ತಬ್ಬಿಕೊಂಡರು. ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಶಿಷ್ಯನಿಂದ ನಡೆದದೆಲ್ಲವನ್ನು ತಿಳಿದುಕೊಂಡರು. ನಮ್ಮ ಶಿಷ್ಯ ಲಕ್ಷಾಂತರ ಇರುವಿಗಳ ಜೀವವನ್ನು ಉಳಿಸಿದ್ದಾನೆ. ಈ ಪುಣ್ಯಕರ್ಮ ಫಲದಿಂದ ಶಿಷ್ಯನಿಗೆ ದೀರ್ಘಾಯುಷ್ಯ ಸಿಕ್ಕಿತು ಎಂದವರಿಗೆ ಅರ್ಥವಾಗಿತ್ತು. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಅಂತೆಯೇ ಕೆಟ್ಟ ಕೆಲಸಗಳಿಗೂ ಅದರದ್ದೇ ಆದ ಕರ್ಮ ತಟ್ಟದೆ ಬಿಡುವುದಿಲ್ಲ. ನಿಧಾನವಾಗಿಯಾದರೂ ಕೆಲವೊಮ್ಮೆ ಜನ್ಮಾಂತರಗಳಾದರೂ ಸರಿ ಕರ್ಮ ಮರಳಿ ಬರುತ್ತದೆ. ಆದ್ದರಿಂದ ನಾವು ಮಾಡುವ ಪ್ರತಿ ಯೋಚನೆ ಮತ್ತು ಕೆಲಸದ ಬಗ್ಗೆಯೂ ಜಾಗೃತರಾಗಿರೋಣ. ಪ್ರಿಯ ಕೇಳುಗರೆ, ಕೇಳದಲ್ಲ ಇಷ್ಟೊತ್ತು. ಕರ್ಮ ಮರಳಿ ಬರುತ್ತದೆ ಮರೆಯದಿರಿ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿ

ಅಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ, ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಕರ್ಮ ಮರಳಿ ಬರುತ್ತದೆ ಮರೆಯದಿರಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಜಯಪುರ ಹೋಬಳಿಯ ಎಡಹಳ್ಳಿ ಗ್ರಾಮದ ಶ್ರೀಮತಿ ಮಂಜುಳಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಎಡಳ್ಳಿ ಗ್ರಾಮದ ಶ್ರೀಮತಿ ಮಂಜುಳಾರವರು ತಮ್ಮ ಮಗುವಿನ ಸಮಸ್ಯೆ ಬಗ್ಗೆ ನಮ್ಮ ಜೊತೆ ಒಂದು ಅಭಿಪ್ರಾಯ ಅನಿಸಿಕೆಯನ್ನ ಹಂಚಿಕೊಳ್ಳಕ್ಕಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಆ ಮಗುವಿನ ಪರಿಸ್ಥಿತಿ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ತುಂಬಾ ಖುಷಿ ಆಯ್ತು ಮೇಡಮ್, ನಿಮ್ಮ ಮೊಮ್ಮಗಳ ಬೆಳವಣಿಗೆಯಲ್ಲಿ ನೀವು ವಿರುದ್ಧವಾಗಿ ಶ್ರಮಿಸ್ತಾ ಇರೋದು ನಮಗೂ ಕೂಡ ಖುಷಿಯ ವಿಚಾರ. ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಮೇಡಮ್, ನಮ್ಮ ಜನಧ್ವನಿ ಕೇಳೋಬರಿಗೆ.
3: ನಮ್ಮ ಹೆಸರು ಮಂಜುಳಾ ಅಂತ, ನಾನು ಎಡಳಿಂದ ಬಂದಿರೋದು. ದ್ವಿತೀಯ ಅಜ್ಜಿ ನಾನು.
1: ಇವರ ಒಂದು ಪೋಷಕರ ಪರಿಚಯವನ್ನ ಮಾಡಿಕೊಡಿ ಮೇಡಮ್. ನೀವು
3: ಪವನ್ ಕುಮಾರ್ ಮತ್ತು ಚೈತ್ರವತಿ ಅವರ ಅಪ್ಪ ಅಮ್ಮ. ಅವರು ಊಟಗಳಲ್ಲಿರೋದು. ಮಗು ದ್ವಿತೀಯ ಅಂತ.
1: ಮಗು ಪರಿಚಯವನ್ನ ಮಾಡಿಕೊಡಿ ಮೇಡಮ್. ಎಷ್ಟು ವರ್ಷ, ಯಾವ ಊರು?
3: ಅವಳಿಗೆ 7 ವರ್ಷ ಆಗಿದೆ. ಅವಳು ಎಡಳಿಲಿ ಇರೋದು, ನಮ್ಮ ಹತ್ರ
1: ನೆರೆಸ್ಕೊಂಡಿದ್ದೀವಿ.
3: ನಮ್ಮ ಹತ್ರ ನೆರೆಸ್ಕೊಂಡಿರೋದು.
1: ದ್ವಿತೀಯ ಪೋಷಕರಿಗೆ ಎಷ್ಟು ಜನ ಮಕ್ಕಳು ಮೇಡಮ್?
3: ಇಬ್ಬರು ಹೆಣ್ಮಕ್ಳಿದಾರ. ಇವಳಿಗೆ 7 ವರ್ಷ, ಅವಳಿಗೆ 2 ವರ್ಷ ಆಗಿದೆ.
1: ದ್ವಿತೀಯ ಸಮಸ್ಯೆ ಯಾವಾಗ ಗೊತ್ತಾಯ್ತು ನಿಮ್ಗೆ?
3: ಹುಟ್ಟದಾಗಲಿಂದನೂ ಅದೇ ಸಮಸ್ಯೆ ನಮಗೆ. ಹುಟ್ಟದಾಗಲಿಂದ ಅವಳಿ ಐಸೋಲೇ ಇಡ್ಲು. ಒಂದು ತಿಂಗಳು ಜೆ ಎಸ್ ಎಸ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಗಿರೋದು. ಅಲ್ಲಿಂದ ಅವಳು ಆ ಥರ ಆಗಿರೋದು. ಎದ್ದು ಕೂತ್ಕೊಳ್ಳಲ್ಲ, ನಡೆಯಲ್ಲ, ಮಾತಾಡೋಕ್ಕೂ ಬರಲ್ಲ.
1: ಹುಟ್ಟದಾಗ್ಲಿಂದನೂ ಈ ಸಮಸ್ಯೆ ಅನ್ನೋದು ಅವಳು ಕಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಮೇಡಮ್?
3: ಗೊತ್ತಿಲ್ಲ, ಐಸೋಲೇ ಇಟ್ಟರಲ್ಲ, ಅದೇನಾದ್ರು ಸಮಸ್ಯೆನೇ ಅಂತ ಗೊತ್ತಾಯ್ತಲ್ಲ.
1: ಈಗ ಎಷ್ಟು ವರ್ಷ ಮೇಡಮ್?
3: 7 ವರ್ಷ ಆಗಿದೆ.
1: ಈ ಥರ ಸಮಸ್ಯೆ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು?
3: ಒಂದು 3 ವರ್ಷ ಆದ್ಮೇಲೆ ಗೊತ್ತಾಯ್ತು. ನಮ್ಗೆ ಗೊತ್ತೇ ಇರಲಿಲ್ಲ. ಅವಳು ನಮ್ಮೂರಲ್ಲಿ ಇರಲಿಲ್ಲ. ಅವಳು ಅವ್ರ ಅಮ್ಮನ ಮನೇಲಿದ್ಲು. ಆಮೇಲೆ ನಮ್ಗೆ ಗೊತ್ತಾಗಿದ್ದು. ಆಮೇಲೆ ನಾವು ಕರ್ಕೊಬಂದು ನಮ್ಮ ಊರಲ್ಲಿ ಇಸ್ಕೊಂಡಿದ್ವಿ.
1: ಹೇಗಿತ್ತು 3 ವರ್ಷ ಕಂಟ ಅವಳು ಬೆಳವಣಿಗೆ?
3: ಏನಿಲ್ಲ, ಬೆಳವಣಿಗೆನೇ ಇಲ್ಲ. ಮಲಗಿರೋದ ಮಲಗಿರೋದು ಅಷ್ಟೇ. ನಾವು ತಿನ್ಸಾರ ತಿಂತಿದ್ಲು, ಇಲ್ದಾರ ಏನು ಕೇಳ್ತಿರ್ಲಿಲ್ಲ. ಅವಳು
1: ಎಲ್ಲ ಪಾಪಗಳ ರೀತಿ ಅವಳ ಚಟುವಟಿಕೆ ಇರಲಿಲ್ಲ.
3: ಇಲ್ಲ, ಏನು ದಬಾಕಳದು ಏನು ಇರಲಿಲ್ಲ. ಅವಳು ಇದೇ ಥರ ಮಲಗಿರೋದು ಯಾವಾಗ.
1: ನಿಮ್ಗೆ ಹೇಗೆ ಗೊತ್ತಾಯಿತು?
3: ನಾವು ಹೋಗಿ ನೋಡೋಕಂತ ಹೋಯ್ತಿದ್ವಲ್ಲ, ಅವಾಗೆಲ್ಲ ನೋಡ್ತಾ ಇದ್ವಿ. ಇದಕ್ಕೆ ಇವಳು ಎದ್ದಾಳದ ಇಲ್ವಲ್ಲ ಅಂತ ನೋಡ್ಬಿಟ್ಟು ನಮ್ಮ ಮನೆ ಕರ್ಕೊಂಡಿಸ್ಕೊಂಡು ಇವಾಗ ಪರವಾಗಿಲ್ಲ ಅವ್ರಿಗೆ. ಇವಾಗ ತೊಂದರೆ ಏನಿಲ್ಲ.
1: ಅಂದ್ರೆ ಎಲ್ಲ ಪಾಪಗಳ ಬೆಳವಣಿಗೆ ತರ ಅವಳು ಬೆಳವಣಿಗೆ ಇರಲಿಲ್ಲ.
3: ಇವಾಗ್ಲೂ ಮಲ್ಕೊಂಡಂಗೆ ಇರೋದು.
1: ಅಂದ್ರೆ ಮಲ್ಕೋ ಹಾಗೇನೆ ಮಲ್ಕೋತಿದ್ಲು ಯಾವಾಗ್ಲೂ. 3 ವರ್ಷ ಆದ್ರೂ ಗೊತ್ತಾಗ್ಲಿಲ್ಲ.

0: ತದನಂತರ ಯಾವ ಹಾಸ್ಪಿಟಲ್ ತೋರಿಸಿದ್ರಿ ನೀವು?
1: ಹಾಸನದಲ್ಲೇ ಒಂದು 15 ದಿನ ಅಡ್ಮಿಟ್ ಮಾಡ್ಕೊಂಡಿದ್ವಿ. ಆವಾಗ ಕೊರೋನಾ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು. ಇವಾಗ ಸರ್ಗೂರು ವಿವೇಕಾನಂದ ಹಾಸ್ಪಿಟ್ಲಲ್ಲ ತೋರಿಸಿದ್ವಿ, ಇವಾಗ ಇಲ್ಲಿ ಕರ್ಕೊಂಬಂದಿದ್ವಿ ಟಿನರ್ಸಿಪ್. ಹಾಸ್ಪಿಟಲ್ ತೋರಿಸ್ಬಿಟ್ಟಾದ್ಮೇಲೆ ಗೊತ್ತಾಗಿದ್ದು ಮೇಡಮ್ ಎದ್ದು ಕೂತ್ಕೊತಾ ಇಲ್ಲ.
0: ಸಮಸ್ಯೆ ಇದೆ, ತಕ್ಷಣ ಚಿಕಿತ್ಸೆ ಏನು ಕೊಡಿಸ್ನಿಲ್ವಾ ನೀವು?
1: ಅದೇ ಹಾಸನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಬಿಟ್ಟಿದ್ರಲ್ಲ 15 ದಿನ, ಆಮೇಲೆ ಕೊರೋನಾ ಬಂದ್ಬಿಡ್ತು ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು.
0: ಅಂದರೆ ಯಾವುದೇ ರೀತಿ ಚಿಕಿತ್ಸೆಯನ್ನು ಕೊಡಿಸ್ದೆ ಈ ಥರ ಆಗಿರೋದ್ರಿಂದ ಈಗ 7 ವರ್ಷದಲ್ಲಿ ಅವಳ ಬೆಳವಣಿಗೆ ಹೇಗೆ ಸಾಕ್ತಾ ಬರ್ತಾ ಇದೆ ಇವಾಗ?
1: ಅಂದರೆ ಅವಳು ಸ್ಕೂಲ್ ತಗೊಂಡೋಗಿ ಸೇರಿಸ್ಬಿಟ್ಟಿದ್ದೀನಿ ಈಗ, ಸ್ಪೆಷಲ್ ಸ್ಕೂಲು, ಬ್ಯೂಟಿಫುಲ್ ಗೇಟ್ ಸ್ಪೆಷಲ್ ಸ್ಕೂಲ್ ಅಂತ. ಆ ಸ್ಕೂಲಲ್ಲಿ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತವ್ರ ಅವ್ರ ಮಿಸ್ಸು. ಇವಾಗ ಪರವಾಗಿಲ್ಲ.
0: ಹೇಗಿತ್ತು ಮುಂಚಿನ ಪರಿಸ್ಥಿತಿ? ಅವಳು
1: ಮುಂಚೆ ಎಲ್ಲ ಕೈಯೆಲ್ಲ ಹಿಂಗೆ ಯಾವಾಗ ಇಟ್ಕೊಂಡಂಗೆ ಇರ್ತಿದ್ಲು, ಕಾಲೇನು ನೀಡ್ತಿರ್ಲಿಲ್ಲ. ಇವಾಗ ಕಾಲೆಲ್ಲ ನೀಡೋದು ಕೈಯೆಲ್ಲ ಬಿಡೋದೆಲ್ಲ ಮಾಡ್ತಾಳೆ. ಕೊಟ್ಟರೆ ಎಲ್ಲ ಈಸ್ಕೊಂಡು ತಿನ್ನೋದು, ಕೈಯಲ್ಲಿ ಇಟ್ಕೊಳ್ಳೋದು ಎಲ್ಲ ಮಾಡ್ತಾಳೆ.
0: ಮೊದಲು ಯಾವ ಥರ ಇದ್ಲು?
1: ಏನು ಕೈ ಏನು ಬಿಡ್ತಿರ್ಲಿಲ್ಲ ಅವಳು, ಹಿಂಗೆ ಇಟ್ಕೊಂಡಂಗೆ ಇರ್ತಿರ್ಲಿಲ್ಲ ಯಾವಾಗ.
0: ಎಲ್ಲವೂ ಕೂಡ ಒಂದು ಟೈಟ್ನೆಸ್ಸು, ಯಾವುದನ್ನು ಕೂಡ ಇಟ್ಕೋತಿರ್ಲಿಲ್ಲ. ಹೇಗಿತ್ತು ಅವಳ ಸ್ವಭಾವ?
1: ಸುಮ್ಮನೆ ಮಲಗಿರೋದು, ಏನು ಸ್ವಭಾವ ಏನು ಚಟುವಟಿಕೆ ಇರಲಿಲ್ಲ ಅವಳು. ಏನು ಇಲ್ಲ, ಇವಾಗ ಹಠ ಮಾಡಿ ಆಡೋದವಳು, ಇವಾಗ ಹಠ ಮಾಡೋದು.
0: ಹೇಗೆ ಅನ್ಸುತ್ತೆ ಆ ಪಾಪು ನೋಡಿದಾಗ ನಿಮಗೆ?
1: ಖುಷಿ ಅನ್ಸುತ್ತೆ. ಇವಾಗ ಇವಾಗಿರೋದು ಚಟುವಟಿಕೆ ನೋಡಿದ್ರೆ ಖುಷಿ ಅನ್ಸುತ್ತೆ ಅವನು.
0: ಅವರಪ್ಪ ಅಮ್ಮ ಹೇಗೆ ನೋಡ್ಕೋತಾರೆ ಅವಳನ್ನ?
1: ಚೆನ್ನಾಗಿ ನೋಡ್ಕೋತಾರೆ ಅವನು, ಅವರು ಚೆನ್ನಾಗಿ ನೋಡ್ಕೋತಾರ.
0: ಮೊದಲೇ ತರಬೇತಿ ಕೊಡಿಸಿದ್ರ ದ್ವಿತಿಗೆ?
1: ಅದೇ ಹಾಸನದಲ್ಲಿ ಕೊಡಿಸಿದ್ರಲ್ಲ ಅಷ್ಟೇ, ಇಲ್ಲಿ ಈ ಥರ ತರಬೇತಿ ಸ್ಕೂಲಲ್ಲಿ ಕೊಡ್ತಿದ್ದಾರೆ. ಫಿಸಿಯೋಥೆರಪಿ ಸ್ಪೀಚಿದ್ದು ಅದೆಲ್ಲ ಅವ್ರ ಸ್ಕೂಲಲ್ಲೇ ಕೊಡ್ತಾರೆ.
0: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಈಗ ಪರಿಚಯ ಆಯ್ತು ನಿಮಗೆ?
1: ರಾಜೇಶ್ವರಿ ಮೇಡಮ್ ಅಂತ ನಮ್ಮ ಊರಿಗೆ ಬಂದು ಅವರು ಅದು ಯಾವತ್ತ ಕಾರ್ಡ್ ಮಾಡಿಕೊಟ್ಟವ್ರ 250 ರೂಪಾಯಿ ದುಡ್ಡು ಕಟ್ಕೊಂಡು ಅವರಿಂದ ನಮ್ಗೆ ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ನಮ್ಗೆ ಕರ್ಕೊಂಡು ಹೋಗಿದ್ದು ಅಂದ್ರೆ ಪರಿಚಯ ಇರಲಿಲ್ಲ, ಸರ್ವರು ಕರ್ಕೊಂಡು ಹೋಗಿದ್ದು ಇದೇ ಹಾಸ್ಪಿಟ್ಲಿಗೆ ಅಂದ್ರೆ ಸುಮ್ಮನೆ ಕರ್ಕೊಂಡೋಗಿ ಮಸಾಜ್ ಮಾಡಿಸ್ಕೊ ಕರ್ಕೊಂಡ್ಬಿಟ್ಟು ದೂರ ಅಂತ ಬಿಟ್ಬಿಟ್ವಿ ನಾವು.
0: ಹೇಗೆ ಕೊಡ್ತಿದ್ರು ಅವರು?
1: ನಾನಲ್ಲ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಿದ್ದೆ.
0: ಎಷ್ಟು ವರ್ಷ ಕರ್ಕೊಂಡು ಹೋದ್ರಿ ಅಲ್ಲಿ?
1: ಅಲ್ಲೊಂದು ಸ್ವಲ್ಪ ಒಂದು 6 ತಿಂಗಳ ತನಕ ಕರ್ಕೊಂಡು ಹೋಗೋರ, ಆಮೇಲೆ ಸುಮ್ಮನೆ ಸುಮಾರಾಗಿ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರು ಅವರು.
0: ಆ ಥೆರಪಿ ಕೊಟ್ಟ ಮೇಲೆ ಬೆಳವಣಿಗೆ ಹೊಂದ್ಲ?
1: ಬೆಳವಣಿಗೆ ಹೊಂದ.
0: ಮನೇಲೂ ಕೂಡ ಪ್ರಯತ್ನ ಮಾಡ್ತೀರಾ ಅದನ್ನು?
1: ಮನೇಲೂ ಮಾಡ್ತೀನಿ. ನಾವು ಹೆಂಗೆ ಅವಳು ಕೊಡ್ತೀವಿ ಹಂಗೆ ಮಾಡ್ತಾಳೆ ಅವಳು, ಇವಾಗಲೂ ಅಷ್ಟೇ ಚೆನ್ನಾಗಿ ಮಾಡ್ತಾಳೆ.
0: ಈ ಥರ ಮಕ್ಕಳು ಇದ್ದಾರೆ, ವಿಶೇಷ ಮಕ್ಕಳು ಮನೇಲಿದ್ದಾರೆ ಅಂತಂದರೆ ಅವರು ಮನೆಯವರು ಅಂದರೆ ಸಾಮಾಜಿಕವಾಗಿ ಸಾಕಷ್ಟು ಪರಿಸ್ಥಿತಿಗಳು ಎದುರಾಗ್ತವೆ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಸಮಸ್ಯೆ ಎದುರಾದ್ವಾ ಇವಳಿಗೆ?
1: ಆಡ್ಕೊಂಡ್ರು ನಾವು ತಲೆ ಕೆಡಿಸ್ಕೊಳ್ಳ, ನಮ್ಮ ಪಾಪನೂ ನಾವೇನು ಅವಳ ಯಾವ ಥರ ಇಲ್ಲ, ಖುಷಿಯಾಗೇ ನೋಡ್ಕೊತೀವಿ ನಮ್ಮ ನಾವೇನು ಅನ್ಕೊಳ್ಳಲ್ಲ. ಯಾರು ಏನೇ ಅಂದರೂ ನಮ್ಮ ಪಾಪ ಸಾಕಬೇಕು, ಚೆನ್ನಾಗಿ
0: ಉಂಟಾ ಸಮಸ್ಯೆ
1: ಉಂಟು ಮೇಡಮ್. ಎಲ್ಲರೂ ಅಂತಾರ, ಊರಲ್ಲೆಲ್ಲ ಅಂತಾರ, ಅವಳು ಎದ್ದು ಕೂತ್ಕೊಂಡಳ ಸುಮ್ಮನೆ ಎಷ್ಟು ಇವಳು ಸಾಕ್ತಾ ಇರೋದು ಅಂತ ಎಲ್ಲ ಹೇಳ್ತಾರೆ. ಆದ್ರೂ ನಾನು ಬಿಡಲ್ಲ, ಅವಳನ್ನ ಸಾಕ್ತೀನಿ.
0: ಸಾಮಾಜಿಕವಾಗಿ ಸಾಕಷ್ಟು ಸಮಸ್ಯೆಗಳಿದ್ರೆ ಅವು ಕೂಡ ಇದಕ್ಕೆ ಯಾವಕ್ಕೂ ತಲೆ ಕೊಡದೆ ಅವಳು ಬೆಳವಣಿಗೆಯಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದ್ರ. ಈಗ ಎಷ್ಟನೇ ಕ್ಲಾಸ್ ಹೋಗ್ತಿದ್ದಾಳೆ?
1: ಕ್ಲಾಸ್ ಏನಿಲ್ಲ, ಮಾಮೂಲಿ ಈ ಥರ ವಿಶೇಷ ಮಕ್ಕಳಲ್ವಾ, ಮಾಮೂಲಿ ಹೋಯ್ತಾಳ, 3 ವರ್ಷದಿಂದ ಹೋಯ್ತಾಳೆ.
0: 3 ವರ್ಷ ಎಲ್ಲರನ್ನು ಗುರುತು ಹಿಡಿತಾಳ? ಯಾವ ಥರ?
1: ಅಪ್ಪ ಬಂದ್ರೆ ಅಪ್ಪ, ಅಮ್ಮ ಬಂದ್ರೆ ಅಮ್ಮ, ಅವ್ರ ಅಜ್ಜಿ ಬಂದ್ರೆ ಅಮ್ಮ ಅಜ್ಜಿ, ತಾತ ಬಂದ್ರೆ ತಾತ, ಚಿಕ್ಕಪ್ಪ ಬಂದ್ರೆ ಚಿಕ್ಕಪ್ಪ, ಯಾರೇ ಅಕ್ಕಪಕ್ಕದವ್ರು ಯಾರೇ ಬಂದರೂ ಇಂಥವ್ರೆ ಅಂತ ಗುರುತು ಹಿಡಿತಾಳ, ಕೂಗ್ತಾಳ ಬಾ ಅಂತ ಕರೀತಾಳ.
0: ಈ ಥರ ಮಕ್ಕಳಿದ್ದಾರೆ ಅಂತಂದರೆ ಮನೇಲಿ ಒಂದು ಕೌಟುಂಬಿಕ ಸಹಕಾರ ತುಂಬ ಮುಖ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಇವಳನ್ನು ಸಾಕೋಕ್ಕೆ ನಿಮ್ಮ ಕುಟುಂಬದ ಸಹಕಾರ ಹೇಗೆ ಕೊಡ್ತಾ ಇದ್ದಾರೆ?
1: ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮೇಡಮ್, ಎಲ್ಲರೂ ಸಪೋರ್ಟ್ ಆಗಿದ್ದಾರೆ, ಎಲ್ಲರೂ ಸಪೋರ್ಟ್ ತಗೊಂಡೆ ಸಾಕ್ತಾ ಇರೋದು ಇವಳು. ಇಲ್ಲ ಇಲ್ಲ, ನಮ್ಮನೇಲಿ ಆ ಥರ ಇಲ್ಲ, ಇವಳಿಗೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ಅಜ್ಜಿ ತಾತ ಎಲ್ಲರೂ ನೋಡ್ಕೊತಾರೆ ಮೇಡಮ್.
0: ವಿಶೇಷವಾಗಿ ಇಂಥ ಮಕ್ಕಳನ್ನ ಕಡೆಗಣಿಸೋರು ಜಾಸ್ತಿ. ಈ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಅಪ್ಪ ಅಮ್ಮನ ಆಸರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಬ್ಬ ಅಜ್ಜಿಯಾಗಿ ಹೇಗೆ ನೋಡ್ಕೋತಿದ್ದೀರಿ?
1: ನಾವು ನಮ್ಮನೇಲಿ ತುಂಬ ಚೆನ್ನಾಗಿ ನೋಡ್ಕೋತೀವಿ, ಅವಳಿಗೋಸ್ಕರ ನಮ್ಮ ಪ್ರಾಣನಾರು ಕೊಡ್ತಾ ಇದ್ದೀವಿ.
0: ಟಿನರ್ಸಿಪುರ ಕ್ಯಾಂಪಿಗೆ ಬಂದಿದ್ದೀರಿ, ಹೇಗೆ ನೋಡ್ಕೋತಿದ್ದೀರಿ, ಏನೇನೆಲ್ಲ ಸೌಲಭ್ಯ ಪಡ್ಕೋತಾ ಇದ್ದೀರಿ?
1: ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಆಮೇಲೆ ಆಯಿಲ್ ಮಸಾಜು ಇವತ್ತು ಮಾಡಿಸ್ತಿದ್ದೀನಿ.
0: ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ?
1: ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಮೇಡಮ್. ಫಿಸಿಯೋಥೆರಪಿ ಆದ ತಕ್ಷಣ ಅವಳನ್ನ ಎತ್ತಕ್ಕೆ ಹೋದ್ರೆ ಒಂದ್ಸತಿ ಕಾಲು ಹಿಂಗೆ ಅನ್ಕೊಂಡು ಅವಳು ಬಿಡ್ತಿರ್ಲಿಲ್ಲ, ಈ ಕಾಲನ್ನ ಇಲ್ಲಿ ಟೈಟು, ತುಂಬ ಟೈಟು ಹೀಗೆ ಎತ್ತಿದ್ರು. ಅವಳು ಎತ್ತಕ್ಕೆ ಹೋದ್ರೆ ಒಂದು ಸ್ವಲ್ಪ ಸೌಂಡ್ ಬರುತ್ತೆ ಈಗ ಒಂಥರ ನರ್ಕಂತ, ಸ್ವಲ್ಪ ಲೂಸ್ ಆಗೈತೆ ಅನ್ಸುತ್ತೆ.
0: ಈಗ ಎಲ್ಲ ಥೆರಪಿನೂ ಕೊಡಿಸ್ತಾ ಇಲ್ಲ,
1: ಕೊಡ್ತಾ ಇದ್ದಾರೆ ಮೇಡಮ್. ವಾರಕ್ಕೆ 2 ದಿನ
0: ವಾರಕ್ಕೆ ಕಂಪಲ್ಸರಿ ನೀವು ಹೋಗ್ತೀರಾ?

0: ಇಲ್ಲ, ಅವ್ರ ಮಿಸ್ ಕಳೆ ಮಾಡಿಸ್ತಾರೆ. ಫಸ್ಟ್ ಅಳ್ತಾ ಇದ್ಲು ಅಂದ್ಬಿಟ್ಟು ನಾನು ಹೋಯ್ತಿದ್ದೆ, ಇವಾಗ ಅವ್ರ ಮಿಸ್ ಕಳೆ ಮಾಡಿಸ್ತಾರೆ. ಇವಳೇ ಮಾಡಿಸ್ಕೊತಾಳೆ ಮೇಡಮ್. ಅವಳು
1: ಮನೇಲೂ ಬಂದು ಮಾಡ್ತೀರಾ? ಯಾವ ಥರ
0: ಅವ್ರು ಯಾವ ಥರ ಹೇಳ್ಕೊಟ್ಟಿದ್ದಾರೆ ಎಲ್ಲಾನು ಮಾಡ್ತೀನಿ. ಸ್ಪೀಚ್ದು ಈ ಥರ ಎಲ್ಲ ಮಾಡೋದು, ಹಿಂಗೆಲ್ಲ ಮಾಡೋದು, ಕಾಲೆಲ್ಲ ಇದು ಮಾಡೋದು, ತುಂಬ ನಡೆಸ್ತೀನಿ. ವಾಕ್ ಮಾಡೋತ್ರ ತುಂಬ ಮಾಡಿಸ್ತೇನೆ.
1: ದಿನದ 24 ಗಂಟೆಗಳಲ್ಲೂ ಕೂಡ ಅವಳ ಜೊತೆನೇ ಇರ್ತೀರಿ ನೀವು?
0: ನನ್ನ ಕೆಲಸ ಎಲ್ಲ ಇವಳಲ್ಲೇ.
1: ನಿಮ್ಗೆ ಯಾರು ಹೇಳಿದ್ರು ಈ ಕ್ಯಾಂಪ್ ಇದೆ ಏನು?
0: ಸರಿ ಮೇಡಮ್ ಹೇಳಿದ್ರು ಈ ಥರ ಕ್ಯಾಂಪ್ ಐತೆ, ಅಲ್ಲಿ ಹೋದ್ರೆ ಚೆನ್ನಾಗಾಯ್ತಾಳೆ, ನಿಮ್ಮ ಮಗಳು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿರೋದು.
1: ಪ್ರೀವಿಯಸ್ ಎಲ್ಲರೂ ಕ್ಯಾಂಪ್ ಅಟೆಂಡ್ ಮಾಡಿದ್ದೀರಾ ಮೇಡಮ್ ನೀವು?
0: ಯಾವುದು ಅಟೆಂಡ್ ಮಾಡಿಲ್ಲ, ಇದೇ ಫಸ್ಟ್. ನಮ್ಮ ಸೊಸೆನೂ ಮಾಡಿಲ್ಲ, ಅದೇ ಹಾಸನ್ ಕರ್ಕೊಂಡೋಗಿದ್ದ ಒಂದು ಸ್ವಲ್ಪ ದಿನ ಅಷ್ಟೇ, ಸರ್ಗೂರಲ್ಲಿ ಕರ್ಕೊಂಡೋಗಿ ಮಾಡಿಸಿದ್ರು ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಕ್ಯಾಂಪ್ ಅಟೆಂಡ್ ಮಾಡಿಲ್ಲ ಅವಳು. ಥೆರಪಿ ಮಾತ್ರ ತಗೊಂಡಿದ್ದೀವಿ ಅಷ್ಟೇ.
1: ಈಗ ವಿಶೇಷ ಮಕ್ಕಳನ್ನ ಸಾಕೋದು ತುಂಬ ಕಷ್ಟ ಅಂತಲೇ ಹೇಳ್ತಿದ್ದೆ, ಈ ನಿಟ್ಟಿನಲ್ಲಿ ಅವಳನ್ನು ಸಾಕಬೇಕಾದ್ರೆ ಕಷ್ಟ ಆಯ್ತು?
0: ಕಷ್ಟ ಇದ್ದರೂ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಕಷ್ಟಪಟ್ಟೆ ಅವಳು ಸಾಕ್ತಾ ಇರೋದು. ಮುಂದೆ ಚೆನ್ನಾಗ್ಬೋದು ಅನ್ನೋ ಭರವಸೆ ಮೇಲೆ ನಾನು ದೇವ್ರ ಮೇಲೆ ಬರೋಕೆ ಅವಳು ಸಾಕ್ತಾ ಇದ್ದೇನೆ. ಇನ್ನೇ ಮಾಡಿ ಈ ಥರ ಮಾಡಿಕೊಡ್ಬೇಕು ಬಾ ಅಂತ ಅಂದ್ರೆ ಸ್ನಾನ ಮಾಡಿಸೋದೇ ಆಗಲಿ ಯಾವುದೇ ಆಗಲಿ ಅವಳು ನನಗೆ ಸ್ಪಂದಿಸ್ತಾಳೆ ಮೇಡಮ್. ನಾನೇನು ಹೇಳ್ತಾಳೆ ಅವಳು ಕೇಳ್ತಾಳ, ಇಷ್ಟ ಸ್ನಾನ ಆಗಿಲ್ಲ ಅಂತ ಹಿಂಗೆ ತೋರಿಸ್ತಾಳ, ಎಲ್ಲ ಸನ್ನೆ ಮಾಡಿ ತೋರಿಸೋದು ಮಾಡ್ತಾಳೆ. ಮಾಡಿಸ್ತೀನಿ ನಾನು, ದೋಸೆ ಚಪಾತಿ ಬಾಳೆಹಣ್ಣು ಬಿಸ್ಕೆಟ್ ಕೈಯಲ್ಲಿ ಇಟ್ಕೊ ತಿಂತಾಳೆ ಅಷ್ಟೇ. ಇನ್ನು ಅನ್ನದ ಪದಾರ್ಥ ಎಲ್ಲ ನಾನು.
1: ಕೆಲವೊಂದು ವಿಷಯಗಳಲ್ಲಿ ಅವಳು ಕೂಡ ಸಪೋರ್ಟ್ ಸಹಕಾರ
0: ಸಹಕಾರ ಕೊಡ್ತಾಳೆ. ಇವಾಗ ಅವರು ಪಿಜೆ ಡಾಕ್ಟರ್ ಬಂದ ತಕ್ಷಣ ಸ್ಮೈಲ್ ಮಾಡ್ತಾಳ, ಆಮೇಲೆ ಸ್ಟಾರ್ಟಿಂಗ್ ಹೋಗಿ ಮಲ್ಕೋತಾಳ, ನಂಗ ಅಂತ ಕೇಳ್ತಾಳ, ನಂಗೆ ಮಾಡಿ ಅಂತಾನೆ. ನಾ ಆಯಿಲ್ ಮಸಾಜ್ನವರು ಅದೇ ಥರ ಕೇಳಿ ಮಾಡಿಸ್ಕೊಂಡಿರೋದವಳು, ಇದೇ ಫಸ್ಟ್ ಆಯಿಲ್ ಮಸಾಜ್ ಮಾಡಿಸಿರೋದವಳ್ದ, ಇದೇ ಫಸ್ಟ್.
1: ಹೇಗೆ ಅನಿಸ್ತದೆ ಇಂಥ ಮಕ್ಕಳನ್ನೆಲ್ಲ ನೋಡಿದಾಗ, ಕ್ಯಾಂಪಿಗೆ ಬಂದಿರೋ ಒಂದು ಅನುಭವ ಹೇಳೋದಾದ್ರೆ?
0: ತುಂಬ ಕಷ್ಟ ಆಯಿತು ಈ ಥರ ಮಕ್ಕಳು ಸಾಕೋದು. ಚೆನ್ನಾಗಾಗೋರು ಆಗ್ಬೋದು, ಆಗ್ದೇ ಇರೋರು ಇರ್ಬೋದು.
1: ಒಂದು ಫಸ್ಟ್ ಕ್ಯಾಂಪ್ ಅಂತ ಹೇಳ್ತಿದ್ರಿ, ಹೇಗೆ ಅನ್ಸುತ್ತೆ ಇಲ್ಲಿನ ವಾತಾವರಣ ಮಕ್ಕಳನ್ನ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ನಿಮ್ಮ ಮಗಳ ಮೇಲೆ ಅದು ಪರಿಣಾಮ ಬೀರ್ತಿದ್ಯಾ?
0: ನಮ್ಮ ಮಗಳು ಚೆನ್ನಾಗಿ ಆಯ್ತಾಳಂತ ನಾನು ಭರವಸೆ ಐತೆ ಮೇಡಮ್. ಅವ್ರ ಪರಿಸ್ಥಿತಿ ನೋಡಿದಾಗ ನಮ್ದೇ ಬೆಟರ್ ಅನ್ಸುತ್ತೆ, ಯಾಕೆಂದ್ರೆ ಇವಳಿಗೆ ಜಾಸ್ತಿ ಏನಿಲ್ಲ ಅಂತ ಮಾತ್ರ ಪ್ರಾಬ್ಲಮ್ಮು, ಇದನ್ನ ಸರಿಪಡಿಸ್ಬೋದು ಅಂತ ಡಾಕ್ಟರ್ ಎಲ್ಲ ಹೇಳ್ತಾವ್ರ. ಇಲ್ಲಿರೋ ಅಂತ ಜನಗಳು ಸುಧಾರ ಇವಳನ್ನೇನಿಲ್ಲ ಎದ್ದು ಕೂತ್ಕೊತಾಳ ಅಂತ ಹೇಳ್ತಾರ. ಇವಳು ತುಂಬ ವಾಕ್ ಮಾಡ್ತಾಳೆ ಮೇಡಮ್, ಬೆಳಗ್ಗೆ ಎದ್ದ ತಕ್ಷಣ 2 ರೌಂಡು ಮೇಲ್ಗಡೆ ಎಲ್ಲ ಮೆಟ್ಲತ್ತಿ 2 ರೌಂಡ್ ಹೊಡೆತಾಳೆ, ಏನಿಲ್ಲ ಮಾಡ್ತಾಳೆ.
1: ಇದ್ರ ಕುರಿತಾಗಿ ಏನಾದ್ರೂ ಚಿಕಿತ್ಸೆ ಈಗಲೂ ಕೊಡಿಸ್ತಾ ಇದ್ದೀರಾ ನೀವು?
0: ಏನು ಕೊಡಿಸ್ತಾ ಇಲ್ಲ ನಾವು, ಏನಿಲ್ಲ, ಏ ಯಾವ ಮೆಡಿಸನ್ ಇಲ್ಲ, ಇಲ್ಲ ಇಲ್ಲ, ಮನೆ ಊಟ ಒಂದೇ, ಹೊರಗಡೆ ಎಲ್ಲೂ ತಿನ್ಸಲ್ಲ ಮೇಡಮ್. ನಾವು ಅದು
1: ಆಪರೇಷನ್ ಮಾಡಿಸ್ಬೋದು ಅಂತ ಹೇಳಿದಾರ ನಡುವೆ?
0: ಫಿಜಿಯೋಥೆರಪಿ ನಿಮ್ಮ ಮೂಲಕನೇ ನಾವು ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ.
1: 7 ವರ್ಷದಿಂದ ಹಂತ ಹಂತವಾಗಿ ಈಗ ಒಂದು ಬಾಬು ಗೊಂಬೆ ಬಿದ್ಕೊಳಂಗೆ ಬಿದ್ಕೋತಿತ್ತು ಅಂತ ಹೇಳಿದ್ರಿ. ನಿಮ್ಮ ಮನೆಯವ್ರನ್ನಾಗಿರ್ಬೋದು ಆಚೆ ಕಡೆಯವ್ರನ್ನಾಗಿರ್ಬೋದು ಗುರುತಿಸಿ ಮಾತಾಡೋ ಹಂತಕ್ಕೆ ಬಂದಿದ್ದಾಳೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ? ನಿಮ್ಗೆ
0: ತುಂಬ ಖುಷಿ ಆಗುತ್ತೆ ಮೇಡಮ್, ತುಂಬ ಖುಷಿ ಆಯ್ತು. ಅವ್ರ ತಾತ ನೋಡಿದ ತಕ್ಷಣ ಕೂಗ್ಕೊತಾಳೆ, ತಾತ ತಾತ ಅಂತ. ನನ್ನ ಕಂಡ್ರು ಅಮ್ಮ ಅವ್ವ ಅಂತ ಕೂಗ್ತಾಳೆ, ಅವ್ರ ಅಮ್ಮ ಬಂದರು ಅಮ್ಮ ಅಂತ ಕೂಗ್ತಾಳೆ, ಅವ್ರ ಅಪ್ಪ ಬಂದರು ಕೂಗ್ತಾಳೆ, ಅವ್ರ ಚಿಕ್ಕಪ್ಪ ಬಂದರು ಕೂಗ್ತಾಳೆ, ಸ್ಮೈಲ್ ಮಾಡ್ತಾಳೆ. ಅವಳು ಗೊತ್ತಿರೋ ಜನಗಳೆಲ್ಲರೂ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾಳೆ, ಸ್ಮೈಲಲ್ಲೇ ಗೊತ್ತಾಯ್ತಾಳು ಎಲ್ಲ ಇಂಥವ್ರು ಅಂತ ಗುರ್ತಿಡಿತಾಳೆ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರೂ ಗುರ್ತಿಡಿತಾಳೆ. ಅವ್ರ ಮಿಸ್ಗಳು ಕರ್ಕೊಂಡು ಹೋಯ್ತಾರೆ, ಕರ್ಕೊಂಡು ಬಂದುಬಿಡ್ತಾರೆ, ಅವ್ರೇನೋ ಹೊರಟೋದ್ರ ಕೂಕತಾಳ ನಾನು ಕರ್ಕೊಂಡು ಹೋಗಿಲ್ಲ ಹೊಂಟದ್ರಲ್ಲ ಅಂತ. ಅಷ್ಟು ಭೌತಿಕ ಶಕ್ತಿ ತುಂಬ ಚೆನ್ನಾಗೈತೆ.
1: ಈಗ ಇಂಥ ಮಕ್ಕಳಿದ್ದಾರೆ ಅಂತಂದರೆ ಆ ಮಕ್ಕಳನ್ನ ಕಡೆಗಣಿಸ್ಬಿಟ್ಟು ಮನೇಲಿ ಬಿಟ್ಬಿಡ್ತಾರೆ, ಈ ನಿಟ್ಟಿನಲ್ಲಿ ನೀವು ಹೇಗೆ ನೋಡ್ಕೊತಿದ್ರು?
0: ಆ ಥರ ಯಾವತ್ತೂ ಕಡೆಗಣಿಸಿಲ್ಲ, ಅವಳೇ ನಮಗೆ ಮೇನು, ಎಲ್ಲೂ ಹೋಗಲ್ಲ, ಇಲ್ಲ ಕರ್ಕೊಂಡು ಹೋಗಲ್ಲ, ನಾನು ಹೋಗಲ್ಲ, ಅತಿ ಬೇಕಾದವ್ರಿಗೆ ಕರ್ಕೊಂಡು
1: ಹೋಗ್ತೀನಿ,
0: ಮಾಡಿಸ್ತೀನಿ, ಅಂಗನವಾಡಿ ಕರ್ಕೊಂಡು ಹೋಗಿ ಕೂರಿಸ್ತೀನಿ, ಆ ಮಕ್ಕಳ ಜೊತೆಲಿ ಆಟ ಆಡಕ್ಕೆ ಕೊಡ್ತೀನಿ. ಈಗ ಅವ್ರ ಸ್ಕೂಲ್ ಗೊತ್ತಾ, ಅಲ್ಲಿ ಸ್ಕೂಲಲ್ಲೆಲ್ಲ ಆಟ ಆಡ್ತಾಳೆ. ಆಮೇಲೆ ಹೊರಗಡೆ ನಮ್ಮ ಮನೆ ಹತ್ರನೇ ಎಲ್ಲ ಮಕ್ಕಳು ಅಂದು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಅದು ಬಾಲ್ ಆಡೋದು, ಕ್ರಿಕೆಟ್ ಆಡೋದು ಎಲ್ಲ ಮಾಡ್ತಾರೆ, ಅದೆಲ್ಲ ನೋಡ್ತಾಳೆ ಇವಳು. ಎಲ್ಲ ಥರ
1: ಪ್ರಯತ್ನ ಮಾಡ್ತಾಳೆ,
0: ಬಾಲ್ ಹಾಕೋದು ಈ ಥರ, ಅವ್ರು ಹೆಂಗೆ ಆಡ್ತಾರೆ ಅದೇ ಥರ ಮಾಡಬೇಕು, ಯಾರ್ಯಾರು ಬರೆದ್ಕೊಂಡ್ರೆ ನಾನು ಬರೀತೀನಿ ಅಂತಾಳೆ. ಆ ಥರ ಪೆನ್ನು ಬಣ್ಣ ಹಚ್ಚೋದಿದ್ರೆ ಅದು ಹಚ್ತಾಳೆ, ಆ ಥರ ಎಲ್ಲ ಮಾಡ್ತಾಳೆ.
1: ಬೌದ್ಧಿಕ ಶಕ್ತಿಯಾಗಿ ಶೈಕ್ಷಣಿಕ ಮಟ್ಟ ತುಂಬ ಚೆನ್ನಾಗಿದೆ.
0: ಫೋನು ಯಾರು ನೋಡಿದ್ರೆ, ದೊಡ್ಡ ಫೋನ್ ಮಾಡಿದ್ರೆ ಈ ಥರ ಮಾಡ್ತೀನಿ ಅಂತ ಕೇಳ್ತಾಳೆ, ಕೊಡಿ ನಾನು ಹಿಂಗೆ ಮಾಡ್ತೀನಿ ಅಂತ ತಿಳ್ತಾಳೆ ಹಿಂಗೆ ಬೆಳ್ಳಲ್ಲ. ಹೌದು,
1: ಅಂದರೆ ಬೌದ್ಧಿಕ ಶಕ್ತಿ ತುಂಬ ಚೆನ್ನಾಗಿದೆ, ಅವಳು ದೈಹಿಕವಾಗಿ ನಡು ಸ್ವಲ್ಪ ನಿಂತುಕೊಳ್ತಿಲ್ಲ, ಈ ನಿಟ್ಟಿನಲ್ಲಿ ಅವಳಿಗೆ ಫಿಸಿಯೋಥೆರಪಿ ಅನ್ನೋದು ಸಾಕಷ್ಟು ಬೇಕು ಅಂತ ಹೇಳ್ತಿದ್ದಾರೆ. ಈ ಒಂದು ವಿಶೇಷ ಮಕ್ಕಳನ್ನು ಸಾಕೋಕೆ ಕುಟುಂಬದ ಸಹಕಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಅವರ ಅಪ್ಪ ಅಮ್ಮ ನೀವು ಇವಳಿಗಾಗಿ

0: ತರ ಸಮಯವನ್ನ ಮೀಸಲಿಡ್ತಾ ಇದ್ದೀರಾ?
1: ಎಲ್ಲಾ ಸಮಯನೂ ಅವಳಿಗೋಸ್ಕರನೇ ಮೀಸಲಿಟ್ಟಿದ್ದೀವಿ ಮೇಡಮ್. ಅವಳು ನಾವು ಊಟ ಮಾಡ್ಬೇಕಾದ್ರೆ ಅವಳ ಹತ್ರನೇ ಹೋಗಿ ಕುತ್ಕೊಂಡು ತಿನ್ನೋದು. ಅವಳನ್ನ ಬಿಟ್ಟು ಯಾವತ್ತೂ ನಾವು ತಿನ್ನಲ್ಲ. ಅವಳ ಹತ್ರನೇ ಹೋಗಿ ಕುತ್ಕೊ ತಿನ್ನೋದು ಎಲ್ಲ ಮಾಡೋದು. ಅವಳಿಗೆ ಯಾವ ಟೈಮ್ ಎಲ್ಲ ಟೈಮು ಅವಳದೇ. ನಾವು ನಮಗೋಸ್ಕರ ಅಂತ ಏನು ಟೈಮಿಂಗ್ಸೇ ಮಾಡಿಕೊಂಡಿಲ್ಲ. ಅವಳು ಬಿಟ್ಟು ಎಲ್ಲೂ ಹೋಗೋದು ಇಲ್ಲ, ಎಲ್ಲೂ ಹೋಗಲ್ಲ.
0: ಇವಳ ತಂಗಿ ಮತ್ತೆ ಇವರು ಹೇಗೆ ನೋಡ್ಕೋತಾರೆ?
1: ಅವಳು ಚೆನ್ನಾಗಿ ನೋಡ್ಕೋತಾಳೆ ಮೇಡಮ್. ಪಾಪು ಅವಳು 2 ವರ್ಷ ಆಟ ಸಾಮಾನು ಎಲ್ಲ ಕೊಡ್ತಾಳೆ. ಅವಳು ಆಟ ಆಡ್ತಾಳೆ. ಅವಳು ಬಿಸ್ಕೆಟ್ ಕೊಟ್ಟರು ತಿನ್ಸೋದು, ಇವಳಗ ಬಾಯಲ್ಲಿ ನೀರು ಕುಡಿಸೋದು, ಹಾಲು ಕುಡಿಸೋದು ಎಲ್ಲ ಮಾಡುತ್ತೆ 2 ವರ್ಷಕ್ಕೆ. ಅದು
0: ಅವಳು ಕೂಡ ತುಂಬ ಆರೋಗ್ಯವಾಗಿದ್ದಾಳೆ, ಅವಳ ಈ ಥರ ಸಮಸ್ಯೆ ಇಲ್ಲ. ಈಗ ವಿಶೇಷ ಮಕ್ಕಳು ಅಂತಂದರೆ ಒಂದು ಶಾಪ ಅಂತ ಬಯಸ್ತಾರೆ. ಈ ನಿಟ್ಟಿನಲ್ಲಿ ಅಂಥ ಪೋಷಕರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಮ್ಮ?
1: ಅದು ಅನ್ಕೊಳ್ಳೋದು ತಪ್ಪು ಮೇಡಮ್. ಯಾವ ಶಾಪನೂ ಇಲ್ಲ, ಅದು ಅದು ಆ ಥರ ಅನ್ಕೋಬಾರ್ದು. ಏನೋ ನಮ್ಮ ಮನೇಲಿ ಕೊಟ್ಟನೋ ಭಗವಂತ ಅಂದ್ಬಿಟ್ಟು ಏನೋ ಮಾಡಬೇಕಷ್ಟೇ. ಆ ಥರ ಯಾವ ಶಾಪನೂ ಇಲ್ಲ, ಏನೂ ಇಲ್ಲ. ಈ ಪಾಪ ಜೊತೆಲಿ ಟೈಮೆಲ್ಲ ಸ್ಪೆಂಡ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆ ಥರ ಅನ್ಕೊಳ್ಳೋದು ತಪ್ಪು.
0: ಇವಳನ್ನ ಸಾಕೋಕೆ ನಿಮ್ಗೆ ಏನಾರು ಕಷ್ಟ ಆಗ್ತಿದೆಯಾ?
1: ಏನು ಕಷ್ಟ ಅನ್ಸಲ್ಲ ಮೇಡಮ್, ಏನಿಲ್ಲ.
0: ದಿನಚರಿ ಹೇಗಿರುತ್ತೆ?
1: ಸ್ಕೂಲ್ಗೆ ಹೋಯ್ತಾಳ ಮೇಡಮ್, ಸ್ಕೂಲ್ಗೆ ಹೋಯ್ತಲ್ಲ. ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇಲ್ಲ, ಆದರೂ ನಮ್ಮ ಮನೆಯಿಂದ ಕೊಟ್ಟು ಕಳಿಸ್ತೀವಿ ಬಾಕ್ಸಲ್ಲಿ. ಅದನ್ನ ಮೇಡಮ್ಗೆ ತಿನ್ಸ್ ಕರ್ಕೊಬರ್ತಾರೆ, ಅವ್ರು ಮಿಸ್ಗಳು ತಿನ್ನಿಸ್ತಾರೆ. ಈ ಥರ ಮಕ್ಕಳನ್ನ ಎಲ್ಲ ಖುಷಿ ಪಡ್ತಾರೆ ನಮ್ಮ ಮನೇಲಂತೂ. ಆ ಥರ ಯಾವುದೂ ಸಮಸ್ಯೆ ಇಲ್ಲ.
0: ಈಗ ನೀವು ಮೊದಲು ವಿವೇಕಾನಂದ ಹಾಸ್ಪಿಟ್ಲಿಗೆಲ್ಲ ಕರ್ಕೊಬರ್ತೀನಿ ಅಂತ ಹೇಳ್ತಿದ್ರಿ, ಅಲ್ಲಿ ಕೊಟ್ಟಂಥ ಥೆರಪಿ ಯೂಸ್ ಆಗ್ತಿತ್ತು ಅವಳಿಗೆ?
1: ಅದೇ ಇವಳು ಕೈಯೆಲ್ಲ ಹಿಂಗೆ ಇಟ್ಕೊಂಡಿಲ್ಲ ಅಲ್ಲ, ಅದೆಲ್ಲ ಬಿಟ್ಟಾಯ್ತು. ಆಮೇಲೆ ತಲೆ ಒಂದು ಸ್ವಲ್ಪ ಎತ್ತದು, ಆ ಥರ ಎಲ್ಲ ಮಾಡ್ತಾಳೆ. ಅವಳು ಪ್ರಯತ್ನ ಪಡ್ತಾವಳ, ನಾನು ನಡಿಬೇಕು, ಎಲ್ಲರ ಮಕ್ಕಳ ಥರ ಓಡಬೇಕು, ಆ ಥರ ಎಲ್ಲ ಪ್ರಯತ್ನ ಪಡ್ತಾವಳ.
0: ಇಲ್ಲಿನ ಒಂದು ಕ್ಯಾಂಪ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಈಗ ಉಚಿತವಾಗಿ ನಮ್ಮ ಹಾಸ್ಪಿಟಲು ಈ ಥರ ಒಂದು ಪ್ರಯತ್ನವನ್ನು ಮಾಡ್ತಿದೆ, ಇಂಥ ಮಕ್ಕಳಿಗೆ ಒಂದು ಸಬಲೀಕರಣ ಆಗೋಕ್ಕೆ ಒಂದು ನೆರವನ್ನು ನೀಡ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಮ್ಮ?
1: ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಪೋಷಕರಿಗೆ, ಮಕ್ಕಳಿಗೆಲ್ಲ. ಏನೇನು ಮಕ್ಕಳಿಗೆ ಏನು ಬೇಕು ಹಾಲು ತೊಳೆದಾಗ ತುಂಬ ಸಪೋರ್ಟಿವ್ ಆಗಿ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮೆಲ್ಲರೂ. ಈ ಥರ ಜನಗಳಿದ್ದರೆ ಈ ಥರ ಮಕ್ಕಳಿಗೂ ಸಪೋರ್ಟ್ ಆಗಿರ್ಬೋದು, ಚೆನ್ನಾಗಿ ನೋಡ್ಕೋಬೋದು, ಪೋಷಕರಿಗೆ ಏನು ತೊಂದರೆ ಆಗಲ್ಲ. ಎಲ್ಲ ಸಪೋರ್ಟ್ ಮಾಡೋದ್ರಿಂದ ಎಲ್ಲ ಒಳ್ಳೇದೇ ಇದ್ದಾಗ ನಾವು ಏನು ತೊಂದರೆ ಇಲ್ಲ ಮೇಡಮ್.
0: ನಿಮ್ಮ ಮಗುವಿನ ಬೆಳವಣಿಗೆಗೆ ಸಹಕಾರಿ ಆಗ್ತಾ ಇದೆ?
1: ಹೌದು, ಸಹಕಾರಿ ಆಗ್ತೈತೆ ಮೇಡಮ್. ಹೌದು ಮೇಡಮ್, ಗೊತ್ತೇ ಇರಲ್ಲ. ಹೌದು ಹೌದು, ಇದೇ ಫಸ್ಟ್ ಮಾಡಿಸಿರೋದು ನಾವು. ತುಂಬ ಚೆನ್ನಾಗಿತ್ತು ಮೇಡಮ್, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಮೇಡಮ್, ಯಾರು ಬಿಲ್ಡ್ ಮಾಡಿ ತೋರ್ಸಂಗಿಲ್ಲ. ಅದೇ ಥರ ನಮ್ಮ ಮನೇಲೂ ಇಷ್ಟು ನೋಡ್ಕೊಳ್ಳಲ್ಲ, ಆದರೂ ಅದಕ್ಕಿಂತ ಜಾಸ್ತಿನೇ ನೋಡ್ಕೋತಿದ್ದಾರೆ.
0: ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗುವಿನ ಸಮಸ್ಯೆ ಬಗ್ಗೆ ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಿದವರು ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಎಡಳ್ಳಿ ಗ್ರಾಮದ ಶ್ರೀಮತಿ ಮಂಜುಳಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಜಯಪುರ ಹೋಬಳಿಯ ಹೆಡಹಳ್ಳಿ ಗ್ರಾಮದ ಶ್ರೀಮತಿ ಮಂಜುಳಾರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ರವಿ, ಚಂದ್ರ, ಗಣೇಶ್, ಶಿವಣ್ಣ, ಶಿವಪ್ಪ, ಮಹಾದೇವ್, ತನುಜಾ ಷಣ್ಮುಗಂ ಹಾಗೂ ಅಕ್ಷಯ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಸಾಗರ ಜೀವಿಗಳ ಉಸಿರಾಟ ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕರಾವಳಿ ತೀರಕ್ಕೆ ಚಂಡಮಾರುತ ಅಪ್ಪಳಿಸಿದಾಗ ನಾವೆಲ್ಲರೂ ಮೇಲ್ಭಾಗದಲ್ಲಿ ಅಬ್ಬರಿಸುವ ಅಲೆಗಳು, ಜೋರು ಗಾಳಿ ಮಳೆ ಮತ್ತು ಆಗುವ ಹಾನಿಯಷ್ಟನ್ನೇ ನೋಡುತ್ತೇವೆ. ಆದರೆ ಅದೇ ಸಮಯದಲ್ಲಿ ಸಮುದ್ರದ 100 ಅಡಿ ಆಳದಲ್ಲಿ ಏನಾಗುತ್ತಿರಬಹುದು? ಚಂಡಮಾರುತದ ಭೀಕರ ಗಾಳಿ ಮತ್ತು ಅಲೆಗಳು ಸಾಗರದ ಆಳದ ಪರಿಸರವನ್ನು ಹೇಗೆ ಬದಲಾಯಿಸುತ್ತವೆ? ಹೀಗೆ ನಿಗೂಢ ಪ್ರಶ್ನೆಗೆ ಭಾರತೀಯ ವಿಜ್ಞಾನಿಗಳು ಈಗ ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯದಿಂದ ಅದ್ಭುತ ಉತ್ತರವನ್ನ ಹುಡುಕಿದ್ದಾರೆ. ಜಲಾಂತರಗಾಮಿ ರೋಬೋಟಿಕ್ ಡ್ರೋನ್ ಒಂದನ್ನು ಬಳಸಿದ ವಿಜ್ಞಾನಿಗಳು ಭೀಕರ ಚಂಡಮಾರುತವು ಸಮುದ್ರದ ಆಳದಲ್ಲಿ ಅಡಗಿರುವ ಪೋಷಕಾಂಶಗಳನ್ನು ಮೇಲಕ್ಕೆ ತಂದು ಸಸ್ಯ ಪ್ರಪಂಚಕ್ಕೆ ಹೇಗೆ ಮರುಜೀವ ನೀಡುತ್ತದೆ ಎಂಬುದನ್ನು ಮೊದಲ ಬಾರಿಗೆ ಕಣ್ಣಾರೆ ಕಂಡಿದ್ದಾರೆ. ನಮ್ಮ ಕರ್ನಾಟಕದ ಕರಾವಳಿ, ಮಂಗಳೂರು ಅಥವಾ ಉಡುಪಿಯ ಕರಾವಳಿ ಭಾಗದ ಜನರಿಗೆ ಅರಬ್ಬಿ ಸಮುದ್ರದಲ್ಲಿ ಏಳುವ ಚಂಡಮಾರುತಗಳ ಪರಿಚಯ ಚೆನ್ನಾಗಿಯೇ ಇದೆ. ಪ್ರಕೃತಿಯ ಈ ವಿಕೋಪಗಳು ಭೂಮಿಯ ಮೇಲೆ ತಲ್ಲಣ ಸೃಷ್ಟಿಸಿದರೂ ಸಮುದ್ರದ ಆಳದಲ್ಲಿ ಮಾತ್ರ ಇವು ಜೀವ ಜಗತ್ತಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂಬುದು ಈ ಹೊಸ ಸಂಶೋಧನೆಯಿಂದ ತಿಳಿದು ಬಂದಿದೆ. ಹೈದರಾಬಾದ್ನಲ್ಲಿರುವ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರದ ವಿಜ್ಞಾನಿಗಳು ಈ ಸಾಧನೆಯನ್ನ ಮಾಡಿದ್ದಾರೆ. 2023 ಮೇ ತಿಂಗಳಿನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಮೋಚಾ ಎಂಬ ಭೀಕರ ಚಂಡಮಾರುತ ಅಪ್ಪಳಿಸಿತು. ಆ ಸಮಯದಲ್ಲಿ ಇಡೀ ಸಮುದ್ರವೇ ರೊಚ್ಚಿಗಿದ್ದಾಗ ವಿಜ್ಞಾನಿಗಳು ಸ್ಲೋಕಂ ಜಿ3 ಎಂಬ ಅತ್ಯಾಧುನಿಕ ಸಮುದ್ರ ದಾಳದ ಗ್ಲೈಡರ್ ಅಥವಾ ರೋಬೋಟಿಕ್ ಡ್ರೋನ್ ಅನ್ನ ನೀರಿನೊಳಗೆ ಬಿಟ್ಟಿದ್ದರು. ರಾಪಿಡೋ ಆಕಾರದಲ್ಲಿರುವ ಈ ಡ್ರೋನ್ ತನ್ನ ತೂಕ ಮತ್ತು ನೀರಿನ ತೇಲುವಿಕೆ ಸಾಮರ್ಥ್ಯವನ್ನ ಬದಲಾಯಿಸಿಕೊಳ್ಳುವತ್ತ ಸಮುದ್ರದ ಸುಮಾರು 1000 ಮೀಟರ್ ಆಳದವರೆಗೆ ಮುಳುಗಬಲ್ಲದು. ದಡದಲ್ಲಿ ಕುಳಿತು ವಿಜ್ಞಾನಿಗಳು ಇದನ್ನು ನಿಯಂತ್ರಿಸುತ್ತಿದ್ದರು. ಚಂಡಮಾರುತದ ಭೀಕರದ ಗಾಳಿಗೆ ತರಂಗಗಳು ಏಳುತ್ತಿದ್ದಾಗಲೂ ಈ ಡ್ರೋನ್ ಮಾತ್ರ ಸಮುದ್ರದ ಆಳದಲ್ಲಿ ಸುರಕ್ಷಿತವಾಗಿ ಈಜುತ್ತಾ ಸಾಗರದ ಭೌತಿಕ ಮತ್ತು ಜೈವಿಕ ಬದಲಾವಣೆಗಳ ನಿಖರ ಮಾಹಿತಿಯನ್ನ ಸ್ಯಾಟಲೈಟ್ ಮೂಲಕ ವಿಜ್ಞಾನಿಗಳಿಗೆ ರವಾನಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿಯ ಮೇಲ್ಭಾಗದಲ್ಲಿ ಮಳೆ ಮತ್ತು ನದಿಗಳ ನೀರು ಬಂದು ಸೇರುವುದರಿಂದ ಬೆಚ್ಚಗಿನ ಮತ್ತು ಸಿಹಿ ನೀರಿನ ಒಂದು ಸ್ಥಿರವಾದ ಪದರ ನಿರ್ಮಾಣವಾಗುತ್ತದೆ. ಇದನ್ನು ವಿಜ್ಞಾನಿಗಳು ಸ್ಟ್ರಾಟಿಫಿಕೇಶನ್ ಅಥವಾ ಪದರ ವಿನ್ಯಾಸ ಎನ್ನುತ್ತಾರೆ. ಈ ಮೇಲಿನ ಪದರವು ಒಂದು ಬಗೆಯಲ್ಲಿ ತುಂಬಾ ದೃಢವಾಗಿ ನಮ್ಮ ಮನೆಗಳಲ್ಲಿ ಇರುವ ಮೇಲ್ಛಾವಣಿಯಂತೆ ಇರುವುದರಿಂದ ಸಮುದ್ರದ ಆಳದಲ್ಲಿರುವ ತಂಪಾದ ಮತ್ತು ಪೋಷಕಾಂಶಗಳಿಂದ ಕೂಡಿದ ನೀರು ಸೂರ್ಯನ ಬೆಳಕು ಬೀಳುವ ಮೇಲ್ಭಾಗಕ್ಕೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದಾಗಿ ಅಲ್ಲಿನ ಸಾಗರ ಜೀವಿಗಳಿಗೆ ಆಹಾರದ ಕೊರತೆ ಇರುತ್ತಿತ್ತು.

0: ಆದರೆ ಮೋಚಾ ಚಂಡಮಾರುತದ ಅತಿ ವೇಗದ ಗಾಳಿಯು ಸಮುದ್ರದ ಈ ನೈಸರ್ಗಿಕ ಪದರಗಳನ್ನೇ ಹೊಡೆದು ಹಾಕಿತು. ವೈಜ್ಞಾನಿಕವಾಗಿ ಆಫ್ ಲಿವಿಂಗ್ ಅಥವಾ ಆಳದ ನೀರು ಮೇಲಕ್ಕೆ ಬರುವ ಪ್ರಕ್ರಿಯೆ ಎಂದು ಕರೆಯಲಾಗುವ ಈ ವಿದ್ಯಮಾನದೊಂದಿಗೆ ಕತ್ತಲಲ್ಲಿ ಅಡ್ಡದಾಗಿದ್ದ ನೂರಾರು ಪೋಷಕಾಂಶಗಳು ಸಮುದ್ರದ ಮೇಲ್ಮೈಗೆ ಬಂದವು. ಹೀಗೆ ಪೋಷಕಾಂಶಗಳು ಮೇಲಕ್ಕೆ ಬರುತ್ತಿದ್ದಂತೆ ಸಮುದ್ರದ ಮೇಲ್ಭಾಗದಲ್ಲಿದ್ದ ಫ್ಲೈಟೋಫ್ಲಾಂಕ್ಟನ್ ಎಂಬ ಸೂಕ್ಷ್ಮ ಜೀವಿಗಳಿಗೆ ಹಬ್ಬದೂಟ ಸಿಕ್ಕಂತಾಯಿತು. ಫ್ಲೈಟೋಫ್ಲಾಂಕ್ಟನ್ ಎಂದರೆ ಕಣ್ಣಿಗೆ ಕಾಣಿಸದ ಸೂಕ್ಷ್ಮ ಜೀವಿಗಳು. ಇವುಗಳನ್ನು ನಮ್ಮ ಕೆರೆಗಳು, ತೊರೆಗಳು ಅಥವಾ ನದಿಗಳಲ್ಲೂ ಕಾಣಬಹುದು. ಹಾಗೆಯೇ ಇವುಗಳು ಸಮುದ್ರದಲ್ಲೂ ಸಾಕಷ್ಟಿವೆ. ಇವು ಸಸ್ಯಗಳಂತೆ ಸೂರ್ಯನ ಬೆಳಕನ್ನು ಬಳಸಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಸಮುದ್ರದ ಆಳದಿಂದ ಬಂದ ಆಹಾರ ಅಥವಾ ಚಂಡಮಾರುತ ಸರಿದ ನಂತರ ಸಿಕ್ಕ ಸೂರ್ಯನ ಬೆಳಕಿನಿಂದಾಗಿ ಈ ಸೂಕ್ಷ್ಮ ಜೀವಿಗಳು ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗತೊಡಗಿದವು. ಚಂಡಮಾರುತ ಹಾದು ಹೋದ 8 ದಿನಗಳ ನಂತರ ಇವುಗಳ ಸಂಖ್ಯೆ ದಾಖಲೆ ಮಟ್ಟಕ್ಕೆ ಏರಿತು. ಗ್ಲೈಡರ್ ಡೋನ್ ಕಳುಹಿಸಿದ ದತ್ತಾಂಶದಲ್ಲಿ ಕಡಲ ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣವಾಗುವ ಕ್ಲೋರೋಫಿಲ ಅಂಶವು ವಿಪರೀತವಾಗಿ ಹೆಚ್ಚಿರುವುದು ಪತ್ತೆಯಾಯಿತು. ಈ ಸೂಕ್ಷ್ಮ ಕಡಲ ಸಸ್ಯಗಳು ದೊಡ್ಡ ಪ್ರಮಾಣದಲ್ಲಿ ವೃದ್ಧಿಯಾದಾಗ ಅವು ವಾತಾವರಣಕ್ಕೆ ಅಪಾರವಾದ ಕರಗಿದ ಆಮ್ಲಜನಕವನ್ನು ಬಿಡುಗಡೆ ಮಾಡಿದವು. ಈ ರೋಬೋಟಿಕ್ ಡ್ರೋನ್ ಎಷ್ಟು ನಿಖರವಾದ ಮಾಹಿತಿ ನೀಡುತ್ತದೆ ಎಂದರೆ ಅದು ಸಮುದ್ರದ ದೈನಂದಿನ ಉಸಿರಾಟವನ್ನೇ ದಾಖಲಿಸಿದೆ. ಅಂದರೆ ಹಗಲಿನಲ್ಲಿ ಸೂರ್ಯನ ಬೆಳಕಿರುವಾಗ ಕಡಲ ಸಸ್ಯಗಳು ಸಕ್ರಿಯವಾಗಿ ಆಮ್ಲಜನಕವನ್ನು ಉತ್ಪಾದಿಸುವುದರಿಂದ ನೀರಿನಲ್ಲಿ ಆಮ್ಲಜನಕದ ಮಟ್ಟ ಹೆಚ್ಚುತ್ತಿರುತ್ತಿತ್ತು ಮತ್ತು ರಾತ್ರಿ ಸಮಯದಲ್ಲಿ ಅವುಗಳು ಆಮ್ಲಜನಕವನ್ನು ಬಳಸುವುದರಿಂದ ಆ ಮಟ್ಟವು ಕಡಿಮೆಯಾಗುತ್ತಿತ್ತು. ಸಮುದ್ರದ ಈ ದೈನಂದಿನ ಉಸಿರಾಟದ ಏರಿಳಿತವನ್ನು ವಿಜ್ಞಾನಿಗಳು ಮೊದಲ ಬಾರಿಗೆ ಇಷ್ಟು ನಿಖರವಾಗಿ ಗಮನಿಸಿದ್ದಾರೆ. ಇಲ್ಲಿಯವರೆಗೆ ವಿಜ್ಞಾನಿಗಳು ಇಂತಹ ಬದಲಾವಣೆಯನ್ನು ತಿಳಿಯಲು ಉಪಗ್ರಹವನ್ನು ಅವಲಂಬಿಸುತ್ತಿದ್ದರು. ಆದರೆ ಚಂಡಮಾರುತ ಬಂದಾಗ ದಟ್ಟವಾದ ಮೋಡಗಳು ಇಡೀ ಆಕಾಶವನ್ನು ಮುಚ್ಚಿಕೊಳ್ಳುವುದರಿಂದ ಉಪಗ್ರಹಗಳಿಗೆ ಸಮುದ್ರದ ಒಳಗೆ ಏನಾಗುತ್ತಿದೆ ಎಂದು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಚಂಡಮಾರುತದ ಭೀಕರ ಅಲೆಗಳ ನಡುವೆ ವಿಜ್ಞಾನಿಗಳ ಅಡಗನ ಕಳುಹಿಸುವುದು ಅತ್ಯಂತ ಅಪಾಯಕಾರಿ ಕೆಲಸವಾಗಿತ್ತು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಈ ಸಮುದ್ರ ದಾಳದ ರೋಬೋಟಿಕ್ ಡ್ರೋನ್ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿದೆ. ಚಂಡಮಾರುತದ ನೇರ ಹಾದಿಯಲ್ಲಿ ಇದ್ದುಕೊಂಡು ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಉಷ್ಣಾಂಶ ಮತ್ತು ಲವಣಾಂಶದ ನಿಖರ ಮಾಹಿತಿಯನ್ನು ಇದು ಸಂಗ್ರಹಿಸುತ್ತದೆ. ಈ ಅದ್ಭುತ ಯಶಸ್ಸು ಕೇವಲ ಬಂಗಾಳ ಕೊಲ್ಲಿಗಷ್ಟೇ ಅಲ್ಲ, ಕರ್ನಾಟಕದ ಕರಾವಳಿ ಭಾಗದಲ್ಲೂ ಆಗಾಗ ಸಂಭವಿಸುವ ಚಂಡಮಾರುತಗಳ ಮುನ್ಸೂಚನೆಯನ್ನು ನೀಡಲು, ಹವಾಮಾನ ಮಾದರಿಗಳನ್ನು ಸುಧಾರಿಸಲು ಮತ್ತು ಜಾಗತಿಕ ತಾಪಮಾನದ ಪರಿಣಾಮಗಳನ್ನು ಅಧ್ಯಯನ ಮಾಡಲು ಈ ತಂತ್ರಜ್ಞಾನವು ದಾರಿದೀಪವಾಗಲಿದೆ. ಪ್ರಕೃತಿಯ ವಿಕೋಪಗಳ ನಡುವೆಯೂ ಜೀವ ಜಗತ್ತು ಹೇಗೆ ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಎಂಬುದಕ್ಕೆ ಭಾರತೀಯ ವಿಜ್ಞಾನಿಗಳ ಈ ಸಂಶೋಧನೆ ಸಾಕ್ಷಿಯಾಗಿದೆ. ಸಾಂಪ್ರದಾಯಿಕ ಸಂಶೋಧನಾ ವಿಧಿ ವಿಧಾನಗಳನ್ನು ಮೀರಿ ನಿಂತಿರುವ ಈ ಸ್ವಯಂ ಚಾಲಿತ ಡ್ರೋನ್ಗಳು ಮುಂದಿನ ದಿನಗಳಲ್ಲಿ ಹವಾಮಾನ ಮತ್ತು ಸಾಗರ ಸಂಶೋಧನೆಯ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ಜೀವಿಗಳ ಉಸಿರಾಟ, ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಸಾಗರ ಜೀವಿಗಳ ಉಸಿರಾಟ ಪತ್ತೆ ಹಚ್ಚಿದ ಡ್ರೋನ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ

0: ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ನಾಟಕ ಶಿರೋಮಣಿ ವರದಾಚಾರ್ಯರು ಅಭಿಜಾತ ಕಲಾವಿದ. ಅವರ ಅಭಿನಯ ಹಾಡುಗಳ ಸೊಗಸನ್ನ ಸವಿದಂತ ಸಹಸ್ರಾರು ಜನ ನಿಜವಾಗಲೂ ಧನ್ಯರವರು. ಅವರು ಕೆಲವು ನಾಟಕಗಳಿದ್ದಾವೆ ಸ್ವಾಮಿ, ಪ್ರಹ್ಲಾದ ಚರಿತೆ, ಸಾರಂಗಧರ ಚರಿತ್ರೆ, ಶಾಕುಂತಲ, ಮನ್ಮಥ ವಿಜಯ, ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಕೊಡಿಸ್ಬಿಟ್ಟಿದ್ದಾರೆ. ವರದಾಚಾರ್ಯರು ಅದ್ಭುತ ನಟ ಮಾತ್ರ ಅಲ್ಲ, ತುಂಬ ಉದಾರಿಗಳು. ಅವ್ರ ಕಂಪನಿಯಲ್ಲಿ ಕೆಲಸ ಮಾಡೋರನ್ನ ತಂದೆ ಥರ ನೋಡ್ಕೋಬೇಕು. ಯಾರೇ ಬಂದು ಏನೇ ಕೇಳಿದ್ರು ಇಲ್ಲ ಅಂದವರಿಲ್ಲ, ಯಾರೇ ಬರಿಗೈಲಿ ಹೋದವರಿಲ್ಲ, ಏನಿದ್ದದ್ದು ಕೊಟ್ಬಿಟ್ಟು ಕೃಷ್ಣಾರ್ಪಣ ಅಂದ್ಬಿಡೋರು. ಯಾಚಕರ ಅದೃಷ್ಟದಂತೆ ಅವ್ರ ಲಾಭ. ವರದಾಚಾರ್ಯರು ಈ ಕಂಪನಿ ನಡೆಸಬೇಕಾದ್ರೆ ಕಷ್ಟ ಇತ್ತು, ಸಾಲ ತರಬೇಕಾಗ್ತಿದ್ದ ದುಡ್ಡು. ಒಬ್ಬ ಸಾಹುಕಾರನಿಂದ 20,000 ರೂಪಾಯಿ ಸಾಲ ಮಾಡಿದರು. ಸಾಲ ಇಲ್ಲದೆ ನಾಟಕ ಕಂಪನಿ ನಡೆಯೋದೇ ಸಾಧ್ಯ ಇರಲಿಲ್ಲಲ್ಲ ಅವಾಗ. ಕಂಪನಿ ಕಷ್ಟದಲ್ಲಿ ನಡೀತಿರೋದ್ರಿಂದ ಹಣ ಪಾವತಿ ಮಾಡೋಕ್ಕಾಗಿರಲಿಲ್ಲ. ಅಸಲು ಬಡ್ಡಿ ಎಲ್ಲ ಸೇರಿ 30,000 ಆಗಿ ಕೂತಿತ್ತು. ಇನ್ನು ತಡ್ಕೊಳ್ಳೋ ಸಾಧ್ಯ ಇಲ್ಲ ಅಂದಾಗ ಸಾಹುಕಾರ ಏನು ಮಾಡಿದ, ಕಂಪನಿ ಮೇಲೆ ಮೊಕದ್ದಮೆ ಓಡಿ ಕೋರ್ಟಲ್ಲಿ ಜಪ್ತಿಗೆ ಆದೇಶ ಹೊರಡಿಸ್ಬಿಟ್ಟ. ಕಂಪನಿ ವಸ್ತುಗಳನ್ನೆಲ್ಲ ಮಾರಿ ತನ್ನ ದುಡ್ಡು ತಗೋಬೇಕು ಅಂತ. ವರದಾಚಾರ್ಯರ ಸ್ನೇಹಿತರೊಬ್ಬರು ಲಾಯರ್ ಇದ್ರು, ಅವರಿಗೆ ವರದಾಚಾರ್ಯ ತೋರಿಸಿದ್ರು, ಹಿಂಗೆಲ್ಲ ಇದೆಯಪ್ಪ, ಇದರಿಂದ ಏನಾದರೂ ಅವಕಾಶ ಇದೆಯಾ, ಜಪ್ತಿಯನ್ನು ತಪ್ಪಿಸ್ಕೊಳ್ಳೋಕ್ಕಾಗತ್ತಾ ಅಂತ ಕೇಳಿದರು. ಎಲ್ಲ ಕೂಲಂಕಷವಾಗಿ ಲಾಯರ್ ನೋಡಿಬಿಟ್ಟು, ವರದಾಚಾರ್ಯರೇ, ಆ ಸಾಹುಕಾರರ ಕೇಸ್ ಭಾಳ ಭದ್ರ ಆಗಿದೆ, ಪಾರ ಆಗೋದು ಕಷ್ಟ, ಆದರೆ ಒಂದು ವಿಶೇಷ ಇದೆ, ಒಂದು ಸಣ್ಣ ವಿಶೇಷ ಇದೆ, ಅದರೊಳಗೆ ಅವ್ರು ಹಾಕಿದ ಮೊಕದ್ದಮೆಯಲ್ಲಿ ಒಂದು ಮುಖ್ಯವಾದ ಕಾಗದ ಇಲ್ಲ, ಎಲ್ಲ ನೋಡಿದ್ದೀರಿ, ಒಂದು ಕಾಗದ ಇಲ್ಲ. ಅದಿಲ್ಲದೆ ಸಾಹುಕಾರನಿಗೆ ಗಟ್ಟಿ ಸಾಕ್ಷಿ ಇರ್ಕೋದಿಲ್ಲ. ಕೋರ್ಟಿನಲ್ಲಿ ಲಾಯರೋ ಜಡ್ಜೋ ಆ ವಿಷಯದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ, ವರದಾಚಾರ್ಯರು ನನಗೆ ಗೊತ್ತಿಲ್ಲಪ್ಪ ಅಂದ್ರೆ ಸಾಕು, ನನಗೆ ಗೊತ್ತಿಲ್ಲಪ್ಪ ಅನ್ಬೋದು, ಅಥವಾ ನೆನಪಿಲ್ಲ ಅಂತ ಹೇಳಿದ್ರೆ ಆ ಕೇಸ್ ಬಿದ್ದು ಹೋಗ್ಬಿಡುತ್ತೆ, ನೀವೇನು ದುಡ್ಡು ಕಟ್ಟೋ ಕಾರಣ ಇಲ್ಲ ಅಂತ ವಕೀಲರು ಹೇಳ್ಕೊಡ್ತಾರಲ್ಲ ಇಂತಹ ಹಾದಿಯೆಲ್ಲ. ಸ್ನೇಹಿತರು ಬಂದು ವರದಾಚಾರ್ಯರ ಮುಂದೆ ಹೇಳಿದ್ರಂತೆ, ವರದಾಚಾರ್ಯ, ಕೇಸ್ ನಿಮ್ಮಂತೆ ಆಗೋದು ಕಷ್ಟ ಇದೆ, ಆದ್ರೆ ಈ ವಿಷಯದ ಬಂದಾಗ ಅದು ನನ್ನ ನೆನಪಿಲ್ಲ ಅಥವಾ ಗೊತ್ತಿಲ್ಲ ಅಂದ್ಬಿಟ್ರೆ ಏನು ಮಾಡೋಕ್ಕಾಗ.

ಲಕೇಶ್ ನಿಮ್ಮಂತೆ ಆಗ್ತದೆ ಅಂದ್ರಂತೆ. ಅತ್ಯಂತ ತಮಗೆ ಸಹಜವಾಗಿದ್ದಂಥ ಅಟ್ಟಹಾಸದ ನಗುವನ್ನ ವರದಾಚಾರ ನಗು ಅಂದ್ರೆ ಅದ್ಭುತ ನಗೋದು, ಗಹಗಹಿಸಿ ಹೊಟ್ಟೆಯಿಂದ ಬರಬೇಕು ನಗೋದು, ಹಾಗೆ ನಕ್ಕು ಬಿಟ್ಟು ಛೇ ಈ 30,000 ರೂಪಾಯಿಗೋಸ್ಕರ ಈ ನಾಲಿಗೆ ಸುಳ್ಳು ಹೇಳಬೇಕೆ ಇದನ್ನ, ಭಗವಂತ ಇಂತ ಎಷ್ಟು 30,000 ರೂಪಾಯಿಗಳನ್ನು ಅನುಗ್ರಹಿಸಿದ್ದಾನೆ, ಮುಂದೆ ಕೊಟ್ಟಾನು ಕಳೆದೇನು, ಆದರೆ 30,000 ರೂಪಾಯಿಗೋಸ್ಕರ ಸುಳ್ಳು ಹೇಳು ಅಂತ ಅನ್ಬೇಡಿ ನನಗೆ ಅಂದ್ರಂತೆ. ಬೇರೆ ಹೊಸ ಡ್ರೆಸ್ ಹಾಕಿ ನಾಟಕ ಮಾಡಿ ಸಾಲ ತೀರಿಸೋಣ, ಆದರೆ ಸುಳ್ಳು ಹೇಳೋಕೆ ಹೇಳಬೇಡಿ. ಇದು ನೋಡಿ ದೊಡ್ಡವರು ಬದುಕಿದಂಥ ಜೀವನ ಸ್ವಾಮಿ ಇದು, ಹಾಗೇ ನಡ್ಕೊಂಡ್ರು, ಜಪ್ತಿ ಆಯಿತು, ಮತ್ತೆ ಸಾಲ ಮಾಡಿದರು, ಬೇರೆ ಬಟ್ಟೆ ಹೊಲಿಸಿದ್ರು, ನಾಟಕ ಸಿಜೃಂಭಣೆಯಿಂದ ನಡೀತು. ಆದರೆ 30,000 ರೂಪಾಯಿ ಹೋಗ್ತದಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಸುಳ್ಳು ಮಾತು ಹೇಳೋಕೆ ತಯಾರಿರಲಿಲ್ಲ. ಸುಳ್ಳು ಹೇಳಿದ್ರೆ 30,000 ಉಳಿಸ್ಕೋಬೋದಾಗಿತ್ತು. ಇದು ಆ ತಲೆಮಾರಿನ ಜನರ ಅಂತರಂಗದ ಸತ್ವ ಸ್ವಾಮಿ. ಈ ಸತ್ವದ ಪ್ರಖರತೆ ಅವರ ಜೀವನದಲ್ಲೆಲ್ಲ ಬೆಳಕು ತುಂಬಿತ್ತು. ಆ ಕಾಲದ ಜನರ ಜೀವನ ಮೌಲ್ಯಗಳು, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸತ್ಯವನ್ನು ಬಿಡದೆ ರುಜತಿಯನ್ನು ಬಿಗಿದಪ್ಪಿಕೊಂಡಂಥ ಇವರು ಸರ್ವಕಾಲಕ್ಕೂ ಮಾನ್ಯರಲ್ವೇ. ಇಂಥ ಮಹಾನುಭಾವರಿಂದ ನಮ್ಮ ದೇಶ, ನಮ್ಮ ನಾಡು ಪೂಜ್ಯತೆಯನ್ನು ಪಡೆದಿತ್ತು. ಅಂಥ ವರದಾಚಾರ್ಯರ ಸತ್ತು ಪ್ರಯತ್ನ, ಸತ್ಯ ಹೇಳುವಂಥ ದೃಷ್ಟಿ ನಮ್ಮ ಜೀವನದಲ್ಲೂ ಆಗಾಗ ಇಣುಕಿದರೆ ನಮ್ಮ ಜೀವನ ಸ್ವಲ್ಪ ಆದರೂ ಅವನ ದಾರಿಯಲ್ಲಿ ಸಾಗಿತ್ತು ಅಂತ ಆಸೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ

0: ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337776.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬುದ್ಧ ಗೀತಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಕಡಲೊಳಗಿನ ಮುತ್ತ

0: ಪ್ರಿಯ ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
5: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
6: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
5: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
6: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
5: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
6: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
7: ಮೋದಿ ಹರ್ ಪರಿವಾರ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್.

0: ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೂ.
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ. ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಓಡಿದ್ದಂಗೆ, ಸಾಫಗಳ ತಿಟ್ಟಿಲ್ದಂಗೆ ಮಡಿಕೇರಿಲಿ ಮಂಜು ಮಡ್ಗಿದ್ದಲ್ಲೇ ಮಡ್ಗಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅಂದ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಕಾರ್ಯಕ್ರಮ. ಸರಗೂರು ತಾಲೂಕಿನ ಯಶವಂತಪುರ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ನಾಗರಾಜು ಮತ್ತು ಬೆಟ್ಟಯ್ಯಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಯಶವಂತಪುರ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಯಶವಂತಪುರ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಯಶವಂತಪುರ ಹಾಡಿಯ ನಿವಾಸಿಗಳಾದ ಶ್ರೀಯುತ ನಾಗರಾಜ್ ಮತ್ತು ಶ್ರೀಯುತ ಬೆಟ್ಟಯ್ಯರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಯಶವಂತಪುರ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೀನಿ. ನಮಸ್ಕಾರ.
5: ನಮಸ್ಕಾರ ಸರ್.
4: ಬೆಟ್ಟಯ್ಯ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೀನಿ. ನಮಸ್ಕಾರ.
5: ನಮಸ್ಕಾರ.
4: ಮೊದಲಿಗೆ ತಮ್ಮದೊಂದು ಕಿರು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
5: ಎಲ್ಲರಿಗೂ ನಮಸ್ಕಾರ. ನಾವು ನಾಗರಾಜ್ ಅಂತೇಳಿ, ನಾವು ಯಶವಂತಪುರ ಆಡಿಯಾರಣ್ಯ ಸಮಿತಿ ಕಾರ್ಯದರ್ಶಿ.
6: ನಾನು ಬೆಟ್ಟಯ್ಯ, ಯಶವಂತಪುರ ಕಾಲೋನಿ.
4: ಸರಾಗಿದ್ರೆ ತಾವುಗಳು ಈ ಒಂದು ಯಶವಂತಪುರ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ?
5: ಯಶವಂತಪುರ ಅಡಿಯಲ್ಲಿ ಸುಮಾರು 45 ವರ್ಷಕ್ಕಿಂತ ಹೆಚ್ಚು ಕಾಲ ಇಲ್ಲಿ ಜೀವನವನ್ನ ಮಾಡ್ತಿದ್ದೇವೆ. ಅದರಲ್ಲಿ ನಮ್ಮಲ್ಲಿ ಯಶವಂತಪುರ ಮತ್ತೆ ಇಲ್ಲಿ ಲಕ್ಷ್ಮಣಪುರ ಅಂತೇಳಿ ನಮ್ಮ ಇಲ್ಲಿದೆ, ನಮ್ಮ ಪಕ್ಕದಲ್ಲಿ. ಅಲ್ಲಿಂದ ಯಶವಂತಪುರಕ್ಕೆ ನಾವು ಬಂದಿದ್ದು. ಇಲ್ಲಿ ನಮ್ಮಲ್ಲಿ ಒಂದು 61 ಕುಟುಂಬ ಇದೆ. 61 ಕುಟುಂಬದಲ್ಲಿ ಒಂದು 5-6 ಜನಕ್ಕೆ ಜಮೀನು ಬಿಟ್ರೆ ಇನ್ಯಾರಿಗೂ ಜಮೀನು ಇಲ್ಲ. ಎಲ್ಲ ಕೂಲಿ ಮಾಡಿ ಜೀವನ ಸಾಗಿಸುವಂತ ಇದರಲ್ಲಿ ಎಲ್ಲ ಇದು ಮಾಡ್ತಿದ್ದಾರೆ.
4: ಬೆಟ್ಟಯ್ಯ, ನೀವು ಕೂಡ ಈ ಒಂದು ಯಶವಂತಪುರ ಆಡಿ ಬಂದು ಎಷ್ಟು ವರ್ಷಗಳಾಯ್ತು? ಹೇಗೆ ನಡ್ಕೊಂಡು ಹೋಗ್ತಿದ್ದೀವಿ?
6: 40-45 ವರ್ಷ ಇದು ಯಶವಂತಪುರಕ್ಕೆ ಬಂದಿದ್ದೀವಿ. ಆ ತೋಲಿಂದ ನಾವು ಜೀವನ ಸಾಗಿಸ್ಬೇಕಾದ್ರೆ ಕಷ್ಟವಾದ ಎಲ್ಲ ಕೂಲಿ ಮಾಡಿ ಬದುಕಂತ ಕೆಲಸ ಮಾಡ್ತಾ ಇದ್ದೀನಿ. ಈಗ ಕೂಲಿ ಒಂದು ವಾರ ಸಿಕ್ಕಿದ್ರೆ ಇನ್ನೊಂದು ವಾರ ಸಿಕ್ಕೋದಿಲ್ಲ. ಇದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ಬದುಕ್ತಾ ಇಂಥ ಕಾಲ ಈಗ ಬಂದಿದ್ದೀವಿ. ಈಗ ನಮ್ಮ ಲಕ್ಷ್ಮಣಪುರ ಯಾವತ್ತು ಬಿಟ್ಟು ಆ ತಗೊಂಡು ಈಚಾಗ ನಮಗೆ ಬದುಕೋದಕ್ಕೆ ಕಷ್ಟವಾಗದ. ಆವಾಗ ನಾವು ನಮ್ಮ ಭೂಮಿಲಿ ಏನು ಬೆಳ್ಕೊಂಡು ಭತ್ತ ಬೆಳೀತಿದ್ವು, ಕಲ್ಲಂಗಡಿ ಬೆಳೀತಿದ್ವು, ಪ್ರತಿಯೊಂದು ಬೆಳೀತಾ ಇದ್ವು. ಆ ತಗೊಂಡಿದ್ದ ಯಾವಾಗ ಮುಳುಗಡಾಯಿತು ಆ ತಗೊಂಡಿಂದ ಈಚಾಗ ನಮ್ಗೆ ಬದುಕಕ್ಕೆ ಕಷ್ಟವಾದ. ಆ ತಗೊಂಡಿಂದ ಈಚಾಗ ನಮ್ಗೆ ಬದುಕಕ್ಕೆ ಕಷ್ಟವಾದ. ಎಲ್ಲ ಬರೀ ಕೂಲಿದೆ, ನಾವು ಬದುಕಬೇಕು. ಇನ್ನೇನು ನಮ್ಗೆ ಕಾರ್ಯಕ್ರಮ ಇಲ್ಲ. ಇನ್ನು
4: ಈ ಒಂದು ಆಡಿಯ ಪರಿಸ್ಥಿತಿ ನೋಡೋದಾದ್ರೆ, ತಾವುಗಳು ಇಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
5: ಇಲ್ಲಿ ಇದು ಒಂದು ಗ್ರಾಮ. ಇದರಲ್ಲಿ ಎಲ್ಲ ಸಮುದಾಯ 7-8 ಸಮುದಾಯ ಇದ್ದೀವಿ. ಯುರಸೇವ ಸಮಾಜ ಮತ್ತು ಪರಿಶಿಷ್ಟ ಜಾತಿ ಮತ್ತು ನಮ್ಮ ಟ್ರೈಬಲ್ಲು ಮಡಿವಾಳ ಮತ್ತು ಮುಸ್ಲಿಮ್ ವಿಶ್ವಕರ್ಮ

0: ದೇವಾಂಗ ಸಮುದಾಯ ಎಲ್ಲ ಇದ್ದೀವಿ. ಸುಮಾರು 140 ಕುಟುಂಬಗಳು ನಮ್ಮ ಗ್ರಾಮದಲ್ಲಿ ವಾಸ ಮಾಡ್ತಿದ್ದೇವೆ.
1: ತಮ್ಮ ಒಂದು ಯಶವಂತಪುರದಲ್ಲಿ ಒಟ್ಟು 141 ಕುಟುಂಬಗಳು ವಾಸ ಮಾಡ್ಕೊಂಡು
2: ವಾಸ ಮಾಡ್ಕೊತೀವಿ.
1: ತಮ್ಮ ಜನಾಂಗದವ್ರು ಎಷ್ಟು ಕುಟುಂಬಗಳಿದ್ದಾರೆ ಅಡಿಯಲ್ಲಿ?
0: ನಮ್ಮ ಎರವ ಸಮುದಾಯ ಒಂದು 61 ಕುಟುಂಬಗಳಿದ್ದೀವಿ.
1: ತಾವುಗಳು ಎರವ ಸಮುದಾಯಕ್ಕೆ
2: ಸೇರಿದವರು. ಈಗ ನಮ್ಗ ಭೂಮಿ ನಮ್ಗೇನಾರು ಬಿಟ್ಕೊಟ್ರ ನಾವು ಬದುಕುವಂತ ಜೀವನದಲ್ಲಿ ನಾವು ಮುಂದೆ ಸಾಗಿಸಕ ನಮ್ಗೆ ಅನುಕೂಲ ಇರ್ತದ.
1: ಭೂಮಿಯನ್ನ ಕೊಟ್ರೆ ಜೀವನವನ್ನ ಸಾಗಿಸ್ಕೊಂಡು
2: ನಾವು ಹೋಗ್ಬೋದು, ನಮ್ಮ ಮಕ್ಕಳು ಬದುಕ್ತವ ಮುಂದ ಅನ್ನೋ ಕಾರ್ಯಕ್ರಮ ನಾವು ಹೇಳ್ತಾ ಇದ್ದೀವಿ.
1: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅಡಿಲಿ?
2: ನಾವು ಜಮೀನು ಭೂಮಿಲಿ ಏನು ವ್ಯವಸಾಯ ಮಾಡ್ಬೇಕು ಅದೆಲ್ಲ ಮಾಡ್ತಿದ್ದೀವಿ, ಅದೆಲ್ಲ ಕಲ್ತಿದ್ದೀವಿ. ಈಗ ರೈತರ ಹತ್ರ ನಾವು ಹೋಗಿ ಜೀವನ ಮಾಡಿ ನಾವು ಕಲ್ತಿದ್ದೀವಿ. ಅದನ್ನ ಈಗ ಮಾಡೋಕೆ ನಮ್ಗೆ ಅನುಕೂಲ ಕೊಟ್ಟರೆ ಸಾಕು, ನಾವು ಮಾಡ್ತೀವಿ.
1: ಅಂದರೆ ತಮ್ಮ ಒಂದು ಯಶವಂತಪುರ ಅಡಿಲಿ ಎಷ್ಟು ಜನಸಂಖ್ಯೆನ ಹೊಂದಿರ್ಬೋದು ಬೆಟ್ಟ ಇರೋ
2: ಜನ ಅಂದ್ರ ಸುಮಾರು 150 ಜನಗಳು ನಾವು ಇದ್ದೀನಿ.
1: ನಿಮ್ಮ ಸಮುದಾಯ
2: ನಮ್ಮ ಸಮುದಾಯದಲ್ಲಿ 150 ಜನಗಳು ಕುಟುಂಬ ಅದ.
1: ಹಾಗಿದೆ ಒಂದು ಶೈಕ್ಷಣಿಕ ಜೀವನ ಮಟ್ಟ ನೋಡೋದಾದ್ರೆ ತಮ್ಮ ಒಂದು ಯಶವಂತಪುರ ಅಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ?
2: ಹಾ, ಹೋಗ್ತಾ ಇರ್ತಾರೆ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಅವರ ಓದಿ ಬಿಟ್ಟಿರೋರು ಅವರ ಓದ್ತಾವ ಮಕ್ಕಳು.
1: ಎಷ್ಟನೇ ತರಗತಿವರೆಗೆ ಶಾಲೆ ಇದೆ ನೀವು ಮಾಡಿದ್ದು?
2: ನಮ್ಮ 5ನೇ ತರಗತಿ ಗಂಟ ಅಷ್ಟೇ.
1: ತದನಂತರ ಮಕ್ಕಳೆಲ್ಲ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ?
2: ಬೇರೆ ಹೊರಗಡೆ ನಾವು ಜಲಕ್ ಮಾಡ್ತೀವಿ.
0: ಯಶವಂತಪುರದಲ್ಲಿ 5ನೇ ತರಗತಿ ತನಕ ಶಾಲೆ ಇದೆ, ಮತ್ತೆ ಇಲ್ಲಿ 5ನೇ ತರಗತಿ ಮುಗಿದ ನಂತರ ನಮ್ಮ ಪಕ್ಕದ ಗ್ರಾಮದಲ್ಲಿ ಬಳಪುರ ಅಂತ ಹೇಳಿದೆ, ಅಲ್ಲಿ 10ನೇ ತರಗತಿ ಗಂಟೆ ಇದೆ, ಮತ್ತೆ ಎಡೆಯಲ ನಮ್ಮ ಇಲ್ಲಿಂದ 6.5 ಕಿಲೋಮೀಟರ್ ಆಗುತ್ತೆ. ಎಡೆಯಲದಲ್ಲಿ PUC ತನಕ ಕಾಲೇಜ್ ಇದೆ. ಇಲ್ಲಿ ಮುಗಿದ ಮಕ್ಕಳು ಅಲ್ಲೇ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎಡೆಯಲಕ್ಕೆ ಹೋಗ್ತಾರೆ.
1: ಸರ್, ಹಾಗಿದ್ರೆ ತಮ್ಮ ಒಂದು ಅಡಿಯಲ್ಲಿ ಯಾರಾದರೂ ಅತಿ ಹೆಚ್ಚು ಓದಿರುವಂತಹ ವಿದ್ಯಾರ್ಥಿಗಳು ಯಾವ್ದಾದ್ರು ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ದಾರೆ ನಿಮ್ಮ ಅಡಿಯಲ್ಲಿ?
0: ನಮ್ಮ ಅಡಿಯಲ್ಲಿ ಇಲ್ಲಿವರೆ ಎಲ್ಲ PUC ಡಿಗ್ರಿ MA ಎಲ್ಲ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಆದ್ರೆ ಒಬ್ರು ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ, DED ಮಾಡಿದ್ದಾರೆ, ಯಾರೂ ಇಲ್ಲ, ಯಾರು ಗೌರ್ಮೆಂಟ್ ನೌಕರಿ ಇನ್ನೂ ತಗೊಂಡಿಲ್ಲ. ಈಗ ಖಾಸಗಿ ಶಾಲೆಯಲ್ಲಿ ಕೆಲವರು ಮಾಡ್ತಾರೆ, ಇನ್ನೆಲ್ಲ ಕೂಲಿ ಮಾಡಿ ಜೀವನ ಸಾಗಿಸ್ತಾರೆ.
1: ಸರಿಯಾಗಿ ಇವಾಗ ತಮಗೂ ಕೂಡ ಶಿಕ್ಷಣ ಎಷ್ಟು ಮುಖ್ಯ ಅಂತ ಗೊತ್ತಿದೆ. ಇವಾಗ ಗಾಡಿಗಳು ನೋಡ್ತಾ ಇದ್ದೀವಿ, ತಂದೆ ತಾಯಿಗಳು ಅಂದ್ರೆ ಹೊರ ಜಿಲ್ಲೆಗಳಿಗೆ ಈ ಕೊಡಗು ಮೈಸೂರು ಆ ಕಡೆ ಕೂಲಿಗೆ ಅಂತ ಹೋಗ್ತಾ ಇರ್ತಾರೆ. ಇವಾಗ ಮಕ್ಕಳನ್ನ ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಸನ್ನಿವೇಶಗಳನ್ನು ಕೂಡ ಕೆಲವು ಗಾಡಿಗಳು ನೋಡ್ತಾ ಇರ್ತೀನಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಆಗ್ತೀನಿ ಗೊತ್ತಿರೂ ಕೂಡ ಅವರು ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ, ಇದ್ರ ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ?
2: ಅದು ಅಂದ್ರೆ ಮಕ್ಕಳು ಅಂದ್ರೆ ಇದು ಜೀವನ ಸಾಗಿಸ್ಬೇಕಾದ್ರೆ ಸಣ್ಣ ಮಕ್ಕಳು ತಕೊಂಡು ಹೋಗ್ತಿದ್ರು. ಇವಾಗ ಈ ಆ ಮಕ್ಕಳನ್ನೆಲ್ಲ ಶಾಲೆ ಇರೋದ್ರಿಂದ ಆ ಮಕ್ಕಳನ್ನ ತಕೊಂಡು ಹೋಗಿ ಶಾಲೆಗೆ ಮಡಗ್ತಾವ್ರ, ಅಲ್ಲಿಗೆ ಸೇರಿಸಿ ಅವ್ರಿಗೆ ವಿದ್ಯೆ ಬುದ್ಧಿಯ ಮುಂದಕ್ಕೆ ಚಾರಪ್ ಮಾಡ್ತಾವ್ರ ಜನಗಳೆಲ್ಲ. ಅದೊಂದು ಮಾತ್ರ ನಡೀತಾ ಇದೆ. ಈ ಹಿಂದೆ ಮಕ್ಕಳು ಮೊದಲ್ತಾ ಇದೆ, ಹೆಗಲ ಮೇಲೆ ಕುಡಿಸ್ಕೊಂಡು ಹೋಗ್ತಿದ್ರು ಮಕ್ಕಳನ್ನ. ಇಲ್ಲಿಗಾರು ಹೋಗ್ಬೇಕಾದ್ರೆ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಭೀ ಹೆಗಲ ಮೇಲೆ ಕುಡಿಸ್ಕೊಂಡು ತತ್ಕೊಂಡು ಹೋಗ್ತಿದ್ರು, ಅದೆಲ್ಲ ಜೀವನ ಸಾಗಿಸ್ತಿದ್ರು ಆ ಥರ ಹೋಗಿ ಮಾಡ್ಕೊಂಡು ಹೋಗಿ. ಇವಾಗ ಅದು ಇಲ್ಲ, ಎಷ್ಟೋ ಕಮ್ಮಿ ಆಗಿದೆ ಈಗ.
1: ಮಾಡಿಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಿಸ್ತಾ ಇದ್ದಾರೆ? ಸರಿ,
2: ಕೊಡಿಸ್ತಾವ್ರೆ.
0: ಹೌದು ಸರ್, ಇಲ್ಲಿ ನಮ್ಮಲ್ಲಿ ಈಗ ಕೆಲವು ಈಗ ಮಳೆ ಬಿದ್ದಾಗ ಮಾತ್ರ ಇಲ್ಲಿ ಭೂ ಮಾಲೀಕರ ಮನೆಗಳ ಹೋಗಿ ಕೂಲಿ ಮಾಡ್ತಾರೆ, ಮತ್ತೆ ಕೇರಳದವ್ರ ಹತ್ರ ಹೋಗಿ ಶುಂಠಿ ಇಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಸ್ವಲ್ಪ ಆಗಸ್ಟ್ ಮುಗಿತಿದ್ದಂಗೆ ಸೆಪ್ಟೆಂಬರ್ ಇನ್ನು ಕೇರಳ ಕೊಡಗಣ ವಲಸೆ ಹೋಗಿ ಕಾಫಿ ತೋಟ ಆಮೇಲೆ ಕೊಡಗಣಿ ಕೂಲಿ ಮಾಡಿ ಜೀವನ ಸಾಗಿಸ್ತಾರೆ. ಅದರಿಂದ ಇಲ್ಲಿ ನಮ್ಮ ಮಕ್ಕಳು ಉನ್ನತ ಶಿಕ್ಷಣ ಪಡೆದಿಲ್ಲ, ಮತ್ತೆ ಯಾರು ಸರ್ಕಾರಿ ನೌಕರರು ಕೂಡ ನಮ್ಮ ಆಡಿಲಿ ಇಲ್ಲಿವರೆಗೆ ಯಾರು ಆಗಿಲ್ಲ.
2: ಅದನ್ನ ಗಮನ ತಕ್ಕಂಡಿದ್ದಂಗೆ
1: ಒಳ್ಳೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ, ಆದರೆ ಯಾವುದೇ ರೀತಿಯ ಒಂದು ಸರ್ಕಾರಿ ಹುದ್ದೆನ ಪಡ್ಕೊಂಡಿಲ್ಲ.
0: ಇವರು ಹೊರಗಡೆ ಭೂ ಮಾಲೀಕರ ಮನೆಗಳ ಮತ್ತೆ ಕೇರಳ ಮತ್ತೆ ಕೊಡಗಣ್ಣ ಹೋಗಿದ್ರು ಕೂಡ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸಿದ್ದಾರೆ, ಆದ್ರೆ ನೌಕರಿ ತಗೊಳಕ್ ಆಗಿಲ್ಲ.
1: ಹಾಗೇನೆ ಬೆಟ್ಟೆಯವರ, ತಾವು ಏನಾದ್ರು ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡ್ತ?
2: ಕಾಡಿನಲ್ಲಿ ಜೀವನ ಅಂತ ಇದ್ರೆ ಏನ, ಆವಾಗ ಗೆಡ್ಡೆ ಗಣಿಸ್ಕಿರ್ತಿದ್ರು ಕಾಡಲ್ಲಿ, ಈಗ ಮರದ ಬುಡಲಿ ಆ ಪಕ್ಕದಲ್ಲಿ ಗೆಡ್ಡೆ ಇದ್ರೆ ಅದು ಬುಡ ಗೆಣಸ್ಬಿಡ್ತದ, ಅದು ಆ ಗೆಣಸಿನಲ್ಲಿ ಜೀವನ ಮಾಡ್ತಿದ್ರು. ಇದರ ಬಿದಿರು ಹಿಂಡಲು ಒಂದು ಟೈಮ್ನಲ್ಲಿ ಅದು ಬಿದಿರು ಬತ್ತೆ ಬರ್ತಿತ್ತು, ಅದರಲ್ಲಿ ಜೀವನ ಮಾಡ್ತಿದ್ರು. ತಿರ್ಗಾ ಇನ್ನು ಜೇನು ಕಿತ್ಕೊಂಡು ಜೀವನ ಮಾಡ್ತಿದ್ರು. ಅದೆಲ್ಲ ಅವರ ಜೀವನ ಜೀವನ ಅದು
1: ಹೇಗನ್ಸ್ತಿತ್ತು ಅವಾಗ?
2: ಆವಾಗ ಒಳ್ಳೆಯ ಅನುಕೂಲವೇ ಇತ್ತು, ಸೊಪ್ಪು ಕಿತ್ಕೊ ಬರ್ತಿದ್ರು, ಅದು ಬೇಯಿಸಿ ತಿಂತಿದ್ರು, ಅದು ಒಳ್ಳೆ ಜೀವನ ಇತ್ತು. ಈ ಅದೇ ಇನ್ನು ನಮ್ಮ ಎಲ್ಲ ಯಾರು ಹೊರಗಡೆ ಅವ್ರು ಬಂದು ಕೂಲಿ ಕರೆದ್ರೆ ಅಲ್ಲಿ ಹೋಗ್ತಿದ್ರು, ತಕೊಬಂದು ಅವ್ರ ಜೀವನ ಮಾಡ್ಕೊಂಡು ಕಾಲ ಕಳೀತಿದ್ರು. ಆವಾಗ ನಾವು ಒಂದು ಚುಚ್ಚುಮದ್ದು ಮಾಡ್ಬೇಕಾದ್ರೂ ಕೂಡ ನಮ್ಗೆ ಆಸ್ಪತ್ರೆ ಇತ್ತಿಲ್ಲ, ಒಂದು

ಯಾವುದೋ ಒಂದು ನಮ್ಗೆ ಕಾಯಿಲೆ ಗುಣ ಆಗಬೇಕಾದ್ರೂ ಕೂಡ ಒಂದು ಸೊಪ್ಪು ಕಿತ್ಕೊಂಡು ರಸ ತೀಡಿ ನತ್ತಿಗ ಮೈಕಾಯಿಗೆಲ್ಲ ತಿಳಿದ್ರೆ ಅದು ಗುಣ ಆಯ್ತಿತ್ತು. ಒಂದು ಬೇರು ಯಾವ್ದಾದ್ರು ಒಂದು ಬೇರು ಬೆತ್ತಲ ನಾವು ಪತ್ತೆ ಮಾಡಿ ಕಿತ್ಕೊಂಡು ಅದ ಏದು ರಸ ನುಂಗಿದ್ರೆ ಅದು ಕಾಯಿಲೆ ಗುಣ ಆಯ್ತಿತ್ತು. ಆಗ ನಮ್ಗೆ ಆಸ್ಪತ್ರೆ ಅನ್ನೋದೇ ಇತ್ತಿಲ್ಲ. ಆಗ ಒಳ್ಳೆ ಜೀವನ ಆಯಿತು ನಮ್ಗೆ. ಯಾವುದೋ ನಮ್ಮ ಕಷ್ಟ ಕಾಯಿಲೆ ಎಲ್ಲ ಗುಣ ಆಯ್ತಿತ್ತು.

0: ಇವಾಗ ಈಗ ಎಷ್ಟು ಮದ್ದು ತಂದು ಕೊಟ್ಟರು ಅಂತ ಕಾಯಿಲೆಗಳು ಈಗ ಈ ಆಹಾರ ಪದಾರ್ಥದಿಂದ ನಮ್ಗೆ ಈ ಥರ ಕಾಯಿಲೆಗಳು ಬಂದರೂ ಗುಣ ಆಗಲ್ಲ ನಮ್ಗೆ. ಆವಾಗ ಗುಣ ಆಯ್ತಿತ್ತು, ಒಳ್ಳೆ ಗುಣ ಆಯ್ತಿತ್ತು ನಮ್ಗೆ. ಆಗ ಈಗ ಗುಣ ಆಗೋದೇ ಕಷ್ಟ ಆಗದೆ, ಈಗ ಜನಗಳೇ ಸತ್ತೋಯ್ತಾರ ತಗ. ಇವಾಗ
1: ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರ್ತಾ ಇದ್ರಿ
0: ಆವಾಗ? ಈಗ ಏನ್ ಸಹ ಎಲ್ಲ ಮರ್ತೋಯ್ತಾವ ಈಗ ಎಲ್ಲ. ಆಗ್ನ ಇದು ಈಗ ಸಿಕ್ಕಲ್ಲ, ಈಗ ಎಲ್ಲ ಈಗ ಎಲ್ಲ ಔಷಧಿ ಮದ್ದು ಎಲ್ಲ ಸಿಕ್ಕಬೇಕಾದ್ರೆ ಕಷ್ಟವೇ. ಈಗ ಹುಡುಕ್ಬೇಕು ಅದೆಲ್ಲ ಸಿಕ್ಕದೇ ಇಲ್ಲ ಈಗ. ಅವು ಅಯ್ಯೋ ನೆಳ್ಳಿ ಆ ನೆಳ್ಳಿ ತಕ್ಕ ಬಂದು ಅರ್ದ್ಬಿಟ್ಟು ಅದನ್ನ ಆಮ್ರ ಮಾಡಿಬಿಟ್ಟು ಆಮ್ರ ಕಂಡಾಗ ಹುಳಿ ಖಾರ ಹಾಕ್ಬಿಟ್ಟು ಕುಡಿದ್ಬಿಟ್ರ ನಗಡಿ ಎಷ್ಟಿದ್ರು ಕಿತ್ತು ಒದ್ರೋಯ್ತಿತ್ತು. ಈಗ ಎಷ್ಟು ಮಾತ್ರ ನುಂಗಿದ್ರು ನಗಡಿ ಹೋಗಲ್ಲ. ಮಾತ್ರ ಟಾನಿಕ್ ಕೊಡ್ತಾರ, ಟಾನಿಕು ಗುಣ ಆಗಲ್ಲ. ನೆನ್ನ ಹೋಗಿದ್ದೀನಿ ನಾನು, ಇನ್ನೂ ಗುಣ ಆಗಿಲ್ಲ ನಾನು. ಆ ಥರ ಆಗ್ಬಿಡ್ತದೆ ಈಗ ಎಲ್ಲ ಗಂಟ್ಲೆ ಕೆರ್ತ ಗಂಟ್ಲೆ ಕಟ್ಕತ್ತದ. ಆ ರೀತಿ ಈಗ ಸಂದರ್ಭಗಳು. ಆ ಗೆಡ್ಡೆ ಗೆಣಸು ತಿಂದ್ರು ಕೂಡ ನಮ್ಗೆ ಗುಣ ಆಗ್ತಿತ್ತು. ಅದು ಯಾವುದು ನಮ್ಮ ಕಾಯಿಲೆ ಕಷ್ಟಗಳು ಹೊರಗೆ ಬರ್ತಿಲ್ಲ. ಈಗ ಆ ಥರವಾಗಿ ನಮ್ಮ ಎತ್ತಮ್ಮ ಮುತ್ತಮ್ಮದಿರು ಅದೆಲ್ಲ ಮಾಡ್ತಿದ್ರು, ನಮ್ಮ ತಾತಿದ್ರು ಹಂಗೆ ಮಾಡ್ತಿದ್ರು. ಹಂಗ ಆ ಥರವಾಗಿ ಗುಣ ಇತ್ತು ನಮ್ಗೆ. ಈಗ ಗುಣನೇ ಇಲ್ಲ.
1: ಇಂಥವ್ರು ಇವಾಗ ಹೇಳ್ತಿದ್ರಿ ನಾವು ಕಾಡೊಳಕ್ ಹೋಗಿ ರೀತಿ ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡ್ಬಂದು ಸೇವನೆ ಮಾಡ್ತಿದ್ದಂತ. ಇವಾಗ ಕಾಡೊಳಕ್ ಹೋದಾಗ ಕಾಡು ಒಳಗಡೆ ಹಲವಾರು ಪ್ರಾಣಿಗಳನ್ನು ಕೂಡ ನೀವು ನೋಡ್ತೀರಾ. ಗೆಡ್ಡೆ ಗೆಣಸು ಸೊಪ್ಪನ ಕೆಳನ ಸಂದರ್ಭದಲ್ಲಿ ಯಾವ್ದು ಪ್ರಾಣಿಗಳು ನಿಮ್ ಎದುರು ಬಂದಿರೋ ಸನ್ನಿವೇಶ ನಡೆದಿದಾವೆ?
0: ಆವಾಗ ಬರ್ತಿದ್ದಿಲ್ಲ, ನಮ್ ಕಂಡು ಓಡ್ಬಿಡ್ತಿದ್ದ. ಯಾವ ಪ್ರಾಣಿ ನಮ್ಮ ಹತ್ರ ಬರ್ತಿದ್ದಿಲ್ಲ, ಆಗ ಓಡ್ಬಿಡ್ತಿದ್ದ. ಜನ ಕಾಣ್ತು ಅಂದ್ರೆ ಓಡ್ಬಿಡ್ತಿದ್ದ. ಇವಾಗ ಜನದ ಮೇಲೆ ಬಿಡ್ತಾ ಅನ್ನ ಪ್ರಾಣಿಗಳು ಬಂದ್ಬಿಟ್ಟವ. ಈಗ ಜನದ ಮೇಲೆ ಈಗ ಪ್ರಾಣಿಗಳು ಬಿಡ್ತಾವ. ಈಗ ಯಾವ ಪ್ರಾಣಿನೂ ಹೋಯ್ತಾ ಇಲ್ಲ. ಈಗ ನಮ್ ಕಂಡು ಓಡಲ್ಲ, ನಮ್ನೇ ಓಡ್ಸ್ಕೊ ಬಂದವೆ ಹೊರತು ನಾವು ಕಾಡಿಗೆ ಬಿಡ್ತಾ ಇಲ್ವಲ್ಲ ನಮ್ನ. ಕಾಡು ಪ್ರಾಣಿಗಳು ಈಗ ಜಾಸ್ತಿ ಅವಳಿ ಮಾಡ್ತಾವ.
1: ಇವಾಗ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಮೊದಲು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಎಷ್ಟು ವ್ಯತ್ಯಾಸ ಇರ್ಬೋದು?
2: ಆವಾಗ ಕಾಡಲ್ಲಿ ಸಿಕ್ಕುವಂತ ಸೊಪ್ಪು ಗೆಡ್ಡೆ ಗೆಣಸು ಇದರಿಂದ ಯಾವುದೇ ರಾಸಾಯನಿಕ ಪದಾರ್ಥಗಳ ಔಷಧಿಗಳನ್ನ ಸಿಂಪಡಿಸಿದಾಗ ಆರೋಗ್ಯ ಚೆನ್ನಾಗಿರ್ತಿತ್ತು. ಈಗ ನಾವು ತಿನ್ನುವಂತ ಏನು ಆಹಾರದಲ್ಲಿ ಏನಿದೆಯೋ ಅದರಲ್ಲಿ ರಾಸಾಯನಿಕ ಗೊಬ್ಬರ ಮತ್ತೆ ಔಷಧಿಗಳೆಲ್ಲ ಸಿಂಪಡಿಸಿ ಈಗ ಆಯಾಸನ ಆಹಾರದಿಂದನೇ ನಮ್ಮ ಆರೋಗ್ಯ ಕೆಡ್ತಿರೋ ಮತ್ತೆ ಆಯಾಸ ಕೂಡ ಕಡಿಮೆ ಆಗ್ತಿರೋದ್ರಿಂದ ನಮ್ಗೆ ಈ ಇಲ್ಲಿ ಜೀವನಕ್ಕೂ ಅಲ್ಲಿ ಜೀವನಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಅಲ್ಲಿದ್ದಲ್ಲೇ ತುಂಬಾ ಚೆನ್ನಾಗಿತ್ತು. ಏನು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಂದು ನಮ್ಮ ಆದಿವಾಸಿಗಳನ್ನ ಅತಂತ್ರ ಸ್ಥಿತಿ ಮಾಡಿದ್ರು. ಈಗ ನಮ್ಗೆ ಅಲ್ಲೇ ಇದ್ದಾಗಲೇ ಆರೋಗ್ಯ ಮತ್ತೆ ಚೆನ್ನಾಗಿ ಇರ್ತಿದ್ವು.
1: ತಾವೇಳ್ತಿದ್ರ ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯಾಗಿ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇವಿಸ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಳೀತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇವಿಸ್ತಾ ಇದ್ದಾರೆ. ಇದರಿಂದ ನಮ್ಮೊಂದು ಆರೋಗ್ಯನ ಕೂಡ ಆಳುತ್ತಿದೆ ಅಂತ ಇವರು ಕೇಳ್ತಾ
0: ಇದ್ದೀವಿ.
1: ಹಾಗೆ ಬಟ್ಟೆಯವರ ತಮ್ಮ ಮೊದಲು ಹೇಳ್ತಾ ಇದ್ರಿ ತಮಗೆ ಆರೋಗ್ಯ ಸಮಸ್ಯೆ ಬಂದಾಗ ಹಿಂದಿನ ಕಾಲದಲ್ಲಿ ಕಾಣ ಸಿಗತಕ್ಕಂಥ ಹಲವಾರು ಸೊಪ್ಪುಗಳನ್ನ ಅದ್ರ ಮುಖಾಂತರ ನಾವು ಗುಣವಾಗ್ತೀವಿ ಅಂತ ಹೇಳ್ತಾ ಇದ್ರಿ. ಇವಾಗಲೂ ಕೂಡ ಈ ರೀತಿ ಮನೆ ಮದ್ದುಗಳನ್ನ ಮುಂದುವರಿಸಿಕೊಂಡು ಹೋಗ್ತಿದ್ರಿ ಹೇಗೆ?
0: ಈಗ ಕೆಲವು ತಪ್ಪೆಲ್ಲ ಈಗಲೂ ಕೂಡ ಅದು ಮುಂದುವರಿತಾ ಅದ. ಈಗ ಈಗಲೂ ಕೂಡ ಅದನ್ನೇ ಮಾಡಿದ್ರೆ ಅದು ಒಳ್ಳಿ ನಾವು ಎಲ್ಲಾರು ಹೋಗ್ಬೇಕಾದ್ರು ಆ ಸೊಪ್ಪು ಸಿಕ್ಸ್ಕೊಂಡು ಹೋದ್ರೆ ನಮ್ಗೆ ಅನುಕೂಲ ಆಗೋದು. ಒಂದು ಅದೇನೋ ಹೇಳ್ತಾರಲ್ಲ ಗೂಬೆಗಳು ಬರ್ತಾವ ಮೈಗಿಡಿತಾವ ಅಂತ, ಆ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕಾದ್ರು ಈಗಲೂ ಹಂಗೆ ಮಾಡ್ತಿದ್ದೀನಿ. ಒಂದು ಸೊಪ್ಪು ಸದನ ಸಿಕ್ಸ್ ಗಂಟೆ ನಾವು ಹೋಗೋದು ಮುಂದುವರಿಸ್ಕೊ ಹೋಯ್ತಾ ಇದ್ದೀವಿ. ಅದನ್ನು ಮರ್ತಿಲ್ಲ ನಾವು. ಒಂದು ಯಾವ್ದಾದ್ರು ಇಂದು ಚುಚ್ಚುಮದ್ದು ನಾವು ಏನು ಹೋಗ್ಲಿಲ್ಲ ಅಂದ್ರೆ ಆ ಮದ್ದು ತಕ್ಕ ಬಂದು ನಾವು ಗುಣ ಮಾಡ್ತೀವಿ.
1: ಸರ್ಕಾರದಿಂದ ಯಾವೆಲ್ಲ ಹಕ್ಕುಪತ್ರಗಳು ಸಿಗ್ತಾ ಇದಾವೆ ನಿಮಗೆ?
2: ಸರ್ ನಮ್ಮಲ್ಲಿ ಸರ್ಕಾರದಿಂದ ಹಕ್ಕುಪತ್ರ ಅಂತ ಹೇಳಿದ್ರೆ ನಾವು 2012 ಕೂಡ ಎ ಫಾರಂ ಬಿ ಫಾರಂ ಫಾರೆಸ್ಟ್ ಆಕ್ಟ್ ಅಲ್ಲಿ ಹಾಕಿದ್ವಿ ನಮ್ಮ ಲಕ್ಷ್ಮಣಪುರಕ್ಕೆ. ಅದು ರೆವಿನ್ಯೂ ಭೂಮಿ ಆದ್ರಿಂದ ನಮ್ದು 14 ರಿಜೆಕ್ಟ್ ಆಯ್ತು. ಹಕ್ಕುಪತ್ರ ಹಾಕಿದ್ವಿ ವೈಯಕ್ತಿಕ ಮತ್ತೆ ಸಮುದಾಯಕ ಹಾಕಿದ್ವಿ, ಈಗ ಅದು ರಿಜೆಕ್ಟ್ ಆಯ್ತು. ನಮ್ಗೆ ಹಕ್ಕುಪತ್ರ ಸಿಕ್ಕಿಲ್ಲ. ಇನ್ನು ನಮ್ಮಲ್ಲಿ ಜಮೀನಿನ ಕೆಲವರು 4-5 ಜನಕ್ಕಿದೆ, ಅವ್ರಿಗೆ ಹಕ್ಕುಪತ್ರ ಇದೆ ಅಷ್ಟೇ, ಇನ್ಯಾರಿಗೂ ಹಕ್ಕುಪತ್ರ ಸಿಕ್ಕಿಲ್ಲ.
0: ಹಕ್ಕುಪತ್ರ ಅಂದ್ರೆ ಇನ್ನೇನು? ಈಗ ನಾವು ಕಾಡನ್ನೇ ಬಿಟ್ಟು ಬಂದಿದ್ಮೇಲೆ ಈಗ ನಾವ್ಯಾವ ಹಕ್ಕುಪತ್ರ ಇದು ಇದು ಮಾಡಕ್ಕಾದ್ರು

0: ನಮ್ಗೆ ಕಾರ್ಡ್ ಬಿಡಿಸ್ಕೊಟ್ರೆ ನಾವು ಹಕ್ಕು ಪತ್ರ ನಾವು ಪಡ್ಕೋಬೋದು, ಮುಂದೆ ನಾವು ಬದುಕಕ್ಕೆ ಒಂದು ಜೀವನ ಸಹ ಚೆನ್ನಾಗಿರ್ತದೆ. ಈ ಮಾಡಿ ಕೊಟ್ಟಿರೋದನ್ನ ನಾವು ಹಾಕಿ ಮೇಲೆ ಅದೊಂದು ನಮ್ಗೆ ಅನುಕೂಲ ಆದರೆ ಸಾಕು, ನಮ್ಗೆ ಈಗ ನಾವು ಅದನ್ನ ಮುಂದರಿಸ್ಕೊಂಡು ಹೋಗ್ತೀವಿ. ನಾವು
1: ತಮ್ಮೊಂದು ಅಡಿಯಲ್ಲಿ ಈ ಆಡಿ ಅರಣ್ಯಕ್ಕೆ ಸಮಿತಿಯ ಕಾರ್ಯಚಟುವಟಿಕೆಗಳು ಹೇಗೆ ನಡ್ಕೊಂಡು ಹೋಗ್ತಾ ಇದೆ?
2: ಈಗ ನಮ್ಮದು ಆಡಿ ಅರಣ್ಯಕ್ಕೆ ಸಮಿತಿ ಹಂಗೆ ಇದೆ ಅಷ್ಟೇ, ಸಭೆಗಳು ಮಾಡ್ತಿದ್ದೀವಿ. ಅದೇ ಕಾರ್ಯಚಟುವಟಿಕೆಗಳು ನಮ್ಮದು ಅರಿವಿನ ಭೂಮಿ ಇರೋದ್ರಿಂದ ಈ ಕಿರು ಉತ್ಪನ್ನಗಳಿಗೂ ಹೋಗ್ತಾ ಇಲ್ಲ. ಮೊದಲು ಎಲ್ಲ ಒಂದು ರೈತರು ಬೇಸಿಗೆ ಬತ್ತು ಅಂದರೆ ಈಗ ಸೀಸನ್ ಇದು ಜೇನ್ ಸೀಸನು, ಜೇನ್ ಸೀಸನ್ಗೆ ಹೋಗ್ತಿದ್ರು. ಮತ್ತು ಗೆಡ್ಡೆ ಗೆಣಸ್ಗೆ ಹೋಗ್ತಾರೆ, ಈಗ ಸೌದೆಗೆ ಹೋಗ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಮೀನಿಗೇನು ಇದಕ್ಕೆ ಹೋಗ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನು ನಮ್ಮಲ್ಲಿ ಕಿರು ಉತ್ಪನ್ನ ಸಂಗ್ರಹ ಮಾಡೋಕ್ಕಂತ ಹೇಳಿದ್ರೆ ಲಾಂಟೇನ ಇರೋಂಥ ಸಣ್ಣ ಇದು ಕುರ್ಚಲು, ಅದರಿಂದ ಯಾವುದೇ ಇದು ಸಿಕ್ಕಲ್ಲ.
0: ಕಂಡ್ರೆ ಸಹ ಅದು ನಮ್ ಕಂಡ್ರಿ ನಮ್ಮ ರೈತರು ಅಂತ ಅನ್ಬಿಟ್ಟು ಅವ್ರು ಬಿಡ್ತೇ ಇಲ್ಲ. ಈಗ ನಮ್ಮನ್ನೇ ಓಡಿಸಿ ಈಚೆಗೆ ಬಿಡ್ತೇ ಇರೋದೆ, ಯಾರನ್ನು ಬಿಡ್ತೇ ಇಲ್ಲ. ಈಗ ಒಂದೇನ್ ತರ್ಬೇಕಾದ್ರು ನಾವು ಕಾಡ್ಗೆ ಹೋಗಿ ತರ್ಬೇಕಾಗ್ತಿತ್ತು, ಕಾಡಿಂದ ಈಗ ನಮ್ಮನ್ನ ಹೊರಗಾಗತ್ತವಲ್ಲದೆ ಬಿಡ್ತಾ ಇಲ್ಲ. ಈಗ ಯಾವುದು ಜನ ಕಾಣ್ತು ಅಂತಂದ್ರೆ ಸುಮ್ಮನೆ ಏನೇನೋ ಮಾಡಿ ಓಡಿಸ್ತಾರ ನಮ್ಮನ್ನ ಬೆದರ್ಕಾಕಿ.
2: ಮಹಿಳೆಯರದು ಸ್ವಸಹಾಯ ಸಂಘ ಇದೆ, ಬಜರಂಗಿ ಮಹಿಳಾ ಸ್ವಸಹಾಯ ಸಂಘ ಅಂತ ಹೇಳಿ ಅದು ಮಾಡಿದ್ದಾರೆ. ಸಂಘದ ತುಂಬಾ ಈಗ ಅನುಕೂಲ ಆಗ್ತಿದೆ, ಅವರು ಅದೇ ತರ ಮುಂದುವರಿಸಿಕೊ ಹೋದ್ರೆ ಒಳ್ಳೇದು.
1: ಬೆಟ್ಟೆಯವರೇ, ನಾವು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಹೋಗ್ತಿರುವ ತಮ್ಮದೇ ಆದ ಸಂಪ್ರದಾಯ ಹಬ್ಬಗಳ ಬಗ್ಗೆ ತಿಳಿಸ್ಕೊಡಿದ್ರೆ, ಯಾವ ರೀತಿ ಹಬ್ಬಗಳನ್ನು ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ?
0: ಮೊದಲು ನಾವು ಯಾವ್ದಾದ್ರು ಮಾಡ್ಬೇಕಾದ್ರೆ ನಮ್ಮ ದೇವ್ರ ಬಿಟ್ಟು ನಾವು ಏನು ಮಾಡ್ತಿತ್ತಿಲ್ಲ. ಇವಾಗಲೂ ನಾವು ದೇವ್ರ ಬಿಡ್ದನೆ ನಾವು ಮಾಡ್ಕೊಂಡು ಹೋಗ್ತೀವಿ. ಹಿಂದಿನ ಸಂಪ್ರದಾಯ ನಾವು ಮಾತ್ರ ಇಲ್ಲಿವರೆಗೂ ನಾವು ಮಾಡ್ತಿಲ್ಲ. ನಾವು ಅದನ್ನ ಹಿಂದಿನ ಸಂಪ್ರದಾಯದಂತೆ ನಾವು ಈಗಲೂ ನಡ್ಕೊಂಡು ಹೋಗ್ತೀವಿ. ನಮ್ಮ ದೇವ್ರ ದಯನ ಹಂಗೆ ಆಚರಿಸ್ಕೊಂಡು ನಾವು ಹೋಗ್ತೀವಿ. ಈಗಲೂ ಕೂಡ ನಾವು ಅದನ್ನ ಮಾಡ್ತಿಲ್ಲ. ನಾವು
1: ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತಿದ್ರಿ ಹಬ್ಬಗಳನ್ನೆಲ್ಲ?
0: ನಾವು ನಮ್ಮ ಎತ್ತಮ್ಮ ಮುತ್ತಮ್ಮದಿರು ತಾತಿನ್ರು ಯಾವ ಥರ ಮಾಡ್ತಿದ್ರು ಅದೇ ರೀತಿ ನಾವು ಮಾಡ್ಕೊಂಡೋಗ್ತೀವಿ. ಅದಕ್ಕೇನು ಮಾಡಬೇಕು ಮನೇಲಿ ಸಂಪ್ರದಾಯ ಇದಂತ ಅದೇ ಥರ ಮಾಡ್ಕೊಂಡು ಅದೇ ಥರ ಮಾಡ್ತೀವಿ. ಅದೇ ಥರ ನಾವು ಧೂಪ ಹಾಕ್ತೀವಿ, ಅಚ್ಚುಕಟ್ಟಾಗಿ ನಿಮ್ದಾಗಿ ನಾವು ಕಾಲ ಕಳ್ಕೊ ಹೋಗ್ತೀವಿ. ಈಗ
1: ತಾವು ಹಿಂದಿನ ಕಾಲದಲ್ಲಿ ಆಚರಿಸ್ಕೊಂಡು ಹೋಗ್ತೀವಿ ಅಂತ ತಮ್ಮ ಸಂಸ್ಕೃತಿ ಸಂಪ್ರದಾಯ ಹಬ್ಬಗಳನ್ನ ಇವಾಗ ನಿಮ್ಮ ಮಕ್ಕಳಿಗೂ ಏನಾದ್ರೂ ಅಡಿಗೆ ಹೇಳ್ಕೊಡ್ತಿದ್ದಾರೆ? ಹೇಗೆ
0: ಆಡಿರಿ ಅಂದ್ರೆ ನಮ್ಮ ನಾವು ಮಾಡೋದನ್ನ ನಮ್ಮ ಮಕ್ಕಳು ನೋಡ್ತಾವ, ಅವ್ರು ಮುಂದೆ ಮಾಡೋದಕ್ಕೆ ಅನುಕೂಲ ಆಯ್ತದ. ಕಲಿತಾವ್ರ
2: ಸರ್? ಈಗ ಮೊದಲು ನಮ್ಮ ಕಡಲಿದ್ದ ಸಂದರ್ಭದಲ್ಲಿ ಮಾಮೂಲಿ ಈ ತರ ಹಬ್ಬನ ಯಾರೋ ಸಡಗರದಿಂದ ಮಾಡ್ತಿದ್ರು, ಏನೋ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಷ್ಟೇ ಮಾಡ್ತಿದ್ರು. ಇವಾಗ ಎಲ್ಲ ಇಲ್ಲಿ ನಾಗರಿಕ ಸಮಾಜದ ಜೊತೆ ಬಂದು ಅವ್ರು ಎಲ್ಲ ಹಬ್ಬನೂ ನಮ್ಮ ಸಂಸ್ಕೃತಿನೇ ಈಗ ಮರೀತಾರೆ,
0: ಚೇಂಜ್ ಮಾಡ್ತಾವ್ರ.
1: ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಇನ್ನು ಮುಂದೆ ಯಶವಂತಪುರ ಅಡಿ ಸಿಗ್ತಿದೆ?
2: ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳಂದ್ರೆ ಈಗ ನಮ್ದು ಅನಮರೆ ನಿಗಮದಿಂದ ಕೆಲವು ಮನೆಗಳಾಗಿದೆ, ಅದು ಬಿಟ್ಟರೆ ಪೌಷ್ಟಿಕಾರ ಬರುತ್ತೆ.
0: ಯಾವುದು ಸಿಗ್ತಾ ಇಲ್ಲ ನಮ್ಗೆ. ಇನ್ನು ನಮಗೆ ಸಿಕ್ಕದೆ ಇರೋ ಪರವಾಗಿಲ್ಲ, ನಾವು ಇಲ್ಲವ್ರ ಮಾತಾಗಿ ಹಂಗೆ ಕಾಲ ಕಳೆದ್ಬಿಟ್ಟು ಇಲ್ಲಿ ವರ್ಗಂಟ. ಈಗ ನಮ್ಮ ಮಕ್ಕಳಿಗಾರು ಅನುಕೂಲವಾಗಿ ಸಿಕ್ಕಿದ್ರೆ ಸಾಕು ಅಂದಾಗ ಆಗ್ಬಿಟ್ಟದೀಗ ಅಷ್ಟೇ. ಈಗ ನಮ್ಮ ಅಕ್ಕ ಮುಂದೆ ಬದುಕವು ಭಾಳ ಅವ್ಕೆ ಬೇಕು. ಈಗ ನಮ್ಗೇನು ಆಯಿತು, ನಮ್ಮ ಕಥೆ ಮುಗೀತು, ಇನ್ನು ನಮ್ಮ ಮಕ್ಳಿಗೆ ಬೇಕು ಇನ್ನು ಮುಂದೆ ಬದುಕಕ್ಕ ಬಾಳಕ್ಕ ಅವ್ರಿಗೆ ಬೇಕು. ಸಂಪ್ರದಾಯದಂತ ಅವ್ರು ನಡ್ಕೊಂಡು ಹೋಯ್ತಾರ ಮಾಡ್ಕೊತಾರ ಅಷ್ಟೇ. ಈ ಪಂಚಾಯತಿ ಬಂದ್ಬಿಟ್ಟು ಅದು ಬೇರೆ ಆಚಾರ ಆಗ್ಬಿಟ್ಟು ಎಲ್ಲ ಪೂರ್ತ ಬತ್ತೆ ಇರೋದು ಕುಂಠಿತ ನಮ್ಗೆ ಈ ಪಂಚಾಯತಿಯಿಂದ. ಯಾವುದು ದೊರಕ್ತೇ ಇಲ್ಲ ನಮ್ಗೆ, ಅರ್ಧ ದೊರಕ್ತದ ಅರ್ಧ ದೊರಕಿಲ್ಲ, ಇನ್ನು ಅರ್ಧ ಯಾವ್ರಿಗೆ ತಿನ್ಕೋತಾರ. ಆ ರೀತಿ ಸಂದರ್ಭ ಆಗ್ಬಿಟ್ಟದೆ. ಈಗ ಕುಡಿಯೋ ನೀರು ಒಂದು ಮಾತ್ರ ಚೆನ್ನಾಗಿ ನಡೀತಾ ಅದ, ಅದೊಂದು ಅದೊಂದ್ಬಿಟ್ಟು ಇನ್ನೇನು ನಮ್ಗೆ ಅವಕಾಶ ಇಲ್ಲ.
2: ಸೊ ಇದೇನದು ಇಲ್ಲಿ ನಮ್ಮಲ್ಲೆಲ್ಲ ಕೂಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾರ. ಅದರಿಂದ ಇಲ್ಲಿ ನಾನು ಹೇಳ್ದಂಗೆ ಮಕ್ಕಳು ಮಾತಾಡಿದೆ, ಒಂದು ಐದಾರು ಜನಕ್ಕೆ ಮಾತ್ರ ಜಮೀನು ಇರೋದು. ಇನ್ನೆಲ್ಲ ಇನ್ನು ಆಗಸ್ಟು ಸೆಪ್ಟೆಂಬರ್ ಬತ್ತು ಅಂದ್ರೆ ಇನ್ನು ಕೇರಳ ಮತ್ತೆ ಬೊಮ್ಮಲೆ ಕ್ರಮನ ಕಾಫಿ ತೋಟಕೊಂಡು ಹೋಗಿ ಜೀವನ
0: ಸಾಗಿಸ್ತಾರೆ.
2: ಮದ್ಯಪಾನ ಕಡಿಟ್ಟ ಬಿಟ್ಟಾರ, ಅದರಿಂದ ಬೊಮ್ಮಲೆ ಕ್ರಮದಾಗನೇ ಕೇರಳ ಕೊಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರ ಅಷ್ಟೇ ಕೂಲಿ ಮಾಡಿ.

ಗೌರ್ಮೆಂಟ್ ಮಾಡೋದಲ್ಲ ಸಾಧನ, ಜನಗಳು ಮುಂದೆ ಅರ್ಧ ಮುಂದೆ ಬದುಕಕ್ಕೆ ಇಲ್ಲ, ಎಲ್ಲ ಇದೊಂದು ಬಂದ್ಬಿಟ್ಟು ಅಲ್ಲಿ ಗಾಚಾರ ಮಾಡ್ಕೊಂಡು ಮಕ್ಕ ಎಲ್ಲ ಸಣ್ಣ ಸುಮಾರು ಕೆಲ್ಸಕ್ಕೆ ಹೋಯ್ತು ಅಂತಂದ್ರೆ ಅವರು ಅಲ್ಲೇ ಕಲ್ತ್ಕೊ ಬರ್ತಾರೆ, ಅದನ್ನ ಅದು ಅಲ್ಲಿಂದೇ ಕಲ್ತ್ಕೊ ಬರ್ತಾರೆ. ಅವರು ಕಲ್ತ್ಕೊ ಬಂದು ಇನ್ನು ಮನೆಯಲ್ಲೂ ಹಂಗೆ ತಂದೆ ತಾಯಿಗ ಅವಕಾಶ ಇಲ್ಲ, ತಂದೆ ತಾಯಿಗ ಜೀವನ ಕೊಡ್ತೇ ಇಲ್ಲ, ಅವ್ರಿಗೆ ಮದ್ಯಪಾನ ಮಾಡ್ಕೊಬರೋದು, ಮನೆಯಲ್ಲಿ ಗಲಾಟೆ ಮಾಡೋದು ಅವರ ಅರ್ಧದಲ್ಲಿ ಸಾಧ್ಯ.

0: ನಾವು ಇಲ್ಲಿವರೆಗೆ ಗಂಟೆ ಅವ್ರು ಬದುಕಿದೀವಿ, ಅವ್ರು ಇಲ್ಲಿವರೆಗೆ ಗಂಟೆ ಬರ್ತಕ್ಕಾಗಲ್ಲ.
1: ತಮ್ಮ ಗಾಡಿಯಲ್ಲಿ ಒಳಪಟ್ಟರು ತುಂಬಾ ಜಾಸ್ತಿ
0: ಜಾಸ್ತಿ ಅದ ಜಾಸ್ತಿ ಅದ ಬಿಡಿ.
2: ಇಲ್ಲಿ ಒಂದು ಐದಾರು ಜನ ಮದ್ಯಪಾನ ಅಕ್ರಮವಾಗಿ ಮಾಡ್ತಾರೆ, ಎಲ್ಲ ಮನೆಗಳ ಅಂಗಡಿಗಳೇ ಮದ್ಯಪಾನ ಮಾರಾಟ ಮಾಡ್ತಾರೆ. ನಮ್ಮಲ್ಲಿ ಸುಮಾರು ಒಂದು ನಾಲ್ಕೈದು ತಿಂಗಳಿಗೆ ಒಂದು ಐದಾರು ಜನನೂ ತೀರೋದ್ರು ಬಲ್ವಾಗಿದ್ದವರು, ಅವರೆಲ್ಲ ಮದ್ಯಪಾನಕ್ಕೆ

0: ಸುಮ್ಮನೆ ಯಾತಕ್ಕೆ ಅವರೆಲ್ಲ ಮಾಡೋದು? ಸರ್ಕಾರಕ್ಕೆ ಸುಮ್ಮನೆ ಬಂದು ಟೆಂಟ್ ಅವ್ರು ಸಂಬಳ ತಕ್ಕನಕ್ಕ ಟೆಂಪ್ರವರಿಗೆ ಬರ್ತಾರೆ ಅಷ್ಟೇ, ಇನ್ನೇನು ಖಂಡಿಸಲ್ಲ ಯಾವ್ದು, ನಿಮಗೆ ಯಾವ್ದು ಖಂಡಿಸಕ್ಕ ಇವ್ರು ಬರಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅಂತದ್ದು ಅಷ್ಟೇ, ಸರ್ಕಾರವೇ ಮುಂದಕ್ಕೆ ನಿಂತ್ಕೊಂಡು ಈ ರೀತಿ ಮದ್ಯಪಾನ ಮಾಡಿಸ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ
1: ಸಂತೋಷ, ಕಾರ್ಯಕ್ರಮದ ಒಂದು ಕೊನೆಯಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೆ ಎಚ್ ಡಿ ಕೋಟೆ ತಲೆಗಿನ ಎಲ್ಲ ಗಿರಿಜನರಿಗೆ ಸಮುದಾಯಕ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನು ಕೇಳಿ ಮಾತಾಡಕ್ಕೆ ಇಷ್ಟಪಡ್ತೀನಿ?
2: ನಾವು ನಮ್ಮ ಮಕ್ಕಳ ಮದ್ಯಪಾನ ಮತ್ತು ಧೂಮಪಾನದಿಂದ ನಾವು ದೂರ ಇರಬೇಕು ಅಂತೇಳಿ ನಮ್ಮ ಅಭಿಪ್ರಾಯನ ಹೇಳ್ತೀವಿ.
0: ಕೊನೆಯದಾಗಿ ಏನು ಜೀವನ ಸಾಗಿಸೋದಕ್ಕ ನಮ್ಗೆ ಅನುಕೂಲ ಇದ್ರೆ ಸಾಕು, ನಮ್ಗೆ ಮುಂದೆ ಮಕ್ಕ ಬೆಳೆಯಂಥ ಮಕ್ಕಳು ಭೀ ಇದೊಂದು ಮದ್ಯಪಾನ ಒಂದು ಬಿಟ್ಟು ಮುಂದೆ ಬೆಳೆಯೋದಕ್ಕೆ ಅನುಕೂಲ ಆದ್ರೆ ಸಾಕು ನಮ್ಗೆ.
1: ಬಹಳ ಸಂತೋಷ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವು ಇಬ್ಬರು ಕೂಡ ಭಾಗವಹಿಸಿ ತಮ್ಮ ಒಂದು ಯಶವಂತಪುರ ಆಡೆ ಕುರಿತು ಹಾಗೂ ಆದಿವಾಸಿಗಳ ಕುರಿತು, ಹಾಗೆ ಹಿಂದಿನ ಕಾಲದಲ್ಲಿ ಕಾಣ ಮಾಡ್ಕೊಂಡು ಹೋಗ್ತಿರೋ ಕಾಣ ಜೀವನದ ಬಗ್ಗೆ, ಹಾಗೆ ಕಾಣ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ.
0: ಧನ್ಯವಾದಗಳು.
1: ಪ್ರಿಯ ಕೇಳುವರೇ, ಕೇಳ್ತಿದ್ರೆ ಇಷ್ಟೊತ್ತು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಯಶವಂತಪುರ ಆಡಿಯ ನಿವಾಸಿಗರಾದ ಶ್ರೀಯುತ ನಾಗರಾಜು ಮತ್ತು ಶ್ರೀಯುತ ಬೆಡ್ಡಯ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗ ಕಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗ ಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗ ಕಾಡು ನಂಗ ಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಯಶವಂತಪುರ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ನಾಗರಾಜು ಮತ್ತು ಬೆಟ್ಟಯ್ಯರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ್ ಬುಗ್ನ ಹೊಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ

0: ಸುರಕ್ಷತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 7ನೆಯ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಶಿಷ್ಯಸ್ಯ ಸಂಶಯಂ. ನನ್ನನ್ನು ಅನುಗಾಲವೂ ಸ್ಮರಣೆ ಮಾಡುತ್ತಾ ಯುದ್ಧ ಮಾಡುತ್ತಿರು. ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದರೆ ಸಂದೇಹವಿಲ್ಲದೆ ನನ್ನನ್ನು ಹೊಂದುತ್ತೀಯಾ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಯಾವಾಗಲೂ ದೇವರನ್ನೇ ಚಿಂತಿಸುತ್ತಾ ಯುದ್ಧ ಮಾಡುವಂತಿದ್ದಾನೆ. ಅಂತಂದರೆ ಆಧ್ಯಾತ್ಮ ಆಗಲಿ ಅಥವಾ ಈ ಭಗವದ್ಗೀತೆಯನ್ನು ತಿಳ್ಕೊಳ್ಳೋದ್ರಿಂದೆಲ್ಲ ಆಗಲಿ, ಕೇವಲ ನಾವು ಸುಮ್ಮನೆ ದೇವರನ್ನು ಚಿಂತಿಸ್ಕೊಂಡೇ ಕೂತ್ಕೊಂಡ್ಬಿಡೋದು ಅಂತಲ್ಲ, ಅಥವಾ ದೇವರನ್ನೇ ಧ್ಯಾನ ಮಾಡುತ್ತಾ ಸುಮ್ಮನೆ ಒಂದು ಕಡೆಗೆ ಇರುವುದು ಅಂತಲ್ಲ. ನಿನ್ನ ಕರ್ಮಗಳೇನಿದೆ, ನಿನ್ನ ಕೆಲಸಗಳೇನಿದೆ, ನಿನ್ನ ಕಾರ್ಯಗಳನ್ನೇನಿದೆ ಅದನ್ನೆಲ್ಲ ಮಾಡ್ತಾ ಇರು. ಆದರೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ದೇವರನ್ನೇ ಚಿಂತಿಸಿ ದೇವರಿಗೆ ಅರ್ಪಣೆ ಮಾಡುತ್ತಾ ನೀನು ಆ ಕೆಲಸವನ್ನು ಮಾಡು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಅದನ್ನೇ ದೇವರನ್ನು ಸ್ಮರಿಸುತ್ತಾ ನೀನು ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಹಾಗಾಗಿ ಮೃತ್ಯು ಯಾವಾಗ ಯಾವ ರೂಪದಲ್ಲಿ ಬರುವುದೋ ಅದನ್ನು ಯಾರೂ ಹೇಳುವುದಕ್ಕೆ ಆಗೋದಿಲ್ಲ. ಅದರಲ್ಲಿಯೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ಮೃತ್ಯುವಿನ ಸುರಿಮಳೆಯೇ ಸುತ್ತಲೂ ಇರುವಾಗ ನಾವು ಅದಕ್ಕೆ ಹೆಚ್ಚು ಅಣಿಯಾಗಿರಬೇಕು. ನಾನು ಈ ಕ್ಷಣದಲ್ಲಿಯೇ ಸಾಯಬಹುದು ಎಂಬ ಭಾವನೆ ಮನಸ್ಸಿನಲ್ಲಿರಬೇಕು. ಸತ್ತರೆ ಭಗವಂತನ ಸ್ಮರಣೆ ಮನದಲ್ಲಿರಬೇಕು. ಅವನ ಸ್ಮರಣೆಯ ಹೆಗಲನ್ನೇರಿ ಈ ಜೀವ ಹಾರಿ ಹೋಗಬೇಕು. ಶ್ರೀಕೃಷ್ಣ ಬರೀ ನನ್ನನ್ನು ಚಿಂತಿಸುತ್ತಿರು ಎಂದು ಮಾತ್ರ ಹೇಳೋದಿಲ್ಲ. ಚಿಂತಿಸುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದೂ ಅಲ್ಲ. ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇರಬೇಕು. ಅದೇ ರೀತಿ ಆ ಭಗವಂತ ಬಂದು ನಮ್ಮನ್ನು ಕರೆದಾಗ ನಾವು ಹೋಗೋದಕ್ಕೂ ಕೂಡ ಸಿದ್ಧವಾಗಿರಬೇಕು. ಇದು ಬರೀ ಸಾವಿಗೆ ಅಣಿಯಾಗುವುದು ಮಾತ್ರವಲ್ಲ, ಅವನು ಬದುಕಿರುವುದಕ್ಕೂ ಅಣಿಯಾಗಿರುವವನು. ಜೀವನದ ಮೇಲೆ ಜಿಗುಪ್ಸೆ ಹುಟ್ಟಿ ಮೃತ್ಯುವನ್ನೇ ಎದುರು ನೋಡುತ್ತಿರುವವನಿಗೆ ಈ ಪ್ರಪಂಚದ ಯಾವ ಕಾರ್ಯದಲ್ಲಿ ತೊಡಗಿರುವುದಕ್ಕೂ ಕೂಡ ಉತ್ಸಾಹವಿಲ್ಲ. ಹಾಗೆಯೇ ಜೀವನದಲ್ಲಿ ಉತ್ಸಾಹ ಇರುವವನು ಸಾವಿನ ಚಿಂತೆಯನ್ನು ಮಾಡಲಾರ. ಅದರಷ್ಟು ಕಂಪನಕಾರಿ ಮತ್ತಾವುದೂ ಇಲ್ಲ. ಹಾಗಾಗಿ ಈ ಪ್ರಪಂಚಕ್ಕೆ ಮಾಡುವ ಕೆಲಸಕ್ಕೆ ಅಂಟಿಕೊಂಡು ಇರುವವನು ಈ ಜಿಗಣೆಯಂತೆ. ಆ ಒಂದು ಪ್ರಾಪಂಚಿಕವಾದ ಕೆಲಸವನ್ನು ಬಿಡೋದಕ್ಕೆ ಮನಸ್ಸೇ ಆಗೋದಿಲ್ಲ. ಆದರೆ ಯೋಗಿ, ಆ ಯೋಗಿಯಾದರೂ ಎರಡಕ್ಕೂ ಕೂಡ ಸಿದ್ಧವಾಗಿರ್ತಾನೆ. ಇರುವ ತನಕ ಈ ಪ್ರಪಂಚದಲ್ಲಿ ತುಕ್ಕು ಹಿಡಿದು ಹೋಗುವುದಕ್ಕಿಂತ ಸವೆದು ಹೋಗುವುದೇ ಮೇಲು ಅಂತ ಹೇಳಿ ಈ ಕರ್ಮದ ನೊಗಕ್ಕೆ ತನ್ನ ಹೆಗಲನ್ನು ಕೊಟ್ಟಿರ್ತಾನೆ ಒಬ್ಬ ಯೋಗಿ. ಅದೇ ರೀತಿ ಆ ಯೋಗಿಗೆ ಅದೇ ಕೆಲಸದ ಮಧ್ಯೆ ಮೃತ್ಯುವಿನ ಕರೆ ಬಂದರೂ ಕೂಡ ಕ್ಷಣಾರ್ಧದಲ್ಲಿ ತನ್ನ ಕೈಯನ್ನು ತೊಳೆದುಕೊಂಡು ಆ ಮೃತ್ಯುವಿಗೆ ತನ್ನ ಕೊರಳನ್ನು ಒಡ್ಡಿ ತನ್ನನ್ನೇ ತಾನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವುದಕ್ಕೂ ಕೂಡ ಸಿದ್ಧನಾಗಿರ್ತಾನೆ. ಈ ಪ್ರಾಣವನ್ನೇ ಆ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೂ ಕೂಡ ಸಿದ್ಧವಾಗಿರ್ತಾನೆ ಆ ಯೋಗಿ. ಹಾಗಾಗಿ ಇಂಥ ಒಂದು ಎಲ್ಲದ ಒಂದು ಸ್ಥಿತಿಗೆ ಯಾರು ಸಿದ್ಧ

0: ಇರ್ತಾನಲ್ಲ, ಅವನು ಮನಸ್ಸು ಮತ್ತು ಬುದ್ಧಿಯನ್ನು ಭಗವಂತನಿಗೆ ಅರ್ಪಿಸಲಿಕ್ಕೆ ಸಾಧ್ಯ. ಯಾವಾಗ ನಮಗೆ ಮನಸ್ಸು ಮತ್ತು ಬುದ್ಧಿಯನ್ನು ಭಗವಂತನಿಗೆ ಅರ್ಪಿಸಲಿಕ್ಕೆ ಸಾಧ್ಯವಾಗುತ್ತೋ ಆಗ ಅವನು ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ನಮ್ಮ ಮನಸ್ಸು ಭಗವಂತನಲ್ಲಿಯೇ ಅದ್ದಿರಬೇಕು, ಅವನಲ್ಲಿಯೇ ಮುಳುಗಿರಬೇಕು. ಆಗ ಮನಸ್ಸು ಪವಿತ್ರವಾಗುತ್ತೆ, ಪರಿಶುದ್ಧವಾಗುತ್ತೆ. ಪ್ರಪಂಚದ ಗಾಣಕ್ಕೆ ನಮ್ಮ ಮನಸ್ಸನ್ನು ಅರ್ಪಿಸಿದರೆ ಅದು ಅರೆದು ನಿಸ್ಸಾರ ಮಾಡುವುದು. ಅದೇ ಭಗವಂತನಿಗೆ ಅರ್ಪಿಸಿದರೆ ಅದನ್ನು ಅಮೃತದಿಂದ ತುಂಬುತ್ತಾನೆ ಅವನು. ಹಾಗೆಯೇ ಬುದ್ಧಿಯನ್ನು ಭಗವಂತನ ಕಡೆಗೆ ಹರಿಸಿದರೆ ಅವನ ಮಹಿಮೆ ಅರ್ಥವಾಗುತ್ತಾ ಬರುತ್ತೆ, ಜೀವನವನ್ನು ಶಾಂತಿಯಿಂದ ತುಂಬುತ್ತಾನೆ. ಯಾವಾಗ ಪ್ರಪಂಚಕ್ಕೆ ಅರ್ಪಿಸುತ್ತೇವೆಯೋ ಅದರಿಂದ ಹೆಚ್ಚು ಲಾಭ ಮತ್ತು ಕೀರ್ತಿ ಮುಂತಾದವು ಬರುವಂಥದ್ದು. ಆದರೆ ಬುದ್ಧಿಯೆಲ್ಲ ಎಂಜುಲಾಗಿ ಬಿಡುತ್ತೆ. ಇದರಿಂದ ಶಾಂತಿ ಸಮಾಧಾನ ಸಿಲುಕದು ನಮಗೆ. ಹಾಗಾಗಿ ಭಗವಂತ ಪ್ರಾಣಿಗಳಲ್ಲೆಲ್ಲ ಮನುಷ್ಯನಲ್ಲಿ ಮಾತ್ರ ಅತ್ಯಮೋಘವಾದಂತಹ ಮನಸ್ಸು ಮತ್ತು ಬುದ್ಧಿಯನ್ನು ಇಟ್ಟು ಕಳಿಸಿರ್ತಾನೆ. ನಾವು ಯಾವಾಗ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತೇವೆಯೋ ಆಗ ಅದು ಸಾರ್ಥಕವಾಗುತ್ತೆ. ಪ್ರಪಂಚಕ್ಕೆ ಅರ್ಪಿಸಿದರೆ ಅದು ವ್ಯರ್ಥವಾಗುತ್ತೆ. ಇದರಿಂದ ಸಂಸಾರದ ಗಾಣವನ್ನು ನಾವು ಈ ಬಡ ಎತ್ತುಗಳಂತೆ ಎಳಿಬೇಕಾಗಬಹುದು. ಅದೇ ಕಾರ್ಯವನ್ನು ನಾವು ಭಗವಂತನಿಗೆ ಅರ್ಪಿಸಿದರೆ ನಿಜವಾಗಿಯೂ ಕೂಡ ಅದು ಸಾರ್ಥಕ್ಯವನ್ನು ಪಡೆಯುತ್ತೆ. ಹಾಗಾಗಿ ಯಾವುದೇ ಧರ್ಮಶಾಸ್ತ್ರದ ಮುಖ್ಯ ಧ್ಯೇಯ ಅಂತಂದರೆ ಸಮಾಜದಲ್ಲಿ ಸುಖ ಬಾಳ್ವೆಯನ್ನು ನಿರೂಪಿಸುವಂಥದ್ದು. ಅಂತೆಯೇ ಈ ಶ್ಲೋಕದಲ್ಲಿ ವಿಶ್ವದ ಎಲ್ಲ ಜನರಿಗೂ ಅನ್ವಯವಾಗುವಂಥ ಒಂದು ಉಪದೇಶವನ್ನು ಭಗವಂತ ಕೊಟ್ಟಿದ್ದಾನೆ. ಇದನ್ನು ನಿತ್ಯ ಜೀವನದಲ್ಲಿ ಅಳವಡಿಸುವುದಾದರೆ ನಮ್ಮ ಬಾಹ್ಯ ಜೀವನದ ಮಟ್ಟವನ್ನು ಮತ್ತು ಆಂತರಿಕ ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ನಿತ್ಯ ಜೀವನಕ್ಕೂ ಧರ್ಮಕ್ಕೂ ಏನೇನು ಸಂಬಂಧವಿಲ್ಲ ಅಂಥೇಳಿ ಹೇಳುವವರಿದ್ದಾರೆ. ಅವರ ಪ್ರಕಾರ ನಿತ್ಯ ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಳ್ಳುವುದಾದರೆ ಆ ಮೂಲಕ ಯಶಸ್ವಿ ಬಾಳ್ವೆಯು ಸಾಧ್ಯವಿಲ್ಲ ಅಂತ. ಆದರೆ ಆ ವಾದ ಸರಿಯಾದುದಲ್ಲ. ಅವರಿಗೆ ಧರ್ಮದ ಬಗ್ಗೆ ಪರಿಜ್ಞಾನವೇ ಇಲ್ಲ. ಸಾಮಾನ್ಯವಾಗಿ ನಾವು ಯಾವುದೇ ಕೆಲಸ ಮಾಡುವಾಗ ಅಲ್ಲಿ ಮನಸ್ಸು ಇರೋದಿಲ್ಲ. ಪೂರ್ತಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸಗಳನ್ನು ನಿರ್ವಹಿಸಬೇಕೆಂಬುದೇ ಪರಮಾತ್ಮನ ಉಪದೇಶ. ನಮ್ಮ ಮನಸ್ಸು ನಾವು ಕೆಲಸದಲ್ಲಿ ತೊಡಗಿದ್ದಂತೆಯೇ ಅದು ತನ್ನ ದಿಗ್ವಿಜಯಕ್ಕೆ ಹೊರಟಿರುತ್ತದೆ. ಮಾಡುವ ಕೆಲಸದಲ್ಲಿ ಭಯ, ಹೊಟ್ಟೆಕಿಚ್ಚು, ಆಗಬಹುದಾದ ನಷ್ಟ ಮುಂತಾದವುಗಳನ್ನೆಲ್ಲ ಕಲ್ಪಿಸಿಕೊಂಡು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಬಿಡುತ್ತೆ. ಈ ರೀತಿ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನು ವ್ಯರ್ಥಗೊಳಿಸುವ ಬದಲು ಮನಸ್ಸನ್ನು ಆತ್ಮನಲ್ಲೇ ನೆಲೆ ನಿಲ್ಲಿಸಿಕೊಳ್ಳಬೇಕೆಂದು ಪರಮಾತ್ಮನು ಉಪದೇಶಿಸುತ್ತಾನೆ. ಅಂತಹವನಿಗೆ ಯಶಸ್ವಿ ಬಾಳ್ವೆಯನ್ನು ಕೂಡ ಬಾಳಲು ಸಾಧ್ಯವಾಗುವುದು ಎಂದು ಕೂಡ ಹೇಳುತ್ತಾನೆ. ಅಂತಹ ಕರ್ಮಕುಶಲಿಯು ತನ್ನ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನು ಸತ್ಕರ್ಮಗಳನ್ನು ಮಾಡುವ ಮೂಲಕ ಸದುಪಯೋಗಪಡಿಸಿಕೊಳ್ತಾನೆ. ಹಾಗಾಗಿ ಯಾರು ಸದಾ ಭಗವಂತನನ್ನೇ ಸ್ಮರಿಸುತ್ತಾ ಕರ್ತವ್ಯವನ್ನು ಮಾಡ್ತಾರೋ ಆಗ ಅವರ ಮನಸ್ಸು ಮತ್ತು ಬುದ್ಧಿ ಆ ಭಗವಂತನಿಗೆ ಅರ್ಪಿತವಾಗುತ್ತೆ. ಆ ಮೂಲಕ ಆ ಭಗವಂತನನ್ನೇ ಪಡೆಯುತ್ತಾರೆ ಅನ್ನುವಂತಹ ದಿವ್ಯ ಸಂದೇಶವುಳ್ಳಂತಹ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ನೀಯೇನ ತಿನ್ನುವೆಯೋ ಇದೆ ದೇಹ ಅದರಂತೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ. ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026 ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ನಿರ್ಧಾರವನ್ನು ಪುನರ್ ಪರಿಶೀಲಿಸುವಂತೆ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಮನವಿ ಮಾಡಿದ್ದಾರೆ.

0: ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮಲಿಂಗಾರೆಡ್ಡಿ ರಾಜೀನಾಮೆ ಸರ್ಕಾರಕ್ಕೆ ಎಚ್ಚರಿಕೆ ಘಂಟೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೊಂದಿಗೆ ಚರ್ಚೆ ನಡೆಸಿದ್ದು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ವರಿಷ್ಠರು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಸರ್ಕಾರಕ್ಕೆ ಸಾಧ್ಯವಿಲ್ಲ ಎಂದಾದರೆ ಜಿಬಿಎ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ 4 ಶಕ್ತಿ ಕೇಂದ್ರಗಳನ್ನು ಹೊಂದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಮುಖ್ಯಮಂತ್ರಿ ಹುದ್ದೆಗಾಗಿ ಹೋರಾಟ ನಡೆಯುತ್ತಿತ್ತು. ಇದೀಗ ಪ್ರಮಾಣ ವಚನ ಸ್ವೀಕರಿಸಿದ 48 ಗಂಟೆಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಕೊರತೆಯನ್ನು ಉಲ್ಲೇಖಿಸಿದ್ದಾರೆ. ಖಾತೆ ಹಂಚಿಕೆಗೆ ಸಂಬಂಧಿಸಿದಂತೆ ಸಚಿವರ ಅಸಮಾಧಾನ ಆಡಳಿತ ಪಕ್ಷದ ಆಂತರಿಕ ಸಂಘರ್ಷಗಳನ್ನು ಬಹಿರಂಗಪಡಿಸಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಕೂಡ್ಲಿಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಕೂಡ್ಲಿಗಿಯ ಚಿಕ್ಕಚೋಗಿಹಳ್ಳಿಯಲ್ಲಿ ಸ್ಥಳೀಯ ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಭೋಜನ ಸವಿಯುತ್ತ ಸಂವಾದ ನಡೆಸಿದರು. ಕೇಂದ್ರ ಸರ್ಕಾರದ ವಿವಿಧ ಉಪಕ್ರಮಗಳಿಂದ ಬೆಂಬಲಿತವಾಗಿರುವ ಸ್ವಸಹಾಯ ಗುಂಪುಗಳು ಹಾಗೂ ತಳಮಟ್ಟದಲ್ಲಿ ಜೀವನೋಪಾಯವನ್ನು ಬಲಪಡಿಸುವಲ್ಲಿ ಹಾಗೂ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಜೊತೆಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಜರ್ಮನಿಯ ತುರಿಂಜಿಯಾ ಪ್ರಾಂತ್ಯದ ಮಂತ್ರಿಮಂಡಲದ ಮುಖ್ಯಸ್ಥ ಮಾರಿಯೋ ವೈಟ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗದ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಕರ್ನಾಟಕ ಮತ್ತು ತುರಿಂಜಿಯ ಪ್ರಾಂತೀಯ ಸರ್ಕಾರಗಳು ಜೊತೆಗೂಡಿ ನಾವೀನ್ಯತೆ ಮತ್ತು ಮುಂದಿನ ತಲೆಮಾರಿನ ತಂತ್ರಜ್ಞಾನದತ್ತ ಗಮನ ಹರಿಸಲಿವೆ ಎಂದು ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಮತ್ತು ತುರಿಂಜಿಯಾ ನಡುವೆ ಆಪ್ಟಿಕ್ಸ್ ಮತ್ತು ಫೋಟಾನಿಕ್ಸ್, ಸೆಮಿಕಂಡಕ್ಟರ್, ಬಯೋಟೆಕ್, ವಿದ್ಯುಚ್ಚಾಲಿತ ವಾಹನ ತಯಾರಿಕೆ, ಮರುಬಳಕೆ ಇಂಧನ, ಆಧುನಿಕ ತಯಾರಿಕಾ ಕ್ಷೇತ್ರಗಳಲ್ಲಿ ಉಜ್ವಲ ಅವಕಾಶಗಳಿದ್ದು ತುರಿಂಜಿಯಾ ಪ್ರಾಂತ್ಯದ ಕಂಪನಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ ಮಾರಿಯೋ ವಾಲ್ಟ್, ರಾಜ್ಯದಲ್ಲಿರುವ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯ ಪರಿಸರ, ಡಿಜಿಟಲ್ ಪ್ರತಿಭಾ ಸಂಪನ್ಮೂಲ, ಎಂಜಿನಿಯರಿಂಗ್, ವಿಶ್ವದರ್ಜೆಯ ನವೋದ್ಯಮ ಕಾರ್ಯ ಪರಿಸರ, ಕ್ವಾಂಟಮ್ ತಂತ್ರಜ್ಞಾನ, ಏರೋಸ್ಪೇಸ್ ವಲಯಗಳಲ್ಲಿ ಇರುವ ಮೂಲಸೌಕರ್ಯ ಇತ್ಯಾದಿಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಆಡಳಿತ ತರುವ ಉದ್ದೇಶದೊಂದಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಬದಲಾಗಿ ಕೃತಕ ಬುದ್ದಿಮತ್ತೆ ಜಿಪಿಎಸ್ ಆಧಾರಿತ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಎನ್ನುವುದೇ ಬೆಳಗ್ಗೆ 10 ಗಂಟೆ ಒಳಗೆ ಕಡ್ಡಾಯವಾಗಿ ಕಚೇರಿಗೆ ಹಾಜರಾಗಬೇಕೆಂದು ಆದೇಶದಲ್ಲಿ ತಿಳಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ನಾಳೆ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಸಚಿವರೂ ಆದ ಪ್ರಾಧಿಕಾರದ ಸಹ ಅಧ್ಯಕ್ಷ ಡಾ ಶರಣಪ್ರಕಾಶ್ ಪಾಟೀಲ್ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶದ ವಿವರಗಳನ್ನು ಪ್ರಕಟಿಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಮಧ್ಯಾಹ್ನ 2 ಗಂಟೆ ಬಳಿಕ ಆಯೋಗದ ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್

0: ಸತತ ವಿಕಾಸ್ ಪುರಸ್ಕಾರಕ್ಕೆ ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಭಾಜನವಾಗಿವೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಉಡುಪಿಯ ಮುದ್ರಾಳಿ, ಮಡಾಮಕ್ಕಿ, ಬಣ್ಸೆ, ಹಕ್ಲಾಡಿ, ಸಾಣೂರು ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿ ಪಡೆದಿವೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಸತೀಶ್ ವಡ್ಡರ್ಸೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
1: ಕೇಂದ್ರ ಸರ್ಕಾರದ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ರಾಜ್ ಸತತ್ ವಿಕಾಸ್ ಪುರಸ್ಕಾರಕ್ಕೆ ಈ ಬಾರಿ ಕರ್ನಾಟಕ ರಾಜ್ಯದಿಂದ 6 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರ್ತಾರೆ. ಉಡುಪಿ ಜಿಲ್ಲೆಯ 5 ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿರುವಂತದ್ದು ಒಂದು ನಮಗೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯತ್, ಮಡಮಕ್ಕಿ ಗ್ರಾಮ ಪಂಚಾಯತ್, ಕುಂದಾಪುರ ತಾಲೂಕಿನ ವಣ್ಸೆ ಗ್ರಾಮ ಪಂಚಾಯತ್, ಹಕ್ಲಾಡಿ ಗ್ರಾಮ ಪಂಚಾಯತ್ ಮತ್ತು ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯಿತಿಗಳು ಈ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾಗಿರುತ್ತದೆ. ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಪಂಚಾಯತ್ ರಾಜ್ ಸಚಿವರಾದ ರಾಜೀವ್ ರಂಜನ್ ಸಿಂಗ್, ಇತರ ಸಚಿವರು ಹಾಗೂ ಅಧಿಕಾರಿಗಳು ಈ ಪ್ರಶಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ನೀಡಿರ್ತಾರೆ.
0: ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಜಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ತನ್ನ ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಖನಿಜ ತೈಲಕ್ಕೆ ಪರ್ಯಾಯವಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಏಸ್ಟರ್ ಆಯಿಲ್ಗೆ ಬದಲಾಯಿಸಿದೆ. ರಾಜ್ಯಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಉನ್ನತ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಏಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಈಗಾಗಲೇ ಕೆಪಿಟಿಸಿಎಲ್ ವತಿಯಿಂದ ಪ್ರಾಯೋಗಿಕವಾಗಿ 45 ಟ್ರಾನ್ಸ್ಫಾರ್ಮರ್ಗಳಲ್ಲಿ ನ್ಯಾಚುರಲ್ ಏಸ್ಟರ್ ಆಯಿಲ್ ಅಳವಡಿಸಲಾಗಿದ್ದು ಸುಮಾರು 1500 ಲೀಟರ್ಗಳಷ್ಟು ಮಿನರಲ್ ಆಯಿಲ್ ಬಳಕೆಯನ್ನು ತಪ್ಪಿಸಲಾಗಿದೆ. ರಾಜ್ಯದ ವಿವಿಧೆಡೆ ಇಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಸಸಿ ನೆಟ್ಟು ನೀರೆರೆದರು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರಿಸರ ಮತ್ತು ಹವಾಮಾನ ಬದಲಾವಣೆ ಅಧ್ಯಯನ ವಿಭಾಗದ ಎನ್ಎಸ್ಎಸ್ ಸಹಯೋಗದಲ್ಲಿ ಆಚರಿಸಲಾದ ಕಾರ್ಯಕ್ರಮವನ್ನು ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭವಿಷ್ಯದ ಹಿತದೃಷ್ಟಿಯಿಂದ ವಿದ್ಯಾಸಂಸ್ಥೆಗಳು ಯುವ ಪೀಳಿಗೆಯಲ್ಲಿ ಪರಿಸರ ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೆವಿಜಿ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಪರಿಸರ ತಜ್ಞ ಹಾಗೂ ನಿವೃತ್ತ ಉಪನ್ಯಾಸಕ ಡಾ ಶ್ರೀಶಾ ಕುಮಾರ್ ಎಂಕೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪರಿಸರವನ್ನು ಉಳಿಸಿ ಬೆಳೆಸುವಂತೆ ಕರೆ ನೀಡಿದರು. ರೈತರ ಉಳಿವಿಗಾಗಿ ಕೆರೆ ಕಟ್ಟೆಗಳನ್ನು ಉಳಿಸಿ ಪರಿಸರವನ್ನು ಸಂರಕ್ಷಿಸುವ ಅಗತ್ಯವಿದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವು ಪ್ರದೇಶಗಳಲ್ಲಿ ನೈಋತ್ಯ ಮುಂಗಾರು ಮುಂದುವರೆದಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದ ಕರಾವಳಿ ಸೇರಿದಂತೆ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜೀನಾಮೆ ನಿರ್ಧಾರ ಪುನರ್ ಪರಿಶೀಲಿಸುವಂತೆ ರಾಮಲಿಂಗಾರೆಡ್ಡಿಗೆ ಮಾಜಿ ಸಚಿವ ಎಚ್ಕೆ ಪಾಟೀಲ್ ಮನವಿ. ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ಕೂಡ್ಲಗಿಯಲ್ಲಿ 4 ಕೆರೆಗಳ ಪುನಶ್ಚೇತನಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಶಂಕುಸ್ಥಾಪನೆ, ಸ್ವಸಹಾಯ ಗುಂಪುಗಳ ಸದಸ್ಯರೊಂದಿಗೆ ಸಂವಾದ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತಂತೆ ಜರ್ಮನಿ ನಿಯೋಗದ ಜೊತೆ ಸರ್ಕಾರ ಚರ್ಚೆ. 2026ನೇ ಸಾಲಿನ ಯುಜಿಸಿಇಟಿ ಫಲಿತಾಂಶ ನಾಳೆ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ ಏಡ್ಸ್ ಸ್ಮರಣಾ ದಿನದ ಕುರಿತು ಆನಂದ ಜ್ಯೋತಿ ನೆಟ್ವರ್ಕ್ನ ಕಾರ್ಯಕರ್ತರಾದ ಮಹದೇವಮ್ಮ, ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ, ಆಪ್ತ ಸಮಾಲೋಚಕರಾದ ನಾಗರತ್ನರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
3: ಮಾನಸಿಕ,
4: ದೈಹಿಕ,
3: ಸಾಮಾಜಿಕ ಸುಸ್ಥಿತಿ,
4: ಮಹಿಳೆಯರು,
3: ಮಕ್ಕಳು,
4: ಹಿರಿಯರು,
3: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
4: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20ಕ್ಕೆ, ಮರುಪ್ರಸಾರ ಶುಕ್ರವಾರ ಸಂಜೆ 6:50ಕ್ಕೆ.

0: ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ
1: ನಮ್ಮ ಸಮುದಾಯದಿಂದ ಯಾರೆಲ್ಲ ಮರಣ ಹೊಂದಿದ್ದಾರೆ ಅವ್ರನ್ನ ನೆನೆಸ್ಕೊಳ್ಳುತ್ತಾ ಮರಣ ಪ್ರಮಾಣನ ನಾವು ಯಾವ ರೀತಿ ಡೆತ್ ಆಗ್ತಾ ಇದ್ರೆ ಅದನ್ನ ನಾವು ಕಡಿಮೆ ಮಾಡಬೇಕು ಅಂದ್ರೆ ನಾವು ತಗೊಳ್ಳೋ ಟ್ರೀಟ್ಮೆಂಟ್ ಇರ್ಬೋದು, ನಾವು ತಗೊಳ್ಳೋ ಆಹಾರ ಇರ್ಬೋದು, ಅದನ್ನ ವೈದ್ಯರು ಹೇಳಿದ ರೀತಿ ನಾವು ತಗೊಂಡ್ರೆ ನಡ್ಕೊಂಡ್ರೆ ನಮ್ಮ ಡೆತ್ ಆಗೋ ಪ್ರಮಾಣವನ್ನ ನಾವು ಕಡಿಮೆ ಮಾಡ್ಬೋದು. ಹಾಗೆ ನಾವು ಕರೆಕ್ಟಾಗಿ ಅಂದ್ರೆ ಸಮಯಕ್ಕೆ ಸರಿಯಾಗಿ ನಾವು ಚಿಕಿತ್ಸೆ ತೆಗೆದುಕೊಂಡು ನಾವು ಸಾಮಾನ್ಯ ಜನರ ಹತ್ರ ಬದುಕ್ತಿದ್ರೆ ನಮ್ಮನ್ನ ಯಾರು ಕಳಂಕ ತಾರತಮ್ಯ ಮಾಡಲಾರ, ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೋಬರಬೇಕು. ಮತ್ತೆ ಇನ್ನೊಂದು ಮಕ್ಕಳು ನಾವು ಮರಣ ಒಂದ ನಮ್ಮ ಪೋಷಕರಲ್ಲಿ ಮರಣ ಹೊಂದೋದು ಕಡಿಮೆ ಆದರೆ ಮಕ್ಕಳು ಅನಾಥರ ಆಗೋದು ಕೂಡ ಒಂದು ಇದರಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ನಾವು ವೈದ್ಯರು ಹೇಳಿದ್ರಂತೆ ಆಹಾರ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಇದನ್ನೆಲ್ಲ ನಾವು ಕಾಪಾಡ್ಕೊ ಬಂದಿರುತ್ತೆ ಸಾಮಾನ್ಯ ಜನರಂತೆ ಕೂಡ ನಾವು ಜೀವನ ನಡೆಸಬೇಕು ಅಂತ ಹೇಳ್ತಾ ಮತ್ತು ಈ ಒಂದು ಸ್ಮರಣ ದಿನವನ್ನು ಈ ದಿನ ಎಲ್ಲರೂ ನೆನೆಸ್ಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಇದೇ ಫಸ್ಟ್ ಅಲ್ಲ, ನಮ್ಮದು ಈ ಒಂದು ಆನಂದ್ ಜ್ಯೋತಿ ನೆಟ್ವರ್ಕ್ ಸಮುದಾಯನ ಹುಟ್ಟಾಗೋದಕ್ಕೆ ಸ್ವಾಮಿ ವಿವೇಕಾನಂದಿಂದ ಎಮ್ ಬಿ ಸರ್, ಬಾಲಸುಬ್ರಹ್ಮಣ್ಯ ಸರ್ ಇರ್ಬೋದು, ರಾಜೇಂದ್ರ ಪ್ರಸಾದ್ ಸರ್ ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಈ ಒಂದು ಸಮುದಾಯನ ಆನಂದ ಜ್ಯೋತಿ ನೆಟ್ವರ್ಕ್ನ ಹುಟ್ಟಾಕೋದಕ್ಕೆ ಸಹಾಯ ಮಾಡಿದರೆ ಅದನ್ನು ಕೂಡ ಈ ಒಂದು ಸಮಯದಲ್ಲಿ ನಾನು ನೆನಪಿಸ್ಕೊಳ್ತೀನಿ. ಮತ್ತು ನಮ್ಮನ್ನ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮಕ್ಕೆ ಈ ಒಂದು ಸಭೆಗೆ ಕರೆದು ನಮ್ಮನ್ನು ಇಲ್ಲಿ ನಮಗೆ ಮನವರಿಕೆ ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ಮತ್ತು ಅದೇ ರೀತಿ ನೀವು ಕೂಡ ಇಲ್ಲಿ ಒಂದು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೆ ಮಕ್ಕಳದ ವಿದ್ಯಾಭ್ಯಾಸಕ್ಕಿರ್ಬೋದು, ಪೌಷ್ಟಿಕ ಆಹಾರದ ಬಗ್ಗೆ ಇರ್ಬೋದು, ಮತ್ತು ಎಜುಕೇಷನ್ ಬಗ್ಗೆ, ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ ತುಂಬ ಸಹಾಯನ ಅವರು ಕೌನ್ಸಿಲಿಂಗ್ ಕೊಟ್ಟು ನಿಮ್ಮನ್ನ ಎಲ್ ಎಫ್ ಪಿ ಆಗಿರೋರನ್ನ ಏರ್ಟಿಗೆ ತಲುಪುವಂತೆ ಮಾಡಿ ನನಗೂ ಕೂಡ ಫೋನ್ ಮಾಡ್ತಾರೆ ಬರ್ತಾ ಇದ್ದಾರೆ ಇಂಥವ್ರನ್ನ ಅವ್ರನ್ನ ಒಂದು ಸ್ವಲ್ಪ ರೀಚ್ ಮಾಡಿ ಅಂತ. ಆ ಒಂದು ಇದನ್ನು ನಮ್ಮ ಜೊತೆ ಇಟ್ಕೊಂಡಿರೋದಕ್ಕೆ ನಾನು ಕೃತಜ್ಞತೆನ ಸಲ್ಲಿಸ್ತೀನಿ.
2: ನಿಮ್ಮ ಒಳಿತಿಗಾಗಿ ಒಂದು ಸಮಾಲೋಚನೆ, ಉಚಿತ ಸಮಾಲೋಚನೆ, ಹೊತ್ತು ಮೀರುವ ಮೊದಲೇ ಪತ್ತೆ ಹಚ್ಚಲು ಎಲ್ಲರಿಗೂ ಒಳಿತು ನೆನಪಿಡಿ ಮಾತು.
3: ಎಚ್ ಐ ವಿ ಏಡ್ಸ್ ಪೀಡಿತರು ಕೌಟುಂಬಿಕ ಜೀವನಕ್ಕೆ ಅರ್ಹರು, ಉಚಿತ ಆಪ್ತ ಸಮಾಲೋಚನೆ ಕೊಡಿಸಿ ಅವರಿಗೆ ಬಾಳಿಗೆ ಬೆಳಕು ಕೊಡಿ.
4: ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ
5: ಈ ದಿನ ಕ್ಯಾಲೆಂಡರ್ ಮೆಮೊರಿ ದಿನನ ಆಚರಣೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರು. ನನಗೆ ತುಂಬ ಖುಷಿಯಾಯಿತು. ಯಾಕೆ ಅಂತಂದರೆ ಪ್ರತಿ ವರ್ಷವೂ ಕೂಡ ತಪ್ಪದೇ ಈ ಒಂದು ಕಾರ್ಯಕ್ರಮವನ್ನು ಮಾಡೋದ್ರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ಪ್ರತಿ ವರ್ಷ ಅಂದರೆ ಮೇ 3ನೇ ಭಾನುವಾರ ಕ್ಯಾಲೆಂಡರ್ ಆಚರಣೆಯನ್ನು ಮಾಡಬೇಕು. ಆದರೂ ಕೂಡ ಆ ದಿನ ಅವರು ಮರೆತ್ರೂ ಕೂಡ ತಿಂಗಳ ಕೊನೆಯಲ್ಲಾದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವರ್ಷವೂ ಕೂಡ ತಪ್ಪದೇ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಅದಕ್ಕೆ ಚಿರಋಣಿ ಮೇಡಮ್ ಈ ಒಂದು ಸಂಸ್ಥೆಗೆ. ನಮ್ಮ ಒಂದು ಸಮುದಾಯಕ್ಕೆ ನೆನೆಸ್ಕೊಂಡು ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೀರಿ. ಹಾಗೂ ನಾನು ಇಲ್ಲಿ ಕೇಳ್ಕೊಳ್ಳೋದು ಎಲ್ಲರದು ಒಂದು ವಿಷಯ, ಈಗ ಆಲ್ರೆಡಿ ನಮ್ಮ ಸೋಂಕಿತರು ಮರಣ ಹೊಂದಿದ್ದಾರೆ. ಮರಣ ಒಂದು ಮೇಡಮ್ ಹೇಳಿದ್ರು ಅದಕ್ಕೋಸ್ಕರ ಕಾನೂನು ಪ್ರಕಾರ ಕೆಲವು ನಾಯಕರು ಹೋರಾಡಿದ್ರು ಅಂತ. ಅದರಲ್ಲಿ ಒಬ್ಬರನ್ನ ನಾನು ಈ ದಿನ ನೆನೆಸ್ಕೊಳ್ತೀನಿ, ಅಶೋಕ ಪಿಳ್ಳೆ ಅಂತ ಅಂದ್ಬಿಟ್ಟು ಅವರು ಇಂಡಿಯಾದವರು. ಅವಾಗ ಸ್ಟಾರ್ಟಿಂಗು ನಮ್ಮ ಒಂದು ಎಚ್ ಐ ವಿ ಸೋಂಕಿತರಿಗೆ ಎಲ್ಲರಿಗೂ ಟ್ರೀಟ್ಮೆಂಟ್ ಸಿಗಬೇಕು ಅಂದ್ಬಿಟ್ಟು ಅವರು ಕೊನೆ ತನಕನೂ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಅದರಿಂದನೇ ಮರಣ ಹೊಂದಿದ್ರು. ಆ ಒಂದು ಸನ್ಮಾನ ನಾನು ಇವತ್ತು ಅವ್ರನ್ನ ಇಲ್ಲಿ ನೆನೆಸ್ಕೋತೀನಿ. ಆ ದಿನ ಅವರು ಯಾಕೆ ಅಂತಂದ್ರೆ ಕಡಿಮೆ ಎಲ್ರಿಗೂ ಟ್ರೀಟ್ಮೆಂಟ್ ಸಿಗ್ತಾ ಇರಲಿಲ್ಲ, 200ದವ್ರಿಗೆ ಕೊಡ್ತಾ ಇದ್ರು, ಜಾಸ್ತಿ ಕೊಡ್ತಾ ಇರಲಿಲ್ಲ, ಮೆಡಿಸನ್ನು ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ನನ್ನ ಒಂದು ಎಚ್ ಐ ವಿ ಸೋಂಕಿತರು ಯಾರಿದ್ದಾರೆ ನಮ್ಮ ದೇಶದಲ್ಲಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಸಿಗಬೇಕು, ಅಲ್ಲಿ ತನಕ ನಾನು ತಗೊಳ್ಳಲ್ಲ ಅಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಲೇ ಇಲ್ಲ. ಹಾಗೇನೆ ಅವರು ಮರಣ ಹೊಂದಿದ್ರು. ಮತ್ತೆ ನಮ್ಮ ಒಂದು ಸಮುದಾಯದವರು ಕೂಡ ತುಂಬ ಜನ ಇಲ್ಲಿ ಮರಣ ಹೊಂದಿದ್ದಾರೆ, ಅವ್ರಿಗೆ ನಾನು ನೆನೆಸ್ಕೋತೀನಿ ಈ ದಿನ. ಹಾಗೂ ಇಲ್ಲಿ ಅಂತಾರಾಷ್ಟ್ರೀಯ ಏಡ್ಸ್ ಮರಣ ದಿನ, ಅವರು ಈಗ ಮರಣ ಹೊಂದಿದ್ದಾರೆ. ಇರೋರಾದ್ರೂ ಕೂಡ ಅವರಿಗೆ ಅವಾಗ ಜಾಸ್ತಿ ಮೇಡಮ್ ಹೇಳಿದ್ರು ಹಿಂದೆ ಮಾಹಿತಿ ಇರಲಿಲ್ಲ, ತುಂಬ ಜನಕ್ಕೆ ಮಾಹಿತಿ ಇಲ್ಲ, ತುಂಬ ಹೆದರ್ತಾ ಇದ್ರು. ಈಗ ಇದ್ರ ಬಗ್ಗೆ ಜಾಗೃತಿನ ಎಲ್ಲ ಕಡೆನೂ ಕೂಡ ಮೂಡಿಸ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮವರು ಈಗಲೂ ಕೂಡ ತುಂಬ ಜನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅಂದರೆ ನಾನು ಬದುಕಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು ನೋಡ್ಕೋಬೇಕು ಅನ್ನೋ ಒಂದು ಭಾವನೆ ಇಲ್ಲ. ಪುರುಷರಲ್ಲಿ ಏನಾಗಿದೆ ಅಂದರೆ ಕುಡಿತಕ್ಕೆ ಬಲಿಯಾಗೋದು, ಬೇರೆ ಚಟಗಳ ಬಲಿಯಾಗೋದು, ಈ ಥರ ಆಗಿ ಅವರು ಜಾಸ್ತಿ ಮರಣ ಹೊಂದ್ತಾ ಇದ್ದಾರೆ. ಅದರಿಂದ ಆ ಥರ ಮರಣ ಹೊಂದೋದ್ರಿಂದ ಮನೆಯಲ್ಲಿ ಮಕ್ಕಳುಗಳು ತಬ್ಲಿ ಆಗ್ತವೆ, ಮತ್ತು ಮನೆಯಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಕುಂದುತ್ತೆ, ಮತ್ತು ಈ ಥರ ಎಲ್ಲ ಆಗಿ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳೋರು ಇಲ್ಲ, ಅವರು ಎಜುಕೇಷನ್ ಕೊಡಿಸೋರು ಇರೋದಿಲ್ಲ, ಈ ಥರ ಎಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಪ್ರಾಬ್ಲಮ್ಗಳು ಶುರು ಆಗ್ತವೆ. ಆಗ ಮನೆಯಲ್ಲಿ ಮಹಿಳೆ ಆದವರು ಮಕ್ಕಳನ್ನ ಸಾಕಬೇಕು, ಅವ್ರನ್ನ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಈ ಥರ ಒಂದು ಗೊಂದಲಕ್ಕೆ ಅವರು ಗುರಿ ಆಗ್ತಾರೆ. ಆಗ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾನು ಅದರಲ್ಲಿ ನಾನು

ಹೇಳೋದೇನು ಅಂದ್ರೆ, ಆತ್ಮಸ್ಥೈರ್ಯ, ನಾನ್ ಬದುಕ್ಬೇಕು ಅನ್ನೋ ಛಲ ನಿಮ್ಮಲ್ಲಿ ಬರ್ಬೇಕು. ಈಗ ಉದಾಹರಣೆಗೆ ನಾನೇ ಕೂಡ ಮೇಡಮ್ ಹೇಳ್ದಂಗೆ, ನಾನು 24 ವರ್ಷ ಆಯ್ತು ನನಗೆ ಗೊತ್ತಾಗಿ. ಅವಾಗ ನನ್ನ ಮಕ್ಕಳು 10 ವರ್ಷ 12 ವರ್ಷ ನಮ್ಮ ಯಜಮಾನರು ತೀರೋದಾಗ, ಈಗ ಒಬ್ಬನಿಗೆ ಮದುವೆ ಮಾಡಿ 2 ಮಕ್ಕಳಿದ್ದಾರೆ, ಇನ್ನೊಬ್ಬನಿಗೆ ಮದುವೆ ಮಾಡಬೇಕು. ಆ ಮದುವೆ ಆಗೋ ತನಕನೂ ನಾನು ಇರಬೇಕು ಅನ್ನೋ ಒಂದು ಛಲನ ನಾನು ತೊಟ್ಕೊಂಡಿದ್ದೀನಿ. ಆ ಒಂದು ಆಸೆ ಪೂರೈಸಬೇಕು ಅನ್ನೋದು ಆಸೆ. ಅದೇ ಥರ ಕೂಡ ನೀವೂ ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಒಂದು ದಾರಿ ಮಾಡಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿದ್ದರೆ ನೀವು ಮುಂದೆ ಬರ್ಬೋದು. ಮತ್ತು ಅದೇ ಥರ ಈಗ ಮೊದಲ ಥರ ಹೆದರ್ಬೇಕಾದಂತೇನಿಲ್ಲ. ಸರ್ ಈಗ ಹೇಳಿದ್ರು ಟ್ರೈನಿಂಗ್ಗಳ ಬಗ್ಗೆ, ವೊಕೇಷನ್ ಟ್ರೈನಿಂಗ್ ಬಗ್ಗೆ. ಮತ್ತು ಈಗ ನಮ್ಮ ಆನಂದಿತ ಜ್ಯೋತಿನಲ್ಲೇ ಆತ್ಮಸ್ಥೈರ್ಯ ತುಂಬೋದಕ್ಕೆ ಆಪ್ತ ಸಮಾಲೋಚನೆ, ಮತ್ತು ನಿಮಗೇನಾದರೂ ಸ್ಟಿಗ್ಮಾ ಆದರೆ ಕಾನೂನು ಪ್ರಾಧಿಕಾರಕ್ಕೆ ರೆಫರ್ ಮಾಡೋಂಥದ್ದು, ಮತ್ತು ಕೆಲವರು OBC ಮಕ್ಕಳಿಗೆ ಲಿಂಕ್ ಮಾಡೋಂಥದ್ದು. ಈಗ ಮೊದಲು 650 ಬರ್ತಾಯಿತ್ತು, ಆಮೇಲೆ 1,000 ಆಯಿತು, ಈಗ 2,000 ಬರ್ತಾ ಇದೆ ತಿಂಗಳಿಗೆ. ಮತ್ತು ಮಹಿಳೆಯರಿಗೆ ಸ್ವಯೋದ್ಯೋಗ ಮಾಡೋದಕ್ಕೆ ಧನಶ್ರೀ ಯೋಜನೆ ಅಂತ ಕೊಡ್ತಾ ಇದ್ದಾರೆ, ಅದು 50,000 ಸಾಲ. ಈ ಥರದ್ದೆಲ್ಲ ವ್ಯವಸ್ಥೆ ಇರುವಾಗ ನಾವು ಯಾಕೆ ಬದುಕಬಾರ್ದು? ಆ ಒಂದು ಛಲನ ನೀವು ತೊಟ್ಕೊಂಡು ನಿಮ್ಮ ಮಕ್ಕಳನ್ನ ಬೆಳೆಸೋದಕ್ಕೆ ಒಂದು ಛಲ ತೊಟ್ಕೊ ಬಂದ್ರೆ, ನಿಮ್ಮ ಮಕ್ಕಳನ್ನ ಬೆಳೆಸಿ ನೀವು ಅವ್ರನ್ನ ಒಂದು ವಿದ್ಯಾಭ್ಯಾಸಕ್ಕೆ ಕಳಿಸಿ, ಅವ್ರನ್ನ ಈಗ ಹೇಳಿದ್ರು ಸರ್ ಡಾಕ್ಟರ್ ಇದ್ದೀರಾ, ಇಂಜಿನಿಯರ್ ಯಾರಿದ್ದೀರಾ, ಆ ಥರ ಒಂದು ಎಜುಕೇಷನ್ನ ಮಕ್ಕಳಿಗೆ ಕೊಟ್ಟು ನಾವು ಅವ್ರನ್ನ ಮುಂದೆ ತರ್ಬೋದು ಅಂತ ಈ ಒಂದು ಇದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಓ ನಾನು ಮಾತ್ರೆ ತಿಂದ್ಬಿಟ್ರೆ ಸತ್ತೋಗ್ತೀನಿ ಅನ್ನೋ, ಕರೆಕ್ಟಾಗಿ ನಾವು ವೈದ್ಯರು ಹೇಳಿದ ರೀತಿ ನಾವು ಟ್ರೀಟ್ಮೆಂಟ್ನ ಕರೆಕ್ಟಾಗಿ ತಕ್ಕಂಡ್ರೆ, ಮೊದಲು 2-2 ಟೈಮ್ ಬೆಳಿಗ್ಗೆ ಮತ್ತು ಸಾಯಂಕಾಲ ನುಂಗಬೇಕಾಗಿತ್ತು. ಇವಾಗ TLD ಅಂತ ಒಂದೇ ಮಾತ್ರೆ ಬಂದಿರೋದ್ರಿಂದ ಒಂದೇ ಟೈಮು ನೈಟು ತಗೊಳ್ಳೋದ್ರಿಂದ, ಮತ್ತು ಅದು ವೈರಸ್ನು ಕೂಡ ಕಡಿಮೆ ಮಾಡ್ತಾ ಇದೆ. ಈಗ ಅದು ವೈರಸ್ಸು ಕಡಿಮೆ ಆಗ್ತಾ ಇದೆ, ಸಪ್ರೆಸ್ ಆಗ್ತಾ ಇದೆ. ಮತ್ತು ನಾವು ಅದೊಂದು ಮಾತ್ರೆ ತಗೊಂಡು ನಾವು ಕರೆಕ್ಟಾಗಿ ವೈದ್ಯರು ಹೇಳಿದ ರೀತಿ ಕರೆಕ್ಟಾಗಿ ನಾವು ಹಣ್ಣುಗಳನ್ನೇ ತಿನ್ನಬೇಕು ಅಂತೇನಿಲ್ಲ, ಮನೆಯಲ್ಲೇ ಸಿಗುವಂಥ ಆಹಾರಗಳನ್ನ ನಾವು ಸರಿಯಾದ ಕ್ರಮಕ್ಕೆ ತಗೊಂಡು, ಮತ್ತು ನಮ್ಮ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು, ಪೌಷ್ಟಿಕ ಆಹಾರ ಅಂದರೆ ಮೊಳಕೆ ಕಾಳು ಸೊಪ್ಪು ತರಕಾರಿ ಇದನ್ನೇ ಬಳಸ್ಕೊಂಡು ಆ ಥರ ನಾವು ತಿನ್ಕೊಂಡು ಬಂದರೆ, ಮತ್ತು ಟ್ರೀಟ್ಮೆಂಟು ತಗೊಂಡ್ರೆ ನಾವು ಬೇರೆ ಸಾಮಾನ್ಯ ಜನರಂತೆ ಬದುಕ್ಬೋದು. ಮತ್ತು ನೀವು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ನೀವು ಆಸ್ಕೇಡಿ ಈಗ ಮಾತ್ರೆ ಬಿಟ್ಟರೆ TB ಬರ್ಬೋದು, ಜಾಂಡಿಸ್ ಬರ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ನೀವು ಕರೆಕ್ಟಾಗಿ ಮಾತ್ರೆಗಳನ್ನ ತಗೊಂಡ್ರೆ ಮಾಮೂಲಿ ಸಾಮಾನ್ಯ ಜನರಂತೆ ಕೆಲಸನೂ ಮಾಡ್ಬೋದು, ಮತ್ತು ನೀವು ದುಡ್ದಾಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿ ಕೂಡ ಏನು ಗೊಂದಲ ಇರೋದಿಲ್ಲ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೋದು. ಈಗ ಮಕ್ಕಳನ್ನ ಓದ್ಸೋಕ್ಕೆ ಕೆಲವೊಂದು ಕಡೆ ಸರ್ ಹೇಳ್ದಂಗೆ ಈಗ ಟ್ರೈನಿಂಗ್ಗಳು ಇರ್ತವೆ, ಮತ್ತು OBC ದುಡ್ಡು ಬರ್ತಾ ಇರುತ್ತೆ. ಈ ಥರದ್ದೆಲ್ಲ ವ್ಯವಸ್ಥೆ ಇರುವಾಗ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಮುಂದೆ ತಂದು ನಮ್ಮ ಒಂದು ಕುಟುಂಬವನ್ನು ಸಾಮಾನ್ಯ ಜನರಿಗೆ ನಾವು ಕೂಡ ನಡ್ಕೊಂಡು ಹೋಗ್ಬೋದು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ.

0: ಜಗತ್ತಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ,
2: ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಅಂತಾರಾಷ್ಟ್ರೀಯ ಏಡ್ಸ್ ಕ್ಯಾಲೆಂಡರ್ ಲೈಕ್ ಸ್ಮಾರಕ ದಿನದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀವಿ. ಮೊದಲಿಗೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಏಡ್ಸ್ ನಿಂದ ನಮ್ಮನ್ನ ಅಗಲಿದವರಿಗೆ ಇವತ್ತು ನಾವು ಸ್ಮರಣೆಯನ್ನ ಮಾಡ್ತಾ ಅವರ ಕುಟುಂಬಗಳಿಗೆ ನಾವು ಬೆಂಬಲ ಮತ್ತು ಸಪೋರ್ಟ್ ಅನ್ನು ಕೊಡುವಂತಹ ದಿನ ಇದು. ಅವರನ್ನು ಸ್ಮರಣೆ ಮಾಡುತ್ತಾ ಅವರ ಕುಟುಂಬದವರು ಎಷ್ಟು ಕಷ್ಟಪಟ್ಟಿದ್ರು ಅಂತ ನಮಗೆಲ್ರಿಗೂ ಗೊತ್ತು. ಸೊ ಅವರಿಗೆ ನಾವು ಸಪೋರ್ಟ್ ಮತ್ತೆ ಅವರಿಗೆ ಎಷ್ಟು ಖುಷಿಯಿಂದ ಅವರನ್ನು ಪಡಿಸ್ಬೇಕು ಅಷ್ಟು ಖುಷಿ ಪಡಿಸ್ಬೇಕಾಗಿರೋ ದಿನ ಇವತ್ತು. ಇವರ ಹಿಂದೆ ಮೊದಲೆಲ್ಲ ಏಡ್ಸ್ ಅಂತ ಹೇಳಿದ ತಕ್ಷಣ ಅವರನ್ನು ಮುಟ್ಬಾರ್ದು, ಅವ್ರ ಜೊತೆ ಸೇರ್ಬಾರ್ದು, ಅವ್ರ ಜೊತೆ ಊಟ ಮಾಡಬಾರ್ದು ಅಂತೆಲ್ಲ ತುಂಬಾ ಜನರಲ್ಲಿತ್ತು. ಬಟ್ ಈಗ ಅದರ ಬಗ್ಗೆ ಅದು ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ, ಒಬ್ಬರಿಂದ ಒಬ್ರು ಒಬ್ರಿಗೆ ಹರಡುವಂಥದ್ದಲ್ಲ ಅಂತ ಎಲ್ರಿಗೂ ಅರಿವು ಮೂಡ್ತಾ ಇದೆ. ಆದ್ರೂ ಇನ್ನೂ ಕೆಲವು ಕಮ್ಯುನಿಟಿಲಿ ಅವರನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ಬಟ್ ಈಗ ಮೊದಲಿಗಿಂತ ತುಂಬಾ ಇಂಪ್ರೂವ್ಮೆಂಟ್ಸ್ಗೆ ಮೊದಲ ಕಾರಣ ಏನು ಅಂದ್ರೆ ನಮ್ಮ ವೈದ್ಯ ಲೋಕದಲ್ಲಿ ಅವರಿಗೆ ಸಿಗ್ತಾ ಇರುವಂತಹ ಟ್ರೀಟ್ಮೆಂಟ್ ಆಗಲಿ, ಅವರಿಗೆ ಸಿಗ್ತಿರುವಂತಹ ಪರೀಕ್ಷೆಗಳು ಮತ್ತೆ ಕಾಲಕಾಲಕ್ಕೆ ಅವ್ರಿಗೆ ಕೊಡುವಂತಹ ಮಾತ್ರೆಗಳಿಂದ ಅವರು ಎಷ್ಟೋ ಜನ ಸಾಮಾನ್ಯ ಮತ್ತೆ ಆರೋಗ್ಯಕರವಾದ ಜೀವನವನ್ನು ನಡೆಸ್ತಿರೋದು ನೋಡುವಾಗಲೇ ಅವ್ರಿಗೆ ಗೊತ್ತಾಗ್ತದೆ. ಇಲ್ಲ, ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ, ಇದು ಕ್ಷಯರೋಗ ಆಗಲಿ ಅಥವಾ ಬೇರೆ ಕೆಮ್ಮು ನೆಗಡಿ ಜ್ವರ ತರ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ರೋಗ ಅಲ್ಲ ಅಂತ ತುಂಬಾ ಜನಕ್ಕೆ ಗೊತ್ತಾಗ್ತದೆ. ಅನ್ನೂ ಕೆಲವು ಹಳ್ಳಿಗಳು

0: ಕೆಲವು ಕಮ್ಯುನಿಟಿಗಳಲ್ಲಿ ಈಗಲೂ ಅವರ ಬಗ್ಗೆ ಭೇದ ಭಾವ ಮಾಡುವಂತದ್ದಾಗಿ, ಅವರ ಬಗ್ಗೆ ಕೀಳಾಗಿ ಮಾತಾಡುವಂತದ್ದಾಗಿ ಎಲ್ಲ ಇದೆ. ಅದನ್ನ ನಾವು ಆದಷ್ಟು ಕಮ್ಮಿ ಮಾಡಿ, ನಾವು ಹೆಲ್ತ್ ಫೆಸಿಲಿಟೇಟರ್ಸ್ ಆಗಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡದಲ್ಲ ಅಂತ ನಾವು ಜಾಸ್ತಿ ಜಾಗೃತಿಯನ್ನ ಕೊಡ್ಬೇಕಾಗಿರುವಂತದ್ದು. ಇನ್ನೊಂದೇನಂತ ಹೇಳಿದ್ರೆ, ಮೇಡಮ್ ಹೇಳ್ದಂಗೆ ಈಗ ಮೊದಲೆಲ್ಲ ಒಂದು ದಿನಕ್ಕೆ ತುಂಬಾ ಮಾತ್ರೆಗಳು ತಗೊಳ್ತಿತ್ತು, ಈಗ ಫಿಕ್ಸ್ಡ್ ಡ್ರಗ್ ಕಾಂಬಿನೇಷನ್ ಅಂತ ಬಂತು. ಅಂದ್ರೆ ಒಂದೇ ಮಾತ್ರೆಯಲ್ಲಿ ಮೂರು ತರದ ಮಾತ್ರೆಗಳಿದೆ. ಅದರಿಂದ ಒಂದು ಮಕ್ಕಳಿಗಾಗ್ಲಿ ದೊಡ್ಡವರಿಗಾಗ್ಲಿ ಹೆಚ್ಚು ಮಾತ್ರೆ ತಗೊಳ್ಬೇಕು ಅನ್ನೋ ತೊಂದರೆ ಇರಲ್ಲ. ಈಗ ಬಿ ಪಿ ಮತ್ತೆ ಸಕ್ಕರೆ ಕಾಯಿಲೆಗೆ ಹೇಗೆ ಮಾತ್ರೆ ತಗೊಳ್ಬೇಕು, ಇದು ಒಂದು ಮಾತ್ರೆ ಅಂತ ತಗೊಂಡು ಮುನ್ನಡಬಹುದು. ಮತ್ತೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಎರಡನೇದು, ಇವರಿಗೆ ಸಮತೋಲನ ಆಹಾರ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಕೊಟ್ರೆ ಅವರು ಬೇರೆ ಮಕ್ಕಳ ಹಾಗೆ ಅಥವಾ ಬೇರೆ ಈಗ ಬಿ ಪಿ ಶುಗರ್ ಹೇಗಿರುತ್ತೋ ಆತರದಿಂದನೇ ಇರ್ಬಹುದು. ಅದಾದ್ಮೇಲೆ ಮತ್ತೆ ಅವರಿಗೆ ಏಜ್, ಮತ್ತೆ ಅವ್ರಿಗೆ ಏಜ್ ಇದೆ ಅಂತ ದಯವಿಟ್ಟು ಒಬ್ರಿಗೊಬ್ರು ಮಕ್ಕಳಲ್ಲಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರನ್ನು ಅಷ್ಟೇ ನಾವು ಗೌರವಯುತವಾಗಿ ಮತ್ತೆ ಪ್ರೀತಿಯಿಂದನೇ ನೋಡ್ಕೊಳ್ಬೇಕು ಅಂತ ನಾನು ಹೃದಯದಿಂದ ಕೇಳ್ಕೊಳ್ತೀನಿ. ಮತ್ತೆ ನನಗೆ ಈಗ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.
1: ನಾವು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಮಾಡೋದ್ರಿಂದ ನಮ್ಮ ಮಕ್ಕಳೆಲ್ಲ ಶಾಲೆಗೆ ಜೂನ್ ಇಂದ ಶಾಲೆಗೆ ಹೋಗೋದ್ರಿಂದ ಪ್ರತಿ ವರ್ಷ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವಂಥದ್ದು, ಜೊತೆಗೆ ಅವರು ಹಿಂದಿನ ತರಗತಿಯಲ್ಲಿ ಯಾವ ಥರ ಓದ್ತಾ ಇದ್ದಾರೆ, ಓದ್ತಾ ಇದ್ರು, ಉತ್ತಮ ಶ್ರೇಣಿಯಲ್ಲಿ ಅವರು ಪಾಸ್ ಆಗಿದ್ದಾರೆ, ಈ ಥರದ ಮಕ್ಕಳನ್ನ ನಾವು ಗುರುತಿಸುವಂಥದ್ದು, ಗೌರವಿಸುವಂಥದ್ದು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಈಗ ವುಮೆನ್ ಎಂಪವರ್ ಅಂತ ಹೇಳ್ತೀವಿ, ಮಹಿಳೆಯರು ಉತ್ತಮ ರೀತಿಯಲ್ಲಿ ಅವರ ಜೀವನದಲ್ಲಿ ಕೌಶಲ್ಯಗಳನ್ನ ಅಳವಡಿಸ್ಕೊಂಡು ಜೀವನ ಮಾಡ್ತಾ ಇರೋದು, ಈ ಥರ ಪ್ರತಿ ವರ್ಷ ಒಂದೊಂದು ನಿಟ್ಟಿನಲ್ಲಿ ಅವರ ಕೌಶಲ್ಯಗಳನ್ನ ಗುರುತಿಸಿ ಮತ್ತು ಅವರ ಅಭಿವೃದ್ಧಿನ ಗುರುತಿಸಿ ನಾವು ಸನ್ಮಾನ ಮಾಡುವಂಥದ್ದು ಅಥವಾ ಒಂದು ಗೌರವ ಸಮರ್ಪಣೆ ಮಾಡುವಂಥದ್ದನ್ನ ಮಾಡ್ತಾ ಬರ್ತಾ ಇದ್ದೀವಿ. ಅದರಂತೆ ಈ ವರ್ಷದಲ್ಲಿ ನಮ್ಮ ಏನು ಅಫೆಕ್ಟೆಡ್ ಚಿಲ್ಡ್ರನ್ಸ್ ಯಾರಿದ್ದಾರೆ, ಸೋಂಕಿತರ ಮಕ್ಕಳು ಯಾರಿದ್ದಾರೆ, ಆ ಮಕ್ಕಳು ವಿದ್ಯಾಭ್ಯಾಸನ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಮುಂದುವರಿಬೇಕು ಅನ್ನೋಂಥದ್ದು, ಜೊತೆಗೆ ಕೆಲವರೆಲ್ಲ ಆವಾಗಲೇ ಸರ್ ಹೇಳ್ತಾ ಇದ್ರು ಅರ್ಧಕ್ಕೆ ವಿದ್ಯಾಭ್ಯಾಸ ನಿಲ್ಲಿಸಿ ಸ್ಟಾಪ್ ಮಾಡೋಂಥವ್ರು ಕೂಡ ತುಂಬ ಜನ ಇದ್ದಾರೆ. ಅವ್ರದ್ದು ಉತ್ತಮವಾದಂಥ ವಿದ್ಯಾಭ್ಯಾಸ ಮುಂದುವರಿಬೇಕು ಅನ್ನೋದು ರೀತಿಯಲ್ಲಿ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಆ ಮಕ್ಕಳುಗಳನ್ನ ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದೀವಿ.
2: ಮುಟ್ಟೋದ್ರಿಂದ
3: ಬರೋದಿಲ್ಲ,
2: ಕೈ ಕುಲ್ಕೋದ್ರಿಂದ
3: ಬರೋದಿಲ್ಲ,
2: ಹಕ್ಕೊಳ್ಳೋದ್ರಿಂದ
3: ಬರೋದಿಲ್ಲ,
2: ಮುದ್ದು ಮಾಡೋದ್ರಿಂದ
3: ಬರೋದಿಲ್ಲ,
2: ಜೊತೆಲೆ ಊಟ ಮಾಡೋದ್ರಿಂದ
3: ಬರೋದಿಲ್ಲ,
2: ಸೊಳ್ಳೆ ಕೀಟ ಕಚ್ಚೋದ್ರಿಂದ
3: ಬರೋದಿಲ್ಲ,
2: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
3: ಬರೋದಿಲ್ಲ,
2: ಕೆಮ್ಮು ಸೀನೋದ್ರಿಂದ
3: ಬರೋದಿಲ್ಲ,
2: ಒಂದೇ ಶೌಚಾಲಯ ಬಳಸೋದ್ರಿಂದ
3: ಬರೋದಿಲ್ಲ.
2: ಅಯ್ಯೋ ಏನು ಬರೋದಿಲ್ಲ,
4: ಎಚ್ ಐ ವಿ ಏಡ್ಸ್ ಬರೋದಿಲ್ಲ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ
5: ಎಚ್ ಐ ವಿ ಏಡ್ಸ್ ಅನ್ನ ನಿರ್ಮೂಲನೆಗಾಗಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಹಲವಾರು ಯೋಜನೆಗಳನ್ನ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ರು ಕೂಡ ಇನ್ನೂ ಅದರದ್ದು ಸೋಂಕಿಗೆ ಒಳಗಾಗೋರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅದನ್ನು ಕೊನೆಗಾಣಿಸೋಕೆ ಇರುವಂಥ ಅಡೆತಡೆಗಳೇನಿದೆ, ಜನರಲ್ಲಿ ಜಾಗೃತಿ ಕಡಿಮೆ ಇದೆಯಾ ಅಥವಾ ಅವರಲ್ಲಿ ಭಯ ಜಾಸ್ತಿ ಇದೆಯಾ ಅಥವಾ ಕಳಂಕ ಇದೆಯಾ, ಈ ಥರದನ್ನೆಲ್ಲ ನಾವು ಹೋಗ್ಲಾಡಿಸ್ಬೇಕು. ಮೊದಲನೇದಾಗಿ ನಿಜವಾಗ್ಲೂ ಸಮಾಜದಲ್ಲಿ ಜನರಿಗೆ ಬೇಕಾಗಿರುವಂಥ ಅರಿವು ಯಾವುದ್ರ ಬಗ್ಗೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಮುಖ್ಯವಾಗಿ ಕೊನೆಗಾಣಿಸ್ಬೇಕು. ಆವಾಗ ಮಾತ್ರ ನಾವು ಎಚ್ ಐ ವಿ ಏಡ್ಸ್ನ ಕೊನೆಗಾಣಿಸ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಉದ್ದೇಶದಿಂದ ನಾನು ಆವಾಗಲೇ ಹೇಳ್ದಂಗೆ ಒಂದು ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದೇ ಮುಖ್ಯ ಆಗಿರೋದ್ರಿಂದ ಜನರಿಗೆ ಮೊದಲನೇದಾಗಿ ಎಚ್ ಐ ವಿ ಅಂದರೆ ಏನು, ಅದು ಹೇಗೆ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಾಗಬೇಕು. ಆವಾಗ ಮಾತ್ರ ಅವರು ಅದರಿಂದ ದೂರ ಉಳಿಲಿಕ್ಕೆ ಸಾಧ್ಯ ಆಗುವಂಥದ್ದು ಅಥವಾ ಅದನ್ನು ಗುರುತಿಸ್ಕೊಳ್ಳಿಕ್ಕೆ ಅವರು ಸಾಧ್ಯ ಆಗುವಂಥದ್ದು. ಎಚ್ ಐ ವಿ ಅನ್ನೋದು ಒಂದು ವೈರಸ್ಸು, ಇದು ಇದನ್ನು ನಾವು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ. ಈ ವೈರಸ್ನ ಯಾಕೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಕರಿತೀವಿ ಅಂದರೆ ಇದು ಮಾನವನ ದೇಹದ ರೋಗ ನಿರೋಧಕ ಶಕ್ತಿನ ಕುಗ್ಗಿಸುವಂಥ ಒಂದು ಕ್ರಿಮಿಯಾಗಿರುತ್ತೆ, ವೈರಾಣು ಆಗಿರುತ್ತೆ. ಅದರಿಂದ ಇದನ್ನು ಎಚ್ ಐ ವಿ ಅಂತ ಕರಿತೀವಿ. ಈ ವೈರಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮಾನವನ ದೇಹದ ರೋಗ ನಿರೋಧಕ ಶಕ್ತಿನ ಕುಗ್ಗಿಸಿದ ನಂತರ ಅಲ್ಲಿ ಏನಾಗುತ್ತೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಆ ದೇಹಕ್ಕೆ ಹಲವಾರು ರೋಗಾಣುಗಳು ಬರಲಿಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ ಟಿ ಬಿ ರೋಗಾಣು,

ಆಗ್ಬೋದು, ನಿಮೋನಿಯಾ ಆಗ್ಬೋದು, ಅಥವಾ ಇತರೆ ನಿಮೋನಿಯಾ ವೈರಸ್ಗಳಾಗ್ಬೋದು, ಈ ಥರದ್ದೆಲ್ಲ ಅವರ ದೇಹನ ಆವರಿಸ್ಕೊಳ್ಳಿಕ್ಕೆ ಶುರು ಮಾಡಿ ಬೇರೆ ಬೇರೆ ಮಾರಣಾಂತಿಕ ಕಾಯಿಲೆಗಳು ಉಂಟಾಗಲಿಕ್ಕೆ ಕೂಡ ಅವಕಾಶ ಮಾಡಿಕೊಡುತ್ತೆ. ಅದರಿಂದ ಇದನ್ನ ಅವಕಾಶವಾದಿ ಕಾಯಿಲೆಗಳು ಅಂತ ಕೂಡ ಕರಿತೀವಿ. ಈ ಹಲವಾರು ಅವಕಾಶವಾದಿ ಕಾಯಿಲೆಗಳು ಉಂಟಾಗಿ ಆ ಸ್ಟೇಜ್ ಇದೆಯಲ್ಲ, ಅದನ್ನು ನಾವು ಏಡ್ಸ್ ಅಂತ ಹೇಳಿ ಕರಿತೀವಿ. ಅದನ್ನು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ. ಅದರಿಂದ ಎಚ್ ಐ ವಿ ವೈರಸ್ಸಿಂದ ಉಂಟಾಗುವಂಥದ್ದು ಏಡ್ಸ್ ಕಾಯಿಲೆ. ಹಾಗಾಗಿ ಈ ಏಡ್ಸ್ ಅಂತಕ್ಕೆ ಜನರು ತಲುಪದೇ ಇರೋ ಥರ ತಡೆಗಟ್ಟಬೇಕು ಅಂತ ಹೇಳಿದ್ರೆ, ಈ ಮೊದಲನೇದಾಗಿ ಅವರು ಎಚ್ ಐ ವಿ ಅಂದರೆ ಏನು, ಆ ವೈರಸ್ ಹೇಗೆ ಬರುತ್ತೆ ಅನ್ನೋದನ್ನ ಮುಖ್ಯವಾಗಿ ತಿಳ್ಕೋಬೇಕು. ಇದರದ್ದು ಮೂಲ ಲಕ್ಷಣಗಳು ಅಂದರೆ, ಆ್ಯಕ್ಚುಲಿ ಮೊದಲನೇ ಹಂತದಲ್ಲಿ ಈ ಸೋಂಕು ಅಂದರೆ ಈ ವೈರಸ್ ದೇಹಕ್ಕೆ ಎಂಟರ್ ಆದಮೇಲೆ ಯಾವುದೇ ಥರದ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ಆ ವ್ಯಕ್ತಿ ಆ ಸಂದರ್ಭದಲ್ಲಿ ದೈಹಿಕವಾಗಿ ಅಥವಾ ಅವನು ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಅವನು ತುಂಬ ವರ್ಷಗಳ ತನಕ ಒಂದು 5-10 ವರ್ಷಗಳವರೆಗೂ ಅವನಿಗೆ ಯಾವುದೇ ಲಕ್ಷಣಗಳಿಲ್ಲದೆ ಕೂಡ ಅವನು ಬದುಕಬಹುದು. ಮೊದಲನೇ ಹಂತದಲ್ಲಿ ಅವನು ಎಸಿಂಪ್ಟಮ್ಯಾಟಿಕ್ ಆಗಿರ್ತಾನೆ, ಯಾವುದೇ ಲಕ್ಷಣಗಳಿರೋದಿಲ್ಲ. ಎರಡನೇ ಹಂತಕ್ಕೆ ಬಂದಾಗ ಅವನಿಗೆ ಹಲವಾರು ಸಿಂಪ್ಟಮ್ಸ್ ಶುರುವಾಗುತ್ತೆ. ಅದು ಏನಾಗ್ತಿದೆ ಅಂದರೆ ಸಾಮಾನ್ಯ ಜನರಲ್ಲಿ ಕಾಣಿಸ್ಕೊಳ್ಳೋಂಥ ಸಿಂಪ್ಟಮ್ಸೇ ಆಗಿರುತ್ತೆ. ಉದಾಹರಣೆಗೆ ಚರ್ಮ ಸಂಬಂಧಿತ ಇನ್ಫೆಕ್ಷನ್ಗಳು ಅಂದರೆ ಚರ್ಮಗಳಲ್ಲಿ ಅವರಿಗೆ ಗುಳ್ಳೆಗಳು ಬರ್ಬೋದು, ನಮಗೆ ಬರ್ಬೋದು, ಆ ಥರ ಸ್ಕಿನ್ ಇನ್ಫೆಕ್ಷನ್ಗಳು ಬರ್ಬೋದು. ಮತ್ತು ಬೇದಿಯಾಗುವಂಥದ್ದು, ಜ್ವರ ಪದೇ ಪದೇ ಬರುವಂಥದ್ದು, ಅಥವಾ ಗಂಟುಗಳು ಕಾಣಿಸ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಎರಡನೇ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಮೂರನೇ ಹಂತಕ್ಕೆ ಬಂದಾಗ ಅವರಿಗೆ ಬಾಯಲ್ಲಿ ಗುಳ್ಳೆಗಳು ಬರ್ಬೋದು, ಪದೇ ಪದೇ ಬೇದಿ ಆಗ್ಬೋದು, ಶ್ವಾಸಕೋಶದಲ್ಲಿ ಟಿ ಬಿ ಕಾಯಿಲೆ ಕಾಣಿಸ್ಕೊಳ್ಬೋದು, ಅಥವಾ ನಿಮೋನಿಯಾ ಬರ್ಬೋದು, ಅಥವಾ ಕೆಲವ್ರಿಗೆ ಪದೇ ಪದೇ ಜ್ವರ ಬರ್ತಾಯಿದ್ದು ಇತರೆ ಇನ್ಫೆಕ್ಷನ್ಗಳಿಗೆ ಅವರು ಒಳಗಾಗ್ಬೋದು. ಮತ್ತು ತೂಕದಲ್ಲಿ ತೀರಾ ಕಡಿಮೆ ಆಗ್ತಾ ಬರುವಂಥದ್ದು, ಈ ಥರ ಮೂರನೇ ಹಂತದಲ್ಲಿ ಅವರ ಲಕ್ಷಣಗಳು ಕಾಣಿಸ್ಕೊಳ್ತಾ ಬರುತ್ತೆ. ನಾಲ್ಕನೇ ಹಂತಕ್ಕೆ ಬಂದಾಗ ಅವರಿಗೆ ನಿಮೋನಿಯಾ ವೈರಸ್ಸು ಕೂಡ ಬರುವಂಥದ್ದಿರುತ್ತೆ, ಪಿ ಸಿ ಪಿ ನಿಮೋನಿಯಾ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅವರಿಗೆ ಬಾಯಲ್ಲದಂತೆ ಗಂಟಲಲ್ಲೆಲ್ಲ ಕಡೆ ಗುಳ್ಳೆಗಳು, ಬಾಯಲ್ಲೆಲ್ಲ ಅದನ್ನ ನಾವು ಈಸೋಫೇಗಲ್ ಕ್ಯಾಂಡಿಡಯಸಿಸ್ ಅಂತೆಲ್ಲ ಕರಿತೀವಿ, ಈ ಥರದ್ದು ಆಗ್ಬೋದು. ಮತ್ತು ಕ್ರಾನಿಕ್ ಡಯೇರಿಯಾ, ಅವರಿಗೆ 15 ದಿನಕ್ಕಿಂತ ಹೆಚ್ಚು ಸಮಯದವರೆಗೂ ಬೇದಿ ನಿಲ್ಲದೇ ಯಾವುದೇ ಚಿಕಿತ್ಸೆ ತೊಗೊಂಡ್ರು ಕಂಟಿನ್ಯೂ ಆಗಿ ಹೋಗ್ತಾ ಇರುವಂಥದ್ದು, ಮತ್ತು 10 ಕೆಜಿಗಿಂತ ಹೆಚ್ಚು ತೂಕ ಅವರು ಒಂದೇ ತಿಂಗಳಲ್ಲಿ ಕಡಿಮೆ ಆಗ್ತಾ ಹೋಗುವಂಥದ್ದು, ವೇಸ್ಟಿಂಗ್ ಸಿಂಡ್ರೋಮ್ ಅಂತಿದೆ. ಅವ್ರ ದೇಹ ಅಷ್ಟು ಮಟ್ಟಿಗೆ ಕ್ಷೀಣಿಸ್ತಾ ಹೋಗುತ್ತೆ. ಹಾಗೆ ಮೆದುಳಿಗೆ ಸಂಬಂಧಪಟ್ಟಂಥ ಈ ಫಂಗಸ್ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಅವರಿಗೆ ಬೂಸ್ಟ್ ಇನ್ಫೆಕ್ಷನ್ಗಳೆಲ್ಲ ಕಾಣಿಸ್ಕೊಳ್ಳುವಂಥದ್ದು. ಅದರಿಂದ ಮತ್ತೆ ಟಿ ಬಿ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಶ್ವಾಸಕೋಶ ಅಲ್ಲದೇ ಟಿ ಬಿ ದೇಹದ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಅವ್ರಿಗೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಈ ಸ್ಟೇಜನ್ನ ನಾವು ಏಡ್ ಸ್ಟೇಜ್ ಅಂತ ಕರೆಯುವಂಥದ್ದು. ಹಾಗಾಗಿ ಇವರಿಗೆ ಸಾಮಾನ್ಯವಾಗಿ ಈ ಬೇದಿ ಆಗೋದು, ತೂಕ ಕಡಿಮೆ ಆಗೋದು, ಅಥವಾ ಸರ್ಪಸುತ್ತರ ಆಗುವಂಥದ್ದು, ಟಿ ಬಿ ಬರುವಂಥದ್ದು, ನಿಮೋನಿಯಾ ಆಗುವಂಥದ್ದು, ಇದು ಅವ್ರಿಗೆ ಬೇಸಿಕ್ ಸಿಂಪ್ಟಮ್ಸ್ಗಳು. ತದನಂತರ ಅವ್ರಿಗೆ ಕ್ಯಾನ್ಸರು ಬರ್ಬೋದು, ಅಥವಾ ಜಾಂಡಿಸು ಆಗ್ಬೋದು, ಬೇರೆ ಬೇರೆ ಥರದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬೋದು. ಸಾಮಾನ್ಯ ಜನರಿಗೆ ಕಾಣಿಸ್ಕೊಳ್ಳೋಂಥ ಲಕ್ಷಣಗಳೇ ಆಗಿರೋದ್ರಿಂದ ಎಲ್ಲರೂ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅಷ್ಟೇ. ಪ್ರಸ್ತುತ ಇವಾಗ ನಮ್ಮ ಇದರಲ್ಲಿ ತಗೊಂಡಾಗ, ಗ್ಲೋಬಲಲ್ಲಿ ತಗೊಂಡಾಗ, ವರ್ಲ್ಡಲ್ಲಿ ನಮ್ಮದು ಎಚ್ ಐ ವಿ ಇವಾಗ ಪ್ರೆಸೆಂಟು 40.8 ಮಿಲಿಯನ್ ಅಷ್ಟು ಜನಸಂಖ್ಯೆ ಈ ಕಾಯಿಲೆಯಿಂದ ಜೀವಿಸ್ತಾ ಇದ್ದಾರೆ ಇವಾಗ ಪ್ರಸ್ತುತದಲ್ಲಿ. ಪ್ರತಿ ವರ್ಷ ಹೊಸದಾಗಿ ಕಾಯಿಲೆಗೊಳಪಟ್ಟಿರೋಂಥವ್ರನ್ನ ಪತ್ತೆ ಹಚ್ಚದೇ ಇರೋಂಥದ್ದು 1.3 ಮಿಲಿಯನ್ ಅಷ್ಟಿದೆ. ಮತ್ತು ಹಾಗೆಯೇ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ನೋಡಿದಾಗ, ಭಾರತದಲ್ಲಿ ನೋಡಿದಾಗ 0.22 ಮಿಲಿಯನ್ ಅಷ್ಟು ಜನಸಂಖ್ಯೆ ಇ ಪಾಸಿಟಿವ್ ಪ್ರಿವೆಲೆನ್ಸ್ ಇರುವಂಥದ್ದು. ಮತ್ತು ಕರ್ನಾಟಕದಲ್ಲಿ 0.42 ಅಷ್ಟು ಪ್ರಿವೆಲೆನ್ಸ್ ಇರುವಂಥದ್ದು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಇವಾಗ 2.5 ಮಿಲಿಯನ್ ಅಷ್ಟು ಜನ ಈ ಎಚ್ ಐ ವಿ ಸೋಂಕಿನಿಂದ ಜೀವಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳಾಗ್ತಾ ಇದೆ ಎಲ್ಲ ಥರದಲ್ಲೂ. ಮೊದಲು ಜಿಲ್ಲಾ ಮಟ್ಟದಲ್ಲಾಗ್ತಾಯಿತ್ತು, ಇವಾಗ ತಾಲೂಕು ಮಟ್ಟದಲ್ಲಾಗ್ತಾಯಿದೆ, ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಾಗ್ತಾಯಿದೆ, ಎಲ್ಲ ಕಡೆಯೂ ಕೂಡ ಇದು ಕಾರ್ಯಕ್ರಮಗಳು ಆಗ್ತಾಯಿದೆ. ಇದು ಒಂದು ಮೊದಲೆಲ್ಲ ಇದ್ದಂಥ ಅಂದರೆ ನೀಡ್ತಿದ್ದಂಥ ಚಿಕಿತ್ಸೆಯಿಂದ ಹಿಡಿದು ಆರೈಕೆವರೆಗೂ ಬದಲಾವಣೆಗಳಾಗಿದೆ. ಒಂದು ಜಾಗೃತಿ ಕಾರ್ಯಕ್ರಮ ಆಗ್ಬೋದು, ಜಾಗೃತಿ ಕಾರ್ಯಕ್ರಮದಲ್ಲೂ ಮನೆ ಮಟ್ಟಕ್ಕೂ ಕೂಡ ಹೋಗ್ತಾಯಿದೆ, ಹಳ್ಳಿ ಹಳ್ಳಿಗೂ ಕೂಡ ಹೋಗ್ತಾಯಿದೆ. ಪ್ರತಿ ಶಾಲೆ ಮಕ್ಕಳುಗಳಲ್ಲೂ ಕೂಡ ಈ ಇದು ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮಗಳು ಆಗ್ತಾಯಿದೆ ಇವಾಗ. ಅದರ ಜೊತೆಗೆ ನಾವು ಪ್ರತಿಯೊಬ್ಬ ಗರ್ಭಿಣಿಯರನ್ನು ಕೂಡ ಅಂದರೆ ಹಿಂದೆ ಎಲ್ಲಿ ಅವ್ರಿಗೆ ಇಷ್ಟ ಅಲ್ಲಿ ಆಸ್ಪತ್ರೆಯಲ್ಲಿ ಅವರು

0: ಹೆರಿಗೆ ಮಾಡಿಸ್ಕೊಳ್ಳೋರು, ಕೆಲವರು ಮನೆ ಹೆರಿಗೆ ಮಾಡಿಸ್ಕೊಳ್ಳೋರು. ಬಟ್ ಇವಾಗ ಒಂದು ಇದಿದೆ, ಏನೋ ಟಾರ್ಗೆಟು, ಇಷ್ಟೇ ಗರ್ಭಿಣಿಯರಾಗ್ತಾರೆ ಒಂದು ವರ್ಷದಲ್ಲಿ, ಅಷ್ಟು ಗರ್ಭಿಣಿಯರಿಗೂ ಪರೀಕ್ಷೆ ಆಗಬೇಕು ಅನ್ನೋಂಥದ್ದು ಒಂದು ಟಾರ್ಗೆಟ್ ಇದೆ. ಹಾಗಾಗಿ ತಂದೆ ತಾಯಿಯಿಂದ ಮಗು ಗರಡೋದನ್ನು ತಪ್ಪಿಸ್ಲಿಕ್ಕೆ ಅದು ಆ ಕಾರ್ಯಕ್ರಮ ತುಂಬ ಚೆನ್ನಾಗಾಗ್ತಾ ಇದೆ.
1: ಒಂದು ಎರಡು ಮೂರು ನಾಲ್ಕು, ನಿಮಗಿದು ಗೊತ್ತೇನು, ನಿಮಗಿದು ಗೊತ್ತೇನು, ಒಂದು ಎರಡು ಮೂರು ನಾಲ್ಕು, ನಿಮಗೆ ಗೊತ್ತೇನು, ನಿಮಗೆ ಗೊತ್ತೇನು,
2: ನಿಮಗೆ ಗೊತ್ತೇ HIV ಸೋಂಕು ನಾಲ್ಕು ರೀತಿಯಲ್ಲಿ ಹರಡುತ್ತದೆ. HIV ಸೋಂಕು ಇರುವ ಮಹಿಳೆ ಅಥವಾ ಪುರುಷರೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡುವುದರಿಂದ, HIV ಸೋಂಕು ಇರುವ ಗರ್ಭಿಣಿ ತಾಯಿಯಿಂದ ಮಗುವಿಗೆ ಪರೀಕ್ಷೆ ಮಾಡದ ರಕ್ತವನ್ನು ಪಡೆಯುವುದರಿಂದ, ಹಳೆಯ ಸಂಸ್ಕರಿಸದೇ ಇರುವ ಸೂಜಿ ಸಿರಿಂಜುಗಳನ್ನು ಬಳಸುವುದರಿಂದ HIV ಏಡ್ಸ್ ಸೋಂಕು ಹರಡುತ್ತದೆ.
3: ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ.
4: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
5: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
4: ಮಾನಸಿಕ,
5: ದೈಹಿಕ,
4: ಸಾಮಾಜಿಕ ಸುಸ್ಥಿತಿ,
5: ಮಹಿಳೆಯರು,
4: ಮಕ್ಕಳು,
5: ಹಿರಿಯರು,
4: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
5: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
4: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
6: ಪ್ರಿಯ ಕೇಳುಗರೇ, ಇದುವರೆಗೂ ಏಡ್ಸ್ ಸ್ಮರಣಾ ದಿನದ ಕುರಿತು ಆನಂದ ಜ್ಯೋತಿ ನೆಟ್ವರ್ಕ್ನ ಕಾರ್ಯಕರ್ತರಾದ ಮಹದೇವಮ್ಮ, ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ, ಆಪ್ತ ಸಮಾಲೋಚಕರಾದ ನಾಗರತ್ನರವರು ನಡೆಸಿಕೊಟ್ಟ ಆರೋಗ್ಯ ದಂಗಳ ಕಾರ್ಯಕ್ರಮ ಬಿತ್ತರಗೊಂಡಿತು.
7: ರೀ, ಮನೆ ಖರ್ಚಿಗೆ ಹಣ ಕೊಡಿ.
8: ಇದು ರೇಷನ್ಗೆ 15,000, ತರಕಾರಿಗೆ 2,000,
7: ಮತ್ತೆ ವಿದ್ಯುತ್ ಬಿಲ್ಲಿಗೆ
8: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
7: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
8: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ. ಎಸ್ ವಿ ವೈ ಎಂನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು HD ಕೋಟೆಯ ಸಣ್ಣಸ್ವಾಮಿ ನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀ

ಕಾನ್ಸರ ಗುರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಎಂದಿನಂತೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಾನಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ಅಥವಾ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತರಬೇತಿಯ ನಂತರ ಸ್ವ ಉದ್ಯೋಗವನ್ನು ಮಾಡುತ್ತಾ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿರುವಂತಹ ಯಶ್ರೀ

0: ಒಂದಷ್ಟು ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು, ಈ ಕೌಶಲ್ಯ ಪಡ್ಕೊಂಡ ನಂತರ ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಸಬಲರಾಗ್ತಾ ಇರೋದು ಕುರಿತು ತಮ್ಮ ಯಶೋಗಾಥೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಅನುಭವವನ್ನು ತಿಳಿದು ಬರೋಣ. ಸಣ್ಸೋಮ್ಯರ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ನಮಸ್ಕಾರ.
0: ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ತಾವು ಪಡ್ಕೊಂಡಿರುವಂಥ ಶಿಕ್ಷಣದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ.
1: ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತಂದರೆ ನಾವೆಲ್ಲ ಏನೇನೋ ಮಾಡಬೇಕು ಅಂತ ಹೋಗಿರ್ತೀವಿ, ಬಟ್ ಯಾವುದು ಕೈಗೂಡಲ್ಲ ಅಂದಾಗ ನಮ್ಮ ಕೈಯಿಂದ ಸ್ವಂತ ಉದ್ಯೋಗ ಮಾಡ್ಬೋದು ಅಂತ ಧೈರ್ಯ ತುಂಬಿ ಸ್ವಂತ ಉದ್ಯೋಗಕ್ಕೆ ನಾವು ಮಾಡ್ಬೋದು ಅಂತ ನಮಗೂ ಆಸಕ್ತಿ ಬಂದದು ಅಲ್ಲಿಂದೇ. ನಾನು ಎಚ್ ಡಿ ಕೋಟೆ, ನನ್ನ ಹೆಸರು ಸಣ್ಣಸ್ವಾಮಿ ನಾಯ್ಕ ಅಂತ. ನಮ್ಮ ಮನೆಯಲ್ಲಿ ನಾನು, ನಮ್ಮ ತಂದೆ, ನಮ್ಮ ತಾಯಿ, ಮಿಸ್ಸಸ್ಸು ಮತ್ತು ನನಗೆ ಎರಡು ಮಕ್ಕಳಿದ್ದಾರೆ. ನಾನು ಎಜುಕೇಷನ್ ಬಿ ಎ ಮಾಡಿರೋದು, ಬಿ ಎ ಮುಗಿಸ್ಬಿಟ್ಟು ಆಮಂತರ ಸ್ಟುಡಿಯೋ ವರ್ಕ್ ಮಾಡ್ತಿದ್ದೆ. ಅದು ನಮಗೆ ಸರಿ ಬರಲಿಲ್ಲ, ಯಾಕಂದರೆ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ದಿಲ್ಲ, ಸ್ವಂತ ಮಾಡ್ತಿಲ್ಲ, ಬೇರೆ ಕೈ ಕೆಳಗೆ ಮಾಡ್ತಿದ್ದೆ, ಬಿಟ್ಬಿಟ್ಟೆ. ಆ ನಂತರ ಜಮೀನು ಕೆಲಸ ಮಾಡ್ತಿದ್ದೆ, ಆಮಾಗ ಹೀಗೆ ಮೋಟ್ರ್ ಕೆಲಸ ಬೇರೆ ಹತ್ರ ಹೆಲ್ಪರ್ ಆಗಿ ಮಾಡ್ತಿದ್ದೆ. ಅಲ್ಲಿ ಒಂದು 3-4 ತಿಂಗಳು ಮಾಡಿದೆ, ಬಟ್ ಅಲ್ಲಿ ಕೆಲಸ ಹೇಳ್ಕೊಡ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂತಂದರೆ ಕೊಡೋದು ಒಂದು 600 ರೂಪಾಯಿ ಕೂಲಿಗೆ, ಬೆಳಿಗ್ಗೆ ಒಂದು 7 ಗಂಟೆಗೆ ಹೋದರೆ ಸಂಜೆ 10-11 ಗಂಟೆ ಮಾಡಬೇಕು. ನಮಗೆ ಕೆಲಸ ಕಲಿಬೇಕು ಅನ್ನೋದು ಸಹ
0: ಹೌದು,
1: ಬಟ್ ಅಲ್ಲಿ ಕೆಲಸ ಫೀಲ್ಡ್ ವರ್ಕ್ ಆಗ್ತಾರೆ ಮೋಟ್ರ್ ತೆಗೆ ಬಿಡೋಕ್ಕೆ, ಬಟ್ ಅಂಗಡಿ ಒಳಗಡೆ ಕೆಲಸ ಮೋಟ್ರ್ ವೈಂಡಿಂಗ್ ಮಾಡೋದು ತೋರಿಸ್ಕೊಡ್ತಿರ್ಲಿಲ್ಲ. ಆಗ ನನಗೂ ಬೇಜಾರಾಗ್ಬಿಟ್ಟು ಕೆಲಸ ಕಲಿಯಲೇಬೇಕು ಅನ್ನೋದು ಕಾನ್ಸಂಟ್ರೇಷನ್ ಬೇಕೇ ಬೇಕು. ಆಗ ನಂಗೆ ಫಸ್ಟ್ ನನಗೆ ಆತ್ಮೀಯ ಗೆಳೆಯ ರಾಜು ಕ್ಲಾಸ್ಮೇಟು, ಆಗ ಫೋನ್ ಮಾಡ್ದಂಗೆ ಹಿಂಗಾಗಿದೆ, ನಮಗೆ ಸಂಸ್ಥೆಲಿ ಇದೈತೆ ಬಾ ಟ್ರೈನಿಂಗ್ ಐತೆ ಮಾಡು ಅಂತಂದರು. ಅಲ್ಲೋದಾಗ ನಮಗೆ ಗುರುಗಳಾದಂಥ ನಾಗರಾಜ್ ಸರ್ರು, ರವಿ ಸರ್ರು, ಸಂಸ್ಥೆಯಲ್ಲಿ ಎಲ್ಲ ಸಿಬ್ಬಂದಿಗಳಂಗೆ ತುಂಬಾ ಇಷ್ಟ ಆದರು, ಜಾಗನೂ ಇಷ್ಟ ಆಯಿತು. 30 ದಿನ ಟ್ರೈನಿಂಗ್ ತಗೊಂಡೆ. ಈಗ ಸ್ವಂತ ನಾನೇ ವೈಂಡಿಂಗು ಮಾಡ್ತೀನಿ, ಫೀಲ್ಡ್ ವರ್ಕ್ನು ಮಾಡ್ತೀನಿ. ನಾನು ಬೇರೆ ಕಡೆ ಕೆಲಸ ಕರೆದ್ರೆ 800 ರೂಪಾಯಿ ಕೂಲಿ ಕೊಡ್ತಾರೆ ಅವರೇ. ಅದೊಂದು ಅವ್ರ ಟೈಮಿಂಗ್ಸ್ ಎಲ್ಲ ಕೆಲಸ ಹೇಳ್ತಾರೆ, ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ನನಗೂ ಬೇರೆ ಕಡೆ ಕಾಂಟ್ಯಾಕ್ಟ್ ಹೇಳಿದ್ರೆ ಅಲ್ಲಿ ಹೋಗಿ ಮಾಡ್ತೀನಿ. ಅಂದರೆ ಈಗ ಕಾಂಟ್ಯಾಕ್ಟ್ಗಳಲ್ಲಿ ಇವಾಗ ಎಲ್ಲ ಡೆವಲಪ್ಮೆಂಟ್ ಆಯ್ತಾ ಇದೆ, ಈಗ ನಮ್ಮ ಕೈಯಲ್ಲಿ ಕೆಲಸ ಇದೆ ಇವಾಗ, ಏನು ಪ್ರಾಬ್ಲಮ್ ಇಲ್ಲ ಇವಾಗ.
0: ಹಾಗಿದ್ರೆ ತಾವು ಬಿ ಎ ಪದವಿವರೆಗೂ ಶಿಕ್ಷಣ ಪಡೆದಿದ್ರು, ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಧರಿಸಬೇಕು ಅಥವಾ ಸರ್ಕಾರಿ ಇಲಾಖೆಯಲ್ಲಿ
1: ಮಾಡಿದೆ
0: ಕೆಲಸವನ್ನ ಪಡ್ಕೋಬೇಕು ಅಂತ ತಾವು ಮುಂದಾಗ್ಲಿಲ್ವಾ?
1: ತುಂಬ ಇಷ್ಟ ಆಯಿತು. ನಾನು ಫಿಸಿಕಲ್ ಎಲ್ಲ ಕರೆಕ್ಟಾಗಿದೆ, ಸಿಇಟಿ ಪ್ರಾಬ್ಲಮ್, ಫಿಸಿಕಲಿ ಒಂದು 5 ಸಲ ಪಾಸ್ ಮಾಡಿದ್ದೀನಿ, ಎಲ್ಲ ಫಸ್ಟ್ ರ್ಯಾಂಕ್ ಎಲ್ಲ ಪಾಸ್ ಮಾಡಿದ್ದೀನಿ, ಕೆ ಎಸ್ ಆರ್ ಪಿ, ಸಿವಿಲ್ಲು, ಮತ್ತೆ ಅಲ್ಲೆಲ್ಲ ನೀಟಾಗಿ ಎಲ್ಲ ಇದು ಮಾಡಿದ್ದೀನಿ. ಬಟ್ ಅಂದ್ರೆ ನಮಗೆ ಸಿಇಟಿ ಪ್ರಾಬ್ಲಮ್, ಒಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಎಲ್ಲ ಹೊಂಟೈತಿತ್ತು. ನಮಗೂ ರೋಸ್ ಹೋಗ್ಬಿಡ್ತು, ಜಮೀನ್ ಕೆಲಸನೇ ಮಾಡ್ತಿದ್ದೆ, ಆಗ ಏನು ಮಾಡೋಕ್ಕಾಗಲ್ಲ ಬಿಟ್ಟು ಅಂದ್ಬಿಟ್ಟು ಜಮೀನ್ ಕೆಲಸನೇ ಮಾಡ್ತಿದ್ದೆ. ಅವಾಗ ಸಂಸ್ಥೆಯಲ್ಲಿ ನಮ್ಗೆ ರಾಜ್ಯ ಪರಿಚಯ ಮುಖಾಂತರ ಮಾಡ್ತಿರೋ.
0: ತರಬೇತಿ ಪಡೆಯೋಕ್ಕೂ ಮುಂಚೆ ಯಾವ್ಯಾವೆಲ್ಲ ಕೆಲಸವನ್ನು ಮಾಡಿದ್ರಿ?
1: ತುಂಬ ಕೆಲಸಗಳು ಮಾಡಿದ್ದೀನಿ, ಯಾವ ಕೈಗೂಡಿಲ್ಲ. ಫೋಟೋಗ್ರಫಿ ಮಾಡ್ತಿದ್ದೆ ಬಿಟ್ಟುಬಿಟ್ಟೆ, ಅದಾದಮೇಲೆ ಹಸು ಸಾಕಾಣಿಕೆ ಮಾಡಿ ಇಲತ್ತಿ ಹಸುಗಳು, ಅದೇ ಹಸು ಸಾಕಾಣಿಕೆ ಮಾಡಿದೆ, ಅದರಲ್ಲೂ 1.5 ಲಕ್ಷ ಸಾಲ ಹೊತ್ಕೊಬಿಟ್ಟೆ, ಕೈ ಸುಟ್ಕೊಬಿಟ್ಟೆ. ಆನಂತರ ಬೇರೆ ಒಂದು ಸೈಡ್ ಬಿಸ್ನೆಸ್ಸನ್ನು ಮಾಡಿದೆ, ಅದ್ರ ಸ್ವಲ್ಪ ಕೈ ಸುಟ್ಕೊಬಿಟ್ಟೆ. ಆಮೇಲೆ ಏನು ಮಾಡಿದೆ, ಈ ಮೋಟ್ರ್ ಕೆಲಸನೇ ನನಗೆ ಇದು ಪಾರ್ಟ್ ಟೈಮ್ ಜಾಬ್ ತೀರ ಫೀಲ್ಡ್ ವರ್ಕ್ಗೆ ಹೋಯ್ತಿದ್ದೆ, ಕಲ್ತಿರೋ ಜೊತೆಗೆ ಹೆಲ್ಪರಾಗಿ ಹೋಯ್ತಿದ್ದಲ್ಲ, ಇದೇ ನನಗೆ ಕಲೀಲೇಬೇಕು ಅನ್ನೋದು ಉತ್ಸಾಹ ಬಂದ್ಬಿಡ್ತು. ಆಗ ಅವ್ರ ಹತ್ರನೂ ಕಲೀಲೇಬೇಕು ಅಂತ ಅಂಗಡಿ ಕೆಲಸ ಮಾಡ್ತಿದ್ರೆ ಇಲ್ಲ ನೀವು ಫೀಲ್ಡ್ ವರ್ಕ್ ಹೋಗ್ಬೇಕು ಅಂತ ಅವರು 4-5 ತಿಂಗಳು ಫೀಲ್ಡ್ ವರ್ಕ್ಲೇ ಮಾಡಿಸ್ತರು. ಮೋಟ್ರ್ ಬಂದಾಗ ಬಿಚ್ಚಿಸ್ತಾರೆ ಅಷ್ಟೇ, ಫಿಟ್ಟಿಂಗ್ ಮಾಡೋದು ಹೇಳ್ತಿಲ್ಲ. ಆಮೇಲೆ ಫಿಟ್ಟಿಂಗ್ ಮಾಡೋಕೆ ಅವ್ರು ಫಿಟ್ ಮಾಡ್ಕೊಬಿಟ್ರು, ವೈರಿ ಅಷ್ಟೇ ಅವರೇ ಸುತ್ತಬಿಟ್ರು, ಸ್ಲಾಟ್ಗಳ ಇಡೇಗೆ ಹೋಗಿ ತೋರಿಸ್ತಿಲ್ಲ. ಅದನ್ನ ನೋಡ್ಕೊಳಕ್ ನಿಂತ್ಕತ್ತಂದ್ರೆ ಬೇರೆ ಕೆಲಸ ಹೇಳೋರು, ಇವಾಗ ಅದು ಮಾಡು ಇದು ಮಾಡು ಅಂತ. ನಮಗೆ ಇನ್ನು ಕಲೀಲೇಬೇಕು ಅಂತ ನಮ್ಗೆ ಆಸೆ, ಬಟ್ ಆಗ ನಮ್ಗೆ ಸಪೋರ್ಟ್ ಯಾರು ಇಲ್ಲ. ಈಗ ಯಾರಾದರೂ ಅಷ್ಟೇ ನಮ್ಗೆ ಏಕ್ ತುಂಬ ಕೆಲಸ ಕಲಿಬೇಕು ಅಂತಂದರೆ ಯಾರು ಏಕ್ ತುಂಬ ಬಂದು ಕೆಲಸ ಹೇಳ್ಕೊಡಲ್ಲ.
0: ಹೌದು,
1: ಕೆಲಸ ಹತ್ರ ಮಾಡಲೇಬೇಕು ನಾವು. ಆಗ ಅವರು ಅಷ್ಟೇ ಅಂತಂದ್ರೆ ಅವ್ರು ಕೆಲಸ ಕಲಿಸ್ಬಿಟ್ರೆ ನಾಳೆ ನಮಗಿಲ್ಲಂಗೆ ಮಾಡಕ್ಬಿಡ್ತಾನೆ ಅವನು ಅಂತ ಅವರಲ್ಲಿ ಒಂಥರ ಮನೋಭಾವನೆ ಇರ್ತದೆ. ಅದಕ್ಕೆ ನಾ ಏನು ಮಾಡಿದೆ, ಬೇರೆ ಒಂದು ಟ್ರೈನಿಂಗ್ ಅಲ್ಲಿಗೆ ಹೋಗಿದ್ದೆ ಸಂಸ್ಥೆಗೆ, ಅವಾಗ ಇಲ್ದು ಟ್ರೈನಿಂಗ್ ಅದಂತ ಹೇಳಿದರು. ಆಗ ನಮ್ಮ ರಾಜಕ್ಕೆ ಫೋನ್ ಮಾಡಿದೆ, ಆಯ್ತಪ್ಪ ನಾಳೆನೇ ಆಯ್ತು ಬಂದ್ಬಿಡು ಅಂತಂದ್ರು. ನೋಡಿ ನಾನು ಅಲ್ಲಿ ಅಂಗಡಿಗೆ ಕೆಲಸ ಬಿಡಿದ್ವಿ, ಅಲ್ಲಿ ಹೋಗಿ ಸರ್ ಕ್ಲಿಕ್ ಆದೆ. ಈಗ ಅಲ್ಲಿ ಕೆಲಸ ಮುಗಿಸೋ ಬಂದಮೇಲೆ ಅವರೇ ಕರೀತಾರೆ ಕೆಲಸಕ್ಕೆ, ಬಟ್ ನಾವು ಹೋಗ್ತಲ್ಲ, ಬೇರೆ ಹತ್ರ ಮಾಡ್ತೀನಿ, ಬೇರೆಯವ್ರ ಹತ್ರ ಮಾಡ್ತೀನಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಹತ್ರ ಅಂತಂದರೆ ಇರೋದು ಹೇಳ್ತೀನಿ, ನನ್ನ ಕೆಲಸಗಳಿರ್ತಾ ರೈತರುಗಳಿಗೆ ಯಾವತ್ತಾದರೂ ಅಷ್ಟೇ ಫೋನ್ ಮಾಡಿದ ತಕ್ಷಣ ರೆಡಿ ಇರಬೇಕು. ಯಾಕಂದರೆ ರೈತರು ಜಮೀನುಗಳಿಗೆ 100,000 ರೂಪಾಯಿ ಬೆಳೆ ಹಾಕಿ ಬಂಡವಾಳ ಹಾಕಿರ್ತಾರೆ.
0: ಹೌದು,
1: ಪಂಪ್ ಸೆಟ್ ನೀರು ಕಾಯ್ಕೊಂಡಿರ್ತಾರೆ, ಮಳೆ ಇರಲ್ಲ, ಈಗಿನ ಗೊತ್ತಿಲ್ಲ ಕಳ್ಮಳ, ಯಾವ ಟೈಮಲ್ಲಿ ಮಳೆ ಇತ್ತು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಫೋನ್ ಮಾಡಿದ ತಕ್ಷಣ ರೆಡಿ ಇರಬೇಕು. ಆಗೇನು ಮಾಡಿದೆ, ರೈತರ ಹತ್ರ ನಾನೀಗೊಂದು ಸುಮಾರು ಕಾಂಟ್ಯಾಕ್ಟ್ಗಳು ಮಾಡ್ಕೊಂಡಿದ್ದೀನಿ. ಈಗ ಈ ಹುಡುಗ ಮೋಟ್ರ್ ಕೆಲಸ ಮಾಡ್ತಾನೆ ಕಣೋ, ಕೊಡ್ಬೋದು ಅಂತ ಮಾಡ್ತಾರೆ. ಬಟ್ ಏನಂತಂದರೆ ಕೈಯಲ್ಲೇ ಕೆಲಸ ಮಾಡೋಕ್ಕಾಯ್ತಲ್ಲ, ಜೀಪೆಗೂ ಮೋಟರ್ ತೆಗೆ, ಅದನ್ನು ಇನ್ನೊಂದು 3-4 ತಿಂಗಳಲ್ಲಿ ನಾನು ಜೀಪ್ ಮಾಡ್ತೀನಿ. ಇವಾಗ ಆದಷ್ಟು ಮನೆಯಲ್ಲೇ ಕೆಲಸ ಮಾಡ್ಕೊಯ್ತಿದ್ದೀನಿ. ನನಗೇನು ಈಗ ನನ್ನ ಸಂಸಾರಕ್ಕೆ ಅಲ್ಲಿ ಈಗ ನಾನು ನನ್ನ ಹೆಂಡತಿ ಮಕ್ಕಳು ಸಾಕೋ ಕೆಪಾಸಿಟಿ ನನ್ನಲ್ಲದೆ.
0: ಅಂದ್ರೆ ತರಬೇತಿ ಪಡ್ಕೊಳ್ಳೋಕು ಮುಂಚೆನೂ ಕೂಡ ತಾವು ಮೋಟರ್ ರಿವೈಂಡಿಂಗ್ ಅಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಆದ್ರೆ ಸಂಪೂರ್ಣವಾಗಿ ನಿಮ್ಗೆ ಕೆಲಸವನ್ನ ಅವ್ರು ಹೇಳ್ಕೊಡ್ತಾ ಇರಲಿಲ್ಲ, ನಿಮ್ಗೆ ಬಹಳಷ್ಟು ಆಸಕ್ತಿ ಇತ್ತು ಕಲಿಬೇಕು ಅಂತ. ಅದೇ ಸಮಯಕ್ಕೆ ಈ ರೀತಿ ಕೆಂಚಿನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿ ಪಡ್ಕೋಬಹುದು ಅನ್ನೋದು ಮಾಹಿತಿ ಸಿಕ್ಕಿದ ತಕ್ಷಣ

0: ತಾವು ತರಬೇತಿಗೆ ದಾಖಲಾಗ್ತೀರಾ? ಎಷ್ಟು ತಿಂಗಳ ಹಿಂದೆ ತಾವು ಈ ತರಬೇತಿಗೆ ದಾಖಲಾಗ್ತೀರಾ? ದಾಖಲಾದಂತ ಸಂದರ್ಭದಲ್ಲಿ ಆರಂಭದಲ್ಲಿ ನಿಮ್ಗೆ ಏನೇನೆಲ್ಲ ಹೇಳ್ಕೊಟ್ರು?
1: ಸರ್, ನಾನು ಅಲ್ಲಿ ಹೋದಾಗ ಫಸ್ಟು ಮಾಮೂಲಿ ಥಿಯರಿ ಕ್ಲಾಸು, ನಾಗರಾಜ್ ಸರ್ ಮಾಮೂಲಿ ಎಲ್ಲ ಇದು ಮಾಡ್ತಾರೆ, ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೊರಗಡೆ ಫೀಲ್ಡ್ ವರ್ಕ್ ಮಾಡಿದ್ರೇ ನೀಟಾಗಿ ಕೆಲಸ ಕಲಿಯೋಕ್ಕಾಗೋದು.
0: ಹೌದು,
1: ನಾವು ಅವ್ರು ಸರ್ ಎಷ್ಟೇ ಇದು ಮಾಡೋ ಹೇಳಿದ್ರು ಪಾಪ ಅವ್ರು ಹೇಳ್ತಾರೆ ಗೊತ್ತಿರೋಂಡ್ರೆ ನೀಟಾಗಿ ಹೇಳ್ಕೊಡ್ತಾರೆ, ಬಟ್ ನಾವು ಅವ್ರು ಹೇಳೋದಕ್ಕೂ ಹೊರಗಡೆ ಫೀಲ್ಡ್ ವರ್ಕ್ನು ಅವರು ಕರ್ಕೊಯ್ತಿರೋ ಆಮೇಲೆ ಮತ್ತೆ ಫೀಲ್ಡ್ ವರ್ಗ ಕರ್ಕೊಯ್ತಿದ್ರು, ಕಂಬ ಮಾಡೋದಲ್ಲಿ ಮೋಟರ್ ಲಿಫ್ಟಿಕೇಶನ್ ಮಾಡೋದಲ್ಲಿ ಅದೆಲ್ಲ ತೋರಿಸ್ತರು, ಮತ್ತು ಮನೆ ವೈರಿಂಗ್ನು ಮಾಡಿದ್ರು. ನಂಗೆ ಸ್ವಲ್ಪ ಟೆಚ್ಚಿರೋ ಗಂಟೆ ಸ್ವಲ್ಪ ಜಲ್ದಿ ಕಲ್ತ್ಕೊಂಡೆ, ಏನು ಪ್ರಾಬ್ಲಮ್ ಅನಿಸ್ತಿಲ್ಲ. ಬಟ್ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ ಜಾಗದ ವ್ಯವಸ್ಥೆಯಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಾನು ಹೇಳೋದಷ್ಟೇ, ಕಲಿಯೋರ್ಗೆ ಆಸಕ್ತಿ ಇರೋರಿಗೆ ಕಲ್ತ್ಕೋಬೋದು.
0: ಅಂದರೆ ತಮಗೆ ಪ್ರಾಥಮಿಕ ಹಂತದಿಂದಲೂ ಕೂಡ ಅಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ, ತಮಗೆ ಗೊತ್ತಿದ್ರು.
1: ಹಾಂ, ಅಂದರೆ ಸರ್ ಇರೋ ಹೇಳ್ತೀನಿ, ಅಲ್ಲಿಗೆ ಹೋದ್ಮೇಲೆ ನಾನು ಮೋಟ್ರ್ ವೇಣಿ ಕಲ್ತಿದ್ದು. ಮೊದಲು ನನಗೆ ಬೇರೆ ಕಡೆ ಅಂದಲ್ಲ, ಅಲ್ಲಿ ಮೋಟ್ರು ಕೊಟ್ಟಿತ್ತಿಲ್ಲ ನನಗೆ. ಇಷ್ಟೇ ಕೆಲಸ ಅವರು ಕೆಟ್ಟೋಗಿರೋ ಮೋಟ್ರ್ ಬಿಚ್ಚಿಸೋರು, ವೈರಳ್ಳಿ ಸರ್ ಅಷ್ಟೇ. ಮೋಟ್ರ್ನ ವಾಶ್ ಮಾಡಿಸಿ ಪೇಪರ್ ಮುಡಿಸ್ಬಿಟ್ಟು ಇನ್ನು ಬೇರೆ ಮೋಟ್ರ್ ಹೇಳೋರು, ಇಲ್ಲರ ಬೇರೆ ಕಡೆ ಮೋಟರ್ ತೆಗೆ ಕಳಿಸ್ಬಿಡೋರು.
0: ಅಷ್ಟು ಸಂಪೂರ್ಣವಾಗಿ ಕೆಲಸ ಮಾಡೋದನ್ನು ನಿಮ್ಗೆ ತೋರಿಸಿರ್ಲಿಲ್ಲ.
1: ಸ್ಲಾಟ್ ಏನಾರು ನಾನು ಅವರು ವೈರ್ ಮುಡ್ಗೋದ್ರೆ ಸ್ಲಾಟ್ ಐಡಿ ಮಾಡಿ ನೋಡ್ತೀನಿ ಇದ್ಕೊಂಡಂದ್ರೆ ಬೇರೆ ಕೆಲಸ ಹೇಳೋರು. ಅವ್ರ ಹತ್ರ 3-4 ತಿಂಗಳು 5 ತಿಂಗಳು ಮಾಡಿದೆ. ಅವ್ರು ಅದೇ ಮಾತಿಗೆ ನನಗೂ ಸ್ವಲ್ಪ ಅವ್ರಿಗೂ ನನಗೆ ಮಾತುಕತೆ ನಡೀತು. ನಾನು ಹಂಗೆ ಕೆಲಸಕ್ಕೆ ಬರಲ್ಲ ಹೋಗ್ಬಿಟ್ಟೆ. ಇವಾಗ ಚೆನ್ನಾಗಿರೋ ಮಾತಾಡ್ತಾರೆ, ಬಾ ಕೆಲಸ ಅಂದ್ರೆ ಬರಲ್ಲ.
0: ಸ್ವಂತವಾಗಿ ತಾವೇ ಮಾಡ್ತಾ ಇದ್ದೀರಾ?
1: ಸ್ವಂತವಾಗಿ ಮಾಡ್ತೀನಿ, ಬೇರೆಯವ್ರು ಕರೀತಾರಲ್ಲ ಅವ್ರಿಗೂ ಮಾಡ್ಕೊಡ್ತೀನಿ. ಈಗ ಅವರು ಇರೋದು ಹೇಳ್ಬೇಕು, ಬೇರೆಯವ್ರು ಮಾಡ್ತೀನಿ, ಅವ್ರಿಗೆ ನನ್ನೇ ಕರಿತಾರೆ, ಹೋಗಿರ್ತಾರೆ. ಇವಾಗ ನಾನು ಬರ್ಬೇಕಾದ್ರೆ ಮನೆಗಳಲ್ಲಿ ಒಂದು ಮೂಟದ ಇಳಿಸ್ಬಿಟ್ಟು ಬರಪ್ಪ ಅಂತಂದರು. 4 ಗಂಟೆ ಎಲ್ಲಿಗೂ ಬರೋಕಾಗಲ್ಲ, ಹಿಂಗೆ ಒಂದು ಐತೆ ಪ್ರೋಗ್ರಾಮ್ ಹೋಯ್ತು ಅಂತ ಹೇಳಿಲ್ಲ ಅವ್ರಿಗೆ ನಾನು. ಯಾಕೆ ಅಂತಂದರೆ ಅರ್ಜೆಂಟ್ ಬಾದ ಮೆಟ್ರಿಗೆ ಹಾಕ್ತಾರೆ. ಈಗ ನಾನು ಬೆಳಗಿಂದ ರಜೆ ಮಾಡಿ ಅಂತ ಹೇಳಿನಿ, ಆದರೂ ಫೋರ್ಸು ಯಾವ ನಾವು ಹೋಯ್ತಂದ್ರೆ ಜೊತೆಲಿ ಒಂದು ಮೋಟ್ರ್ ಇಳಿಸೋಕೆ ಕೈಯಲ್ಲೇ ಇಲ್ಲ, ಕ್ಲಾಂಪ್ ಕೊಂಡು ಮಡಿಕೆ ಇಳಿಸ್ಬೇಕು ಅಂದರೆ ಇಬ್ಬರು ಬೇಕು ಎತ್ತಕ್ಕೆ ಬಿಡೋಕ್ಕೆ. ಬಟ್ ಒಬ್ರು ಕೈಲಿ ಆಗಲ್ಲ, ಯಾಕಂದ್ರೆ ಒಬ್ರು ಮೋಟ್ರ್ ಎತ್ತಿ ಪೈಪ್ ಲಾಕ್ ಮಾಡ್ತಂದ್ರೆ ಕ್ಲಾಂಪ್ ಟೈಟ್ ಮಾಡೋಗ್ಬೇಕು, ಆ ರೀತಿ ಎಲ್ಲ ಇರಬೇಕು. ಅದಕ್ಕೆ ಅವ್ರಿಗೆ 4 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿನಿ. ಈಗಲೂ 4 ಗಂಟೆ ಮೇಲೆ ಹೋಗಿ ಬಂದ್ರೆ ಒಂದು ಮೋಟ್ರ್ ಬಿಟ್ಟು ಬಂದ್ರೆ 200-300 ರೂಪಾಯಿ ಖರ್ಚು ಸಿಗುತ್ತೆ, ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ.
0: ಹಾಗಿದ್ರೆ ತರಬೇತಿನಲ್ಲಿ ಈ ಮೋಟರ್ ರಿವೈಂಡಿಂಗ್ ಜೊತೆಗೆ ಇನ್ಯಾವ ರೀತಿಯಾದಂಥ ಎಲೆಕ್ಟ್ರಿಕ್ ಉಪಕರಣಗಳನ್ನು ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಜೋಡಿಸೋದಾಗಿರ್ಬೋದು, ಇವುಗಳ ತರಬೇತಿಯನ್ನು ನಿಮಗೆ ಕೊಟ್ಟರು?
1: ಸರ್, ಫ್ಯಾನ್ ವೈಂಡಿಂಗ್ ಮಾಡ್ತಾ ಹೇಳ್ಕೊಟ್ರು, ಫ್ಯಾನ್ ಕೆಡಗಿರೋದು ಹೆಂಗೆ ರೆಡಿ ಮಾಡಬೇಕು, ಈಗ ವೈಂಡಿಂಗು ಹೆಂಗೆ ಮಾಡಬೇಕು ಇರೋದು ಅದ್ರ ಬಗ್ಗೆ ತಿಳ್ಕೊಂಡೆ. ಅದೇ ಮಿಕ್ಸಿ ಬಗ್ಗೆ ತಿಳ್ಕೊಂಡೆ. ನನಗೆ ಮಿಕ್ಸಿ ಬಗ್ಗೆ ಗೊತ್ತಿರಲಿಲ್ಲ, ನಿಜ ಹೇಳ್ಬೇಕಂದ್ರೆ ಮಿಕ್ಸಿ ಬಗ್ಗೆ ನನಗೆ ಚೂರು ಗೊತ್ತಿರಲಿಲ್ಲ, ಫ್ಯಾನ್ ಬಗ್ಗೆನೂ ಗೊತ್ತಿರಲಿಲ್ಲ. ನನಗೆ ಬೇಕಾಗಿದ್ದು ಮೋಟ್ರ್ ವೈಂಡಿಂಗ್ ಮಾಡಬೇಕು ಅಷ್ಟೇ ನಾನು. ಅಂತ ಅದೇ ಗೊತ್ತು, ಅಲ್ಲಿ ಹೋದ್ಮೇಲೆ ಅದನ್ನು ಕಲ್ತ್ಕೊಂಡೆ. ಮನೆ ವೈರಿಂಗ್ನು ಕಲ್ತ್ಕೊಂಡೆ, ಮನೆ ವೈರಿಂಗ್ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿಲ್ಲ ನನಗೆ ಇಂಟ್ರೆಸ್ಟ್ ಇದೆ. ಇದು ಯಾಕಂದ್ರೆ ಅಲ್ಲಿ ಬಂದಮೇಲೆ ಮನೆ ವೈರಿಂಗ್ ಬೇರೆ ಜೊತೆಗೆ ಹೋಗಿದ್ರೆ ಕಲ್ತ್ಕೊಬಿಡ್ತೀನಿ. ಇನ್ನೂ ಈಗಲೂ ಅಷ್ಟೇ, 1-2-3 ದಿನ ಬೇರೆ ಕಡೆ ಹೋದ್ರೆ ಕಲ್ತ್ಕೊಬಿಡ್ತೀನಿ. ಬಟ್ ನಮ್ಗೆ ಈ ಕೆಲಸನೇ ಫುಲ್ ಬಿಸಿ ಆಗಿದ್ದೀನಿ ಇವಾಗ ನಾನು,
0: ಮೋಟರ್ ರಿವೈಂಡಿಂಗ್.
1: ಹಾಂ, ದಿನ ಕೆಲಸ ನನಗೆ. ಯಾಕೆ ಅಂತಂದರೆ ಅವ್ರ ಕೆಲಸ ಮಾಡ್ತೀನಿ, ಅಲ್ಲಿ ಅವ್ರ ಕೆಲಸಕ್ಕೆ ಬಂದ್ಮೇಲೆ ಅವ್ರ ಕೆಲಸ ಮಾಡ್ಕೊಳ್ಳೇಬೇಕು. ಅದು ಮುಗಿಸ್ಬಿಟ್ಟು ಬಂದ್ಮೇಲೆ ನನ್ನ ಸ್ವಂತ ಕೆಲಸ ಫೋನ್ ಮಾಡ್ತಾರೆ, ಸಂಜೆ ಮೇಲೆ ಬರ್ತೀನಿ ಅಂತ ಹೇಳಿರ್ತೀನಿ. ಅಷ್ಟೊಂದು ಮೇಲೆ ಅದು ಮುಗಿಸ್ಬಿಡ್ತೀನಿ. ಅದರ ಒಂದು ಬೋರ್ಡ್ ಪ್ರಾಬ್ಲಮ್ ಆಗಿರ್ತದೆ, ಇಲ್ಲ ಒಂದು ಕಾಂಟ್ಯಾಕ್ಟ್ ಕಿಟ್ಟು ಸುಡೋ ಇರ್ತದೆ, ಇಲ್ಲಿ ಒಂದು ಲೈನ್ ಬತ್ತಿರಲ್ಲ, ಅದನ್ನ ಲೈನ್ ಬತ್ತಿರಲ್ಲ ಅಂದ್ರೆ ಕರೆಂಟ್ ಇಲ್ಲದ ಲೂಸ್ ಕಂಡಕ್ಟ್ ಆಗಿರ್ತದೆ, ಹತ್ತಿ ರೆಡಿ ಮಾಡ್ಕೊಡ್ಬೇಕು. ಹಿಂಗೆಲ್ಲ ಇರ್ತಿರ್ತವೆ, ಹಂಗೆಲ್ಲ ಮಾಡ್ಕೊಡ್ಬೇಕು. ನೀರೇನಾರ ಕಮ್ಮಿ ಹೊಡಿಸಿ ನೀರು ಬತ್ತಿರಲ್ಲ, ಕೇಬಲ್ ರಿಪೇರ್ ಆಗಿರ್ತದೆ. ಇಲ್ಲ ಏನು ಮಾಡ್ತಾರೆ, ರೈತರುಗಳಿಗೆ ಅಕ್ಕಪಕ್ಕ ಒಟ್ಟಿಗೆ ಕೇಬಲ್ ಕಟ್ ಮಾಡಿಬಿಡ್ತಾರೆ, ರೈತರು ಗೊತ್ತಿರಲ್ಲ. ಹಾಗಾಗಿ ನಾವು ನೋಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಬರ್ಬೇಕು.
0: ಈಗ ತಾವು ಆರಂಭದಲ್ಲಿ ಹೇಳಿದ್ರಿ, ಇದು 30 ದಿನಗಳ ತರಬೇತಿ, 1 ತಿಂಗಳ ಕಾಲ ತರಬೇತಿ ನಿಮಗೆ ಪಡ್ಕೊಂಡಂಥದ್ದು. ತಾವು ಈ 1 ತಿಂಗಳ ಕಾಲ ತರಬೇತಿಯನ್ನು ನೀವು ಅಲ್ಲೇ ವಾಸ್ತವ್ಯವನ್ನು ಹೂಡಿ ಪಡ್ಕೊಂಡಿದ್ರೆ ಅಥವಾ ಮನೆಯಿಂದ ಹೋಗಿ ಬಂದು ಮಾಡ್ತಾ ಇದ್ರ?
1: ಇಲ್ಲ ಸರ್, ನಾನು ಭಾನುವಾರ ರಜೆ ಮಾಡ್ಕೊಂಡ್ಬಿಡ್ತಿದ್ದೆ.
0: ವಾರಕ್ಕೊಂದ್ಸಲ
1: ಯಾಕಂದ್ರೆ ಫ್ಯಾಮಿಲಿ ಮಕ್ಕಳೆಲ್ಲ ಇದ್ವಲ್ಲ, ಮಕ್ಕಳು ಬಿಟ್ಟು ಇರೋಕ್ಕಾಗಲ್ಲ ನಮಗೂ, ಫ್ಯಾಮಿಲಿ ಮೇಲೆ ಅಂದಮೇಲೆ ವಾರಕ್ಕೊಂದ್ಸಲ ಬಂದು ಹೊಂಟೈತಿದ್ದೆ. ಒಂದು ಭಾನುವಾರ ಆಲ್ಟೈತಿದ್ದಿಲ್ಲೇ, ಇದು ಸೋಮವಾರ ಬೆಳಗಿನ ಜಾವ ಹೊಂಟೈತಿದ್ದೆ. ಅಲ್ಲಿ ಹೋದ್ರೆ ಸಂಜೆ ಅವರು ಸರ್ ಹೇಳ್ಕೊಟ್ಟು ಹೋಗೋರು, ನಾನು ಕಲಿಬೇಕು ಅನ್ನೋ ಉತ್ಸಾಹದಿಂದ 12 ಗಂಟೆಗೆ ಮೋಟ್ರ್ ವೈಂಡಿಂಗ್ ಮಾಡ್ತಿದ್ದೆ.
0: ರಾತ್ರಿ 12 ಗಂಟೆ
1: ಕಲಿಬೇಕು ಅಂದ್ಬಿಟ್ಟು ನನ್ನ ಜೊತೆಗೆ ಇನ್ನೊಂದು 3-4 ಶೀಟ್ ಹುಡುಗರು ಇಂಟ್ರೆಸ್ಟಾಗಿ ಭಾರಿ ಚೆನ್ನಾಗಿ ಕಲ್ತರು. ಅವರು ಈಗಲೂ ವರ್ಕ್ ಮಾಡ್ತಿದ್ರೆ ಏನು ಗೊತ್ತಿಲ್ಲ, ಕೇಳ್ಬೇಕು ಅವ್ರನ್ನ. ಮೊದಲೇ ನಾನು ಒಟ್ಟಲ್ಲಿ ಮಾಡ್ತಾ ಇದ್ದೀನಿ.
0: ಸಂಪೂರ್ಣವಾಗಿ 1 ತಿಂಗಳ ಕಾಲ ಅಲ್ಲೇ ಉಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ. ಅಲ್ಲಿನ ವಸತಿ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಊಟದ ವ್ಯವಸ್ಥೆ, ಮತ್ತೆ ಅಲ್ಲಿನ ಕಲಿಕಾ ವಾತಾವರಣ ಅದೆಲ್ಲ ಹೇಗಿತ್ತು?
1: ಸರ್, ಹೋದವ್ರಿಗೆ ಫಸ್ಟ್ ಹೋದವ್ರಿಗೆ ಹಾಕೊಡ್ತೀನಿ, 1-2 ದಿನ ಜೈಲಲ್ಲಿ ಇದ್ದಂಗೆ ಆಗುತ್ತೆ, ಯಾಕಂದ್ರೆ ಹೊರಗಡೆ ಎಲ್ಲೂ ಬಿಡಲ್ವಲ್ಲ.
0: ಹೌದು,
1: ಯಾಕಂದ್ರೆ ಅದನ್ನ ನಾವು ಕಲಿಲೇಬೇಕು. ನಾ ಇಂಟ್ರೆಸ್ಟು ಮೈಂಡ್ ಎತ್ಕೊಬಿಡ್ಬೇಕು, ಆಸಕ್ತಿ ಮೈಂಡ್ಗೆ ಇತ್ತಂದ್ರೆ ನಮ್ಗೆ ಅದೆಲ್ಲೇ ಲೆಕ್ಕಕ್ಕೆ ಬರಲ್ಲ.
0: ಹೌದು,
1: ಯಾಕಂದ್ರೆ ಸರ್ ನಾವು ಹೊರಗಡೆ ಹೋಗಿ ಫೀಲ್ಡ್ ವರ್ಕ್ ಕಲಿಬೇಕು ಅಂದ್ರೆ ಅವ್ರು ಕರ್ಕೊಯ್ತಾರೆ, ಅದಕ್ಕೂ ಆದ್ಯತೆ ಇದೆ ಅಲ್ಲಿ, ಪರ್ಮಿಷನ್ ತಗೊಂಡು ಕರ್ಕೊಯ್ತಾರೆ, ಅದನ್ನು ಹೇಳ್ಕೊಡ್ತಾರೆ. ನಾವು ಆಫೀಸಲ್ಲಿ ಮೋಟ್ರ್ ವೈರ್ ಎಲ್ಲ ಇರ್ತವೆ, ಅದನ್ನು ಮಾಡ್ಬೋದು. ನಮಗೆ ಸರ್ ವಹಿಸ್ಬಿಡೋರು ಈ ಮೋಟ್ರ್ ವೈಂಡಿಂಗ್ ಮಾಡ್ಬೇಕಪ್ಪ, ಹ್ಞೂ ಸರಿ ಸಾಯ್ತು. ಅದು ಪೂರ್ತಿ ಮುಗಿಸಿ ಅದು ಊಟ ಮಾಡ್ಕೊಂಡು ಬಂದವರು 12 ಗಂಟೆ ಆದ್ರೆ ಒಬ್ಬನೇ ಮಾಡ್ಬೇಕು ವೈಂಡಿಂಗ್ ಅಂದ್ಬಿಟ್ಟು ಮಾಡ್ಬಿಟ್ಟು ಅದೆಲ್ಲ ನೀಟಾಗಿ ತೋರಿಸ್ಬಿಟ್ಟು ರನ್ನಿಂಗ್ ಮಾಡ್ಬಿಟ್ಟು ಹೋಯ್ತಿದೆ, ಹೋಗಿ ಮಲಿಕಾದಿದೆ. ಊಟ ವಸತಿ ಇಲ್ಲಾದ್ರೂ ಪರ್ಫೆಕ್ಟ್ ಆಗಿದೆ, ಮನೆ ಊಟದಿಂದ ಊಟ ಚೆನ್ನಾಗಿರ್ತದೆ, ಮನೆ ಊಟದಂಗೆ ಸೇಮ್, ಬೇರೆ ಹಂಗೆ ಏನು ಹೋಟ್ಲು ಹುಟ್ಟಿದಂಗೆ ಸೋಡಾ ಪೇಡ ಏನಿದು ಮಾಡಲ್ಲ, ಮನೆ ಹುಟ್ಟಿದಂಗೆ ಅಚ್ಚುಕಟ್ಟಾಗಿರ್ತದೆ. ಆಮೇಲೆ ಅಲ್ಲಿ ಅಡುಗೆ ಮಾಡೋ ಭಟ್ರುಗಳು ಅಷ್ಟೇ ನೀಟಾಗಿದ್ದಾರೆ, ಅವರು ಅಷ್ಟೇ ಯಾರು ಖುಷಿಯಾಗಿ ಇದು ಮಾಡ್ತಾರೆ, ಯಾರೊಂದಿಗೂ ಪಾಪ ಅವರು ಇದು ಮಾಡಲ್ಲ, ಎಲ್ಲರಿಗೂ ಸಪೋರ್ಟಾಗಿ ಮಾಡ್ರಪ್ಪ ಅಂದ್ಬಿಟ್ಟು ಅವರು ಎನ್ಕರೇಜ್ ಕೊಡ್ತಾರೆ.

0: ಆದರೆ ನನ್ನ ಎಲ್ಲ ಇಷ್ಟಪಟ್ಟಿದ್ರು ತುಂಬ. ನನ್ನ ಕಣ್ತನ ಸೋಮು ಪಪ್ಪ ಪಪ್ಪ ಪಪ್ಪ ಅಂದ್ಬಿಟ್ಟು ಮಾಸ್ಟ್ರಲ್ಲಿ ಅಲ್ಲಿ ರವಿ ಸರಲ್ಲಿ ನಮ್ಮ ಫ್ರೆಂಡ್ಸ್ಗಳು ಎಲ್ಲರ ಜೊತೆಗೂ ಖುಷಿಯಾಗಿ ಟ್ರೈನಿಂಗ್ ಮುಗಿಸಿದ್ದೀನಿ.
1: ಹಾಗಿದ್ರೆ ತಾವು ಒಂದು ತಿಂಗಳ ಕಾಲ ಇಲ್ಲಿ ತರಬೇತಿಯನ್ನು ಪಡ್ಕೋತೀರಾ, ಅದು ವಾರಕ್ಕೆ ಒಮ್ಮೆ ಬಾರಿ ಮನೆಗೆ ಹೋಗಿ ಬರ್ತಾಯಿದ್ರಿ, ಇನ್ನು ಕೆಲವು ತರಬೇತಾರ್ಥಿಗಳು ಒಂದು ತಿಂಗಳ ಕಾಲ ಅಲ್ಲೇ ಉಳ್ಕೊಂಡಿದ್ದು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡ್ರು. ಈ ಒಂದು ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡಿದ್ದು, ತಾವು ಮೊದಲೇ ಕೂಡ ಈ ಕೆಲಸದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಆ ಒಂದು ತಿಂಗಳ ಕಾಲ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡಂಥ ಜ್ಞಾನ ಆಗಿರ್ಬೋದು, ಎಷ್ಟಿತ್ತು ತಮ್ಮಲ್ಲಿ?
0: ಸರ್, ನನಗೆ ಮೊದಲು ನಾನು ಒಬ್ಬನೇ ಹೋಗಿ ಕೆಲಸ ಮಾಡೋಕೆ ಭಯಪಡ್ತಿದ್ದೆ. ಮೋಟ್ರು ಕೆಲಸ ಅಂತಂದರೆ ಸ್ಟಾರ್ಟರ್ ಕೆಲಸ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ, ಕರೆಂಟ್ ಕೆಲಸ ಅದು ಸಣ್ಣದೊಂದು ವೈರ್ ಬಿಟ್ಟೋಗಿರೋದು ಹೆಂಗಂತ ಗೊತ್ತಾಯ್ತಿರಲಿಲ್ಲ, ಕಂಫ್ಯೂಸ್ ಮಾಡ್ಕೊಂಬಿಡ್ತಿದ್ದ. ಇದನ್ನು ಅದನ್ನು ದೊಡ್ಡವ್ರಿಗೆ ಫೋನ್ ಮಾಡಿ ಅಣ್ಣ ಹಿಂಗೆ ಆಗೈತೆ ಅಂತ ಕೇಳಿದ್ರು, ಅವ್ರೂ ಬೇಕಾ ಬಿಟ್ಟು ನಾನು ಬಿಟ್ಟು ಹೋಗೋಣಲ್ಲ ಅಂತ ಹೇಳ್ತಿರ್ಲಿಲ್ಲ. ಆಮೇಲೆ ಯಾತಕ್ಕೆ ಹೋಗಿದೆ ನೀನು ಅಂತ ಆ ರೀತಿ ಕ್ವಶನ್ ಮಾಡೋರು. ಅಲ್ಲಿಂದ ಬಂದಮೇಲೆ ನಾನು ಫೀಲ್ಡ್ ವರ್ಕಲ್ಲಿ ಮಾಡಿದೆ, ಬೋರ್ಡ್ ವೈರಿಂಗ್ ತಿಳ್ಕೊಂಡೆ. ಈಗ ನಾನು ಸ್ವಂತ ಹೋಗಿ ಆರಾಮಾಗಿ ಮಾಡ್ತೀನಿ, ಅದ್ರೇನು ಪ್ರಾಬ್ಲಮ್. ಈಗ ಬೋರ್ಡ್ ವೈರಿಂಗ್ ಮಾಡೋಕ್ಕೆ ಹೇಳೋರೆ ಏನು ಪ್ರಾಬ್ಲಮ್, ಈಗ ಸ್ವಂತ ಒಬ್ಬನೇ ಮಾಡ್ತೀನಿ.
1: ಆ ತರಬೇತಿಯ ಅವಧಿಯ ಕಲಿಕೆ ಹೇಗಿತ್ತು?
0: ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಯಾಕಂತಂದರೆ ಫ್ರೆಂಡ್ಸ್ಗಳು ಹಂಗೆ ಪರಿಚಯ ಆದರು, ಹುಡುಗರು ನನ್ನ ಹತ್ರನೂ ಕೇಳೋರು, ಹುಡುಗರ ಹತ್ರ ನಾನು ಕೇಳ್ಕೊಂಡಿದ್ದೆ ಎಲ್ಲನೂ. ಯಾಕಂದ್ರೆ ನಾವು ಎಷ್ಟೇ ಇದಾದ್ರೂ 100%-100% ಕಲಿತೀವಿ ಅನ್ನೋಕ್ಕಾಗಲ್ಲ,
1: ನಿರಂತರವಾಗಿ ಕಲಿಬೇಕು,
0: ಕಲಿತಾನೆ ಇರಬೇಕು, ಕೊನೆವರೆಗೂ ಕಲಿತಾನೆ ಇರ್ತೀವಿ. ಯಾಕಂದ್ರೆ ಅಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಮಾಡಿದ್ರು, ಹೊರಗಡೆ ನಾವು ಫೀಲ್ಡಲ್ಲಿ ಕಲಿಯೋದು ತುಂಬ ಇಂಪಾರ್ಟೆಂಟು. ಅಲ್ಲಿ ನಾವು 40% ಕೆಲಸ ಅಲ್ಲಿ ಕಲಿತಿರ್ವಿ, ಫೀಲ್ಡ್ ವರ್ಕಲ್ಲಿ 60% ಕೆಲಸ ಕಲಿಯೋದು. ನಾನು ಇನ್ನೂ 50% ಕೆಲಸ ಕಲಿಬೇಕು, ಯಾಕಂತಂದರೆ ಇನ್ನೂ ಕಲಿಯೋದು ತುಂಬಾ ಇವೆ. ಮೋಟರ್ಗಳ ಕೆಲಸದಲ್ಲಿ, ಬೋರ್ಡೋರಿಂಗಲ್ಲಿ, ಎನಿ ಒನ್ ಕೆಲಸ ನೀಟಾಗಿ ಕಲಿಬೇಕು, ಇನ್ನೂ ತುಂಬಾ ಇದೆ. ಅದಕ್ಕೋಸ್ಕರ ನಾನು ಇವಾಗ ತಕ್ಕ ಮಟ್ಟಿಗೆ ನಾವು ಹೋದ್ರೂ ಆ ಮೋಟ್ರ್ ಕೆಟ್ಟೋಗಿದೆಯಾ, ಕಾಯಿಲೆ ಹೋಗಿದೆ ಅಂತ ಕಂಡುಹಿಡಿತೀನಿ. ಕಾಯಿಲೆಗಿರಿ ಎತ್ತಕ್ಕೂ ರೆಡಿ ಮಾಡ್ತೀನಿ, ಮೋಟ್ರ್ ಕಾಯ ವೈಂಡಿಂಗು ಮಾಡಿ ಮೋಟ್ರ್ ಬಿಡ್ತೀನಿ, ಬೋರ್ಡಲ್ಲಿ ಏನು ಪ್ರಾಬ್ಲಮ್ ಅದು ನೋಡ್ತೀನಿ, ಮಾಡ್ಕೊಡ್ತೀನಿ ಹೆಚ್ಚುಗಾಟಿಗೆ. ಸ್ವಲ್ಪ ನಿಧಾನ ಮಾಡಿ, ಯಾಕಂದ್ರೆ ಈಗ ಕಲ್ತಿರೋದಲ್ವ, ಸ್ವಲ್ಪ ನಿಧಾನ. ನಮ್ಗೆ ಗೊತ್ತಂತ ಎಲ್ಲನೂ ಹೇಳ್ತಾಯಿಲ್ಲ, ಗೊತ್ತಿರೋ ಮಟ್ಟಿಗೆ ಮಾಡ್ತೀನಿ.
1: ಅಂದರೆ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ತಾವು ಸ್ವಂತವಾಗಿ ಕೆಲಸವನ್ನು ಮಾಡ್ತಿರ್ಲಿಲ್ಲ,
0: ಇಲ್ಲ ಇಲ್ಲ,
1: ಮತ್ತೆ ಏನಾದರೂ ಸಮಸ್ಯೆಗಳಿದ್ರೆ ತಮಗೆ ಬೇಗ ಪತ್ತೆ ಹಚ್ಚಕ್ಕಾಗ್ತಿರ್ಲಿಲ್ಲ. ಆದರೆ ತರಬೇತಿ ಪಡ್ಕೊಂಡ ನಂತರ ಯಾವುದೇ ಸಮಸ್ಯೆ ಎಷ್ಟೇ ಚಿಕ್ಕದಾಗಿರಲಿ ಎಷ್ಟೇ ದೊಡ್ಡದಾಗಿರಲಿ ತಕ್ಷಣ ನಿಮಗೆ ಪತ್ತೆ ಹಚ್ಬೋದು, ಅದಕ್ಕೆ ತಕ್ಕಂಥ ಪರಿಹಾರವನ್ನು ಕಂಡುಕೊಂಡು ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡೋಂಥ ಸಾಮರ್ಥ್ಯ ತಮ್ಮಲ್ಲಿ ಈ ತರಬೇತಿಯಿಂದ ಬಂದಿದೆ.
0: ಈಗ ನಮ್ಗೆ ಗೊತ್ತಿರೋರೇ ಒಬ್ಬರು ಓನರು ಎಲ್ಲ ಹೋಗಿರ್ತಾರೆ, ಅದೇ ದಿನ ನಾವು ಕೆಲಸ ಕರೀತಾರಲ್ಲ ಅವರು, ಅವರೆಲ್ಲರೂ ಹೊಂಟೋಗ್ಬಿಟ್ಟು ಅಂದರೆ ಮೊದಲು ನಾನು ಫೀಲ್ಡ್ ಕಳಿಸ್ತಿರ್ಲಿಲ್ಲ ಅವರೆಲ್ಲ ಇನ್ನೊಬ್ಬರೇ ಅಲ್ಲಿ. ಸೊ ಹಿಂಗೆ ಆಗೈತೆ ಕಣ, ಹಿಂಗೆ ಆಗೈತೆ, ಏನು ಪ್ರಾಬ್ಲಮ್, ಹೋಗಿ ನೋಡ್ಕೊಬ ಅಂತಾರೆ. ಈಗ ನಾ ಹಂಗೆ ಫೋನ್ ಮಾಡಿದ್ರೆ ಹೋಗಿ ನೋಡ್ಕೊಂಡು ರೆಡಿ ಮಾಡಿ ರನ್ ಮಾಡ್ಬರ್ತೀನಿ, ಏನು ಪ್ರಾಬ್ಲಮ್ ಇಲ್ಲ.
1: ಅಂದರೆ ಸ್ವತಂತ್ರವಾಗಿ ಹೋಗಿ ತಾವು ಯಾವುದೇ ಸಮಸ್ಯೆನ ಬಗೆಹರಿಸ್ಬಿಟ್ಟು ಬರೋ ಅಂತ ಸಾಮರ್ಥ್ಯ ಈ ತರಬೇತಿ
0: ಬಂದು ಅಲ್ಲೂ ಸುಮಾರು ಸಾಮಗ್ರಿ ಮೆಟೀರಿಯಲ್ಸ್ಗಳು ಕೊಟ್ಟರು. ಅದ್ರ ಜೊತೆಗೆ ಮತ್ತೆ ನಾನು ಸ್ವಂತ ಸುಮಾರು ಐಟಮ್ಗಳು ತಗೊಂಡಿದ್ದೀನಿ, ಇನ್ನೂ ತಗೊಳ್ಬೇಕು.

0: ಈಗ ತಾವು ಈ ತರಬೇತಿ ಪಡ್ಕೊಳ್ಳಿಕ್ಕೆ ಕೊಟ್ಟಂತ ಫೀಸ್ ಆಗಿರ್ಬೋದು, ಆ ತರಬೇತಿಯಿಂದ ತಮಗೆ ಸಿಕ್ಕಂತ ಜ್ಞಾನ ಮತ್ತೆ ಕೆಲವೊಂದು ಟೂಲ್ಸ್ಗಳಾಗಿರ್ಬೋದು, ಈ ತರಬೇತಿಗೆ ಕಟ್ಟಿದಂತ ಫೀಸ್ಗಿಂತ ಕಡಿಮೆ ಅಂತ ಅನಿಸ್ತಾ?
1: ತುಂಬಾ ಕಮ್ಮಿ. ನಾವು ಕಟ್ಟಿರೋದು, ನಾವು ಕೊಟ್ಟಿರೋ ದುಡ್ಡು ಅಲ್ಲಿ ಊಟದವು ಎರಡದಿಂದ ಊಟಿಸಲ್ಲ, ಒಂದೇ ಸಾವಿರ ರೂಪಾಯಿ
0: ಒಂದು ತಿಂಗಳು, ಒಂದು ಸಾವಿರ ರೂಪಾಯಿ
1: ತಿಂಗಳಿಗೆ ಒಂದೇ ಸಾವಿರ ರೂಪಾಯಿನ ಕೊಟ್ಟೋದು. ಆದರೆ ಆ ಸಾವಿರ ರೂಪಾಯಿ ಯಾವ ಮೂಲ ಅಲ್ಲ ಅನ್ಸುತ್ತೆ. ಊಟ ಮೂಟ ಕಾಫಿ ಬೆಳಗ್ಗೆ ತಿಂಡಿ ವಸತಿ ಬಟ್ಟೆ ಇದರ ಸೌಲಭ್ಯ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ ಟ್ರಂಕ್ನಿಂದ 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದಾಜು 7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಸೂರತ್ನಲ್ಲಿ ಇಂದು ರಸ್ತೆ, ವಿದ್ಯುತ್ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ 18,800 ಕೋಟಿ ರೂಪಾಯಿಗೂ ಅಧಿಕ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಉಪಕ್ರಮಗಳು ಬೆಳವಣಿಗೆಯ ಚಾಲಕ ಶಕ್ತಿಯಾಗಿದ್ದು ಜನತೆಯ ಸುಗಮ ಜೀವನ ಉತ್ತಮಪಡಿಸಲಿವೆ ಎಂದರು. ಪರಿಸರ ದಿನದ ಸಂದರ್ಭದಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ವಿಶ್ವ ಕ್ರಮೇಣವಾಗಿ ಹಸಿ

0: ಹಸಿರು ಭವಿಷ್ಯದತ್ತ ಸಾಗುತ್ತಿದ್ದು ಭಾರತ ಇದಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ ಎಂದರು. ಈ ಶತಮಾನದ ಆರಂಭದಲ್ಲಿಯೇ ಗುಜರಾತ್ ಸರ್ಕಾರ ನವೀಕರಿಸಬಹುದಾದ ಇಂಧನ ಇಲಾಖೆಯನ್ನು ಸ್ಥಾಪಿಸಿದ್ದು ಪಠಾಣ್ ಜಿಲ್ಲೆಯ ಚರಂಕಾ ಗ್ರಾಮದಲ್ಲಿ ದೇಶದ ಮೊದಲ ಸೌರ ಉದ್ಯಾನ ಅಭಿವೃದ್ಧಿಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ಅವರು ಹಜಿರಾಗೆ ಭೇಟಿ ನೀಡಿ ಔದ್ಯಮಿಕ ಹಾಗೂ ಮೂಲಸೌಕರ್ಯ ಕಾರ್ಯಾಚರಣೆ ವೀಕ್ಷಿಸಿದರು. ಪ್ರಧಾನಿ ಅವರು ಈ ಸಂಜೆ ದಮನ್ಗೆ ಭೇಟಿ ನೀಡಿ 2,970 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಪಯಣ ಗಮನಾರ್ಹ ಚಲನಶೀಲತೆಯನ್ನು ಕಂಡುಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಏರ್ಟ್ರಂಕ್ ಸುಮಾರು 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಯೋಜನೆ ಪ್ರಕಟಿಸಿದೆ. ಇದಲ್ಲದೆ 5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರ ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದು ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿನ ಅತಿದೊಡ್ಡ ಬಂಡವಾಳ ಹೂಡಿಕೆ ಪ್ರಸ್ತಾಪವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಬಂಡವಾಳ ಹೂಡಿಕೆಗಳು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಎಐಗಳಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿಸುವಲ್ಲಿ ಬಲ ನೀಡಲಿವೆ. ಉದ್ಯೋಗಾವಕಾಶ ಸೃಷ್ಟಿಸುವುದರ ಜೊತೆಗೆ ಸ್ಥಳೀಯ ಪೂರೈಕೆ ಸರಪಳಿ ಬೆಂಬಲಿಸಲಿದೆ ಮತ್ತು ನಾವೀನ್ಯತೆ ನೇತೃತ್ವದ ಬೆಳವಣಿಗೆಯ ವೇಗ ವರ್ಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವದ ಡಿಜಿಟಲ್ ಆರ್ಥಿಕ ಭವಿಷ್ಯ ಹೆಚ್ಚಿನದಾಗಿ ಭಾರತದಲ್ಲಿಯೇ ನಿರೂಪಣೆಗೊಳ್ಳಲಿದೆ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದೇಶದ ಆರ್ಥಿಕತೆ 2025-26 ಅಂದಾಜು %7.7 ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜು ವರದಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಲಾಗಿದೆ. 2024-25 ಈ ಬೆಳವಣಿಗೆ %7.1 2025-26 ಒಟ್ಟು ದೇಶೀಯ ಉತ್ಪನ್ನ 323,00,000 ಕೋಟಿ ರೂಪಾಯಿ ಹಂತ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಕೃಷಿ ಮತ್ತು ಮೀನುಗಾರಿಕೆ ವಲಯದ ಉತ್ತಮ ಸಾಧನೆಯಿಂದಾಗಿ ಪ್ರಾಥಮಿಕ ವಲಯ %3.2 ಬೆಳವಣಿಗೆ ದರ ಸಾಧಿಸಿದೆ ಎಂದು ಗಮನಿಸಲಾಗಿದೆ. ತಯಾರಿಕಾ ವಲಯ, ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂಪರ್ಕ ಮತ್ತು ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ಕಳೆದ ಹಣಕಾಸು ವರ್ಷದಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿವೆ. 2025-26 ನಾಲ್ಕನೇ ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿಯಲ್ಲಿ %7.8 ಬೆಳವಣಿಗೆ ಅಂದಾಜಿಸಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ %7.7 ಜಿಡಿಪಿ ಅಭಿವೃದ್ಧಿ ದರ ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲಿ ಸಾಧಿಸಲಾದ %7.8 ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಸಿರ್ ಖಾನನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಹ್ವಾನದ ಮೇರೆಗೆ ಶಿಸಿರ್ ಅನಾಲ್ ಆಗಮಿಸಿದ್ದು ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಯಲ್ಲಿರುವ ಲಂಕಾಮುರ ಗಡಿ ಔಟ್ಪೋಸ್ಟ್ನಲ್ಲಿರುವ ಪ್ರಹರಿ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ದೇಶದ ಸುರಕ್ಷಿತ

0: ಸುರಕ್ಷತೆ ಮತ್ತು ಭದ್ರತೆ ಅತ್ಯಂತ ಅವಶ್ಯಕವಾಗಿದ್ದು, ಮಾದಕ ದ್ರವ್ಯ, ಮಾನವ ಕಳ್ಳ ಸಾಗಾಟ, ಅಕ್ರಮ ಗೋವು ಸಾಗಾಟಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು ಅತ್ಯಗತ್ಯ ಎಂದರು. ಪರಿಸರ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಅಮಿತ್ ಶಾ ಗಿಡವೊಂದನ್ನು ನೆಟ್ಟರು. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ 2019 ಇದುವರೆಗೂ ದೇಶದಲ್ಲಿ ಒಟ್ಟು 6,40,00,000 ಅಧಿಕ ಸಸಿಗಳನ್ನು ನೆಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದಕ್ಕೂ ಮುನ್ನ ಅಗರ್ತಲಾದ ಕುಂಚ್ಬನ್ನಲ್ಲಿರುವ ಐತಿಹಾಸಿಕ 1917 ಪುಷ್ಪಂಬತ ಅರಮನೆಯನ್ನು ಪ್ಯಾಲೆಸ್ ಹೋಟೆಲ್ ಆಗಿ ಪರಿವರ್ತಿಸುವ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ವ್ಯಾಪಕ ಇಂಧನ ಸಾಮರ್ಥ್ಯ ಇರುವುದನ್ನು ಈ ಪರಿಶೋಧನೆ ಸಾಬೀತುಪಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸುಮಾರು 355 ಮೀಟರ್ ನೀರಿನಾಳದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಗಿದೆ. ಗುವಾಹಟಿಯ ಜ್ಯೋತಿ ವಿಷ್ಣು ಆಂತರ್ಜಿಕ ಕಲಾಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ 12 ಹೊಸ ಸಂಪುಟ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಸಮ್ಮುಖದಲ್ಲಿ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರಿಂದ ನೂತನ ಸಚಿವರು ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಿಂದಾಗಿ ಅಸ್ಸಾಂ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ 17. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ 19 ಸಚಿವ ಸ್ಥಾನಗಳಿಗೆ ಅವಕಾಶವಿದೆ. ಭಾರತ 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಫೈನಲ್ ಪ್ರವೇಶಿಸಿದೆ. ಜಪಾನಿನ ಕಕಾಮಿ ಗಹರಾ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ 5-3 ಅಂತರದಿಂದ ಜಯ ಗಳಿಸಿತು. ಪ್ರಶಸ್ತಿಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿ ನಾಳೆ ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಿ ನರೇಂದ್ರ ಮೋದಿ. ಅಂದಾಜು 7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನೀಟಾಗಿ ಶೌಚಾಲಯ, ವಾತಾವರಣ, ವೆದರು, ಆಮೇಲೆ ಅಷ್ಟು ಟ್ರೈನಿಂಗು ನಾವು 1,000 ರೂಪಾಯಿ ಜಾಸ್ತಿ ಅಂತ ಅಲ್ವಾ, ಎಲ್ಲ ಕಮ್ಮಿನೇ, ತೀರಾ ಕಮ್ಮಿ.
2: ಅಂದರೆ ಕೇವಲ ನೀವು ಕಟ್ಟಿದ್ದಂಥದ್ದು ಕೇವಲ 1,000 ರೂಮ್
1: ಅಷ್ಟೇ ಅಷ್ಟೇ.
2: ಆ 1,000 ರೂಗೆ ತಮಗೆ 1 ತಿಂಗಳ ಕಾಲ ತರಬೇತಿಯನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಉಪಕರಣಗಳಾಗಿರ್ಬೋದು, ಊಟ ವಸತಿ ಎಲ್ಲನೂ ಕೂಡ ಕೇವಲ ಈ 1,000 ಮಾತ್ರ ನಿಮ್ಮಲ್ಲಿ ಪಡ್ಕೊಂಡು ತರಬೇತಿಯನ್ನು ನೀಡಲಾಗಿದೆ.
1: ಹೌದೌದು.
2: ಈಗ 30 ದಿನಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡು ತರಬೇತಿ ಮುಗಿದ ನಂತರ ತಾವು ಅಲ್ಲಿಂದ ಓಡಂಥ ಸಂದರ್ಭದಲ್ಲಿ ಈ ತರಬೇತಿಯಿಂದ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ಜೊತೆಗೆ ಈ ತರಬೇತಿಯ ಪಡ್ಕೊಂಡ ನಂತರ ತಮಗೆ ಕೊಟ್ಟಂಥ ಕೆಲವೊಂದು ಟೂಲ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಪಡ್ಕೊಂಡು ಅಲ್ಲಿಂದ ಓಡಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು?
1: ನಿಜ ಹೇಳ್ಬೇಕಂದ್ರೆ ಫಸ್ಟ್ ಹೋದಾಗ ಎಲ್ಲ ಹುಡುಗರು ಅಂತಿರು, ನನ್ನ ಜೊತೆಗೆ ಅಲ್ಲೇ ಅಂದರು ಒಂದು 3 ನಾಲ್ಕು ಶೀಟು, ಅಣ್ಣ ನಾವು ಕಲಿಯೋಕೆ ಬಂದಿಲ್ಲ, ಎಂಜಾಯ್ ಮಾಡೋಕೆ ಬಂದಿವಿ ಅಂತಂದರು. ಎಂಜಾಯ್ ಮಾಡೋಕಿದ್ದು ಬೇರೆ ಜಾಗ ಅಲ್ಲ, ಇದು ಇದು ಅಷ್ಟೇ ಸೂಕ್ಷ್ಮ ದೇವಸ್ಥಾನ ಇದ್ದಂಗೆ, ಇದನ್ನ ಕಲಿಯೋಕೆ ಬಂದಿರೋದು. ಈ ವಯಸ್ಸು ಇದ್ದಾಗ ನಮ್ಗೆ ಕಲಿಬೇಕು ಅಂತ ಬಂದಾಗ ನೀಟಾಗಿ ಅಲ್ಲಿ ಜಾಗದಲ್ಲಿ ಕಲ್ತ್ಕೊಂಡೋಗ್ಬೇಕು, ಅದು ಮುಂದೆ ನೀನು ಮಾಡ್ತಿ ಬಿಡ್ದು ಹಿಂಗೆ ಒಂದಲ್ಲೊಂದಿನ ಯೂಸ್ ಆಯ್ತದೆ ಅಂತ ನಾನು ಸುಮಾರು ಜನ ಕೇಳಿದ್ದೀನಿ. ಯಾಕಂದ್ರೆ ಸರ್ರು ಹಂಗೆ ರೀತಿ ಹೇಳಾರ ಪಾಪ ಬುದ್ಧಿ ಮಾತಾ, ಸರ್ರು ನಮ್ಮ ಒಳ್ಳೆದಕ್ಕೆ ಕಲ್ತಿದ್ದವರು, ಏನೋ ಅವ್ರು ಒಳ್ಳೆದಕ್ಕಲ್ಲ, ಅವರು ಪಾಪ ಕಷ್ಟಪಟ್ಟಾರೆ. ಅದೇ ರೀತಿ ನಮ್ಗೆ ಸರ್ರು ಹೇಳ್ಕೊಟ್ರು, ನನ್ಗೆ ಹೇಳಂಗೆ ಎಲ್ಲರೂ ಹೇಳ್ತಿರು. ಆದ್ರೆ ನಾನು ಕೈ ಶೀಟ್ ಹೇಳಿದೆ, ಆಗ ನನ್ನ ಜೊತೆಗೆ ಒಂದು 6 ಶೀಟ್ ಜೊತೆ ನನಗೂ ಕಂಪ್ನಿ ಮಾಡಿದ್ರು, ಚೆನ್ನಾಗಿ ಕೆಲಸ ಮಾಡ್ರು, ಹೆಂಗೆ ಮಾಡ್ರಿ, ನನಗೆ ಚೆನ್ನಾಗಿ ಮಾಡ್ರು, ಮಿಕ್ಸಿ ಹಬ್ಬ ಇದು ಮಾಡ್ರು, ಪ್ಯಾನ್ ವೈನಿಂಗ್ ಮಾಡ್ರು, ಮೋಟ್ರ್ ಕೆಲಸನೆ, ಮೋಟ್ರನ್ನ ಕಲಿಬೇಕು ಅಚ್ಚುಕಟ್ಟಿಗೆ ಅಂದ್ಬಿಟ್ಟು ಅದು ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ಬರುವಾಗ ಸ್ವಲ್ಪ ಫೀಲಿಂಗ್ ಆಗುತ್ತೆ ಇದು ಈ ಒಂದು ತಿಂಗಳಿಂದ.

0: ಒಂದೇ ಜಾಗದಲ್ಲಿದ್ದ ಫ್ರೆಂಡ್ಸ್ಗಳು ಅವ್ರ ಹುಡುಗರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಣ್ಣ ಮರಿಬೇಡ ಕಣ ಅಂತ ಎಲ್ಲ ಹೇಳಿದ್ರು. ನಾನು ಫ್ರೆಂಡ್ಸ್ಗಳನ್ನ ಮರಿಬೇಡಿ ಅಂದ್ಬಿಟ್ಟು ಏನು ಪ್ರಾಬ್ಲಮ್ ಇತ್ತು ಫೋನ್ ಮಾಡಿ ನಂಗೆ ಗೊತ್ತಿರೋಷ್ಟು ನಾ ಹೇಳ್ತೀನಿ, ನನ್ನ ಕಾಂಟ್ಯಾಕ್ಟ್ ನಾಗರಾಜ್ ಸರ್ ಅವ್ರು ಮಾಡಿ ನಾನು ಇವಾಗಲೂ ನಾಗರಾಜ್ ಸರ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತೀನಿ. ಆದರೆ ಅವ್ರ ದಿನ ಅವರು ಮಾಡೋಂಥ ಕೆಲಸನ ಸ್ಟೇಟಸ್ಗೆ ಹಾಕತ್ತಿರ್ತಾರೆ ನೋಡ್ತಿರ್ತೀನಿ, ತುಂಬ ಖುಷಿ ಆಗುತ್ತೆ. ಅವ್ರು ಮತ್ತೆ ಕೆಂಚಿನಳ್ಳಿ ಬಂದಾಗ ಮತ್ತೆ ಹೋಗಿ ಮೀಟ್ ಆಗಬೇಕು, ಮೊನ್ನೆ ಹೋಗಿದ್ದೆ ಅವ್ರು ಇನ್ನೂ ಬಂದಿರಲಿಲ್ಲ, ನೆಕ್ಸ್ಟ್ ಏನು ಬ್ಯಾಚ್ ಇದೆಯಂತೆ, ಇನ್ನೊಂದು 2 ಡೇಸಲ್ಲಿ ಆಯ್ತು ತಗೊಳಪ್ಪ ಅಂತಂದರು. ನಾನು ನಾಳೆ ಅಲ್ಲ ನಾಳೆ ಒಂದು 2 ದಿವಸ ಬಿಟ್ಟು ಬಂದರೆ ಹೋಗ್ತೀನಿ ಮತ್ತೆ ಅವ್ರ ಮೀಟ್ ಮಾಡಲೇಬೇಕು. ನಾನು ನಂಗೆ ಅವ್ರು ತಂಕಂಟ ತುಂಬ ಇಷ್ಟ, ಯಾಕಂತಂದರೆ ಎಷ್ಟು ಕಷ್ಟಪಟ್ಟಿನ ಕೆಲಸ ಕಲಿಬೇಕು ಅಂತಂದರೆ ಅದನ್ನು ಅವ್ರು 2 ದಿನದಲ್ಲೇ ವೈಂಡಿಂಗ್ ವೈರ್ ಮಾಡ್ದ ತೋರಿಸ್ಬಿಟ್ರು ನನಗೆ 2 ದಿನ. ಯಾಕಂದ್ರೆ ನಮಗೆ ಮೊದಲು ಟಚ್ ಇತ್ತಲ್ಲ ಮೋಟ್ರ್ ಬಿಚ್ಚೋದು, ಬಟ್ ಬಿಚ್ಚೋದು ನನಗೆ ಗೊತ್ತಾಯಿತು ಮೋಟ್ರ್ ಸ್ಲಾಟ್ಗೆ ವೈರ್ ಹೆಂಗೆ ಹೆಂಗೆ ಕುಣಿಸ್ಬೇಕು ಅಂತ ನೀಟಾಗಿ 2 ದಿನದಲ್ಲೇ ವೈಂಡಿಂಗ್ ಮಾಡಿದೆ. ಆದರೆ ನಾನು ಒಬ್ಬನೇ ಕಲೆ ದೊಡ್ಡ ಶಾಲಲ್ಲಿ ಎಲ್ಲರಿಗೂ ಕಲಿಸ್ಬೇಕು ಅವರು, ನಾನು ಒಬ್ಬನೇ ನಂಗೆ ಗೊತ್ತು ಅಂತ ಹೋಗಿ ನಿಂತು ಮಾಡೋಕ್ಕಾಗಲ್ಲ. ನನಗೂ ಹೇಳ್ಕೊಡ್ರು ಅಲ್ಲಿ ಇರೋರ್ಗೆಲ್ಲ ಹೇಳ್ಕೊಟ್ರು ಕಲಿಸ್ರು. ನಾವು ಈಗಲೂ ಅಷ್ಟೇ ಅಲ್ಲಿಂದ ಕಲಿತಂತ ಉಪಯೋಗ ಮಾಡ್ಕೊಳ್ಳಿ, ದುರುಪಯೋಗ ಮಾಡಿಬಿಡಿ. ಕಲಿ ಆಸಕ್ತಿ ಇದ್ರೆ ಮಾತ್ರ ಹೋಗಿ ಆ ಜಾಗಕ್ಕೆ, ಸುಮ್ಮನೆ ಕಾಟಾಚಾರಕ್ಕೆ ಯಾರೂ ಬರೋಕೆ ಹೋಗ್ಬೇಡಿ ಆ ಜಾಗದಲ್ಲಿ ಇರೋದಿತ್ತನಿಗೆ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ಓಪನಾಗಿ ಹೇಳ್ಬಿಡ್ತೀನಿ ಸರ್ ಸುಮ್ಮನೆ, ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ ಮನೇಲಿ ಬೈತಾರೆ ಅಲ್ಲಿ ಹೋಗಿ ಒಂದು ತಿಂಗಳು ಸ್ಪೆಂಡ್ ಮಾಡ್ಕೊ ಬರೋ ಹಂಗೆ ಅನ್ಕೊ ಬರಬೇಡಿ, ಮತ್ತೆ ಆಸಕ್ತಿಯಿಂದ ಕೆಲಸ ಕಲ್ತ್ಕೊಂಡು ಒಂದು ತಿಂಗಳು ಏನೂ ಆಗಲ್ಲ. ನೀವು ಎಂಜಾಯ್ ಮಾಡೋದು ಇದ್ದೇ ಅದ, ಕೆಲಸ ಒಂದು ಕೈಲಿ ಕಲ್ತ್ಕೊಂಡ್ರೆ ಸಂಪನಿ ಒಂದು ಕೈಗೆ ಬಂದರೆ ಎಂಜಾಯ್ ಮಾಡೋದು ಎಲ್ಲಿಗೂ ಹೋಗಲ್ಲ, ಬರುತ್ತೆ. ಇದು ನನ್ನ ಪಾಲಿಸಿ.
1: ಹಾಗಿದ್ರೆ ತಾವು ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಈ ಒಂದು ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಆರ್ಥಿಕ ಸ್ವಾವಲಂಬನೆಯಲ್ಲಿ ಸ್ವಂತ ಕಾಲಿನ ಮೇಲೆ ತಮ್ಮ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಬರ್ತಾ ಇರೋದು, ತಮಗೆ ಎಷ್ಟು ಖುಷಿ ಇದೆ ತರಬೇತಿಯ ಪಡ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ.
0: ಬದಲಾವಣೆ ಅಂದರೆ ಹೆಂಗೆ ಅಂದರೆ ಸರ್ ನಾನು ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ. ಹೆಂಗೆ ಅಂತಂದರೆ ಸಪೋರ್ಟ್ ಇಲ್ಲ. ಯಾಕಂದ್ರೆ ಒಂದು ವ್ಯಕ್ತಿಗೆ ನಾನು ಮಾಡಬೇಕು ಅಂತ ಒಂದು ವೃತ್ತಿ ಮಾಡಬೇಕು, ಒಂದು ಕೆಲಸ ಮಾಡಬೇಕು, ನಾನು ಬೆಳಿಬೇಕು ಅಂದರೆ ಸ್ವಲ್ಪ ಸಪೋರ್ಟ್ ಬೇಕೇ ಬೇಕು.
1: ಹೌದು,
0: ಯಾರ ಸಪೋರ್ಟ್ ಇಲ್ಲದೆ ಬೆಳಿಬೇಕಂದ್ರೆ ಭಾರಿ ಕಷ್ಟ. ಬಟ್ ನನಗಾಗ ನಾನು ಸ್ವಲ್ಪ ಹೇಳ್ದಲ್ಲ ಇಲತ್ತೆಸುಗಳು ಮಾಡಿ ಸಾಲಗಾರನಾದಾಗ ನನ್ನೇ ಜನಗಳು ಏನಂದರು ಏನು ಕೆಟ್ಟದಾರಿ ಕಲ್ತ್ಬಿಟ್ಟವನೆ ಬ್ಯಾಡ ಬಿಟ್ಟದೆ, ತಂದೆ ತಾಯಿಗಳೇ ಬೋದ್ರು ಫೋನಲ್ಲಿ ಏನೋ ಆಪಲ್ಲಿ ದುಡ್ಡು ಸೋತಾನೆ ಅನ್ಕೊಂಡು ಅವ್ರ ಎದುರಿಗೆ ಹಸುಗಳಲ್ಲಿ ಕೈ ಸುಡ್ರಿ ಅಂತ ನೋಡವ್ರೆ. ಬಟ್ ಅವರು ಜನಗಳ ಮಾತು ಕೇಳ್ಕೊಂಡು ಅವರು ಹಂಗೆ ಮಾಡ್ಬಿಟ್ರು ಅನ್ಕೊಳ್ಳೇನು, ನಾನು ಸೋರ್ಸ್ಕೊಂಡೆ ತಡ್ಕೊಂಡೆ ಸುಮ್ಮನೆ ಮನಸ್ಸಲ್ಲಿ ತಂದೆ ತಾಯಿಗಳ ತಾನೆ ಅನ್ಕೊಳ್ಳೇನ್ಬಿಟ್ಟು. ಅದಾದ ನಂತರ ಟ್ರೈನಿಂಗ್ ಮುಗಿಸ್ಕೊ ಬಂದಮೇಲೆ ಈಗ ಸುಮ್ಮ ಹಿಂಗೆ ಆಗೋದೆ ಹಿಂಗೆ ಮೋಟ್ರಿಂಗ್ ಓಡ್ತಾ ಇಲ್ಲಪ್ಪ ಅಂತ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ರೈತರುಗಳು ಏನಾಗಿದೆ ಅಂತ ಕೇಳ್ತೀನಿ, ಅಪ್ಪ ಹಿಂಗೆ ಓಡ್ತಾನೆ ಅಂದರೆ ಏನು ಪ್ರಾಬ್ಲಮ್ ನೋಡ್ಕೊತೀನಿ, ನಾನು ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಸೊಲ್ಯೂಷನ್ ಫೀಸ್ ಹೋಗಿದ್ದೆ ನೋಡಿ ಫೀಸ್ ಹಾಕೊಳ್ತೀನಿ ನಂಗೆ ಭಯ ಕಣಪ್ಪ ಅಂದರೆ ನಾವು ಹೋಗ್ತೀನಿ. ಹೋಗಿ ಒಂದು ಫೀಸ್ ಹಾಕೊಟ್ಟು ಬಂದ್ರೂ ನಾನು ಪೆಟ್ರೋಲ್ ಚಾರ್ಜ್ 100 ರೂಪಾಯಿ ನಂಗೆ 100 ರೂಪಾಯಿ ಕೊಡ್ತಾರೆ, ಯಾರು 10 ರೂಪಾಯಿ ಕೊಡಲ್ಲ ಈಗಿನ ಕಾಲದಲ್ಲಿ.
1: ಹೌದು,
0: ನಾನು ಕೆಲಸ ಕಲ್ತಿರೋ ಅಂತ ಕೊಡೋದು ಹಂಗೆ. ಈಗ ಕೆಲಸ ಕಲ್ತ ಮೇಲೆ ಎಲ್ಲ ಫೋನ್ ಮಾಡ್ತಾರೆ, ಏ ಹುಡುಗ ಸೋಮು ವೈಂಡಿಂಗ್ ಮಾಡ್ತಾನೆ ಮನೇಲೆ ಕೆಲಸ ಮಾಡ್ತದೆ ಕೊಡ್ಬೋದು ಅಂತ ಎಲ್ಲ ಹೇಳ್ತಾರೆ. ಆದಷ್ಟು ಈಗ ನಾನು ಅಲ್ಲಿ ಬಂದಮೇಲೆ ಒಂದು 4 ಮೋಟ್ರ್ ವೈಂಡಿಂಗ್ ಮಾಡೀನಿ. ಅಂದರೆ ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ, ಸ್ವಲ್ಪ ಈಗ ಸ್ವಲ್ಪ ಮೋಟ್ರ್ ಕಮ್ಮಿ ಬೀಳೋದು, ಬೇಸಿಗೆ ಟೈಮ್ಗೆ ಆದರೆ ಮೋಟ್ರ್ಗಳು ಸಿಗಬೇಕಾಗ್ತದೆ. ಆದಷ್ಟು ನಾವು ಏಕೆ ಒಂದ್ಸಲಿ ಎಲ್ಲರೂ ಬಳಸೋಕ್ಕಾಗಲ್ಲ, ಒಂದೊಂದಾಗಿ ಟಚ್ ಹೋಗ್ತಾ ಇರಬೇಕು, ಒಬ್ಬೊಬ್ಬರಾಗಿ ಪಬ್ಲಿಕ್ ಆಯ್ತಾ ಇರಬೇಕು, ಆಟೋಮೆಟಿಕ್ ಅದೇ ಕೆಲಸ ಇದ್ದೈತದೆ. ಆದರೆ ಒಂದೊಂದು ಏನಂದರೆ ಈ ಕೆಲಸದಲ್ಲಿ ಸೋಮವಾರಿತನ ಇರ್ಬಾರ್ದು, ಫೋನ್ ಬರ್ತ ಕೆಲಸ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಅವ್ರನ್ನೂ ರೈತನ ಕಾಯಿಸ್ಬಾರ್ದು, ಚೆಕ್ ಅಂತ ಹೋಗ್ತಿರ್ಬೇಕು,
1: ಸ್ಪಂದಿಸ್ಬೇಕು.
0: ಅವ್ರು ಹೇಳ ಟೈಮ್ಗೆ ಸರಿ ಸರ್ ಬರ್ತೀವಿ, ಇಲ್ಲ ಇಷ್ಟು ಬರ್ತೀವಿ ಅಂತ ಕಂಡೀಷನಾಗಿ ಹೇಳ್ಬೇಕು, ಇಲ್ಲ ಈಗ ಬರ್ತೀವಿ ಸರ್ ಅಂತ ಅವರು ಸುಳ್ಳು ಹೇಳ್ಬಾರ್ದು, ಅವ್ರು ನಾವು ಬರ್ತಾರೆ ಪಾಪ ಬೇರೆ ಕೆಲಸ ಬೂಬಿಡು ಅಂತ ಅಲ್ಲಿ ಕೂತಿರ್ತಾರೆ. ಹಂಗಲ್ಲ, ಈ ಟೈಮ್ಸ್ ಅವ್ರು ಅರ್ಥ ಮಾಡಿ ಹೇಳ್ಬೇಕು ನಮ್ಗೆ ಈ ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಬರ್ತೀವಿ ಮೇಡ ಅಂತ ಹೇಳಿದಾಗ ಅವ್ರಿಗೂ ನಿಮ್ಗೆ ಬರ್ತದೆ. ಅದು ಬಿಟ್ಟು ಈಗ ಬರ್ತೀವಿ ಆಗ ಬರ್ತೀವಿ ಬಿಡು ಅವ್ರನ್ನ ಕಾಯಿಸಕ್ಕೆ ಹೋಗ್ಬಿಡ್ದು.
1: ಹೌದು,
0: ಕೆಲಸದಲ್ಲಿ ಶಿಸ್ತಿರ್ಬೇಕು.
1: ಹಾಗಿದ್ರೆ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ 1,000 ರೂಪಾಯಿಗಳನ್ನು ಕೊಟ್ಟು ಈ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡ್ಕೊಂಡಿದ್ದು ತಮಗೆ ಉಪಯೋಗ ಅನ್ನಿಸ್ತಾ ಇಲ್ವಾ?
0: ತುಂಬ ಉಪಯೋಗ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ, ಸತ್ಯ ಹೇಳ್ತೀನಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನಾನು ಅವತ್ತು ಅಲ್ಲಿ ಫಂಕ್ಷನಲ್ಲಿ ಇದೇ ಮಾತು ಹೇಳಿದೆ, ಈ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂದ್ಬಿಟ್ಟು ಮೊನ್ನೆ ಹೋಗಿ ಮಾತಾಡ್ಸ್ಕೊ ಬಂದೆ. ಹೋದ ತಕ್ಷಣ ಎಲ್ಲ ಖುಷಿಯಾಗಿ ಏನು ಮಾತು ಹೆಂಗೆ ರೆಸ್ಪಾನ್ಸ್ ಮಾಡ್ದಂದ್ರೆ ನಾನು ಮಾಡೋ ಕೆಲಸ ಗ್ರೂಪಲ್ಲಿ ಒಂದೊಂದು ಹಾಕ್ತಿರ್ತೀನಿ, ಒಬ್ಬರಿಗೆ ಒಂದೊಂದು ಹಾಕೋದು ಅಷ್ಟೇ, ಜಾಸ್ತಿ ಆಗಲ್ಲ. ಒಂದು ಸಣ್ಣ ಅಂಗಡಿ ಎಲ್ಲ ಹಾಕೋದ್ರೆ ಅವ್ ಯಾರು ಮಾಡಿದ ಕೆಲಸ ನೀನು ಒಬ್ಬನೇ ಮಾಡ್ದೆ ನಾ ಅಂಬಿಟ್ಟು ಎಲ್ಲ ಗ್ರೂಪ್ ಹುಡುಗರು ಅಂತ ಇದಾಗ್ತಾರೆ. ಬೇಡ, ಮಾಡ್ತಿದ್ದೀನಿ ಸರ್, ಯಾಕಂದ್ರೆ ನನ್ನ ನೋಡಿ ಇನ್ನೊಬ್ಬ ಅಣ್ಣನೇ ಮಾಡ್ತಾನೆ ನಾವು ಮಾಡ್ಬಾರ್ದ ಅಂತ ಅವ್ರವ್ರು ಒಂದು ಇಬ್ಬರು ಮಾಡಲಿ, ಸುಮ್ಮನೆ ಅಲ್ಲಿ ಕಲ್ತ್ಕೊ ಬಂದ್ಬಿಟ್ಟು ಸುಮ್ಮನೆ ಮರ್ತ್ಬಿಡೋದಲ್ಲ,
1: ಹೌದು
0: ಮಾಡಲಿ ಅಷ್ಟೇ, ಚೆನ್ನಾಗತ್ತೆ ಅದೇನಿಲ್ಲ, ಮಾಡ್ಬೋದು, ನಂಗೆ ತುಂಬ ಉಪಯೋಗ ಆಗುತ್ತೆ. ಇವಾಗ ಸದ್ಯದಲ್ಲಿ ನಾನು ಈಗ ಮನೆಯಲ್ಲೇ ಮಾಡ್ತಿರೋದು ಕೆಲಸನ, ಯಾಕಂದ್ರೆ ನಂದು ಮೇನ್ ರೋಡಲ್ಲೇ ಮನೆ ಇರೋ ಗಂಟ ಮನೇಲೇ ಮಾಡ್ತೀನಿ. ಯಾಕಂದರೆ ಸುಮ್ಮನೆ ಈಗ ಒಂದು ಮಳಿಗೆ ಮಾಡ್ಕೊಂಡು ಅದಕ್ಕೆ ಬೇರೆ ಬಾಡಿಗೆ ಕೊಟ್ಕೊಂಡು ಅಡ್ವಾನ್ಸ್ ಕೊಟ್ಕೊಂಡು ಅವೆಲ್ಲ ಬೇಕಾಗಿಲ್ಲ, ಸ್ವಂತ ಮನೆ. ಯಾಕೆ ಕೆಲಸ ನೀಟಾಗಿದೆಯಾ, ರೈತರಿಗೆ ಕರೆಕ್ಟಾಗಿ ಕೆಲಸ ಕೊಡ್ತೀನಿ, ಮೋಟ್ರಿಗೆ ಅವ್ರು ಹೇಳಿ ಟೈಮ್ ಕೊಡ್ತೀನ
1: ಮನೆಗೆ,
0: ಮನೆ ತಮ್ಮ ಹುಡುಕೋಬತ್ತಾರೆ, ಅಪ್ಪ ನಮ್ದು ಈಗ ಮೋಟ್ರಿಗೆ ಹೋಗೋದಕ್ಕಪ್ಪ. ಹ್ಞೂ ಸರಿ ಸರ್, ಆಯ್ತು. ಈಗ ಎಲೆಕ್ಟ್ರಿಕೇಷನ್ ಎತ್ತಿ ಇಳ್ಕೋದಂದ್ರೆ ನನ್ನ ಜೊತೆಗೆ ಲೇಬರ್ಗಳು ಬೇಕು, ಅದ್ರ ಬದಲು ನೋಡವ ಒಂದೊಂದು ಸ್ವಲ್ಪ ದಿನ ಯಾವುದೋ ಅಮೌಂಟ್ ಇದು ಮಾಡ್ಕೊಂಡು ನಾನು ಸ್ವಲ್ಪ ರೆಡಿ ಮಾಡ್ತಿದ್ದೀನಿ, ಅಮೌಂಟ್ ಆಯ್ತು ಅಂದಾಗ ಓನಾಗಿ ನಾನೇ ಜೀಪ್ ಇಳಿಸ್ತೀನಿ. ಮೋಟ್ರ್ ನಾನೇ ಎಲೆಕ್ಟ್ರಿಕೇಶನ್ ಮಾಡ್ಕೊಂಡು ತಂದು ಮಣ್ಣು ವೈಂಡಿಂಗ್ ಮಾಡಿ

0: ಮತ್ತೆ ಇಳಿಸ್ಬೇಕು, ಹಂಗೆ ಮಾಡೋಂತ ಸ್ವಂತ ಮಾಡ್ಕೊಳ್ಳೋಂತ ಒಂದೊಂದೇ ಒಂದೊಂದಾಗ ಸ್ಟೆಪ್ ಮಾಡ್ತಾ ಇದ್ದೀನಿ.
1: ಹಾಗಿದ್ರೆ ಪ್ರಸ್ತುತ ದಿನದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿಯಲ್ಲಿರುವಂಥ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಷಿಯನ್ ತರಬೇತಿ ಜೊತೆಗೆ ಮೊಬೈಲ್ ರಿಪೇರಿ ಆಗಿರ್ಬೋದು, ಇನ್ನಿತರ ವಿವಿಧ ರೀತಿಯ ಕೌಶಲ್ಯ ಆಧಾರಿತ ತರಬೇತಿ, ಆ ತರಬೇತಿಯನ್ನ ಪಡ್ಕೊಳ್ಳೋದ್ರಿಂದ ಉದ್ಯೋಗ ಇಲ್ದಿರುವಂಥ ಯುವಕರಾಗಿರ್ಬೋದು ಅಥವಾ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಿರುವಂಥ ಯುವಕರಾಗಿರ್ಬೋದು, ಈ ತರಬೇತಿಗಳನ್ನು ಪಡ್ಕೊಳ್ಳೋದ್ರಿಂದ ಒಂದು ಸ್ವಉದ್ಯೋಗ ಮಾಡ್ಕೊಂಡು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ, ಸ್ವಉದ್ಯೋಗಿ ಆಗಲಿಕ್ಕೆ ಈ ತರಬೇತಿಗಳು ಎಷ್ಟು ಸಹಕಾರಿಯಾಗಿದೆ?
0: ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಆಸಕ್ತಿ ಇರೋರು ನೀಟಾಗಿ ಒಂದು ತಿಂಗಳಲ್ಲಿ ಟ್ರೈನ್ ಮುಗಿಸ್ಕೊಂಡ್ರೆ ಅಲ್ಲಿನ ಬಂದು ಒಂದು 6-7 ತಿಂಗಳು ಒಂದು ವರ್ಷನೇ ಬೇರೆ ಕಡೆ ವರ್ಕ್ ಮಾಡ್ತಿದ್ದಾರೆ, ಸ್ವಂತ ಅವನೇ ಉದ್ಯೋಗ ಕಲ್ಪಿಸ್ಕೊಬಿಡ್ತಾನೆ.
1: ಹೌದು,
0: ಇರೋದು ಹೇಳ್ತೀನಿ, ಯಾಕಂದ್ರೆ ಅಲ್ಲಿ ಬಂದ ತಕ್ಷಣ ಏಕ ನಾನು ಸ್ವಂತ ಉದ್ಯೋಗ ಮಾಡೋಕ್ಕಾಗಲ್ಲ, ಬಂಡವಾಳ ಬೇಕು, ಇನ್ನೂ ಕಲಿ ತುಂಬ ಇರುತ್ತೆ, ಅಲ್ಲಿ ದಾರಿ ತೋರಿಸ್ಕೊಡ್ತಾರೆ ಹೋಗಿ ಅಂತ. ಮುಂದೆ ನಾವು ಅಡ್ರೆಸ್ ಎಲ್ಲ ತಿಳ್ಕೊಬೇಕು. ಅಲ್ಲಿ ಅಲ್ಲಿಂದ ಬಂದು ನಾವು ನೀಟಾಗಿ ಬೇರೆ ಕಡೆ ಒಂದು ವರ್ಷ ಒಂದು 6 ತಿಂಗಳು ವರ್ಕ್ ಮಾಡ್ತಿದ್ದು, ಆಟೋಮೆಟಿಕ್ ನಾವು ಸ್ವಂತ ಉದ್ಯೋಗ ಕಲ್ಪಿಸ್ಕೋಬೋದು. ನಾವು ಹೋದಾಗ ಸ್ಪೋಕನ್ ಇಂಗ್ಲೀಷ್ ಇತ್ತು, ಮೊಬೈಲ್ ಟ್ರೈನಿಂಗ್ ಇತ್ತು, ನಮ್ಮದು ಎಲೆಕ್ಟ್ರಿಷಿಯನ್ ಇತ್ತು, ಅಷ್ಟು ಟ್ರೈನಿಂಗ್ ನಡೀತಾ ಇತ್ತು. ಈಗ ನಿನ್ನೆ ಮೊನ್ನೆ ಹೋಗಿದ್ನಲ್ಲ, ಎಲ್ಲರದ್ದು ಮುಗಿದು ತಿರುಗಿ ಮತ್ತೆ ಬ್ಯಾಚ್ ಸ್ಟಾರ್ಟ್ ಆಗಿದೆ.
1: ಹೊಸ ಬ್ಯಾಚು
0: 1ನೇ ತಾರೀಕಿಂದೇನ ಮತ್ತೆ ಎಲೆಕ್ಟ್ರಿಷಿಯನ್ ಅಂತಕ್ಕಂಥ ಸಮಯ ನಿಮ್ಮ ಕಡೆ ಇದ್ರಿ ಹೇಳಪ್ಪ ಅಂದ್ರು. ನಮ್ಮ ಹುಡುಗರು ಒಂದಿಬ್ರು ಹೇಳವ್ರೆ, ಅವ್ರಿಗೆ ಹೇಳಿದ್ದೀನಿ ಅಣ್ಣ ನಾನು ಹೋಗ್ತೀನಿ ಕಣ ನಿನಗೆ ಅಂತ ಕಳಿಸ್ಕೊಡ್ತೀನಿ, ಅದ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ನಮ್ಮ ಕಡೆ ಹುಡುಗರು ಪಾಪ ಇಬ್ಬರು ಆಸಕ್ತಿ ಇದ್ದಾರೆ, ಅವರು ಮೊದಲು ಕ್ರಿಕೆಟ್ ಗಿಕೆಟ್ ಆಡ್ಕೊಂಡು ತಿರುಗಿಕೊಂಡು ಮಾಡದಲ್ಲಿ ನಿಂತಿದ್ರು, ಅವರು ಹೆಲ್ಪರಾಗಿ ಹೋಯ್ತಿದ್ರು.
1: ಹೌದು,
0: ಇನ್ನೂ ಅವ್ರಿಗೆ ಇನ್ನೂ ಮೋಟ್ರು ಹೆಂಗಂತ ಇನ್ನೂ ಗೊತ್ತಿಲ್ಲ, ಬಟ್ ಅವ್ರೊಂದಿಗೆ ಜೀಪ್ ಒಂದ್ಕೆ ಹೋಗೋದು, ಅಂಗಡಿ ಒಳಗೆ ಏನು ಕೆಲಸ ಕೊಟ್ಟಿಲ್ಲ ಅವ್ರಿಗೆ, ಜೀಪ್ ಅಲ್ಲಿ ಹೆಲ್ಪರಾಗಿ ಹೋಗ್ತಿರೋರು. ಅವ್ರು ಅಂದರು ಅಣ್ಣ ಒನ್ ನೀವು ಟ್ರೈನಿಂಗ್ ಮುಗಿಸ್ಕೊಂಡ್ಮೇಲೆ ಹಂಗೆ ಹೇಳೋಣ ನಾನು ಹೋಗ್ತೀನಿ ಅಂತಂದ್ರು, ಕಳಿಸ್ಕೊಡ್ತೀನಿ ಇಬ್ಬರನ್ನ. ಪಾಪ ಅವ್ರು ಕಲ್ತಿ ಬರಲಿ, ನಾ ಕಲ್ತಿನಬಿಟ್ಟು ಹೊಟ್ಟೆ ಕಿಚ್ಚಿಬಿಡ್ಬಾರ್ದು.
1: ಹೌದು,
0: ನನಗೆ ಇನ್ನೊಬ್ಬ ಬೆಳಿಬೇಕು, ಇನ್ನೊಬ್ಬ ಇದ್ರೆ 10 ಜನ ಬೆಳೀಲಿ, ಅವರು ಸ್ವಂತ ಉದ್ಯೋಗ ಆಗಬೇಕು. ಈಗ ನಾವು ಫ್ರೆಂಡಿಗೆ ಫೋನ್ ಮಾಡ್ತೀನಿ, 100 ರೂಪಾಯಿ ಇದ್ರೆ ಕಳಿಸ್ಕೊಡ್ತೀನಿ, ಇದ್ರೇನ ಕಳಿಸ್ಕೊಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಯಾಕಂದ್ರೆ ಉದ್ಯೋಗದ ಇದ್ರೆ ಕಳಿಸ್ಕೊಡ್ತಾನೆ. ಈಗ ನಾನಾದ್ರೂ ಅಷ್ಟೇ, ಕೆಲಸ ಇಲ್ಲದ್ರೆ ಯಾರು ದುಡ್ಡು ಕೊಡಲ್ಲ. ಈಗ ನಾ ಕೆಲಸ ಮಾಡ್ತೀನಿ ಅನಿವಾರ್ಯತೆ ಕರೆಕ್ಟ್ ಆಗದವನ ಹತ್ರ ಕೆಲಸ ಅದನ್ನ ಕಾಸು ಕೊಡ್ತಾರೆ, ಎಲ್ಲರೂ ಕೊಡಲ್ಲ. ಈಗ ನಾ ಕೆಲಸ ಮಾಡಿ ನೀವು ಹಣ ಕೆಲಸ ಮಾಡಿದ್ರೆ ಕಾಸು ಕೊಡೋದ್ರೆ ಡೈರೆಕ್ಟಾಗಿ ಕೊಡ್ತಾರೆ, ಕೆಲಸನೂ ಮಾಡಿದೆ ಏನು ಮಾಡಿದೆ ಹಣ ಕಾಸು ಕೊಡೋದ್ರೆ ಯಾರು ಕೊಟ್ಟರು. ಅಲ್ಲಿಂದ ಬಂದಮೇಲೆ ಈಗ ನನಗೆ ಧೈರ್ಯ ಏನು ಗೊತ್ತಾ, ಕೆಲಸ ಮಾಡ್ತೀನಿ, ಸಂಪನ್ನಿನೂ ಮಾಡ್ತೀನಿ, ಧೈರ್ಯ ಅದ, ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ಚೆನ್ನಾಗಿ ಸಾಕ್ತೀನಿ ಅಷ್ಟೇ.
1: ಬಹಳ ಸಂತೋಷ ಸಣಸ್ವಾಮಿ ಅವರೇ ಇಷ್ಟೊತ್ತು ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದಂಥ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ತಮ್ಮ ಒಂದು ಆಸಕ್ತಿಯಂತೆ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು ಆ ತರಬೇತಿಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಜ್ಞಾನವನ್ನು ತಾವು ಪಡ್ಕೊಂಡು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಬರ್ತಿರೋದು ಕುರಿತು, ಈ ತರಬೇತಿಯಿಂದ ತಮಗೆ ಏನೆಲ್ಲ ಜ್ಞಾನ ಗಳಿಕೆಯಾಗಿದೆ ಅನ್ನೋದು ಕುರಿತು, ತಾವು ಕೊಟ್ಟಂಥ ಫೀಸ್ಗೆ ಈ ತಾವು ಪಡ್ಕೊಂಡಂಥ ತರಬೇತಿಗೆ ಎಷ್ಟೆಲ್ಲ ಒಂದು ಅನುಕೂಲ ಆಗಿದೆ ಅನ್ನೋದು ಕುರಿತು, ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಸ್ವಉದ್ಯೋಗ ಮಾಡಿಕೊಂಡು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಯುವಕರಿಗೆ ಈ ತರಬೇತಿಗಳು ಎಷ್ಟೆಲ್ಲ ಅನುಕೂಲಕಾರಿಯಾಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಾನಲ್ಲಿ ಸಂಸ್ಥೆಗೆ ಟ್ರೈನಿಂಗ್ ಹೋದಾಗ ಎಲ್ಲರಿಗೂ ಅಷ್ಟೇ ಸರ್, ಅಲ್ಲಿಂದ ಸಿಬ್ಬಂದಿ ವರ್ಗದವ್ರಿಗೂ ಅಷ್ಟೇ, ಸರ್ಗೂ ಅಷ್ಟೇ, ಎಲ್ಲರಿಗೂ ಚಿರಋಣಿ. ಈ ಸಂಸ್ಥೆಯಲ್ಲಿ ಬಡವ್ರ ಮಕ್ಕಳು ಬಡವರು ಕಲಿತು ಬೆಳೆಯುವಂಥದ್ದು ತುಂಬ ಇದೆ. ಆದಷ್ಟು ನಾನೊಂದು ಕಿವಿ ಮಾತಾಡ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಸಂಸ್ಥೆಯಲ್ಲಿ ತುಂಬಾ ಸಹಾಯ ಇದೆ, ಒಕ್ಕಲಿರಿ, ನೀವು ಬೆಳೆಯಿರಿ, ಜೊತೆಲಿರೋರನ್ನು ಬೆಳೆಸಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿರುವ ಯಶಗಾಥೆ ಕುರಿತು ಇದುವರೆಗೂ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಂಥವರು ಎಚ್ಚರಿಕೋಟೆ ಪಟ್ಟಣದ ಶ್ರೀಯುತ ಸಣ್ಣಸ್ವಾಮಿ ನಾಯ್ಕರವರು. ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ SVYM VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು HD ಕೋಟೆಯ ಸಣ್ಣಸ್ವಾಮಿ ನಾಯಕರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಇನ್ನು ಮುಂದೆ ಕೇಳಿಬರೋಣ ವಿಶ್ವ ಪರಿಸರ ದಿನದ ಹಿನ್ನೆಲೆ ಹಾಗೂ ಗುರಿ ಉದ್ದೇಶ ಮತ್ತು ಪರಿಸರ ಸಮತೋಲನದ ಪ್ರಾಮುಖ್ಯತೆ ಕುರಿತು ಎಚ್ಡಿಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ.

ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತದೆ. ಪರಿಸರದ ಸಂರಕ್ಷಣೆ ಕುರಿತು ಜಾಗೃತಿ ಹಾಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಮೀಸಲಿರಿಸಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗ್ತಾ ಇದೆ. ಹೌದು, ಇಂದಿನ ವಿಶ್ವ ಪರಿಸರ ದಿನದ ವಿಶೇಷ

0: ಕಾರ್ಯಕ್ರಮದಲ್ಲಿ ಈ ವಿಶ್ವ ಪರಿಸರ ದಿನದ ಹಿನ್ನೆಲೆ, ಇದರ ಆಚರಣೆಯ ಗುರಿ ಉದ್ದೇಶಗಳು, ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯ ಹಾಗೂ ಸರ್ಕಾರದ ಪಾತ್ರ, ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶಿರಿಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಪರಿಸರ ದಿನದ ಕುರಿತು ಮತ್ತಷ್ಟು ವಿಶೇಷ ಮಾಹಿತಿಗಳನ್ನು ತಿಳಿದು ಬರೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
1: ಸಮಸ್ತ ಕೇಳುಗರಿಗೂ ಸಹ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ.
0: ಮೇಡಮ್, ತಂಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮೇಡಮ್, ನಾವು ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಹಲವಾರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ ಮೇಡಮ್. ಈ ಪರಿಸರ ದಿನ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೂ ಮುಂಚೆ ಪರಿಸರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಮೇಡಮ್. ಹಾಗಿದ್ರೆ ಪರಿಸರ ಅಂದ್ರೆ ಏನು ಮೇಡಮ್? ಭೂಮಿಯ ಮೇಲೆ ಪರಿಸರದ ಮಹತ್ವ ಎಂತಹದ್ದು?
1: ಪರಿಸರ ಎಂದ್ರೆ ನಮ್ಮ ಸುತ್ತಮುತ್ತಲಿನ ಜೀವ ಜಗತ್ತು ಮತ್ತು ಅಜೀವ ವಸ್ತುಗಳ ಸಮೂಹ. ಗಾಳಿ, ನೀರು, ಮಣ್ಣು, ಮರಗಳು, ಪ್ರಾಣಿ, ಮಾನವರು, ಪರ್ವತಗಳು, ನದಿಗಳು, ಇವೆಲ್ಲವೂ ಪರಿಸರದ ಅಂಗಗಳಾಗಿವೆ. ಜೀವಿಗಳು ಬದುಕಲು ಅಗತ್ಯವಾದ ಎಲ್ಲಾ ಸಹಜ ಅಂಶಗಳ ಒಟ್ಟು ರೂಪವೇ ಈ ಪರಿಸರ. ಭೂಮಿಯ ಮೇಲೆ ಪರಿಸರದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಭೂಮಿಯ ಜೈವಿಕ ಸಿರಿಯು ಮಾನವ ಜನಾಂಗದ ಉಳಿವಿಗೆ ಅತೀ ಮುಖ್ಯ. ಪರಿಸರವಿಲ್ಲದೆ ಜೀವಿಗಳ ಅಸ್ತಿತ್ವವೇ ಸಾಧ್ಯವಿಲ್ಲ. ಉಸಿರಾಟಕ್ಕೆ ಗಾಳಿ, ಕುಡಿಯಲು ನೀರು, ತಿನ್ನಲು ಆಹಾರ ಪರಿಸರದಿಂದಲೇ ದೊರೆಯುತ್ತವೆ. ಪ್ರತ್ಯಕ್ಷ ಹಾಗೂ ಪರೋಕ್ಷ ಲಾಭಗಳೂ ಸಹ ಇವೆ. ಕಾಡುಗಳು ತಾಪಮಾನವನ್ನು ನಿಯಂತ್ರಿಸಿ ಮಳೆಪಾತಕ್ಕೆ ಸಹಾಯ ಮಾಡ್ತಾ ಹೋದರೆ, ಅನೇಕ ಪ್ರಾಣಿ ಪಕ್ಷಿಗಳು ಹಾಗೂ ವೈವಿಧ್ಯಮಯ ಸಸ್ಯಗಳಿಗೆ ಪರಿಸರವೇ ಆಶ್ರಯವಾಗಿದೆ. ಸ್ವಚ್ಛ ಪರಿಸರ ಆರೋಗ್ಯಕರ ಜೀವನಕ್ಕೆ ಕಾರಣವಾಗ್ತಾ ಇದೆ. ಇಂಧನ, ಔಷಧಿ, ಆಹಾರ, ಮರದ ವಸ್ತುಗಳು, ಪ್ರಾಣವಾಯು, ಆಮ್ಲಜನಕ, ಪರಿಸರ ವ್ಯವಸ್ಥೆ ಉಳಿಯಲು ಪರಾಗಸ್ಪರ್ಶಕ ಸ್ತರಗಳು ಎಲ್ಲಾ ಈ ಪರಿಸರದಿಂದಲೇ ಸಿಗ್ತಾ ಇದೆ. ಇಷ್ಟೆಲ್ಲ ಮಹತ್ವಯುತವಾದ ಭೂಮಿಯ ಜೀವ ವೈವಿಧ್ಯವನ್ನು ಪಾಲಿಸಿ ಪೋಷಿಸುವ ನೈತಿಕ ಕಾರ್ಯ, ಅದನ್ನು ಸುಸ್ಥಿತಿಯಲ್ಲಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾಗಿರುವ ಮಹತ್ತರವಾದಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇದು ನಮ್ಮ ಪರಿಸರದ ಬಗ್ಗೆ.
0: ಹಾಗಿದ್ರೆ ಮೇಡಮ್, ಈ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ಲಾಗ್ತಾ ಇದೆಯಲ್ಲ, ಈ ಜೂನ್ 5ರಂದು ಈ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಯಾವ ಕಾರಣದಿಂದ ಈ ಪರಿಸರ ದಿನಾಚರಣೆಯನ್ನ ಈ ಜೂನ್ 5ರಂದು ಆಚರಿಸಿಕೊಂಡು ಬರ್ಲಾಗ್ತಾ ಇದೆ ಮೇಡಮ್? ಇದರ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿ.
1: ಯಾವುದೇ ದಿನಾಚರಣೆಗಳ ವಿಶೇಷತೆ ಅನ್ನೋದು ಹೇಗೆ ಶುರುವಾಯಿತು ಅನ್ನೋದ್ರ ಮೇಲೆ ನಿಂತಿದೆ. ಸ್ವೀಡನ್ ಅನ್ನ ಸ್ಟಾಕ್ ಹೋಮ್ನಲ್ಲಿ 1972ರಲ್ಲಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವಿರಾನ್ಮೆಂಟ್, ಮಾನವ ಪರಿಸರ ಸಮ್ಮೇಳನದಲ್ಲಿ ಪರಿಸರದ ಮಹತ್ವವನ್ನ ಮನಗಂಡಂತಹ ವಿಶ್ವ ರಾಷ್ಟ್ರಗಳು ಜೂನ್ 5ನೇ ತಾರೀಕನ್ನು ವಿಶ್ವ ಪರಿಸರ ದಿನವನ್ನಾಗಿ ಘೋಷಿಸಿತು. ಆದರೆ 2 ವರ್ಷಗಳ ಕಾಲ ಚರ್ಚೆ ನಡೆಸಿ 1974ರ ಜೂನ್ 5ರಂದು ಮೊಟ್ಟ ಮೊದಲ ಬಾರಿಗೆ ಈ ದಿನವನ್ನು ಅಮೆರಿಕದ ಸ್ಪೋಕನ್ ಎಂಬ ಊರಲ್ಲಿ ಆಚರಿಸಲಾಯಿತು. ಅದರ ಮೊದಲ ಥೀಮ್ ಬಂದು ಓನ್ಲಿ ಒನ್ ಅರ್ತ್, ಅಂದರೆ ಒಂದೇ ಭೂಮಿ.
0: ಹೌದು.
1: ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವಿಭಿನ್ನ ಮತ್ತು ನಿರ್ದಿಷ್ಟ ಧ್ಯೇಯ ಘೋಷವಾಕ್ಯದೊಂದಿಗೆ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲು ಪ್ರಾರಂಭಿಸಲಾಯಿತು. ಹಾಗಾದ್ರೆ ಈ ಥೀಮ್ನ ಹೇಗೆ ಕೊಡ್ತಾರೆ, ಯಾವ ದೇಶಗಳು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಇದು ಪರಿಸರ ದಿನದ ಅಧಿಕೃತ ಜಾಗತಿಕ ಥೀಮ್ ಅನ್ನ ಗೊತ್ತುಪಡಿಸುತ್ತೆ. ವಿಶ್ವ ಪರಿಸರ ದಿನವು ಸಾರ್ವಜನಿಕ ಸಂಪರ್ಕಕ್ಕಾಗಿ ಜಾಗತಿಕ ವೇದಿಕೆಯಾಗಿದ್ದು, ವಾರ್ಷಿಕವಾಗಿ 143ಕ್ಕೂ ಹೆಚ್ಚಿನ ದೇಶಗಳು ಈ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಹೋಗುತ್ತೆ. ಇದು ಈ ದಿನಾಚರಣೆ ಹೇಗೆ ಶುರುವಾಯಿತು ಅನ್ನೋದಕ್ಕೆ ಒಂದು ಹಿನ್ನೆಲೆ ಆಗಿದೆ.
0: ಹಾಗಿದ್ರೆ ಮೇಡಮ್, ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ, ಹಾಗೇನೆ ಜೂನ್ 5ರಂದು ಈ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿತ್ತು ಮೇಡಮ್ ಈ ಆಚರಣೆ?
1: ಒಂದು ದಿನಾಚರಣೆ ಯಶಸ್ವಿ ಆಗಬೇಕು ಅಂದ್ರೆ ಅದರದ್ದು ಉದ್ದೇಶ ತುಂಬಾ ಪ್ರಮುಖವಾಗಿರ್ಬೇಕು. ಹೇಗೆ ಅದರ ಗುರಿ ಉದ್ದೇಶಗಳು ಅಂತ ನಾವು ತಿಳ್ಕೊಳ್ತಾ ಹೋದ್ರೆ, ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತದ್ದಾಗಿದೆ. ಅಂದ್ರೆ ನಿಸರ್ಗದ ರಕ್ಷಣೆಗೆ ಸಕ್ರಿಯ ಕ್ರಮಗಳನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಗಿಡಮರಗಳನ್ನ ಬೆಳೆಸೋದು ಮತ್ತು ಅರಣ್ಯ ನಾಶವನ್ನ ತಡೆಯುವಂಥದ್ದು, ಜಾಗತಿಕ ತಾಪಮಾನ ಏರಿಕೆ, ಮಾಲಿನ್ಯ ನಿಯಂತ್ರಣ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡುವಂತೆ ಜನರಲ್ಲಿ ಪ್ರೇರೇಪಿಸುವಂಥದ್ದು ಕೂಡ ಸಹ ಇದೆ.

0: ಇದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವಂತೆ ಜನರಲ್ಲಿ ನಾವು ಉತ್ತೇಜಿಸೋದು ಕೂಡ ಇದರದ್ದು ಉದ್ದೇಶ. ಇದರ ಜೊತೆಗೆ ಪರಿಸರ ಸ್ನೇಹಿ ಅಭಿವೃದ್ಧಿ ಪಡಿಸಲು ಅಭಿಯಾನಗಳನ್ನು ಆರಂಭಿಸೋದು ಮತ್ತು ಪರಿಸರ ಪ್ರತಿಯೊಂದು ಜೀವಿಗೆ ಎಷ್ಟು ಮುಖ್ಯ ಎನ್ನುವುದರ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಇದರ ಪ್ರಮುಖ ಗುರಿ ಮತ್ತು ಉದ್ದೇಶಗಳಾಗಿವೆ.
1: ಹಾಗೇನೆ ಮೇಡಮ್, ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಹಾಗಿದ್ರೆ ಈ ವರ್ಷ ಅಂದ್ರೆ 2026ನೇ ಸಾಲಿನ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನು, ಅದನ್ನ ವಿವರವಾಗಿ ತಿಳಿಸ್ಕೊಡಿ.
0: ವಿಶ್ವಸಂಸ್ಥೆಯ ದ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುವ ಈ ಪರಿಸರ ದಿನಕ್ಕೆ ಒಂದು ನಿರ್ದಿಷ್ಟವಾದ ಘೋಷವಾಕ್ಯವನ್ನು ನೀಡುತ್ತದೆ ಹಾಗೂ ಆಚರಿಸಲು ಕೆಲವೊಂದು ಹೋಸ್ಟ್ ದೇಶಗಳನ್ನು ಸಹ ಸೂಚಿಸುತ್ತೆ. ಪ್ರಸ್ತುತ ವರ್ಷದ ಅಂದರೆ 2026ರ ಈ ಪರಿಸರ ದಿನಾಚರಣೆಯ ಘೋಷವಾಕ್ಯ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಅಂದರೆ ಪ್ರಕೃತಿಯಿಂದ ಸ್ಫೂರ್ತಿ ಪಡೆಯೋಣ, ಅದು ಹವಾಮಾನಕ್ಕಾಗಿ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಅಂತ. ಅಂದ್ರೆ ಈ ದಿನದ ಜಾಗತಿಕ ಕಾರ್ಯಕ್ರಮವನ್ನ ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಆಯೋಜಿಸಲಾಗಿದೆ. ಸೊ ಈ ವರ್ಷದ ಪರಿಸರ ದಿನಾಚರಣೆಯ ಘೋಷವಾಕ್ಯ ಬಂದು ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಅಂಡ್ ಫಾರ್ ಅವರ್ ಫ್ಯೂಚರ್. ಆ ಒಂದು ದೇಶಗಳು ಅದನ್ನ ಹೋಸ್ಟ್ ಆಗಿ ತಗೊಂಡು ಆ ಕಾರ್ಯಕ್ರಮವನ್ನ ಏನೇನ್ ಮಾಡ್ಬೇಕು ಆ ವರ್ಷದಲ್ಲಿ ಅನ್ನೋದನ್ನ ತಿಳಿಸ್ತಾ ಹೋಗಿರುತ್ತೆ. ಈ ವರ್ಷ ಅಜರ್ಬೈಜಾನ್ ದೇಶದ ಬಾಕು ನಗರದಲ್ಲಿ ಇದನ್ನ ಆಯೋಜನೆ ಮಾಡಿದೆ.
1: ಹಾಗಿದ್ರೆ ಮೇಡಮ್, ಈ ವಿಶ್ವ ಪರಿಸರ ದಿನಾಚರಣೆ ಅಂತದಾಗಿರ್ಬೋದು, ಪರಿಸರ ದಿನಾಚರಣೆ ದಿನ ಒಂದಷ್ಟು ಪರಿಸರನ ಸ್ವಚ್ಛತೆ ಮಾಡೋದಾಗಿರ್ಬೋದು, ಆ ದಿನ ಕೆಲವೊಂದು ಗಿಡಗಳನ್ನು ನೆಟ್ಬಿಟ್ಟು ಆಚರಣೆ ಮಾಡುವಂಥದ್ದು, ಕೆಲವೊಂದು ಸನ್ನಿವೇಶಗಳನ್ನು ನಾವು ಗಮನಿಸಿರ್ತೀವಿ. ಹಾಗಿದ್ರೆ ವಿಶ್ವ ಪರಿಸರ ದಿನಾಚರಣೆ ಸೂಕ್ತ ವಿಧಾನ ಹಾಗೂ ಅದರ ಅರಿವಿನ ಮಹತ್ವವನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡಿ.
0: ಪರಿಸರ ದಿನಾಚರಣೆ ಅನ್ನೋದು ಕೇವಲ ಜೂನ್ 5ನೇ ತಾರೀಕು ಅಷ್ಟೇ ಮೀಸಲಾಗಿರುತ್ತೆ. ವರ್ಷದ ಬೇರೆ ದಿನಗಳಲ್ಲೂ ಕೂಡ ನಾವು ಅದನ್ನ ಮಾಡ್ತಾ ಹೋಗ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಬರುವಂತ ಈ 5ನೇ ತಾರೀಕು ಆ ಒಂದು ದಿನದ ನೆನಪಿಗೋಸ್ಕರ ಶಾಲಾ ಕಾಲೇಜುಗಳಲ್ಲಿ ಸಸಿಗಳನ್ನ ನೆಡುವಂಥದ್ದು, ಪರಿಸರ ಜಾಗೃತಿ ಜಾಥಾ ಮತ್ತು ರ್ಯಾಲಿಗಳನ್ನ ನಡೆಸುವಂಥದ್ದು, ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಚಿತ್ರಕಲೆ ಮತ್ತು ಚರ್ಚಾ ಸ್ಪರ್ಧೆಗಳನ್ನ ಆಯೋಜಿಸುವುದು, ನಾಟಕ ಪ್ರದರ್ಶನ ಮೈಮ್ ಶೋಗಳ ಮೂಲಕ ಪರಿಸರವನ್ನ ಉಳಿಸ್ಬೇಕು ಅಂತ ಈ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ಪ್ರೇರೇಪಿಸುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಇದರ ಜೊತೆಗೆ ಶ್ರಮದಾನದ ಮೂಲಕ ಸುತ್ತಮುತ್ತಲಿನ ಪ್ರದೇಶಗಳನ್ನ ಸ್ವಚ್ಛಗೊಳಿಸುವುದು, ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮವನ್ನ ಈ ಶಾರ್ಟ್ ರೀಲ್ಸ್ ಮತ್ತೆ ಶಾರ್ಟ್ ಫಿಲಮ್ಸ್ಗಳ ಮೂಲಕ ಜನವರಿಗೆ ಮನವರಿಕೆ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಹೇಳೋದಾದ್ರೆ, ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೂ 400 ಮಿಲಿಯನ್ ಟನ್ರಷ್ಟು ಹೊಸ ಪ್ಲಾಸ್ಟಿಕ್ ಅನ್ನ ಒನ್ ಟೈಮ್ ಯೂಸ್ಗೋಸ್ಕರ ನಾವು ಅದನ್ನ ಉತ್ಪಾದನೆ ಮಾಡ್ತಾ ಇದೀವಿ,
1: ಏಕಬಳಕೆ ಪ್ಲಾಸ್ಟಿಕ್.
0: ಹೌದು, ಆದ್ರೆ ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಅದನ್ನ ಮತ್ತೆ ಮರುಬಳಕೆ ಮಾಡ್ತಾ ಇದ್ರೆ ಅದರಿಂದ ಆಗುವಂತ ಹಾನಿಗಳೇನೇನು ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಇನ್ನ ಕೆಲವ್ರಿಗೆ ಈಗ ಬೆಂಗಳೂರಂತ ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಮರ ಗಿಡಗಳನ್ನ ನೆಡಲು ಜಾಗ ಇರೋದಿಲ್ಲ, ಅವ್ರುಗಳು ಟೆರೇಸ್ ಗಾರ್ಡನಿಂಗ್ ಮಾಡ್ಕೊಳ್ತಾ ಹೋಗ್ಬೋದು. ಅಥವಾ ಯಾವ್ದಾದ್ರೂ ಒಂದು ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರೋರಿಗೆ ನಾವು ಉಡುಗೊರೆಗಳನ್ನ ಕೊಡೋದಕ್ಕೋಸ್ಕರ ನಾವು ಈ ಗಿಡಗಳನ್ನ ಉಡುಗೊರೆಯಾಗಿ ಕೊಡುವಂತಹ ಹೊಸ ಕ್ರಮಗಳನ್ನು ಸಹ ಇದು ಮಾಡ್ಬೋದು. ಉದಾಹರಣೆಗೆ, ನಮ್ಮ ಅಣ್ಣನ ಮಗನ ಹುಟ್ಟಿದ ಹಬ್ಬದ ಕಾರ್ಯಕ್ರಮಕ್ಕೆ ರಿಟರ್ನ್ ಗಿಫ್ಟ್ ಆಗಿ ಈ ಹೂವಿನ ಗಿಡಗಳನ್ನ ಅಥವಾ ಔಷಧೀಯ ಸಸ್ಯಗಳನ್ನ ನಾವು ಉಡುಗೊರೆಯಾಗಿ ಪಡೆದಿದ್ದು ಒಂದು ನಿದರ್ಶನ ನಿಮಗೆ ತಿಳಿಸ್ಬೋದು. ಇನ್ನೂ ಒಂದು ಕಾರ್ಯಕ್ರಮ ಮಾಡ್ಬೋದು, ಹೇಗೆ ಅಂದ್ರೆ ಹುಟ್ಟಿದ ಹಬ್ಬದ ನೆನಪಿಗಾಗಿ ಆ ಹೆಸರಿನಲ್ಲಿರುವಂತಹ ಅಕ್ಷರಗಳ ಸಂಖ್ಯೆಗೆ ಅನುಗುಣವಾಗಿನೂ ಸಹ ಗಿಡಗಳನ್ನ ನೆಡೆಸುವಂತಹದ್ದು ಒಂದು ಉತ್ಸಾಹವನ್ನ ಹೆಚ್ಚಿಸುವಂತಹ ಕಾರ್ಯಕ್ರಮ ಆಗಿದೆ. ಹಾಗಾದ್ರೆ ಇದು ಪ್ರತಿಯೊಬ್ಬರ ವ್ಯಕ್ತಿಯ ಜವಾಬ್ದಾರಿಯನ್ನ ಅರಿತುಕೊಳ್ಳಲು ಈ ದಿನ ನೆರವಾಗುತ್ತೆ ಅಂತ ಹೇಳ್ಬೋದು. ಪರಿಸರ ನಾಶದಿಂದ ಭವಿಷ್ಯದಲ್ಲಿ ಎದುರಾಗುವಂತಹ ಗಂಡಾಂತರಗಳ ಬಗ್ಗೆ ಎಚ್ಚೆತ್ತುಕೊಳ್ಳಲು ಮತ್ತು ಪ್ರಕೃತಿಯನ್ನು ಗೌರವಿಸಲು ಇದು ಪ್ರೇರೇಪಿಸುತ್ತದೆ. ಮಾನವನ ಆರೋಗ್ಯ ಸಂರಕ್ಷಣೆ, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ, ಹವಾಮಾನ ಬದಲಾವಣೆ, ಮುಂದಿನ ಪೀಳಿಗೆಗೆ ಭದ್ರತೆಯನ್ನ ಕೊಡುವಂಥದ್ದು ಮತ್ತೆ ಈ ಇದರ ಎಲ್ಲದರ ಬಗ್ಗೆ ಅರಿವನ್ನ ಮೂಡಿಸುವಂಥದ್ದು ಕೂಡ ಆಗಿದೆ ಈ ಪರಿಸರ ದಿನಾಚರಣೆ.
1: ಹಾಗೇನೆ ಮೇಡಮ್, ಈ ಪರಿಸರದ ಸಂರಕ್ಷಣೆ ಬಗ್ಗೆ ಮತ್ತೆ ಪರಿಸರದ ಕುರಿತು ಜನರಲ್ಲಿ ಒಂದಷ್ಟು ಅರಿವು ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕಾನೂನುಗಳು ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪರಿಸರದ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ನಾವು ಗಮನಿಸ್ತೇವೆ ಮೇಡಮ್. ಆ ನಿಟ್ಟಿನಲ್ಲಿ ಈ ದಿನ ಈ ಪರಿಸರ ಸಂರಕ್ಷಣೆ ಕುರಿತಂತೆ ಇರುವಂತಹ ಕಾನೂನುಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಮೇಡಮ್.
0: ಹೌದು, ಭಾರತದಲ್ಲಿ ಪರಿಸರ ರಕ್ಷಣೆಗಾಗಿ ಜಾರಿಯಲ್ಲಿರುವಂತಹ ಪ್ರಮುಖ

0: ಕಾನೂನುಗಳು ಹೀಗಿವೆ. 1986 ಪರಿಸರ ಸಂರಕ್ಷಣೆ ಕಾಯ್ದೆ, 1972 ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹಾಗೂ 1974 ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, 1981 ವಾಯುಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಮತ್ತು 1980 ಅರಣ್ಯ ಸಂರಕ್ಷಣೆ ಕಾಯ್ದೆ, 2002 ಜೈವಿಕ ವೈವಿಧ್ಯತೆಯ ಅಧಿನಿಯಮ. ಇದೆಲ್ಲರದ್ದರ ಜೊತೆಗೆ ಒಂದು ವಿಶೇಷ ನ್ಯಾಯಮಂಡಳಿಯನ್ನ ಕೂಡ ಸ್ಥಾಪಿಸಿದೆ. ಅದ್ಯಾವುದು ಅಂತ ಕೇಳಿದ್ರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರಿತೀವಿ. ಇದು ಪರಿಸರಕ್ಕೆ ಸಂಬಂಧಿಸಿದ ವಿವಾದಗಳಾಗಿರಬಹುದು, ನಷ್ಟ ಪರಿಹಾರ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು 2010 ಈ ವಿಶೇಷ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಗಿದೆ. ಮತ್ತೆ ಈ ಎಲ್ಲ ಮೇಲ್ಕಂಡ ಕಾನೂನುಗಳ ಉಲ್ಲಂಘನೆಯಾದರೆ ದಂಡನೆ ಮತ್ತು ಜೈಲು ಶಿಕ್ಷೆಗೆ ಅರ್ಹವಾಗಿರ್ತಾರೆ. ಇದಿಷ್ಟು ಕೂಡ ಕಾಯ್ದೆ ಮತ್ತು ನಿಯಮಾವಳಿಗಳು.
1: ಹಾಗೇನೆ ಮೇಡಮ್, ಸರ್ಕಾರ ಆಗಿರ್ಬೋದು, ನ್ಯಾಯಾಲಯಗಳಾಗಿರ್ಬೋದು, ಈ ಪರಿಸರ ಸಂರಕ್ಷಣೆ ಕುರಿತು ಎಷ್ಟೆಲ್ಲ ಕಾನೂನುಗಳು ಕಾಯ್ದೆಗಳು ಮಾಡಿದ್ರು, ಆದರೆ ಆ ಕಾನೂನುಗಳ ಬಗ್ಗೆ ಅವರು ಭಯವನ್ನ ಪಡೆದೆ ಪರಿಸರ ನಮ್ಮದು, ನಾವು ಪರಿಸರವನ್ನು ಉಳಿಸಿದ್ರೆ ಅದು ನಮ್ಮ ಭವಿಷ್ಯಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗುತ್ತೆ ಅನ್ನೊಂದು ಮನಸ್ಸಲ್ಲಿದ್ದರೆ ಸಮುದಾಯದವರು ಯಾವುದೇ ಕಾನೂನಿಗೆ ಭಯಪಟ್ಟು ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಪರಿಸರ ಸಂರಕ್ಷಣೆಯಲ್ಲಿ ಸಮುದಾಯ ಯಾವ ರೀತಿಯಾದಂಥ ಸೂಕ್ತ ಪಾತ್ರವನ್ನು ವಹಿಸಬೇಕಾಗಿದೆ ಮೇಡಮ್?
0: ಹೌದು, ಖಂಡಿತವಾಗಿ ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸಮುದಾಯವು ಒಗ್ಗೂಡಿ ತಮ್ಮ ಹಳ್ಳಿ ಅಥವಾ ನಗರಗಳಲ್ಲಿ ಗಿಡಮರಗಳನ್ನು ನೆಡೋದು, ಕೆರೆ ಕುಂಟೆಗಳ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ತ್ಯಾಜ್ಯ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಮಾಡುವುದು ಮತ್ತು ಪ್ಲಾಸ್ಟಿಕ್ ಮುಕ್ತ ವಾತಾವರಣ ನಿರ್ಮಿಸುವಲ್ಲಿ ಅತ್ಯಂತ ಪ್ರಮುಖ ಮತ್ತು ನಿರ್ಣಾಯಕ ಪಾತ್ರ ವಹಿಸ್ಬೋದು ಅಂತ ನಾನಾದರೂ ತಿಳಿಸ್ತೇನೆ. ಇದರ ಜೊತೆಗೆ ಗಿಡಮರಗಳನ್ನು ಬೆಳೆಸುವುದರ ಮೂಲಕ ವಾಯುಮಾಲಿನ್ಯ ಕಡಿಮೆಯಾಗಿ ಉತ್ತಮ ಮಳೆಯಾಗುತ್ತೆ ಮತ್ತೆ ಮಳೆ ಆಗಲು ನೆರವಾಗುತ್ತೆ ಅನ್ನೋದನ್ನ ಅವರಿಗೆ ನಾವು ತಿಳಿಸ್ಬೇಕು. ಕಸವನ್ನ ಸರಿಯಾಗಿ ವಿಂಗಡಿಸಿ ಅದನ್ನ ವಿಲೇವಾರಿ ಮಾಡಬೇಕು. ಪ್ಲಾಸ್ಟಿಕ್ ಬದಲಿಗೆ ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸುವಂಥದ್ದು, ನೀರನ್ನ ಪೋಲ್ ಮಾಡದೆ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡುವುದು ಹಾಗೂ ಸೌರಶಕ್ತಿ ಮತ್ತು ಪವನಶಕ್ತಿ ಮುಂತಾದ ನವೀಕರಿಸಬಹುದಾದ ಇಂಧನ ಮೂಲಗಳನ್ನ ಬಳಸೋದ್ರಿಂದ ಈ ಪೆಟ್ರೋಲ್ ಡೀಸೆಲ್ ಅದಕ್ಕಿರುವಂತಹ ಕೆಲವೊಂದು ಪ್ರೆಷರ್ನ ನಾವು ಕಡಿಮೆ ಮಾಡಬಹುದು. ವಸ್ತುಗಳನ್ನ ಅನಗತ್ಯವಾಗಿ ಬಿಸಾಡದೆ ಮರುಬಳಕೆ ಮತ್ತು ಮಿತ ಬಳಕೆ, ರೆಡ್ಯೂಸ್ ಅಂಡ್ ರೀಯೂಸ್ ಅಂತ ಕರಿತೀವಿ. ಇದನ್ನ ಮಾಡುವುದರ ಮೂಲಕ ಪ್ರತಿಯೊಬ್ಬರು ಸಹ ಈ ಪರಿಸರ ಉಳಿಸೋ ಅಲ್ಲಿ ಭಾಗಿಯಾಗಬಹುದು ಅಂತ ತಿಳಿಸ್ತೀನಿ ನಾನು.

0: ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲೇ ಮಾತಾಡಿದ್ರಿ ಮೇಡಮ್, ಪರಿಸರ ಅಂತ ಬಂದಂತ ಸಂದರ್ಭದಲ್ಲಿ ಕಾಡು ಬರುತ್ತೆ, ಕಾಡಲ್ಲಿರುವಂತಹ ವನ್ಯಜೀವಿಗಳು ಬರ್ತವೆ, ಹಾಗೆಯೇ ನಮ್ಮ ಗ್ರಾಮ ಬರುತ್ತೆ, ಹಳ್ಳಿ ಬರುತ್ತೆ, ಇದೆಲ್ಲ ಕೂಡ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥದ್ದು. ಕೇವಲ ಪರಿಸರದ ಸಂರಕ್ಷಣೆಯಲ್ಲಿ ಸರ್ಕಾರ ಪಾತ್ರ ವಹಿಸುವ ಜೊತೆಗೆ ಸಮುದಾಯದ ಪಾತ್ರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಲ್ಲಿ ಮೇಡಮ್, ಈಗ ಪ್ರಸ್ತುತವಾಗಿ ನಮ್ಮ ವನಸಿರಿ ನಾಡು ಅಂದರೆ ಎಚ್ ಡಿ ಕೂಡ ಸರಗೂರು ಅರಣ್ಯಕ್ಕೆ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿದೆ, ವನ್ಯಜೀವಿಗಳನ್ನು ಹೆಚ್ಚಾಗಿ ಹೊಂದಿದೆ, ಬಹಳಷ್ಟು ವನ್ಯ ಸಂಪತ್ತನ್ನು ಹೊಂದಿದೆ ಮೇಡಮ್. ಇತ್ತೀಚಿನ ಕೆಲವೊಂದು ತಿಂಗಳುಗಳಲ್ಲಿ ನಾವು ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ಗಮನಿಸಿದ್ವಿ. ಈ ನಿಟ್ಟಿನಲ್ಲಿ ಅರಣ್ಯ ಹಾಗೂ ವನ್ಯಜೀವಿಗಳಿಂದ ದೂರ ಇದ್ದು ಅದನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ಸಾರ್ವಜನಿಕರಿಗೆ ಇದರ ಕುರಿತು ಯಾವ ರೀತಿಯಾದಂತಹ ಜಾಗೃತಿ ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್?
1: ಮೊದಲಿಗೆ ನಾನು ಹೇಳಬೇಕು ಅಂದರೆ ಅವರ ಸ್ಥಾನದಲ್ಲಿ ನಾವಿದ್ದೀವಿ, ಅವರ ಜಾಗಗಳಲ್ಲಿ ನಾವೆಲ್ಲ ಇದ್ದೀವಿ. ವೃಕ್ಷೋ ರಕ್ಷತಿ ರಕ್ಷಿತಃ ಅನ್ನೋ ಅಂತಹ ಒಂದು ಮಾತನ್ನು ಹೇಳ್ತೀನಿ. ನಮ್ಮನ್ನು ಪೊರಿತಾ ಇರುವಂತಹ, ನಮ್ಮನ್ನು ಪೊರೆಯುತ್ತಿರುವ ನೆಲ ಜಲ ಸೇರಿದಂತೆ ನಿಸರ್ಗದ ನಡುವೆ ಸ್ವಚ್ಛಂದದ ಬದುಕು ನಮ್ಮದಾಗಬೇಕಿದ್ದರೆ ಅದೆಲ್ಲವನ್ನ ನಾವು ಆರೋಗ್ಯಕರವಾಗಿ ಕಾಪಾಡಬೇಕು. ಪರಿಸರದ ಮೇಲಿನ ದೌರ್ಜನ್ಯ ಮತ್ತು ಆ ಸ್ಥಾನಗಳ ಹಸ್ತಕ್ಷೇಪವನ್ನು ಮೊದಲು ನಿಲ್ಲಿಸಬೇಕು. ಪ್ರಕೃತಿಯನ್ನು ನಾವು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ. ಈ ಸುಂದರವಾದ ಭೂಮಿ ಕೇವಲ ನಮಗಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಸಹ ಸೇರಿದೆ. ಭೂಮಿ ಯಾವುದೂ ಸಹ ವಾದಿಸೋದಿಲ್ಲ ನಮ್ಮ ಜೊತೆ, ಅದು ಮಾತುಕತೆನೂ ಕೂಡ ನಡೆಸೋದಿಲ್ಲ, ಅದು ಕೇವಲ ಸೂಚನೆಗಳನ್ನಷ್ಟೇ ಕಳುಹಿಸ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಏರುತ್ತಿರುವಂತಹ ಸಮುದ್ರ ಮಟ್ಟ, ಕಾಡ್ಗಿಚ್ಚು, ಉಷ್ಣ ಅಲೆಗಳು, ಕರಗುತ್ತಿರುವ ಹಿಮನದಿಗಳು, ಮತ್ತು ನಾವು ಏನು ಗ್ಲೋಬಲ್ ವಾರ್ಮಿಂಗಿನ ಸಹಜ ಸ್ಥಿತಿಗಿಂತ 1.5 ಡಿಗ್ರಿ

0: ಡಿಗ್ರಿ ಸೆಲ್ಸಿಯಸ್ ಅಷ್ಟಕ್ಕಿಂತ ಹೆಚ್ಚು ತನ್ನ ಮಿತಿಯನ್ನ ದಾಟ್ತಾ ಇದೆ. ಅಂಡ್ ಇದ್ರ ಬಗ್ಗೆ ನಮ್ಗೆ ದಶಕಗಳ ಹಿಂದೆಯೇ ವಿಶ್ವವು ಈ ಹವಾಮಾನ ಬದಲಾವಣೆಯ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ಕೊಟ್ಟಿವೆ. ಅದಾದ್ರೂ ನಾವು ಗಮನ ಹರಿಸಿಲ್ಲ. ಇನ್ನಾದ್ರೂ ಅದನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾದ್ರೆ ನಾನು ಸಮಸ್ತ ಕೇಳುಗರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಬನ್ನಿ ಹಿಂದೆ ಒಂದು ಸಸಿ ನೆಡೋಣ, ಪ್ಲಾಸ್ಟಿಕ್ ಬಳಕೆಯನ್ನ ಸಾಧ್ಯವಾದಷ್ಟು ತಗ್ಗಿಸೋಣ. ನಮ್ಮ ದೈನಂದಿನ ಚಿಕ್ಕ ಚಿಕ್ಕ ಬದಲಾವಣೆಗಳು ಈ ಪರಿಸರದಲ್ಲಿ ದೊಡ್ಡ ಮಟ್ಟದ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ. ಸೊ ಸ್ವಚ್ಛ ಹಸಿರು ಮತ್ತು ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ.
1: ಮೇಡಮ್, ಹಾಗೇನೆ ಈಗ ಯಾವುದೇ ಒಂದು ವಿಷಯದ ಕುರಿತು, ಯಾವುದೇ ಒಂದು ವಸ್ತುವಿನ ಕುರಿತು ಜಾಗೃತಿಯನ್ನು ಮೂಡಿಸಿ ಅದನ್ನು ಉಳಿಸೋ ಮತ್ತು ಬೆಳೆಸೋ ನಿಟ್ಟಿನಲ್ಲಿ ನಾವು ಮೂಲದಿಂದ ಕೆಲಸವನ್ನು ಶುರು ಮಾಡಬೇಕಾಗತ್ತೆ ಮೇಡಮ್. ಆ ನಿಟ್ಟಿನಲ್ಲಿ ಗಮನಿಸ್ತಂದ್ರೆ ತಾವು ಕೂಡ ಒಬ್ಬ ಶಿಕ್ಷಕಿಯಾಗಿ ಹಲವಾರು ಮಕ್ಕಳಲ್ಲಿ ಒಂದಷ್ಟು ಜ್ಞಾನವನ್ನು ತುಂಬುತ್ತಾ ಇದ್ದೀರಾ, ಒಂದಷ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಪರಿಸರಕ್ಕೆ ಸಂಬಂಧಪಟ್ಟಂಥ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ ಮೇಡಮ್. ಈ ನಿಟ್ಟಿನಲ್ಲಿ ಒಬ್ಬ ಶಿಕ್ಷಕಿಯಾಗಿ ಆಗಿರ್ಬೋದು ಅಥವಾ ಒಬ್ಬ ತಾಯಿಯಾಗಿ ಆಗಿರ್ಬೋದು, ಮಕ್ಕಳಲ್ಲಿ ಈ ಪರಿಸರದ ಕುರಿತು ಒಂದಷ್ಟು ಅರಿವನ್ನು ಮೂಡಿಸಿ ಜಾಗೃತಿಯನ್ನು ಮೂಡಿಸಿ ಮುಂದೆ ಅವರು ಒಂದು ಒಬ್ಬ ಒಳ್ಳೆಯ ನಾಗರಿಕನಾಗಿ ಪರಿಸರದ ಸಂರಕ್ಷಣೆಯಲ್ಲಿ ತೊಡಸ್ಕೊಡೋ ನಿಟ್ಟಿನಲ್ಲಿ ಶಿಕ್ಷಕರಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಅವರ ಪಾತ್ರ ಹೇಗಿರುತ್ತೆ?
0: ಹೌದು, ಈ ಪರಿಸರಕ್ಕೆ ಸಂಬಂಧಿಸಿದಂತೆ ಟೀಚರ್ಸ್ ಮತ್ತೆ ಪೋಷಕರು ಇಬ್ಬರಿಗೂ ಕೂಡ ಸಮನಾಗಿರುವಂತಹ ಜವಾಬ್ದಾರಿ ಇದೆ. ಆಸ್ ಎ ಟೀಚರ್ ಆಗಿ ನಾನು ಹೇಳೋದಾದ್ರೆ, ನಮ್ಮ ಶಾಲೆಯಲ್ಲಿ ನಮ್ಮದೇ ಆದಂತ ಒಂದು ಶಾಲಾ ಕೈತೋಟವನ್ನ ನಿರ್ಮಿಸುವಂತದ್ದು, ಮತ್ತು ಆ ಶಾಲಾ ಕೈತೋಟಕ್ಕೆ ಮಕ್ಕಳನ್ನ ತೊಡಗಿಸ್ಕೋಬೇಕು. ಈ ಒಂದು ಗಿಡಗಳನ್ನ ಹಾಕೋಣ ಅಥವಾ ಪರಿಸರ ದಿನಾಚರಣೆಯ ಸಂಬಂಧವಾಗಿ ನಾವು ಸೀಡ್ ಬಾಲ್ ತಯಾರಿ ಮಾಡಿಬಿಟ್ಟು ಅದನ್ನ ದೂರದ ಕಾಡುಗಳಿಗೆ ಕಳಿಸುವಂಥದ್ದು, ಯಾಕೆಂದ್ರೆ ಇದೆಲ್ಲ ಚಟುವಟಿಕೆಗಳನ್ನ ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತೆ ಪಾತಿಗಳನ್ನ ಮಾಡಿ ಆ ಒಂದು ಗಿಡಗಳಿಗೆ ಹೇಗೆ ನೀರುಣಿಸ್ಬೇಕು, ಮತ್ತೆ ಇನ್ನೂ ಒಂದು ಚಟುವಟಿಕೆ ಹೇಳೋದಾದ್ರೆ, ನಾವು ನಮ್ಮ ಶಾಲಾ ಕೈತೋಟದಲ್ಲಿ ಕೆಲವೊಂದು ಸೊಪ್ಪುಗಳನ್ನು ಸಹ ಬೆಳೆದಿದ್ವಿ. ಮೆಂತ್ಯ ಸೊಪ್ಪು, ಸಬ್ಬಸ್ಗೆ, ದಂಟಿನ ಸೊಪ್ಪು, ಕೀರೆ ಸೊಪ್ಪು, ಈ ತರದ್ದು. ಮಕ್ಕಳಿಗೆ ಯಾವ ಲೆವೆಲ್ಗೆ ಅದ್ರ ಬಗ್ಗೆ ಅರಿವು ಮೂಡಿತು ಅಂದ್ರೆ, ತಾವೇ ಪ್ರತಿ ದಿನಾನು ಬಂದು ನೀರು ಹಾಕುವಂಥದ್ದು, ಕಳೆಗಳನ್ನ ಕೀಳುವಂಥದ್ದು, ಆ ಗುಂಪು ಕೆಲಸಗಳಂತ ಏನಿತ್ತು ಆ ಗುಂಪು ಕೆಲಸಗಳಲ್ಲಿ ಅಲಾಟ್ ಮಾಡಿದಂತಹ ಮಕ್ಕಳುಗಳು ಬಂದು ಆ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಮತ್ತೆ ಅದೆಲ್ಲ ಆಗಿ ಬೆಳೆದು ನಿಂತಾಗ ಆ ಒಂದು ಹೆಸರು, ಆ ಸೊಪ್ಪುಗಳ ಹೆಸರುಗಳ ಜೊತೆಗೆ ನಾನು ಒಂದು ಅವುಗಳ ಬೊಟಾನಿಕಲ್ ನೇಮ್ಸ್ನು ಸಹ ಹೇಳಿದ್ದೆ. ಅದನ್ನು ಹೇಳೋದಕ್ಕೆ ಅವ್ರಿಗೊಂದು ಸ್ವಲ್ಪ ತಡವರಿಕೆ ಆದ್ರೂ ಅದನ್ನ ಕಲ್ತು ಬಂದು ಆ ಹೆಸರುಗಳನ್ನ ಹೇಳ್ತಾ ಇದ್ರು ಮಕ್ಕಳು. ಸೊ ಈ ರೀತಿನೂ ಕೂಡ ನಾವು ಮಕ್ಕಳಲ್ಲಿ ಆ ಇಂಟ್ರೆಸ್ಟ್ ಅನ್ನ ಬೆಳೆಸ್ತಾ ಹೋಗ್ಬೋದು. ಇನ್ನ ಮನೆಗಳು ಅಂತ ಕೇಳ್ತಾ ಹೋದ್ರೆ, ಮನೆಗಳಲ್ಲೂ ಅಷ್ಟೇ, ಈಗ ಮುಂಚೆ ಅಷ್ಟು ನಮ್ಗೆ ಮನೆ ಮುಂದೆ ಜಾಗ ಇರೋದಿಲ್ಲ ಗಿಡಗಳನ್ನ ಹಾಕೋದಕ್ಕೆ. ಪಾಟ್ಗಳನ್ನ ಇದ್ ಮಾಡಿಕೊಂಡು ಪಾಟ್ಗಳನ್ನ ಹಾಕುವಂಥದ್ದು, ಇನ್ನ ಮನೆ ಮೇಲೆ ಟೆರೆಸ್ ಗಾರ್ಡನಿಂಗ್ ಕೂಡ ಮಾಡಬಹುದು. ಇಲ್ಲಿ ಅವ್ರನ್ನೇ ಕರ್ಕೊಂಡೋಗಿ ನಾನು ಯಾವ್ಯಾವ್ದು ಗಿಡಗಳನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ನನ್ನ ಮಗಳನ್ನ ನಾನು ಕೇಳ್ತಾ ಇದ್ದೆ. ಅವಳಿಗೆ ಯಾವುದು ನೋಡೋದಕ್ಕೆ ಶೋ ಪ್ಲಾಂಟ್ಸ್ ಇಷ್ಟ ಆಗುತ್ತೆ ಆ ಥರದ್ದು. ಸೊ ಆಕೆನೂ ಕೂಡ ಅದೆಷ್ಟೊಂದು ಸೆಲೆಕ್ಟ್ ಮಾಡಿ ಈಗ ರೋಸ್ ಮೆರಿ ಅಥವಾ ಶೋ ಪ್ಲಾಂಟ್ಸು, ಸ್ನೇಕ್ ಪ್ಲಾಂಟು, ಈ ಪ್ಲಾಂಟ್ ಇದಕ್ಕೆ ಒಳ್ಳೇದು, ಈ ಒಂದು ಗಿಡ ಇದಕ್ಕೆ ಒಳ್ಳೇದು ಅಂತ ಆಕೆಗೆ ಬಂದಿದೆ. ಸೊ ಈ ಥರ ದಿನ ಮಾಡ್ತಾ ಮಾಡ್ತಾ ಅಥವಾ ವರ್ಷಕ್ಕೆ ಒಮ್ಮೆ ಅವಳ ಹುಟ್ಟಿದ ಹಬ್ಬಕ್ಕೋ ಅಥವಾ ಇನ್ನೊಂದು ಯಾವ್ದಾರ ದಿನ, ವಿಶೇಷವಾದ ದಿನಗಳಿಗೆ ಈ ರೀತಿ ಒಂದು ಗಿಡಗಳ ಮಾಹಿತಿ ಕೊಡೋದ್ರ ಮೂಲಕನೂ ಕೂಡ ನಾವು ಈ ಪರಿಸರದ ಮೇಲೆ ಒಂದು ಕಾಳಜಿಯನ್ನು ನಿಜವಾಗ್ಲೂ ಅವ್ರಿಗೆ ತರೋದ್ರಲ್ಲಿ ಟೀಚರ್ಸು ಮತ್ತು ಪೋಷಕರು ಇಬ್ಬರೂ ಸಮನಾಗಿ ಒಂದು ಜವಾಬ್ದಾರಿಯನ್ನು ತಗೋಬೇಕು ಅಂತ ಕೇಳ್ಕೊತೀನಿ ನಾನು.
1: ಮೇಡಮ್, ಹಾಗೇನೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಬಹಳಷ್ಟು ಸಮುದಾಯದ ಜನರಾಗಿರ್ಬೋದು ಅಥವಾ ವ್ಯಾಪಾರ ಸ್ಥಳಗಳಲ್ಲಾಗಿರ್ಬೋದು ಹೆಚ್ಚಿನದಾಗಿ ಪ್ಲಾಸ್ಟಿಕ್ ಬಳಕೆ ಅನ್ನೋದು ಕಂಡು ಬರ್ತಾ ಇದೆ. ಮೇಡಮ್, ಪ್ಲಾಸ್ಟಿಕ್ ಅನ್ನೋಂಥದ್ದು ಕೊಳೆಯದಿರೋಂಥ ವಸ್ತು, ಸಾವಿರಾರು ವರ್ಷಗಳು ಅದು ಭೂಮಿ ಮೇಲೆ ಇದ್ರೂ ಅದು ಕೊಳೆಯೋದಿಲ್ಲ, ಅದನ್ನು ಪ್ರಾಣಿಗಳು ತಿಂದು ಅವುಗಳಿಗೂ ಕೂಡ ಅದು ಆರೋಗ್ಯ ಸಮಸ್ಯೆಯನ್ನು ಉಂಟಾಗ್ಬೋದು, ಅದನ್ನು ಸುಟ್ಟರೆ ಅದು ಕೂಡ ಪರಿಸರದ ಮೇಲೆ ಹಾನಿಯನ್ನು ಮಾಡೋಂಥದ್ದು, ವಾಯುಮಾಲಿನ್ಯ ಉಂಟು ಮಾಡೋಂಥದ್ದು, ಇದನ್ನು ನಾವು ಗಮನಿಸ್ತಾ ಇರ್ತೇವೆ. ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ನಮ್ಮ ದೇಶೀಯ ವಸ್ತುಗಳಾದಂತಹ ಪೇಪರ್ ಬ್ಯಾಗ್ ಆಗಿರ್ಬೋದು ಅಥವಾ ಬಟ್ಟೆ ಬ್ಯಾಗನ್ನು ಬಳಸೋ ಮುಖಾಂತರ ಈ ಒಂದು ಪ್ಲಾಸ್ಟಿಕ್ ನಿಯಂತ್ರಣವನ್ನು ಮಾಡೋ ನಿಟ್ಟಲ್ಲಿ ಮನೆ ಮಟ್ಟದಿಂದ ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಬೇಕಾಗಿದೆ ಮೇಡಮ್?
0: ನಾವು ಎಲ್ಲೇ ಹೋಗೋದಾದ್ರೂ ಮೊದಲು ನಾವು ಒಂದು ಕೈಚೀಲ ತೆಗೆದುಕೊಂಡು ಹೋಗೋ ಅಂತ ಒಂದು ಅಭ್ಯಾಸವನ್ನು ಬೆಳೆಸ್ಕೋಬೇಕು. ಒಂದು ಮೊಬೈಲ್ನೇ ನಾವು ಕ್ಯಾರಿ ಮಾಡ್ತೀವಿ ಅಂತ ಅಂದ್ರೆ ಒಂದು ಕ್ಯಾರಿ ಬ್ಯಾಗ್ನ ತಗೊಂಡೋಗಕ್ಕಾಗಲ್ವಾ? ನಮಗೆ ಡೆಫಿನೆಟ್ ಆಗಿ ಆಗುತ್ತೆ. ಬಟ್ ಅಲ್ಲಿ ಹೋಗಿ ನಾವು ಯಾವಾಗ ಅಲ್ಲಿ ಪ್ಲಾಸ್ಟಿಕ್ ಬೇಡ, ಬಳಕೆ ಬೇಡ ಅಥವಾ ಪ್ಲಾಸ್ಟಿಕ್ ಕವರ್ಗೆ ಹಾಕ್ಬೇಡ ಅಂತ ಹೇಳ್ತೀವೋ, ಅವನು ಕೂಡ ಅದನ್ನ ಕೊಡೋದನ್ನ ತಪ್ಪಿಸ್ತಾ ಹೋಗ್ತಾನೆ. ಅಲ್ಲಿಂದ ಇದು ಮಾಡ್ಬೋದು. ಮತ್ತೆ ಅದು ಒನ್ ಟೈಮ್ ಪ್ಲಾಸ್ಟಿಕ್, ನಾವು ಒಂದ್ಸರಿ ತಗೊಂಡ್ ಬಂದ್ವಿ ಅಂದ್ರೆ ಅದು ಮತ್ತೆ ಉಪಯೋಗಕ್ಕೆ ಆಗೋದಿಲ್ಲ, ಉಪಯೋಗಿಸೋದಕ್ಕಾಗೋದಿಲ್ಲ. ಆದ್ರೂ ಕೂಡ ಮನೇಲಿರುವಂತ ಹಿರಿಯರು

0: ಅಥವಾ ಈಗ ಒಂದು ಬ್ಯಾಂಬೂಯಿಂದ ಮಾಡಿರೋ ಅಂತದನ್ನು ಕೂಡ ಬರ್ತಾ ಇದೆ, ಪೇಪರ್ ಲೋಟಗಳು, ಅದನ್ನ ಬಳಸೋದ್ರ ಮುಖಾಂತರ ಕೂಡ ನಾವು ತಗ್ಗಿಸ್ಬೋದು ಅಂತ ಹೇಳ್ತೀವಿ. ಮತ್ತೆ ಮಕ್ಕಳುಗಳಿಗೆ ಸ್ಕೂಲ್ಗಳಿಗೆ ಕಳಿಸುವಂತಹ ವಾಟರ್ ಕ್ಯಾನ್ಗಳು ತುಂಬಾ ಕಳಪೆ ಮಟ್ಟದ ಪ್ಲಾಸ್ಟಿಕ್ ಇಂದ ಆಗಿದೆ, ಸಿಬ್ಬರ್ ಆ ತರ ಎಲ್ಲ ಬರ್ತಾರದು. ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ಸ್ಟೀಲ್ ಬಾಟಲ್ಗಳು ಅಥವಾ ಕಾಪರ್ ಬಾಟಲ್ಗಳಲ್ಲಿ ಕಳಿಸ್ಕೊಡಿ ಅಂತ ನಾನಾದರೂ ತಿಳಿಸ್ತೇನೆ.
1: ಹಾಗೇನೆ ಮೇಡಮ್, ಪ್ರತಿಯೊಂದು ಮನೆಯಲ್ಲೂ ಕೂಡ ಬಹಳಷ್ಟು ಕಸ ಆಗಿರ್ಬೋದು, ತ್ಯಾಜ್ಯಗಳಾಗಿರ್ಬೋದು ಉತ್ಪತ್ತಿ ಆಗ್ತಾ ಇರುತ್ತೆ ಮೇಡಮ್. ಮನೆ ಹಂತದಲ್ಲಿ ನಾವು ಕಸವನ್ನು ವಿಂಗಡಣೆ ಮಾಡೋದಾಗಿರ್ಬೋದು, ಸ್ಥಳೀಯ ಆಡಳಿತ ಸರ್ಕಾರದಿಂದ ಬರುತ್ತಾ ವಾಹನಕ್ಕೆ ನಾವು ಕಸವನ್ನು ಕೊಡೋದಾಗಿರ್ಬೋದು, ಈ ರೀತಿಯಾದಂಥ ಮನೆ ಹಂತದಲ್ಲಿ ನಾವು ಕಸವನ್ನು ವಿಲೇವಾರಿ ಮಾಡಿ ಸರಿಯಾದ ಸೂಕ್ತ ಸ್ಥಳದಲ್ಲಿ ನಾವು ಅದನ್ನು ವಿಲೇವಾರಿ ಮಾಡಿ ಮಾಡಿದ್ರೆ ಸಮುದಾಯದಲ್ಲಿ ಉತ್ಪತ್ತಿ ಆಗುವಂಥ ಕಸವನ್ನಾಗಿರ್ಬೋದು, ಆ ಕಸದಿಂದ ಹರಡುವಂಥ ರೋಗಗಳ ರುಜಿನಿಗಳನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಸಮುದಾಯಕ್ಕೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ?
0: ನಮ್ಮ ಮನೆಗಳಲ್ಲಿರುವಂತಹ ಕಸಗಳನ್ನು ನಿಜವಾಗ್ಲೂ ಅದನ್ನು ನೀಟಾಗಿ ವಿಂಗಡಿಸ್ಬೇಕು. ನಮಗೆ ಗೊತ್ತಾಗುತ್ತೆ ಇದು ಯಾವುದು ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ಕು ಅಥವಾ ಇ ವೇಸ್ಟಸ್ ಅಂತ ಕರಿತೀವಿ. ಅದನ್ನು ಕರೆಕ್ಟಾಗಿ ನಾವು ವಿಂಗಡಣೆ ಮಾಡಬೇಕು. ಮತ್ತು ವಿಂಗಡಣೆ ಮಾಡಿದಷ್ಟೇ ಅಲ್ಲದೆ ಅದನ್ನು ಕೊಡಬೇಕಾದರೂ ಸಹ ಅದನ್ನು ನಾವು ಸರಿಯಾದ ಕ್ರಮದಲ್ಲಿ ಅವ್ರಿಗೆ ಕೊಡಬೇಕು. ಬರೀ ನಮ್ಮ ಮನೆ ಕಸಗಳನ್ನು ನಾವು ವಿಂಗಡಿಸೋದ್ರಲ್ಲೇ ನಾವು ಇಷ್ಟೊಂದು ಬೇಜಾರು ಮಾಡ್ಕೊಂಡು ನಾವು ಮಾಡೋದಾದರೆ ಪಾಪ ಅವರು ಇಡೀ ಒಂದು ಏರಿಯಾದು ಕಲೆಕ್ಟ್ ಮಾಡಿಕೊಂಡು ತೊಗೊಂಡೋಗುವಂಥವ್ರು, ಅವ್ರಿಗೂ ಕೂಡ ಅಷ್ಟೇ ಇದಾಗ್ತಾ ಇರುತ್ತೆ. ಮತ್ತು ಬಂದಾಗ ಅವ್ರಿಗೆ ಪ್ಲಾಸ್ಟಿಕ್ ಕಸ ಇದು ಅಥವಾ ಇದು ಹಸಿ ಕಸ, ಈ ಹಸಿ ಕಸಗಳ ಅಂತ ಬಂದಾಗ ಒಂದು ಉದಾಹರಣೆಗಳು ಹೇಳ್ತಾ ಹೋದ್ರೆ ತರಕಾರಿ ಸಿಪ್ಪೆಗಳು ಅಥವಾ ಸೌತೆಕಾಯಿ ಪೀಲ್ ಮಾಡಿರೋದು ಈ ಥರದ್ದು ಅಥವಾ ಸೊಪ್ಪು ಬಿಡಿಸಿರೋ ಅಂಥದ್ದು ಇದನ್ನೆಲ್ಲ ಒಂದು ಹಸಿ ಕಸ ಅಂತ ನೀವು ಇದು ಮಾಡಿದ್ರೆ, ಈ ಒಣ ಕಸಕ್ಕೆ ಅಂತ ಬಂದಾಗ ಮನೇಲಿ ಕಸ ಗುಡಿಸಿರೋ ಅಂಥದ್ದು ಅಥವಾ ಯೂಸ್ಡ್ ಪ್ಯಾಡ್ಸ್ಗಳು ಇವನ್ನೆಲ್ಲ ನಾವು ಒಣ ಕಸ ಅಂತ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿ ಅದನ್ನು ವಿಲೇವಾರಿ ಮಾಡೋ ಅಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಫಸ್ಟ್ ನಾವು ಇದನ್ನು ಮಾಡಲೇಬೇಕು. ಮತ್ತು ಮನೆಯಲ್ಲೇ ಎರಡು ಡಿಫ್ರೆಂಟ್ ಆಗಿರುವಂಥ ಡಸ್ಟ್ಬಿನ್ಗಳನ್ನ ಇಟ್ಟು ಆ ಮಗುಗೆ ಈ ಕಸನ ಇದಕ್ಕೆ ಹಾಕಬೇಕು ಅಂತ ಮನೇಲಿರೋರ್ಗೂ ಹೇಳಿ ಮತ್ತು ನಾವು ಕೂಡ ಅದನ್ನು ಪಾಲಿಸ್ತಾ ಹೋದರೆ ನಾವು ಒಬ್ಬರು ಮನೆ ಕೊಡೋದ್ರಿಂದ ಇಡೀ ಸಮುದಾಯದವರು ಕೊಡೋದ್ರಿಂದ ಸೊ ಇಡೀ ಏರಿಯಾನ ಕೂಡ ಕ್ಲೀನ್ ಆಗಿ ಇರುತ್ತೆ ಅಂತ ತಿಳಿಸ್ತೇನೆ.
1: ಅಂದರೆ ಸಮುದಾಯದಲ್ಲಿ ಬದಲಾವಣೆಗಳು ಬೇಕಾಗಿದೆ. ಆ ಬದಲಾವಣೆ ಮೊದಲಿಗೆ ನಮ್ಮ ಮನೆಯಿಂದ ನಾವು ಶುರು ಮಾಡಿದರೆ ನಮ್ಮನ್ನು ನೋಡಿದಂಥ ಸಮುದಾಯ ತನ್ನಂತಾನೆ ಒಂದೊಂದಾಗಿ ಪರಿವರ್ತನೆ ಆಗೋ ನಿಟ್ಟಿನಲ್ಲಿ ನಾವು ಕೂಡ ಒಂದು ನಾಂದಿಯನ್ನು ಆಡ್ಬೋದು ಅಂತ ಹೇಳ್ತಾ ಇದ್ದೀರಿ.
0: ಹೌದು ಹೌದು, ಫಸ್ಟ್ ನಮ್ಮನೆಯಿಂದನೇ ನಾವು ಶುರು ಮಾಡ್ಕೋಬೇಕು. ನಾವು ಮೊದಲು ನಾವೊಂದು ಸಸಿ ನೆಡೋಣ, ಆಮೇಲೆ ಪಕ್ಕದ ಮನೆಯವ್ರಿಗೆ ಹೇಳೋಣ, ನಾವು ಕಸ ನೀಟಾಗಿ ನಿರ್ವಹಣೆ ಮಾಡೋಣ, ಆಮೇಲೆ ನಮ್ಮನ್ನು ನೋಡಿ ಅವರು ಇದು ಮಾಡ್ತಾರೆ ಅಂತ ತಿಳಿಸ್ತೀನಿ.
1: ಬಹಳ ಸಂತೋಷ ಮೇಡಮ್, ಸಾಕಷ್ಟು ವಿಚಾರಗಳನ್ನು ಈ ವಿಶ್ವ ಪರಿಸರ ದಿನದ ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ವಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಸಮುದಾಯದ ಜನತೆಗೆ ಅದರಲ್ಲೂ ಮಕ್ಕಳಿಗೆ ಈ ವಿಶ್ವ ಪರಿಸರ ದಿನದ ಕುರಿತು ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸ್ವಚ್ಛ ಹಸಿರು ಮತ್ತು ಸುಂದರ ಪರಿಸರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ. ಮತ್ತು ಹಿಂದೆ ಒಂದು ಗಿಡವನ್ನು, ಒಂದು ಸಸಿಯನ್ನು ನೆಡೋಣ. ಬರೀ ನೆಡೋದಷ್ಟೇ ಅಲ್ಲ, ಅದನ್ನು ಸಂಪೂರ್ಣವಾಗಿ ಬೆಳೆಸೋ ಅಂತಹ ಜವಾಬ್ದಾರಿಯನ್ನು ಕೂಡ ನಾವು ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ಸರ್ಗೂರ್ನಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಜನಧ್ವನಿ ಸಮೂಹ ರೇಡಿಯೋ ವಾಹಿನಿಯಿಂದ ನನಗೆ ಈ ಪರಿಸರ ದಿನಾಚರಣೆಯ ಅಂಗವಾಗಿ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದಂತಹ ಧನ್ಯವಾದಗಳನ್ನು ನಿಮಗೂ ಮತ್ತು ಸಮಸ್ತ ಕೇಳುಗರಿಗೂ ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭೂಮಿಯ ಮೇಲೆ ಪರಿಸರ ಅಂತಂದರೆ ಏನು, ಅದು ಏನೇನೆಲ್ಲ ಒಳಗೊಂಡಿದೆ, ಅದರ ಮಹತ್ವ ಆಗಿರ್ಬೋದು, ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆ ಆಗಿರ್ಬೋದು, ಅದರ ಗುರಿ ಉದ್ದೇಶಗಳು, ಹಾಗೆಯೇ ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಮತ್ತು ವಿಶ್ವ ಪರಿಸರ ದಿನಾಚರಣೆಯ ಸೂಕ್ತ ಆಚರಣೆಯ ವಿಧಾನ ಮತ್ತು ಅದರ ಅರಿವಿನ ಮಹತ್ವವನ್ನು ಸಮುದಾಯದಲ್ಲಿ ನಾವು ಯಾವ ರೀತಿಯೆಲ್ಲ ಅರಿತುಕೊಳ್ಬೇಕಾಗಿದೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ಪರಿಸರದ ಕುರಿತು ಯಾವ ರೀತಿಯಾದಂಥ ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಬೇಕಾಗಿದೆ, ಮನೆಯ ಹಂತದಿಂದ ಯಾವ ರೀತಿಯಾದಂಥ ಪರಿಸರ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕಾಗಿದೆ ಅನ್ನೋದು ಕುರಿತು, ಪರಿಸರದ ಸಂರಕ್ಷಣೆಯಲ್ಲಿ ಸಮುದಾಯದ ಒಟ್ಟಾರೆ ಪಾತ್ರ ಎಂಬುದನ್ನು ಕುರಿತು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಒಳಗೊಂಡಂತೆ ಪರಿಸರದ ಕುರಿತು ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪರಿಸರದ ಕುರಿತು, ಹಾಗೆಯೇ ಪರಿಸರದ ದಿನಾಚರಣೆಯ ಕುರಿತು ಇದುವರೆಗೂ ಮಾಹಿತಿಯನ್ನು ಹಾಗೂ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಂಥವ್ರು ಯಶ್ರೀಕೋಟೆ ತಾಲೂಕಿನ ಇಟ್ಟ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದಂಥ ಶ್ರೀಮತಿ ದಿವ್ಯಶ್ರೀ ಸಿ ಎಂ ರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶ್ವ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ

ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ವಿಶ್ವ ಪರಿಸರ ದಿನದ ಹಿನ್ನೆಲೆ, ಗುರಿ ಉದ್ದೇಶ ಮತ್ತು ಪರಿಸರ ಸಮತೋಲನದ ಪ್ರಾಮುಖ್ಯತೆ ಕುರಿತು ಯಶ್ರೀಕೋಟೆ ತಾಲೂಕಿನ ಇಟ್ನ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ದಿವ್ಯಶ್ರೀ ಸಿಎಂ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.